ಆಗಿರಲಿ. ಇಂದು ಜುಲೈ 31 ಶುಕ್ರವಾರ. ಶ್ರೀಶಕ 1944 ಪರಭವ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಆಷಾಢ ಮಾಸ. ಯೋಗ ಸೌಭಾಗ್ಯ ಕರ್ಣ ತೈತುಲ. ಇವತ್ತಿನ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಈ ರೀತಿ ಇದೆ. ಬೆಳಗ್ಗೆ 6:10 ದಿನದ ಆರಂಭಕ್ಕೆ ಒಂದೊಳ್ಳೆ ಮಾತು, ಮಾತಿನ ಮೂಲಕ ಇಡೀ ದಿನವನ್ನು ಸಂತೋಷವಾಗಿಟ್ಟುಕೊಳ್ಳುವಲ್ಲಿ ದಿನದ ವಿಶೇಷತೆ, ಹೊಸ ದಿನ ಹೊಸ ಕ್ಷಣ, ಹೊಸ ಹುರುಪನ್ನು ನೀಡಲು ಭಕ್ತಿಗೀತೆಯೊಂದಿಗೆ ಆರಂಭಗೊಳ್ಳಲಿದೆ ಅರುಣೋದಯ. ಈ ಕಾರ್ಯಕ್ರಮದಲ್ಲಿ ಆರ್ಜೆ ಶ್ವೇತರವರು ವರ್ಲ್ಡ್ ರೇಂಜರ್ಸ್ ಡೇ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಐಡಿಯಾಸ್ ಬೆಂಗಳೂರು ಇವರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 12ನೇ ಶತಮಾನದ ಶಿವಶರಣರ ನಡೆನುಡಿಗಳ ಮೂಲಕ ಜಗತ್ತಿಗೆ ಬೆಳಕಾದ ವಚನಗಳ ಬಗ್ಗೆ ಬೆಳಕು ಚೆಲ್ಲುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಪವಿತ್ರ ದಿನೇಶ್ ಅವರು ವಚನಗಳ ಬಗ್ಗೆ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:30 ಬೆರಗು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಮುದಾಯದ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ಮೂಡಿಬರಲಿದ್ದು, ಶಿವಮೊಗ್ಗದ ವಿಜಯ ಗಣೇಶ್ ಅವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆ ಮಾಡಲಿದ್ದಾರೆ. ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿ ಇವರು ನಡೆಸಿಕೊಡುವ ಪೊನ್ನಜ್ಜಿಯ ಕಥೆಗಳು ಮತ್ತು ಗಾದೆಗಳ ಕುರಿತು ದಿನೇಶ್ ಹೊಸನಗರ ಇವರು ಮಾಹಿತಿಯನ್ನು ನೀಡಲಿದ್ದಾರೆ. ಬೆಳಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚಂದ, ಪರಿಸರಕ್ಕಾಗಿ ನಾವಲ್ಲ ನಮಗಾಗಿ ಪರಿಸರ, ಆ ಪರಿಸರದ ಹಲವು ವಿಷಯಗಳ ಬಗ್ಗೆ ಬೆಳಕು ಚೆಲ್ಲುವ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಎಲೆಕೋಸಿನ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ ಆರ್ಜೆ ಅರ್ಪಿತರವರು. ಬೆಳಗ್ಗೆ 9:00 ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಚಂದದ ಪ್ರವಾಸಿ ತಾಣಗಳ ಬಗ್ಗೆ, ಅಲ್ಲಿನ ವಿಶೇಷತೆ, ನಾವು ಆ ಸ್ಥಳಕ್ಕೆ ತಲುಪುವುದು ಹೇಗೆ ಎನ್ನುವ ವಿಷಯ ಹಂಚಿಕೊಳ್ಳಲಿದ್ದಾರೆ ಆರ್ಜೆ ರಕ್ಷಿತಾ ಹೊಳ್ಳ ಅವರು. ಇದರಲ್ಲಿ ಕಾನೂರು ಕೋಟೆಯ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ. ಬೆಳಗ್ಗೆ 9:30 ನಂಜಪ್ಪ ಲೈಫ್ ಕೇರ್ನ ವಿಶೇಷ ಕಾರ್ಯಕ್ರಮವಿದ್ದು, ಇದರಲ್ಲಿ ಮೂಳೆಗಳ ಬಗ್ಗೆ ಹಾಗೂ ರೊಬೋಟಿಕ್ ಸರ್ಜರಿ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ನೀಡಲಿದ್ದಾರೆ ಕನ್ಸಲ್ಟೆಂಟ್ ಆರ್ಥೋಪೆಡಿಕ್ ಸರ್ಜನ್ ನಂಜಪ್ಪ ಲೈಫ್ ಕೇರ್ನ ಡಾಕ್ಟರ್ ಪ್ರೇಮ್ ರಾಜ್ ಎಸಿ. ಈ ಕಾರ್ಯಕ್ರಮವನ್ನು ಆರ್ಜಿ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 10:00 ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಮಾತನಾಡಿ, ಹಾಡನ್ನು ಹೇಳಿ ಕಾರ್ಯಕ್ರಮವನ್ನು ಎಂಜಾಯ್ ಮಾಡಿ. ಬೆಳಗ್ಗೆ 11:00 ಇವತ್ತು ಸೋಷಿಯಲ್ ಮೀಡಿಯಾ ಎಷ್ಟು ಪರಿಣಾಮಕಾರಿಯಾಗಿದೆ ಅಂದರೆ, ಅದರಲ್ಲಿ ನಮಗೆ ಸ್ಫೂರ್ತಿ ನೀಡುವ, ಮನೋರಂಜನೆಯ ಜೊತೆಗೆ ಸಂದೇಶ ನೀಡುವ ಒಂದಿಷ್ಟು ಕಥೆಗಳು ತಿಳಿಸುವ ಕಾರ್ಯಕ್ರಮ ಸೋಷಿಯಲ್ ಮೀಡಿಯಾ ಕಥೆಗಳು. ಈ ಒಂದು ಕಾರ್ಯಕ್ರಮವನ್ನು ಆರ್ಜಿ ರಕ್ಷಿತಾ ಹೊಳ್ಳ ಅವರು ನಡೆಸಿಕೊಡಲಿದ್ದು, ಇದರಲ್ಲಿ ಸ್ಫೂರ್ತಿಯ ಓಟ ಈ ಒಂದು ಕಥೆಯನ್ನು ಹೇಳಲಿದ್ದಾರೆ. ಬೆಳಗ್ಗೆ 11:30 ಕೆಲಸದ ಜೊತೆಗೆ ಕಾಲ ಕಳಿತ ಒಂದಿಷ್ಟು ಚಿತ್ರಗೀತೆಗಳನ್ನ ಕೇಳುವ ಸಮಯ. 12:30 ದೇಶ ಎಂದಿಗೂ ಮರೆಯದ ಭಾರತದ ಹೆಮ್ಮೆ, ಭಾರತ ರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ವಿಚಾರಣ ಸರಣಿ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಇದು ಊಟದ ಸಮಯ, ಅನ್ನದೇವರ ಮುಂದೆ ಅನ್ಯದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನು ತಿಳಿಸುವ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮವನ್ನು ಆರ್ಜಿ ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಭಾರತಿ ದೇವಿಯವರು ಹಪ್ಪಳದ ಚಟ್ನಿ ಮತ್ತು ಕಾಳಿನ ಪೂರಿ ರೆಸಿಪಿಯನ್ನು ತಿಳಿಸಲಿದ್ದಾರೆ. ಮಧ್ಯಾಹ್ನ 1:30 ಸ್ಥಳೀಯ ಸುದ್ದಿಗಳನ್ನು ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿಬರಲಿದೆ. ಮಧ್ಯಾಹ್ನ 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿಬರಲಿದೆ. ಇದರಲ್ಲಿ ಕೊಳ್ಳೇಗಾಲ ಶರ್ಮರವರ ಜಾಣ ಸುದ್ದಿ ಪ್ರಸಾರವಾಗಲಿದೆ. ಪರಿಸರದ ಕಾಳಜಿಯ ಮಾತುಗಳು ಪ್ರೊಫೆಸರ್ ಡಿಆರ್ ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ ಮತ್ತು ಮಾಧವ ಪೆರಾರ್ಜಿ ಅವರಿಂದ ಪಂಪನ ನುಡಿಗಳನ್ನು ಹೇಳಲಿದ್ದಾರೆ ಮತ್ತು ವಿಜಯ ಎಸ್ಎಚ್ ಶಿವಮೊಗ್ಗ ಇವರಿಂದ ಸುಲಭವಾಗಿ ಇಂಗ್ಲಿಷ್ ಮಾತನಾಡುವುದನ್ನು ಕೇಳಬಹುದು. ಮಧ್ಯಾಹ್ನ 3:00 ಹಳೆಯ ಚಲನಚಿತ್ರಗೀತೆಗಳು ಪ್ರಸಾರವಾಗಲಿದೆ. ಸಂಜೆ 4:00 ಸರಿಯಾಗಿ ಕಾಫಿ ವಿತ್ ಆರ್ಜೆಸ್ ನೇರ ಫೋನ್ ಇನ್ ಕಾರ್ಯಕ್ರಮ ನಮ್ಮ ಆರ್ಜೆಗಳು ನಡೆಸಿಕೊಡಲಿದ್ದಾರೆ. ಸಂಜೆ 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30 ಸಮಾಜದಲ್ಲಿ ಸಾರ್ವಜನಿಕವಾಗಿ ಇರುವ ಸಮಸ್ಯೆಗಳ ಕುಂದು ಕೊರತೆಗಳನ್ನು ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ಪ್ರಯತ್ನದಲ್ಲಿ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತರ್ ಅವರು ನಡೆಸಿಕೊಡಲಿದ್ದಾರೆ. ಸಂಜೆ 6:00 ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ, ಬೆರಗು ಉಂಟು ಮಾಡುವ ಅನೇಕ ಕುತೂಹಲ ಸಂಗತಿಗಳ ಬಗ್ಗೆ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಿಕೊಡಲಿದ್ದು, ಇದರಲ್ಲಿ ಆಹಾರ ಸಂರಕ್ಷಣೆ ಕುರಿತು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅನ್ನು ಹೇಳಲಿದ್ದಾರೆ. ಸಂಜೆ 6:30 ಜೀರೋ ಟು ಹೀರೋ, ಬೀದಿ ಬದಿಯ ಸಣ್ಣ ಪುಟ್ಟ ವ್ಯಾಪಾರದಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರ ತನಕವು ಶಿವಮೊಗ್ಗದ ಉದ್ಯಮಗಳ ಬೆಳವಣಿಗೆಯ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನು ತಿಳಿಸುವ ಬಿಸಿನೆಸ್ ಬಸ್ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಆರ್ಜೆ ಅರ್ಪಿತರವರು. ಇದರಲ್ಲಿ ಶ್ರೀ ರೇಣುಕಾ ಟ್ರೇಡರ್ಸ್ ಬಗ್ಗೆ,

0: ಮಾಹಿತಿಯನ್ನು ನೀಡಲಿದ್ದಾರೆ. ಸಂಜೆ 7 ಗಂಟೆಗೆ ರೈತರೇ ನಮ್ಮ ದೇಶದ ಬೆನ್ನೆಲುಬು, ರೈತರು ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಇವೆಲ್ಲವೂ ರೈತರಿಂದಲೇ ಮಾಹಿತಿಯನ್ನು ತಿಳಿಸುವ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದು, ಇದರಲ್ಲಿ ವಿವಿಧ ಹಣ್ಣಿನ ಕೃಷಿಯ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ. ರಾತ್ರಿ 7:45ಕ್ಕೆ ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳು, ಸಂಶೋಧನೆಗಳ ಬಗ್ಗೆ ತಿಳಿಸಲಿದ್ದಾರೆ ಶೇಖರ್ ಗೌಳೆರ್ರವರು. ರಾತ್ರಿ 8:20ಕ್ಕೆ ರೈತರ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತಗೀತೆ ಪ್ರಸಾರವಾಗಲಿದೆ. ರಾತ್ರಿ 8:30ರಿಂದ ಬೆಳಗ್ಗೆ 5:30ರವರೆಗೆ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ಇದರಲ್ಲಿ ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿದೆ. ಈ ಎಲ್ಲಾ ಕಾರ್ಯಕ್ರಮಗಳು ನಿಮಗಾಗಿ. ಕಾರ್ಯಕ್ರಮಗಳನ್ನು ಕೇಳಿ ನಿಮ್ಮ ಅನಿಸಿಕೆಗಳನ್ನ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ಹೇಳ್ತಾ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಕಣ್ಣುಜ್ಕೊಂಡು ಎದ್ದೇಳಿ, ಬೇಗ ಮುಖದ ಮೇಲೆ ಒಂದಿಷ್ಟು ತಣ್ಣೀರನ್ನ ಸಿಂಪಡಿಸ್ಕೊಳ್ಳಿ. ಸೂಪರ್ ಆಕ್ಟಿವ್ ಆಗಿ ಇವತ್ತಿನ ದಿನವನ್ನ ವೆಲ್ಕಮ್ ಮಾಡಿ ಸ್ನೇಹಿತರೆ. ನಿಮ್ಮ ಮುಂಜಾನೆಯ ಮೂಡನ್ನ ರಾಕೆಟ್ ತರ ಪಿಕಪ್ ಮಾಡೋದಕ್ಕೆ ನಿಮ್ಮ ನೆಚ್ಚಿನ ರೇಡಿಯೋ ಸ್ಟೇಷನ್ ನಲ್ಲಿ ನಿಮ್ಮ ನೆಚ್ಚಿನ ಅರುಣೋದಯ ಕಾರ್ಯಕ್ರಮದ ಜೊತೆಗೆ ಸದಾ ನಗ್ತಾ ಇರೋ ನಿಮ್ಮ ಪ್ರೀತಿಯ RJ ಸ್ಮೈಲಿಂಗ್ ಶ್ವೇತಾ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ಬೆಳಗ್ಗೆ ಒಂದು ಜಬರ್ದಸ್ತ್ ಆಗಿರುವಂತಹ ಒಂದು ಕಥೆಯನ್ನ ತಂದಿದ್ದೀನಿ ಕೇಳಿ. ಎಸ್, ಇದೊಂದು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಕತೆ. ಒಬ್ಬ ದೊಡ್ಡ ಫಾರಿನ್ ರಿಟರ್ನ್ಡ್ ಬಿಸ್ನೆಸ್ ಮ್ಯಾನ್ ಇದ್ನಂತೆ. ದೊಡ್ಡ ಸೂಟು ಬೂಟು ಹಾಕೊಂಡು ತಲೆ ತುಂಬಾ ಬರೀ ದುಡ್ಡಿನ ಯೋಚನೆ ಮಾಡ್ತಾ ಕಾರ್ನಲ್ಲಿ ಹೋಗ್ತಾ ಇದ್ದ. ದಾರಿಯಲ್ಲಿ ಅವನ ಕಾರು ಕೆಟ್ಟ ಹೋಯ್ತು. ಕೆಳಗಿಳಿದು ನೋಡಿದ್ರೆ ಸುತ್ತಲೂ ಬರೀ ಹಸಿರು ಗದ್ದೆಗಳು. ಅಲ್ಲೊಬ್ಬ ರೈತ ಆರಾಮಾಗಿ ಮರದ ಕೆಳಗೆ ಕೂತ್ಕೊಂಡು ರೊಟ್ಟಿ ತಿಂತ ಇದ್ದ. ಈ ಬಿಸ್ನೆಸ್ ಮನ್ಗೆ ಸ್ವಲ್ಪ ಅಹಂಕಾರ ಜಾಸ್ತಿ ಅಲ್ವಾ? ಅದಕ್ಕೆ ಅವನು ರೈತನ ಹತ್ತಿರ ಹೋಗಿ, ನೋಡೋ, ನಾನು ಒಂದು ದಿನಕ್ಕೆ ಎಷ್ಟು ಕೋಟಿ ದುಡಿತೀನಿ ಗೊತ್ತಾ? ನನ್ನ ಐಡಿಯಾಗಳಿಂದ ಜಗತ್ತನ್ನೇ ಕಂಟ್ರೋಲ್ ಮಾಡ್ತೀನಿ, ನೀನೇನ್ ಮಾಡ್ತೀಯಾ ಇಲ್ಲಿ ಅಂತ ಗರ್ವದಿಂದ ಕೇಳಿದ. ಆ ರೈತ ತುಂಬಾ ಪ್ರೀತಿಯಿಂದ ತನ್ನ ರೊಟ್ಟಿ ಬುತ್ತಿಯನ್ನು ಅವನ ಕಡೆ ಚಾಚಿ ನಗ್ತ ಒಂದೇ ಮಾತು ಹೇಳಿದ. ಸ್ವಾಮಿ, ನೀವು ಕೋಟಿ ಕೋಟಿ ದುಡ್ಡು ಮಾಡೋ ಐಡಿಯಾ ಇಟ್ಕೊಂಡಿರಬಹುದು, ಆದ್ರೆ ಇವತ್ತು ನಾನು ಈ ಗದ್ದೆಲಿ ನಾಟಿ ಮಾಡಿಲ್ಲ ಅಂತಂದ್ರೆ ನೀವು ನಾಳೆ ನಿಮ್ಮ ಕೋಟಿ ದುಡ್ಡನ್ನೇ ತಟ್ಟೆಗೆ ಹಾಕೊಂಡು ತಿನ್ಬೇಕಾಗುತ್ತೆ ಅಂತ ಹೇಳ್ತಾನೆ. ಅಷ್ಟೇ ಸ್ನೇಹಿತರೆ, ಆ ಬಿಸ್ನೆಸ್ ಮ್ಯಾನ್ ಮುಖ ಸಣ್ಣದಾಗ್ಬಿಡ್ತು. ಅದಕ್ಕೆ ಹೇಳೋದು ಸ್ನೇಹಿತರೆ, ಲೂಟಿ ಮಾಡಿ ಕೋಟಿ ಮಾಡಬಹುದು, ಆದ್ರೆ ನಾಟಿ ಮಾಡಿ ಕೋಟಿ ಜನಕ್ಕೆ ಅನ್ನ ಹಾಕೋನು ರೈತ ಮಾತ್ರ ಅಂತ. ವಾಹ್, ಎಂತಹ ಸತ್ಯ ಅಲ್ವಾ? ಜಗತ್ತಿನಲ್ಲಿ ಬಂಗಾರ, ವಜ್ರ, ದುಡ್ಡು ಯಾವುದನ್ನು ನಾವು ತಿನ್ನೋದಕ್ಕೆ ಆಗೋದಿಲ್ಲ. ನಮಗೆ ದಿನ ಬೆಳಗ್ಗೆ ಶಕ್ತಿ ಕೊಡೋ ಆ ಅನ್ನದ ಹಿಂದೆ ಇರೋದು ಒಬ್ಬ ರೈತನ ಜಾದು. ಬೆಳಗ್ಗೆ ಎದ್ದು ಗದ್ದೆಗೆ ಇಳಿಯೋ ಆ ಕೈಗಳೇ ನಮಗೆ ಇವತ್ತು ಈ ರೇಡಿಯೋ ಕೇಳೋಕೆ, ಆಫೀಸ್ಗೆ ಓಡೋಕೆ ಶಕ್ತಿ ಕೊಟ್ಟಿರೋದು. ಸೊ ಇವತ್ತಿನ ಈ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ನಮ್ಮ ಹೊಟ್ಟೆ ತುಂಬಿಸೋ ಆ ರಾಜನಿಗೆ, ನಮ್ಮ ಅನ್ನದಾತನಿಗೆ ಒಂದು ಬಿಗ್ ಸಲ್ಯೂಟ್ ಹೊಡೆಯೋಣ. ನಮ್ ರೈತರು ಚೆನ್ನಾಗಿದ್ರೆ ಇಡೀ ಜಗತ್ತೇ ಖುಷಿಯಾಗಿರುತ್ತೆ, ಏನಂತೀರಾ? ಎಸ್, ಲೈಫ್ ನಲ್ಲಿ ಏನೇ ಇರ್ಲಿ ಸ್ನೇಹಿತರೆ,

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಒಂದು ನಿಮಿಷ ಯೋಚನೆ ಮಾಡಿ, ಯಾವ ಕ್ಷಣದಲ್ಲಿ ನಿಮ್ಮ ಬದುಕಿನ ಉದ್ದೇಶ ಕೇವಲ ಜವಾಬ್ದಾರಿಗಳನ್ನ ನಿಭಾಯಿಸುವುದಷ್ಟೇ ಆಗುತ್ತೋ ಅದೇ ಕ್ಷಣ ನೀವು ಸತ್ತೋಗ್ತೀರಿ. ನಿಮ್ಮ ದೇಹ ಮಾತ್ರ ತಿಂಗಳ ಸಂಬಳಕ್ಕಾಗಿ ಓಡಾಡ್ತಿರುತ್ತೆ. ಬೆಳಗ್ಗೆ ಅಲಾರಾಂ ಸದ್ದು ನಿಮ್ಮನ್ನ ಉತ್ಸಾಹದಿಂದ ಎಪ್ಸೋದಿಲ್ಲ. ಇಎಂಐ ಚಿಂತೆ ಬಿಡೋದಿಲ್ಲ. ತಂದೆ ತಾಯಿಗೆ ವಯಸ್ಸಾಗ್ತಾ ಬಂತು, ಇನ್ನೂ ಮದುವೆ ಆಗಿಲ್ಲ, ಬೇಗ ಸೆಟ್ಲ್ ಆಗ್ಬೇಕು ಅನ್ನೋ ಆತಂಕ ಎಪ್ಸುತ್ತೆ. ಹಾಗೆ ಇನ್ನ ಕೆಲವರ ಯೋಚನೆಯಲ್ಲಿ ಮಕ್ಕಳ ಮುಖ ನೋಡಿದಾಗ ಅವರ ಸ್ಕೂಲ್ ಫೀಸ್ನ ಲೆಕ್ಕಾಚಾರ ತಲೆಯಲ್ಲಿ ಓಡ್ತಾ ಇರುತ್ತೆ. ಹಾಗೆ ಮತ್ತೊಬ್ರು ತಲೆಯಲ್ಲಿ ನೀವು ಕಲಿಬೇಕಾಗಿದ್ದ ಕೋರ್ಸ್ಗಳು, ಬಿಸ್ನೆಸ್ ಐಡಿಯಾಗಳು, ಕೆರಿಯರ್ ಬದಲಾವಣೆ, ಹೈಯರ್ ಸ್ಟಡೀಸ್ ಯೋಜನೆಗಳು ಎಲ್ಲವೂ ಜವಾಬ್ದಾರಿಗಳಿಗಾಗಿ ಬದುಕ್ತಾ ಇರ್ತಾರೆ ಎಂಬ ಒಂದು ವಾಕ್ಯದ ಕೆಳಗೆ ಹೂತ್ ಹೋಗಿರ್ತಾರೆ. ಇದಕ್ಕೆ ಬದುಕು ಅಂತಾರಾ? ನೋ, ಖಂಡಿತ ಇಲ್ಲ. ಇದು ಗೌರವಯುತ ಗುಲಾಮಗಿರಿ ಅಂತಾನೆ ಹೇಳಬಹುದು. ನಿಮ್ಮ ಕನಸುಗಳನ್ನೆಲ್ಲ ನೀವೇ ಕೊಂದು ಅದರ ಸಮಾಧಿ ಮೇಲೆ ಜವಾಬ್ದಾರಿ ಎಂಬ ಹೂವಿಟ್ಟು ಪೂಜೆ ಮಾಡ್ತಾ ಇದ್ದೀರಾ ಅಷ್ಟೇ. ನಿಮ್ಮನ್ನ ನೀವು ಕೇಳ್ಕೊಳ್ಬೇಕಾದ ನಿಜವಾದ ಪ್ರಶ್ನೆ ಬೇರೆನೇ ಇದೆ ಸ್ನೇಹಿತರೆ. ನಿಮ್ಮ ಕನಸೇನು? ನಿಮ್ಮ ಫ್ಯಾಷನ್ ಏನು? ಯಾವ ಕೆಲಸ ಮಾಡುವಾಗ ನಿಮಗೆ ಸಮಯ ಹೋಗೋದೇ ತಿಳಿಯೋದಿಲ್ಲ? ಯಾವ ಯೋಚನೆ ಬಂದಾಗ ನಿಮ್ಮ ಮೈಯಲ್ಲಿ ಕರೆಂಟ್ ಪಾಸ್ ಆದಾಗೆ ಆಗುತ್ತೆ? ಯಾವ ಕೆಲಸ ಮಾಡುವಾಗ ನಿಮ್ಮ ಕೌಶಲ್ಯಗಳನ್ನ ನೀವು ಉಪಯೋಗಿಸಬಹುದು ಅಂತ ಕೇಳ್ಕೊಳ್ಳಿ. ಸೊ ಆ ಒಂದು ಬೆಂಕಿಯ ಕಿಡಿಯನ್ನ ಹುಡ್ಕೊಳ್ಳಿ. ಅದಕ್ಕಾಗಿ ದುಡಿಯೋದಕ್ಕೆ ಶುರು ಮಾಡಿ. ಜವಾಬ್ದಾರಿಗಳಿಗಾಗಿ ಅಲ್ಲ, ನಿಮ್ಮ ಆತ್ಮತೃಪ್ತಿಗಾಗಿ, ಸಂಬಳಕ್ಕಾಗಿ ಅಲ್ಲ, ಒಂದು ಸಾಮ್ರಾಜ್ಯವನ್ನು ಕಟ್ಟಲು. ಆಗ ನೋಡಿ ಮ್ಯಾಜಿಕ್. ನಿಮ್ಮ ದಿನಗಳು ಭಾರ ಅಂತ ಅನ್ಸೋದಿಲ್ಲ, ನಿಮ್ಮ ಕೆಲಸ ಶಿಕ್ಷೆ ಅಂತ ಅನ್ಸೋದಿಲ್ಲ, ಜವಾಬ್ದಾರಿಗಳು ನಿಮ್ಮ ಕಾಲಿನ ಸಂಕೋಲೆ ಆಗೋದಿಲ್ಲ, ಬದಲಿಗೆ ನಿಮ್ಮ ರೆಕ್ಕೆಗಳಿಗೆ ಇನ್ನಷ್ಟು ಬಲ ಕೊಡುತ್ತೆ. ಯಾವಾಗ ನೀವು ನಿಮ್ಮ ಕನಸಿನ ಬೆನ್ನಟ್ತೀರೋ ಆಗ ನೀವು ಹೆಚ್ಚು ಶಕ್ತಿಶಾಲಿ ಆಗ್ತೀರಾ, ಹೆಚ್ಚು ಸಂತೋಷವಾಗಿರ್ತೀರಾ. ಆಗ ನಿಮ್ಮ ಕುಟುಂಬದ ಜವಾಬ್ದಾರಿಗಳನ್ನ ನಿಭಾಯಿಸೋದು ನಿಮಗೆ ಒಂದು ದೊಡ್ಡ ವಿಷಯ ಅಂತ ಅನ್ಸೋದಿಲ್ಲ. ಸೊ ನೀವು ಹುಟ್ಟಿರೋದು ಬರೀ ತಿಂಗಳ ಬಿಲ್ಲುಗಳನ್ನ ಕಟ್ಟಿ ಬಿಕ್ಕಟ್ಟುಗಳನ್ನು ನಿಭಾಯಿಸೋದಕ್ಕಲ್ಲ. ನೀವು ದುಡಿಬೇಕಾದದ್ದು ನಿಮ್ಮ ಕನಸುಗಳಿಗಾಗಿ, ನಿಮ್ಮ ಫ್ಯಾಷನ್ಗಾಗಿ, ಮತ್ತು ಆ ಮೂಲಕ ನೀವು ಎಷ್ಟು ಬಲಶಾಲಿ, ಎಷ್ಟು ಸಾಮರ್ಥ್ಯ, ಎಷ್ಟು ಬೇಡಿಕೆಯಲ್ಲಿರುವ ವ್ಯಕ್ತಿ ಆಗಬೇಕು ಅಂತಂದ್ರೆ, ಆಗ ನಿಮ್ಮ ಕುಟುಂಬದ ಜವಾಬ್ದಾರಿಗಳು ತಾವಾಗಿ ಒಂದು ಬೈಪ್ರಾಡಕ್ಟ್ ತರಹ ನಿಭಾಯಿಸಲ್ಪಡುತ್ತೆ. ನೀವು ಕುಟುಂಬಕ್ಕಾಗಿ ದುಡಿದರೆ ಅವರಿಗೆ ತಿಂಗಳಿಗೆ ಒಂದಿಷ್ಟು ರೊಕ್ಕ, ಒಂದು ಸಣ್ಣ ಮನೆ ಕೊಡಬಹುದು. ಆದ್ರೆ ನೀವು ನಿಮ್ಮ ಕನಸಿಗಾಗಿ ದುಡಿದರೆ ನಿಮ್ಮ ಕುಟುಂಬಕ್ಕೆ ಬರೀ ದುಡ್ಡನ್ನಲ್ಲ, ಒಂದು ಸಂತೋಷವಾಗಿರುವ, ಗೆದ್ದ, ಸ್ಫೂರ್ತಿದಾಯಕ ವ್ಯಕ್ತಿಯನ್ನ ಕೊಡ್ತೀರಿ. ಗೆಲುವು ಅನ್ನೋದು ಡ್ಯಾಶ್ ಸರ್ಕಾರದ ಗ್ಯಾರಂಟಿನಾ? ಅಫ್ಕೋರ್ಸ್ ಈ ದಾರಿಯಲ್ಲಿ ಸವಾಲುಗಳು ಹಾಗೆ ಇರುತ್ತವೆ. ಇರುವ ಒಂದೇ ಒಂದು ಬದುಕಿನಲ್ಲಿ ಸವಾಲಿಗೊಡ್ಡದ ಸಪ್ಪೆ ಬದುಕನ್ನ ಬದುಕಿಯಾದರೂ ಏನ್ ಪ್ರಯೋಜನ? ಬದುಕಿನ ಬಗ್ಗೆ ಭಯ ಬೇಡ, ಯಾಕಂದ್ರೆ ದೇವರು ಆಲ್ರೆಡಿ ನೀವು ಹುಟ್ಟೋಕ್ಕಿಂತ ಮುಂಚೆ ಯಾವ ತರ ಬದುಕ್ಬೇಕು ಅಂತ ಡಿಸೈಡ್ ಮಾಡಿರ್ತಾನೆ. ಹುಟ್ಟಿದ ತಕ್ಷಣ ಇನ್ಸ್ಟಂಟ್ ಡೆಲಿವರಿ ತರಹ ಅಮ್ಮನ ಎದೆಯಲ್ಲಿ ಹಾಲು ಬರುವಂತೆ ಸೃಷ್ಟಿಸಿದ್ದಾನೆ. ದೇವರಿಗೆ ನಂಬೋದಾದ್ರೆ ಯಾವ ಭಯವೂ ನಿಮ್ಮನ್ನ ಕಾಡಬಾರದು. ನಿಮ್ಮನ್ನು ಸಲುಹಲು ಅವನು ಎಲ್ಲವೂ ಮುಂಚಿತವಾಗೇ ಪ್ಲಾನ್ ಮಾಡಿದ್ದಾನೆ. ಆದ್ರೆ ಹೇಗೆ ಬದುಕ್ಬೇಕು ಅನ್ನೋ ಪ್ಲಾನು ನೀವು ಮಾಡ್ಲಿ ಅಂತ ಯೋಚಿಸುವ ಶಕ್ತಿ ಕೊಟ್ಟಿದ್ದಾನೆ, ಅದನ್ನ ಬಳಸ್ಕೊಳ್ಳಿ. ಸೊ ಸ್ನೇಹಿತರೆ, ಬದುಕು ಅಂತಂದ್ರೆ ಬರೀ ದಿನ ದೂಡೋದಲ್ಲ, ಕನಸುಗಳನ್ನ ಬೆನ್ನಟ್ಟಿ ಗೆಲ್ಲೋದು ಅಂತ. ನೀವು ನಿಮ್ಮ ಜವಾಬ್ದಾರಿಗಳೆಂಬ ಜೈಲಿನಲ್ಲಿ ಜೀವಾವಧಿ ಶಿಕ್ಷೆ ಅನುಭವಿಸುತ್ತಿರುವ ಕೈದಿನ, ಅಥವಾ ನಿಮ್ಮ ಕನಸುಗಳೆಂಬ ಆಕಾಶದಲ್ಲಿ ರೆಕ್ಕೆ ಬಿಚ್ಚಿ ಹಾರ್ತಾ ಇರೋ ಹದ್ದ, ಆಯ್ಕೆ ನಿಮ್ಮದು. ಸೊ ಸ್ನೇಹಿತರೆ, ಯಾರೆಲ್ಲ ಯಾರಿಗೋಸ್ಕರ ಸ್ವಾಮಿ ಈ ಜೀವನ ಅಂತ ಹೇಳೋರಿಗೆ ಸಿದ್ದು ಮಠಪತಿಯವರು ಈ ಒಂದು ಒಳ್ಳೆ ಅದ್ಭುತವಾದ ಸಾಲುಗಳನ್ನ ತಿಳಿಸಿದ್ದಾರೆ. ಅವರಿಗೆ ಧನ್ಯವಾದಗಳು ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಲೈಫ್ನಲ್ಲಿ ಕೆಲವೊಂದು ವಿಷಯಗಳು ಅರ್ಥನೇ ಆಗೋದಿಲ್ಲ. ನಾನು ಯಾವತ್ತೋ ಓದಿದ ಒಂದು ಪುಟ್ಟ ಕತೆ ನೆನಪಾಗ್ತಾ ಇದೆ. ಏನಪ್ಪಾ ಅಂತಂದ್ರೆ, ಒಬ್ಬ ವ್ಯಕ್ತಿ ಹಳೆಯ ಪುಸ್ತಕವನ್ನ ಲೈಬ್ರರಿಯಲ್ಲಿ ನೋಡ್ತಾನೆ. ಅದರ ಕವರ್ ಇದೆಯಲ್ಲ, ಅದು ತುಂಬಾ ಧೂಳು ಹಿಡ್ದಿದೆ, ಅರ್ಧ ಕಿತ್ತೋಗಿದೆ. ಆದ್ರೆ ಅವನು ಅದನ್ನ ಬಿಸಾಡ್ಲಿಲ್ಲ. ಯಾಕೆ ಗೊತ್ತಾ? ಅದರ ಒಳಗಿರೋ ಮೊದಲ ಪುಟಗಳಲ್ಲಿರೋ ಸಾಲುಗಳು ಇವತ್ತಿಗೂ ಅವನಿಗೆ ನೆನಪಿದೆ, ಅವನನ್ನ ಕಾಡ್ತಾ ಇದೆ. ಸ್ನೇಹಿತರೆ, ನಮ್ಮ ಜೀವನದ ಸಂಬಂಧಗಳು ಕೂಡ ಇಷ್ಟೆ. ಕೆಲವು ಸಂಬಂಧಗಳು ಹೇಗಿರುತ್ತೆ ಅಂತಂದ್ರೆ, ದ್ವೇಷ ಮಾಡೋಣ ಅಂತಂದ್ರೆ ಮನಸ್ಸು ಬರೋದಿಲ್ಲ, ಪ್ರೀತಿ ಮಾಡೋಣ ಅಂತಂದ್ರೆ ಮೊದಲಿನ ಆ ಹಸಿವು ಆ ಆಪ್ತತೆ ಇರೋದಿಲ್ಲ, ಮೌನವಾಗಿ ಇರೋಣ ಅಂತಂದ್ರೆ ಅಕ್ಕ ಪಕ್ಕನೇ ಇರ್ತೀವಿ, ಇನ್ನ ಮಾತನಾಡೋಣ ಅಂತಂದ್ರೆ ಆ ಹಳೆ ಮಜಾ ಇರೋದಿಲ್ಲ. ಅದೆಂತಹ ವಿಚಿತ್ರ ಅಲ್ವಾ ಸ್ನೇಹಿತರೆ? ಆ ಸಂಬಂಧ ಮುಗಿದು ಹೋದ ಕಥೆಯೂ ಅಲ್ಲ, ಹಾಗಂತ ಪ್ರತಿದಿನ ಓದೋ ಹೊಸ ಪುಟವೂ ಅಲ್ಲ. ಇದು ನಮ್ಮ ಮನಸ್ಸಿನ ಗೋಡೆ ಮೇಲೆ ಯಾರೋ ಗೀಚಿದ ಹಳೆ ಚಿತ್ರದ ತರಹ, ಅಳ್ಸಕ್ಕೂ ಆಗಲ್ಲ, ಬಿಡಕ್ಕೂ ಆಗಲ್ಲ. ಸೊ ಸ್ನೇಹಿತರೆ, ಏನಪ್ಪಾ ಅಂತಂದ್ರೆ, ಎಲ್ಲಾ ಸಂಬಂಧಗಳು ಮದುವೆ ಅಥವಾ ಸ್ನೇಹದ ಹೆಸರಿನಲ್ಲಿ ಕೊನೆವರೆಗೂ ಇರ್ಲೇಬೇಕು ಅಂತೇನಿಲ್ಲ ಸ್ನೇಹಿತರೆ. ಕೆಲವು ಸಂಬಂಧಗಳು ಕೇವಲ ನೆನಪುಗಳಾಗಿ ನಮ್ ಜೊತೆ ಇರೋದಕ್ಕೆ ಬಂದಿರ್ತಾವೆ. ಆ ಸುಂದರವಾದ ನೆನಪುಗಳನ್ನ ಗೌರವಿಸೋಣ, ಯಾಕಂದ್ರೆ ಅವೇ ಅಲ್ವಾ ನಮಗೆ ಬದುಕೋ ಪಾಠ ಹೇಳ್ಕೊಟ್ಟಿದ್ದು. ಏನಂತೀರಾ? ಈ ಮಾತು ನಿಮ್ಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಜುಲೈ 31ನೇ ತಾರೀಕು. ಕೇವಲ ಮತ್ತೊಂದು ತಾರೀಕಲ್ಲ, ಇವತ್ತು ಒಂಥರ ಸ್ಪೆಷಲ್ ಡೇ ಅಂತಾನೆ ಹೇಳ್ಬಹುದು. ವರ್ಡ್ಸ್ ರೇಂಜಸ್ ಡೇ ಅಂದ್ರೆ ವಿಶ್ವ ಅರಣ್ಯ ರಕ್ಷಕರ ದಿನ. ನಮ್ಮನ್ನೆಲ್ಲ ಕಾಪಾಡೋದಕ್ಕೆ ಗಡಿಯಲ್ಲಿ ಯೋಧರಿದ್ದಾರೆ, ಸರಿ. ಆದ್ರೆ ನಮ್ಮ ಭೂಮಿಯ ಹಸಿರನ್ನು, ನಮ್ಮ ಕಾಡಿನ ವನ್ಯ ಜೀವಿಗಳನ್ನು, ಪ್ರಕೃತಿಯ ಒಟ್ಟಾರೆ ಜೀವ ವೈವಿಧ್ಯವನ್ನು ಹಗಲು ರಾತ್ರಿ ಎನ್ನದೆ ಕಾಯುವ ರಿಯಲ್ ಹೀರೋಗಳು ಅಂತಂದ್ರೆ ಅದು ನಮ್ಮ ಫಾರೆಸ್ಟ್ ರೇಂಜರ್ಸ್ಗಳು. ಎಸ್, ಹೌದು ಸ್ನೇಹಿತರೆ, ಸ್ವಲ್ಪ ಫ್ಲಾಶ್ ಬ್ಯಾಕಿಗೆ ಹೋಗ್ಬರೋಣ್ವಾ. ಎಸ್, 2007ರಲ್ಲಿ ಇಂಟರ್ನ್ಯಾಷನಲ್ ರೇಂಜರ್ ಫೆಡರೇಷನ್ ಅಂದ್ರೆ IRF ಇವರು ಈ ದಿನವನ್ನ ಆಚರಿಸಲು ಶುರು ಮಾಡ್ತು. ಇದರ ಹಿಂದೆ ಎರಡು ಮುಖ್ಯ ಉದ್ದೇಶಗಳಿವೆ ಸ್ನೇಹಿತರೆ. ಮೊದಲನೇದಾಗಿ ತ್ಯಾಗಕ್ಕೆ ನಮನ. ಕಾಡನ್ನು, ವನ್ಯಜೀವಿಗಳನ್ನು ರಕ್ಷಿಸುವ ಕಾಯಕದಲ್ಲಿ ತಮ್ಮ ಪ್ರಾಣವನ್ನೇ ತೃಣಸಮಾನವಾಗಿ ತೊರೆದ ಧೀರ ಅರಣ್ಯ ರಕ್ಷಕರ ತ್ಯಾಗವನ್ನು ಸ್ಮರಿಸುವುದು. ಇನ್ನ ಎರಡನೇದಾಗಿ ಕೃತಜ್ಞತೆ ಸಲ್ಲಿಕೆ. ಯಾವುದೇ ಹವಾಮಾನ ಇರಲಿ, ಬಿಸಿಲು ಮಳೆ ಚಳಿ ಎನ್ನದೇ ದಟ್ಟ ಅರಣ್ಯದಲ್ಲಿ ರಕ್ಷಣೆ ನೀಡ್ತಾ ಇರುವ ರೇಂಜರ್ಗಳ ಶ್ರಮವನ್ನು ಗುರುತಿಸಿ ಅವರಿಗೆ ಥ್ಯಾಂಕ್ಸ್ ಹೇಳುವುದು. ಸೊ ಸ್ನೇಹಿತರೆ, ರೇಂಜರ್ಗಳ ಜೀವನ ಅಷ್ಟು ಈಸಿನಾ? ಖಂಡಿತ ಇಲ್ಲ ಸ್ನೇಹಿತರೆ. ನಾವು ಪ್ರಕೃತಿ ಸೌಂದರ್ಯವನ್ನ ಎಂಜಾಯ್ ಮಾಡೋದಕ್ಕೆ ವೀಕೆಂಡ್ನಲ್ಲಿ ಕಾಡಿಗೆ ಗಿರಿಧಾಮಗಳಿಗೆ ಹೋಗ್ತೀವಿ. ಆದ್ರೆ ಅದೇ ಕಾಡ್ನಲ್ಲಿ ಪ್ರತಿದಿನ ಜೀವವನ್ನು ಕೈಯಲ್ಲಿ ಹಿಡ್ಕೊಂಡು ಕೆಲಸ ಮಾಡೋರು ಅಂತಂದ್ರೆ ಈ ರೇಂಜರ್ಸ್ಗಳು. ಆನೆ ದಂತ, ಹುಲಿ ಚರ್ಮ, ಅಪರೂಪದ ಮರಗಳ ಕಳ್ಳ ಸಾಗಾಣಿಕೆ ಮಾಡುವ ಕ್ರೂರಿ ಬೇಟೆಗಾರರನ್ನು ಎದುರಿಸುವುದು. ನಂತರ ದಟ್ಟ ಅರಣ್ಯದಲ್ಲಿ ಪ್ಯಾಟ್ರೋಲಿಂಗ್ ಮಾಡುವಾಗ ಕಾಡಾನೆ, ಚಿರತೆ, ಹುಲಿಗಳ ದಾಳಿಯಿಂದ ಬಲಿಪಶುವಾಗುವ ಅಪಾಯ ಹೆಚ್ಚಾಗಿರುತ್ತೆ. ನಂತರ ಬೇಸಿಗೆ ಬಂದರೆ ಸಾಕು, ಕಾಡಿಗೆ ಬೆಂಕಿ ಬೀಳುವ ಭೀತಿ ಇರುತ್ತೆ. ಆ ಬೆಂಕಿಯನ್ನು ನಂದಿಸಲು ಇವರು ಪಡುವ ಪಾಡು ಸಾಮಾನ್ಯವಾಗಿರೋದಿಲ್ಲ ಸ್ನೇಹಿತರೆ. ಅಷ್ಟೇ ಯಾಕೆ, ಸರಿಯಾದ ನೆಟ್ವರ್ಕ್ ಇರೋದಿಲ್ಲ. ಸಾಲದಕ್ಕೆ ಮೂಲಭೂತ ಸೌಕರ್ಯಗಳು ಸಿಗದ ಕಾಡಿನ ಮೂಲೆಗಳಲ್ಲಿ ತಮ್ಮ ಕುಟುಂಬವನ್ನು ಬಿಟ್ಟು ದಿನಗಟ್ಟಲೆ ಇವರು ಪ್ಯಾಟ್ರೋಲಿಂಗ್ ಮಾಡ್ತಾರೆ. ಓಕೆ ಶ್ವೇತಾ, ಹಾಗಾದ್ರೆ ನಾವೇನ್ ಮಾಡ್ಬೇಕು? ರೇಂಜರ್ಗಳು ಕಾಡ್ನಲ್ಲಿದ್ದಾರೆ, ನಾವಿಲ್ಲಿ ಸಿಟಿಯಲ್ಲಿದ್ದೀವಿ, ನಾವೇನ್ ಮಾಡೋಕ್ ಸಾಧ್ಯ ಅಂತ ಕೇಳ್ತಿದ್ದೀರಾ ಅಂತ ಗೊತ್ತು. ಖಂಡಿತ ಮಾಡಬಹುದು ಸ್ನೇಹಿತರೆ. ಏನ್ ಗೊತ್ತಾ, ನೀವು ಕಾಡಿನ ಮಧ್ಯೆ ಪ್ರಯಾಣಿಸುವಾಗ ಅಥವಾ ಸಫಾರಿಗೆ ಹೋದಾಗ ಪ್ಲಾಸ್ಟಿಕ್ ಎಸಿಬೇಡಿ, ಕಾಡಿನ ಪ್ರಾಣಿಗಳಿಗೆ ತೊಂದರೆ ಕೊಡಬೇಡಿ, ವಾಹನಗಳನ್ನು ಸ್ಪೀಡ್ ಆಗಿ ಚಲಾಯಿಸಬೇಡಿ, ಪ್ರಕೃತಿಯನ್ನು ಪ್ರೀತಿಸಿ ಗಿಡಗಳನ್ನ ನೆಡಿ. ನಾವು ಪ್ರಕೃತಿಯನ್ನು ಗೌರವಿಸಿದರೆ ಅದು ನಮ್ಮ ರೇಂಜರ್ಗಳ ಮೇಲಿರುವ ಹೊರೆಯನ್ನಷ್ಟೂ ಕಡಿಮೆ ಮಾಡುತ್ತೆ. ಕಾಡಿದ್ದರೆ ನಾಡು, ನಾಡಿದ್ದರೆ ನಾವು. ನಮ್ಮ ಜೀವ ವೈವಿಧ್ಯತೆಯನ್ನು ಕಾಯುವ ಪ್ರತಿಯೊಬ್ಬ ಅರಣ್ಯ ರಕ್ಷಕನಿಗೂ ಹಾಗೂ ಪ್ರಾಣ ತ್ಯಾಗ ಮಾಡಿದ ವೀರ ರೇಂಜರ್ಗಳ ಸ್ಮರಣೆಗೆ ನಮ್ಮ ಇಡೀ ರೇಡಿಯೋ ಟೀಮ್ ಕಡೆಯಿಂದ ಹಾರ್ಟ್ ಫೆಲ್ಟ್ ಸಲ್ಯೂಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬನ್ನಿ, ಇವತ್ತು ಒಂದೊಳ್ಳೆ ಮೆಸೇಜ್ ಶೇರ್ ಮಾಡೋಣ, ಪ್ರಕೃತಿಯನ್ನು ಪ್ರೀತಿಸೋಣ. ಈಗ ನಿಮಗಾಗಿ ಬರ್ತಾ ಇದೆ ಕಾಡಿನಷ್ಟೇ ಸುಂದರವಾದ, ಮನಸ್ಸಿಗೆ ಮುದು ನೀಡುವ ಒಂದು ಮೆಲೋಡಿಯಸ್ ಸಾಂಗ್ ಅಂತ ಹೇಳ್ತಾ ಇವತ್ತಿನ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿರುವುದು ವಿಶೇಷ ಸರಣಿ ಕಾರ್ಯಕ್ರಮ ಗಾಂಧಿ ಓದು. ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳು ಮತ್ತು ಬರಹಗಳನ್ನು ಮರು ಓದುವ ಒಂದು ಪ್ರಯತ್ನ ಇದಾಗಿದೆ. ಈ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗ, ಮಿಂಚು ಐಡಿಯಾಸ್ ಬೆಂಗಳೂರು ಮತ್ತು ಸಿರಿ ಕ್ರಿಯೇಷನ್ಸ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಿರ್ಮಿಸಲಾಗಿದೆ. ಈಗ ಕೇಳಿ ಸರಣಿ ಕಾರ್ಯಕ್ರಮ ಗಾಂಧಿ ಓದು.

0: ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು.
1: ಮಹಾತ್ಮ ಗಾಂಧೀಜಿ ಓದು ಸರಣಿ. ಓದುವವರು ಸಾನಾ ಶ್ರೀಲಕ್ಷ್ಮಿ, ಮಿಂಚು ಐಡಿಯಾಸ್, ಬೆಂಗಳೂರು. ಆತ್ಮಕಥೆ ಅಥವಾ ನನ್ನ ಸತ್ಯಾನ್ವೇಷಣೆ, ಭಾಗ 1, ಅಧ್ಯಾಯ 15, ಆಂಗ್ಲ ಸಭ್ಯನಾಗುವ ಪ್ರಯತ್ನ. ಶಾಖಾಹಾರದಲ್ಲಿ ದಿನದಿನಕ್ಕೂ ನನ್ನ ನಂಬಿಕೆ ಹೆಚ್ಚುತ್ತಲೇ ಹೋಯಿತು. ಸಾಲ್ಟರ ಗ್ರಂಥದ ವ್ಯಾಸಂಗದಿಂದ ಆಹಾರದ ವಿಷಯಕ್ಕೆ ಸಂಬಂಧಿಸಿದ ಗ್ರಂಥಗಳನ್ನು ಅಭ್ಯಾಸ ಮಾಡಲು ನನಗೆ ಉತ್ಕಟ ಇಚ್ಛೆ ಉಂಟಾಯಿತು. ಶಾಖಾಹಾರದ ಮೇಲೆ ದೊರೆತ ಎಲ್ಲ ಗ್ರಂಥಗಳನ್ನು ಕೊಂಡು ನಾನು ವ್ಯಾಸಂಗ ಮಾಡಿದೆ. ಅವುಗಳ ಪೈಕಿ ಒಂದು ಹೋವರ್ಡ್ ವಿಲಿಯಮ್ಸ್ರ ಆಹಾರ ನೀತಿ ಎಂಬ ಪುಸ್ತಕ. ಪ್ರಾಚೀನ ಕಾಲದಿಂದ ಇಂದಿನವರೆಗೆ ಮಾನವನ ಆಹಾರದ ಇತಿಹಾಸವೇ ಆಗಿತ್ತು. ಪೈಥಾಗರಸ್ನಿಂದ ಮೊದಲುಗೊಂಡು ಯೇಸುಕ್ರಿಸ್ತನವರೆಗೆ ಎಲ್ಲ ದಾರ್ಶನಿಕರು, ದ್ರಷ್ಟಾರರು ಶಾಖಾಹಾರಿಗಳೇ ಆಗಿದ್ದರೆಂದು ಸ್ಥಾಪಿಸಲು ಆ ಗ್ರಂಥದಲ್ಲಿ ಪ್ರಯತ್ನ ನಡೆದಿತ್ತು. ಡಾಕ್ಟರ್ ಅನಾ ಕಿಂಗ್ಸ್ಫರ್ಡ್ ಎಂಬಾಕೆ ಬರೆದಿದ್ದ ಆಹಾರದ ಅತ್ಯುತ್ತಮ ಮಾರ್ಗ ಎಂಬುದೂ ಸಹ ಬಹು ಆಕರ್ಷಣೀಯ ಗ್ರಂಥವಾಗಿತ್ತು. ಡಾಕ್ಟರ್ ಆಲಿನ್ಸನ್ರು ಬರೆದ ಆಹಾರದ ನೈರ್ಮಲ್ಯ ಎಂಬ ಗ್ರಂಥದಿಂದಲೂ ನನಗೆ ಬಹಳ ಉಪಕಾರವಾಯಿತು. ರೋಗಿಗಳು ಈ ಆಹಾರವನ್ನು ನಿಯಮಿತಗೊಳಿಸುವುದರಿಂದಲೇ ಅವರ ರೋಗ ಗುಣವಾಗುವ ಒಂದು ವಿಧಾನವನ್ನು ಅವರು ತಮ್ಮ ಗ್ರಂಥದಲ್ಲಿ ಪ್ರತಿಪಾದಿಸಿದ್ದರು. ಸ್ವತಃ ಶಾಖಾಹಾರಿಗಳಾದ ಅವರು ತಮ್ಮಲ್ಲಿ ಬರುತ್ತಿದ್ದ ರೋಗಿಗಳಿಗೂ ಕಟ್ಟುನಿಟ್ಟಾಗಿ ಶಾಖಾಹಾರವನ್ನೇ ನಿಯಮಿಸಿದ್ದರು. ಈ ಎಲ್ಲ ಸಾಹಿತ್ಯವನ್ನೂ ವ್ಯಾಸಂಗ ಮಾಡಿದುದರ ಫಲವಾಗಿ ಆಹಾರದ ವಿಷಯದಲ್ಲಿ ಪ್ರಯೋಗಗಳನ್ನು ನಡೆಸುವುದಕ್ಕೆ ನನ್ನ ಜೀವನದಲ್ಲಿ ಒಂದು ಪ್ರಮುಖ ಅವಕಾಶ ಉಂಟಾಯಿತು. ಆರೋಗ್ಯವನ್ನು ರಕ್ಷಿಸಿಕೊಳ್ಳುವುದೇ ಪ್ರಾರಂಭದಲ್ಲಿ ಈ ಪ್ರಯೋಗಗಳ ಮುಖ್ಯ ಗುರಿಯಾಗಿತ್ತು. ಆದರೆ ಅನಂತರ ಧಾರ್ಮಿಕ ದೃಷ್ಟಿಯೇ ಸರ್ವಪ್ರಧಾನವಾಯಿತು. ಈ ಮಧ್ಯೆ ನನ್ನ ಮಿತ್ರರಿಗೆ ನನ್ನ ವಿಷಯದ ಚಿಂತೆ ಬಿಡಲಿಲ್ಲ. ಅವರು ನನ್ನಲ್ಲಿ ಇಟ್ಟಿದ್ದ ಪ್ರೇಮದ ದೆಸೆಯಿಂದ ಅವರು ನಾನು ಮಾಂಸಾಹಾರ ವಿರೋಧವನ್ನೇ ಮುಂದುವರೆಸಿದರೆ ನನ್ನ ದೇಹ ದುರ್ಬಲವಾಗುವುದಲ್ಲದೆ ಇಂಗ್ಲಿಷ್ ಸಮಾಜದಲ್ಲಿ ಸ್ವಾಭಾವಿಕವಾಗಿ ಜೀವಿಸಲಾಗದ ಅಪ್ರಯೋಜಕನಾದೇನೆಂದು ಅವರು ಚಿಂತಿಸಿದರು. ನನಗೆ ಶಾಖಾಹಾರ ವಿಷಯಕ್ಕೆ ಸಂಬಂಧಿಸಿದ ಗ್ರಂಥಗಳಲ್ಲಿ ಶ್ರದ್ಧೆ ಇರುವುದನ್ನು ತಿಳಿದು ಆ ವ್ಯಾಸಂಗ ನನ್ನ ತಲೆ ಕೆಡಿಸಬಹುದೆಂದು ಅವರು ಹೆದರಿದರು. ನನ್ನ ಕಾರ್ಯವನ್ನು ನಾನು ಮರೆತು ಪ್ರಯೋಗಗಳಲ್ಲಿ ತೊಡಗಿ ಹುಚ್ಚನಾಗಿ ಬಾಳನ್ನು ವ್ಯರ್ಥ ಮಾಡಿಕೊಳ್ಳಬಹುದೆಂದೂ ಅವರು ಹೆದರಿದರು. ಆದುದರಿಂದ ನನ್ನನ್ನು ತಿದ್ದಲು ಅವರು ಒಂದು ಕಡೆಯ ಪ್ರಯತ್ನವನ್ನು ಮಾಡಿದರು. ಒಂದು ದಿನ ಅವರು ನನ್ನನ್ನು ನಾಟಕ ಶಾಲೆಗೆ ಕರೆದುಕೊಂಡು ಹೋದರು. ನಾಟಕ ಪ್ರಾರಂಭವಾಗುವುದಕ್ಕೆ ಮುಂಚೆ ನಾವು ಹಾಲ್ಬರ್ನ್ ಹೋಟೆಲ್ನಲ್ಲಿ ಊಟ ಮಾಡಬೇಕಾಗಿತ್ತು. ಅದು ಅರಮನೆಯಂತೆ ನನಗೆ ಕಂಡಿತು. ವಿಕ್ಟೋರಿಯಾ ಹೋಟೆಲನ್ನು ಬಿಟ್ಟ ಮೇಲೆ ನಾನು ಅಂತಹ ದೊಡ್ಡ ಹೋಟೆಲಿಗೆ ಹೋಗಿರಲಿಲ್ಲ. ವಿಕ್ಟೋರಿಯಾ ಹೋಟೆಲ್ನಲ್ಲಿ ಸಹ ನನಗೆ ವಸತಿ ಸುಖಕರವಾಗಿರಲಿಲ್ಲ. ನನ್ನ ಬುದ್ಧಿ ಎಲ್ಲಿಯೋ ಅಲೆಯುತ್ತಿತ್ತು. ನಾಚಿಕೆಯಿಂದಲಾದರೂ ನಾನು ಯಾವ ಪ್ರಶ್ನೆಗಳನ್ನೂ ಕೇಳುವುದಿಲ್ಲವೆಂದು ಭಾವಿಸಿ ನನ್ನ ಮಿತ್ರರು ನನ್ನನ್ನು ಅಲ್ಲಿಗೆ ಕರೆತಂದಿದ್ದರು. ಅಲ್ಲಿ ಊಟ ಮಾಡುತ್ತಿದ್ದವರ ಸಂಖ್ಯೆ ಬಹು ದೊಡ್ಡದಾಗಿತ್ತು. ಅವರ ಮಧ್ಯದಲ್ಲಿ ನಾನು, ನನ್ನ ಮಿತ್ರರು ಒಂದು ಮೇಜಿನ ಮುಂದೆ ಕುಳಿತೆವು. ಮೊದಲು ಬಂದುದು ಸೂಪ್, ಒಂದು ತರಹ ಸಾರು. ಅದು ಯಾವುದರ ಸಾರು ಎಂಬ ಯೋಚನೆ ನನಗೆ ಬಂತು. ಆದರೆ ಮಿತ್ರರನ್ನು ಕೇಳುವ ಧೈರ್ಯವಾಗಲಿಲ್ಲ. ಸೇವಕನನ್ನು ಕರೆದೆ. ಇದನ್ನು ನೋಡಿ ಮಿತ್ರರು ಕೋಪದಿಂದ ಏನು ಸಮಾಚಾರ ಎಂದು ಕೇಳಿದರು. ನಾನು ಸಂಕೋಚದಿಂದ ಇದರಲ್ಲಿ ಮಾಂಸವೇನಾದರೂ ಇದೆಯೇ ಎಂದು ವಿಚಾರಿಸೋಣವೆಂದು ಕರೆದೆ ಎಂದೆನು. ಈ ಅಸಭ್ಯತೆ ಈ ಭೋಜನ ಶಾಲೆಯಲ್ಲಿ ನಡೆಯದು. ನಿನಗೆ ಸರಿಯಾಗಿ ನಡೆದುಕೊಳ್ಳಲು ಬಾರದಿದ್ದರೆ ಹೋಗಿ ಬೇರೆ ಎಲ್ಲಾದರೂ ಊಟ ಮುಗಿಸಿ ಹೊರಗೆ ನನಗಾಗಿ ಕಾದಿರು ಎಂದರು. ಈ ಮಾತಿನಿಂದ ನನಗೆ ಸಂತೋಷವಾಯಿತು. ನಾನು ಹೊರಗೆ ಹೋಗಿ ಬೇರೆ ಭೋಜನಾಲಯವನ್ನು ಹುಡುಕಿದೆ. ಸಮೀಪದಲ್ಲಿಯೇ ಒಂದು ಶಾಖಾಹಾರಿ ಭೋಜನಾಲಯವಿತ್ತು. ಆದರೆ ಅದು ಮುಚ್ಚಿತ್ತು. ಏನು ಮಾಡುವುದೆಂದು ನನಗೆ ತಿಳಿಯಲಿಲ್ಲ. ಕೊನೆಗೆ ಆ ರಾತ್ರಿ ಉಪವಾಸವಿದ್ದೆ. ನಾವು ನಾಟಕವನ್ನು ನೋಡಲು ಹೋದೆವು. ನನ್ನ ಮಿತ್ರರು ನಾನು ಮಾಡಿದ ಗೊಂದಲವನ್ನು ಕುರಿತು ನನ್ನೊಂದಿಗೆ ಒಂದು ಮಾತನ್ನೂ ಆಡಲಿಲ್ಲ. ನಾನಂತೂ ಹೇಳಬೇಕಾದುದೇನೂ ಇರಲೇ ಇಲ್ಲ. ಅದೇ ನಮ್ಮಿಬ್ಬರ ಕೊನೆಯ ಜಗಳ. ಇದರಿಂದ ನಮ್ಮ ಸಂಬಂಧಕ್ಕೆ ಎಳ್ಳಷ್ಟು ಚ್ಯುತಿ ಬರಲಿಲ್ಲ. ಅವರ ಈ ಎಲ್ಲ ಪ್ರಯತ್ನಗಳಿಗೂ ನನ್ನ ಮೇಲಿದ್ದ ಅವರ ಪ್ರೇಮವೇ ಮೂಲವೆಂದು ಅರಿತಿದ್ದೆ. ಅವರ ಮತ್ತು ನನ್ನ ಆಚಾರಗಳಲ್ಲಿ ಭಿನ್ನತೆ ಇದ್ದರೂ ಅವರಲ್ಲಿ ನನ್ನ ಆದರ ಕಡಿಮೆಯಾಗಲಿಲ್ಲ, ಹೆಚ್ಚೇ ಆಯಿತು. ಅವರ ಚಿಂತೆಯನ್ನು ದೂರ ಮಾಡಬೇಕೆಂದು ನಾನು ನಿಶ್ಚಯಿಸಿದೆ. ಇನ್ನು ಮುಂದೆ ಅನಾಗರಿಕತೆಯನ್ನು ಬಿಟ್ಟು ಸಭ್ಯನಾಗಲು ಪ್ರಯತ್ನಿಸಿ ಇತರ ಮಾರ್ಗಗಳಿಂದ ಸಮಾಜದಲ್ಲಿ ಬೆರೆಯಲು ಯೋಗ್ಯನಾಗಿ ನನ್ನ ಶಾಖಾಹಾರದಿಂದ ನನಗೆ ಉಂಟಾಗಿರುವ ವಿಚಿತ್ರ ಸ್ಥಿತಿಯನ್ನು ಮರೆಸುವೆನೆಂದು ಅವರಿಗೆ ಭರವಸೆ ಕೊಡಲು ನಿಶ್ಚಯಿಸಿದನು. ಅದಕ್ಕಾಗಿ ಆಂಗ್ಲ ಸಭ್ಯನಾಗುವ ಕಷ್ಟವಾದ ಕಾರ್ಯಕ್ಕೆ ಕೈ ಹಾಕಿದೆ. ಭಾಗ 1 ಅಧ್ಯಾಯ 15 ಮುಂದುವರಿಯುವುದು.
0: ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ, ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ಅಮ್ಮ, ನಾನ್ ದೊಡ್ಡವಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
1: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
0: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
1: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
2: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ,
1: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಅಕ್ಕನ ಬಳಗದ ಪೂರ್ವಾಧ್ಯಕ್ಷರಾದಂಥ ಶ್ರೀಮತಿ ಜಯಮ್ಮ ಕುಪ್ಸದವ್ರು ನಮ್ಮ ಜೊತೆಗಿದ್ದಾರೆ. ಇವರು ವಚನಗಳಲ್ಲಿ ವ್ರತ ಆಚರಣೆಯ ಕುರಿತು ಹಾಗೆ ಗೌಪ್ಯ ವಚನಕಾರ್ತಿಯರ ಪರಿಚಯವನ್ನ ಮಾಡಿಕೊಡ್ತಾರೆ. ಕೇಳೋಣ, ಬನ್ನಿ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೇಡಮ್, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ವ್ರತ ಆಚರಣೆಯ ಕುರಿತು ಹಾಗೆ ನಮ್ಮ ಗೌಪ್ಯ ವಚನಕಾರ್ತಿಯರ ವಿಚಾರಧಾರೆಯನ್ನು ಹೇಳ್ಬೋದಾ?
6: ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶುಭೋದಯ. ವಚನ ವಿಹಾರ ಕಾರ್ಯಕ್ರಮವನ್ನು ಆಲಿಸುತ್ತಿರುವ ಎಲ್ಲ ಸಹೃದಯ ಬಂಧುಗಳಿಗೆ ಶರಣು ಶರಣಾರ್ಥಿಗಳು, ಹಾಗೂ ಈ ಕಾರ್ಯಕ್ರಮವನ್ನು ಚಂದವಾಗಿ ನಿರೂಪಿಸುತ್ತಿರುವ RJ ಪವಿತ್ರ ದಿನೇಶ್ ಮೇಡಮ್ರವರಿಗೂ ಹಾಗೂ ರೇಡಿಯೋ ಶಿವಮೊಗ್ಗ ಇವರಿಗೂ ಶರಣು ಶರಣಾರ್ಥಿಗಳು. ನಾನು ಜಯಮ್ಮ ಕುಪ್ಸ, ಪೂರ್ವಾಧ್ಯಕ್ಷರು, ಅಕ್ಕನ ಬಳಗ, ಶಿವಮೊಗ್ಗ. ನಾನು ಇಂದು ವ್ರತಾಚರಣೆ ನಿಷ್ಠೆಯ ಗೌಪ್ಯ ವಚನಕಾರ್ತಿಯರ ಬಗ್ಗೆ ಹಾಗೂ ಅವರ ವಿಚಾರಧಾರೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತಿದ್ದೇನೆ. 12ನೇ ಶತಮಾನದ ಪೂರ್ವದಲ್ಲಿ ಸ್ತ್ರೀಯರ ಸ್ಥಾನಮಾನಗಳು ಅಧೋಗತಿಗೆ ಇಳಿದಿದ್ದವು. ಪುರುಷ ಪ್ರಧಾನ ಕುಟುಂಬಗಳ ವ್ಯವಸ್ಥೆಗಳ ಅಡಿಯಲ್ಲಿ ಆಕೆ ಎಲ್ಲ ರೀತಿಯ ಅವಕಾಶಗಳಿಂದ ವಂಚಿತಳಾಗಿದ್ದಳು. ಬಾಲ್ಯದಲ್ಲಿ ತಂದೆ ತಾಯಿ, ಬೆಳೆದ ಮೇಲೆ ಗಂಡ, ಮುಪ್ಪಿನಲ್ಲಿ ಮಕ್ಕಳು, ಹೀಗೆ ಅವರ ಆಶ್ರಯದಲ್ಲಿ ಜೀವನ ನಡೆಸಬೇಕಾಗಿತ್ತು. ವ್ಯಕ್ತಿ ಸ್ವಾತಂತ್ರ್ಯವಿಲ್ಲದೆ ಜೀವನ ಅಯೋಮಯವಾಗಿತ್ತು. ವೈದಿಕ ಸಂಪ್ರದಾಯದಲ್ಲಿ ಹೆಣ್ಣನ್ನು ಶೂದ್ರಳೆಂದು ಭಾವಿಸಿ ಅವಳಿಗೆ ಯಾವ ಸಂಸ್ಕಾರಗಳನ್ನು ನೀಡುತ್ತಿರಲಿಲ್ಲ. ಅವಳಿಗೆ ಮದುವೆಯೊಂದೇ ದೊಡ್ಡ ಸಂಸ್ಕಾರವಾಗಿತ್ತು. ಅವಳಿರುವುದೇ ಸಂತಾನಾಭಿವೃದ್ಧಿಗೆ ಮಾತ್ರ ಎಂಬ ನಿರ್ಣಯ ಮಾಡಲಾಗಿತ್ತು. ಹೀಗೆ ಕೆಳಗೆ ತಳ್ಳಲ್ಪಟ್ಟ ಸ್ತ್ರೀಕುಲ ಮತ್ತೆ ತನ್ನ ಏಳಿಗೆಯನ್ನು ಕಂಡಿದ್ದು ಬಸವಾದಿ ಶಿವಶರಣರ ಸಂಪರ್ಕದಲ್ಲಿ. 12ನೇ ಶತಮಾನದಲ್ಲಿ ಬಸವಾದಿ ಶಿವಶರಣರು ಸ್ತ್ರೀಯರಿಗೆ ಪುರುಷ ಸಮಾನ ಅವಕಾಶಗಳನ್ನು ಕಲ್ಪಿಸಿಕೊಟ್ಟು ಅಭಿವ್ಯಕ್ತಿ ಸ್ವಾತಂತ್ರ್ಯ ನೀಡಿದ್ದು ಮಹತ್ವದಾಗಿತ್ತು. ಅನುಭವ ಮಂಟಪದಲ್ಲಿ ಪುರುಷರಿಗೆ ಸಮಾನವಾದ ವೇದಿಕೆಯ ಮೇಲೆ ಸಮಾವೇಶಗೊಂಡು ತನ್ನ ಅನುಭವಗಳನ್ನು ವಚನ ಮಾಧ್ಯಮದ ಮೂಲಕ ಸಮರ್ಥವಾಗಿ ಪ್ರಕಟಪಡಿಸಿದ್ದಾಳೆ. ಸ್ತ್ರೀಯರು ಸಾಧಿಸಿದ ಆಧ್ಯಾತ್ಮ ಸಿದ್ಧಿ ಎಂಥ ಉಚ್ಚ ಮಟ್ಟದಲ್ಲಿತ್ತೆಂದರೆ ಅವರು ತಮ್ಮ ಪತಿಯನ್ನು ಮೀರಿಸಿ ಮಾರ್ಗದರ್ಶನ ಮಾಡುವ ಹಂತಕ್ಕೆ ತಲುಪಿದ್ದರು. ಅವಕಾಶ ಸಿಕ್ಕರೆ ಸ್ತ್ರೀ ಎಂಥ ಉತ್ಕೃಷ್ಟ ಸಾಹಿತ್ಯವನ್ನು ರಚಿಸಬಲ್ಲಳೆಂಬುದಕ್ಕೆ ಅಕ್ಕ ಮಹಾದೇವಿ, ಅಕ್ಕಮ್ಮ, ಅಕ್ಕನಾಗಮ್ಮ ಮುಂತಾದವ ಶಿವಶರಣೆಯರ ವಚನಗಳೇ ಸಾಕ್ಷಿ. 35 ಜನ ವಚನಕಾರ್ತಿಯರು ತಮ್ಮ ವಚನ ಅಭಿವ್ಯಕ್ತಿಯನ್ನು ಒಂದೇ ಕಾಲಘಟ್ಟದಲ್ಲಿ, ಅದು ಒಂದೇ ಕಡೆ ಕಲ್ಯಾಣದಲ್ಲಿ ಸಿಕ್ಕಿದ್ದು ಜಾಗತಿಕ ಇತಿಹಾಸದಲ್ಲಿಯೇ ಅಪೂರ್ವ ಮತ್ತು ಅತ್ಯದ್ಭುತ. ವಚನವೆಂದರೆ ಮಾತು, ಆತ್ಮಸಾಕ್ಷಿಯ ನುಡಿಗಳು. ನುಡಿದಂತೆ ನಡೆಯುವುದು, ನಡೆದಂತೆ ನುಡಿಯುವುದು, ನಡೆ ನುಡಿ ಒಂದಾದ ನುಡಿ ಸಂಪತ್ತುಗಳು. ಸ್ವಾನುಭಾವದ ನೆಲೆಯಲ್ಲಿ ಸತ್ವಪೂರ್ಣವಾದ ಅನುಭವದ ಅಭಿವ್ಯಕ್ತಿಗಳು. ಮನುಷ್ಯ ಸಚ್ಚಾರಿತ್ರವಂತನಾಗಿ, ನೀತಿವಂತನಾಗಿ, ಸಂಸ್ಕೃತಿ ಸಂಸ್ಕಾರವಂತನಾಗಿ ಬಾಳಲು ದಾರಿ ತೋರಿಸುವಂತಹ ಮಹಾಜ್ಯೋತಿಗಳು. ವಚನಗಳು ಧರ್ಮವನ್ನು ಬೋಧಿಸುವುದರಿಂದ ಧರ್ಮ ಗ್ರಂಥಗಳಾಗಿವೆ, ತತ್ವವನ್ನು ಬೋಧಿಸುವುದರಿಂದ ಸಿದ್ಧಾಂತ ಗ್ರಂಥವಾಗಿದೆ, ಕಾವ್ಯ ಲಕ್ಷಣಗಳನ್ನು ಒಳಗೊಂಡಿರುವುದರಿಂದ ಉತ್ತಮ ಸಾಹಿತ್ಯ ಗ್ರಂಥಗಳೂ ಆಗಿವೆ. ವಚನಗಳಲ್ಲಿ ಸಾಮಾನ್ಯವಾಗಿ ಕೆಲವು ಪ್ರಾರ್ಥನಾ ರೂಪವಾದವುಗಳು, ಕೆಲವು ಆತ್ಮ ಪರಿಶೋಧನೆಯ ರೂಪಾದವು, ಕೆಲವು ಸ್ತೋತ್ರ ರೂಪಾದವು, ಕೆಲವು ತತ್ವ ನಿರೂಪಣೆಯಾದವು, ಮತ್ತೆ ಕೆಲವು ಲೋಪದೋಷಗಳ ಖಂಡನಾತ್ಮಕವು ಎಂದು MR ಶ್ರೀನಿವಾಸ ಮೂರ್ತಿಯವರ ಮಾತು ಬಹಳ ಸಮಂಜಸವಾಗಿದೆ. ಬಸವಾದಿ ಶರಣರು ಮಹಿಳೆಯರ ಅಂತರ್ಯದಲ್ಲಿ ನವಜಾಗೃತಿ, ನವ ಸಾಕ್ಷರತೆಯ ಅರಿವು ಮೂಡಿಸಿ ಎಲ್ಲ ವರ್ಗದ ಸ್ತ್ರೀಯರಿಗೂ ಅಕ್ಷರ ಕಲಿಸಿ ವಚನ ರಚನೆಗೆ ಅವಕಾಶ ಕಲ್ಪಿಸಿಕೊಟ್ಟಿದ್ದರು. ಇದರಲ್ಲಿ ಬಹುಪಾಲು ಶರಣೆಯರು ಸಂಸಾರ ಸತ್ಯವನ್ನರಿತು ಬದುಕಿನ ಶುದ್ಧತೆಗಾಗಿ ಹಂಬಲಿಸಿ ಸಂಸಾರವೆಂಬುದು ಆಧ್ಯಾತ್ಮಕ್ಕೆ ಬಾಧಕವಲ್ಲ, ಅದು ಪ್ರೇರಕ ಪೂರಕ ಪೋಷಕವೆಂದು ದೃಢಪಡಿಸಿಕೊಂಡು ಕೊಂಡಿದ್ದರು. ದಿನನಿತ್ಯ ಸಮಾಜದಲ್ಲಿ ಕಾಣುವ ವಾತಾವರಣ, ತಾವು ಅನುಭವಿಸಿರುವ ಸುಖ ದುಃಖಗಳು ತಮ್ಮ ಅನುಭವಕ್ಕೆ ಬಂದಾಗ ಹೊಳೆದ ಮಾತುಗಳನ್ನು ಅಚ್ಚುಕಟ್ಟಾಗಿ ಜೋಡಿಸಿ ಬರೆದಂತಹವುಗಳಾಗಿದ್ದವು. ವಚನಗಳ ಮೂಲಕ ವೈದಿಕ ಪರಂಪರೆಯ ನಂಬಿಕೆಗಳನ್ನು ಪ್ರಶ್ನಿಸುತ್ತಾ ಸಾಮಾಜಿಕ ಅರಿವು ಮೂಡಿಸಿದ್ದಾರೆ. ವ್ರತಾಚರಣೆ, ಜಾತಿ, ಕುಲ, ಭಕ್ತಿ, ಜ್ಞಾನ, ಆಚರಣೆ, ನೀತಿ, ನಿಯಮ, ಕಾಯಕ, ದಾಸೋಹ ಇತ್ಯಾದಿಗಳ ಸ್ಪಷ್ಟ ನೆಲವನ್ನು ಹೊಂದಿದ್ದರು. ಸ್ವತಃ ವ್ರತಾಚಾರಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿದ ಶೀಲ ಸಂಪನ್ನೆಯರು. ನುಡಿದಂತೆ ನಡೆದ ಅವರ ಬದುಕೇ ಒಂದು ಬಗೆಯ ವ್ರತವಾಗಿತ್ತು. ಪ್ರತಿಯೊಬ್ಬ ಶರಣೆಯು ತಮ್ಮದೇ ಆದ ವ್ರತಾಚರಣೆಯನ್ನು ಪಾಲಿಸಿ ಪೋಷಿಸಿಕೊಂಡು ಬಂದವರಂತಹರಾಗಿದ್ದರು. ಯಾರಾದರೂ ವ್ರತ ಬಿಟ್ಟು ಅಥವಾ ಭ್ರಷ್ಟಾಚಾರಿಗಳಾಗಿದ್ದರೆ ಅಂಥವರನ್ನು ನಿಷ್ಠೂರವಾಗಿ ಟೀಕಿಸಿದ್ದಾರೆ. ಒಟ್ಟಾರೆ ಅವರ ಧೋರಣೆ ಏನೆಂದರೆ, ಸಮಾಜ ಸುಂದರವಾಗಿರಬೇಕು, ಅದಕ್ಕಾಗಿ ನಿತ್ಯ ವ್ರತಾಚರಣೆಗಳನ್ನು ರೂಢಿಸಿಕೊಳ್ಳಬೇಕು ಎಂಬ ಆಶಯ ವ್ಯಕ್ತಪಡಿಸಿದ್ದಾರೆ.
5: ವಚನ ಸಾಹಿತ್ಯ ಯುಗ ಅನ್ನೋದು ಮಹಿಳೆಯರಲ್ಲಿ ನವ ಜಾಗೃತಿಯನ್ನ ಮೂಡಿಸಿದಂತಹ ಕಾಲ ಅಂತಾನೆ ಹೇಳ್ಬೋದು. ವಚನಗಳನ್ನ ರಚಿಸೋದಕ್ಕೆ ಹೆಣ್ಣು ಗಂಡು ಎಂಬ ಭೇದ ಇಲ್ಲದೆ ಎಲ್ಲರೂ ಕೂಡ ವಚನ ಸಾಹಿತ್ಯವನ್ನ ರಚಿಸಬಹುದು. ಅನುಭವ ಮಂಟಪದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಇದೆ. ಎಲ್ರಿಗೂ ಕೂಡ ತಮ್ಮ ಮನಸ್ಸಿನ ಅಂತರಾಳದ ಭಾವನೆಯನ್ನ ವಚನ ರೂಪದಲ್ಲಿ ವ್ಯಕ್ತಪಡಿಸೋದಕ್ಕೆ ಅವಕಾಶ ಸಿಕ್ಕಿದ್ದು ವಚನ ಸಾಹಿತ್ಯದ ಕಾಲದಲ್ಲಿ ಅಂತಾನೆ ಹೇಳ್ಬೋದು. ಅದಕ್ಕೂ ಮೊದಲು ಹೆಣ್ಮಕ್ಳ ಸ್ಥಿತಿ ಶೋಚನೀಯವಾಗಿತ್ತು. ಶಿಕ್ಷಣವನ್ನು ಪಡೆಯುವುದು ಅಂತ ಹೇಳಿದ್ರೆ ಅಷ್ಟು ಸುಲಭದ ಮಾತಾಗಿರ್ಲಿಲ್ಲ. ಅಂತಹ ಸಂದರ್ಭದಲ್ಲಿ ಇದೆಲ್ಲವನ್ನ ಮೆಟ್ಟಿ ನಿಂತು ಹೆಣ್ಮಕ್ಳು ಕೂಡ ತಮ್ಮ ಭಾವನೆಗಳನ್ನ ವ್ಯಕ್ತಪಡಿಸಬಹುದು, ವಚನಗಳನ್ನ ರಚಿಸಬಹುದು ಎಂದು ಧೈರ್ಯದಿಂದ ವಚನಗಳನ್ನ ರಚಿಸಿದ್ದು ವಚನ ಸಾಹಿತ್ಯದ ಕಾಲದಲ್ಲಿ ಅಂತಾನೆ ಹೇಳ್ಬೋದು, ಬಸವಣ್ಣನವರ ಕಾಲದಲ್ಲಿ. ಹಾಗೆ ಇತರ ಶಿವಶರಣರು ಕೂಡ ಈ ಕಾಲದಲ್ಲಿ ಸಾಕಷ್ಟು ವಚನಗಳನ್ನ ರಚಿಸಿದ್ರು. ಇದೇ ವಿಚಾರವನ್ನ ಶ್ರೀಮತಿ ಜಯಮ್ಮ ಅವರು ಹೇಳ್ತಾ ಇದ್ರು. ನಂತರದಲ್ಲಿ ಸಹ ಇನ್ನಷ್ಟು ನಮ್ಮ ಮಹಿಳಾ ವಚನಗಾರ್ತಿಯರು ವ್ರತದ ಕುರಿತಾಗಿ ಹೇಳಿರುವ ವಿಚಾರಧಾರೆಯನ್ನ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಅಕ್ಕನ ಬಳಗದ ಪೂರ್ವಾಧ್ಯಕ್ಷರಾದ ಶ್ರೀಮತಿ ಜಯಮ್ಮ ಕುಪ್ಸದ್ ಇವರು ವ್ರತಗಳ ಕುರಿತಾಗಿ ನಮ್ಮ ಶಿವಶರಣರು ಹೇಳಿರುವ ವಿಚಾರಧಾರೆ ಹಾಗೆ ಗೌಪ್ಯ ವಚನಗಾರ್ತಿಯರ ಕುರಿತು ಮಾಹಿತಿ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ಮಾಹಿತಿ ಹೇಳ್ತಾರೆ, ಕೇಳೋಣ. ಬನ್ನಿ,
3: ವ್ರತಕ್ಕೆ ಸಂಬಂಧಪಟ್ಟ ವಚನಗಳನ್ನ ನಾವು ಗಮನಿಸೋಣ. ಉರಿಲಿಂಗ ಪೆದ್ದಿಗಳ ಪತ್ನಿ ಕಾಳವೆ. ಮಹಾರಾಷ್ಟ್ರ ಕಡೆಯಿಂದ ಕಲ್ಯಾಣಕ್ಕೆ ಪತಿ ಉರಿಲಿಂಗ ದೇವರೊಡನೆ ಬಂದಿರುವ ಶರಣೆ ಕಾಳವೆ. ದಲಿತ ವಚನಕಾರ್ತಿಯಾದ ಇವರು ಉರಿಲಿಂಗ ಪೆದ್ದಿಗಳ ರಸ ಎಂಬ ವಚನಾಂಕಿತದಲ್ಲಿ ವಚನ ರಚಿಸಿದ್ದಾರೆ. ಇವರು ತಮ್ಮ ವಚನಗಳಲ್ಲಿ ಜಾತೀಯತೆಯನ್ನ ತೀವ್ರವಾಗಿ ಖಂಡಿಸಿ ವ್ರತಾಚರಣೆಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ವ್ರತ ಹೋದಾಗಲೇ ಇಷ್ಟಲಿಂಗದ ಕಳೆ ನಷ್ಟವಯ್ಯ. ಅವರು ಲಿಂಗವಿದ್ದು ಭವಿಗಳು, ಅದು ಹೇಗೆಂದರೆ ಪ್ರಾಣವಿಲ್ಲದ ದೇಹದಂತೆ ಉರಿಲಿಂಗ ಪೆದ್ದಿಗಳ ರಸ ಬಲ್ಲ ನೊಲ್ಲನವ್ವ. ಯಾರು ಬದ್ಧತೆಯಿಂದ ಬದುಕಿನುದ್ದಕ್ಕೂ ಒಂದು ರೀತಿಯಲ್ಲಿ ವ್ರತಾಚರಣೆ ರೂಢಿಸಿಕೊಂಡಿರುತ್ತಾರೋ ಅಂಥವರ ಬಾಳು ಕಳೆಯಿಂದ ಕೂಡಿರುತ್ತದೆ. ವ್ರತ ತಪ್ಪಿ ನಡೆದರೆ ಅವರ ಕೊರಳಲ್ಲಿ ಲಿಂಗವಿದ್ದರೂ ಅವರು ಭವಿಗಳು, ಅವರು ಇದ್ದು ಸತ್ತಂತೆ, ಅಂದರೆ ಪ್ರಾಣವಿಲ್ಲದ ದೇಹದಂತೆ ಎಂಬುದನ್ನು ಈ ದೃಷ್ಟಾಂತದ ಮೂಲಕ ಕಾಳವೆ ತಿಳಿಸಿದ್ದಾರೆ. ಎಡೆಮಠದ ನಾಗಿದೇವಯ್ಯಗಳ ಪುಣ್ಯಶ್ರೀ ಮಸಣಮ್ಮ ನಿಜಗುಣೇಶ್ವರ ಲಿಂಗ ಎಂಬ ಅಂಕಿತದಲ್ಲಿ ಇವರು ಬರೆದ ಒಂದು ವಚನ ಮಾತ್ರ ಸಿಕ್ಕಿದೆ. ವಚನ ಭ್ರಷ್ಟರು ನುಡಿದಂತೆ ನಡೆಯದವರು, ಕಾಯಕ ದಾಸೋಹ ಮಾಡದೆ ವ್ರತ ಕಾಲಹರಣ ಮಾಡುವವರಿಂದ ಸಮಾಜಕ್ಕೆ ಹಾನಿಯಾಗುತ್ತದೆ ಎಂದು ತಿಳಿಸುತ್ತಾ ಇಂಥವರಿಗೆ ಬುದ್ಧಿ ಹೇಳುವ ರೀತಿ ನಿಷ್ಠುರದ ಮಾತುಗಳನ್ನ ಈ ವಚನದಲ್ಲಿ ಕಾಣಬಹುದು. ಕಾಗೆಯ ನಾಯ ತಿಂದವರಲ್ಲ, ವೃತಭ್ರಷ್ಟರ ಕೂಡಿದವರಿಲ್ಲ. ನಾಯಿಗೆ ನಾರಂಗ ಒಕ್ಕುವುದೇ, ಲೋಕದ ನರರಿಗೆ ವೃತ ಒಕ್ಕುವುದೇ. ಶಿವಬೀಜಕ್ಕಲ್ಲದೆ ನೀವೇ ಸಾಕ್ಷಿ ನಿಜಗುಣ ಲಿಂಗೇಶ್ವರ ಲಿಂಗದಲ್ಲಿ. ಕಾಗೆ ನಾಯಿಯ ಮಾಂಸವನ್ನು ಯಾರೂ ತಿನ್ನುವುದಿಲ್ಲ, ಅಂದರೆ ಹೊರಗಿನ ಆಡಂಬರ ಅಥವಾ ಕೆಟ್ಟ ಗುಣಗಳನ್ನು ಹೊಂದಿರುವ ವ್ಯಕ್ತಿಯಿಂದ ಯಾರಿಗೂ ಯಾವುದೇ ಪ್ರಯೋಜನವಿಲ್ಲ. ಕೊಟ್ಟ ಮಾತಿಗೆ ತಪ್ಪಿದ ವೃತಭ್ರಷ್ಟರನ್ನು ಯಾರೂ ಗೌರವಿಸುವುದಿಲ್ಲ, ಅವರ ಸಂಘವನ್ನು ಯಾರೂ ಬಯಸುವುದಿಲ್ಲ. ನಾಯಿಗೆ ಕಿತ್ತಳೆ ಹಣ್ಣಿನ ಬೆಲೆ ತಿಳಿಯುವುದಿಲ್ಲ, ಹಾಗೆ ಸಂಸ್ಕಾರವಿಲ್ಲದ ಮನಸ್ಸಿಗೆ ಆಧ್ಯಾತ್ಮದ ಮೌಲ್ಯಗಳು ತಿಳಿಯುವುದಿಲ್ಲ. ಯಾರಲ್ಲಿ ಶಿವಬೀಜವೆಂಬ ಸಾತ್ವಿಕ ಗುಣಗಳು ಅಡಗಿದೆಯೋ ಅವರಿಗೆ ಮಾತ್ರ ಈ ವ್ರತ ಮತ್ತು ಭಕ್ತಿ ಸಾಧ್ಯವಾಗುತ್ತದೆ. ಮನುಷ್ಯ ತನ್ನ ಪಶು ಸಮಾನ ಗುಣಗಳನ್ನು ಬಿಟ್ಟು ಶಿವಗುಣಗಳನ್ನು ಅಳವಡಿಸಿಕೊಂಡಾಗ ಮಾತ್ರ ಮುಕ್ತಿ ಸಾಧ್ಯ ಎಂದು ಮಸಣಮ್ಮನವರು ತಿಳಿಸಿದ್ದಾರೆ. ಗುಂಡಯ್ಯಗಳ ಪುಣ್ಯಶ್ರೀ ಕೇತಲೆ. ಕುಂಬಾರ ಗುಂಡಯ್ಯನವರ ಜೊತೆ ಗಡಿಗೆ ತಯಾರಿಸುವ ಕಾಯಕ ಶರಣೆ ಕೇತಲೆಯದು. ಇವರು ಕುಂಭೇಶ್ವರ ಎಂಬ ವಚನಾಂಕಿತದಲ್ಲಿ ರಚಿಸಿದ ಎರಡು ವಚನಗಳು ಮಾತ್ರ ದೊರಕಿವೆ. ಹದ ಮಣ್ಣಲ್ಲದೆ ಮಡಕೆಯಾಗದು, ವೃತಹೀನನ ಬೆರೆಯಲಾಗದು, ಬೆರೆದಡೆ ನರಕ ತಪ್ಪದು, ನಾನೊಲ್ಲೇ ಬಲ್ಲೆನಾಗಿ ಕುಂಭೇಶ್ವರ. ಇವರು ತಮ್ಮ ವೃತ್ತಿಯಾದ ಗಡಿಗೆ ತಯಾರಿಸುವ ಭಾಷೆಯಲ್ಲಿಯೇ ಹದವಾದ ಮಣ್ಣಿನಿಂದ ಉತ್ತಮ ಮಡಿಕೆಯನ್ನ ತಯಾರಿಸಬಹುದು ಎಂದು ಹೇಳುತ್ತಾ ಶರಣೆ ಕೇತಲೆ ವೃತಭ್ರಷ್ಟರನ್ನು ಬೆರೆಯಬಾರದೆಂಬ ಸೂಚನೆಯನ್ನ ಕೊಟ್ಟಿದ್ದಾರೆ. ವೃತಹೀನನ ಜೊತೆ ಸೇರಿದರೆ ನಮ್ಮತನ ಸ್ವಾಭಿಮಾನವನ್ನು ಕಳೆದುಕೊಂಡ ಜೀವನವು ಹಾದಿ ತಪ್ಪಿ ನರಕಕ್ಕೆ ಹೋಗಬೇಕಾಗುತ್ತೆಂದು ಎಚ್ಚರಿಸಿದ್ದಾರೆ. ಕೊಟ್ಟಣದ ಸೋಮಮ್ಮ. ನಿತ್ಯ ಶರಣರ ಮನೆಯಲ್ಲಿ ಭತ್ತವನ್ನು ಕುಟ್ಟುವ ಕಾಯಕ ಇವರದು. ಲೋಕದ ಟೀಕೆಗಳಿಗೆ ಅಂಜದೆ, ಸಮಾಜದ ಮೌಢ್ಯ ಆಚರಣೆಗಳಿಗೆ ಹೆದರದೆ, ಕೇವಲ ಸತ್ಯ ಮತ್ತು ಪರಮಾತ್ಮನಿಗೆ ನಿಷ್ಠರಾಗಿದ್ದು ವೃತಾಚಾರಿಯಾಗಿ ನಿರ್ಲಜ್ಜೆಯಿಂದ ಇರುವುದರಿಂದ ಇವರು ನಿರ್ಲಜ್ಜೇಶ್ವರ ಎಂಬ ಅಂಕಿತದಲ್ಲಿ ಬರೆದ ಒಂದು ವಚನ ದೊರಕಿದೆ. ಹದ ತಪ್ಪಿ ಕುಟ್ಟಲು ನುಚ್ಚಲ್ಲದೆ ಅಕ್ಕಿ ಇಲ್ಲ, ವೃತಹೀನನ ನೆರೆಯೇ ನರಕವಲ್ಲದೆ ಮುಕ್ತಿ ಇಲ್ಲ. ಅರಿಯದುದು ಹೋಗಲಿ, ಅರಿದು ಬೆರೆತೆನಾದೊಡೆ, ಕಾದ ಕತ್ತಿಯಲ್ಲಿ ಕಿವಿಯ ಕೊಯ್ವರಯ್ಯ, ಒಲ್ಲೆ ಬಲ್ಲೆನಾಗಿ ನಿಮ್ಮಾಣೆ ನಿರ್ಲಜ್ಜೇಶ್ವರ. ಭತ್ತವನ್ನು ಒರಳಿನಲ್ಲಿ ಹಾಕಿ ಕುಟ್ಟುವಾಗ ಲಯ ಮತ್ತು ಹದ ಬೇಕು. ಆ ಹದ ತಪ್ಪಿ ಬೇಕಾಬಿಟ್ಟಿ ಕುಟ್ಟಿದರೆ ಪೂರ್ಣ ಪ್ರಮಾಣದ ಅಕ್ಕಿ ಸಿಗುವುದಿಲ್ಲ. ಅಕ್ಕಿ ನುಚ್ಚಾಗುತ್ತದೆ. ಹಾಗೆಯೇ ಜೀವನದಲ್ಲಿ ಕಾಯಕ, ದಾಸೋಹ, ಭಕ್ತಿ ಇವುಗಳಲ್ಲಿ ಶಿಸ್ತು, ಸರಿಯಾದ ಮಾರ್ಗ ಇರಬೇಕು. ಎಲ್ಲ ಶರಣೆಯರು ಹದ ಎನ್ನುವ ಪದವನ್ನು ವಿಶೇಷವಾಗಿ ಬಳಸಿದ್ದಾರೆ. ಯಾವುದೇ ಕೆಲಸ ಮಾಡಬೇಕಾದರೂ ಹದ ಇರಬೇಕು. ಸದಾಚಾರದ ಹದ ಇಲ್ಲದಿದ್ದರೆ ಬದುಕು ನುಚ್ಚುನೂರಾಗುತ್ತದೆ ಎಂಬುದನ್ನು ತನ್ನ ಕಾಯಕದ ಪರಿಭಾಷೆಯಲ್ಲಿ ರೂಪಕದ ರೀತಿಯಲ್ಲಿ ಅಭಿವ್ಯಕ್ತಿಪಡಿಸಿದ್ದಾರೆ. ಯಾವ ವ್ಯಕ್ತಿ ತನ್ನ ಜೀವನದಲ್ಲಿ ವೃತಾಚರಣೆಯಲ್ಲಿ ಇರುವುದಿಲ್ಲವೋ ಅಂತಹವರ ಸಹವಾಸ ಮಾಡಿದರೆ ನರಕ ಪ್ರಾಪ್ತಿಯಾಗುತ್ತದೆಯೇ ಹೊರತು ಮುಕ್ತಿ ಸಿಗುವುದಿಲ್ಲ. ಅರಿಯದೆ ಗೊತ್ತಿಲ್ಲದೆ ಮಾಡಿದ ತಪ್ಪಿಗೆ ಕ್ಷಮೆ ಇದೆ, ಆದರೆ ಅವರಲ್ಲಿ ಅರಿವು ಮೂಡಿಸಿ ಸರಿ ದಾರಿಯಲ್ಲಿ ನಡೆಸಬಹುದು. ಆದರೆ ತಿಳಿದು ಗೊತ್ತಿದ್ದು ಜ್ಞಾನಿಗಳಾದವರು ತಪ್ಪು ಮಾಡಿದರೆ ಅದು ಮಹಾಪರಾಧ. ಅಂತಹವರಿಗೆ ಕಾದ ಕತ್ತಿಯಲ್ಲಿ ಕಿವಿಯನ್ನು ಕೊಯ್ಯುವ ಶಿಕ್ಷೆ ನೀಡಲಾಗುತ್ತದೆ. ಅಂತಹವರನ್ನು ನಾನು ಬೆರೆಯುವುದಿಲ್ಲ, ಅವರ ಸಂಗ

ಬರೋಣ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಅಕ್ಕನ ಬಳಗದ ಪೂರ್ವಾಧ್ಯಕ್ಷರಾದಂತ ಶ್ರೀಮತಿ ಜಯಮ್ಮ ಕುಪ್ಸದ್ ಅವರು ವ್ರತದ ಕುರಿತಾಗಿ ನಮ್ಮ ಗೌಪ್ಯ ವಚನಗಾರ್ತಿಯರು ಹೇಳಿರುವ ವಿಚಾರಧಾರೆಯನ್ನ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ಮಾಹಿತಿ ಹೇಳ್ತಾರೆ, ಕೇಳೋಣ.
1: ಇನ್ನೊಬ್ಬ ವಚನಕಾರ್ತಿ ಬಾಚಿಕಾಯಕದ ಬಸವಯ್ಯನವರ ಧರ್ಮಪತ್ನಿ ಕಾಳವ್ವೆ. ಕಾಳವ್ವೆ ಪತಿ ಬಸವಯ್ಯನವರೊಂದಿಗೆ ಬಾಚಿಕಾಯಕ ಅಂದರೆ ಬಡಗಿ ಕಾಯಕ ಮಾಡಿಕೊಂಡಿದ್ದವರು. ಇವರು ಕಾಯಕ ನಿಷ್ಠೆಯೊಂದಿಗೆ ವೃತ್ತಗಳ ಮಹತ್ವವನ್ನ ತಮ್ಮ ವಚನಗಳಲ್ಲಿ ಪ್ರತಿಪಾದಿಸಿದ್ದಾರೆ. ಕರ್ಮಹರ ಕಾಳೇಶ್ವರ ಎಂಬ ಅಂಕಿತದಲ್ಲಿ ರಚಿಸಿದ ಒಂದು ವಚನ ಮಾತ್ರ ಲಭ್ಯವಿದೆ. ಕೈ ತಪ್ಪಿ ಕೆತ್ತಲು ಕಾಲಿಗೆ ಮೂಲ, ಮಾತು ತಪ್ಪಿ ನುಡಿಯಲು ಬಾಯಿಗೆ ಮೂಲ, ವೃತಹೀನನ ನೆರವುದು ನರಕಕ್ಕೆ ಮೂಲ, ಕರ್ಮಹರ ಕಾಳೇಶ್ವರ. ಮರದ ಕಟ್ಟಿಗೆಗಳಿಂದ ಉಪಕರಣವನ್ನು ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಮಾಡಬೇಕು, ಹಾಗೂ ಏಕಾಗ್ರತೆ ಇರಬೇಕು. ಏಕಾಗ್ರತೆ ಇಲ್ಲದಿದ್ದರೆ ಕೈಕಾಲಿಗೆ ಏಟು ಬೀಳುವ ಸಂಭವ ಇರುತ್ತದೆ. ಹಾಗೆಯೇ ಮಾತನಾಡುವಾಗ ಎಚ್ಚರಿಕೆಯಿಂದ ಮಾತನಾಡಬೇಕು, ಏಕೆಂದರೆ ಮಾತೇ ಮುತ್ತು ಮಾತೇ ಮೃತ್ಯು ಎಂಬಂತೆ ಮಾತಿನಂ ನಗೆ ಹೊನಲು ಮಾತಿನಂ ಹಗೆ ಹೊನಲು ಮಾತಿನಂ ಸರ್ವ ಸಂಪದವು ಲೋಕಕ್ಕೆ ಮಾತೇ ಮಾಣಿಕ್ಯ ಎಂದು ಸರ್ವಜ್ಞನ ವಾಣಿಯನ್ನ ಇಲ್ಲಿ ಸ್ಮರಿಸಬಹುದು. ಹಾಗೆಯೇ ವೃತಾಚರಣೆ ತಪ್ಪಿ ನಡೆವರ ಸಂಘ ಬಯಸಿದರೆ ನರಕ ಸದೃಶ ಜೀವನ ನಮ್ಮದಾಗುತ್ತದೆ ಎಂಬ ಎಚ್ಚರಿಕೆಯ ಮಾತು ಕಾಳವ್ವೆ ಶರಣೆಯವರದ್ದು. ಸಿದ್ಧಬುದ್ಧಯ್ಯಗಳ ಧರ್ಮಪತ್ನಿ ಕಾಳವ್ವೆ ಸಹ ಎದೆಯ ಮೇಲೆ ಇಷ್ಟಲಿಂಗ ಧರಿಸಿ ಬದುಕಿನಲ್ಲಿ ಯಾವ ವೃತಾಚರಣೆಗಳನ್ನ ಅಳವಡಿಸಿಕೊಳ್ಳದಿದ್ದರೆ ಅವರು ಸತ್ತ ನಾಯಿ ಕಾಗೆಯ ಹಾಗೆ ಇದ್ದಂತೆ, ಅವರೊಡನೆ ಮಾತನಾಡಲು ಬಾರದು ಎನ್ನುವ ಅಭಿಪ್ರಾಯ ಕಾಳವೆಯವರದು. ವೇಶ್ಯಾವೃತ್ತಿ ಮಾಡುತ್ತಿದ್ದ ಸೂಳೆ ಸಂಕವ್ವೆ ಒಬ್ಬನಿಗೆ ಒತ್ತೆ ಇದ್ದಾಗ ಮತ್ತೊಬ್ಬನ ಜೊತೆ ಕೂಡಬಾರದು ಎಂಬ ತನ್ನ ವೃತ್ತಿಯ ಸೂಕ್ಷ್ಮತೆಯನ್ನ ತಿಳಿಯಪಡಿಸುತ್ತ ನಂಬಿದ ಇಷ್ಟ ದೈವವನ್ನು ಬಿಟ್ಟು ಪರದೈವಕ್ಕೆ ಮೊರೆ ಹೋಗಲಾರೆ ಎಂಬ ವೃತನಿಷ್ಠೆ ಸೂಳೆ ಸಂಕವನದು. ಬಂಜೆಯಾವಿಂಗೆ ಕ್ಷೀರ ಉಂಟೆ, ವೃತಹೀನನ ಬೆರೆಯಲುಂಟೆ, ನೀ ಬೆರೆದಡು ಬೆರೆ ನಾನೊಲ್ಲೆ ಎಂದು ಕಾಲಕೂಟಯ್ಯಗಳ ಪುಣ್ಯಸ್ತ್ರೀ ರೇಚವ್ವೆ ವೃತಹೀನರೊಂದಿಗೆ ಸಂಗ ಮಾಡಿ ಸಜ್ಜನಿಕೆ ಬಯಸುವುದು ಬಂಜೆ ಆಕಳಿಂದ ಹಾಲು ನಿರೀಕ್ಷಿಸುವುದಷ್ಟೇ ವ್ಯರ್ಥ. ನೀ ಬೇಕಾದರೆ ಕೂಡು ನಾನೊಲ್ಲೆ ಎಂದು ಭಗವಂತನನ್ನೇ ಪ್ರಶ್ನಿಸುವ ದಾಷ್ಟತೆಯನ್ನ ರೇಚವ್ವೆ ಶರಣೆಯಲ್ಲಿ ಕಾಣಬಹುದು. ಹೀಗೆ ಕನ್ನಡಿ ಕಾಯಕದ ರೇವಮ್ಮ, ಹಾದರ ಕಾಯಕದ ಮಾರಯ್ಯನವರ ಪುಣ್ಯಶ್ರೀ ಗಂಗಾಮ್ಮ ಮುಂತಾದವರು ನಿತ್ಯ ಬದುಕಿನಲ್ಲಿ ಅನುಸರಿಸುವ ವೃತ

0: ವೃತ್ತಾಚರಣೆಗಳ ಬಗೆಗೆ ತಮ್ಮ ವಚನಗಳಲ್ಲಿ ತಿಳಿಯಪಡಿಸಿದ್ದಾರೆ. ವೃತ್ತಾಚರಣೆ ಎಂಬುದು ಸರ್ವಸಾಧಾರಣವಾದುದಲ್ಲ, ಅದಕ್ಕೆ ಅದರದೇ ಅರ್ಥಪೂರ್ಣತೆ ಇರುತ್ತದೆ. ವೃತವನ್ನು ಪರಿಪೂರ್ಣವಾದ ಮನಸ್ಸಿನಿಂದ ಆಚರಿಸಿದರೆ ದೈಹಿಕ ಮಾನಸಿಕ ಆರೋಗ್ಯದಿಂದಿರಲು ಸಾಧ್ಯ. ಯಾಮಿ ಭಗವಂತನ ನಾಮವನ್ನು ನಿತ್ಯ ಪಠಿಸುವುದರ ಮೂಲಕ ಮತ್ತು ವೃತದಿಂದಲೂ ಸಕಲ ಕಾರ್ಯಗಳು ಸರ್ವಸಿದ್ಧಿಯಾಗಬಲ್ಲವು. ಹಾಗಾಗಿ ಇದರ ಅನುಕೂಲಗಳ ವ್ಯಾಪಕತೆಯನ್ನು ಅಕ್ಕಮ್ಮ ತಮ್ಮ ವಚನವೊಂದರಲ್ಲಿ ಅನಾವರಣಗೊಳಿಸಿದ್ದಾರೆ. ಆಚಾರವೇ ಪ್ರಾಣವಾದ ರಾಮೇಶ್ವರಲಿಂಗ ಎಂಬ ಅಂಕಿತದಲ್ಲಿ ವೃತಾಚಾರ ಆಚಾರ ನಿಷ್ಠೆಯ ವಚನಗಳನ್ನು ರಚಿಸಿದ್ದಾರೆ. ವೃತವೆಂಬುದೇನು? ವಸ್ತುವ ಕಾಂಬುದಕ್ಕೆ ನಿಚ್ಚಣಿಕೆ. ವೃತವೆಂಬುದೇನು? ಇಂದ್ರಿಯಂಗಳ ಸಂದ ಮುರಿದ ಕುಲಕುಟಾರ. ವೃತವೆಂಬುದೇನು? ಸಕಲ ವ್ಯಾಪಕಕ್ಕೆ ದಾವಾನಳ. ವೃತವೆಂಬುದೇನು? ಸರ್ವದೋಷ ನಾಶನ. ವೃತವೆಂಬುದೇನು? ಚಿತ್ತ ಸುಯಿದಾನದಿಂದ ವಸ್ತುವ ಕಾಂಬುದಕ್ಕೆ ಕಟ್ಟಿದ ಗುತ್ತಗೆ. ವೃತವೆಂಬುದೇನು? ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗವು ಅವರಿಗೆ ತತ್ತಲ ಮಗನಾಗಿಪ್ಪನು. ವೃತವನ್ನು ನಿತ್ಯ ಆಚರಿಸುವುದರಿಂದ ಯಾವ ಪರಿಣಾಮವನ್ನು ಬೀರುತ್ತದೆ ಎಂಬುದನ್ನು ಒಂದೊಂದಾಗಿ ಅಕ್ಕಮ್ಮ ಪ್ರಶ್ನೋತ್ತರ ರೀತಿಯಲ್ಲಿ ಬಿಡಿಸಿಟ್ಟಿದ್ದಾರೆ. ವೃತವು ಮುಖ್ಯವಾದ ವಸ್ತುವನ್ನು ಅನಾಯಾಸದಿಂದ ಪಡೆಯುವ ಏಣಿಯ ಆಗಿದೆ. ವೃತವನ್ನು ಪಾಲಿಸುವುದರಿಂದ ಪಂಚೇಂದ್ರಿಯಗಳಲ್ಲಿರುವ ವಿಷಯ ವಾಸನೆಯನ್ನು ನಿವಾರಿಸಿಕೊಳ್ಳಲು ಸಾಧ್ಯ. ವೃತದಿಂದ ಸಕಲ ಸಮಸ್ಯೆಗಳೆಂಬ ಕಾಳ್ಗಿಚ್ಚೆಂಬ ಅಸ್ತ್ರದಿಂದ ಸುಟ್ಟು ಹಾಕಬಹುದು. ಬದುಕಿನಲ್ಲಿ ಸಂಭವಿಸುವ ಸರ್ವ ದೋಷಗಳನ್ನು ಪರಿಹರಿಸಿಕೊಳ್ಳಬಹುದು. ಸದಾ ಜಾಗ್ರತೆಯಿಂದ ವೃತ ಪರಿಪಾಲಕರಾಗಿದ್ದರೆ ಬದುಕಿನಲ್ಲಿ ಎಲ್ಲವನ್ನ ಸಾಧಿಸಿಕೊಳ್ಳಬಹುದು. ಅವರಲ್ಲಿ ರಾಮೇಶ್ವರ ಲಿಂಗವು ತೊತ್ತಿನ ಮಗನಾಗಿ ಪ್ರತಿ ಹೆಜ್ಜೆಯಲ್ಲಿ ರಕ್ಷಕನಾಗಿ ಕಾಪಾಡುತ್ತಾನೆ ಎಂಬ ಭಾವವನ್ನು ಅಕ್ಕಮ್ಮ ಈ ವಚನದಲ್ಲಿ ಚಿತ್ರಿಸಿದ್ದಾರೆ. ಹೀಗೆ ಶರಣೆಯರು ಸ್ವಾಭಿಮಾನದಿಂದ ತಮಗೆ ಒಗ್ಗುವ ಕಾಯಕವನ್ನು ಕೈಗೊಂಡು ಮೌಲಿಕ ಬದುಕನ್ನು ಕಟ್ಟಿಕೊಂಡಿದ್ದಾರೆಂಬುದು ಅವರ ವಚನಗಳ ಮೂಲಕ ತಿಳಿದು ಬರುತ್ತದೆ. ಗೌಪ್ಯ ವಚನಕಾರ್ತಿಯರ ಬಗ್ಗೆ ಹಾಗೂ ಅವರ ವಿಚಾರಧಾರೆಗಳನ್ನು, ಅವರ ವೃತ್ತದ ಬಗ್ಗೆ ಇದ್ದ ಅವರಿಗೆ ನಿಷ್ಠೆ ಸ್ವಾಭಿಮಾನ ಇವುಗಳನ್ನು ಪರಿಚಯಿಸಲು ಅವಕಾಶ ಮಾಡಿಕೊಟ್ಟ ರೇಡಿಯೋ ಶಿವಮೊಗ್ಗ ಹಾಗೂ ಆರ್ಜೆ ಪವಿತ್ರ ದಿನೇಶ್ ಮೇಡಮ್ರವರಿಗೆ ಧನ್ಯವಾದಗಳು. ಎಲ್ಲರಿಗೂ ಶರಣು ಶರಣಾರ್ಥಿಗಳು.
1: ನಿಮಗೂ ಸಹ ಧನ್ಯವಾದಗಳು ಮೇಡಮ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ವ್ರತ ಆಚರಣೆಯ ಕುರಿತಾಗಿ ನಮ್ಮ ವಚನಗಾರ್ತಿಯರು ಹೇಳಿರುವ ವಿಚಾರಧಾರೆಯನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ನಿಮ್ಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಅಕ್ಕನ ಬಳಗದ ಪೂರ್ವಾಧ್ಯಕ್ಷರಾದಂತ ಶ್ರೀಮತಿ ಜಯಮ್ಮ ಕುಪ್ಸದವರು ಭಾಗವಹಿಸಿ ವ್ರತ ಆಚರಣೆಯ ಕುರಿತು ನಮ್ಮ ಶಿವಶರಣೆಯರು ಹೇಳಿರುವ ವಿಚಾರಧಾರೆಯನ್ನ ತಿಳಿಸ್ಕೊಟ್ರು. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ವಿಚಾರಧಾರೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
3: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ನಿಮ್ಮ ಲಿವರ್ ಸುರಕ್ಷಿತವಾಗಿದ್ಯಾ?
4: ಹೆಪಟೈಟಿಸ್ ಯಾವುದೇ ಲಕ್ಷಣ ತೋರದೆ ಒಳಗೊಳಗೆ ಲಿವರ್ ಅನ್ನು ನಾಶಪಡಿಸಬಹುದು.
2: ಇದೇ ಜುಲೈ 28ರ ವಿಶ್ವ ಹೆಪಟೈಟಿಸ್ ದಿನದ ಪ್ರಯುಕ್ತ ಶಿವಮೊಗ್ಗದ ಅತ್ಯಾಧುನಿಕ ಸುಶೋಧಾ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಎಂಟ್ರೋಲಜಿ ನಿಮಗಾಗಿ ತರುತ್ತಿದೆ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ.
4: ಜುಲೈ 26ರಿಂದ ಆಗಸ್ಟ್ 1ರವರೆಗೆ ಸವಳಂಗ ರಸ್ತೆಯಲ್ಲಿರುವ ಸುಶೋಧ ಆಸ್ಪತ್ರೆಯಲ್ಲಿ ಉಚಿತ ಹೆಪಟೈಟಿಸ್ ಬಿ ಮತ್ತು ಸಿ ತಪಾಸಣೆ ಹಾಗೂ ಹೆಪಟೈಟಿಸ್ ಬಿ ಲಸಿಕೆ ಉಚಿತವಾಗಿ ಸಿಗಲಿದೆ.
2: 18ರಿಂದ 60 ವರ್ಷದ ಪ್ರತಿಯೊಬ್ಬರು, ವಿಶೇಷವಾಗಿ ಮಧುಮೇಹ, ಸ್ಥೂಲ ಅಪಾಯ ಅಥವಾ ಇತರ ಸಮಸ್ಯೆ ಇರುವವರು ಲಿವರ್ ರೋಗ ಹಾಗೂ ಕ್ಯಾನ್ಸರ್ನಿಂದ ರಕ್ಷಣೆ ಪಡೆಯಲು ಇದು ಸೂಕ್ತ ಸಮಯ.
4: ನೆನಪಿಡಿ, ಸೀಮಿತ ಲಸಿಕೆಗಳು ಮಾತ್ರ ಲಭ್ಯವಿದ್ದು ಪೂರ್ವ ನೋಂದಣಿ ಕಡ್ಡಾಯವಾಗಿದೆ. ತಡ ಮಾಡಬೇಡಿ. ಈಗಲೇ 8277736465 ಕರೆ ಮಾಡಿ ನಿಮ್ಮ ಉಚಿತ ಲಸಿಕೆ ಕಾಯ್ದಿರಿಸಿ.
2: ನಿಮ್ಮ ಆರೋಗ್ಯವಂತ ಲಿವರ್ಗೆ ಸುಶೋಧ ಆಸ್ಪತ್ರೆಯ ಬಲ ನೀಡಿ.
4: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
5: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
4: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದ್ದೀನಿ.
5: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
4: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
5: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
4: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
5: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
4: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ. ಬೆರಗು, ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
6: ನಮಸ್ಕಾರ, ಶ್ರೀಯುತ ದೇವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಲೋಕವದು ಸುಂದರ, ಹಿಂದಣದರ ಉಳಿವಿರದು, ಮುಂದಣದರ ಉಸಿರಿರದು, ಒಂದರೆ ಕ್ಷಣ ತುಂಬಿ ತೋರುವುದನಂತ, ಒಂದೇ ಕಣ್ಣೊಂದೆ ಗುರಿಯೊಂದೆ ಮೈ ಮನ ಮರೆತ ಸುಂದರದ ಲೋಕವದು ಮಂಕುತಿಮ್ಮ. ಹಿಂದಣದರ ಉಳಿವಿರದು, ಹಿಂದೆ ಆಗಿ ಹೋದದರ ಉಳಿವು ಇರೋದಿಲ್ಲ, ಮುಂದಣದರ ಉಸಿರು ಇರದು, ಮುಂದೆ ಆಗೋವಂತಹದ್ದರ ಉಸಿರು ಇರೋದಿಲ್ಲ, ಒಂದರೆ ಕ್ಷಣ ತುಂಬಿ ತೋರುವುದು ಅನಂತ, ಒಂದರೆ ಕ್ಷಣಕ್ಕೆ ತುಂಬಿ ಅನಂತನೇ ತೋರಿಸುತ್ತೆ, ಒಂದೇ ಕಣ್ಣೊಂದೇ ಗುರಿಯೊಂದೇ ಮೈ ಮನ ಮರೆತ, ಕಣ್ಣು ಒಂದೇ ಇದ್ರೆ ದೃಷ್ಟಿ ಒಂದೇ ಕಡೆ, ಗುರಿ ಒಂದೇ ಆಗಿದ್ದು ಮೈ ಮನ ಮರೆತ ಸುಂದರದು ಲೋಕವದು. ಆ ಮೈ ಮರೆತಂಥ ಕ್ಷಣವೇ ಆ ಸುಂದರದ ಒಂದು ಲೋಕವಾಗಿದೆ. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಹಿಂದಣದರ ಉಳಿವಿರದು, ಮುಂದಣದರ ಉಸಿರಿರದು, ಒಂದರೆ ಕ್ಷಣ ತುಂಬಿ ತೋರುವುದನಂತ, ಒಂದೇ ಕಣ್ಣೊಂದೇ ಗುರಿಯೊಂದೇ ಮೈ ಮನ ಮರೆತ ಸುಂದರದ ಲೋಕವದು ಮಂಕುತಿಮ್ಮ. ಹಾಗಂದ್ರೇನಂತ ನೋಡೋಣ ಬನ್ನಿ. ಅನುಭವ ಆದಾಗ ಹಿಂದಾಗಿರೋದು ನೆನಪಿರೋದಿಲ್ಲ, ಮುಂದಣದರ ಉಸಿರೂ ಇರೋದಿಲ್ಲ, ಒಂದು ಅರೆ ಕ್ಷಣ ಪೂರ್ಣ ಆಗ್ಬಿಡತ್ತೆ, ಅದು ಅನಂತ ಕಾಲ ಆಗತ್ತೆ. ಕಣ್ಣೊಂದೇ ಗುರಿಯೊಂದೇ ಮೈ ಮನವೆಲ್ಲ ಲೀನ, ಅದು ಸುಂದರವಾದ ಲೋಕ. ಈ ಲೋಕವೇ ಲೋಕನೀಯ ಮಾಕನ ಗುಟ್ಟು ಮತ್ತು ಗಟ್ಟಿಗಳು ಅಂತಿದ್ದಾರೆ ಇಲ್ಲಿ ಗುಂಡಪ್ಪನವರು. ಹೌದಲ್ವಾ, ನಮ್ಮೆಲ್ಲರ ಬದುಕಲ್ಲಿ ಒಂದೆರಡು ಸಲನಾದರೂ ಅಂತಹ ಅತ್ಯಂತ ಸುಂದರ ಘಟನೆಗಳು ಬಂದೇ ಬರುತ್ತೆ. ಆ ಮಧುರ ಕ್ಷಣದಲ್ಲಿ ಭೂತ ಭವಿಷ್ಯಗಳು ಮರೆಯಾಗಿ ವರ್ತಮಾನದ ಕ್ಷಣ ಮಾತ್ರ ಅಮೃತವಾಗತ್ತೆ, ಮೈಮನಗಳನ್ನು ಮರೆಸಿಬಿಡತ್ತೆ. ಅದೊಂದು ಸುಂದರ ಪ್ರಪಂಚ, ಅದರ ಸುಂದರತೆಯೇ ಬೇರೆ. ಆ ಕ್ಷಣದ ಪುನರಾವರ್ತನೆ ಆಗೋದು ಕೂಡ ಅಪರೂಪ. ಇಂತಹ ಅಮೃತ ಕ್ಷಣ ನಿಮ್ಮ ಜೀವನದಲ್ಲಿ ಯಾವ್ದು ಬಂದಿತ್ತು ನೆನಪಿಸ್ಕೊಳ್ತಾ ಇರಿ. ಈಗ ಮುಂದಿನ ಕಗ್ಗಕ್ಕೆ ನಾವು ಹೋಗೋಣ. ಕಗ್ಗ ಕಾಂತಿ ಕವಿದಿಹುದು, ಹೃದಯ ಪುಷ್ಪ ಮರಂದವಾತ್ಮಕ್ಕೆ ನಿಜಾನಂದ, ಉದಿಪುದಾರಸ ಸುಂದರದ ಕಿರಣ ಸೋಕೆ, ಬದುಕಿನೋಳ್ ಕವಿತೆಯೋಳ್ ಕಲೆಗಳೋಳ್ ಪ್ರಕೃತಿಯೋಳ್ ಪುದಿರಿರ್ಪ ಕಾಂತಿಯದು ಮಂಕುತಿಮ್ಮ. ಹೃದಯ ಪುಷ್ಪ ಮರಂದವಾತ್ಮಕ್ಕೆ, ಮರಂದ ಅಂದರೆ ಮಕರಂದದ ಆತ್ಮಕ್ಕೆ, ಹೃದಯನೋ ಪುಷ್ಪ ಮಕರಂದದ ಆತ್ಮಕ್ಕೆ ನಿಜಾನಂದವಾಗುತ್ತೆ. ಉದಿಪು ದಾರಸ ಸುಂದರದ ಕಿರಣ ಸೋಕೆ. ಉದಿಪುದು ಒಸರುವುದು ಹುಟ್ಟುವುದು, ಸುಂದರದ ಕಿರಣ ಸೋಕಿದಾಗ. ಬದುಕಿನೋಳ್ ಕವಿತೆಯೋಳ್ ಕಲೆಗಳೋಳ್ ಪ್ರಕೃತಿಯೋಳ್ ಪುದಿದಿರ್ಪ ಕಾಂತಿಯದು. ಪುದಿದಿರ್ಪ ಅಂದರೆ ತುಂಬಿರುವ, ಬದುಕಿನಲ್ಲಿ ಕವಿತೆಯಲ್ಲಿ ಕಲೆಗಳಲ್ಲಿ ಪ್ರಕೃತಿಯಲ್ಲಿ ತುಂಬಿರುವಂತಹ ಅದು ಕಾಂತಿ ಅಂತ. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಹೃದಯ ಪುಷ್ಪ ಮರಂದವಾತ್ಮಕ್ಕೆ ನಿಜಾನಂದ, ಉದಿಪು ದಾರಸ ಸುಂದರದ ಕಿರಣ ಸೋಕೆ, ಬದುಕಿನೋಳ್ ಕವಿತೆಯೋಳ್ ಕಲೆಗಳೋಳ್ ಪ್ರಕೃತಿಯೋಳ್ ಪುದಿರಿರ್ಪ ಕಾಂತಿಯದು ಮಂಕುತಿಮ್ಮ. ಹಾಗಂದ್ರೇನಂತ ನೋಡೋಣ ಬನ್ನಿ. ಹೃದಯ ಹೂವಿನ ಜೇನಹನಿ ಆತ್ಮಕ್ಕೆ ನಿಜಾನಂದವನ್ನ ಕೊಡುತ್ತೆ. ರಸ ಸೌಂದರ್ಯದ ಕಿರಣ ಸೋಕಿದ್ರೆ ನಮ್ಮ ಬದುಕಲ್ಲಿ ಕವಿತೆಯಲ್ಲಿ ಕಲೆಗಳಲ್ಲಿ ಪ್ರಕೃತಿಯಲ್ಲಿ ಕಾಂತಿ ಕವಿಯತ್ತೆ ಅಂತಿದ್ದಾರೆ ಇಲ್ಲಿ ಗುಂಡಪ್ಪನವರು. ಭಗವಾನ್ ಶಂಕರಾಚಾರ್ಯರು ರಚಿಸಿರುವಂತಹ ಸೌಂದರ್ಯ ಲಹರಿಯ ಒಂದು ಅದ್ಭುತ ಕಾವ್ಯ ಸೃಷ್ಟಿಯ ಶ್ಲೋಕದ ಅರ್ಥನ ನಾನು ನಿಮಗೆ ಇಲ್ಲಿ ಹೇಳ್ತೀನಿ ನೋಡಿ. ಹೇ ಜಗನ್ಮಾತೆ, ನಿನ್ನ ಅವಯವಗಳು ಹೊರಸೂಸುವ ಕಾಂತಿ ಭರಿತ ಕಿರಣಗಳು ಅಮೃತ ಧಾರೆಯನ್ನ ಸುರಿಸೋ ಚಂದ್ರಕಾಂತ ಶಿಲೆಯ ಮುದ್ದು ಬೊಂಬೆಯಂತಹ ನಿನ್ನ ಮೋಹಕ ರೂಪವನ್ನ ಯಾವ ಸಾಧಕನು ತನ್ನ ಹೃದಯ ಕಮಲದಲ್ಲಿ ಪ್ರತಿಷ್ಠಾಪಿಸಿ ಧ್ಯಾನಿಸ್ತಾನೋ ಅವನಿಗೆ ಗರುಡನು ಹಾವಿನ ಸೊಕ್ಕ ನಡುಗಿಸೋ ಹಾಗೆ ನಿನ್ನ ಅಮೃತ ನಾಡಿಯುಕ್ತ ನೋಟ ಮಾತ್ರದಿಂದಲೇ ಜ್ವರ ಪೀಡಿತರಾದವರನ್ನ ಮತ್ತೆ ಬಯಸಿ ಬಂದವರನ್ನ ಸುಖವಾಗಿಸೋ ಶಕ್ತಿ ಬರುತ್ತೆ ಅಂತ ಹೇಳುತ್ತೆ ಆ ಶ್ಲೋಕ. ಈ ಜಗನ್ಮಾತೆ ಪ್ರಪಂಚದ ಎಲ್ಲ ಕಡೆ ಪಸರಿಸಿದಾಳೆ. ಸೃಷ್ಟಿಯ ಪ್ರತಿಯೊಂದರಲ್ಲೂ, ಮನುಷ್ಯರ ಪ್ರಾಣಿಗಳ ಗುಣಗಳಲ್ಲೂ ಅವಳ ಸುಸ್ಥಿತಿ ಇದೆ. ಎಲ್ಲ ರಸಗಳ ಮೂಲ ಅವಳು. ಆ ರಸ ನಮ್ಮ ಬದುಕಿನ ಕ್ಷಣಗಳಲ್ಲಿ, ಕಾವ್ಯದಲ್ಲಿ, ಕಲೆಗಳಲ್ಲಿ ತುಂಬಿಕೊಂಡಿದೆ. ಆ ಸೌಂದರ್ಯದ ಕಿರಣಗಳು ನಮ್ಮಂತಾಗಿದಾಗ ನಮ್ಮ ಹೃದಯ ಅನ್ನೋ ಪುಷ್ಪದಲ್ಲಿ ಮಕರಂದ ಅನ್ನೋ ರಸ ಒಸರುತ್ತೆ. ಅದರಿಂದ ಆತ್ಮಕ್ಕೆ ನಿಜವಾದ ಆನಂದ ದೊರಕುತ್ತೆ. ಸೌಂದರ್ಯ ಅನ್ನೋದು ಎಲ್ಲವೂ ಅಲಂಕಾರ ಮತ್ತು ರಸ ಅನ್ನೋ ಎರಡು ಪದಗಳಲ್ಲಿ ಅಡಕವಾಗಿದೆ. ಇವೆರಡೂ ಪದಗಳು ಸೌಂದರ್ಯವನ್ನು ಸೂಚಿಸೋ ಅತ್ಯಂತ ಪ್ರಾಚೀನ ಪದಗಳು. ಪ್ರಪಂಚದ ಅನುಭವಗಳಿಂದ, ಕಾವ್ಯ ನಾಟ್ಯಾದಿಗಳಿಂದ ಸಹೃದಯನ ಹೃದಯದಲ್ಲಿ ಹೇಗೆ ರಸಾನುಭವ ಉಂಟಾಗತ್ತೆ ಅನ್ನೋದನ್ನು ನಮ್ಮ ಅಲಂಕಾರಿಕರು ಅನಾದೃಶವಾಗಿ ಪರಿಶೀಲನೆ ಮಾಡಿದ್ದಾರೆ. ಬಾಹ್ಯದಲ್ಲಿ ಆದ ಸೌಂದರ್ಯದ ಅನುಭವ ನಮ್ಮ ಹೃದಯದಲ್ಲಿ ಪ್ರತಿಫಲಿಸಿದಾಗ ಈ ರಸ ಉಕ್ಕತ್ತೆ. ಆಗ ನಮ್ಗೆ ಅರಿವೇ ಇಲ್ಲದ ಹಾಗೆ ಆನಂದದ ಅನುಭೂತಿ ಆಗತ್ತೆ. ರಸವನ್ನು ಉಕ್ಕಿಸೋ ಈ ವಿಶೇಷ ಕಾಂತಿ ಎಲ್ಲ ಕಡೆ ತುಂಬಿಕೊಂಡಿದೆ ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ನಾನು ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
4: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ದಿನೇಶ್ ಹೊಸನಗರ್ ಇವರು ಒಗಟಿನ ಕುರಿತು ಮಾಹಿತಿಯನ್ನ, ಹಾಗೆ ಒಂದು ಒಗಟನ್ನ ಕೂಡ ಹೇಳಲಿಕ್ಕೆ ಅಂತ ಬಂದಿದ್ದಾರೆ, ಕೇಳೋಣ.
9: ಎಲ್ಲರಿಗೂ ನಮಸ್ಕಾರ. ಈ ಒಗಟಿನ ಇತಿಹಾಸವನ್ನು ಗಮನಿಸಿದ್ರೆ ಒಗಟು ಬರೀ ಕನ್ನಡಕ್ಕಷ್ಟೇ ಅಲ್ಲ, ಅದು ಭಾರತಕ್ಕಷ್ಟೇ ಅಲ್ಲ, ಜಗತ್ತಿನ ಅತ್ಯಂತ ಪ್ರಾಚೀನ ನಾಗರಿಕತೆಗಳಲ್ಲೂ ಸಹ ಒಗಟಿನ ಉಲ್ಲೇಖಗಳು ಕಂಡು ಬರ್ತದೆ. ಅದರಲ್ಲೂ ಗ್ರೀಕ್, ರೋಮನ್ ಮತ್ತು ಈಜಿಪ್ಟ್ ಜನಾಂಗಗಳಲ್ಲೂ ಸಹ ಒಗಟಿರೋದನ್ನು ಕಾಣ್ತೇವೆ. ಬೈಬಲ್ನಲ್ಲಿ, ಕುರಾನಲ್ಲಿ, ಹಾಗೆ ಮಹಾಭಾರತದಲ್ಲಿ ಸಹ ಒಗಟಿನ ಉಲ್ಲೇಖಗಳನ್ನು ನಾವು ನೋಡ್ಬೋದು. ಅಷ್ಟು ಸುದೀರ್ಘವಾದ ಇತಿಹಾಸ ಈ ಒಗಟಿಗಳಿಗೆ. ಒಗಟು ಜನಸಾಮಾನ್ಯರಿಗೆ ಅಷ್ಟೇ ಅಲ್ಲ, ಪಂಡಿತ ಮಹಾನೀಯರಿಗೂ ಸಹ ತಮ್ಮ ಬುದ್ಧಿವಂತಿಕೆಯನ್ನ, ತಮ್ಮ ಚಾಕಚಕ್ಯತೆಯನ್ನ, ತಮ್ಮ ಜಾಣ್ಮೆಯನ್ನ, ವಿದ್ವತ್ತನ್ನ ಪರೀಕ್ಷೆಗೊಡ್ಲಿಕ್ಕೆ ಈ ಒಗಟು ದೊಡ್ಡ ಸಹಕಾರಿಯಾಗಿತ್ತು ಅನ್ನೋದು ಸಹ ನಾವು ನೆನಪು ಮಾಡ. ಕೆಲವು ಸಂದರ್ಭ ರಾಜಸ್ಥಾನಗಳಲ್ಲಿ ಪಂಡಿತರು ಇದನ್ನ ತಮ್ಮ ಪಾಂಡಿತ್ಯ ಪ್ರದರ್ಶನಕ್ಕೆ ಇದನ್ನ ಸ್ಪರ್ಧೆಗಾಗಿ ಇಟ್ಕೊಳ್ತಿದ್ರು. ಈ ಸ್ಪರ್ಧೆ ಮೂಲಕ ಅವರು ಹಣ, ಧಾನ್ಯ, ಆಸ್ತಿ ಈ ತರದೆಲ್ಲ ಪಡ್ಕೊಳ್ತಿದ್ರಂತೆ ಅಂತ ಇತಿಹಾಸವನ್ನು ನಾವು ಕಾಣ್ಬೋದು. ಅದಷ್ಟೇ ಅಲ್ಲದೆ ಈ ತರದ ಸ್ಪರ್ಧೆಗಳು ಗ್ರೀಕ್ ನಲ್ಲಿ ತುಂಬಾ ನಡೀತಿತ್ತು ಅಂತ. ಗ್ರೀಕ್ ನ ರುದ್ರನಾಟಕಗಳಲ್ಲಿ ಈ ತರದ ಒಂದು ಚಲನಶಕ್ತಿ ಕಾಣ್ತೇವೆ. ಅದರಲ್ಲಿ ನೋಡಿ, ಸ್ಪಿಂಗ್ ಭೂತ ಇಡಿಪಸ್ನಿಗೆ ಒಡ್ಡದಂತ ಒಂದು ಒಗಟು ಜಗತ್ತಿನ ಅತ್ಯಂತ ಪ್ರಾಚೀನ ಒಗಟುಗಳಲ್ಲಿ ಒಂದಾಗಿದೆ. ಒಗಟು ಹೆಂಗಿದೆ ಅಂತ ಹೇಳಿದ್ರೆ, ಐಡಿಪಸ್ನಿಗೆ ಅಭೂತ ಒಂದು ಪ್ರಶ್ನೆ ಕೇಳುತ್ತೆ. ಈ ಒಗಟನ್ನು ಇಬ್ಬಿಡಿಸು ಅಂತೇಳಿ, ಬೆಳಗ್ಗೆ 4 ಕಾಲು, ಮಧ್ಯಾಹ್ನ 2 ಕಾಲು, ಸಂಜೆ 3 ಕಾಲುಗಳಲ್ಲಿ ಓಡಾಡುವ ಪ್ರಾಣಿ ಯಾವುದು ಅಂತ. ಇದಕ್ಕೆ ಉತ್ತರ, ಮನುಷ್ಯ. ಅಂದ್ರೆ ಅವನ ಏಜ್ ಸಂಬಂಧಪಟ್ಟಂಗೆ, ಬಾಲ್ಯದಲ್ಲಿ 4 ಕಾಲು ಇರ್ತಾನೆ, ಯೌವನದಲ್ಲಿ 2 ಕಾಲು ಓಡಾಡ್ತಾನೆ, ಉಪ್ಪಿನಲ್ಲಿ ಅವನ ಕೈಗೊಂದು ಕೋಲ್ ಬರುತ್ತೆ, ಹಂಗ 3 ಕಾಲು ಓಡಾಡ್ತಾನೆ. ಇಡಿಪಸ್ ನಡ್ತ ಬರುವಂತ ಒಂದು ಒಗಟಿಗೆ ಬಹಳ ದೊಡ್ಡ ಇತಿಹಾಸ ಸಹ ಇದೆ. ಈ ಜೊತೆಗೆ ಈ ವೈದಿಕ ಸಂಪ್ರದಾಯದಲ್ಲೂ ಸಹ ಅವರು ಯಜ್ಞಯಾಗಾದಿಗಳು ಮಾಡಬೇಕಾದ್ರೆ ಈ ತರದ ಒಗಟುಗಳನ್ನ ಬಳಸ್ತಾ ಇದ್ರು ಅಂತ. ಅದಕ್ಕೆ ಒಂದು ಉದಾಹರಣೆ, ಅಂಗೈ ಅಗಲದ ಗದ್ದೆ, ಗದ್ದೆಗೆ ನೀರು, ನೀರಿಗೆ ಬೇರು, ಬೇರಿಗೆ ಬೆಂಕಿ, ಹಾಗಾದ್ರೆ ನಾನು ಯಾರು? ಉತ್ತರ, ದೀಪ. ದೀಪ ಹಚ್ಚಬೇಕಲ್ಲ, ದೀಪ ಹಚ್ಚಬೇಕಾದ್ರೆ ಈ ತರ ಒಗಟಿನ ಮೂಲಕ ತನ್ನ ಕಿರಿಯರಿಗೆ ಹೇಳ್ತಿದ್ರಂತೆ. ಕಿರಿಯರ ಒಗಟನ್ನ ಅರ್ಥ ಮಾಡ್ಕೊಂಡು ಆ ಕೆಲಸ ಮಾಡ್ಬೇಕು. ಅವರ ಬುದ್ಧಿಮತ್ತೆಯನ್ನು ಅಲ್ಲಲ್ಲಿ ಪರೀಕ್ಷೆ ಮಾಡಲಿಕ್ಕೆ ಒಗಟನ್ನು ಬಳಸ್ಕೊಳ್ತಿದ್ರು ಅನ್ನೋದು ಬಹಳ ವಿಶೇಷ ಆಗಿದೆ. ಹಾಗಾಗಿ ಒಗಟಿಗೆ ಬಹಳ ಸುದೀರ್ಘವಾದ ಇತಿಹಾಸ ಇದೆ, ವಿಶೇಷವಾದಂತಹ ಒಂದು ತಾಕತ್ತಿದೆ. ಬಹಳ ಹಿಂದಿನಿಂದಲೂ ಎಲ್ಲರೂ ಸಹ ಇದನ್ನು ಬಳಸ್ಕೊಂಡು ತಮ್ಮ ಬುದ್ಧಿಮತ್ತೆಯನ್ನ ಚಾತುರ್ಯವನ್ನ ಬೆಳೆಸ್ಕೊಳ್ಲಿಕ್ಕೆ ಒಗಟನ್ನ ಬಳಸ್ಕೊಳ್ತಿದ್ರು. ಒಗಟಿಗೆ ಪಂಡಿತ ಪಾಮರರು ಅನ್ನುವಂತ ಭೇದ ಇಲ್ಲ, ಎಲ್ಲರನ್ನು ಅದು ಆವರಿಸಿಕೊಂಡು ಬೆಳೆದಂಥದ್ದು. ನಾನು ನಿನ್ನೆ ನಿಮಗೆ ಹೇಳಿದಂತ ಒಗಟಿನ ಅರ್ಥ ಚಿನ್ನಿದಾಂಡು. ಒಂದೇ ತಾಯಿ ಮಕ್ಕಳಿಬ್ಬರು, ಅಣ್ಣ ಮುಟ್ಟಿದ್ರೆ ತಮ್ಮ ಹಾರ್ತಾನೆ, ಅಣ್ಣನ ಮೇಲೆ ಹತ್ ಕುಣಿತಾನೆ, ಅಣ್ಣ ಹೊಡೆದ್ರೆ ದೂರ ಹೋಗ್ಬಿಡ್ತಾನೆ, ಆದ್ರೆ ಒಬ್ಬರನ್ ಬಿಟ್ಟು ಒಬ್ರು ಇರಲ್ಲ. ಹಾಗಾದ್ರೆ ಅಂದ್ರೆ ಒಂದೇ ಕೋಲಲ್ಲೇ ಚಿನ್ನಿ ಮತ್ತು ದಾಂಡನ ಮಾಡ್ತಾರೆ. ಆ ದಾಂಡಲ್ಲಿ ಚಿನ್ನಿ ಮುಟ್ಟಿದಾಗ ಚಿನ್ನಿ ಮೇಲೆ ನೆಗೆಯುತ್ತೆ, ಮತ್ತೆ ಅದನ್ನ ಗಿಲ್ಲಿ ಎತ್ತಬೇಕಾದ್ರೆ ದಾಂಡಿನ ಮೇಲೆ ಚಿನ್ನಿ ಕುಣಿಯುತ್ತೆ. ಅಣ್ಣ ದಾಂಡಲ್ಲಿ ಜೋರಾಗಿ ಹೊಡೆದಾಗ ಚಿನ್ನಿ ದೂರ ಹೋಗ್ಬಿಡುತ್ತೆ. ಆದ್ರೆ ಇವೆರಡು ಒಟ್ಟಿಗೆ ಇರುತ್ತೆ, ಒಂದನ್ ಬಿಟ್ಟು ಒಂದ್ ಇರೋದಿಲ್ಲ, ಒಂದನ್ ಬಿಟ್ಟು ಒಟ್ಟಿದ್ರೆ ಆಟ ಇರುತ್ತೆ. ಇದೊಂದು ಚಿನ್ನಿ ದಾಂಡಿನ ಆಟದ ಬಗ್ಗೆ ನಾನು ನಿಮ್ಗೆ ಹೇಳ್ತೇವೆ. ನೋಡಿ, ಇಲ್ಲಿ ಪದಗಳನ್ನ ಗಮನಿಸ್ತಾ ಹೋದಾಗ ಒಂದ್ ಸಂಬಂಧ ಅಂದ್ರೆ ಹೇಗಿರ್ಬೇಕು? ಅವರಲ್ಲಿ ಎಷ್ಟೇ ಕಿತ್ತಾಟಗಳಿದ್ರು ಮತ್ತೆಲ್ಲರೂ ಒಂದೇ ಆಗಿರ್ಬೇಕು. ಒಂದನ್ ಬಿಟ್ಟು ಒಂದಿದ್ರೆ ಅದು ಒಂದು ಪರಿಪೂರ್ಣ ಜೀವನ ಆಗೋದಿಲ್ಲ ಅಂತ ಸಾಕಷ್ಟು ಸರಿ ಗಮನಿಸ್ಬೇಕು. ನಮ್ಮಲ್ಲೇ ಕೆಲವಷ್ಟು ವೈರುಧ್ಯಗಳಿರ್ತವೆ, ಭಿನ್ನಾಭಿಪ್ರಾಯಗಳಿರ್ತವೆ. ಆದ್ರೆ ನಮ್ಮೊಳಗಿನ ಅಂದ್ರೆ ಎರಡು ತರ, ಒಂದು ನಮ್ಮೊಳಗಿನ ಭಿನ್ನಾಭಿಪ್ರಾಯಗಳನ್ನ ಸರಿ ಮಾಡ್ಕೊಳ್ಳದೆ ಹೋದ್ರೆ ನಾವು ನೆಟ್ಟಿಗಾಗೋದಿಲ್ಲ. ಒಂದು ಎರಡನೇದಾಗಿ, ನಮ್ಮ ಸಂಬಂಧಗಳು ಸರಿ ಮಾಡ್ಕೊಳ್ಬೇಕಾದ್ರೆ ಈ ತರ ಭಿನ್ನಾಭಿಪ್ರಾಯಗಳನ್ನ ಬದಿಗಿಟ್ಟು ಮತ್ ನಾವು ಒಂದಾಗಿದ್ರೆ ಮಾತ್ರ ನಮ್ಮನ್ನ ನಾವು ಗುರುತಿಸ್ಕೊಳ್ಳಿಕ್ಕೆ ಸಾಧ್ಯ, ಇಲ್ಲನ್ನ ನಾವು ಗುರುತಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಾವಿಲ್ಲಿ ನೋಡ್ಬೋದು. ಹಾಗೆ ನಾನು ನಿಮಗೆ ನಾನೀಗ ನಿಮಗೆ ಮತ್ತೊಂದು ಒಗಟನ್ನು ಹೇಳ್ತೇನೆ. ಇದು ಸಹ ಒಂದು ಆಟದ ಒಗಟೆ. ಹರಳಿನ ಕಣ್ಣುಗಳು ಬೆರಳಿನಿಂದ ಹರಿದಾಡ್ತವೆ, ನೆಲದ ಮೇಲೆಲ್ಲ ಉರುಳುತ್ತಂತೆ, ಬೆರಳಿನಿಂದ ಹಾರುತ್ತೆ, ಒಂದಕ್ಕೊಂದು ಗುದ್ದಾಡುತ್ತೆ, ಒಟ್ಟಿಗೆ ಸೇರಿದ್ರೆ ಗದ್ದಲ ಮಾಡುತ್ತೆ. ಹಾಗಾದ್ರೆ ನಾನೇ ಯಾರು? ಹರಳಿನ ಕಣ್ಣುಗಳು ಬೆರಳಿಂದ ಹರಿದಾಡುತ್ತೆ, ನೆಲದ ಮೇಲೆ ಉರುಳುತ್ತೆ, ಬೆರಳಿನಿಂದ ಹಾರುತ್ತೆ, ಒಂದಕ್ಕೊಂದು ಗುದ್ದಾಡುತ್ತೆ, ಒಟ್ಟಿಗೆ ಸೇರಿದ್ರೆ ಗದ್ದಲ ಮಾಡುತ್ತೆ. ಉತ್ತರ, ಗೋಲಿ. ಹರಳಿನ ಕಣ್ಣುಗಳ ಥರ ಇರುತ್ತೆ, ಅದನ್ನ ನಾವು ಬೆರಳಲ್ಲಿ ಇಟ್ಕೊಂಡು ಹೊಡಿತೀವಿ, ಬೆರಳಿಂದ ಹರಿದಾಡುತ್ತೆ, ಬಿಟ್ಟಾಗ ನೆರಳ ಮೇಲೆ ಉಡ್ಕೊಂಡು ಹೋಗುತ್ತೆ, ಮತ್ತೆ ಸ್ವಲ್ಪ ಎತ್ತರಕ್ಕೆ ಹಾರಿಸಿ ಹೊಡಿಬೇಕು ಅಂದ್ರೆ ಬೆರಳಲ್ಲಿತ್ತೆ, ದೊಡ್ಡ ಕಾಯಿಸ್ಕೋ ಚಿಕ್ಕ ಕಾಯಿಸ್ಕೋ ಅಂತ ಹೇಳಿ ನಾವು ಅದನ್ನ ಹೊಡಿತೀವಿ. ಒಂದಕ್ಕೊಂದು ಗುದ್ದಾಡುತ್ತೆ, ಒಂದು ಗೋಲಿಂದ ಮತ್ತೊಂದು ಗೋಲಿಗೆ ನಾವು ಹೊಡಿತೀವಿ, ಒಂದಕ್ಕೊಂದು ಗುದ್ದಾಡುತ್ತೆ. ಆದ್ರೆ ಎಲ್ಲ ಒಟ್ಟಿಗೆ ಇಟ್ಕೊಂಡ್ರೆ ಗಜ ಬಜ ಅಂತ ಶಬ್ದ ಮಾಡುತ್ತೆ. ಗೋಲಿ ಆಟ. ಗೋಲಿ ಆಟದಲ್ಲಿ ಬಹಳ ವಿಶೇಷವಾಗಿ ನಮಗೆ ಕೈಗೆ ತುಂಬಾ ಬೆರಳಿಗೆ ತುಂಬಾ ತಾಕತ್ತು ಕೊಡುವಂತ ಆಟ ಇದೆ. ಮತ್ತೆ ಗುರಿಯನ್ನ ನಿಖರವಾಗಿ ನಾವು ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಗೋಲಿ ಆಟ ಬಹಳ ವಿಶೇಷವಾಗಿರುತ್ತೆ. ಯಾಕಂದ್ರೆ ಇಲ್ಲಿ ಫೋಕಸ್ ಬಹಳ ಇಂಪಾರ್ಟೆಂಟ್ ಆಗ್ತದೆ, ಬರೀ ಕಾನ್ಸಂಟ್ರೇಟ್ ಸಾಕಾಗಲ್ಲ, ಫೋಕಸ್ ಮಾಡಬೇಕು. ಈ ಗೋಲಿ, ಆ ಗೋಲಿನೇ ಫೋಕಸ್ ಮಾಡಿ ಹೊಡೆದಾಗ ಮಾತ್ರ ಆ ಗೋಲಿ ಟಚ್ ಆಗುತ್ತೆ. ಕೆಲ ಟೈಮ್ ಬೇರೆ ಗೋಲಿ ಟಚ್ ಆದ್ರೆ ನಾವು ಔಟ್ ಆಗಿ ಹೊರಗೆ ಬರಬೇಕಾಗುತ್ತೆ. ಆ ತರ ಇರೋದ್ರಿಂದ ಬಹಳ ವಿಶೇಷವಾಗಿ, ಮತ್ತೆ ನೆಲದ ಮೇಲೆ ಒಂದೇ ಸಳರೇಖೆಯಲ್ಲಿ ಗೋಲಿ ಉರುಳಿಸ್ಬೇಕಾದ್ರೆ ಆ ಗೋಲಿ ಎಷ್ಟು ಶಕ್ತಿ ಹಾಕ್ಬೇಕು, ಎಷ್ಟು ಬಲ ಹಾಕ್ಬೇಕು, ಎಷ್ಟು ಬಲ ಹಾಕಿದ್ರೆ ಎಷ್ಟು ದೂರ ಹೋಗುತ್ತೆ, ಈ ತರದ ಒಂದು ಅಂದಾಜನ್ನ ನಾವು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ನಮ್ಮ ಮೈಂಡಲ್ಲಿ ಆಗುತ್ತೆ. ಸೊ ಹಂಗ ಅಂದಾಜನ್ ಕ್ಯಾಲ್ಕುಲೇಷನ್ ಮಾಡಿ ನಾವು ಹೊಡಿತೀವಿ. ಆ ಅಂದಾಜನ್ ಯಾರು ತುಂಬಾ ಚೆನ್ನಾಗಿ ಕ್ಯಾಲ್ಕುಲೇಷನ್ ಮಾಡ್ತಾನೋ ಅವ್ನು ಒಳ್ಳೆ ಆಟಗಾರ ಆಗ್ತಾನೆ. ಬದುಕಿನಲ್ಲೂ ಸಹ ಅಷ್ಟೇ, ನಾವು ಇದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ರೆ ನಮ್ ಗೋಲ್ಸ್ನ ರೀಚ್ ಮಾಡ್ಲಿಕ್ಕೆ ಸುಲಭ ಆಗುತ್ತೆ. ಒಂದು ಆಟದಲ್ಲಿ ಒಂದು ಗೋಲ್ ಇದೆ, ಹಾಗಿದ್ಮೇಲೆ ನಮ್ಮ ಬದುಕಿನಲ್ಲಿ ಒಂದು ಗೋಲ್ ಕಟ್ಕೊಳ್ಬಹುದು. ಈ ಆಟ ಆಡ್ತಾ ಆಡ್ತಾ ನಾವು ನಮ್ಮ ಬದುಕಿನ ಗೋಲ್ನ ಸ್ಪಷ್ಟ ಮಾಡ್ಕೊಳ್ಬಹುದು. ಅಲ್ಲಿ ಬೇಕಾದಂತ ಏನೆಲ್ಲ ಸ್ಕಿಲ್ಗಳು ಬೇಕೋ ಅದು ಈ ಗೋಲಿ ಆಟದಲ್ಲೂ ಸಹ ನಮಗೆ ಸಿಗುತ್ತೆ. ಒಂದು ನಿಖರತೆ ಇರಬೇಕು, ಎಷ್ಟು ಎತ್ತರಕ್ಕೆ ನಾವು ಅದನ್ನ ಎತ್ತಬೇಕು, ಎಷ್ಟು ಫೋರ್ಸ್ ಹಾಕ್ಬೇಕು, ಎಷ್ಟು ಲೋಡ್ ಹಾಕಿ ಅದನ್ನ ಹೊಡಿಬೇಕು, ಯಾವ ದಿಕ್ಕಿನಲ್ಲಿ ಹೊಡಿಬೇಕು, ಎಷ್ಟು ವೇಗದಲ್ಲಿ ಅದು ಹೋಗ್ಬೇಕು, ಇಂಥದ್ದೆಲ್ಲ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ತೇವೆ ಇಲ್ಲಿ ಒಂದು ಆಟ ಆಡ್ಬೇಕಾದ್ರೆ. ಹಾಗೆ ನಮ್ಮ ಬದುಕಿನ ಗೋಲ್ನು ಸೆಟ್ ಮಾಡ್ಕೊಂಡ್ರೆ ಆ ಥರದೊಂದು ಕ್ಯಾಲ್ಕುಲೇಷನ್ ನಾವು ಮಾಡ್ಬೋದು ಅಂತ ಹೇಳ್ತಾ, ಈಗ ನಿಮಗೆ ಇನ್ನೊಂದು ಒಗಟನ್ನು ಹೇಳ್ತೇನೆ, ಅದು ನೀವು ಉತ್ತರವನ್ನ ನೀವು ಹೇಳ್ತೀರಿ ಅಂತ ಅನ್ಕೊಳ್ತೀನಿ. ಕೋಲಿಗೂ ಕಲ್ಲಿಗೂ ನೆಂಟಸ್ತನ, ಕೋಲಿಗೂ ಕಲ್ಲಿಗೂ ನೆಂಟಸ್ತನ, ಕೋಲಿಗೆ ಕೋಲೇ ಶತ್ರು, ಕೋಲಿಗೆ ಕೋಲೇ ಶತ್ರು. ಒಂದು ಕೋಲ್ ಬೀಳುತ್ತೆ ಮತ್ತೊಂದು ಕೋಲ್ ಎಳೆಯುತ್ತೆ, ಒಂದು ಕೋಲ್ ಬೀಳುತ್ತೆ ಮತ್ತೊಂದು ಕೋಲ್ ಎಳೆಯುತ್ತೆ, ಕಲ್ ಕುತ್ಕೊಂಡು ನೋಡುತ್ತೆ. ಹಾಗಾದ್ರೆ ನಾನ್ಯಾರು? ಇದಕ್ಕೆ ನಿಮ್ಮಿಂದ ನಾನು ಉತ್ತರ ಬಯಸ್ತಾ ಇರ್ತೇನೆ. ಉತ್ತರವನ್ನ ಮೆಸೇಜ್ ಮೂಲಕ ತಿಳಿಸಿ ಅಂತ ಹೇಳಿ ನಾಳೆ ಮತ್ತೆ ಪುನಃ ನಿಮ್ ಜೊತೆ ಸೇರ್ಕೊಳ್ತೀನಿ. ಮತ್ತೊಮ್ಮೆ ಧನ್ಯವಾದಗಳು.
1: ಧನ್ಯವಾದಗಳು ಸರ್. ದಿನೇಶ್ ಹೊಸನಗರ್ ಅವರು ಹೇಳಿದಂತಹ ಒಗಟನ್ನ ಕೇಳಿದ್ರಿ. ಈ ಒಗಟಿನ ಉತ್ತರ ಗೊತ್ತಿದ್ದವರು ಮೊಬೈಲ್ ಸಂಖ್ಯೆ 9686096279 ಈ ನಂಬರ್ಗೆ ವಾಟ್ಸ್ಆಪ್ ಮೂಲಕ ನಿಮ್ಮ ಉತ್ತರವನ್ನ ತಿಳಿಸಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದೀವಿ. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನು.
2: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
10: ನಿನ್ನೆ ನಾನು ಸರಸ್ವತಿಗೆ ವಿಶ್ವಾಮಿತ್ರ ಶಾಪ ಕೊಟ್ಟ ಕಥೆಯನ್ನ ಹೇಳ್ದೆ ಅಲ್ವಾ? ಅವಳು ಏನಾಗಿ ಹರಿದ್ಲು ಹೇಳಿ ನೋಡೋಣ.
11: ಒಂದು ವರ್ಷಗಳ ಕಾಲ ಅವಳು ರಕ್ತದ ನೀರಾಗಿ ಹರಿದ್ಲಂತೆ.
12: ಕೊನೆಗೆ ಅವಳ ಶಾಪ ವಿಮೋಚನೆ ಆಯ್ತು ಅಂತ ಹೇಳಿದ್ಯಲ್ಲ, ಅದ್ ಹೇಗಾಯ್ತು?
10: ಸರಸ್ವತಿಯ ಶಾಪ ವಿಮೋಚನೆ. ಸರಿ, ಆಯ್ತು, ಇವತ್ತು ಅದನ್ನೇ ಹೇಳೋಣ. ವಶಿಷ್ಠರನ್ನ ಸಂಹಾರ ಮಾಡೋಕ್ಕೆ, ಅವರನ್ನ ಪ್ರವಾಹದಲ್ಲಿ ಸೆಳೆದು ತನ್ನ ಆಶ್ರಮದ ಹತ್ರ ತರೋಕೆ ವಿಶ್ವಾಮಿತ್ರರು ಸರಸ್ವತಿ ನದಿಗೆ ಆಜ್ಞೆ ಮಾಡ್ತಾರೆ. ವಶಿಷ್ಠರ ವಧೆಯನ್ನು ಬಯಸಿದ ಸರಸ್ವತಿ ಉಪಾಯವಾಗಿ ಅವರನ್ನು ವಿಶ್ವಾಮಿತ್ರರಿಂದ ರಕ್ಷಿಸಿಬಿಡ್ತಾಳೆ. ಇದರಿಂದ ವಿಶ್ವಾಮಿತ್ರರು ತುಂಬ ಸಿಟ್ಟಿಗೇಳ್ತಾರೆ. ನೀನು ಈ ಸ್ಥಳದಲ್ಲಿ ರಕ್ತ ವಾಹಿನಿಯಾಗಿ ಹರಿದು ಬಿಡು, ನಿನ್ನ ಈ ಸ್ಥಾನ ರಾಕ್ಷಸರ ಆವಾಸ ಸ್ಥಾನವಾಗಲಿ, ರಕ್ತಧಾರೆಯಾದ ನಿನ್ನ ನೀರನ್ನು ಅವರು ಕುಡಿದು ಮತ್ತರಾಗಿ ಸಂತೋಷ ಪಡಲಿ ಅಂತ ಶಾಪವನ್ನು ಕೊಟ್ಬಿಡ್ತಾರೆ. ಅವರ ಶಾಪದಿಂದಾಗಿ ಶುಭ್ರವಾಗಿದ್ದ, ಪವಿತ್ರವಾಗಿದ್ದ ಸರಸ್ವತಿ ಆ ತೀರ್ಥದಲ್ಲಿ ರಕ್ತಧಾರೆಯಾಗಿ ಹರಿಬೇಕಾಯಿತು. ಹಾಗಾದ ಮೇಲೆ ಆ ರಕ್ತ ತೀರ್ಥ ಸದಾ ರಾಕ್ಷಸರ ದಂಡಿನಿಂದ ತುಂಬಿಕೊಂಡಿರ್ತಿತ್ತು. ಅವರು ಅಲ್ಲಿ ಹರಿತಾ ಇದ್ದ ರಕ್ತವನ್ನು ಕುಡಿದು ಮತ್ತರಾಗಿ ಸುಖವಾಗಿದ್ದರು. ತಮ್ಮ ಮಹಾ ಹಸಿವೆಯನ್ನು ಇಂಗಿಸುವ ಈ ರಕ್ತಧಾರೆಯಿಂದ ಅವರು ಸಂತುಷ್ಟರಾಗಿ ನಿರ್ಯೋಚನೆಯಿಂದ ಕೇಕೆ ಹಾಕ್ತಾ ಗದ್ದಲವನ್ನು ಎಬ್ಬಿಸ್ತಾ ತೃಪ್ತರಾಗಿ ಜೀವನವನ್ನು ಸಾಗಿಸ್ತಾ ಇದ್ರು. ಇದರಿಂದ ಪವಿತ್ರಳಾದ ಸರಸ್ವತಿಗೆ ತುಂಬ ಮುಜುಗುರ ಮತ್ತು ಹಿಂಸೆ ಆಗ್ತಾ ಇತ್ತು. ಆದರೆ ಅವಳು ನಿಸ್ಸಹಾಯಕಳಾಗಿದ್ಲು. ಹೀಗಿರಬೇಕಾದ್ರೆ ಒಂದ್ಸಲ ಋಷಿ ಮುನಿಗಳ ಗುಂಪೊಂದು ಸರಸ್ವತಿ ನದಿಯ ತೀರ್ಥಗಳಿಗೆಲ್ಲ ಹೋಗಿ ಸ್ನಾನ, ಆಚಮನ, ಪೂಜೆ, ಪುನಸ್ಕಾರ, ಯಜ್ಞಗಳನ್ನು ಮಾಡಿ ಪುನೀತರಾಗ್ತಾ ಇದ್ರು. ಕೊನೆಗೆ ಅವರೆಲ್ಲ ರಕ್ತ ತೀರ್ಥದ ಹತ್ರ ಬರ್ತಾರೆ. ಅಲ್ಲಿನ ವಾತಾವರಣವನ್ನು ನೋಡಿದಾಗ ಅವರಿಗೆ ದಿಗ್ಭ್ರಮೆ ಆಗುತ್ತೆ. ತೀರ್ಥದ ಪವಿತ್ರ ನೀರು ರಕ್ತವಾಗಿ ಹರಿತಾ ಇದೆ. ಸುತ್ತಲೂ ರಾಕ್ಷಸರೆಲ್ಲ ಸೇರಿ ರಕ್ತಧಾರೆಯನ್ನು ಪಾನ ಮಾಡ್ತಾ ಇದ್ದಾರೆ. ಕುಡಿದು ಮತ್ತರಾದ ಅವರ ಗದ್ದಲ ಮಿತಿಮೀರಿತ್ತು. ಸರಸ್ವತಿಯ ತೀರ್ಥದಲ್ಲಿ ಈ ರೀತಿಯ ಅನಾಚಾರಗಳು ನಡೀತಾ ಇರೋದನ್ನು ನೋಡಿ ಆ ಋಷಿಮುನಿಗಳಿಗೆ ತುಂಬ ಬೇಸರವಾಗುತ್ತೆ. ಸರಸ್ವತಿಯನ್ನು ಆ ರಾಕ್ಷಸರಿಂದ ಪಾರ್ ಮಾಡೋಕ್ಕೆ ಅವರೆಲ್ಲ ಬಯಸ್ತಾರೆ. ಎಲ್ಲ ಋಷಿಗಳು ಒಂದು ಕಡೆ ಸೇರಿ ಪವಿತ್ರ ಮಾತೆ ಸರಸ್ವತಿಯನ್ನು ಆಹ್ವಾನಿಸ್ತಾರೆ. ತಾಯಿ, ಇದ್ಯಾಕೆ ಈ ತೀರ್ಥದಲ್ಲಿ ನೀನು ರಕ್ತಧಾರೆಯಾಗಿ ಹರಿತಾ ಇದೆಯಾ? ಈ ರಾಕ್ಷಸರ ಉಪಟಳವನ್ನು ನೀನು ಯಾಕೆ ಸಹಿಸ್ತಾ ಇದೆಯಾ? ಈ ವಿಚಾರ ನಮಗೆ ತಿಳಿಸಿದರೆ ಅದಕ್ಕೊಂದು ಪರಿಹಾರ ಕಂಡುಹಿಡಿಯೋಕ್ಕೆ ನಾವೆಲ್ಲ ಪ್ರಯತ್ನ ಪಡ್ತೀವಿ ಅಂತ ಕೇಳ್ತಾರೆ.
11: ಛೇ, ಈ ವಿಶ್ವಾಮಿತ್ರ ಹೀಗೆ ಶಾಪ ಕೊಡಬಾರ್ದಿತ್ತು. ಅದು ಅವಳ ತಪ್ಪು ಏನೂ ಇಲ್ಲದೆ ಇರುವಾಗ.
10: ಹೌದು, ಕೆಲವೊಂದ್ಸಲ ನಮ್ಮದಲ್ಲದ ತಪ್ಪಿಗೆ ಶಿಕ್ಷೆಯನ್ನು ನಾವು ಅನುಭವಿಸಬೇಕಾಗುತ್ತೆ. ಸರಸ್ವತಿ ದುಃಖದಿಂದ ನಡೆದ ಸಂಗತಿಯನ್ನು ಸವಿಸ್ತಾರವಾಗಿ ಹೇಳ್ತಾಳೆ. ಆಗ ಆ ಋಷಿಮುನಿಗಳು ಹೇಗಾದರೂ ಮಾಡಿ ಸರಸ್ವತಿಗೆ ಈ ವೇದನೆಯಿಂದ ಮುಕ್ತಿಯನ್ನು ಕೊಡಿಸ್ಬೇಕು ಅನ್ನೋ ನಿರ್ಧಾರಕ್ಕೆ ಬರ್ತಾರೆ. ಅವರು ವಿವಿಧ ಕಠಿಣ ವೃತಾಚರಣೆಗಳನ್ನು ಕೈಗೊಳ್ತಾರೆ, ಉಪವಾಸ ಮಾಡ್ತಾರೆ, ಹಗಲು ರಾತ್ರಿ ಅಂದೇ ಮಹಾದೇವನನ್ನು ನೆನೆದು ತಪಸ್ಸನ್ನು ಮಾಡ್ತಾರೆ. ಅನೇಕ ಕಷ್ಟಸಾಧ್ಯವಾದ ನಿಯಮಗಳನ್ನು ಆಚರಿಸ್ತಾರೆ. ಕೊನೆಗೆ ಮಹಾದೇವ ಪ್ರತ್ಯಕ್ಷನಾಗಿ ಇವರ ಕೋರಿಕೆಯನ್ನು ಮನ್ನಿಸ್ತಾನೆ. ಸರಸ್ವತಿಗೆ ವಿಶ್ವಾಮಿತ್ರರಿಂದ ಪ್ರಾಪ್ತವಾದ ಶಾಪದಿಂದ ಬಿಡುಗಡೆಯನ್ನು ಮಾಡ್ತಾನೆ. ಹೀಗೆ ಈ ತಪಸ್ವಿಗಳಿಂದಾಗಿ ಸರಸ್ವತಿ ಮುನ್ನಿನ ಹಾಗೆ ನಿರ್ಮಳಾಗಿ ಶುಭ್ರವಾಗಿ ಹರಿಯೋಕೆ ಆರಂಭಿಸ್ತಾಳೆ. ಇದಕ್ಕೆ ಕಾರಣೀಕರ್ತರಾದ ಋಷಿ ಮುನಿಗಳಿಗೆ ಸರಸ್ವತಿ ತನ್ನ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತಾಳೆ. ಈ ಕಡೆ ರಕ್ತತೀರ್ಥದಲ್ಲಿ ವಾಸ ಮಾಡ್ತಾ ಇದ್ದ ರಾಕ್ಷಸರಿಗೆಲ್ಲ ಸಂಕಷ್ಟ ಎದುರಾಗುತ್ತೆ. ಸುಲಭವಾಗಿ ದೊರೀತಾ ಇದ್ದ ರಕ್ತವನ್ನು ಕುಡಿದು ತಮ್ಮ ಹಸಿವನ್ನು ಅವರೆಲ್ಲ ಇಂಗಿಸಿಕೊಂಡು ಆರಾಮವಾಗಿದ್ದರು. ಆದರೆ ಈಗ ಅವರು ಹಸಿವಿನಿಂದ ಒದ್ದಾಡಬೇಕಾಗತ್ತೆ. ಅವರೆಲ್ಲ ನಿಜವಾಗಲೂ ಕೆಟ್ಟ ರಾಕ್ಷಸರು ಆಗಿರಲಿಲ್ಲ, ಪರಿಸ್ಥಿತಿಗೆ ಒಳಗಾಗಿ ರಾಕ್ಷಸರಾಗಿದ್ದರು. ಆ ರಾಕ್ಷಸರೆಲ್ಲ ಋಷಿ ಮುನಿಗಳ ಶರಣಿಗೆ ಹೋಗ್ತಾರೆ. ಮುನಿಶ್ರೇಷ್ಠರೇ, ನಮ್ಮದು ಅತಂತ್ರ ಸ್ಥಿತಿಯಾಗಿದೆ, ನಾವು ಹಸಿವಿನಿಂದ ಬಳಲ್ತಾ ಇದ್ದೀವಿ, ನಾವು ಧರ್ಮಭ್ರಷ್ಟರೂ ಆಗಿದ್ದೀವಿ, ನಮ್ಮಿಂದ ದುಷ್ಕಾರ್ಯಗಳು ನಡೀತಾ ಇದೆ ಎನ್ನೋ ಅರಿವು ನಮಗಿದೆ, ಆದರೆ ಅದನ್ನು ಕೈ ಬಿಡೋಕ್ಕೆ ನಮ್ಮಿಂದ ಆಗ್ತಾ ಇಲ್ಲ, ನಮ್ಮ ಸ್ವ ಇಚ್ಛೆಯಿಂದ ಇಂಥ ಕೆಟ್ಟ ಕಾರ್ಯಗಳನ್ನು ನಾವು ಮಾಡ್ತಾ ಇಲ್ಲ, ನಿಮ್ಮಂಥವರು ನಮ್ಮ ಮೇಲೆ ಪ್ರಸನ್ನರಾಗದೆ ಇರೋದ್ರಿಂದ ಹೀಗೆಲ್ಲ ನಡೀತಾ ಇದೆ, ನಮ್ಮ ಪಾಪ ವೃದ್ಧಿ ಆಗ್ತಾ ಇದೆ, ಹಾಗಾಗಿ ನಾವೆಲ್ಲ ಬ್ರಹ್ಮ ರಾಕ್ಷಸರಾಗಿಬಿಟ್ಟಿದ್ದೀವಿ, ನಮ್ಮ ಮೇಲೆ ಕೃಪೆ ತೋರಿ ನಮ್ಮನ್ನು ರಾಕ್ಷಸ ಯೋನಿಯಿಂದ ಮುಕ್ತಗೊಳಿಸಿ, ನಿಮಗೆ ಎಂದೆಂದಿಗೂ ನಾವು ಆಭಾರಿಯಾಗಿರ್ತೇವೆ ಅಂತ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ. ಆಗ ಅವರು ಆ ತೀರ್ಥವನ್ನು ಶುದ್ಧಗೊಳಿಸಿ ರಾಕ್ಷಸರ ಮೋಕ್ಷಕ್ಕಾಗಿ ಸರಸ್ವತಿಯ ಸ್ತೋತ್ರವನ್ನು ಆರಂಭ ಮಾಡ್ತಾರೆ. ಮಹರ್ಷಿಗಳ ಇಂಗಿತವನ್ನು ತಿಳ್ಕೊಂಡಂತಹ ಸರಸ್ವತಿ ತನ್ನ ನೀರನ್ನು ವಿಶೇಷವಾಗಿಸಿ ಅದನ್ನು ಅರುಣಾ ತೀರ್ಥವನ್ನಾಗಿ ಪರಿವರ್ತನೆ ಮಾಡ್ತಾಳೆ. ಆ ಅರುಣಾ ತೀರ್ಥದಲ್ಲಿ ರಾಕ್ಷಸರೆಲ್ಲ ಮಿಂದು ತಮ್ಮ ಶರೀರವನ್ನು ತ್ಯಜಿಸಿ ಸ್ವರ್ಗವಾಸಿಗಳಾಗ್ತಾರೆ. ಮುಂದೆ ಆ ಅರುಣಾ ತೀರ್ಥ ಬ್ರಹ್ಮಹತ್ಯಾ ಪಾಪವನ್ನು ಹೋಗಲಾಡಿಸುವ ಮಹಿಮೆಯನ್ನು ಹೊಂದಿ ಪ್ರಸಿದ್ಧವಾಗುತ್ತೆ. ಹೀಗೆ ಋಷಿಗಳ ಪ್ರಯತ್ನದಿಂದ ಸರಸ್ವತಿಯ ಶಾಪ ವಿಮೋಚನೆ ಆಗುತ್ತೆ, ಮತ್ತು ರಾಕ್ಷಸರಿಗೆ ಕೂಡ ಮೋಕ್ಷ ದೊರಕುತ್ತೆ. ಹೀಗೆ ಸಜ್ಜನರಿಗೆ ಬಂದ ಸಂಕಟವು ಸಜ್ಜನರಿಗೆ ತಿಳಿದ್ರೆ ಅವರು ಅದನ್ನು ಪರಿಹರಿಸ್ತಾರೆ.
2: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಇವರಿಗೆ ಧನ್ಯವಾದಗಳು.
4: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಂದ್ರೆ ನಿಲ್ಲಿ. ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
7: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
6: KMF ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
8: ಬಳಸಿ ಪರಿಶುದ್ಧ ನಂದಿನಿ.
9: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.

0: ಇದ್ಯಾಕೆ ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
1: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
2: ಯಾರು ಮಧ್ಯವರ್ತಿಗಳಿಲ್ಲದೆ ಇರೋದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಇಂದೇ ಬನ್ನಿ ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
3: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ವೇತಾ. ಇದು ದಿನದ ವಿಶೇಷ ಕಾರ್ಯಕ್ರಮ. ಜಿಲ್ಲೆಯ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ನಿರಂತರವಾಗಿ ನಡೆಯುತ್ತಿರುವ ಸಾಹಿತ್ಯ ಹುಣ್ಣಿಮೆ ಕಾರ್ಯಕ್ರಮವು ವೈಶಿಷ್ಟ್ಯಪೂರ್ಣವಾಗಿದ್ದು ಇದು ಶಿವಮೊಗ್ಗ ಜಿಲ್ಲೆಯ ಹೆಮ್ಮೆಯಾಗಿದೆ ಎಂದು ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಅಭಿಪ್ರಾಯಪಟ್ಟರು. ಜಿಲ್ಲಾ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ವತಿಯಿಂದ ಆದಿಚುಂಚನಗಿರಿ ಭವನದಲ್ಲಿ ಬುಧವಾರ ಏರ್ಪಡಿಸಿದ್ದ ಮನೆ ಮನ ಸಾಹಿತ್ಯ ಹುಣ್ಣಿಮೆಯ 252ನೇ ತಿಂಗಳ ಕಾರ್ಯಕ್ರಮ ಹಾಗೂ ಗುರು ಪೂರ್ಣಿಮೆಯ ಸಂಭ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರತಿಯೊಂದು ಕಾರ್ಯಕ್ರಮದ ಹಿಂದೆ ಉತ್ತಮ ಚಿಂತನೆ ಹಾಗೂ ಅರ್ಥಪೂರ್ಣ ಸಂಯೋಜನೆ ಇರುವುದೇ ಸಾಹಿತ್ಯ ಹುಣ್ಣಿಮೆಯ ವಿಶೇಷತೆ. ವಿಶ್ವದ ಅನೇಕ ರಾಷ್ಟ್ರಗಳು ಗುರು ಪರಂಪರೆಯನ್ನು ಗೌರವಿಸುತ್ತವೆ. ನಮ್ಮ ದೇಶದಲ್ಲಿ ಧರ್ಮ, ಜಾತಿ, ಪಂಗಡಗಳ ವೈವಿಧ್ಯವಿದ್ದರೂ ಎಲ್ಲರೂ ಒಟ್ಟಾಗಿ ಬದುಕುವ ಸಂಸ್ಕೃತಿಯನ್ನು ಧಾರ್ಮಿಕ ನಾಯಕರು ಮತ್ತು ಗುರುಗಳು ಬೆಳೆಸುತ್ತಿದ್ದಾರೆ ಎಂದು ಅವರು ಹೇಳಿದರು. ಗುರು ಪೂರ್ಣಿಮೆ ಅಂಗವಾಗಿ ವಿಶ್ರಾಂತ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಎಂಬಿ ನಟರಾಜ್ ಅವರಿಗೆ ಗುರು ವಂದನೆ ಸಲ್ಲಿಸಲಾಯಿತು. ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಅವರು, ಗುರು ಶಿಷ್ಯರ ನಡುವಿನ ಗೌರವ ಮತ್ತು ಆತ್ಮೀಯ ಸಂಬಂಧವು ಭಾರತೀಯ ಸಂಸ್ಕೃತಿಯ ಅಮೂಲ್ಯ ಪರಂಪರೆಯಾಗಿದ್ದು ಅದು ಆದಿಕಾಲದಿಂದಲೂ ಮುಂದುವರಿದು ಬಂದಿದೆ ಎಂದು ತಿಳಿಸಿದರು. ಗುರು ಪೂರ್ಣಿಮೆಯ ಮಹತ್ವ ಕುರಿತು ಯಕ್ಷಗಾನ ಕಲಾವಿದ ದತ್ತಮೂರ್ತಿ ಭಟ್ ಮಾತನಾಡಿ, ಅಜ್ಞಾನದಿಂದ ಜ್ಞಾನದತ್ತ ಕೊಂಡೊಯ್ಯುವ ಗುರು ಪರಂಪರೆಯನ್ನು ಸ್ಮರಿಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ಗುರುಗಳ ಮಾರ್ಗದರ್ಶನದಲ್ಲಿ ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಂಡು ಬದುಕುವುದು ಜೀವನದ ಸಾರ್ಥಕತೆ ಎಂದರು. ಉದ್ಯಮಿ ಡಾಕ್ಟರ್ ಕಡಿದಾಳ್ ಗೋಪಾಲ ಮಾತನಾಡಿ, 252 ತಿಂಗಳುಗಳ ಕಾಲ ನಿರಂತರವಾಗಿ ಸಾಹಿತ್ಯ ಹುಣ್ಣಿಮೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬರುತ್ತಿರುವ ಡಿ ಮಂಜುನಾಥ್ ಹಾಗೂ ಅವರ ತಂಡದ ಸೇವೆ ಶ್ಲಾಘನೀಯ ಎಂದು ಪ್ರಶಂಸಿಸಿದರು. ಕಾರ್ಯಕ್ರಮದಲ್ಲಿ ಹಾಸ್ಯ ಕಲಾವಿದ ಹಾಗೂ ಪ್ರಾಚಾರ್ಯ ಜಿಎಫ್ ಕುಟ್ರಿ ಹಾಸ್ಯ ಕಾರ್ಯಕ್ರಮ ನಡೆಸಿಕೊಟ್ಟರು. ಕವಿಗಳಾದ ಕೆಎನ್ ರಮೇಶ್ ಹಾಗೂ ಡಾಕ್ಟರ್ ನಿವೇದಿತಾ ಹೆಗಡೆ ಕವನ ವಾಚಿಸಿದರು. ಗಾಯಕಿಯರಾದ ನಳಿನಾಕ್ಷಿ ಮತ್ತು ತಂಡ, ಉಮಾ ದಿಲೀಪ್ ಮತ್ತು ತಂಡ, ಡಾಕ್ಟರ್ ನೇತ್ರಾವತಿ ಮತ್ತು ತಂಡ ಹಾಗೂ ಸುಶೀಲಾ ಷಣ್ಮುಗಂ ಮತ್ತು ತಂಡ ಸುಗಮ ಸಂಗೀತ ಕಾರ್ಯಕ್ರಮ ನಡೆಸಿಕೊಟ್ಟರು. ಜಿಲ್ಲಾ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಡಿ ಮಂಜುನಾಥ್ ಅಧ್ಯಕ್ಷತೆ ವಹಿಸಿದ್ದರು. ಉದ್ಯಮಿಗಳಾದ ಉಮೇಶ್ ಆರಾಧ್ಯ, ತಾಲೂಕು ಕಸಾಪ ಅಧ್ಯಕ್ಷರಾದ ಮಹಾದೇವಿ, ಭಾರತಿ ರಾಮಕೃಷ್ಣ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಶರೀಫ್ ಪ್ರಾರ್ಥನೆ ಮಾಡಿದರು. ಕೆಎಸ್ ಮಂಜಪ್ಪ ಕಾರ್ಯಕ್ರಮ ನಿರೂಪಿಸಿದರು. ಬೈರಾಪುರ ಶಿವಪ್ಪ ಮೇಷ್ಟ್ರು ವಂದಿಸಿದರು. ಮುಂದಿನ ವಿವರ. ಶಿವಮೊಗ್ಗ ನಗರ ಉಪವಿಭಾಗ 1 ಘಟಕ 2 ವ್ಯಾಪ್ತಿಯಲ್ಲಿ ವಿದ್ಯುತ್ ಕಂಬಗಳನ್ನು ತೆರವುಗೊಳಿಸುವ ಕಾಮಗಾರಿ ಹಮ್ಮಿಕೊಂಡಿದ್ದು, ಆಗಸ್ಟ್ 1 ಬೆಳಗ್ಗೆ 10 ಸಂಜೆ 5 ಜಯನಗರ ಮುಖ್ಯ ರಸ್ತೆ ಮೆಟ್ರೋ ಆಸ್ಪತ್ರೆಯಿಂದ ಸರ್ವೋದಯ ಶಾಲೆಯವರೆಗೆ, ಜಯನಗರ 1 ಕ್ರಾಸ್ನವರೆಗೆ, ಸವಳಂಗ ರಸ್ತೆ ನೆಹರು ಕ್ರೀಡಾಂಗಣ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದೆ. ಸಾರ್ವಜನಿಕರು ಸಹಕರಿಸುವಂತೆ ಮೆಸ್ಕಾಂ ಪ್ರಕಟಣೆ ಕೋರಿದೆ. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತ ಸಂಘ ತೀರ್ಥಹಳ್ಳಿ ತಾಲೂಕು ಘಟಕದ ವತಿಯಿಂದ ಜುಲೈ 31ರಂದು ಬೆಳಗ್ಗೆ 10 ಗಂಟೆಯಿಂದ ಮಾಧವ ಮಂಗಲ ಸಭಾಭವನದಲ್ಲಿ ಪತ್ರಿಕಾ ದಿನಾಚರಣೆ, ಅರಣ್ಯ ಸಂರಕ್ಷಣೆ ಕಾಯ್ದೆಗಳು ಮತ್ತು ರೈತರ ವಿಶೇಷ ಹಕ್ಕುಳ್ಳ ಕಂದಾಯ ಭೂಮಿಗಳ ಕಾನೂನುಗಳು ಹಾಗೂ ಮುಳುಗಡೆ ಯೋಜನೆಗಳ ಕುರಿತಾದ ವಿಚಾರ ಮಂಥನ ಏರ್ಪಡಿಸಲಾಗಿದೆ. ಕಾರ್ಯಕ್ರಮವನ್ನು ಹಿರಿಯ ರೈತ ಮುಖಂಡ ಕೂಡ್ಲು ವೆಂಕಟೇಶ್ ಉದ್ಘಾಟಿಸಲಿದ್ದಾರೆ. ಅರಣ್ಯ ಸಂರಕ್ಷಣೆ ಕುರಿತು ಹಿರಿಯ ರೈತ ಹೋರಾಟಗಾರ ಜಿಎಸ್ ರಾಜೇಂದ್ರ ಅಸುರನಾಡು ಹಾಗೂ ಮುಳುಗಡೆ ಯೋಜನೆಗಳ ಕುರಿತು ಹಿರಿಯ ಪತ್ರಕರ್ತ ಪ್ರಭಾಕರ ಕಾರಂತ್ ವಿಷಯ ಮಂಡಿಸಲಿದ್ದಾರೆ. ಇದಕ್ಕೆ ಸ್ಪಂದನೆಯಾಗಿ ಶಾಸಕ ಆರಗ ಜ್ಞಾನೇಂದ್ರ, ಮಾಜಿ ಶಿಕ್ಷಣ ಸಚಿವ ಕಿಮ್ಮನೆ ರತ್ನಾಕರ್, ಮಲೆನಾಡು ಪ್ರದೇಶಾಭಿವೃದ್ಧಿ ಮಂಡಳಿಯ ಅಧ್ಯಕ್ಷ ಡಾಕ್ಟರ್ ಆರ್ಎಂ ಮಂಜುನಾಥ ಗೌಡ ಅಭಿಪ್ರಾಯಿಸಲಿದ್ದಾರೆ. ಪ್ರತಿಸ್ಪಂದನೆಯಾಗಿ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ, ಶಿವಮೊಗ್ಗ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ಜಿಆರ್ ಅಜ್ಜಯ್ಯ ಮಾತನಾಡಲಿದ್ದಾರೆ. ಯುವ ಸ್ಪಂದನೆಯಾಗಿ ನವೀನ್ ಹೆದ್ದೂರು ಮತ್ತು ಆದರ್ಶ ಹುಂಚದಕಟ್ಟೆ ಅಭಿಪ್ರಾಯ ಮಂಡಿಸಲಿದ್ದಾರೆ. ಚರ್ಚೆಯ ಸಮಗ್ರ ನಿರ್ವಹಣೆ ಪತ್ರಕರ್ತ ಹಾಗೂ ವಿಷಯ ತಜ್ಞರಾದ ರಾಘವೇಂದ್ರ ಮೇಘರವಳ್ಳಿಯವರದ್ದು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘ ತೀರ್ಥಹಳ್ಳಿ ತಾಲೂಕು ಘಟಕದ ಅಧ್ಯಕ್ಷ ಮೋಹನ್ ಮುನ್ನೂರು ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ರತ್ನಾಕರ ಎನ್ ಶೆಟ್ಟಿ, ತಹಶೀಲ್ದಾರ್ ಎಸ್ ರಂಜಿತ್, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಡಿ ನಾಗರಾಜ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಶೈಲಾ ಎನ್, ನವಜೀವನ ಸಮಿತಿಯ ಮಾಜಿ ಅಧ್ಯಕ್ಷ ಸೊಪ್ಪುಗುಡ್ಡೆ ರಾಘವೇಂದ್ರ, ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಅಧ್ಯಕ್ಷ ಯು ವೈದ್ಯನಾಥ್, ಪ್ರಧಾನ ಕಾರ್ಯದರ್ಶಿ ಹಾಲಸ್ವಾಮಿ, ರಾಜ್ಯ ನಿರ್ದೇಶಕ ಕೆವಿ ಶಿವಕುಮಾರ್, ರಾಜ್ಯ ಚುನಾವಣಾಧಿಕಾರಿ ಟೆಲೆಕ್ಸ್ ರವಿಕುಮಾರ್, ಜಿಲ್ಲಾ ಪ್ರತಿನಿಧಿ ಟಿಕೆ ರಮೇಶ್ ಶೆಟ್ಟಿ ಭಾಗವಹಿಸಲಿದ್ದಾರೆ. ಮುಂದಿನ ವಿವರ. ಪೂರ್ಣ ಪ್ರಜ್ಞಾ ಸಹಕಾರ ಸಂಘ ನಿಗಮ ಶಿವಮೊಗ್ಗ 2025-26 ಸಾಲಿನ ವಾರ್ಷಿಕ ಮಹಾಸಭೆಯನ್ನು ಆಗಸ್ಟ್ 18ರ ಮಂಗಳವಾರ ಬೆಳಗ್ಗೆ 11 ಗಂಟೆಗೆ ವಿಮಲೇಶ್ ಕಾಂಪ್ಲೆಕ್ಸ್ 1ನೇ ಮಹಡಿ ದುರ್ಗಿಗುಡಿ ಮುಖ್ಯರಸ್ತೆ ಜೈಲ್ ಸರ್ಕಲ್ ಹತ್ತಿರ ಸಂಘದ ಆವರಣದಲ್ಲಿ ನೆರವೇರಲಿದೆ. ಪರಮೇಶ್ವರ್ ಕೆ ಅಧ್ಯಕ್ಷತೆ ವಹಿಸಲಿರುವರು. ಈ ಮಹಾಸಭೆಯಲ್ಲಿ ಸಂಘದ ಸದಸ್ಯರು ಪಾಲ್ಗೊಳ್ಳಬೇಕಾಗಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶಾಂತಾ ಎಸ್ ಪ್ರಕಟಣೆಯಲ್ಲಿ ಕೋರಿದ್ದಾರೆ. ಮುಂದಿನ ವಿವರ. ನಗರದ ರಾಷ್ಟ್ರೀಯ ಔಷಧ ಮಹಾವಿದ್ಯಾಲಯದ ವತಿಯಿಂದ ಶುಕ್ರವಾರ ಕುವೆಂಪು ರಂಗಮಂದಿರದಲ್ಲಿ ಏರ್ಪಡಿಸಿದ್ದ ಎನ್ಸಿಪಿ ಕಲ್ಚರಲ್ ಫೆಸ್ಟ್ 2026 ಸಾಂಸ್ಕೃತಿಕ ಸ್ಪರ್ಧೆಗಳ ಕಾರ್ಯಕ್ರಮವನ್ನು ಖ್ಯಾತ ಹಿನ್ನೆಲೆ ಗಾಯಕಿ ಸುರೇಖಾ ಹೆಗಡೆ ಉದ್ಘಾಟಿಸಿದರು. ರಾಷ್ಟ್ರೀಯ ಶಿಕ್ಷಣ ಸಮಿತಿ ಸಹ ಕಾರ್ಯದರ್ಶಿ ಡಾಕ್ಟರ್ ಪಿ ನಾರಾಯಣ್, ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಎಸ್ಎನ್ ಶ್ರೀಹರ್ಷ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ಜುಲೈ 29ರಿಂದ ಸೆಪ್ಟೆಂಬರ್ 26ರವರೆಗೆ ಶ್ರೀ ಕ್ಷೇತ್ರ ಕರ್ಕಿ ಮಠದ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರಿ ಭಾರತೀ ಸ್ವಾಮಿಗಳು ಹಾಗೂ ಶ್ರೀ ಸುಜ್ಞಾನೇಶ್ವರ ಭಾರತೀ ಸ್ವಾಮಿಗಳು ಚಾತುರ್ಮಾಸ್ಯ ವ್ರತವನ್ನು ಶ್ರೀ ದೈವಜ್ಞ ಬ್ರಾಹ್ಮಣ ಸಭಾಭವನದಲ್ಲಿ ಕೈಗೊಳ್ಳಲಿದ್ದು ಶ್ರೀದ್ವಯರು ಪುರಪ್ರವೇಶ ಮಾಡಿದರು. ದೈವಜ್ಞ ಬ್ರಾಹ್ಮಣ ಸಮಾಜದ ಶ್ರೀರಾಮ, ಶ್ರೀ ಜ್ಞಾನೇಶ್ವರಿ, ಶ್ರೀ ಮಹಾಗಣಪತಿ ದೇವಸ್ಥಾನಕ್ಕೆ ಶ್ರೀಗಳು ಆಗಮಿಸಿದಾಗ ಸಮಾಜದ ವತಿಯಿಂದ ಅವರನ್ನು ಭವ್ಯವಾಗಿ ಸ್ವಾಗತಿಸಲಾಯಿತು. ಇದೇ ಸಂದರ್ಭದಲ್ಲಿ ದೇವಸ್ಥಾನದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮ ನಡೆಯಿತು. ಗುರು ಪೂರ್ಣಿಮಾ ಅಂಗವಾಗಿ ವ್ಯಾಸ ಪೂಜೆ, ಪಾದುಕಾ ಪೂಜೆ ಹಾಗೂ ಶ್ರೀಗಳಿಂದ ಆಶೀರ್ವಚನ ನಡೆಯಿತು. ಜುಲೈ 29ರಿಂದ ಸೆಪ್ಟೆಂಬರ್ 26ರವರೆಗೆ ವಿವಿಧ ಕಾರ್ಯಕ್ರಮಗಳು ನಡೆಯಲಿದ್ದು, ಸೆಪ್ಟೆಂಬರ್ 26ರಂದು ಬೆಳಗ್ಗೆ 8 ಗಂಟೆಗೆ ಚಾತುರ್ಮಾಸ್ಯದ ಸೀಮೋಲ್ಲಂಘನೆ ಕಾರ್ಯಕ್ರಮ ನಡೆಯಲಿದೆ ಎಂದು ಸಮಾಜದ ಗೌರವಾಧ್ಯಕ್ಷ ಮೋಹನ್ ಶೇಟ್ ತಿಳಿಸಿದರು. ಈ ಸಂದರ್ಭದಲ್ಲಿ ಅರುಣ್ ಕುಮಾರ್ ಎಂಎಸ್, ಮಂಜುನಾಥ ವಿ

ನೀಡುವ ಯೋಜನೆಗಳಿಗೆ ಅರ್ಜಿ ಸಲ್ಲಿಕೆ ಅವಧಿಯನ್ನು ಆಗಸ್ಟ್ 31ರವರೆಗೆ ವಿಸ್ತರಿಸಿದೆ. 2025-26 ಸಾಲಿನ ಕ್ರೀಡಾ ವಿದ್ಯಾರ್ಥಿ ವೇತನ ಹಾಗೂ 2026-27 ಸಾಲಿನ ಶೈಕ್ಷಣಿಕ ಶುಲ್ಕ ಮರುಪಾವತಿಗೆ ಅರ್ಜಿ ಸಲ್ಲಿಕೆಗೆ ಈ ಹಿಂದೆ ಜುಲೈ 31 ಕೊನೆಯ ದಿನವಾಗಿತ್ತು. ಈಗ ಅವಧಿಯನ್ನು ಆಗಸ್ಟ್ 31ರವರೆಗೆ ವಿಸ್ತರಿಸಲಾಗಿದೆ. ಅರ್ಹ ಕ್ರೀಡಾಪಟುಗಳು ಈ ಸೌಲಭ್ಯದ ಸದುಪಯೋಗ ಪಡೆದುಕೊಳ್ಳುವಂತೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಆಯುಕ್ತರಾದ ಎಂಎನ್ ಅನುಚೇತ್ ಪ್ರಕಟಣೆಯಲ್ಲಿ ಕೋರಿದ್ದಾರೆ. ಇದರೊಂದಿಗೆ ಇಂದಿನ ದಿನದ ವಿಶೇಷ ಕಾರ್ಯಕ್ರಮವು ಮುಕ್ತಾಯಗೊಳ್ಳಲಿದೆ. ನಾನು ಆರ್ಜೆ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹೆಂಗಮ್ಮ ಮಲ್ಗೆ ಮಾರು,
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತೆ ನಿಂತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡುಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
3: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
4: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
3: ನಿಮ್ಮ ಲಿವರ್ ಸುರಕ್ಷಿತವಾಗಿದ್ಯಾ?
5: ಹೆಪಟೈಟಿಸ್ ಯಾವುದೇ ಲಕ್ಷಣ ತೋರದೆ ಒಳಗೊಳಗೆ ಲಿವರ್ ಅನ್ನು ನಾಶಪಡಿಸಬಹುದು.
3: ಇದೇ ಜುಲೈ 28 ವಿಶ್ವ ಹೆಪಟೈಟಿಸ್ ದಿನದ ಪ್ರಯುಕ್ತ ಶಿವಮೊಗ್ಗದ ಅತ್ಯಾಧುನಿಕ ಸುಶೋಧ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಎಂಟ್ರೋಲಜಿ ನಿಮಗಾಗಿ ತರುತ್ತಿದೆ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ.
5: ಜುಲೈ 26 ಆಗಸ್ಟ್ 1 ಸವಳಂಗ ರಸ್ತೆಯಲ್ಲಿರುವ ಸುಶೋಧ ಆಸ್ಪತ್ರೆಯಲ್ಲಿ ಉಚಿತ ಹೆಪಟೈಟಿಸ್ ಬಿ ಮತ್ತು ಸಿ ತಪಾಸಣೆ ಹಾಗೂ ಹೆಪಟೈಟಿಸ್ ಬಿ ಲಸಿಕೆ ಉಚಿತವಾಗಿ ಸಿಗಲಿದೆ.
3: 18 ಪ್ರತಿಯೊಬ್ಬರು, ವಿಶೇಷವಾಗಿ ಮಧುಮೇಹ, ಸ್ಥೂಲಕಾಯ ಅಥವಾ ಇತರ ಸಮಸ್ಯೆ ಇರುವವರು, ಲಿವರ್ ರೋಗ ಹಾಗೂ ಕ್ಯಾನ್ಸರ್ನಿಂದ ರಕ್ಷಣೆ ಪಡೆಯಲು ಇದು ಸೂಕ್ತ ಸಮಯ.
5: ನೆನಪಿಡಿ, ಸೀಮಿತ ಲಸಿಕೆಗಳು ಮಾತ್ರ ಲಭ್ಯವಿದ್ದು ಪೂರ್ವ ನೋಂದಣಿ ಕಡ್ಡಾಯವಾಗಿದೆ. ತಡ ಮಾಡಬೇಡಿ, ಈಗಲೇ 8277736465 ಕರೆ ಮಾಡಿ ನಿಮ್ಮ ಉಚಿತ ಲಸಿಕೆ ಕಾಯ್ದಿರಿಸಿ.
3: ನಿಮ್ಮ ಆರೋಗ್ಯವಂತ ಲಿವರ್ಗೆ ಸುಶೋಧ ಆಸ್ಪತ್ರೆಯ ಬಲ ನೀಡಿ.
6: ಅಜ್ಜಿ, ನನ್ ಸ್ಯಾಲ್ರಿ ಬಂದಿದೆ, ಬಾ ಹೊರಗಡೆ ಹೋಗಿ ಒಳ್ಳೆ ಡಿನ್ನರ್ ಮಾಡೋಣ.
7: ಕಂದ, ನನಗೆ ಊಟದ ಕೊನೆಯಲ್ಲಿ ಮೊಸರನ್ನ ತಿಂದೇ ಇದ್ರೆ ನನಗೆ ನಿದ್ದೆನೆ ಬರಲ್ಲ.
6: ಅದಕ್ಕೆ ನಂದಿನಿ ಗಟ್ಟಿ ಮೊಸರು ಮಾತ್ರ ಯೂಸ್ ಮಾಡೋ ಹೋಟೆಲ್ಗೆ ಕರ್ಕೊಂಡು ಹೋಗ್ತಿರೋದು.
8: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
9: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಮೊಸರು.
10: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈ ಜುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈ ಜುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈ ಜುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈ ಜುವೆಲ್. ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
11: ಹಲೋ ಕೇಳುಗರೇ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಎಲ್ರು ಹೇಗಿದ್ದೀರಾ? ಆರಾಮಾಗಿದ್ದೀರಾ ತಾನೇ? ಕಾಫಿ ಆಯ್ತಾ, ಟೀ ಆಯ್ತಾ, ಅಥವಾ ಟಿಫನ್ ಆಯ್ತಾ? ಏನ್ ಸಮಾಚಾರ? ಬೇಗ ಬೇಗ ಟಿಫನ್ ಮಾಡಿ, ಟೈಮ್ ಟೈಮಿಗೆ ತಿಂಡಿ ತಿನ್ಬೇಕು, ಟೈಮ್ ಟೈಮಿಗೆ ಊಟ ಮಾಡಬೇಕು, ಹಾಗೆ ಸಮಯಕ್ಕೆ ಸರಿಯಾಗಿ ನಿದ್ದೆ ಮಾಡಬೇಕು. ಜೊತೆಗೆ ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸ್ಕೊಂಡಾಗ ಜೀವನ ಕೂಡ ಆರೋಗ್ಯಕರವಾಗಿರುತ್ತೆ, ಹಾಗೆ ಆನಂದಮಯವಾಗಿರುತ್ತೆ. ಇದ್ರ ಜೊತೆ ನಿಮ್ಮೆಲ್ರಿಗೂ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ಕೇಳುಗರೆ, ಹೆಸರು ಹೇಳೋ ಹಾಗೇನೆ ಪರಿಸರದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಪರಿಚಯ ಮಾಡಿಕೊಡುವಂತಹ ಕಾರ್ಯಕ್ರಮವೇ ಪರಿಸರ ಪರಿಚಯ. ಪರಿಸರ ಪರಿಚಯ ಅಂತ ಹೇಳುವಾಗ ನಮ್ಮ ಕಣ್ಣು ಮುಂದೆ ನದಿ, ಬೆಟ್ಟ, ಕಾಡು, ಗುಡ್ಡ, ಜಲಪಾತಗಳು, ಜಲಚರಗಳು, ಪ್ರಾಣಿ ಪಕ್ಷಿ ಜೀವಿಗಳು ಎಲ್ಲವೂ ಕೂಡ ನೆನಪಾಗುತ್ತೆ ಅಲ್ವಾ? ಹೀಗೆಲ್ಲ ಇರುವಾಗ ನಮಗೆ ಪರಿಸರದತ್ತವಾಗಿ ಸಾಕಷ್ಟು ವಸ್ತುಗಳು ಸಿಗುತ್ತೆ, ಆದ್ರೆ ನಮ್ಮಿಂದ ಪರಿಸರಕ್ಕೆ ಸಾಕಷ್ಟು ನಷ್ಟನೇ ಆಗ್ತಿದೆ ಅಲ್ವಾ? ಹಾಗಿದ್ಮೇಲೆ ಪರಿಸರದತ್ತವಾಗಿ ಸಿಗುವಂತಹ ಒಂದು ತರಕಾರಿಯ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡೋಣ ಅಂತ ವೈದ್ಯರು ಕೂಡ ಯಾವಾಗ್ಲೂ ಸಲಹೆಯನ್ನ ನೀಡ್ತಾ ಇರ್ತಾರೆ, ನೀವು ಆದಷ್ಟು ತರಕಾರಿ ಹಣ್ಣುಗಳನ್ನ ಸೇವಿಸಿ, ಅದು ನಿಜಕ್ಕೂ ಒಳ್ಳೇದು, ಪ್ರಯೋಜನಕಾರಿ, ಅದರಲ್ಲೂ ಆರೋಗ್ಯಕರಿ ಪ್ರಯೋಜನವನ್ನ ಹೊಂದಿದೆ ಅಂತ. ಯಾವ ತರಕಾರಿ ಬಗ್ಗೆ ಮಾತಾಡೋದು ಅಂತ ಯೋಚನೆ ಮಾಡ್ತಿದ್ದೆ, ಆದ್ರೆ ಇದೊಂದು ತರಕಾರಿ ಏನಿದೆ ಹಸಿರು ಬಣ್ಣದ ತರಕಾರಿ ಆಯ್ತಾ. ಈ ತರಕಾರಿ ನೋಡಕ್ ಹೋದಾಗ ಖುಷಿ ಆಗತ್ತೆ, ಈ ತರಕಾರಿಯಲ್ಲಿ ವಿಟಮಿನ್ ಸಿ, ವಿಟಮಿನ್ ಕೆ, ಫೈಬರ್ ಹಾಗೆ ಆಂಟಿ ಆಕ್ಸಿಡೆಂಟ್ಗಳಿಂದ ಸಮೃದ್ಧವಾಗಿದೆ. ಇನ್ನು ಜೀರ್ಣಕ್ರಿಯೆಗೆ, ರೋಗ ನಿರೋಧಕ ಶಕ್ತಿಗೆ, ಚರ್ಮದ ಆರೋಗ್ಯಕ್ಕೆ, ಜೊತೆಗೆ ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು. ಕಡಿಮೆ ಕ್ಯಾಲೋರಿ ಹೊಂದಿದೆಯಪ್ಪ. ಏನು ಇದರಿಂದ ಸಲಾಡ್ಗಳು ಮಾಡ್ತಾರೆ, ಸೂಪ್ಗಳು ಮಾಡ್ತಾರೆ, ಪಲ್ಯಗಳಲ್ಲಿ ಕೂಡ ಬಳಸಲಾಗುತ್ತೆ. ಇದನ್ನ ಹಸಿದಾಗಿ ಕೂಡ ತಿಂತಾರೆ, ಬೇಯಿಸಿ ಕೂಡ ತಿಂತಾರೆ, ಹುರಿದು ಅಥವಾ ಪಲ್ಯದ ರೂಪದಲ್ಲಿ ಕೂಡ ಇದನ್ನ ತಿಂತಾರೆ. ಅರ್ಪಿತಾ, ಅವಾಗಿಂದ ಎಲ್ಲಾನೂ ಮಾಡ್ತಾರೆ ಅಂತ ಹೇಳ್ತಿದ್ಯಲ್ಲ, ಯಾವ ತರಕಾರಿ ಅದು, ಮೊದಲು ಹೆಸರು ಹೇಳು ಅಂತ ಕೇಳ್ತಾ ಇದ್ದೀರಾ? ಖಂಡಿತವಾಗ್ಲೂ ಹೇಳ್ತೀನಿ ಕೇಳುಗರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ತರಕಾರಿಯ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡೋಣ ಅಂತ. ಆ ಒಂದು ತರಕಾರಿನೇ ಎಲೆಕೋಸು. ಕೋಸುಗಳಲ್ಲಿ ಹೂಕೋಸು ಇರುತ್ತೆ, ಎಲೆಕೋಸು ಇರುತ್ತೆ, ಆದ್ರೆ ಎಲೆಕೋಸಿನಿಂದ ಹೆಚ್ಚು ಪ್ರಯೋಜನ ಅಂತ ಹೇಳ್ತಾರೆ. ಅದಕ್ಕಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲೆಕೋಸಿನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಹಂಚಿಕೊಳ್ಳೋಣ ಅಂತ. ಎಲೆಕೋಸಲ್ಲಿ ಪೌಷ್ಟಿಕಾಂಶಗಳಿದೆ ಕೇಳಿದ್ರೆ, ಅದರಲ್ಲೂ ವಿಟಮಿನ್ ಸಿ ಇರ್ಬೋದು, ವಿಟಮಿನ್ ಕೆ, ವಿಟಮಿನ್ B6, ಫೋಲೈಟ್, ಫೈಬರ್, ಪೊಟ್ಯಾಷಿಯಂ, ಮ್ಯಾಂಗನೀಸ್ ಹಾಗೆ ಕ್ಯಾಲ್ಶಿಯಂ ನಂತಹ ಖನಿಜಗಳು ಕೂಡ ಎಲೆಕೋಸ್ನಲ್ಲಿ ಹೊಂದಿದೆ. ಹಾಗೆ ವಿಶೇಷವಾಗಿ ರೋಗ ನಿರೋಧಕ ಶಕ್ತಿಯನ್ನ ಹೊಂದಿದೆ. ಬಿಕಾಸ್ ಇದರಲ್ಲಿ ವಿಟಮಿನ್ ಸಿ, ಆಂಟಿ ಆಕ್ಸಿಡೆಂಟ್ಗಳು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ಇನ್ನು ಇದರಲ್ಲಿ ನಾರಿನಾಂಶ ಇರೋದ್ರಿಂದ ಜೀರ್ಣಕ್ರಿಯೆಗೆ ಕೂಡ ಸಹಾಯ ಮಾಡುತ್ತೆ. ಈ ಎಲೆಕೋಸಲ್ಲಿ ವಿಟಮಿನ್ ಸಿ ಹಾಗೆ ಬೀಟಾ ಕೆರೋಟಿನ್ ಚರ್ಮವನ್ನ ಸೂರ್ಯನ ಹಾನಿಯಿಂದ ರಕ್ಷಿಸುತ್ತೆ, ಜೊತೆಗೆ ಕಣ್ಣಿನ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಕೆಲವು ಅಧ್ಯಯನಗಳ ಪ್ರಕಾರ ಕ್ಯಾನ್ಸರ್ ತಡೆಗಟ್ಟೋಕೆ ಇದರಲ್ಲಿ ಒಳ್ಳೆ ಲಕ್ಷಣಗಳು ಇದೆ, ಗುಣಗಳಿದೆ ಅಂತ ನಂಬಲಾಗಿದೆ. ಅದೇ ಇದ್ರ ಬಗ್ಗೆ ಇನ್ನಷ್ಟು ಸಂಶೋಧನೆಗಳು ನಡೀಬೇಕಾಗಿದೆ. ಇನ್ನು ಎಲೆಕೋಸ್ನಲ್ಲಿ ಪೊಟ್ಯಾಷಿಯಂ ಅಂಶ ಅಧಿಕ ರಕ್ತದೊತ್ತಡವನ್ನ ನಿಯಂತ್ರಿಸೋಕೆ ಸಹಾಯ ಮಾಡುತ್ತೆ. ಎಲೆಕೋಸನ್ನ ಸಾಕಷ್ಟು ಕಡೆಯಲ್ಲಿ ಬಳಸಲಾಗುತ್ತೆ. ಇದು ಬ್ರಾಸಿಕೇಸಿ ಕುಟುಂಬದ ಬ್ರಾಸಿಕಾ ಅರೇಸಿಯ ಲಿನ್ ಜಾತಿಯ ಒಂದು ಜನಪ್ರಿಯ ಕೃಷಿ ಪ್ರಭೇದ. ಈ ಎಲೆಕೋಸಿನ ಗದ್ದೆಗಳಲ್ಲಿ ನೋಡೋಕೆನೆ ಒಂದು ರೀತಿ ಖುಷಿ, ಎಷ್ಟು ಚೆನ್ನಾಗಿ ಹರಡ್ಕೊಂಡಿರುತ್ತೆ ಗೊತ್ತಾ? ಒಂದು ಹಸಿರು ಎಲೆ ತರಕಾರಿಯಾಗಿ ಬೆಳೆಸಲ್ಪಡುತ್ತೆ. ಇದು ಒಂದು ಚಿಕ್ಕ ಕಾಂಡದ ಮೇಲೆ ಸಾಮಾನ್ಯವಾಗಿ ಹಸಿರು, ಆದ್ರೆ ಕೆಲವು ಪ್ರಭೇದಗಳಲ್ಲಿ ಕೆಂಪು ಅಥವಾ ನೇರಳೆ ಬಣ್ಣದ ಎಳೆದಾಗಿ ವಿಶಿಷ್ಟವಾಗಿ ಒದಗುತ್ತೆ. ಈ ಎಲೆ ರಾಶಿ ಅಮೃತವಾಗಿ ವಿಶಿಷ್ಟವಾಗಿದೆ. ಎಲೆನ ನೋಡಕ್ ಹೋದಾಗ ಯಾರೋ ಇಲ್ಲಿ ಗ್ರೀನ್ ಬೊಕ್ಕೆನ ಯಾರೋ ತಯಾರಿಸಿದಾರಲ್ವಾ ಇಲ್ಲಿ ಅಂತ ಅನ್ಸುತ್ತೆ. ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಗದ್ದೆಗಳಲ್ಲಿ ಇದ್ದಾಗ. ಇನ್ನು ಅದನ್ನ ಗದ್ದೆಯಿಂದ ಹೊರತುಪಡಿಸಿ ತಗೋ ಬಂದಾಗ ಕೂಡ ಅದು ಒಂದ್ ರೀತಿ ಚೆನ್ನಾಗಿರೋ ತರಕಾರಿ, ಎಳೆ ಎಳೆ ಬಿಡಿಸುವಂತಹ ತರಕಾರಿ. ಆ ಎಳೆ ಬಿಡಿಸ್ತಾ ಹೋದಂಗೂ ಮತ್ತೆ ಮತ್ತೆ ಬರ್ತಾನೆ ಇರುತ್ತೆ ಆ ಎಳೆಗಳು ಅಲ್ವಾ? ಹಾಗಿದ್ರೆ ಕೇಳುಗರೆ, ಎಲೆಕೋಸಿನ ಬಗ್ಗೆ ಮಾಹಿತಿಯನ್ನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರೋ ಸಾಂಗ್ ನ ಕೇಳ್ಕೊಂಡ್ ಬನ್ನಿ. ನೀವ್ ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ RJ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಒಂದು ತರಕಾರಿಯ ಬಗ್ಗೆ ಮಾತನಾಡೋಣ ಅಂತ. ಅದೇನೇ ಎಲೆಕೋಸು. ಎಲೆಕೋಸು ಒಂದು ತರಕಾರಿ. ಇದು ಒಂದು ಜನಪ್ರಿಯ ತರಕಾರಿ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಜನರೆಲ್ಲರಿಗೂ ಚಿರಪರಿಚಿತವಾಗಿರುವಂತಹ ಒಂದು ತರಕಾರಿ. ಈ ಒಂದು ಎಲೆಕೋಸನ್ನ ಕೆಲವರು ಗಡ್ಡೆ ಅಂತ ಕೂಡ ಕರೀತಾರೆ. ಇದರಿಂದ ಹುಳಿ, ಪಲ್ಯ ಹಾಗೆ ಬೇರೆ ಬೇರೆ ಅಡುಗೆಗಳಲ್ಲಿ ಕೂಡ ಬಳಸಲಾಗುತ್ತೆ. ವಿಶೇಷವಾಗಿ ಯುರೋಪ್ ಮತ್ತೆ ಏಷ್ಯಾ ಖಂಡಗಳ ಪ್ರದೇಶಗಳಲ್ಲಿ ತುಂಬಾ ಹಿಂದಿನಿಂದಲೂ ಕೂಡ ಈ ತರಕಾರಿಯನ್ನ ವ್ಯವಸಾಯ ಮಾಡ್ತಾರೆ. ಹಸಿ ಕೋಸ್ ಅಂತ ಕೂಡ ಕರೀತಾರೆ, ಎಲೆ ಕೋಸ್ ಅಂತ ಕೂಡ ಕರೀತಾರೆ. ಇದರಲ್ಲಿ ವಿಟಮಿನ್ ಎ, ಬಿ ಹಾಗೆ B2 ಜೀವಾತುಗಳಿವೆ. ಕಣ್ಣಿನ ಆರೋಗ್ಯಕ್ಕೆ ಕೂಡ ಉತ್ತಮ ಅಂತ ಹೇಳ್ತಾರೆ. ಹಾಗಿದ್ಮೇಲೆ ಈ ಎಲೆ ಕೋಸಿನ ಬಗ್ಗೆ ಇರುವಂತಹ ಮತ್ತಷ್ಟು ವಿಷಯದ ಬಗ್ಗೆ ಮಾತನಾಡಕ್ಕೋದೆ, ಇತ್ತೀಚಿನ ಜನರಿಗೆ ತಮ್ಮ ಜೀವನ ಶೈಲಿ, ದೇಹದ ಆರೋಗ್ಯವನ್ನ ತುಂಬಾ ಕಷ್ಟದ ಅಂಚಿಗೆ ನೂಗ್ತಾ ಇದ್ದಾರೆ. ಇದಕ್ಕೆ ಒಂದು ಬಹುಮುಖ್ಯ ಕಾರಣ ಅಂದ್ರೆ ಅತಿಯಾದ ಒತ್ತಡ ಇರ್ಬೋದು. ಒತ್ತಡದಿಂದ ಕೆಲಸ ಮಾಡುವ ಮಂದಿ ಒಂದ್ ರೀತಿಯ ಸಮಸ್ಯೆಯನ್ನ ಎದುರಿಸಿದ್ರೆ, ಯಾವ ಕೆಲಸವನ್ನು ಮಾಡದೆ ಸುಮ್ಮನೆ ಕುಳಿತು ಆರಾಮಾಗಿ ಕಾಲ ಕಳೆಯೋ ಮಂದಿ ಇನ್ನೊಂದು ಬಗೆಯ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರಲ್ವಾ. ಎಲ್ರು ಕೂಡ ಒಂದಲ್ಲ ಒಂದು ಸಮಸ್ಯೆಯನ್ನ ಎದುರಿಸ್ತಾ ಇರ್ತಾರೆ. ಅದರಲ್ಲಿ ಕೆಲವರಿಗೆ ಮಧುಮೇಹ ಅಂದ್ರೆ ಶುಗರ್ ಇರ್ಬೋದು, BP ಇರ್ಬೋದು, ಹೀಗೆ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಚಿಕ್ಕ ಚಿಕ್ಕ ವಯಸ್ಸಿನಲ್ಲೇ ಬರ್ತಾ ಇದೆ. ಚಿಕ್ಕ ವಯಸ್ಸಿನಿಂದ ವಯಸ್ಸಾಗಿರೋರಿಗೆ ಕೂಡ ಒಂದಲ್ಲ ಒಂದು ಕಾಯಿಲೆಗಳು ಇರುತ್ತೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ರಸ್ತೆ ಬದಿಯ ತಿಂಡಿ ತಿನಿಸುಗಳನ್ನ ಹೆಚ್ಚು ಸೇವಿಸೋದ್ರಿಂದ ಆರೋಗ್ಯ ಕೂಡ ಹಾಳಾಗ್ತಾ ಇದೆ. ಮನೆಯಲ್ಲೇ ಬೇರೆ ಬೇರೆ ತರಕಾರಿಗಳನ್ನ ಬಳಸಿ ತಯಾರು ಮಾಡುವ ಆಹಾರ ಪದಾರ್ಥಗಳಿಂದ ನಾವು ಆರೋಗ್ಯವಾಗಿರ್ಬೋದು, ಹಾಗೆ ರುಚಿಯಾದ ಅಡುಗೆಯನ್ನ ಮಾಡಿದೀವಿ ಅನ್ನೋ ಒಂದು ಖುಷಿ ಕೂಡ ಸಿಗುತ್ತೆ. ಇನ್ನು ಮೂರೊತ್ತು ಹೊರಗಡೆನೆ ತಿಂಡಿ ಊಟವನ್ನ ಸೇವಿಸ್ತೀವಿ ಅಂತ ಹೇಳೋರಿಗೆ ಆರೋಗ್ಯದ ಸಮಸ್ಯೆ ಕೂಡ ಕಟ್ಟಿಟ್ಟ ಬುತ್ತಿ ಅಂದ್ರೆ ಬಹುಶಃ ತಪ್ಪಾಗಲಾರದು. ಆದ್ರೆ ಸಮಸ್ಯೆ ಅಂದ್ಮೇಲೆ ಅದಕ್ಕೆ ಒಂದು ಪರಿಹಾರ ಅಂತ ಇದ್ದೇ ಇರುತ್ತಲ್ವಾ. ಅದಕ್ಕಾಗಿ ಎಲೆ ಕೋಸಿಂದ ಆರೋಗ್ಯಕರ ಪ್ರಯೋಜನಗಳು ಮನುಷ್ಯನ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆನ ಬಗೆಹರಿಸುತ್ತೆ ಅಂತ ಸ್ವತಃ ಒಂದು ಅಧ್ಯಯನ ಹೇಳಿದೆ. ಹಾಗಾಗಿ ಎಲೆ ಕೋಸಲ್ಲಿ ಸುಮಾರಷ್ಟು ಆರೋಗ್ಯಕರ ಲಾಭಗಳಿದೆ. ಅದು ಯಾವುದು ಅಂತ ತಿಳ್ಕೊಳ್ಳೋದಾದ್ರೆ ಖಂಡಿತವಾಗ್ಲೂ ಹೇಳ್ತೀನಿ, ಒಂದೊಂದಾಗೇನೆ ಹೇಳ್ತೀನಿ. ಮೊದಲನೇದಾಗಿ, ಎಲೆ ಕೋಸಿನಲ್ಲಿ ಪೌಷ್ಟಿಕಾಂಶಗಳು ಹೆಚ್ಚಾಗಿದೆ. ಹೌದು ಕೇಳಿದ್ರೆ, ಎಲೆ ಕೋಸಿನಲ್ಲಿ ಕಂಡು ಬರುವಂತಹ ಪೌಷ್ಟಿಕಾಂಶಗಳು ನಾವು ಒಮ್ಮೆ ಗಮನಿಸಿ ನೋಡೋದಾದ್ರೆ ಪ್ರತಿಯೊಂದು ನಮ್ಮ ದೇಹಕ್ಕೆ ಅಗತ್ಯವಿರೋದೆ. ಅದರಲ್ಲೂ ವಿಟಮಿನ್ ಕೆ, ಇನ್ನು ವಿಟಮಿನ್ B6 ಹಾಗೆ ವಿಟಮಿನ್ ಸಿ, ಜೊತೆಗೆ ವಿಟಮಿನ್ ಬಿ ಕಾಂಪ್ಲೆಕ್ಸ್, ವಿಟಮಿನ್ B1, ಮ್ಯಾಂಗನೀಸ್, ಪೊಟ್ಯಾಶಿಯಂ, ನಾರಿನ ಅಂಶ, ತಾಮ್ರದ ಅಂಶ ಇದೆ. ಇದರ ಜೊತೆಗೆ ಮ್ಯಾಗ್ನೀಷಿಯಂ ಆಗಿರ್ಬೋದು, ಕ್ಯಾಲ್ಸಿಯಂ, ನಯಾಸಿನ್, ಫಾಸ್ಫರಸ್, ಸೆಲೆನಿಯಂ, ಪ್ಯಾಂಟೋಥೆನಿಕ್ ಆಸಿಡ್, ಪ್ರೋಟೀನ್ ಅಂಶ ಇರುವ ಕಾರಣ ಎಲೆಕೋಸು ನಮ್ಮ ಆರೋಗ್ಯಕ್ಕೆ ದಿನದ ಅಗತ್ಯಕ್ಕೆ ತಕ್ಕಂತ ಯಾವುದೇ ಪೌಷ್ಟಿಕಾಂಶಗಳ ಕೊರತೆ ಉಂಟಾಗದಂತೆ ನೋಡ್ಕೊಳ್ಳೋದು. ನಿಮಗೆ ಪೌಷ್ಟಿಕಾಂಶಗಳು ಸರಿಯಾಗಿ ಬೇಕು ಅಂದ್ರೆ ಎಲೆಕೋಸನ್ನ ಸೇವಿಸೋದು ಒಳ್ಳೇದು. ಹಾಗೆ ಎಲೆಕೋಸ್ನಲ್ಲಿ ಆಂಟಿ ಆಕ್ಸಿಡೆಂಟ್ ಅಂಶಗಳು ಸಾಕಷ್ಟಿದೆ, ಒಳ್ಳೆಯ ಗುಣಮಟ್ಟದಿಂದ ಕೂಡ ಕೂಡಿದೆ. ಇದು ನಮ್ಮ ದೇಹದಲ್ಲಿನ ಫ್ರೀ ರಾಡಿಕಲ್ಗಳ ವಿರುದ್ಧ ಹೋರಾಡುವಂತ ಶಕ್ತಿಯನ್ನ ಪಡ್ಕೊಂಡಿದೆ. ನಮ್ಮ ದೇಹದಲ್ಲಿ ಹಾನಿಕಾರಕ ಕ್ಯಾನ್ಸರ್ ಕೋಶಗಳನ್ನ ನಾಶಪಡಿಸಿ ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳನ್ನ ದೂರ ಮಾಡುವಲ್ಲಿ ಈ ಎಲೆಕೋಸು ಯಶಸ್ವಿಯಾಗಿದೆ. ಮುಖ್ಯವಾಗಿ ನೀವು ಕೇಳಿರ್ಬೋದು, ಕ್ಯಾನ್ಸರ್ ಗೆಡ್ಡೆಗಳನ್ನ ಹೊಂದಿರುವಂತಹ ವ್ಯಕ್ತಿಗಳಲ್ಲಿ ಎಲೆಕೋಸ್ನಲ್ಲಿ ಕಂಡು ಬರುವ ಲುಪಿಯೋಲ್, ಸಿನಿಗ್ರೀನ್ ಹಾಗೆ ಸಲ್ಫೋರನ್ಫಾನ್ ಅಂಶಗಳು ಕ್ಯಾನ್ಸರ್ ಸಮಸ್ಯೆಯನ್ನ ಅತ್ಯಂತ ಪರಿಣಾಮಕಾರಿಯಾಗಿ ಪರಿಹಾರ ಮಾಡುವಲ್ಲಿ ಯಶಸ್ವಿಯಾಗುತ್ತೆ. ಕ್ಯಾನ್ಸರ್ ಪೇಷಂಟ್ಗಳು ಕೂಡ ಎಲೆಕೋಸನ್ನ ಹೆಚ್ಚಾಗಿನೇ ಸೇವಿಸ್ತಾರೆ. ಹಾಗಿದ್ರೆ ಎಲೆಕೋಸು ಮತ್ತೆಲ್ಲೆಲ್ಲಿ ಬಳಸ್ತಾರೆ, ಇನ್ನೇನೆಲ್ಲ ಆರೋಗ್ಯಕರ ಪ್ರಯೋಜನಗಳಿದೆ, ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನ ನೀಡ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮವನ್ನ ತೆಗೆದುಕೊಂಡು ಬನ್ನಿ. ನೀ ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಿರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತು ಒಂದು ಕಲರ್ಫುಲ್ ತರಕಾರಿಯ ಬಗ್ಗೆ ಮಾತಾಡ್ತಾ ಇದೆ. ಹೊರಗಿನಿಂದ ಹಸಿರು ಬಣ್ಣ ಇದ್ರೂ ಒಳಗೆ ಬಿಳಿ ಬಣ್ಣ ಇರುವಂತಹ ಒಂದು ತರಕಾರಿ, ಅದೇನೆ ಎಲೆ ಕೋಸು. ಈ ಕೋಸಿನ ಬಗ್ಗೆ ಮಾತಾಡ್ತಿದ್ವಿ ಯಾಕಂದ್ರೆ ಇದರಲ್ಲಿ ಸಾಕಷ್ಟು ಆರೋಗ್ಯಕಾರಿ ಪ್ರಯೋಜನಗಳಿದೆ ಅಂತ. ಇನ್ನು ಈ ಎಲೆ ಕೋಸಲ್ಲಿ ಕಂಡು ಬರುವಂತಹ ಗ್ಲುಟಾಮಿನ್ ಅಂಶ ಚರ್ಮದ ಮೇಲಿನ ಅಲರ್ಜಿ ಆಗಿರ್ಬೋದು, ಕೀಲ್ ನೋವು ಆಗಿರ್ಬೋದು, ಉರಿಯೂತ ಇರ್ಬೋದು, ಚರ್ಮದ ಕಿರಿಕಿರಿ, ಜ್ವರ, ಹೀಗೆ ಯಾವುದೇ ಸಮಸ್ಯೆಗಳನ್ನ ಸುಲಭವಾಗಿ ನಿವಾರಣೆ ಮಾಡುವಂತಹ ಅದ್ಭುತ ಗುಣಲಕ್ಷಣಗಳು ಎಲೆಕೋಸಿಗಿದೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಕಣ್ಣಿನ ಸಮಸ್ಯೆಯಿಂದ ಬಳಲ್ತಾ ಇರುವಂತಹ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಎಲೆಕೋಸಲ್ಲಿ ವಿಶೇಷವಾಗಿ ಕಂಡು ಬರುವಂತಹ ಬೀಟಾ ಕ್ಯಾರೋಟಿನ್ ಅಂಶ ಒಂದು ಬಲವಾದ ಆಂಟಿ ಆಕ್ಸಿಡೆಂಟ್ ಅಂಶ ಅನಿಸಿದ್ದು, ಇದು ನಮ್ಮ ಕಣ್ಣಿನ ಆರೋಗ್ಯಕ್ಕೆ ಮನೆ ಮದ್ದು ಅಂತಾನೆ ಹೇಳ್ಬೋದು. ವಯಸ್ಸಾಗ್ತಿದ್ದಂತೆ ಎದುರಾಗುವ ಕಣ್ಣಿನ ಪೊರೆ ಸಮಸ್ಯೆ ಇರ್ಬೋದು, ಇದನ್ನೆಲ್ಲ ಸುಲಭವಾಗಿ ನಿವಾರಣೆ ಮಾಡುತ್ತೆ. ಜೊತೆಗೆ ಬಹಳ ದಿನಗಳ ಕಾಲ ಕಣ್ಣಿನ ಪೊರೆಯ ಸಮಸ್ಯೆ ಎದುರಾಗದಂತೆ ನೋಡಿಕೊಳ್ಳುತ್ತೆ. ಪ್ರಾಸ್ಟೇಟ್ ಕ್ಯಾನ್ಸರ್ನಿಂದ ಬಳಲ್ತಾ ಇರುವ ವ್ಯಕ್ತಿಗಳಲ್ಲಿ ಬೀಟಾ ಕೆರಟಿನ್ ಅಂಶ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಕಣ್ಣಿನ ದೃಷ್ಟಿಗೂ ಎಲೆಕೋಸು ತುಂಬಾ ಒಳ್ಳೇದು, ಹಾಗೆ ಮೆದುಳಿನ ಚುರುಕುತನಕ್ಕೂ ಎಲೆಕೋಸು ಒಳ್ಳೇದು. ನಮಗೆ ಮೆದುಳು, ನಾವು ಚಿಕ್ಕ ವಯಸ್ಸಿನವರಿದ್ದಾಗ ಕೆಲಸ ಮಾಡುತ್ತಿದ್ದು ಚುರುಕಾದಷ್ಟು ವಯಸ್ಸಾದ್ಮೇಲೆ ಕೆಲಸ ಮಾಡೋದಿಲ್ಲ ಅಂತ ಒಂದು ಕಂಪ್ಲೇಂಟ್ ಇದೆ ಈ ಮೆದುಳು ಬಗ್ಗೆ. ಇದಕ್ಕೆ ಕಾರಣ ಏನ್ ಗೊತ್ತಾ? ಆಕ್ಸಿಡೇಟಿವ್ ಒತ್ತಡ ಅಂತ ಹೇಳಬಹುದು. ಆದ್ರೆ ಎಲೆಕೋಸು ಆಕ್ಸಿಡೇಟಿವ್ ಪ್ರತಿಕ್ರಿಯೆಯ ವಿರುದ್ಧ ದಿಕ್ಕಿನಲ್ಲಿ ಚಲಿಸುವಂತೆ ಮಾಡುತ್ತೆ. ಅಂದ್ರೆ ನಮ್ಮ ಮೆದುಳಿನಲ್ಲಿ ಕಂಡು ಬರುವಂತಹ ಗ್ಲುಟಾಥಿಯೋನನ್ ಮಟ್ಟವನ್ನ, ಮೆದುಳಿನ ಕಾರ್ಯಕ್ಷಮತೆಯನ್ನ ಹೆಚ್ಚಿಸುತ್ತೆ ಅಂತಾನೆ ಹೇಳ್ಬಹುದು. ಮಕ್ಕಳು ಸೇರಿ ದೊಡ್ಡವರು ಸಹ ಎಲೆಕೋಸ್ನ ತಿನ್ನೋದ್ರಿಂದ ನಮ್ಮ ಬ್ರೈನ್ ಚೆನ್ನಾಗಿ ವರ್ಕ್ ಆಗುತ್ತೆ. ಹಾಗೆ ಬಿಪಿಯನ್ನ ಕಂಟ್ರೋಲ್ ಮಾಡುತ್ತೆ ಈ ಒಂದು ಎಲೆಕೋಸು. ದೇಹ ತೂಕ ಕಡಿಮೆ ಮಾಡ್ಕೋಬೇಕು ಅಂತ ಇದ್ರೆ ಖಂಡಿತವಾಗ್ಲೂ ಎಲೆಕೋಸನ ನೀವು ಸೇವಿಸಬಹುದು. ಯಾಕಂದ್ರೆ ಈ ಎಲೆಕೋಸಲ್ಲಿ ನಮಗೆ ಆಹಾರಕ್ಕೆ ಬೇಕಾಗಿರುವಂತಹ ವಿಟಮಿನ್, ಖನಿಜ, ಪೌಷ್ಟಿಕ ಸತ್ವಗಳು ನಮ್ಮ ದೇಹಕ್ಕೆ ಸರಿಯಾದ ಪ್ರಮಾಣದಲ್ಲಿ ಕೊಡುವಂಥದ್ದು. ಕಿಡ್ನಿಗಳು ಆರೋಗ್ಯ ಕಾಪಾಡೋದ್ರಲ್ಲಿ ಎಲೆಕೋಸು ಮುಂಚೂಣಿಯಲ್ಲಿದೆ. ಮೂಳೆಗಳಿಗೆ ತುಂಬಾ ಒಳ್ಳೆಯದು, ಜೊತೆಗೆ ಮಧುಮೇಹ ನಿಯಂತ್ರಣವನ್ನ ಕೂಡ ಮಾಡುತ್ತೆ, ಶುಗರ್ ಕಂಟ್ರೋಲ್ ಮಾಡುತ್ತೆ. ಎಲೆಕೋಸಲ್ಲಿ ಫೋಲಿಕ್ ಆಮ್ಲ ಕೂಡ ಹೆಚ್ಚಾಗಿದೆ. ಇನ್ನು ಎಲೆಕೋಸು ಹೊಟ್ಟೆಲಿರುವಂತಹ ಕೂಸಿಗೂ ಕೂಡ ಸಾಕಷ್ಟು ಆರೋಗ್ಯಕರಿ ಪ್ರಯೋಜನವನ್ನ ನೀಡುತ್ತೆ. ಅದಕ್ಕಾಗಿ ಗರ್ಭಿಣಿ ಮಹಿಳೆಯರಿಗೆ ಎಲೆಕೋಸು ತಿನ್ನಿ ಅಂತ ಹೇಳಿ ವೈದ್ಯರೇ ಸಲಹೆ ಕೊಡ್ತಾರೆ, ಯಾಕಂದ್ರೆ ಮಗುವಿನ ಬೆಳವಣಿಗೆ ಚೆನ್ನಾಗಾಗತ್ತೆ ಅಂತ. ಇನ್ನು ಗರ್ಭಿಣಿಯರಿಗೆ ಜೊತೆಗೆ ಸ್ತ್ರೀರೋಗ ತಜ್ಞರು ಆಗಾಗ ಎಲೆಕೋಸಿನ ಜ್ಯೂಸ್ ಕುಡಿಯೋಕೆ ಕೂಡ ಹೇಳ್ತಾರೆ. ಒಟ್ಟಾರೆ ತಾಯಿ ಮಗುವಿನ ಆರೋಗ್ಯದ ಸಹಜ ಸ್ಥಿತಿಯನ್ನ ಕಾಯ್ದುಕೊಳ್ಳೋಕೆ ಎಲೆಕೋಸು ತುಂಬಾನೇ ಪ್ರಯೋಜನಕಾರಿಯಾಗಿದೆ. ಎಲೆಕೋಸಲ್ಲಿ ಕೆಂಪು, ನೇರಳೆ, ಬಿಳಿ ಹಾಗೆ ಹಸಿರು ಸೇರಿದಂತೆ ಬೇರೆ ಬೇರೆ ಆಕಾರಗಳು ಹಾಗೆ ಬಣ್ಣಗಳಲ್ಲಿ ಕಂಡು ಬರುತ್ತೆ. ಇದರ ಎಲೆಗಳು ಸುಕ್ಕು ಕಟ್ಟಿದಂತೆ ಕಾಣುತ್ತೆ, ಆದ್ರೆ ಅದನ್ನ ಮುಟ್ಟಿದಾಗ ನಯವಾಗಿರುತ್ತೆ. ಈ ತರಕಾರಿ ಪ್ರಪಂಚಾದ್ಯಂತ ಸಾವಿರಾರು ವರ್ಷಗಳಿಂದ ಬೆಳೆಯಲಾಗ್ತಿದೆ. ಇದನ್ನ ಸೌರಾಕ್ರೌಟ್, ಕಿಮ್ಜಿ ಜೊತೆಗೆ ಕೋಲ್ಸಾ ಸೇರಿದಂತೆ ವಿವಿಧ ಭಕ್ಷ್ಯಗಳಲ್ಲಿ ಕಾಣಬಹುದು. ಹಾಗಿದ್ರೆ ಕೇಳುಗರೆ, ಎಲೆಕೋಸಿನಿಂದ ಸಾಕಷ್ಟು ಆರೋಗ್ಯಕರ ಪ್ರಯೋಜನಗಳು ಇದೆ ಅಂತ ಹೇಳಿದ್ಮೇಲೆ ಈ ಎಲೆಕೋಸನ್ನ ನಮ್ಮ ಆಹಾರ ಕ್ರಮಗಳಲ್ಲಿ ಬಳಸ್ಕೊಳ್ಳೋಣ. ಊಟಕ್ಕೆ ಕೂಡ ಬಳಸ್ಕೋಬಹುದು, ಯಾಕಂದ್ರೆ ಅತಿಯಾದ್ರೆ ಅಮೃತನು ವಿಷ ಆಗತ್ತೆ ಅಂತ ಹೇಳ್ತಾರೆ. ದಿನಾ ನೀವು ಎಲೆಕೋಸೆ ತಿನ್ಬೇಕು ಅಂತೇನಿಲ್ಲ, ವಾರದಲ್ಲಿ 2-3 ಬಾರಿಯಾದ್ರೂ ಎಲೆಕೋಸನ್ನ ತಿಂತ ಆರೋಗ್ಯವನ್ನ ಕಾಪಾಡ್ಕೊಳ್ಳಿ. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲೆಕೋಸಿನ ಬಗ್ಗೆ ಕೊಟ್ಟಂತಹ ಒಂದಿಷ್ಟು ಮಾಹಿತಿ ನಿಮಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ಕಾರ್ಯಕ್ರಮ ಹೇಗನಿಸ್ತು? ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686069629 ಈ ಸಂಖ್ಯೆಗೆ ಕಳಿಸಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಓ, ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
2: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
3: ಹೂನೆ, ರೆಡಿ ಆಗ್ತಾ ಇದೆ.
2: ಏ, ಅದ್ಯಾಕೆ? ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
0: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
1: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯ್ತು, ನೋಡೋದಕ್ಕೆ ಭಯ ಆಯ್ತು.
0: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538897698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
1: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
3: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
1: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
3: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
1: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
3: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
1: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
3: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
5: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಇಷ್ಟ ಆಗೇ ಆಗುತ್ತೆ ಅಲ್ವಾ? ಹಾಗೆ ಒಬ್ಬೊಬ್ರು ಒಂದೊಂದು ರೀತಿಯ ಪ್ಲೇಸ್ಗಳಿಗೆ ಟ್ರಾವೆಲ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು. ಕೆಲವರು ಬೆಟ್ಟ, ಗುಡ್ಡ, ನದಿ, ಬೀಚಸ್ ಅಂತ ಹೋದರೆ, ಇನ್ನು ಕೆಲವರು ಐತಿಹಾಸಿಕ, ಪಾರಂಪರಿಕ ಕ್ಷೇತ್ರಗಳು, ಧಾರ್ಮಿಕ ಕ್ಷೇತ್ರಗಳಿಗೆ ವಿಸಿಟ್ ಮಾಡಲಿಕ್ಕೆ ಹೋಗ್ತಾರೆ. ಒಟ್ಟಿನಲ್ಲಿ ಎಲ್ರಿಗೂ ಕೂಡ ಇಷ್ಟ ಆಗೋದು ಅಂತ ಹೇಳಿದ್ರೆ ಈ ಟ್ರಾವೆಲಿಂಗ್. ಟ್ರಾವೆಲಿಂಗ್ನ ಮಾಡ್ತಾ ಇರಬೇಕು, ಯಾಕೆಂದರೆ ನಮ್ಮ ಒಂದು ಲೈಫ್ ರಿಫ್ರೆಶ್ಮೆಂಟ್ಗೋಸ್ಕರ. ಹಾಗೆ ಹೊಸದೇನೋ ಒಂದು ಮಾಡಬೇಕು ಅಂತ ಅಂದ್ಕೊಳ್ಳೋರು ಟ್ರಾವೆಲಿಂಗ್ ಮಾಡಿದ್ರೆ ಒಂದು ಹೊಸ ಎನರ್ಜಿ ಬರುತ್ತೆ, ಲೈಫಲ್ಲಿ ಏನಾದರೂ ಮಾಡಬೇಕು ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ನಮ್ಮ ಮನಸ್ಸಲ್ಲಿರೋ ನೋವನ್ನೆಲ್ಲ ಮರೆತು ಖುಷಿ ಖುಷಿಯಾಗಿರ್ಬೇಕು ಅಂದರೆ ಆಗಾಗ ಟ್ರಾವೆಲಿಂಗ್ ಮಾಡ್ತಾ ಇರಬೇಕು ಅಂತಲೇ ಹೇಳ್ಬೋದು. ಹಾಗೆ ಈ ಥರ ನೈಸರ್ಗಿಕ ಪ್ಲೇಸ್ ಇರ್ಬೋದು ಅಥವಾ ಧಾರ್ಮಿಕ ಕ್ಷೇತ್ರಗಳಿಗೆಲ್ಲ ಹೋದಾಗ ನಮ್ಮ ಒಂದು ಪಾಸಿಟಿವ್ ಎನರ್ಜಿ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಆದ್ದರಿಂದ ದೂರ ದೂರ ಹೋಗಬೇಕು ಅಂತಿಲ್ಲ, ಯಾವುದೋ ವಿದೇಶದಲ್ಲಿರೋ ಪ್ಲೇಸ್ಗಳಿಗೆ ಪ್ರವಾಸಗಳಿಗೋ ಅಥವಾ ಬೇರೆ ದೂರದಲ್ಲಿರೋ ಪ್ಲೇಸ್ಗಳಿಗೋ ಹೋಗ್ಬೇಕು ಅಂತಿಲ್ಲ. ಮನೆಯ ಸುತ್ತಮುತ್ತಲೇ ಅನೇಕ ಪ್ರವಾಸಿ ತಾಣಗಳಿರುತ್ತೆ. ಸೊ ಅಂತಹ ತಾಣಗಳಿಗೆ ಹೋದ್ರೂ ಕೂಡ ನಮಗೆ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ, ಹಾಗೆ ಒಂದು ಖುಷಿ ಸಿಗುತ್ತೆ, ಹಾಗೆ ಹೊಸ ಹೊಸ ಜಾಗಗಳ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನ ಒಂದು ಅದ್ಭುತವಾಗಿರುವಂತಹ ಸ್ಥಳಕ್ಕೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ನನ್ನ ಜೊತೆ ಟ್ರಾವೆಲ್ ಮಾಡೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಇವತ್ತು ನಾನೊಂದು ಕೋಟೆಯ ಬಗ್ಗೆ ತಿಳಿಸ್ತಾ ಇದ್ದೀನಿ. ಹೌದು, ಆ ಕೋಟೆ ಎಲ್ಲಿರೋದು, ಇದರ ವಿಶೇಷತೆ ಏನು, ಹೇಗಿದೆ ಈಗ ಆ ಕೋಟೆ ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ನಾನಿವತ್ತು ನಿಮಗೆ ಪರಿಚಯಿಸ್ತಾ ಇರುವುದು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲೇ ಇರುವಂತಹ ಒಂದು ಕೋಟೆ. ಹೌದು, ಶಿವಮೊಗ್ಗ ಜಿಲ್ಲೆಯಲ್ಲ ಯಾವ ಕೋಟೆ ಅಂತ ನೀವು ಕೇಳಬಹುದು. ಶರಾವತಿ ಕಣಿವೆಯ ಹೃದಯ ಭಾಗದಲ್ಲಿ ಇರುವಂತಹ ಕಾನೂರು ಕೋಟೆಯ ಬಗ್ಗೆ ಭಾರತ ಖಂಡದಲ್ಲಿ ಇತಿಹಾಸ ಪುಸ್ತಕದಲ್ಲಿ ಪುಟಗಳಷ್ಟು ದಾಖಲೆಯಾಗದೆ ಉಳಿದ ವೀರ ವನಿತೆಯ ಹೆಸರು ಚನ್ನಭೈರಾದೇವಿ. ಪೋರ್ಚುಗೀಸರನ್ನ ಅರ್ಧ ಶತಮಾನ ಬೆದರಿಸಿ ಕಾಳು ಮೆಣಸಿನ ವ್ಯಾಪಾರ ಅಧಿಪತ್ಯ ಹೊಂದಿದ್ದ ಈಕೆಗೆ ವಿದೇಶಿಗರೇ ಕೊಟ್ಟ ಹೆಸರು ಕಾಳು ಮೆಣಸಿನ ರಾಣಿ ಅಂತ. ಈಕೆಯ ಕೋಟೆ 4 ಕಿಲೋಮೀಟರ್ ಸರಹದ್ದು ಹೊಂದಿದೆ. ದುರ್ಗಮ ಶರಾವತಿ ಕಣಿಮೆಯ ನೆತ್ತಿಯ ಮೇಲೆ ಈ ಒಂದು ಕೋಟೆ ಇದೆ. ಆದರೆ ಇವತ್ತು ಆ ಕೋಟೆ ಶಿಥಿಲಾವಸ್ಥೆಯನ್ನ ಕಂಡಿದೆ. ಹಾಗಿದ್ರೆ ಈ ಪಾಳು ಬಿದ್ದ ಕೋಟೆಯ ಬಗ್ಗೆ, ಇದರ ಹಿಂದಿನ ಇತಿಹಾಸದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಒಂದಿಷ್ಟು ಮಾಹಿತಿಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ತೇನೆ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಇವತ್ತು ತಿಳಿಸ್ತಾ ಇದ್ದಂತಹದ್ದು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿರುವಂತಹ ಒಂದು ಕೋಟೆಯ ಬಗ್ಗೆ. ಅದು ಕೂಡ ಕಾಳು ಮೆಣಸಿನ ರಾಣಿ ಅಂತಲೇ ಪ್ರಸಿದ್ಧಿಯನ್ನು ಪಡೆದುಕೊಂಡಿದ್ದಂತಹ ಚನ್ನಭೈರಾದೇವಿಯ ಒಂದು ಕೋಟೆಯ ಬಗ್ಗೆ. ಹೌದು, ಅದೇ ಕಾನೂರು ಕೋಟೆ. ಇದು ಸಾಗರ ತಾಲೂಕಿನ ಕೋಗರ್ ಅರಣ್ಯ ಪ್ರದೇಶದಲ್ಲಿ ಇದೆ. ಕಾನೂರು ಎನ್ನುವಂತಹ ಒಂದು ಊರಿನಲ್ಲೇ ಇರೋದಕ್ಕೆ ಇದಕ್ಕೆ ಕಾನೂರು ಕೋಟೆ ಅಂತ ಹೆಸರು ಬಂದಿದೆ. ಇನ್ನು ಸಾರಿಗೆ ವ್ಯವಸ್ಥೆ ಇಲ್ಲದೆ ವಿದ್ಯುತ್ ಕಾಣದ ಗೊಂಡ ಅರಣ್ಯದಲ್ಲಿ ಅಲ್ಲಲ್ಲಿ ಚದುರಿಕೊಂಡ ಮನೆಗಳಿರುವ ಗ್ರಾಮ ಇದಾಗಿದೆ. ಶರಾವತಿ ವನ್ಯಜೀವಿ ಸೂಕ್ಷ್ಮ ವಲಯದಲ್ಲಿರುವ ಈ ಹಳ್ಳಿಯಲ್ಲಿ 6 ಶತಮಾನಗಳ ಹಿಂದಿನ ಕೋಟೆ ಇದೆ. ಊರಿನಿಂದ ಕೋಟೆಗೆ 10 ಕಿಲೋಮೀಟರ್ ಬೆಟ್ಟವೇರಿ ಹೋಗಬೇಕು. ಅರಣ್ಯ ಇಲಾಖೆ ವಾಹನಗಳನ್ನು ಹೊರತುಪಡಿಸಿದ್ರೆ ಖಾಸಗಿ ವಾಹನಗಳಿಗೆ ಅನುಮತಿ ಕಡ್ಡಾಯವಾಗಿರುತ್ತೆ. ಇನ್ನು ಪ್ರವಾಸಿಗರಿಗೂ ಪ್ರದೇಶ ನಿಷಿದ್ಧವಾಗಿದೆ. ಸುಮಾರು 1552 1606 50 ವರ್ಷಗಳಿಗೂ ಹೆಚ್ಚು ಕಾಲ ಗೇರುಸೊಪ್ಪ ಪ್ರದೇಶವನ್ನ ಕೇಂದ್ರವಾಗಿರಿಸಿಕೊಂಡಿದ್ದ ಚನ್ನಭೈರಾದೇವಿ ಸಾಳುವ ವಂಶಕ್ಕೆ ಸೇರಿದವರಾಗಿದ್ದಾರೆ. ಸುರಕ್ಷತೆಯ ದೃಷ್ಟಿಯಿಂದ ಈ ಕಾನೂರು ಕೋಟೆ ನಿರ್ಮಾಣ ಮಾಡಿಕೊಂಡಿದ್ರು. ಇಂದಿಗೂ ಈ ಬೆಟ್ಟವೇರಿ ಕೋಟೆ ಮುಟ್ಟುವುದಕ್ಕೆ ಹರಸಾಹಸವನ್ನ ಪಡಬೇಕು. ಅಂದು ಭಾರತಕ್ಕೆ ದಾಳಿ ಇಟ್ಟವರು ಪೋರ್ಚುಗೀಸರು. ಅವರ ಸಾಹಸ ಅರಿತಿದ್ದ ರಾಣಿ ಶರಾವತಿ ಕಣಿವೆಯ ಕಾನೂರು ನೆತ್ತಿಯನ್ನೇ ಆಯ್ಕೆ ಮಾಡಿಕೊಂಡಿದ್ಲು. ಅಲ್ಲಿನ ದೈತ್ಯ ಬಂಡೆಗಳನ್ನೇ ಬಳಸಿ ಅಡಗುತಾಣ, ಸುರಂಗ ಮಾರ್ಗ, ರಹಸ್ಯ ಹಾದಿಗಳನ್ನೆಲ್ಲ ಸೃಷ್ಟಿಸಿದ್ರು. ಗುಡ್ಡ ಹತ್ತಿದ್ರೆ ಸುತ್ತಲ ಅರಣ್ಯದ ಮಧ್ಯೆ ದ್ವೀಪದಂತೆ ಈಗಲೂ ಭಾಸವಾಗುತ್ತೆ. ಬ್ರಿಟಿಷರ ದಾಳಿಗಳಿಗಷ್ಟೇ ಇತಿಹಾಸದಲ್ಲಿ ಹೆಚ್ಚು ದಾಖಲಾಗಿದೆ, ಪ್ರಾಮುಖ್ಯತೆ ಪಡೆದುಕೊಂಡಿವೆ. ಆದರೆ ಕರುನಾಡಿನ ಈ ರಾಣಿ ಸಾಹಸಗಾಥೆ ಆಕೆಯ ಕೋಟೆಯಂತೆ ಉಳಿದು ಬಿಟ್ಟಿದೆ. ಅರಣ್ಯ ಇಲಾಖೆ ಬಿಗಿ ಕಾನೂನುಗಳ ಕಾರಣ ಜನರ ಸಂಪರ್ಕವೇ ಇಲ್ಲದೆ ನಿಧಿಗಳ್ಳರ ದಾಳಿಗೆ ತುತ್ತಾಗಿದೆ. ಮರಗಳು ಬಿದ್ದು ಕೋಟೆ ಕಲ್ಲುಗಳು ಜರುಗಿ ಹೋಗಿದೆ. ಇನ್ನು ಸರಿಯಾದ ರೀತಿಯ ಮೇಂಟೆನೆನ್ಸ್ ಇಲ್ಲದೆ ಇರೋದ್ರಿಂದ ಇಷ್ಟು ಅದ್ಭುತವಾಗಿರುವ ಕೋಟೆ ಇವತ್ತು ಅವಸಾನದ ಹಂತವನ್ನ ತಲುಪುವ ರೀತಿಯಾಗಿದೆ. ನೆತ್ತಿಯ ಮೇಲಿನ ದೇವಸ್ಥಾನಗಳ ಮಧ್ಯೆ ಹಾಗೆ ಕೋಟೆ ಸುತ್ತಲೂ ಆಳವಾದ ಕಣಿವೆಗಳು ಇದೆ. ದೈತ್ಯ ಬಂಡೆಗಳ ಸಾಲಿದೆ. ಕೋಟೆ ಏರಲು ಕನಿಷ್ಠ 1/2 ದಿನ ಶ್ರಮಿಸಬೇಕು. ಅಂದು ಪೋರ್ಚುಗೀಸರು ದಂಡೆತ್ತಿ ಬಂದು ತಪ್ಪಲಿನ ಹೊನ್ನಾವರ ಪಟ್ಟಣ ಆಕ್ರಮಿಸಿಕೊಂಡಿದ್ರು. ರಾಣಿ ಕಾನೂರು ಕೋಟೆಯಲ್ಲಿ ಅಡಗಿ ಕುಳಿತ ಮಾಹಿತಿಯೂ ಸಿಕ್ಕಿತ್ತು. ಕೋಟೆ ಏರಲು ಯತ್ನಿಸಿದ ಪೋರ್ಚುಗೀಸರ ಸೈನ್ಯದ ಮೇಲೆ ಕಲ್ಲುಗಳನ್ನು ಉರುಳಿಸಿ ಓಡಿಸಲಾಗಿತ್ತು. ಹೀಗಿರುವಾಗ ದುರ್ಗಮ ಕೋಟೆ ಇಂದಿಗೂ ಹಿರಿಮೆ ಸಾರುತ್ತಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂರಕ್ಷಿತ ತಾಣವಾಗಿದ್ದ ಕೋಟೆ ನಶಿಸುತ್ತಿರೋದು ಕಂಡ್ರೆ ಎಂಥವರಿಗೂ ಮರುಕ ಉಂಟಾಗುತ್ತೆ ಅಲ್ವಾ? ಸೊ ಇನ್ನಾದರೂ ಕೂಡ ಅರಣ್ಯ ಇಲಾಖೆಯವರು, ಸರ್ಕಾರಗಳು ಎಚ್ಚೆತ್ತುಕೊಂಡು ಈ ಒಂದು ಕಾನೂರು ಕೋಟೆಯನ್ನ ರಕ್ಷಿಸಬೇಕು, ಇದರ ಭವ್ಯತೆಯನ್ನ ಮತ್ತೆ ಹೆಚ್ಚಿಸಬೇಕು ಅಂತಾನೆ ಹೇಳಬಹುದು. ಸೊ ಹಾಗೆ ಈ ಕೋಟೆಯ ಬಗ್ಗೆ, ಈ ಕೋಟೆಯ ಇತಿಹಾಸದ ಬಗ್ಗೆ, ಕೋಟೆಯ ಸುತ್ತಮುತ್ತಲು ಏನೆಲ್ಲ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: Never ever did I think I'd fall in love. I'm wacky, oh yeah.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಿವತ್ತು ನಿಮಗಾಗಿ ಪರಿಚಯಿಸ್ತಾ ಇದ್ದಿದ್ದು ಕಾನೂರು ಕೋಟೆಯ ಬಗ್ಗೆ. ಹೌದು, ಇದೊಂದು ಅದ್ಭುತವಾಗಿರುವ ಕೋಟೆಯಾಗಿದೆ. ಕಾಳು ಮೆಣಸಿನ ರಾಣಿ ಅಂತಲೇ ಪ್ರಸಿದ್ಧವಾಗಿದ್ದ ಚನ್ನಭೈರಾದೇವಿ ನಿರ್ಮಿಸಿದ ಕೋಟೆ ಇದಾಗಿದೆ. ಆದರೆ ಇವತ್ತು ಈ ಕೋಟೆ ಅವನತಿಯನ್ನು ಹೊಂತಾ ಇದೆ ಅನ್ನೋದಾಗಿ ಹೇಳ್ತಾ ಇದೆ. ಹಾಗಿದ್ರೆ ಈ ಕೋಟೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸುಮಾರು 54 ವರ್ಷಗಳ ಕಾಲ ಹೈವ, ತುಳುವ, ಕೊಂಕಣ ಪ್ರದೇಶವನ್ನು ಗೇರು ಸೊಪ್ಪೆಯನ್ನು ಕೇಂದ್ರವಾಗಿಟ್ಟುಕೊಂಡು ರಾಣಿ ಚನ್ನಭೈರಾದೇವಿ ಇಲ್ಲಿ ಆಡಳಿತ ನಡೆಸಿದ್ಲು. ಈ ಸ್ಥಳವನ್ನು ಗೇರು ಸೊಪ್ಪ ಅಂತಲೇ ಕರೆಯಲಾಗುತ್ತೆ. ಹಾಗೆಯೇ ಚನ್ನಭೈರಾದೇವಿ ಆಳ್ವಿಕೆಯಲ್ಲಿ ಯುರೋಪಿನ ದೇಶಗಳಿಗೆ ಇಲ್ಲಿಂದ ಕಾಳುಮೆಣಸು, ದಾಲ್ಚೀನಿ, ಶುಂಠಿ, ಗಂಧ ಹಾಗೆ ಇನ್ನಿತರ ವಸ್ತುಗಳು ರಫ್ತಾಗ್ತಿತ್ತು. ರಾಣಿ ಕಾಲದಲ್ಲಿ ನಿರ್ಮಿತವಾದ ಮಿರ್ಜಾನ್ ಕೋಟೆ ಹಾಗೆ ಚತುರ್ಮುಖ ಬಸದಿ ಇಂದಿಗೂ ಕೂಡ ನಾವು ಕಾಣಬಹುದಾಗಿದೆ. ಹಾಗೆ ಈ ಕಾನೂರು ಕೋಟೆ ಸಾಗರದಿಂದ 71 ಕಿಲೋಮೀಟರ್ ದೂರ ಇದ್ದು ಸಾಗರ ಹಾಗೆ ಭಟ್ಕಳ ಮಾರ್ಗದ ನಡುವಿನ ಕೋಗಾರ್ ಸಮೀಪ ಇದೆ. ಈ ಕೋಟೆ ಹಾಗೆ ಅರಣ್ಯ ಪ್ರದೇಶಕ್ಕೆ ತೆರಳಲು ಸಾಗರದ ಅರಣ್ಯ ಇಲಾಖೆಯ ಅಧಿಕಾರಿಗಳ ಅನುಮತಿ ಕಡ್ಡಾಯವಾಗಿ ಪಡೆಯಲೇಬೇಕು. ಹಾಗೆ ಪರ್ಮಿಷನ್ ತಗೊಂಡು ನೀವು ಹೋಗ್ತೀರಾ ಅಂದರೆ ನಿಮಗೆ ಅಷ್ಟು ಟ್ರಾವೆಲ್ ಮಾಡೋದಕ್ಕೆ ಎನರ್ಜಿ ಕೂಡ ಇರಬೇಕಾಗತ್ತೆ. ಯಾಕೆಂದರೆ ಇಲ್ಲಿಗೆ ಚಾರಣ ಮಾಡುವುದು ಅಷ್ಟು ಈಸಿಯಾಗಿ ಇರೋದಿಲ್ಲ. ಸೊ ಹಾಗಾಗಿ ತುಂಬ ಕ್ಲಿಷ್ಟಕರವಾದಂತಹ ಒಂದು ಚಾರಣ ಇದಾಗಿರುತ್ತೆ. ಇಂತಹ ಇತಿಹಾಸವನ್ನು ಹೊಂದಿರುವಂತಹ ತಾಣಗಳನ್ನು ಸುರಕ್ಷಿತವಾಗಿ ಇಡೋದು ಸಾರ್ವಜನಿಕರಾಗಿ ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಹಾಗೆ ಇಂತಹ ತಾಣಗಳಿಗೆ ಯಾವುದೇ ರೀತಿ, ಈಗ ಕೆಲವೊಂದಿಷ್ಟು ಪ್ಲೇಸ್ಗಳನ್ನ ನೋಡ್ತಾ ಇರ್ತೀವಿ, ಅದ್ಭುತವಾದ ಕೆತ್ತನೆಗಳು ಇರುತ್ತೆ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80883. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
3: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
4: ಹೂನೆ, ರೆಡಿ ಆಗ್ತಾ ಇದೆ.
3: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
0: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
5: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.

0: ಗುಡ್ ಮಾರ್ನಿಂಗ್, ಎಲ್ಲರಿಗೂ ಶುಭೋದಯ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು RJ ಸ್ಮೈಲಿಂಗ್ ಶ್ವೇತಾ. ಕೇಳುಗರೆ, ನಮ್ಮ ಆರೋಗ್ಯದ ಬಗ್ಗೆ ಸೂಪರ್ ಆದ ಜಾಗೃತಿ ಮೂಡಿಸೋದಕ್ಕೆ ಒಂದು ಹೊಚ್ಚ ಹೊಸ ವಿಶೇಷ ಸರಣಿ ಕಾರ್ಯಕ್ರಮದ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ನಮ್ಮ ಇಡೀ ದೇಹಕ್ಕೆ ಒಂದು ಭದ್ರವಾದ ಅಡಿಪಾಯ ಅಂತಂದ್ರೆ ಅದು ನಮ್ಮ ಮೂಳೆಗಳು. ಮೂಳೆ ಚೆನ್ನಾಗಿದ್ರೆ ನಮ್ಮ ನಡಿಗೆ, ನಮ್ಮ ಲೈಫ್ ಎಲ್ಲವೂ ಸೂಪರ್ ಆಗಿರುತ್ತೆ. ಯಾವುದೇ ರೀತಿಯ ಮೂಳೆ ಮತ್ತು ಕೀಲು ಸಮಸ್ಯೆ ಇರಲಿ, ಅದಕ್ಕೆ ಅತ್ಯುನ್ನತ ಮಟ್ಟದ ಸಂಪೂರ್ಣ ಮತ್ತು ಸಮಗ್ರವಾದ ಚಿಕಿತ್ಸೆ ನೀಡುವಲ್ಲಿ ನಮ್ಮ ಶಿವಮೊಗ್ಗದ ನಂಜಪ್ಪ ಲೈಫ್ ಕೇರ್ ಆಸ್ಪತ್ರೆ ಇವತ್ತು ಅತ್ಯಂತ ಮುಂಚೂಣಿಯಲ್ಲಿರುವ ಏಕೈಕ ಮತ್ತು ಸರ್ವಶ್ರೇಷ್ಠ ತಾಣವಾಗಿದೆ. ಅತ್ಯಾಧುನಿಕ ರೋಬೋಟಿಕ್ ತಂತ್ರಜ್ಞಾನದಿಂದ ಹಿಡಿದು ಜಟಿಲವಾದ ಶಸ್ತ್ರಚಿಕಿತ್ಸೆಗಳವರೆಗೆ ಎಲ್ಲ ಆರ್ಥೋಪೆಡಿಕ್ ಚಿಕಿತ್ಸೆಗಳು ಒಂದೇ ಸೂರಿನಡಿ ಸಿಗುವ ಏಕೈಕ ನಂಬಿಕಸ್ಥ ಜಾಗ ಅಂತಂದ್ರೆ ಅದು ನಮ್ಮ ನಂಜಪ್ಪ ಲೈಫ್ ಕೇರ್ ಮಾತ್ರ. ಮಂಡಿ ಮತ್ತು ಸೊಂಟದ ಕೀಲು ಬದಲಾವಣೆ ಇರಬಹುದು, ಕ್ರೀಡಾ ಗಾಯಗಳು ಇರಬಹುದು, ಬೆನ್ನು ಮೂಳೆಯ ಸಮಸ್ಯೆಗಳು ಇರಬಹುದು, ಸಂಕೀರ್ಣ ಮೂಳೆ ಮುರಿತ ತುರ್ತು ಚಿಕಿತ್ಸೆ ಇರಬಹುದು, ಅಥವಾ ಅತ್ಯಂತ ಅಪರೂಪದ ಬಾಲ್ಯದ ಮೂಳೆ ದೋಷಗಳೇ ಇರಬಹುದು. ಪ್ರತಿಯೊಂದು ಆರ್ಥೋಪೆಡಿಕ್ ಸಮಸ್ಯೆಯ ಕಂಪ್ಲೀಟ್ ಚಿಕಿತ್ಸೆಗೆ ನಂಜಪ್ಪ ಲೈಫ್ ಕೇರ್ ಆಸ್ಪತ್ರೆಯೇ ಅಂತಿಮ ಮತ್ತು ಅತ್ಯುತ್ತಮ ಪರಿಹಾರ. ಸೊ ಕಂಪ್ಲೀಟ್ ಆರ್ಥೋಪೆಡಿಕ್ ಗೈಡ್, ಮಂಡಿ ನೋವಿಗೆ ಮುಕ್ತಿ, ಅಡ್ವಾನ್ಸ್ಡ್ ರೋಬೋಟಿಕ್ ಚಿಕಿತ್ಸೆಯ ಬಗ್ಗೆ ಈ ವಿಶೇಷ ಮೂಳೆ ಚಿಕಿತ್ಸಾ ಸರಣಿ ಕಾರ್ಯಕ್ರಮದಲ್ಲಿ ನಮಗೆ ಕಂಪ್ಲೀಟ್ ಆಗಿ ಗೈಡ್ ಮಾಡೋದಕ್ಕೆ, ಮಾಹಿತಿ ನೀಡೋದಕ್ಕೆ ನಂಜಪ್ಪ ಲೈಫ್ ಕೇರ್ ಆಸ್ಪತ್ರೆಯ ಹೆಮ್ಮೆಯ ಮೂಳೆ ಚಿಕಿತ್ಸಾ ತಜ್ಞರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಅವರೇ ಡಾಕ್ಟರ್ ಪ್ರೇಮ್ ಎಸಿ ಅವರು. ಸೊ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸಂಪೂರ್ಣ ಆರ್ಥೋಪೆಡಿಕ್ ಆರೈಕೆಯೊಂದಿಗೆ ನೋವಿಲ್ಲದೆ ಮತ್ತೆ ಸರಾಗವಾಗಿ ಓಡಾಡಬಹುದಾದಂತಹ ಮಾಹಿತಿಯನ್ನ ನಂಜಪ್ಪ ಲೈಫ್ ಕೇರ್ ಆಸ್ಪತ್ರೆಯ ನುರಿತ ತಜ್ಞ ವೈದ್ಯರಾದ ಡಾಕ್ಟರ್ ಪ್ರೇಮ್ ರಾಜ್ ಎಸಿ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಡಾಕ್ಟರ್, ನಮ್ಮ ರೇಡಿಯೋ ಸ್ಟುಡಿಯೋಗೆ ಹಾಗೂ ಇವತ್ತಿನ ಈ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ.
1: ಥ್ಯಾಂಕ್ ಯು
0: ಡಾಕ್ಟರ್. ಮೊದಲನೇದಾಗಿ, ಸುಮಾರು ವರ್ಷಗಳಿಂದ ಮೊಣಕಾಲು ಸವಿಯೋದು ಅಂತಂದ್ರೆ ಬರೀ ವೃದ್ಧರಿಗೆ ಮಾತ್ರ ಬರುತ್ತೆ ಅಂತ ಅನ್ಕೊಳ್ತಾ ಇದ್ವಿ. ಆದ್ರೆ ಈಗ 20, 30 ಮತ್ತು 40 ಹರೆಯದ ಯುವಕರಲ್ಲಿ ಇದು ಹೆಚ್ಚಾಗಿ ಕಾಣಿಸ್ತಾ ಇದೆ. ಸೊ ನಂಜಪ್ಪ ಲೈಫ್ ಕೇರ್ ಆಸ್ಪತ್ರೆಯಲ್ಲಿ ನೀವು ಕಾಣ್ತಾ ಇರುವಂತಹ ಮುಖ್ಯ ಕಾರಣಗಳು ಏನು ಅಂತ ಹೇಳ್ಬೋದಾ?
1: ಆಕ್ಚುಲಿ ಇಟ್ ಇಸ್ ಎ ಗುಡ್ ಕ್ವೆಶ್ಚನ್. ನೌಡೇಸ್ ಸೆಡೆಂಟರಿ ಲೈಫ್ ಸ್ಟೈಲ್ ಇಂದಾಗಿ ಮತ್ತೆ ಫುಡ್ ಹ್ಯಾಬಿಟ್ಸ್ ಇಂದಾಗಿ 30 ಇಯರ್ಸ್ 28, 29 ಎಸ್ಪೆಷಲಿ ಫೀಮೇಲ್ಸ್ ಮೆಜಾರಿಟಿ ಆಫ್ ದ ಟೈಮ್ ನೀ ಪೇನ್ ಅಂತ ಬರ್ತಿದ್ದಾರೆ ಓಪಿಡಿಗೆ. ನಾ ರೆಗ್ಯುಲರ್ ಆಗಿ ಎನ್ಕೌಂಟರ್ ಮಾಡ್ತಿದ್ದೀನಿ. ಅದರಲ್ಲೇ ನಾನು ಮೆಜಾರಿಟಿ ಆಫ್ ದಿ ಟೈಮ್ ಪೇಷಂಟ್ಸ್ ಬಂದಾಗ ಓಪಿಡಿಗೆ ನಾನು ರೂಟೀನ್ ಬ್ಲಡ್ ಇನ್ವೆಸ್ಟಿಗೇಷನ್ ಕಳಿಸ್ತೀನಿ. ಅದರಲ್ಲೇ ವಿಟಮಿನ್ ಡಿ ಡಿಫಿಷಿಯನ್ಸಿ ಎಲ್ಲರಿಗೂ ಇದೆ. ಈಗ ಒಂದು 30 ಪೇಷಂಟ್ಸ್ ಸ್ಕ್ರೀನ್ ಮಾಡಿದೆ ಅಂದ್ರೆ ಔಟ್ ಆಫ್ 30 ಪೇಷಂಟ್ 25 ಪೇಷಂಟ್ಸ್ ಐ ಹ್ಯಾವ್ ಡೆಫಿನೆಟ್ಲಿ ವಿಟಮಿನ್ ಡಿ ಡಿಫಿಷಿಯನ್ಸಿ. ಓಕೆ, ಅದು ಅವ್ರ ಸೆಡೆಂಟರಿ ಲೈಫ್ ಸ್ಟೈಲಿಂದ ಸನ್ಲೈಟ್ಗೆ ಎಕ್ಸ್ಪೋಸ್ ಆಗದೇ ಇರ್ಬೋದು. ಓಕೆ, ಇಲ್ಲ ಸಮ್ ಐ ಟಿ ಪೀಪಲ್ಸ್ ಎಸ್ಪೆಷಲಿ ಲಾಂಗ್ ಡ್ಯೂರೇಷನ್ ಕುಂತಿರ್ತಾರೆ, ಫಿಸಿಕಲ್ ಆಕ್ಟಿವಿಟೀಸ್ ಇರಲ್ಲ, 10 hours 12 hours ಸಿಸ್ಟಮ್ ಮುಂದೆನೇ ಕುಂತಿರ್ತಾರೆ. ಸೊ ಅಂಥವ್ರಲ್ಲಿ ನಾನು ಮೆಜಾರಿಟಿ ಟೈಮ್ ಏನು ಅಬ್ಸರ್ವ್ ಮಾಡ್ತಿದ್ದೀನಿ ಅಂದರೆ ಕ್ಯಾಲ್ಸಿಯಂ ಲೆವೆಲ್ ಮೇಂಟೈನ್ ಆಯ್ತಿದೆ, ಬಟ್ ವಿಟಮಿನ್ D3 ಲೆವೆಲ್ಸ್ ವೆರಿ ಲೋ, less than 10 ಬರ್ತಿದೆ. ಸೊ ನಾನು ಏನು ಸಜೆಷನ್ ಕೊಡ್ತೀನಿ ಅಂದರೆ ಮೊದಲೆಲ್ಲ ಹೆಂಗಿತ್ತು ಅಂದರೆ ಆಸ್ಟಿಯೋಆರ್ಥ್ರೈಟಿಸ್ ಎಲ್ಲ ಏಜ್ ರಿಲೇಟೆಡ್ ಡಿಜೆನರೇಟಿವ್ ಡಿಸೀಸಸ್. ಓಕೆ, ಅದು ಏಜ್ ಆದಮೇಲೆ ಬರ್ತಿತ್ತು. ಈಗ ಹೆಂಗಾಗ್ಬಿಟ್ಟಿದೆ, ಬಿಕಾಸ್ ಆಫ್ ಲ್ಯಾಕ್ ಆಫ್ ಸಡೆಂಟ್ ಎಕ್ಸಸೈಸಸ್ ಎಸ್ಪೆಷಲಿ, ಮತ್ತು ಸಡೆಂಟ್ರ ಲೈಫ್ ಸ್ಟೈಲ್ ಆಗಿರ್ಬೋದು, ಅವ್ರ ಜಂಕ್ ಫುಡ್ಸ್ ಆಗಿರ್ಬೋದು. ಈಗ ನೀವೇ ಅಬ್ಸರ್ವ್ ಮಾಡಿರೋ ಪ್ರಕಾರ 30-35 ವರ್ಷಕ್ಕೆಲ್ಲ ಡಯಾಬಿಟಿಸ್ ಬರ್ತಿದೆ. ಓಕೆ, ಹೈಪರ್ ಟೆನ್ಷನ್ ಬರ್ತಿದೆ, MIs ಕಾರ್ಡಿಯಾಕ್ ಅರೆಸ್ಟ್ ಆಯ್ತಿದೆ 30 ವರ್ಷ 24 ವರ್ಷ 28 ವರ್ಷಕ್ಕೆಲ್ಲ ಹಾರ್ಟ್ ಅಟ್ಯಾಕ್. ದಿಸ್ ಆಲ್ ಬಿಕಾಸ್ ಆಫ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್. ಓಕೆನಾ, ಮತ್ತೆ ಫುಡ್ ಡಯಾಬಿಟಿಸ್ ಇಸ್ ಆಲ್ಸೋ ನಾಟ್ ಗುಡ್. ಓಕೆ, ನಾನು ಇದು ಈ ಮೇನ್ ರೀಸನ್, ಒಂದು ಟೋಟಲ್ ಆಗಿ 4 reasons ಹೇಳಕ್ ಇಷ್ಟಪಡ್ತೇನೆ. ಒಂದು ಲ್ಯಾಕ್ ಆಫ್ ವಿಟಮಿನ್ D3. ಓಕೆ, ಇನ್ನೊಂದು ಓವರ್ ವೆಯ್ಟ್ಗೆ ಏನಾಯ್ತಿದ್ದಾರೆ. ಓಕೆ, ಫಾಸ್ಟ್ ಫುಡ್ಸ್ ಇಂದ.
0: ಓಕೆ,
1: ಮತ್ತೆ ಡಯಟರಿ ಇಂಟೇಕ್ ಅಲ್ಲಿ ಪ್ರಾಪರ್ ಆಗಿ ಅವರಿಗೆ ಮಿನರಲ್ಸ್ ವಿಟಮಿನ್ಸ್ ಸಿಗ್ತಾ ಇಲ್ಲ. ನೆಕ್ಸ್ಟ್ ಬಂದು ಸ್ಟ್ರೆಸ್ಫುಲ್ ಲೈಫ್. ಓಕೆ, ಮತ್ತೆ ಲಾಂಗ್ ಡ್ಯೂರೇಷನ್ ಆಫ್ ವರ್ಕಿಂಗ್, ಇಷ್ಟು ಏನ್ ಕಾಸ್ ಮಾಡ್ತಿದೆ ಅಂದ್ರೆ ಅವ್ರದ ಬೋನ್ ಮಿನರಲ್ ಕ್ವಾಲಿಟಿನ ಡಿಫೆಕ್ಟ್ ಮಾಡ್ತಿದ್ದ. ಸೊ ಹಂಗಾಗಿ ಅರ್ಲಿ, ಯಾಕೆಂದ್ರೆ ಬಾಡಿಲಿ ಹೋಲ್ ವೇಟ್ ಕ್ಯಾರಿ ಮಾಡೋದು ನೀವು ನೀ ಜಾಯಿಂಟು ಮತ್ತು ನೀವು ಹ್ಯಾಂಕಲ್ ಮತ್ತು ಹಿಪ್ ಇವಿಷ್ಟು. ಅದರಲ್ಲಿ ಮೇನ್ ಪ್ರಾಬ್ಲಮ್ಗೆ ಜಾಸ್ತಿ ನೋಡ್ತಿರೋದು ನೀ ಜಾಯಿಂಟ್ ಪೇನ್ ಇದೆ. ಸೊ ಇದು ಮೇನ್ ರೀಸನ್ ಇದೆ. ನಾನು ಈಗ ನಂದು ಓ ಪಿ ಡಿ ಅಬ್ಸರ್ವೇಷನ್ ಪ್ರಕಾರ ಅನ್ನುವೆ, ಮತ್ತು ಯು ಎಸ್ ಎ ಯು ಕೆಲೆಲ್ಲ ಸ್ಟಡಿನೂ ಅಪ್ರೂವಲ್ ಆಗಿದೆ. ದೀಸ್ ಆರ್ ದಿ ಫೋರ್ ಮೇನ್ ಪ್ರಾಬ್ಲಮ್ಸ್ ಇನ್ ಯಂಗ್ ಅಡಲ್ಟ್ಸ್ ಗೆಟಿಂಗ್ ಎ ನೀ ಪೇನ್.
2: ಓಕೆ ಡಾಕ್ಟರ್, ತುಂಬ ಚೆನ್ನಾಗಿ ತಿಳಿಸಿದ್ರಿ. ಅಂದರೆ ಈ ನಾಲ್ಕು ಲೈಫ್ ಸ್ಟೈಲ್ ಮಿಸ್ಟೇಕ್ಸ್ನಿಂದಲೇ ನಮ್ಮ ದೇಹದ ಕ್ಯಾಲ್ಶಿಯಂ ಮತ್ತು ವಿಟಮಿನ್ ಡಿ ತ್ರೀ ಲೆವೆಲ್ ಏರುಪೇರಾಗಿ ಮೂಳೆ ಕೀಲುಗಳ ಸವೆತಕ್ಕೆ ದಾರಿ ಮಾಡಿಕೊಡುತ್ತೆ. ಸೊ ಹಾಗಿದ್ರೆ ಡಾಕ್ಟರ್, ಈಗ ಇನ್ನೊಂದು ದೊಡ್ಡ ಡೌಟ್ ಇದೆ. ಏನಪ್ಪಾ ಅಂದ್ರೆ, ಇತ್ತೀಚೆಗೆ ಯುವ ಜನತೆಯಲ್ಲಿ ಈ ಪ್ರಾಬ್ಲಮ್ ಜಾಸ್ತಿ ಕಾಣಿಸ್ತಾ ಇದೆ. ಹೊರಗಡೆ ನೋಡೋದಕ್ಕೆ ನಮಗೆ ಕಾಲಲ್ಲಿ ಯಾವ ದೊಡ್ಡ ಗಾಯ ಅಥವಾ ಲಕ್ಷಣಗಳು ಕಾಣಿಸೋದಿಲ್ಲ, ಒಳಗಡೆ ನೋವು ಶುರುವಾಗುವವರೆಗೂ ಗೊತ್ತೇ ಆಗೋದಿಲ್ಲ. ಆದ್ರೆ ಈ ಕೀಲುಗಳ ಒಳಗಿರೋ ಜಿಡ್ಡಿನಾಂಶ ಅಂದ್ರೆ ಆ ಕಾರ್ಟಿಲೇಜ್ ಅಂತ ಹೇಳ್ತೀವಿ, ಅಥವಾ ಮೆನಿಸ್ಕಸ್ ಸವೆದು ಹೋಗ್ತಾ ಇರೋದನ್ನ ಯಾವುದೇ ಲಕ್ಷಣಗಳು ಹೊರಗಡೆ ಗೊತ್ತಾಗೋಕ್ಕಿಂತ ಮುಂಚೆ ಕಂಡುಹಿಡಿಯೋದಕ್ಕೆ ಈಗಿನ ಕಾಲದ ಲೇಟೆಸ್ಟ್ ಹೈಟೆಕ್ ಟೆಸ್ಟ್ ಅಥವಾ ಡಯಾಗ್ನೋಸಿಸ್ ವಿಧಾನಗಳು ಏನಿದೆ ಅಂತ ಹೇಳ್ಬೋದಾ ಡಾಕ್ಟರ್?
1: ಆಕ್ಚುಲಿ ಇನಿಷಿಯಲ್ ಸ್ಟೇಜ್ ಪೇನ್ ಇರುತ್ತೆ, ನೀ ಪೇನ್ ಲೈಟ್ ಆಗಿ ನೆಗ್ಲೆಕ್ಟ್ ಮಾಡ್ತಾರೆ. ಓಕೆ, ಎಸ್ಪೆಷಲಿ ಈ ಕಾರ್ಟಿಲೇಜ್ ಸವಿತ ಇಲ್ಲ ಮೆನಿಸ್ಕಲ್ ಟಿಯರ್ಸ್ ಆಗೋದು ಎಸ್ಪೆಷಲಿ ಯಂಗ್ ಅಡಲ್ಟ್ಸ್. ದೇ ಆರ್ ಮೋರ್ ಇನ್ ಟು ಸ್ಪೋರ್ಟ್ಸ್. ಓಕೆ, ಇಲ್ಲ ರನ್ನಿಂಗ್ ಅಲ್ಲಿ ಇರ್ಬೋದು, ಇಲ್ಲ ಜಾಗಿಂಗ್ ಅಲ್ಲಿ ಮಾಡ್ಬೋದು, ಇಲ್ಲ ಜಿಮ್ ಅಲ್ಲಿ ಹೋಗಿ ಥ್ರೆಡ್ಮಿಲ್ ಮಾಡ್ಬೋದು, ಇಲ್ಲ ಹೈ ಇಂಟೆನ್ಸಿಟಿ ವರ್ಕ್ ಅಂತ ಕರಿತೀವಿ, ಹಿಟ್ ಅಂತ ಕರಿತೀವಿ, ಆ ಹೈ ಇಂಟೆನ್ಸಿಟಿ ಕಾರ್ಡಿಯೋ ವರ್ಕೌಟ್ ಮಾಡ್ತಿರ್ಬೋದು. ಇದರಲ್ಲಿ ಏನಾಗುತ್ತೆ, ಯಾವಾಗಲೂ ಒಂದ್ಸತಿ ಕಾಲ್ ನೀಗೆ ಪೇನ್ ಆಗುತ್ತೆ. ಓಕೆ, ಅವ್ರು ನೆಗ್ಲೆಕ್ಟ್ ಮಾಡಿರ್ತಾರೆ ಒಂದು, ಇಲ್ಲ ಅಂದ್ರೆ ಕಂಟಿನ್ಯೂಸ್ ಸ್ಟ್ರೈನ್ಫುಲ್ ಎಕ್ಸಸೈಸ್ ಮಾಡ್ತಾನೆ ಇರೋದು ವಿತೌಟ್ ಗಿವಿಂಗ್ ಪ್ರಾಪರ್ ರೆಸ್ಟ್. ಈ ಇದ್ರಲ್ಲಿ ಏನಾಗುತ್ತೆ, ಇನ್ಸೈಡ್ ದಿ ನೀ ದೇರ್ ವಿಲ್ ಬಿ ಲಾಟ್ ಆಫ್ ಚೇಂಜಸ್ಗಳು ಸ್ಟಾರ್ಟ್ ಆಗುತ್ತೆ. ಅವ್ರೇನಾರ ಇನಿಷಿಯಲ್ ಅಬ್ಸರ್ವೇಷನ್ ಮಾಡಿ ಪೇನ್ ಇದೆ ತಡೆ ಒಂದ್ಸತಿ ಡಾಕ್ಟರ್ ಕನ್ಸಲ್ಟ್ ಮಾಡೋಣ, ನೆಗ್ಲೆಕ್ಟ್ ಮಾಡೋದು ಬೇಡ ಅಂತ ಬಂದಲ್ಲಿ ಇನಿಷಿಯಲ್ ವಿ ಕ್ಯಾನ್ ಅಡ್ವೈಸ್ ದಮ್ ಗುಡ್ ಹೆಲ್ತ್ ಯಾವ ಥರ ಮ್ಯಾನೇಜ್ ಮಾಡಬೇಕು, ಇಷ್ಟೊಂದು ಇಂಟೆನ್ಸಿವ್ ವರ್ಕೌಟ್ ನೀಡ್ ಇರಲ್ಲ, ಅದ್ರ ಜೊತೆ ಅವು ಈ ಫಿಟ್ನೆಸ್ ಫ್ರೀಕ್ ಜಾಸ್ತಿ ಆಗ್ಬಿಡಿದೆ ಯೂತ್ಸಲ್ಲಿ. ಸೊ ಹಂಗಾಗಿ ಏನಾಗ್ಬಿಡುತ್ತೆ, ದೇ ವಿಲ್ ಗೋ ಸಡನ್, ಓಕೆ ನಾನು ಸಿಕ್ಸ್ ಮಂತ್ಸ್ ಅಲ್ಲಿ ಸಿಕ್ಸ್ ಪ್ಯಾಕ್ ಮಾಡಬೇಕು, ಇನ್ನೊಂದು ತ್ರೀ ಮಂತ್ಸ್ ಅಲ್ಲಿ ನಾನು 15 kg ಕಟ್ ಡೌನ್ ಮಾಡಬೇಕು, ರನ್ ರನ್ ರನ್ ಲೈಕ್ ದಟ್ ಈಸ್ ನಾಟ್ ಎ ವೇ ಟು ಮೇಕ್ ಇಟ್. ಓಕೆ, ಸೊ ಆ ದೃಷ್ಟಿಯಲ್ಲಿ ಏನಾಗುತ್ತೆ, ಯಂಗ್ ಅಡಲ್ಟ್ಸಲ್ಲಿ ಇಲ್ಲ ಲಿಗಮೆಂಟ್ ಇಂಜುರಿ ಆಗಿರ್ಬೋದು ಇನ್ಸೈಡ್ ನೆಗ್ಲೆಕ್ಟ್ ಮಾಡ್ತಾರೆ, ಇಲ್ಲ ಮೆನಿಸ್ಕಸ್ ಟಿಯರ್ಸ್ಗಳಾಗಿರ್ಬೋದು. ಸಮ್ಟೈಮ್ಸ್ ಏನಾಗುತ್ತೆ, ಬಿಕಾಸ್ ಆಫ್ ವಿಟಮಿನ್ ಡಿ ಡಿಫಿಷಿಯನ್ಸಿ ಚೈಲ್ಡ್ಹುಡ್ ಇಂದನೂ ಸಮ್ ಡಿಫಾರ್ಮಿಟೀಸ್ಗಳಿರುತ್ತೆ ನೀಯಲ್ಲಿ, ಅದು ಎಲ್ಲ ಸ್ಕ್ರೀನ್ ಮಾಡಿಸ್ಕೊಂಡಿರಲ್ಲ, ಅದು ನಾಕ್ ನೀ ಅಂತ ಕರಿತೀವಿ, ಬೋನಿ ಅಂತ ಕರಿತೀವಿ. ಓಕೆನಾ, ಅದರ ಮಂಡಿ ಒಂದಕ್ಕೊಂದು ಒಂದು ಮಂಡಿಗೆ ಇನ್ನೊಂದು ಮಂಡಿಗೂ ಟಚ್ ಆಗುತ್ತೆ ರನ್ ಆಗ್ಬೇಕಾದ್ರೆ, ಎರಡು ಕಾಲು ಹೊರಗಡೆ ಡಿವೇಟ್ ಆಗುತ್ತೆ, ಇನ್ನೊಂದ್ಸತಿ ಎರಡು ಕಾಲು ಒಳಗಡೆ ಡಿವೇಟ್ ಆಗುತ್ತೆ, ನಡಿಬೇಕಾದ್ರೆ ಒಳಗಡೆ ಹೆಜ್ಜೆ ಹಾಕ್ತಾ ಹೋಯ್ತಾರೆ, ಆ ಥರ ಏನು ಇರುತ್ತೆ. ಬಟ್ ಅದೆಲ್ಲ ಸಾಮಾನ್ಯವಾಗಿ ಮಗುವಿಂದ ಇದೆ ಬಿಡು ಅಂತ ಬಿಟ್ಟಿರ್ತಾರೆ, ಅಂಥವ್ರಲ್ಲಿ ಜಾಸ್ತಿ ಬೇಗನೆ ನೀ ಎಫೆಕ್ಟ್ ಆಗೋದು ಜಾಸ್ತಿ ಪರಿಣಾಮ ಬೀರುತ್ತೆ. ಆ ಥರ ನೋಡಿದಲ್ಲಿ ನಮ್ಮ ನಂಜಪ್ಪ ಲೈಫ್ ಕೇರಲ್ಲಿ ನನ್ನ ಡಾಕ್ಟರ್ ಪ್ರೇಮ್ರಾಜ್ ಕನ್ಸಲ್ಟೆಂಟ್ ಆರ್ಥೋಪೆಡಿಕ್ ಸರ್ಜನ್ ಇದ್ದೀನಿ, ಐ ಆಮ್ ವೆರಿ ಎಕ್ಸ್ಪರ್ಟ್ ಇನ್ ನೀ ಪ್ರಿಸರ್ವೇಟಿವ್ ಸರ್ಜರೀಸ್ ಇನ್ಸ್ಟೆಡ್ ಆಫ್ ನೀ ರೀಪ್ಲೇಸ್ಮೆಂಟ್, ದಟ್ ಈಸ್ ಲಾಸ್ಟ್ ಟ್ರೀಟ್ಮೆಂಟ್ ಇದೆ. ಸೊ ಹಾಗಾಗಿ ನಾನು ಯೂತ್ಸ್ಗಳಿಗೆ ಏನು ಹೇಳ್ತೀನಿ, ನಿಮ್ಗೆ ಏನಾರ ಪೇನ್ ಆಯಿತು ಅಂದರೆ ನಂಜಪ್ಪ ಲೈಫ್ಗೆ ಒಂದ್ಸತಿ ವಿಸಿಟ್ ಮಾಡಿ, ವಿ ಹ್ಯಾವ್ ಅಡ್ವಾನ್ಸ್ MRIs. ಓಕೆ, ಆ್ಯಂಡ್ ವಿ ಹ್ಯಾವ್ ಎ ಅಡ್ವಾನ್ಸ್ ಟ್ರೀಟ್ಮೆಂಟ್ ಫಾರ್ ದಿ ಅರ್ಲಿ ಸ್ಟೇಜ್ ಆಫ್ ನೀ ಪೇನ್ಸ್.
2: ಓಕೆ,
1: ನಾಟ್ ಓನ್ಲಿ MRI ಇನ್ವೆಸ್ಟಿಗೇಷನ್ ಅಲ್ಲ, ಅದು ಇನ್ಕ್ಲೂಡಿಂಗ್ ಫಿಸಿಯೋಥೆರಪಿ ಆಗಿರ್ಬೋದು, ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಚೇಂಜಸ್ಗಳಾಗಿರ್ಬೋದು, ಇಲ್ಲ ಅವ್ರ ಪರ್ಸನಾಲಿಟಿಗೆ ತಕ್ಕಂತೆ ಏನು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡಿದ್ರೆ ಅವ್ರ ನೀ ಪೇನ್ ಕಡಿಮೆ ಆಗುತ್ತೆ, ಮತ್ತು ಯಾವ ಥರ ಅಡ್ವೈಸ್ ಅವ್ರಿಗೆ ಹೆಲ್ಪ್ ಆಗ್ಬೋದು, ಇದರೆಲ್ಲ ಪರ್ಸನಲೈಸ್ ಟ್ರೀಟ್ಮೆಂಟ್ ಪ್ಲಾನ್ಸ್ಗಳಿದ್ದಾವೆ, ಪ್ರತಿ ಒಂದು ಪರ್ಸನ್ಗೂ ಡಿಫ್ರೆಂಟು. ಓಕೆ, ಎಕ್ಸಾಂಪಲ್ ಯಾವುದೋ ಒಬ್ಬ ಫ್ರೆಂಡ್ ಬಂದಿರ್ತಾನೆ, ಏನೋ ಒಂದು ಟ್ಯಾಬ್ಲೆಟ್ ಕೊಟ್ಟಿರ್ತಾರೆ, ಏ ನಾನು ಹೋಗಿದ್ದೆ ಕಣೋ ಪೇನ್ ನೀ ಪೇನ್ ಅಂತ ಆ ಟ್ಯಾಬ್ಲೆಟ್ ಕೊಟ್ಟರು, ನೀನು ಆ ಟ್ಯಾಬ್ಲೆಟ್ ನಂಗು, ಅದು ಆ ಥರ ಅಲ್ಲ, ಒಂದೊಂದು ಪರ್ಸನ್ಗೂ ಒಂದೊಂದು ಪ್ರಾಬ್ಲಮ್ಸ್ಗಳು ಡಿಫ್ರೆಂಟ್ ಇರುತ್ತೆ, ಒಂದೊಂದು ಪರ್ಸನ್ಗೂ ಒಂದೊಂದು ಟ್ರೀಟ್ಮೆಂಟ್ ಸಪ್ರೇಟ್ ಇರುತ್ತೆ, ಅವ್ರ ಸಿವಿಯರಿಟಿ ಬೇರೆ ಇರುತ್ತೆ, ನಿಮ್ಮ ಸಿವಿಯರಿಟಿ ಬೇರೆ ಇರುತ್ತೆ. ಸೊ ಹಾಗಾಗಿ ನಂದೇನು ಸದ್ನ ಒಂದು ಒಳ್ಳೆ ಉದ್ದೇಶದಿಂದ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಿಮ್ಗೆ ಏನಾರ ಪ್ರಾಬ್ಲಮ್ ಆಯ್ತಾ, ಇಟ್ಸ್ ಓಕೆ, ಜಸ್ಟ್ ಹ್ಯಾವ್ ಎ ಒನ್ ಕನ್ಸಲ್ಟೇಷನ್. ಓಕೆ, ಆಮೇಲೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಏನು ಆಯ್ತಿದೆ, ಏನು ಬಿಡ್ತಿದೆ ನನ್ನ ದೇಹದಲ್ಲಿ, ನಾನು ಯಾವ ಥರ ಇರಬೇಕು ಇನ್ನು ಮುಂದೆ, ಯಾವ ಥರ ಲೈಫ್ ಸ್ಟೈಲ್ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ನಿಮಗೂ ಐಡಿಯಾ ಬರುತ್ತೆ. ಆಗ ನೀವು ಕಾನ್ಫಿಡೆಂಟಲ್ಲಿ ಇರ್ತೀರ ಲೈಫ್ ಪೂರ, ಇಲ್ಲಾಂದ್ರೆ ಲೈಫ್ ಪೂರ ನೋವು ಪೇನ್, ಅಯ್ಯೋ ಆಗಲ್ಲ, ಇದಾಗಲ್ಲ, ಅದಾಗಲ್ಲ ಅನ್ನೋದ್ರಲ್ಲ ಇರುತ್ತೆ.
2: ಸೊ ಕೇಳಿಸ್ಕೊಂಡ್ರಲ್ವಾ ಸ್ನೇಹಿತರೆ, ಯೂತ್ಸ್ ನಲ್ಲಿ ನೀ ಎಫೆಕ್ಟ್ ಯಾಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ನಮ್ಮ ಶಿವಮೊಗ್ಗದ ನಂಜಪ್ಪ ಲೈಫ್ ಕೇರ್ ಆಸ್ಪತ್ರೆಯ ನುರಿತ ತಜ್ಞ ವೈದ್ಯರಾದ ಡಾಕ್ಟರ್ ಪ್ರೇಮ್ ರಾಜ್ ಎಸಿ ಅವರು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ರು. ಹಾಗಾದ್ರೆ ಯೂತ್ಸ್ ನಲ್ಲಿ ಈ ಮೊಣಕಾಲು ನೋವಿನ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಮುಂದಿನ ಭಾಗದಲ್ಲಿ ತಿಳಿಸ್ತಾರೆ ಅಂತ ಹೇಳ್ತಾ ಈ ಒಂದು ಸರಣಿ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನ ತಗೊಂಡು ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಗೈಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಸಂಪೂರ್ಣ ಆರ್ಥೋಪೆಡಿಕ್ ಆರೈಕೆಯೊಂದಿಗೆ ನೋವಿಲ್ಲದೆ ಮತ್ತು ಸರಾಗವಾಗಿ ಓಡಾಡಿ ಎಂಬ ಸರಣಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ನಮ್ಮ ಶಿವಮೊಗ್ಗದ ನಂಜಪ್ಪ ಲೈಫ್ ಕೇರ್ ಆಸ್ಪತ್ರೆಯ ನುರಿತ ತಜ್ಞ ವೈದ್ಯರಾದ ಡಾಕ್ಟರ್ ಪ್ರೇಮ್ ರಾಜ್ ಎಸಿ ಅವರು, ಯುವ ವಯಸ್ಸಿನ ಮೊಣಕಾಲು ಗಾಯದಿಂದ ಆರ್ಥ್ರೈಟಿಸ್ ಅಪಾಯ ಹೆಚ್ಚಾಗಿರುತ್ತೆ, ಜಾಯಿಂಟ್ ಪ್ರಿಸರ್ವೇಷನ್ ಮೂಲಕ ಈ ಅಪಾಯವನ್ನ ಹೇಗೆ ತಪ್ಪಿಸಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ತಾರೆ. ಬನ್ನಿ ಕೇಳೋಣ.
1: ಬಹಳಷ್ಟು ಯೂತ್ಸು ಆಟ ಆಡುವಾಗ ಅಥವಾ ಬೈಕ್ ಆಕ್ಸಿಡೆಂಟ್ಸ್ ಆದಾಗ ಮಂಡಿಗೆ ಏಟು ಮಾಡ್ಕೊಳ್ತಾರೆ. ಈ ಕ್ರೀಡಾ ಗಾಯಗಳು ಮತ್ತು ಅಪಘಾತಗಳು ಯುವಕರಲ್ಲಿ ಬೇಗ ಆರ್ಥೈಟಿಸ್ ಕಾಣಿಸ್ಕೊಳ್ಳೋದಕ್ಕೆ ಹೇಗೆ ಪ್ರಮುಖ ಕಾರಣವಾಗುತ್ತೆ? ನಮ್ಮ ನಂಜಪ್ಪ ಲೈಫ್ ಕೇರ್ನಲ್ಲಿ ಇದಕ್ಕೆ ಇರುವ ವಿಶೇಷ ಚಿಕಿತ್ಸೆಗಳು ಯಾವ್ದಿದೆ ಅಂತ ಹೇಳ್ಬೋದಾ?
2: ಆ್ಯಕ್ಚುಲಿ ಇನ್ನು ಯೂತ್ಸ್ ಎಸ್ಪೆಷಲಿ ಈಗ ಆಟ ಆಡ್ತಿದ್ರೆ ಬೀಳ್ತಾರೆ, ಮೆನಿಸ್ಕಲ್ ಟಿಯರ್ ಆಗೋದಿಲ್ಲ, ಲಿಗೆಮೆಂಟ್ ಟಿಯರ್ ಆಗುತ್ತೆ. ಅದಕ್ಕಂತ ಬಂದಾಗ ಆರ್ಥೋಸ್ಕೋಪಿಕ್ ರಿಪೇರ್ ಅಂತ ಮಾಡಿ ರೀಕನ್ಸ್ಟ್ರಕ್ಷನ್ ಮಾಡಿಕೊಡ್ತೀವಿ. ಆಗ ಆರ್ಥ್ರೈಟಿಸ್ ಲೆವೆಲ್ ಕಡಿಮೆ ಆಗುತ್ತೆ. ಈಗ ಎಕ್ಸಾಂಪಲ್ ಸ್ಟಡೀಸ್ ಏನಂತ ಹೇಳತ್ತಂದ್ರೆ, ಒಂದು ಮೆನಿಸ್ಕಲ್ ಟಿಯರ್ ಆಯಿತು ನೀ ಜಾಯಿಂಟ್ ಒಳಗಡೆ, ಓಕೆ, ಅದು 10 ವರ್ಷದೊಳಗೆ ಆರ್ಥ್ರೈಟಿಸ್ನ ಕಾಸ್ ಮಾಡುತ್ತೆ. ಈಗ ಎಕ್ಸಾಂಪಲ್ ನಾನು 25 ವರ್ಷಕ್ಕೆ ಸ್ಪೋರ್ಟ್ಸ್ ಆಡ್ಬೇಕಾದ್ರೆ ಮೆನಿಸ್ಕಲ್ ಟಿಯರ್ ಆಯ್ತು ಅಂದ್ರೆ 35-40 ವರ್ಷಕ್ಕೆಲ್ಲ ಅವನಿಗೆ ಆಸ್ಟಿಯೋಆರ್ಥ್ರೈಟಿಸ್ ಸ್ಟಾರ್ಟ್ ಆಗುತ್ತೆ. ದೇ ವಿಲ್ ಲ್ಯಾಂಡ್ ಅಪ್ ಇನ್ ನೀ ರೀಪ್ಲೇಸ್ಮೆಂಟ್ ಸರ್ಜರಿ. ಸೊ ಆ ತರ ಡಿಲೇ ಮಾಡಿ ಅರ್ಲಿ ನೀ ರೀಪ್ಲೇಸ್ಮೆಂಟ್ ಮಾಡಿಸ್ಕೊಂಡು ರಿವಿಷನ್ ಸರ್ಜರೀಸ್ಗಳು ಬೇಕಾಗುವಂತ ಸಂದರ್ಭ ಕ್ರಿಯೇಟ್ ಮಾಡ್ಕೊಳಕಿನ್ ಮುಂಚೆಗೆ ಆ ಟೈಮಲ್ಲೇ ಇಮಿಡಿಯೇಟ್ ಒಳ್ಳೆ ಆರ್ಥೋಪೆಡಿಷಿಯನ್ ಹತ್ರ ಆರ್ಥೋಸ್ಕೋಪಿಕ್ ರಿಪೇರ್ ರೀಕನ್ಸ್ಟ್ರಕ್ಷನ್ ಮಾಡಿಸ್ಕೊಂಡ್ರೆ ಅದು ಇಟ್ ವಿಲ್ ಬಿ ಗುಡ್ ಫಾರ್ ದೇರ್ ಲೈಫ್ ಸ್ಪ್ಯಾನ್, ನೀ ಲೈಫ್ ಸ್ಪ್ಯಾನ್ ವಿಲ್ ಬಿ ಗುಡ್. ಒಂದು ಇದು ಒಂದು ಎಂಟಿಟಿ ಆಯ್ತು. ಇನ್ನೊಂದು ಎಂಟಿಟಿ ಅಂತ ಬಂದಾಗ ಎಸ್ಪೆಷಲಿ ಈಗ ಬೀಳ್ತಾರೆ ಯುವಕರು, ಬೈಕ್ ರೈಡ್ಸ್ ಕ್ರೇಜ್ ಜಾಸ್ತಿ, ಇಲ್ಲ ಆಕ್ಸಿಡೆಂಟ್ ಆಗೇ ಆಗುತ್ತೆ, ಬೈಕ್ ಓಡಿಸ್ಬೇಕಾದ್ರೆ ಇಲ್ಲ ಕಾರ್ ಓಡಿಸ್ಬೇಕು, ವಾಟ್ ಎವರ್, ನೀ ನಿಯರ್ ಫ್ರ್ಯಾಕ್ಚರ್ ಇದ್ದ ಇಲ್ಲ ನೀ ಒಳಗಡೆ ಫ್ರಾಕ್ಚರ್ ಕಾಲ್ಡ್ ಇಂಟ್ರಾ ಆರ್ಟಿಕ್ಯುಲರ್ ಫ್ರಾಕ್ಚರ್ ಅಂತ ಕರಿತೀವಿ, ನೀ ಆ ಕಡೆ ಈ ಕಡೆ ಎಕ್ಸ್ಟ್ರಾ ಆರ್ಟಿಕ್ಯುಲರ್ ಫ್ರಾಕ್ಚರ್ ಇದ್ದಾಗ ಸರಿಯಾದ ಟ್ರೀಟ್ಮೆಂಟ್ ಸಿಕ್ಕಿಲ್ಲ ಅವ್ರಿಗೆ, ಇಲ್ಲ ನಾಟಿ ಔಷಧಿ ಕಡೆ ಹಳ್ಳಿ ಜನಗಳು ಗೊತ್ತಾಗಲ್ಲ ನಾಟಿ ಔಷಧಿ ಥರ ಮಾಡ್ತಾರೆ, ಅದು ಕಟ್ ಹಾಕ್ಸ್ತೆ ಅಂತೇಳಿ ಅಪ್ಪ ಏನೋ ಮೊಟ್ಟೆ ಮತ್ತೆ ಎಲೆ ಎಲ್ಲ ಇಟ್ಟು ಸ್ಟಿಕ್ ಎಲ್ಲ ಇಟ್ಟು ಟೈ ಅಪ್ ಮಾಡ್ತಾರೆ, ಓಕೆ, ಆಗೇನಾಗುತ್ತೆ ಏರುಪೇರು ಕೊಡುತ್ತೆ, ಏರುಪೇರು ಕೊಡಿದಾಗ ನಿಂತಾಗ ಒಂದು ಈಕ್ವಲ್ ಆಗಿ ವೆಯ್ಟ್ ಟ್ರಾನ್ಸ್ಫರ್ ಆಗಲ್ಲ, ಯಾವ್ದು ಎತ್ತರ ಇರುತ್ತೋ ಅದಕ್ಕೆ ಜಾಸ್ತಿ ವೆಯ್ಟ್ ಬೀಳುತ್ತೆ, ಯಾವ್ದು ಕುಳಿ ಇರುತ್ತೋ ಅದಕ್ಕೆ ಜಾಸ್ತಿ ವೆಯ್ಟ್ ಬೀಳಲ್ಲ, ಓಕೆ, ಏರುಪೇರು ಇದ್ದಿರುತ್ತೆ, ಯಾವ್ದು ಎತ್ತರ ಇರುತ್ತೋ ಅದು ಬೇಗನೆ ಸೌಂಡ್ ಹೋಗ್ಬಿಡುತ್ತೆ. ಸೊ ಹಂಗಾಗಿ ಪೇನ್ ಅಫ್ಕೋರ್ಸ್ ಬಂದೇ ಬರುತ್ತೆ. ಸೊ ನಾನು ಇಂಥವ್ರಿಗೆ ಏನು ಹೇಳ್ತೀನಿ, ಎಸ್ಪೆಷಲಿ ಜಾಯಿಂಟ್ ರಿಲೇಟೆಡ್ ಫ್ರ್ಯಾಕ್ಚರ್ ಆದಾಗ, ಓಕೆ, ಈ ನಾಟಿ ಔಷಧಿ ಆಗಿರ್ಬೋದು ಇಲ್ಲ ಕ್ವಾಕ್ ಥೆರಪಿಸ್ಗಳಾಗಿರ್ಬೋದು ಔಟ್ ಸೈಡ್ ಅದ್ರ ಆ ಥರ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋ ಬದಲು ಒಂದು ಗುಡ್ ಆರ್ಥೋಪೆಡಿಷನ್ನ ಕನ್ಸಲ್ಟ್ ಮಾಡಿ, ಓಕೆ, ಇಂಟ್ರಾಆರ್ಟಿಕ್ಯುಲರ್ ಫ್ರ್ಯಾಕ್ಚರ್ ಎಲ್ಲ ಅನಾಟಮಿಕಲ್ ರಿಡಕ್ಷನ್ ಅಂತ ಕರಿತೀವಿ, ನೀಟಾಗಿ ಕೊಡಬೇಕು, ಲೆಸ್ ದೆನ್ 0.5 mm ಅಷ್ಟೇ ಗ್ಯಾಪ್ ಇರಬೇಕು, ಲೆಸ್ ದೆನ್ ದಟ್ 0.5 micron ನಾಟ್ mm ಆಲ್ಸೋ, ಓಕೆ. ಸೊ ಅಷ್ಟು ಗ್ಯಾಪ್ ಇದ್ದಷ್ಟು ಅಷ್ಟೇ ನೀಟಾಗಿ ಒಂದು ಲೈನಲ್ಲಿ ಕೂಡುತ್ತೆ ಮೂಳೆ. ಸೊ ಅದು ಕಾನ್ಸೆಪ್ಟ್ ಇಲ್ದಾನೆ ಹೋಗ್ಬಿಟ್ಟು ನಾಟಿ ಕಟ್ ಹಾಕ್ಸ್ಕೊಂಡೆ ಇಲ್ಲ ಯಾವುದೋ ಮಸಾಜ್ ಮಾಡಿಸ್ಕೊಂಡೆ ಅಂತ ಅಡ್ಡ ದಿಡ್ಡಿ ಕೊಡುತ್ತೆ ಮೂಳೆ, ಅಡ್ಡ ದಿಡ್ಡಿ ಕೊಡೋದ್ಮೇಲೆ ಅಡ್ಡ ದಿಡ್ಡಿ ವೆಯ್ಟ್ ಹೋಗಿ ಹೋಗುತ್ತೆ, ಯಾವ ಜಾಸ್ತಿ ವೆಯ್ಟ್ ಬೇರೆ ಹೇರ್ ಇರುತ್ತೋ ಅದು ಬೆಂಗ್ನೆ ಸವಿಯಾಗಿ ಸ್ಟಾರ್ಟ್ ಆಗುತ್ತೆ, ಈಕ್ವಲ್ ಆಗಿ ವೆಯ್ಟ್ ಡಿಸ್ಟ್ರಿಬ್ಯೂಷನ್ ಆಗಲ್ಲ. ಸೊ ಹಂಗಾಗಿ ಫ್ರಾಕ್ಚರ್ಸ್ ಅಂತ ಅಂದಾಗ ನೆಗ್ಲೆಕ್ಟ್ ಮಾಡಬಾರ್ದು, ಎಸ್ಪೆಷಲಿ ಇನ್ ಯೂತ್ಸ್ ಅಲ್ಲಿ ಅದು 10 ವರ್ಷ ಆದ್ಮೇಲೆ ಅವ್ರಿಗೆ ಪ್ರಭಾವ ಬೀರು.
0: ಓಕೆ ಡಾಕ್ಟರ್, ಈಗ ಯಂಗ್ ಅಥ್ಲೆಟಿಕ್ಸ್ ಅಥವಾ ಸ್ಪೋರ್ಟ್ಸ್ ಪ್ಲೇಯರ್ಸ್ಗೆ ಈ ALC ಲಿಗಮೆಂಟ್ ಹರಿದು ಹೋದ್ರೆ ಅಯ್ಯೋ ನನ್ನ ಸ್ಪೋರ್ಟ್ಸ್ ಕೆರಿಯರ್ ಮುಗ್ದೇ ಹೋಯ್ತು, ಇನ್ ಮುಂದೆ ಮಂಡಿ ಮೂವ್ಮೆಂಟ್ ಮೊದಲಿನ ತರ ಇರೋದಿಲ್ಲ ಅನ್ನೋ ಭಯ ಇರುತ್ತೆ. ಈ ಭಯನ ದೂರ ಮಾಡೋದಕ್ಕೆ ಆರ್ಥೋಸ್ಕೋಪಿಕ್ ಚಿಕಿತ್ಸೆ ಹೇಗೆ ಯೂಸ್ಫುಲ್ ಆಗುತ್ತೆ, ಹಾಗೆ ಇದರಿಂದ ಅವರು ಮತ್ತೆ ಗ್ರೌಂಡಿಗೆ ರೀಎಂಟ್ರಿ ಕೊಡಬಹುದಾ, ಹೇಗೆ ಡಾಕ್ಟರ್?
2: ಆಕ್ಚುಲಿ ಇಟ್ ಇಸ್ ಎ ಬ್ಯೂಟಿಫುಲ್ ಕ್ವೆಶನ್. ಒಂದು ಅಂದ್ರೆ ಮೆಟ್ರೋಪಾಲಿಟನ್ ಸಿಟೀಸ್ ಅಲ್ಲೆಲ್ಲ ಇದು ಆಲ್ರೆಡಿ ಗೊತ್ತಿರುತ್ತೆ, ಓಕೆ, ನಮ್ಮ ಶಿವಮೊಗ್ಗ ಜನತೆಗೆ ಅಷ್ಟು ಐಡಿಯಾ ಇರಲ್ಲ. ಆರ್ಥೋಸ್ಕೋಪಿ ಅಂದ್ರೆ ಸಣ್ಣ ಸಣ್ಣ ತೂತ್ ಮಾಡಿಬಿಟ್ಟು ದುರ್ಬೀನ್ ಬಿಟ್ಟು, ಓಕೆ, ಅದು ಏನು ಪ್ರಾಬ್ಲಮ್ ಆಗಿರುತ್ತೆ ಇಲ್ಲ ಏನು ಹರಿದಿರುತ್ತೆ ಅದನ್ನು ರಿಪೇರ್ ಮಾಡ್ತೀವಿ, ಓಕೆನಾ. ಎಸ್ಪೆಷಲಿ ACL ಅಂತ ಬರುತ್ತೆ, ACL ಮತ್ತು PCL ಮತ್ತು ಆಂಟೀರಿಯರ್ ಕ್ರೂಷಿಯೇಟ್ ಲಿಗಮೆಂಟ್ ಪೋಸ್ಟೀರಿಯರ್ ಕ್ರೂಷಿಯೇಟ್ ಲಿಗಮೆಂಟ್ ಅಂತ ಎರಡು ಲಿಗಮೆಂಟು ನೀ ಜಾಯಿಂಟ್ ಒಳಗಡೆ ಇರುತ್ತೆ. ಅದು ಏನು ಮಾಡೋದಂದ್ರೆ ಎಕ್ಸ್ಟೆನ್ಷನ್ ಅಂದರೆ ಕಾಲ್ ನೀಡಬೇಕಾದ್ರೆ ಕಾಲ್ ಮುಡ್ಚಬೇಕಾದ್ರೆ ನಿಮ್ಮ ಮಂಡಿನ ಒಂದು ಗ್ರಿಪ್ಪಲ್ಲಿ ಇಡೋಂಗೆ ಹೆಲ್ಪ್ ಮಾಡುತ್ತೆ, ಓಕೆ. ಅದ್ರ ಜೊತೆಗೆ ಮೆನಿಸ್ಕಸ್ ಇರ್ಬೋದು ಇಲ್ಲ ಲ್ಯಾಟ್ರಲ್ ಕೊಲೆಟ್ರಲ್ ಮೀಡಿಯಲ್ ಕೊಲಾಟ್ರಲ್ ಲಿಗಮೆಂಟ್ ಇರ್ಬೋದು, ಅವು ಹೆಲ್ಪಿಂಗ್ ಸಪೋರ್ಟಿಂಗ್ ಇರುತ್ತೆ, ಎಲ್ಲ ಸೇರಿಸಿ ಒಂದು ಮೆಕ್ಯಾನಿಸಮಲ್ಲಿ ವರ್ಕ್ ಮಾಡುತ್ತೆ. ಓಕೆ, ಇವು ಇಷ್ಟು ಯಾವುದು, ಲ್ಯಾಟ್ರಲ್ ಕೊಲಾಟ್ರಲ್ ಲಿಗಮೆಂಟ್, ಮಿಡಲ್ ಕೊಲಾಟ್ರಲ್ ಲಿಗಮೆಂಟು, ಮೆನಿಸ್ಕಸ್, ಮತ್ತು ಎ ಸಿ ಎಲ್ಲು, ಮತ್ತು ಪಿ ಸಿ ಎಲ್ಲು, ಇಷ್ಟು ಒಂದರಲ್ಲಿ ಆ್ಯಕ್ಟ್ ಆಯ್ತಿರುತ್ತೆ.
1: ಓಕೆನಾ,
2: ಅದ್ರ ಜೊತೆಗೆ ಬೋನ್ ಜಿಯೋಮೆಟ್ರಿ ಅಂದರೆ ಫಿಮರ್ ಕಾಂಡೆಲ್ ಸ್ಟ್ರಕ್ಚರ್ ಆಗಿರ್ಬೋದು, ಟಿಬಿಯಲ್ ಗ್ರೂ ಅಂದರೆ ಕಾನ್ಕೇವ್ ರೀತಿ ಸಾಸ್ ಥರ ಆಗಿರ್ಬೋದು, ಅದ್ರ ಮೇಲೆ ಮೆನಿಸ್ಕಸ್ ಆಗಿರೋದು, ಇದೆಲ್ಲ ಬ್ಯೂಟಿಫುಲ್ ಅನಾಟಮಿಕಲ್ ಸ್ಟ್ರಕ್ಚರ್. ಅದು ಏನೇನಕ್ಕೆಲ್ಲ ಹೆಲ್ಪ್ ಮಾಡುತ್ತೆ ಅಂದರೆ ಕಾಲ್ ಮುಡ್ಚೋಕ್ಕೆ, ನೀಡಕ್ಕೆ, ಕುಕ್ಕರ್ಗಳಲ್ಲಿ ಕೂರಕ್ಕೆ, ಇದಕ್ಕೆಲ್ಲ ಹೆಲ್ಪ್ ಮಾಡ್ತಿರುತ್ತೆ. ಸೊ ನಿಮ್ದು ಎ ಸಿ ಎಲ್ ಕಟ್ ಆಯಿತು ಅಂದರೆ, ಓಕೆ, ನೀವೇನಾರ ನಡಿಬೇಕಾದ್ರೆ, ಸ್ಟೆಪ್ಪಿಂದ ಇಳಿಬೇಕಾದ್ರೆ, ನಿಮ್ಮ ನೀ ಜಾಯಿಂಟು ಮಂಡಿ ಮುಂದಕ್ಕೆ ಹೋದಂಗೆ ಅನಿಸೋದು, ಓಡಬೇಕಾದ್ರೆ ಕಂಟ್ರೋಲಿಂದ ಸ್ಲಿಪ್ ಆಗಿ ಬಿಡೋದು, ಇದೆಲ್ಲ ಪ್ರಾಬ್ಲಮ್ಗಳು ಫೇಸ್ ಮಾಡ್ತೀರಾ. ಎ ಸಿ ಎಲ್ ಕಟ್ ಆಯಿತು ಅಂದಾಗ ಎದುರುವಂಥ ಅವಶ್ಯಕತೆ ಇಲ್ಲ. ಓಕೆ, ಆರ್ಥೋಸ್ಕೋಪಿಕ್ ರೀಕನ್ಸ್ಟ್ರಕ್ಷನ್ ಅಂತ ಮಾಡ್ತೀವಿ. ಅದು ಎಲ್ರಿಗೂ ಡಿಫ್ರೆಂಟ್ ಅಂದರೆ ಪರ್ಸನ್ಗೆ ಎಷ್ಟು ನೀಡ್ ಇದೆ. ಈ ಅಥ್ಲೆಟಿಕ್ ಪರ್ಸನ್ ಅಂದರೆ ಗ್ರಾಫ್ಟ್ ಚೇಂಜ್ ಆಗುತ್ತೆ, ಸೆಡೆಂಟ್ರಿ ಲೈಫ್ ಸ್ಟೈಲ್ ಇದ್ರೆ ಗ್ರಾಫ್ಟ್ ಚೇಂಜ್ ಆಗುತ್ತೆ. ಈಗ ಎಕ್ಸಾಂಪಲ್, ನೀವು ಯಾರೇ ಅಥ್ಲೆಟಿಕ್ ಎಸ್ಪೆಷಲಿ ಫುಟ್ಬಾಲ್ ಪರ್ಸನ್ಸ್ ಯಾರೇ ತಗೊಳ್ಳಿ, ಮೆಜಾರಿಟಿ ಆಫ್ ದಿ ಪೀಪಲ್ಸ್ ಅಂಡರ್ವೆಂಟ್ ಆರ್ಥೋಸ್ಕೋಪಿಕ್ ರೀಕನ್ಸ್ಟ್ರಕ್ಷನ್. ಅದಾದ್ಮೇಲೆ ಸ್ಪೋರ್ಟ್ಸ್ ಆಡಿದ್ದಾರೆ, ಆಡ್ತಾನು ಇದ್ದಾರೆ, ನೀವು ಯಾರದೇ ಉದಾಹರಣೆ ತಗೋಬೋದು. ಓಕೆ, ಮೆಜಾರಿಟಿ ಆಫ್ ದಿ ಪೀಪಲ್ ಅಂಡರ್ವೆಂಟ್ ಎ ಸಿ ಎಲ್ ಟಿಯರ್, ಯಾಕೆಂದ್ರೆ ಅದು ಐ ಸ್ಪೋರ್ಟ್ಸ್ ಇಂಪ್ಯಾಕ್ಟ್ ಇಂಜುರೀಸ್ ಇರುತ್ತೆ. ಓಕೆ, ಹಂಗಾಗಿ ಎ ಸಿ ಎಲ್ ಅರಿಯಿತು ಅಂದರೆ ಎರಡು ಪ್ರಾಬ್ಲಮ್, ಒಂದು ನೀ ಮೆಕ್ಯಾನಿಸಮ್ ಚೇಂಜ್ ಆಗುತ್ತೆ, ನೀ ಸವಿತ ಬೇಗನೆ ಬರುತ್ತೆ. ನೀವು ರೀಕನ್ಸ್ಟ್ರಕ್ಷನ್ ಮಾಡಿಸಿಲ್ಲ ಅಂದರೆ, ರೀಕನ್ಸ್ಟ್ರಕ್ಷನ್ ಮಾಡಿಸ್ತು ಅಂದರೆ ನೀವು ಮೊದಲು ಹೆಂಗಿದ್ರಿ, ನಾರ್ಮಲ್ಲು, ಯಾವ ಥರ ಸ್ಪೋರ್ಟ್ಸಲ್ಲೆಲ್ಲ ಇನ್ವಾಲ್ವ್ ಆಯ್ತಿದ್ದಿ, ಹೈ ಇಂಟೆನ್ಸಿಟಿ ವರ್ಕೌಟ್ ಮಾಡ್ತೀರಿ, ಎಲ್ಲನೂ ಮಾಡ್ಬೋದು. ಸೊ ಇದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ.
1: ಓಕೆ ಡಾಕ್ಟರ್, ಈಗ ಇತ್ತೀಚಿನ ದಿನಗಳಲ್ಲಿ ನಮ್ಮ ಯೂತ್ಸ್ ಅವರು, ಯುವಕ ಯುವತಿಯವರು ಸ್ಪೋರ್ಟ್ಸ್ ಆಡುವಾಗಲೋ ಅಥವಾ ಬೈಕ್ ರೈಡ್ ಮಾಡುವಾಗಲೋ ಅಥವಾ ಸಣ್ಣ ಪುಟ್ಟ ಆಕ್ಸಿಡೆಂಟಲ್ಲೂ ಮೊಣಕಾಲಿಗೆ ಗಾಯ ಮಾಡ್ಕೊಳ್ಳೋದು ಸಾಮಾನ್ಯವಾಗಿದೆ. ಅಯ್ಯೋ, ಸಣ್ಣ ಗಾಯ ಅಷ್ಟೇ ಬಿಡು ಅಂತ ನೆಗ್ಲೆಕ್ಟ್ ಮಾಡ್ತಾರೆ. ಆದರೆ ಚಿಕ್ಕ ವಯಸ್ಸಿನಲ್ಲಿ ಆಗೋ ಮೊಣಕಾಲಿನ ಗಾಯ ಮುಂದೆ ಆರ್ಥ್ರೈಟೈಸ್ ಬರೋ ಅಪಾಯವನ್ನ 6 ಪಟ್ಟು ಹೆಚ್ಚು ಮಾಡುತ್ತೆ ಅಂತ ಒಂದು ರಿಸರ್ಚ್ ಪ್ರಕಾರ ಹೇಳ್ತಾರೆ. ಸೊ ಈ ಒಂದು ಅಪಾಯದಿಂದ ನಮ್ಮ ಯುವಜನತೆ ಪಾರಾಗೋಕೆ ಹಾಗೂ ಮೊಣಕಾಲುಗಳನ್ನ ಗಟ್ಟಿಯಾಗಿ ಕಾಯ್ದುಕೊಳ್ಳೋದಕ್ಕೆ ಈ ಜಾಯಿಂಟ್ ಪ್ರಿಸರ್ವೇಶನ್ ಚಿಕಿತ್ಸೆಗಳು ಹೇಗೆ ಸಹಾಯ ಮಾಡ್ತವೆ ಅಂತ ಹೇಳ್ಬೋದಾ ಡಾಕ್ಟರ್?
2: ಇದು ಆಕ್ಚುಲಿ ಏನ್ ಸ್ಟಡೀಸ್ ಇದೆಯಲ್ಲ, ಈಗೇನು ಅದೇನು ರೀಸೆಂಟ್ ಸ್ಟಡೀಸ್ ಅಲ್ಲ, ಇಟ್ಸ್ ಆಲ್ರೆಡಿ ಓಲ್ಡ್ ಸ್ಟಡೀಸ್ ಪ್ರೂವನ್. ಎಕ್ಸಾಂಪಲ್ ನಮ್ಗೆ ಹೇಳಿದೆ, ಮೆನಿಸ್ಕಲ್ ಸ್ಟಿಯರ್ ಆಯ್ತು ಅಂದ್ರೆ, ಓಕೆ, ಎಕ್ಸಾಕ್ಟ್ಲಿ ಡೌನ್ ದಿ ಲೈನ್ 10 ಇಯರ್ಸ್ ಅಲ್ಲಿ ಯು ವಿಲ್ ಗೆಟ್ ಆಸ್ಟಿಯೋಆರ್ಥ್ರೈಟಿಸ್. ಓಕೆ, ಸ್ಟಾರ್ಟ್ ಆಗುತ್ತೆ ಬೋನ್ ರಬ್ ಆಗೋದು, ಮತ್ತೆ ಎರಡು ಸ್ಪೇಸ್ ಕಡಿಮೆ ಆಗೋದು, ಇಟ್ಸ್ ಆಲ್ರೆಡಿ ಪ್ರೂವನ್ ದಟ್ ಈಸ್ ಅ ಡೌನ್ ಆಫ್ 10 ಇಯರ್ಸ್. ಓಕೆ, ಸೊ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಎಲ್ಲ ಅಡಲ್ಟ್ಸ್ ಆರ್ ವಾಟ್ ಎವರ್ 30+ ಪೀಪಲ್ಸ್ ಆರ್ 25+ ಪೀಪಲ್ಸ್ ವಾಟ್ ಎವರ್ ನೀ ಇಂಜುರಿ ಆಯ್ತು ಅಂದ್ರೆ ಲೈಟ್ ಆಗಿ ತಗೊಳ್ಳೋದು ಅವಶ್ಯಕತೆ ಇಲ್ಲ. ಲೈಟ್ ಆಗಿ ತಗೊಂಡಲ್ಲಿ ಇನ್ ಫ್ಯೂಚರಲ್ಲಿ ನಿಮಗೆ ಅರ್ಲಿ ನೀ ಪೇನ್ ಸ್ಟಾರ್ಟ್ ಆಗುತ್ತೆ. ಯಾವುದು ನೀ ಪೇನು, ನಾವು 10 ವರ್ಷದ ಹಿಂದ್ಗಡೆ, ಓಕೆ, ನೀ ಪೇನ್ ಅಂದರೆ ಏಜ್ ಆಗಿರೋರ್ಗೆ ಅಷ್ಟೇ ಬರುತ್ತೆ, 45 ವರ್ಷ 50 ವರ್ಷ ಕ್ರಾಸ್ ಆದ್ಮೇಲೆ ಬರುತ್ತೆ ಅಂತ ಅನ್ಕೊಂಡಿದ್ವು. ಈಗ ಸಿನಿಯರಿಯೋಸ್ಗಳು ಚೇಂಜ್ ಆಯ್ತಿದೆ, 35 ವರ್ಷಕ್ಕೆ ಬರ್ತಿದೆ. ಸೊ ಹಾಗಾಗಿ ಎಸ್ಪೆಷಲಿ ಅದು ನಿಮ್ಗೆ ನೀವು ನಡಿಬೇಕು ಅಂದ್ರೆ ಮೇನ್ ಇಂಪಾರ್ಟೆಂಟ್ ನೀ, ಹಿಪ್ ಅಂಡ್ ಆಂಕಲ್. ಓಕೆ, ಇಫ್ ಯು ಆರ್ ನಾಟ್ ಕೇರಿಂಗ್ ಫಾರ್ ಯುವರ್ ನೀ, ಡೆಫಿನೆಟ್ಲಿ ಯು ವಿಲ್ ಲ್ಯಾಂಡ್ ಅಪ್ ವಿತ್ ಪೇನ್ ಹೋಲ್ ಲೈಫ್ ಆಫ್ಟರ್ ಯುವರ್ 40 ಇಯರ್ಸ್. ಸೊ ಹಂಗಾಗಿ ನಾನು ಏನು ಹೇಳಕ್ ಇಷ್ಟಪಡ್ತೀನಿ, ಯಾವುದೇ ನೀ ಪೇನ್ ಆಗಲಿ, ಕನ್ಸಲ್ಟ್ ಗುಡ್ ಆರ್ಥೋಪೆಡಿಷಿಯನ್ ಎಕ್ಸ್ಪರ್ಟ್ ಇನ್ ದಟ್ ಫೀಲ್ಡ್. ಓಕೆ, ಆಗ ಡೆಫಿನೆಟ್ಲಿ ಮುಂದೆ ಆಗುವಂಥ ಫ್ಯೂಚರ್ಸ್ ಏನು ಪ್ರಾಬ್ಲಮ್ಸ್ ಇದೆ ಅದ ಅವಾಯ್ಡ್ ಮಾಡ್ಬೋದು. ಓಕೆ,
1: ಸ್ನೇಹಿತರೆ ಕೇಳಿಸ್ಕೊಂಡ್ರಿ ಅಲ್ವಾ, ALC ಲಿಗಮೆಂಟ್ ಹರಿದು ಹೋದ್ರೆ ಅಂದ್ರೆ ನರ ಹರಿದು ಹೋದ್ರೆ ಆರ್ಥೋಸ್ಕೋಪಿಕ್ ಚಿಕಿತ್ಸೆ ಹೇಗೆ ಯೂಸ್ಫುಲ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಮ್ಮ ಶಿವಮೊಗ್ಗದ ನಂಜಪ್ಪ ಲೈಫ್ ಕೇರ್ ಆಸ್ಪತ್ರೆಯ ನುರಿತ ತಜ್ಞ ವೈದ್ಯರಾದ ಡಾಕ್ಟರ್ ಪ್ರೇಮ್ ರಾಜ್ ACಅವರು ಮಾಹಿತಿಯನ್ನ ತಿಳಿಸ್ತಾ ಇದ್ರು. ಹಾಗಾದ್ರೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಮುಂದಿನ ಭಾಗದಲ್ಲಿ ತಿಳಿಸ್ತಾರೆ ಅಂತ ಹೇಳ್ತಾ ಈಗ ಈ ನಮ್ಮ ಸರಣಿ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನ ತಗೊಂಡು ವಾಪಸ್ ಬರೋಣ. ನಾನು RJ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಸಂಪೂರ್ಣ ಆರ್ಥೋಪೆಡಿಕ್ ಆರೈಕೆಯೊಂದಿಗೆ ನೋವಿಲ್ಲದೆ ಮತ್ತು ಸರಾಗವಾಗಿ ಓಡಾಡಿ ಎಂಬ ಸರಣಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ನಮ್ಮ ಶಿವಮೊಗ್ಗದ ನಂಜಪ್ಪ ಲೈಫ್ ಕೇರ್ ಆಸ್ಪತ್ರೆಯ ನುರಿತ ತಜ್ಞ ವೈದ್ಯರಾದ ಡಾಕ್ಟರ್ ಪ್ರೇಮ್ ರಾಜ್ ಎಸಿ ಅವರು ಯುವ ವಯಸ್ಸಿನ ಮೊಣಕಾಲು ಗಾಯದಿಂದ ಆರ್ಥ್ರೈಟಿಸ್ ಅಪಾಯ 6 ಪಟ್ಟು ಹೆಚ್ಚು ಆಗುವಂತಹ ಜಾಯಿಂಟ್ ಪ್ರಿಸರ್ವೇಷನ್ ಮೂಲಕ ಅಪಾಯವನ್ನು ತಪ್ಪಿಸುವುದು ಹೇಗೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾಯ್ತು. ಹಾಗಾದ್ರೆ ಯೂತ್ಸ್ ಅವರಿಗೆ ಮೊಣಕಾಲು ಚಿಪ್ಪು ಬದಲಾವಣೆಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳಿಸ್ತಾರೆ, ಬನ್ನಿ ಕೇಳೋಣ.
1: ಓಕೆ ಡಾಕ್ಟರ್, ಈಗ ಆರಂಭಿಕ ಆರ್ಥ್ರೈಟಿಸ್ ತಡೆಯೋದಕ್ಕೆ ಮತ್ತು ಭವಿಷ್ಯದ ದೊಡ್ಡ ಅನಾಹುತವನ್ನ ತಪ್ಪಿಸೋದಕ್ಕೆ ನಂಜಪ್ಪ ಲೈಫ್ ಕೇರ್ ಆಸ್ಪತ್ರೆಯು ಶಿವಮೊಗ್ಗದ ಜನತೆಗಾಗಿ ಹಮ್ಮಿಕೊಳ್ತಾ ಇರೋ ಜಾಗೃತಿ ಕಾರ್ಯಕ್ರಮಗಳು ಅಥವಾ ಹೆಲ್ತ್ ಕ್ಯಾಂಪ್ಗಳು ಯಾವ್ದಾದ್ರೂ ಇದೆಯಾ?
2: ಯಾ, ದಿಸ್ ಇಸ್ ಅ ಗುಡ್ ಕ್ವಶನ್. ಎಸ್ಪೆಷಲಿ ಯಂಗ್ ಅಡಲ್ಟ್ಸ್ ರಿಲೇಟೆಡ್ ಟು ನೀ ಪೇನ್ ಅಂತ ಯಾರಿಗೂ ಕಾನ್ಸೆಪ್ಟ್ ಇಲ್ಲ. ಎಲ್ಲರೂ ನೀ ಪೇನ್ ಅಂದ್ರೆ ಓಲ್ಡ್ ಏಜ್ ನೀ ಪೇನ್ ಅಂತೇಳಿ, ಹಂಗಾಗಿ ಅದ್ರ ಬಗ್ಗೆ ನಾವು ಜಾಗೃತಿ ಮೂಡಿಸೋದಾಗಿರ್ಬೋದು, ಇದಾಗ್ಬೋದು. ಎಸ್ಪೆಷಲಿ ನನ್ನ ಕಡೆಯಿಂದ ಎವ್ರಿ ಮಂತ್ ಒನ್ಸ್ ನೀವು ನಂಜಪ್ಪ ಲೈಫ್ ಕೇರ್, ನಂಜಪ್ಪ ಹೆಲ್ತ್ ಕೇರ್ ಇನ್ಸ್ಟಾಗ್ರಾಮ್ ಫಾಲೋ ಅಪ್ ಮಾಡ್ತಿದ್ರೆ ಅದರಲ್ಲಿ ವಿಲ್ ಗಿವ್ ಎ ಪೋಸ್ಟ್ ರಿಲೇಟೆಡ್ ಟು ನಿಮ್ದು ಬೋನ್ ಮಿನರಲ್ ಡೆನ್ಸಿಟಿ ಹೆಂಗಿದೆ, ನಿಮ್ಮ ಬೋನ್ ಕ್ವಾಲಿಟಿ ಹೆಂಗಿದೆ, ಚೆಕಪ್ ಮಾಡಿಸ್ಕೊಳ್ಳೋದಾಗಿರ್ಬೋದು, ಇಲ್ಲ ನಿಮ್ಮ ಸೀರಮ್ ಕ್ಯಾಲ್ಸಿಯಮ್ ಅಲ್ಲ ವಿಟಮಿನ್ ಡಿ ಲೆವೆಲ್ಸ್ ಹೆಂಗಿದೆ, ಈ ಥರ ಕ್ಯಾಂಪ್ಸ್ ಆಗಿರ್ಬೋದು. ಈಗ ನೆಕ್ಸ್ಟ್ ಆಗಸ್ಟ್ ಮಂತಲ್ಲಿ ವಿ ಆರ್ ಪ್ಲಾನಿಂಗ್ ಫಾರ್ ಎ ನೀ ಪೇನ್ ರಿಲೀಫ್ ಕ್ಯಾಂಪ್. ಓಕೆ, ಅದು ಯಾವ ಥರ ಇದೆ ಅಂದರೆ ಇಟ್ ಇಸ್ ನಾಟ್ ಓನ್ಲಿ ಫಾರ್ ಪೀಪಲ್ಸ್ ಹೂ ಇಸ್ ಹ್ಯಾವಿಂಗ್ ನೀ ಪೇನ್, ಆ ಥರ ಅಲ್ಲ, ಇಟ್ ಇನ್ಕ್ಲೂಡಿಂಗ್ ಎವ್ರಿ ಒನ್. ಅದರಲ್ಲಿ ಒಬ್ರು ಆರ್ಥೋಪೆಡಿಷಿಯನ್ ಎಕ್ಸ್ಪರ್ಟ್ ಇರ್ತಾರೆ, ಮೈಸೆಲ್ಫ್ ಇರ್ತೀನಿ, ನೆಕ್ಸ್ಟ್ ಬಂದು ಒಬ್ರು ಫಿಸಿಯೋಥೆರಪಿಸ್ಟ್ ಎಕ್ಸ್ಪರ್ಟ್ ಇರ್ತಾರೆ, ಒಬ್ರು ಡಯಟಿಷಿಯನ್ ಇರ್ತಾರೆ, ಒಬ್ರು ಸೈಕಲಾಜಿಸ್ಟ್ ಇರ್ತಾರೆ, ಒಬ್ರು ಪೇನ್ ಮ್ಯಾನೇಜ್ಮೆಂಟ್ ಟೀಮ್ ಇರುತ್ತೆ. ಓಕೆ, ಆ್ಯಂಡ್ ಫಾಲೋಡ್ ಬೈ ನಿಮ್ಗೆ ಎಜುಕೇಷನ್ ಮತ್ತು ಹೆಲ್ತ್ ಟೂಲ್ಸ್, ನಿಮ್ಮ ನೀನ ಯಾವ ಥರ ಹೆಲ್ತಿಯಾಗಿ ಇಟ್ಕೋಬೇಕು ಅಂತೇಳಿ ಅದಕ್ಕೊಂದು ಫಾರ್ಮೇಟ್ ಇರುತ್ತೆ, ಅಷ್ಟು ನೀವು ಯುಟಿಲೈಸ್ ಮಾಡ್ಕೋಬೋದು. ಸೊ ಏನೇ ಅಪ್ಡೇಟ್ಸ್ ಬೇಕಿತ್ತು, ಎಸ್ಪೆಷಲಿ ನಂಜಪ್ಪ ಲೈಫ್ ಕೇರ್, ನಂಜಪ್ಪ ಲೈಫ್ ಕೇರ್ದು ಇನ್ಸ್ಟಾಗ್ರಾಮ್ ಫಾಲೋಅಪ್ ಮಾಡಿ, ಇಲ್ಲ ಮೈಸೆಲ್ಫ್ ನಂದೊಂದು ಇನ್ಸ್ಟಾಗ್ರಾಮ್ ಇದೆ, ಆರ್ಥೋ ಸರ್ಜನ್ ಡಾಕ್ಟರ್ ಪ್ರೇಮ್ ಅಂತೇಳಿ, ಅದನ್ನಾರ ಫಾಲೋಅಪ್ ಮಾಡಿ. ಇವ್ರ ಯೂಸ್ಗಾಗಿರ್ಬೋದು, ಇಲ್ಲ ಹಿರಿಯ ನಾಗರಿಕರಿಗಾಗಿರ್ಬೋದು, ಅವ್ರು ಏನೇ ಪ್ರಾಬ್ಲಮ್ ಇದ್ರು, ಇಲ್ಲ ಎಸ್ಪೆಷಲಿ ನೀ ರಿಲೇಟೆಡ್ ಪೇನು, ಬ್ಯಾಕ್ ಪೇನ್ ರಿಲೇಟೆಡ್ ಪೇನು, ಈ ಥರ ಕ್ಯಾಂಪ್ಸ್ಗಳು ಅವಾಗ ಅವಾಗ ಮಾಡ್ತಿರ್ತೀವಿ. ಅದು ನಿಮ್ಗೆ ಅಪ್ಡೇಟ್ಸ್ ಬೇಕು ಅಂದರೆ ಯು ಹ್ಯಾಸ್ ಟು ಫಾಲೋ ಇನ್ ಇನ್ಸ್ಟಾಗ್ರಾಮ್, ಅಲ್ಲಿ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಬರುತ್ತೆ. ಓಕೆ, ಸೊ ಆಗ ನೀವು ಡೈರೆಕ್ಟ್, ಇಟ್ಸ್ ಫ್ರೀ ಆಫ್ ಕಾಸ್ಟ್, ಪ್ರತಿ ಒಂದು ತಿಂಗಳಿಗೆ ಒಂದು ಸತಿ ಒಂದು ಕ್ಯಾಂಪ್ ಫ್ರೀ ಕೊಡ್ತಿರ್ತೀನಿ ನನ್ನ ಕಡೆಯಿಂದ.
1: ಓಕೆ,
2: ಇದರ ಪ್ರತಿ ಮಂತು ಫ್ರೀ ಕ್ಯಾಂಪ್ ಇರುತ್ತೆ, ನಿಮ್ಗೆ ಯುಟಿಲೈಸ್ ಆಗಲಿ, ನಿಮ್ಗೆ ಎಜುಕೇಷನ್ ಆಗಲಿ ಅಂತ ದೃಷ್ಟಿಯಿಂದ ಮಾಡ್ತಿದ್ದೀವಿ ಹೊರತು ಯಾವುದೇ ಬೆನಿಫಿಟ್ಗೋಸ್ಕರ ಇಲ್ಲ, ಅದು ನನ್ನ ಸೋಷಿಯಲ್ ಸರ್ವಿಸ್. ಓಕೆ, ದಟ್ ಈಸ್ ಮೈ ಥಿಂಗ್ ಅಂತ ನಾನು ಪ್ರತಿ ಸಲ ಮಾಡಿಸ್ತಿರ್ತೀನಿ ನಂಜಪ್ಪ ಲೈಫ್ ಕೇರಲ್ಲಿ. ಅದ್ರ ಬಗ್ಗೆ ಅಪ್ಡೇಟ್ಸ್ಗಳು ಬೇಕಿತ್ತು ಅಂದರೆ ನಂಜಪ್ಪಲ ಹೆಲ್ತ್ ಕೇರ್ ಅನ್ನೋ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಇಲ್ಲ ಆರ್ಥೋ ಸರ್ಜನ್ ಡಾಕ್ಟರ್ ಪ್ರೇಮ್ ಅಂತ ಒಂದು ಐಡಿ ಇದೆ, ಅದು ಫಾಲೋ ಮಾಡಿ, ನಿಮ್ಗೆ ನ್ಯೂ ಅಪ್ಡೇಟ್ಸ್ಗಳು ಪ್ರತಿ ಮಂತ್ಸ್ ಸಿಗ್ತಿರುತ್ತೆ.
0: ಓಕೆ ಡಾಕ್ಟರ್, ಈಗ ಇವತ್ತಿನ ಯುವ ಪೀಳಿಗೆಗೆ ಒಂದು ಮೆಸೇಜ್ ಕೊಡೋದಾದ್ರೆ, ಕಾಲು ನೋವು ಅಥವಾ ಮೊಣಕಾಲು ತೊಂದರೆಯ ಆರಂಭಿಕ ಲಕ್ಷಣಗಳನ್ನ ಬೇಗ ಗುರುತಿಸಿ ಸರಿಯಾದ ಸಮಯದಲ್ಲಿ ನಂಜಪ್ಪ ಲೈಫ್ ಕೇರ್ಗೆ ಬಂದು ಸೂಕ್ತ ಚಿಕಿತ್ಸೆ ಪಡ್ಕೊಂಡ್ರೆ ಮುಂದೆ ಫ್ಯೂಚರ್ನಲ್ಲಿ ಈ ಮೊಣಕಾಲು ಚಿಪ್ಪು ಬದಲಾವಣೆ ಅಂದ್ರೆ ನೀ ರೀಪ್ಲೇಸ್ಮೆಂಟ್ ಸರ್ಜರಿಯಿಂದ ಹೇಗೆ ಸಂಪೂರ್ಣವಾಗಿ ದೂರವಿರಬಹುದು ಅಂತ ಹೇಳ್ಬೋದಾ?
2: ಯಾ, ನಾನು ಒಂದೇ ಹೇಳಕ್ ಇಷ್ಟಪಡ್ತೀನಿ, ಸ್ಮಾಲ್ ನೀ ಪೇನ್ ಅಂತ ಯಾವ್ದನ್ನು ನೆಗ್ಲೆಕ್ಟ್ ಅಂತೂ ಮಾಡಕ್ ಹೋಗ್ಬೇಡಿ. ಇವತ್ತಿನ ಸ್ಮಾಲ್ ನೀ ಪೇನ್ 10 ವರ್ಷ ಆದ್ಮೇಲೆ ನಿಮ್ಗೆ ದೊಡ್ಡ ಆಪರೇಷನ್ ತಂದು ನಿಲ್ಸುತ್ತೆ. ಸೊ ಹಂಗಾಗಿ ಅದು ಯಾವುದೇ ಏಜ್ ಇರಲಿ, ಓಕೆ, ಸಣ್ಣ ಮಗು ಇರಲಿ ಇಲ್ಲ ದೊಡ್ಡವ್ರು ಇರಲಿ, ನಿಮ್ಗೇನಾರ ನೀ ಇಂಜುರೀಸ್ ಆಯಿತು, ನೀ ಪೇನ್ಸ್ಗಳು ಬರ್ತಿದೆ ರೆಗ್ಯುಲರ್ ಆಗಿ, ಸಣ್ಣ ಪುಟ್ಟ ಟ್ರೀಟ್ಮೆಂಟ್ ತಗೊಂಡ್ರೂ ಕಮ್ಮಿ ಆಯ್ತಾ ಇಲ್ಲ, ಓಕೆ, ಹಣ್ಣಲ್ಲಿ ಹಂಗೇನಾರ ಇದ್ದಲ್ಲಿ ನಂಜಪ್ಪ ಲೈಫ್ ಕೇರ್ಗೆ ದಯವಿಟ್ಟು ಬನ್ನಿ. ರೆಗ್ಯುಲರ್ ಆಗಿ ಸಂಡೇ ಟು ಮಂಡೇ ಸಿಗ್ತೀನಿ. ನಿಮ್ಗೆ ಏನು ಪ್ರಾಬ್ಲಮ್ ಇದೆ, ಅದಕ್ಕೆ ಏನು ಮಾಡಿದ್ರೆ ಏನು ಸೊಲ್ಯೂಷನ್ ಇದೆ ಅನ್ನೋದು ನಾನು ನಿಮ್ಗೆ ಹೇಳ್ತೀವಿ. 100% ನಾವು ಅಪ್ಕಮಿಂಗ್ ಆಸ್ಟಿಯೋಆರ್ಥ್ರೈಟಿಸ್ ಅರ್ಲಿ ಆರ್ಥ್ರೈಟಿಸ್ನ ಅವಾಯ್ಡ್ ಮಾಡ್ಬೋದು, ಕರೆಕ್ಟ್ ಆದ ಟ್ರೀಟ್ಮೆಂಟ್ನ ಕರೆಕ್ಟ್ ಟೈಮ್ ತಗೊಂಡಲ್ಲಿ. ಸೊ ಈಗ ಡಿಲೇ ಆಗಿದೆ ನಾನು 3 ತಿಂಗಳಿಂದ ಬಿದ್ದಿದ್ದೆ, 6 ತಿಂಗಳಿಂದ ಇದ್ದೆ ಬಿದ್ದಿದ್ದೆ ಅಂತ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಸೊ ಹಂಗಿದ್ರು ಆ ಪರಿಹಾರಗಳಿದ್ದಾವೆ. ಓಕೆ, ಸೊ ಹಂಗಾಗಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಡು ನಾಟ್ ನೆಗ್ಲೆಕ್ಟ್ ಯುವರ್ ನೀ ಪೇನ್.
1: ಓಕೆ,
2: ಸ್ಮಾಲ್ ನೀ ಪೇನ್ ಕ್ಯಾನ್ ಲ್ಯಾಂಡ್ ಅಪ್ ಇನ್ ಯುವರ್ ಬಿಗ್ ಸರ್ಜರಿ ಇನ್ ಫ್ಯೂಚರ್. ಸೊ ಎಲ್ಲ ನೀ ಪೇನ್ಗೂ ಒಂದ್ಸತಿ ನೀವು ಜಸ್ಟ್ ಒಂದ್ಸತಿ ಕನ್ಸಲ್ಟ್ ಮಾಡೋದ್ರಿಂದ ನಿಮ್ ಫ್ಯೂಚರ್ ಗಂಡಾಂತರ ತಪ್ಪಿಸಬಹುದು.
1: ಓಕೆ ಡಾಕ್ಟರ್, ಇಷ್ಟೊತ್ತು ಯುವ ವಯಸ್ಸಿನವರ ಮೊಣಕಾಲಿನ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಕೇಳುಗರೆ ಕೇಳಿಸ್ಕೊಂಡ್ರಿ ಅಲ್ವಾ, ದಿನ ಜಿಮ್ನಲ್ಲಿ ಆ ಹೆವಿ ವೇಟ್ ಲಿಫ್ಟ್ ಮಾಡುವಾಗ ಅಥವಾ ಗ್ರೌಂಡ್ನಲ್ಲಿ ಕ್ರಿಕೆಟ್ ಫುಟ್ಬಾಲ್ ಆಡುವಾಗ ಇಲ್ಲ ರನ್ನಿಂಗ್ ಹೊಡೆಯುವಾಗ ಆಗ ನಮಗೆ ಎನರ್ಜಿ ಸೂಪರ್ ಆಗಿರುತ್ತೆ. ಆದರೆ ಒಂದ್ಸರಿ ಯೋಚನೆ ಮಾಡಿ, ನಮ್ಮ ಈ ಎಲ್ಲ ಆಕ್ಷನ್ಗೆ ಮೇನ್ ಸಪೋರ್ಟ್ ಆಗಿರೋದೇ ನಮ್ಮ ಮೊಣಕಾಲಿನ ಚಿಪ್ಪು. ಎಸ್, ಗಾಡಿಗೆ ಟೈರ್ ಎಷ್ಟು ಇಂಪಾರ್ಟೆಂಟೋ ನಮ್ಮ ದೇಹಕ್ಕೆ ಈ ಮೊಣಕಾಲು ಅಷ್ಟೇ ಕ್ರೂಷಿಯಲ್ ಅಂತಲೇ ಹೇಳಬಹುದು. ಸ್ಪೋರ್ಟ್ಸ್ನಲ್ಲಿ ಆಕ್ಸಿಡೆಂಟಲಿ ಗಾಯ ಮಾಡಿಕೊಳ್ಳೋದಾಗ್ಲಿ ಅಥವಾ ಮೊಣಕಾಲು ನೋವನ್ನ ಏ ಬಿಡು ಸಣ್ಣ ನೋವು ಅಂತ ನೆಗ್ಲೆಕ್ಟ್ ಮಾಡಲೇಬೇಡಿ ಸ್ನೇಹಿತರೆ. ಇವತ್ತು ಚಿಕ್ಕದಾಗಿ ಕಾಣಿಸು ಆ ಸಣ್ಣ ನೋವು ಫ್ಯೂಚರ್ನಲ್ಲಿ ನಮ್ಮ ಆಕ್ಟಿವ್ ಲೈಫ್ಗೆ ರೆಡ್ ಸಿಗ್ನಲ್ ಹಾಕ್ಬಿಡ್ಬೋದು. ಹಾಗಾಗಿ ನಿಮಗೂ ಅಥವಾ ನಿಮ್ಮ ಮನೆಯಲ್ಲಿರೋ ಹಿರಿಯರಿಗೂ ಮೊಣಕಾಲು ನೋವು ಬಂದು ಅಯ್ಯೋ ನೀ ರೀಪ್ಲೇಸ್ಮೆಂಟ್ ಅಂತಾರೇನೋ, ಆಪರೇಷನ್ ಅಂದ್ರೆ ಹೆದರಿಕೆ ಅಂತ ಭಯ ಪಡಬೇಡಿ ಸ್ನೇಹಿತರೆ. ನಮ್ಮ ಶಿವಮೊಗ್ಗದ ನಂಜಪ್ಪ ಲೈಫ್ ಕೇರ್ನಲ್ಲಿ ನುರಿತ ತಜ್ಞ ವೈದ್ಯರಾದ ಡಾಕ್ಟರ್ ಪ್ರೇಮ್ ರಾಜ್ ಎಸಿ ಅವರು ನಿಮ್ಮ ಸಮಸ್ಯೆಗೆ ಸೂಕ್ತವಾದ ಸರಿಯಾದ ಮಾರ್ಗದರ್ಶನ ಹಾಗೂ ಪರಿಹಾರವನ್ನ ಅವರು ನೀಡ್ತಾರೆ ಅಂತ ಹೇಳ್ತಾ, ಮರೆತು ಬಿಡಿ ಆ ಭಯಾನ, ಕಾಪಾಡಿಕೊಳ್ಳಿ ನಿಮ್ಮ ಮೊಣಕಾಲಿನ ಆರೋಗ್ಯವನ್ನ. ಹೆಲ್ತ್ ಈಸ್ ವೆಲ್ತ್. ನಿಮ್ಮ ಮೊಣಕಾಲು ಗಟ್ಟಿಯಾಗಿದ್ರೆ ನೀವು ಲೈಫ್ನಲ್ಲಿ ಯಾವತ್ತು ಫಾಸ್ಟ್ ಆಗಿ ಓಡಾಡಬಹುದು ಅಂತ ಹೇಳ್ತಾ, ಇವತ್ತಿನ ಸಂಪೂರ್ಣ ಆರ್ಥೋಪೆಡಿಕ್ ಆರೈಕೆಯೊಂದಿಗೆ ನೋವಿಲ್ಲದೆ ಮತ್ತು ಸರಾಗವಾಗಿ ಓಡಾಡಬಹುದಾದಂತಹ ಮಾಹಿತಿಯೊಂದಿಗೆ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
4: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
5: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-8083. ಸಂಖ್ಯೆ ಮತ್ತೊಮ್ಮೆ 0818-2-3-5-8-0-8-3. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಹಾಯ್, ಹಲೋ, ಗುಡ್ ಮಾರ್ನಿಂಗ್, ಶುಭೋದಯ, ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಹಾಗೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ ಅಂತ ಹೇಳ್ತಾ, ಸ್ನೇಹಿತರೆ ಹೇಗಿದ್ದೀರಾ? ಎಲ್ಲರೂ ತಿಂಡಿ ಆಯಿತು ಅಂತ ಅನ್ಕೊಳ್ತೀನಿ. ಹಾಗೆ
0: ಯಾರ್ಯಾರ ಮನೇಲಿ ಏನೇನು ಸ್ಪೆಷಲ್ ಅಂತಾನು ಹೇಳ್ತಾ ಇವತ್ತು ಕಾರ್ಯಕ್ರಮವನ್ನು ಶುರು ಮಾಡೋಣ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಿನ್ನೆ ಅಷ್ಟೇ ನಮ್ಮ ಇಂಡಿಯನ್ ಮ್ಯೂಸಿಕ್ ಇಂಡಸ್ಟ್ರೀಸ್ ಮೆಲೋಡಿ ಕಿಂಗ್ ಎವರ್ ಗ್ರೀನ್ ಎವರ್ ಯಂಗ್ ಸೋನು ನಿಗಮ್ ಅವರ ಬರ್ತ್ಡೇಯನ್ನು ಆಚರಿಸ್ಕೊಂಡಿದ್ದಾರೆ. ಸೊ ಇವರ ಒಂದು ಹಾಡು ಕೇಳ್ತಾ ಇದ್ರೆ ಎಂಥವ್ರಿಗೂ ಮನ್ಸು ಕರ್ಗೋಗ್ಬಿಡುತ್ತೆ. ಸೊ ಇವರು 3ನೇ ವಯಸ್ಸಿಗೆ ಸ್ಟೇಜ್ ಎಂಟ್ರಿ ಕೊಟ್ಟರು. ನಾವು 3 ವರ್ಷದ ಮೇಲೆ ಮಗುವಿದ್ದಾಗ ಮನೆ ಗೋಡೆ ಮೇಲೆ ಬಳಪ ಇಟ್ಕೊಂಡು ಗೀಚ್ತಾ ಇರ್ತೀವಿ ಅಲ್ವಾ. ಆದರೆ ಸೋನು ನಿಗಮ್ ಅವರು 3ನೇ ವಯಸ್ಸಿನಲ್ಲೇ ಅಪ್ಪನ ಜೊತೆ ಸ್ಟೇಜ್ ಏರಿ ಕ್ಯಾ ಹುವಾ ತೇರವಾದ ಅಂತ ಮೈಕ್ ಹಿಡ್ಕೊಂಡು ಹಾಡ್ತಾ ಇದ್ರಂತೆ. ಅಂದೇ ಫಿಕ್ಸ್ ಆಗಿಬಿಟ್ರು ಈ ಹುಡುಗ ದೊಡ್ಡವನಾದ್ಮೇಲೆ ಇಡೀ ದೇಶದ ಹೃದಯ ಕದೀತಾನೆ ಅಂತ ಹಾಗೆ ಮಾಡಿಬಿಟ್ರು ನಮ್ಮ ಸೋನು ನಿಗಮ್ ಅವರು. ಸೊ ಅವರ ಒಂದು ಕನ್ನಡ ಅಥ ಹಾಗೆ ಹಿಂದಿ ಚಿತ್ರದ ಗೀತೆಗಳನ್ನು ನೀವು ಕೂಡ ಹಾಡಿ ಇವತ್ತು ನಮ್ಮೆಲ್ಲರ ಮನಸ್ಸುಗಳನ್ನು ಖುಷಿ ಖುಷಿಯಾಗಿ ಇಟ್ಕೊಳ್ಳೋಣ ಅಂತ ಹೇಳ್ತಾ ಮೊದಲನೇ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ. ಅರೆರೆ ಏನ್ರಿ ಮಾತಾಡ್ರಿ, ಕಾಲಲ್ಲಿ ಇದೆ, ಕಾಲ್ ಸಿಕ್ಕಿದೆ, ಮಾತಾಡ್ರಿ. ಹಲೋ
8: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ. ಎಸ್ ಉಮಾ ಮೇಡಮ್, ಶುಭೋದಯ. ತಿಂಡಿ
8: ಇಲ್ಲಮ್ಮ, ಪುಳಿಯೋಗರೆ ಆಗ್ಬೇಕಿಲ್ಲ.
0: ಓಕೆ. ಎಸ್
8: ನಿಮ್ದಮ್ಮ?
0: ಇವತ್ತು ನಮ್ಮಲ್ಲಿ ಮೆಂತ್ಯ ಬಾತ್.
8: ಓಕೆ
0: ರೆಡಿನಾ?
8: ಎಲ್ಲರಿಗೂ ಹೇಳ್ಬೇಕಾಗತ್ತೆ, ಸಾರಿ ಮೊದ್ಲೇ ಕೇಳಿದಿಕ್ಕೆ. ಮೊದ್ಲೇ ರೆಡಿ ಹಾಕಿದ್ರೆ ಎಲ್ಲರೂ ಕೇಳ್ತಾರೆ, ಆಗಾಗ ನಾನು ಕೇಳ್ತಾನೆ ಇರ್ತೇನೆ, ತಿಂಡಿ ಏನು, ನಿಮ್ ತಿಂಡಿ ಏನು ಅಂತ.
0: ಎಸ್ ಓಕೆ. ಉಮಾ ಅವರೇ, ಇವತ್ತು ಸೋನು ನಿಗಮ್ ಅವರ ಒಂದು ಹಾಡನ್ನ ಹಾಡಬಹುದು?
8: ಗೊತ್ತು ಗೊತ್ತು, ಅವ್ರದ್ದೊಂದು ತಗೊಂಡಿದೀನಿ.
0: ಓಕೆ.

0: ಶಿವವು ಸಸಿಯಾಗಿದೆ. ಸರಿ
1: ಓಕೆ, ಎಸ್ ಥ್ಯಾಂಕ್ ಯು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು.
1: ಓಕೆ, ಎಸ್ ಉಮಾ ಅವರು ಗೆಳೆಯ ಚಿತ್ರದಿಂದ ಈ ಒಂದು ಹಾಡನ್ನ ಹಾಡಿದಾಯ್ತು. ಸೋನು ನಿಗಮ್ ಅವರು ಹಾಡಿರುವಂತಹ ಹಾಡನ್ನ ಉಮಾ ಅವರು ಹಾಡಿದಾಯ್ತು ಅಂತ ಹೇಳ್ತಾ ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
2: ನಮಸ್ತೆ ಮೇಡಮ್.
1: ನಮಸ್ತೆ ಪ್ರೇಮ ಅವರು.
2: ಹೌದು ಮೇಡಮ್.
1: ಆಯ್ತಾ ತಿಂಡಿ?
2: ತಿಂಡಿ ಆಯ್ತು ಮೇಡಮ್, ದೋಸೆ ಪಲ್ಯ ಮೇಡಮ್.
1: ಓಕೆ ಸೂಪರ್. ಓಕೆ, ಇವತ್ತು ಸೋನು ನಿಗಮ್ ಅವರ ಹಾಡನ್ನ ಹಾಡ್ಬೋದು ಪ್ರೇಮ ಅವರೇ?
2: ಹೌದು ಮೇಡಮ್, ಹಾಡ್ತೀನಿ ಮೇಡಮ್. ಒಂದು
1: ಹಾಡಿ.

0: ಸೂಪರ್ ಸೂಪರ್, ಥ್ಯಾಂಕ್ ಯು ಪ್ರೇಮ್ ಅವರೇ ಕರೆ ಮಾಡಿದಕ್ಕೆ ಧನ್ಯವಾದಗಳು.
1: ಧನ್ಯವಾದ ಮೇಡಮ್.
0: ಓಕೆ, ಎಸ್ ಪ್ರೇಮ ಅವರು ಒಂದೊಳ್ಳೆ ಹಾಡನ್ನ ಹಾಡಿದಾಯ್ತು. ಹಾಗೆ ಈ ಹಾಡು ಕೇಳ್ತಿದ್ದಂಗೆ ಎಲ್ಲರ ಮನಸ್ಸುಗಳು ಪುಳುಕ ಆಗುತ್ತೆ ಅಂತ ಹೇಳ್ತಾ ಈಗ ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ. ಬನ್ನಿ, ಯಾರು ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ.
2: ಹಲೋ.
0: ಹಾಯ್.
2: ಹಾಯ್, ಗುಡ್ ಮಾರ್ನಿಂಗ್.
0: ಗುಡ್ ಮಾರ್ನಿಂಗ್ ಸುಪ್ರೀತಾ. ಹೇಗೆ ಆಯ್ತಾ?
2: ಓ ಆಯ್ತು. ನಿಮ್ದು?
0: ನಮ್ದು ಆಯ್ತು. ಏನ್
2: ಮಾಡಿದ್ರಿ? ನಾನ್ ಅದೇ ಇವತ್ತು ಸೋನು ನಿಗಮ್ ಇದ್ದು ಟಾಪಿಕ್ ಇತ್ತಲ್ಲ, ತುಂಬಾ ಖುಷಿ ಆಯ್ತು. ಅವರಿಗೆ ಫೇವರಿಟ್ ಸಿಂಗರ್ ಅವರು, ಸೊ ಅದಕ್ಕೆ ಒಂದು ಕಾಲ್ ಮಾಡಿದ್ದು.
0: ಓಕೆ ಓಕೆ. ಸುಪ್ರೀತಾ ಅವರೇ, ಯಾವ ಹಾಡನ್ನ ಹಾಡ್ತಾ ಇದ್ದೀರಾ?
2: ಟೈಟಾನಿಕ್ ಹೀರೋಯಿನ್.
0: ಓ ಸೂಪರ್, ಹಾಡಿಪ.
2: ಓಕೆ. ನನ್ನ ಕನಸುಗಳಲ್ಲಿ ನಿನ್ನ ಕಂಡೇ

0: ಬದುಕಿನಲ್ಲಿ ಇನ್ನೂ ಹಿಡಿಯಬೇಕು ನೀನು ಅದೃಷ್ಟದ ಕೈ ಕಾಲ ಅವಳಿಗೆ ಮೀಸಲು ಟೈಟಾನಿಕ್ ಹೀರೋ ನನ್ನ ಚೆಲುವೇ ಅವಳಿಗೆ ನನ್ನ ಮನಸ್ಸು ಮೀಸಲು ಈ ಕನಸು ಮೀಸಲು.
1: ವಾವ್ ವಾವ್ ವಾವ್, ಸೂಪರ್ ಸೂಪರ್ ಸುಪ್ರೀತ್ ಅವರೇ, ಥ್ಯಾಂಕ್ ಯು, ಸೂಪರ್ ಆಗಿ ಹಾಡಿದ್ರಿ.
2: ಥ್ಯಾಂಕ್ ಯು ಸೋ ಮಚ್.
1: ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ, ನಮ್ಮ ಸುಪ್ರೀತ್ ಅವರು ನಮ್ಮ ಕೋಗಿಲೆ ಅಂತಲೇ ಹೇಳ್ಬೋದು, ನಮ್ಮ ಕೇಳುಗರ ಒಬ್ಬರು ಧ್ವನಿಯಲ್ಲಿ ಕೋಗಿಲೆಯ ಧ್ವನಿ ಅಂತಲೇ ಹೇಳ್ಬೋದು. ಸೊ ಅವರು ಟೈಟಾನಿಕ್ ಹೀರೋಯಿನ್ ಯಾವ ಚಿತ್ರದ್ದು, ಟೈಟಾನಿಕ್ ಹೀರೋಯಿನ್ ಯಾವ ಚಿತ್ರದ್ದು, ಸ್ನೇಹ ಲೋಕ ಚಿತ್ರದ್ದು. ಎಸ್, ಈ ಒಂದು ಚಿತ್ರದಲ್ಲಿ ನಮ್ಮ ಸೋನು ನಿಗಮ್ ಅವರು ಹಾಡಿರುವಂತಹ ಹಾಡನ್ನು ಈಗ ತಾನೇ ಸುಪ್ರೀತ್ ಅವರು ಹಾಡಿದಾಯಿತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ
3: ಹಲೋ,
1: ನಮಸ್ತೆ.
3: ನಮಸ್ಕಾರ ಮೇಡಮ್, ಗುಡ್ ಮಾರ್ನಿಂಗ್. ನಾನು ಬ್ರಹ್ಮಾನಂದ ರಾನಡೆ, ವಿದ್ಯಾನಗರ, ಶಿವಮೊಗ್ಗ ಮಾತಾಡ್ತಾ ಇದ್ದೀನಿ.
1: ಗುಡ್ ಮಾರ್ನಿಂಗ್ ಬ್ರಹ್ಮಾನಂದ ಸರ್, ತಿಂಡಿ ಆಯ್ತಾ?
3: ತಿಂಡಿ ಆಯ್ತು ಮೇಡಮ್. ನಿಮ್ದು?
1: ನಮ್ದು ಆಯ್ತು. ಓಕೆ, ಇವತ್ತು
3: ಸೋನು ನಿಗಮ್ ಅವ್ರದ್ದು ಹುಟ್ಟುಹಬ್ಬ ಅಲ್ಲ ಮೇಡಮ್?
1: ನಿನ್ನೆ ಇತ್ತು.
3: ಅವರಿಗೆ ಶುಭಾಶಯ ಕೋರೋಣ.
1: ಓಕೆ,
3: ಅವರು ಕನ್ನಡದ ಇದು ಮುಂಗಾರು ಮಳೆಯಲ್ಲಿ ಒಂದ್ ಒಳ್ಳೆ ಹಾಡು ಹೇಳಿದ್ದಾರೆ. ಈಗ ಮಳೆ ಬೇರೆ ಸ್ವಲ್ಪ ಬರ್ತಾ ಇದೆ, ಆದ್ರೂ ಪರವಾಗಿಲ್ಲ, ಮಳೆ ಹಾಡೇ ಹಾಡ್ತೀನಿ.

ಪ್ರೇಮದ ಮಾಲೆ ಸುರಿ ಬಬಲುಮೆಯ ಜಡಿ ಮಳೆಗೆ ಪ್ರೀತಿ ಮೂಡಿದೆ. ಯಾವ ಚಿಪ್ಪಿನಲ್ಲಿ ಯಾವ ಹನಿಯು ಮುತ್ತಾಗುವುದೋ, ಒಲವು ಎಲ್ಲಿ ಕುಡಿಯೊಡೆಯುವುದೋ,

0: ಮುಗಿಲು ಸುರಿದ ಮುತ್ತಿನ ಗುರುತು ನನ್ನ ಗೆದೆಯ ತುಂಬಾ, ಅವಳು ಬಂದ ಹೆಜ್ಜೆಯ ಗುರುತು ಹೆಜ್ಜೆ ಗೆಜ್ಜೆಯ ಸವಿಸದ್ದು ಪ್ರೇಮನಾದವೋ. ಎದೆ ಮುಗಿಲಿನಲ್ಲಿ ರಂಗು ಚೆಲ್ಲಿ ನಿಂತಳು ಅವಳು, ಬರೆದು ಹೆಸರ ಕಾಮನ ಬಿಲ್ಲು ಏನು ಮೋಡಿಯೋ. ಮುಂಗಾರು ಮಳೆಗೆ ಏನು ನಿನ್ನ ಹನಿಗಳಲೀಲೆ. ಇನ್ನ ನೋಡಿ ಇದೆ ಸಾಕು ಮೇಡಮ್.
1: ಓಕೆ, ಥ್ಯಾಂಕ್ ಯು, ಕರೆ ಮಾಡಿದಕ್ಕೆ ಧನ್ಯವಾದಗಳು ಬ್ರಹ್ಮಾನಂದ ಸರ್.
0: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.
1: ಯೆಸ್ ಓಕೆ, ಮುಂಗಾರು ಮಳೆ ಚಿತ್ರದಿಂದ ಈ ಒಂದು ಸುಂದರವಾದ ಹಾಡನ್ನ ಹಾಡಿದಾಯ್ತು ಬ್ರಹ್ಮಾನಂದ ಸರ್ ಅವರು. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ ಹಲೋ, ನಮಸ್ತೆ
2: ಮೇಡಮ್. ಸಿಗಲಾಮ್ ಕೊಡಿದ್ರೆ ಸಿಕ್ಕಿದ ಖುಷಿ ಆಯ್ತು ಮೇಡಮ್.
1: ಓಕೆ, ಎಸ್ ವಿಶ್ವಾಸ್ ಅವರು
2: ಮೇಡಮ್, ಸೋನಿಗಮ್ ಅವರು ವಿಶೇಷ ಅಲ್ಲ ಮೇಡಮ್, ಹಾಗಾಗಿ ನಾನು ಅವರು ಆಡಿರೋಂತ ಹಿಂದಿ ಹಾಡ್ನ ತಗೊಂತೀನಿ ಮೇಡಮ್. ಯಾಕಂದ್ರೆ ಕನ್ನಡದಲ್ಲಿ ಆಡ್ತಾರಲ್ಲ ಅವ್ರಿಗೆ ಚಾನ್ಸ್ ಸಿಗಿ ಅಂತ, ಹಿಂದಿ ಕಡಿಮೆ ಜನ ಆಡ್ತಾರಲ್ಲ ಹಾಗಾಗಿ.
1: ಖಂಡಿತ ಹಾಡಿಪ.
2: ಆಮೇಲೆ ನನಗೆ ಸೋನಿಗಮ್ ಬಗ್ಗೆ ತುಂಬಾ ಕೆಟ್ಟ ಕೋಪ ಇದೆ ಮೇಡಮ್. ಯಾಕಂದ್ರೆ ಯಾವ್ದೇ ಫಂಕ್ಷನ್ ಹೋದ್ರು ಅಲ್ಲಿ ಯಾರೋ ಒಬ್ರು ಸಭಿಕರು ಮುಂದೆ ಒಬ್ರು ಕನ್ನಡಿಗ ಕನ್ನಡ ಅಂದ ತಕ್ಷಣ ಇವರು ಸ್ವಲ್ಪ ರಾದಂತ ಮಾಡಿದ್ರು ಕನ್ನಡ ಭಾಷೆ ಬಗ್ಗೆ.
1: ಅದು ಮರ್ತ್ಬಿಡ್ಬೇಕು, ಅದು ನಮ್ಮ ಕನ್ನಡಿಗರ ಒಂದು ಹೆಮ್ಮೆ ತನ ಅಷ್ಟೇ.
2: ಕನ್ನಡ ಭಾಷೆ ಬಗ್ಗೆ ಕನ್ನಡಿಗರ ಬಗ್ಗೆ ಅವೇರ್ನಾಕರಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು.
1: ಹೌದು,
2: ಆ ಇದ್ರ ಬಗ್ಗೆ ನಂಗೆ ಆಕ್ಷೇಪ ಇದೆ ಮತ್ತೆ ಧಿಕ್ಕಾರ ಇದೆ ಮೇಡಮ್. ನಾನು ಸೋನಿಗಮ್ ಒಂದು ಆದ್ರೂ ಇವತ್ತು ಅವಕಾಶ ಕೊಡೋದಕ್ಕೆ ಧನ್ಯವಾದಗಳು. ಒಂದು ಆಡಳಿತ.
1: ಓಕೆ ಮಾ.

0: ಥ್ಯಾಂಕ್ ಯು ಕರೆ ಮಾಡಿದಕ್ಕೆ ಧನ್ಯವಾದಗಳು. ಓಕೆ, ವಿಶ್ವಾಸ್ ಅವರು ಒಂದು ಮಾತು ಹೇಳ್ತಾ ಇದ್ರು, ಅದು ಬೇಡ ನಮಗೆ, ಅದು ಹಾಗೆ ಒಂದು ಸುಮಾರು ದಿವಸ, ಒಂದು ವರ್ಷನೇ ಆಯಿತು, ಕಳೆದೋಯ್ತು. ಈಗ ತಾನೇ ಅವರು ಒಂದು ಒಳ್ಳೆ ಹಾಡನ್ನು ಹಾಡಿದರು, ಹರ್ ಗಡಿ ಬದಲ್ ರಹಿ ಹೇ, ಇದು ಸ್ಟಾರ್ಟಿಂಗ್ ಸೆಂಟೆನ್ಸೇ ಹೇಳ್ತಾ ಇದೆ ಅಲ್ವಾ. ಅದು ಏನು ಕೆಲವೊಂದು ಆಗಿರುತ್ತೆ, ಅದು ಮರ್ತು ಬಿಡೋಣ ಅಲ್ವಾ. ನಾವು ಕನ್ನಡಿಗರಪ್ಪ, ನಾವು ಅಂದಿರ್ತಾರೆ ಅಂತಂದ್ಬಿಟ್ಟು ನಾವು ಅದೇ ಥರ ಜಿದ್ದಿಟ್ಕೊಂಡ್ರೆ ನಮಗೂ ಅವ್ರಿಗೂ ಏನು ವ್ಯತ್ಯಾಸ? ಬಟ್ ಇದನ್ನು ಬೇಡ, ಈ ಸ್ಟೇಟ್ಮೆಂಟ್ಸು ಅದೆಲ್ಲ ಬೇಡ. ಇವತ್ತು ಅವರು ಹಾಡಿರುವಂತಹ ಕನ್ನಡ ಆಗಲಿ ಅಥವಾ ಹಿಂದಿ ಹಾಡುಗಳನ್ನು ಹಾಡ್ತಾ ನಮ್ಮ ಮನಸ್ಸುಗಳನ್ನು ಖುಷಿಯಾಗಿ ಇಟ್ಕೊಳ್ಳೋದೇ ನಮ್ಮ ಒಂದು ಈ ಒಂದು ಕಾರ್ಯಕ್ರಮದ ಉದ್ದೇಶ ಅಂತ ಹೇಳ್ತಾ, ಎಸ್, ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಹಲೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಕುಸುಮ ಅವರೇ, ತಿಂಡಿ ಆಯ್ತಾ?
1: ಶ್ವೇತಾ, ತಿಂಡಿ ಆಯ್ತು.
0: ಏನ್ ಮಾಡಿದ್ರಿ?
1: ಇದು ದೋಸೆ, ಕೆಂಪ್ ಚಟ್ನಿ, ತರಕಾರಿ ಪಲ್ಯ.
0: ಓ ಸೂಪರ್. ಓಕೆ, ಇವತ್ತು ಯಾವ ಗೀತೆನ ಹಾಡ್ತಾ ಇದ್ದೀರಾ ಸೋನು ನಿಗಮ ಅವ್ರದ್ದು?
1: ಗೀತೆನಾ? ಮಿಲನ ಚಿತ್ರದ್ದು.
0: ಓ ಸೂಪರ್, ಹಾಡಿ.
1: ನಿನ್ನಿಂದಲೇ ತನ ಸುಂದ

0: ಸೂಪರ್ ಸೂಪರ್ ಕುಸುಮ ಅವರೇ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು ಶ್ವೇತಾ,
0: ಸೂಪರ್ ಆಗಿ ಹಾಡಿದ್ರಿ. ಓಕೆ, ನಮ್ಮ ಕುಸುಮ ಅವರು ನಿನ್ನಿಂದಲೇ ಸಾಂಗ್ ತುಂಬ ಚೆನ್ನಾಗಿ ಹಾಡ್ತಾ ಇದ್ರು, ನಿನಗಾಗಿ ಅಲ್ಲ ನಿನ್ನಿಂದಲೇ. ಎಸ್, ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ ಹಲೋ
2: ಮೇಡಮ್, ನಮಸ್ತೆ.
0: ನಮಸ್ತೆ ಸೋಮಶೇಖರ್ ಸರ್.
2: ಮೇಡಮ್ ಎಷ್ಟು ಇದಿದೆ ಅಂದ್ರೆ ನೋಡ್ರಿ, ಎಲ್ಲಾರು ಊಟಕ್ಕೆ ಹೋದ ಕೊನೆ ಪಂಕ್ತಿ ಆದ್ರೆ ಸ್ವೀಟ್ ಎಲ್ಲ ಮುಗ್ದೋಗ್ಬಿಟ್ಟಿರುತ್ತೆ ಅಂತಾರಲ್ಲ, ಹಂಗ ನಾನು ಹಾಡೋ ಸೆಲೆಕ್ಟ್ ಮಾಡ್ಕೊಂಡಿದ್ದು ಎರಡು
0: ಹಾಡುಗಳು.
2: ಆದ್ರೂ ತೊಂದ್ರೆ ಇಲ್ಲ ಮೇಡಮ್, ಸೋನು ನಿಗಮ್ ಅವರು ತುಂಬಾ ಹಾಡುಗಳನ್ನ ಹಾಡಿದ್ದಾರೆ.
0: ಖಂಡಿತ.
2: ಅದೊಂದು ನಾನು ಬೊಂಬಾಟ್ ಅನ್ನೋ ಚಿತ್ರದ ಒಂದು ಹಾಡ್ತೀನಿ ಮೇಡಮ್.
0: ಹಾಡಿ ಸರ್.

0: ಓಕೆ, ಸೂಪರ್ ಸೂಪರ್ ಸರ್, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ, ಧನ್ಯವಾದಗಳು.
1: ಧನ್ಯವಾದಗಳು ಮೇಡಮ್, ತಮಗೂ ಕೂಡ.
0: ಓಕೆ, ಬೊಂಬಾಟ್ ಚಿತ್ರದಿಂದ ಬೊಂಬಾಟಾಗಿ ನಮ್ಮ ಸೋಮಶೇಖರ್ ಅವರು ಹಾಡಿದಾಯ್ತು, ಸೋನು ನಿಗಮರ ಹಾಡನ್ನ ಹಾಡಿದಾಯ್ತು ಅಂತ ಹೇಳ್ತಾ ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಕೇಳೋಣ. ಹಲೋ,
2: ಹಲೋ,
0: ನಮಸ್ತೆ.
2: ನಮಸ್ತೆ ಅರ್ಪಿತಾ.
0: ಅಳು ಬರ್ತಿದೆ ನಂಗೆ. ನನ್ನ ಹೆಸರೇ ನೀವು ಗುರುತಿಸ್ಲಿಲ್ಲ ಅಲ್ಲ, ಅದಕ್ಕೆ
2: ಶ್ವೇತಾ.
0: ಎಸ್ ಎಸ್,
2: ಸ್ಮೈಲಿಂಗ್ ಶ್ವೇತಾ.
0: ಯಾಕ್ರಿ ಶೋಭಾ ಅವರೇ, ಮದ್ವೆ ಮನೇಲಿ ಎಲ್ಲ ಕಳ್ದೋಗ್ಬಿಟ್ರೇನು?
2: ಏನ್ ಮಾಡದ್ರಿ, ಸ್ವಲ್ಪ ಬಿಸಿ ಇದೀನಿ, ಅದ್ರಲ್ಲೂ ನಿಮ್ಮ ವಾಯ್ಸ್ ಕೇಳಬೇಕು ಅಂತ ಕಾಲ್ ಮಾಡೋದೊಂದು ರಿಲ್ಯಾಕ್ಸ್.
0: ಓಕೆ, ಇವತ್ತು ಸೋನು ನಿಗಮ್ ಅವರ ಹಾಡನ್ನ ಹಾಡ್ಬೋದಲ್ವಾ?
2: ಸೂಪರ್ ಅವ್ರದ್ದು, ಎಷ್ಟ ಹಾಡು ಹೇಳೋದು. ಒಂದ್ ಹೇಳ್ತೀನಿ, ಎಲ್ರು ಹೇಳಿದಾರ ಏನೋ ಗೊತ್ತಿಲ್ಲ,

0: ஓகே
1: சூப்பர், தேங்க் யூ சுபோரே.
0: அதன் சூப்பரா எழுதிற பாலனம் சோனு நிகம்.
1: எஸ் ஹவ்டு. ஓகே தேங்க் யூ மா, தேங்க் யூ,
0: தேங்க் யூ.
1: ನಮ್ಮ ಶೋಭಾ ಅವರು ಕರೆ ಮಾಡಿ ಆ ಮಿಲನ ಚಿತ್ರದ ಒಂದು ಗೀತೆಯನ್ನು ಹಾಡಿದ್ದಾಯಿತು. ಸೊ ನೀವು ಕೂಡ ಕರೆ ಮಾಡ್ಬೋದು. ಕರೆ ಮಾಡಬೇಕಾದ್ರೂ ಸಂಖ್ಯೆ 9686090629. ಈಗ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನು ತಗೊಂಡು ವಾಪಸ್ ಬರ್ತೀನಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ, ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೆ ಆಡ್ಲಿಲ್ಲ.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
4: ನನ್ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ. ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ ಸರಿಯಾಗಿದೆ ಕಣೋ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in ನಲ್ಲಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ?
7: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
6: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
7: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
6: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
7: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
1: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಸೋನು ನಿಗಮ್ ಅವರು ಹಾಡಿರುವಂತಹ ಕನ್ನಡ ಅಥವಾ ಹಿಂದಿ ಗೀತೆಗಳನ್ನು ನೀವು ಹಾಡ್ಬೋದು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
8: ಹಲೋ,
1: ನಮಸ್ತೆ.
8: ನಮಸ್ತೆ.
1: ಎಸ್ ವೇದ ಮ್ಯಾಮ್, ಚಾ ಆಯ್ತಾ?
8: ನಮ್ದು
1: ತಿಂಡಿ ಆಯ್ತು.
8: ಎಂತ ತಿಂಡಿ
1: ಇವತ್ತು? ಮೆಂತೆ ಬಾತು. ಮೆಂತೆ, ಮೆಂತೆ ಬಾತು,
8: ಮೆಂತೆ ಬಾತು,
1: ಮೆಂತೆ, ಮೆಂತೆ ಸೊಪ್ಪು ಗೊತ್ತಲ್ವಾ? ಹೌದು. ಓಕೆ, ಇವತ್ತು ಸೋನು ನಿಗಮ್ ಅವರ ಒಂದು ಹಾಡನ್ನ ಹಾಡ್ಬೋದು.
8: ಇದು ಯಾವ್ದು, ಪಯಣದಿಂದ. ಮಾನಸ ಗಂಗೆ ಮಾನಸ

0: ಆಗುಂಬೆ ತುಂತುರಿನಂತೆ ಅವಳಂದು ನಿಲ್ಲದ ಕವಿತೆ. ಬಂಗಾರ ಬಂಗಾರ ಧರೆಗಿಳಿದ ಮಂದಾರ, ಮಾನಸ ಗಂಗೆ ಮಾನಸ ಗಂಗೆ ಅವಳ ಅಂದ ಹೇಳಲಿ ಹಿಂಗೆ. ಮಾನಸ ಗಂಗೆ ಮಾನಸ ಗಂಗೆ ಅವಳ ಅಂದ ಹೇಳಲಿ ಹಿಂಗೆ. ಧನ್ಯವಾದಗಳು.
1: ಓಕೆ, ಥ್ಯಾಂಕ್ ಯು. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ಅವಳು ತುಂಬಾ ಪುಣ್ಯ ಮಾಡಿದಾಳಲ್ಲ.
1: ಎಸ್, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು,
0: ಥ್ಯಾಂಕ್ ಯು.
1: ಯಾರು ಪುಣ್ಯ ಮಾಡಿದ್ದಾರೆ? ಹೀರೋಯಿನ್ನಾ? ಎಸ್. ನಮ್ಮ ಪಯಣ ಚಿತ್ರದಿಂದ ನಮ್ಮ ವೇದ ಶೆಟ್ಟಿ ಮೇಡಮ್ ಅವರು ಈ ಗೀತೆಯನ್ನು ಹಾಡಿದ್ದಾಯಿತು. ಸೋನು ನಿಗಮ್ ಅವರು ಈ ಒಂದು ಗೀತೆಯನ್ನು ಹಾಡಿದ್ದಾರೆ. ಸೊ ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
2: ನಮಸ್ತೆ ಮೇಡಮ್.
1: ನಮಸ್ತೆ
2: ನಮಸ್ತೆ ಮೇಡಮ್. ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ ಮೇಡಮ್.
1: ಓಕೆ ಸುಬ್ರಹ್ಮಣ್ಯ ಸರ್, ತಿಂಡಿ ಆಯ್ತಾ?
2: ತಿಂಡಿ ಆಯ್ತು ಮೇಡಮ್. ನಿಮ್ದು ಆಯ್ತಾ ಮೇಡಮ್?
1: ನಮ್ದು ಆಯ್ತು.
2: ಮೆಂತ್ಯ ಬಾತ್ ಅಂತ ಕೇಳಿದೆ.
1: ಖಂಡಿತ ಖಂಡಿತ.
2: ನಮ್ದು ಚಪಾತಿ ಮೇಡಮ್.
1: ಐ ಸೂಪರ್. ಚಪಾತಿ ಜೊತೆಗೆ?
2: ಹಾ ಮೇಡಮ್,
1: ಜೊತೆಗೆ ಚಪಾತಿಗೆ.
2: ಚಪಾತಿ ಜೊತೆಗೆ ನೆನ್ನೆ ಹೆಸರು ಕಾಳು ಮೊಳಕೆ ಕಟ್ಟಿರೋದು ಸಾರಿತ್ತು ಮೇಡಮ್. ಅದೇ ಬರ್ತೇನೆ ಮೇಡಮ್.
1: ಓಕೆ ಎಸ್. ಸುಬ್ರಹ್ಮಣ್ಯ ಅವರು ಇವತ್ತು ಸೋನು ನಿಗಮ್ ಅವರ ಹಾಡು ಹಾಡ್ಬೋದು.
2: ಹಾ ಮೇಡಮ್. ಸರಿ ಮೇಡಮ್, ನಾನು ಕಾಂಚನ ಗಂಗಾ ಚಿತ್ರದ ಒಂದು ತಗೊಂಡಿದ್ದೀನಿ ಮೇಡಮ್.
1: ಓಕೆ.
2: ಸೂರ್ಯನ ಕಿರಣ ತುಂಬಿಸಿ ತಾನೆ ತಾವರೆ ಅರಳಿತು, ನಿನ್ನ ಈ ಸ್ಪರ್ಶಕ್ಕೆ ತಾನೆ ಹೃದಯವು ಮಣಿಯಿತು. ಸೂರ್ಯನ ಕಿರಣ ತುಂಬಿಸಿ ತಾನೆ ತಾವರೆ ಅರಳಿತು, ನಿನ್ನ ಈ ಪ್ರೇಮ ಸ್ಪರ್ಶಕ್ಕೆ ತಾನೆ ಹೃದಯವು ಅರಳಿತು. ಕಾಂಚನ ಗಂಗಾ ನೀಡಲಿ ಪ್ರೀತಿ, ಚಂದ್ರಮಂಡಲ ಸುತ್ತಲಿ ಪ್ರೀತಿ. ನಿನಗಾಗಿ ನಿನಗಾಗಿ ಪ್ರಾಣ ನೀಡುವೆ, ಕೊನೆವರೆಗೂ ಪ್ರೀತಿನ ಉಳಿಸಿಕೊಳ್ಳುವೆ. ನಿನ್ನ ಈ ಪ್ರೇಮ ಸ್ಪರ್ಶಕ್ಕೆ ತಾನೆ ಹೃದಯವು ಅರಳಿತು, ಸೂರ್ಯನ ಕಿರಣ ಚುಂಬಿಸಿ ತಾನೆ ತಾವರೆ ಅರಳಿತು. ಯಾರಿಗೂ ಕಾಣದ ಪ್ರೀತಿ ಇದು, ಜೋಗದ ಗೂರಿನ ರೀತಿ ಇದು. ಎದೆಯೊಳಗೆ ಜುಳು ಜುಳು ಅಂತ ಪುಳಕ ತುಂಬಿದೆ. ನಿನ್ನೆವರೆಗೆ ನೀ ಯಾರೋ, ಮೊನ್ನೆವರೆಗೂ ನಾ ಯಾರೋ. ಕಣ್ಣಲ್ಲಿ ಕಟ್ಟಿ ಬಿಟ್ಟೆ ಪ್ರೀತಿ ಸೇತುವೆ. ಕಲ್ಲಂತ ಮನಸ್ಸು ಕರಗಿ ಹೋಯ್ತು ಇಂದು, ಕನಸಲ್ಲು ಕೂಡ ಹೊಸದು ಇದು. ಕನಸಲ್ಲು ನಿನ್ನ ನಾ ಮರೆಯಲಾರೆ, ನಮ್ಮಿಬ್ಬರೆಂದು ಬೇರಾಗಲಾಗದು. ಜನಮಕ್ಕೂ ಜನಮಕ್ಕೂ ನಮ್ಮ ಜೀವನ, ಅರಳುವುದು ಬೆಳಗುವುದು ಇಂಥ ಬಂಧನ. ಸೂರ್ಯನ ಕಿರಣ ಚುಂಬಿಸಿ ತಾನೆ ತಾವರೆ ಅರಳಿತು, ನಿನ್ನ ಈ ಪ್ರೇಮ ಸ್ಪರ್ಶಕ್ಕೆ ತಾನೆ ಹೃದಯವು ಅರಳಿತು.
1: ಸೂಪರ್ ಸೂಪರ್. ಓಕೆ ಸುಬ್ರಹ್ಮಣ್ಯ ಸರ್,
2: ತುಂಬಾ ಅದ್ಭುತವಾದ ಗೀತೆ ಮೇಡಮ್.
1: ಖಂಡಿತ ಖಂಡಿತ. ಕೆ ಕಲ್ಯಾಣ್ ಅವರು ಈ ಒಂದು
2: ಸಾಹಿತ್ಯ ಮೇಡಮ್.
1: ಖಂಡಿತ ಕರೆ. ಓಕೆ ಎಸ್, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಧನ್ಯವಾದಗಳು.
2: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
1: ಓಕೆ, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಅವರು ಕರೆ ಮಾಡಿ ಕಾಂಚನ ಗಂಗಾ ಚಿತ್ರದಿಂದ ಈ ಒಂದು ಗೀತೆಯನ್ನ ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ ಹಲೋ
3: ಹಲೋ
1: ನಮಸ್ತೆ.
3: ಹಲೋ ನಮಸ್ತೆ ಶ್ವೇತಾ, ನಾನು ಇವತ್ತು ಕಾಲ್ ಸಿಗುತ್ತೋ ಇಲ್ಲೋ ಅಂತ ಇದ್ದೆ. ಸ್ವಲ್ಪ ಶೀತ ಆಗಿದೆ
1: ಬೆಳಗಾಮಲ್ಲಿ, ವೆದರ್ ಚೇಂಜ್ ಆಗಿದೆ ಅಂತ ಆಯ್ತು.
3: ತುಂಬಾ ಇದೆ ಮೇಡಮ್.
1: ಓಕೆ, ಯಾವ ಗೀತೆ ನಾಡಲ್ಲಿ
3: ಹೇಗಿದೆ ಮಳೆ?
1: ಹಾ ಮಳೆ ಇದೆ ಮ್ಯಾಮ್, ಸ್ವಲ್ಪ ನಿನ್ನೆ ರಾತ್ರಿಯಿಂದ ಸ್ವಲ್ಪ ಜಿಪಿತಾ ಇದೆ.
3: ಓಕೆ ಓಕೆ. ನಾನು ಸೋನು ನಿಗಮ್ ಅವ್ರದ್ದು ತುಂಬಾ ಸಾಂಗ್ಸ್ ಇದಾವೆ ಆಕ್ಚುಲಿ.
1: ಹೌದು,
3: ನಮ್ ಸಂಚಿತ್ ಹೆಗಡೆ ಅವರು ಅವರು ಸೋನು ನಿಗಮ್ ಅವ್ರ ಕಾಂಬಿನೇಷನ್ ದಲ್ಲಿ ನಿಮ್ಗೆ ಗೊತ್ತಿದೆ ಸಾಂಗ್ ಆಕ್ಚುಲಿ.
1: ಓಕೆ,
3: ಅದ್ನೇ ಸ್ವಲ್ಪ ಒಂದ್ ನಾಲ್ಕು ಲೈನ್ ಹೇಳ್ಬಿಡ್ತೀನಿ.
1: ಹಾಡಿ ಹಾಡಿ.

0: ಅದೇ ಅಲ್ಲಿ ತುಂಬಾ ಮ್ಯೂಸಿಕ್ ತುಂಬಾ ಸೂಪರ್ ಆಗಿದೆ ಮೇಡಮ್
1: ಎಸ್ ಎಸ್ ಖಂಡಿತ
0: ಸಾಂಗ್. ಹಾ, ನನ್ಗೆ ಸ್ವಲ್ಪ ಶೀತ ಆಗಿದೆ, ಬಟ್ ಇತ್ತಿತ್ತಲಿಗೆ ಟ್ರೆಂಡಿಂಗ್ ಸಾಂಗ್ ನಾನು ಗುನಕ್ತಾ ಇರ್ತೀನಿ.
1: ಸೂಪರ್ ಸೂಪರ್, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು,
0: ಅವಕಾಶ ಕೊಟ್ಟಿದ್ದಕ್ಕೆ ಶ್ವೇತಾ.
1: ಎಸ್, ಬೆಳಗಾವ್ನಿಂದ ಗಿರಿಜಾ ಅವರು ಕರೆ ಮಾಡಿ, ಸೋನು ನಿಗಮ್ ಅವರು ಹಾಗೆ ಸಂಜಿತ್ ಹೆಗಡೆ ಅವರು ಜನಪ್ರಿಯ ಮಾಯಾವಿ ಹಾಡನ್ನ ಹಾಡಿದ್ರು. ಸೊ ಎಸ್, ಇದೊಂಥರ ಟ್ರೆಂಡ್ ಅಂತಲೇ ಹೇಳ್ಬೋದು, ರೀಲ್ಸಲ್ಲಿ ಯಾವಾಗಲೂ ನಾವು ಕೇಳ್ತಾ ಇರ್ತೀವಿ. ಸೊ ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ
2: ಹಲೋ ಮೇಡಮ್, ನಮಸ್ತೆ.
1: ನಮಸ್ತೆ, ತಿಂಡಿ ಆಯ್ತಾ ತನುಜ ಅವರೇ? ಸೂಪರ್. ಓಕೆ, ಇವತ್ತು ಸೋನು ನಿಗಮ್ ಅವರ ಹಾಡನ್ನ ಹಾಡಬಹುದು.
2: ಸೋನು ನಿಗಮ್ ಅವರ ಹಾಡು, ಅದೇ ತೆಗ್ದಿಟ್ಕೊಂಡಿದ್ದೆ ಅವಾಗ್ಲಿಂದ, ಟ್ರೈ ಮಾಡ್ತಾನೆ ಇದೀನಿ,
1: ಸಿಗ್ತಾ
2: ಇಲ್ಲ. ಇವಾಗ ಸಿಕ್ತು ನಾನು ಮೇಡಮ್.
1: ಹಾಡಿ ಹಾಡಿ
2: ಒಂದ್ ನಿಮಿಷ. ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ, ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ.

0: ತುಂಬಾ ಜನ ಹೇಳ್ಬಿಟ್ಟು ಯಾರಲ್ಲ ಹಾಡಿದ್ರು
1: ಖಂಡಿತ. ಓಕೆ ಥ್ಯಾಂಕ್ ಯು,
0: ಅದಕ್ಕೆ ಸಾಕು ಮೇಡಮ್. ಥ್ಯಾಂಕ್ ಯು ಮೇಡಮ್,
1: ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ, ಅವರಿಗೆ ನಗು ಬಂತು ಅಂದರೆ ಈ ಹಾಡು ಜನಪ್ರಿಯತೆ ಆಗಿದೆ, ಬಟ್ ಎಲ್ಲರ ಬಾಯಲ್ಲೂ ಈ ಹಾಡು ಅದ್ಭುತವಾಗಿ ಮೂಡ್ ಬರುತ್ತೆ. ಬಟ್ ಏನಪ್ಪ ಅಂದರೆ ಬೇರೆ ಬೇರೆ ಇನ್ನೂ ಸಾಕಷ್ಟು ಹಾಡುಗಳಿದ್ದಾವೆ, ಸೊ ಆ ಹಾಡುಗಳನ್ನು ಹೇಳಿದ್ರೆ ಸ್ವಲ್ಪ ನಮಗೂ ಕೂಡ ಖುಷಿ ಕೊಡತ್ತೆ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
2: ಹಲೋ,
1: ನಮಸ್ತೆ.
2: ನಮಸ್ತೆ ಶ್ವೇತಾ.
1: ನಮಸ್ತೆ ಶಾಂತಾ ಮೇಡಮ್,
2: ಹೇಗಿದ್ದೀರಾ?
1: ಸೂಪರ್ ಆಗಿದ್ದೀವಿ, ನೀವು?
2: ನಾವು ಚೆನ್ನಾಗಿದ್ದೀವಿ.
1: ಟಿಫನ್ ಆಯ್ತು, ಮೆಂತೆ ಬಾತ್.
2: ಮೆಂತೆ ಬಾತ್
1: ನಿಮ್ಮನೇಲಿ?
2: ನಮ್ಮಲ್ಲಿ ಅಕ್ಕಿ ರವೆ ಉಪ್ಪಿಟ್ಟು ಚಿತ್ರಾನ್ನ.
1: ಓಕೆ, ಸೂಪರ್.
2: ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್. ನಮ್ಮ ಕೇಳುವ ಮಿತ್ರರಿಗೂ FM ಬಾನುಲಿ ಕೇಂದ್ರ ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್ ಶ್ವೇತಾ.
1: ಓಕೆ ಓಕೆ, ಇವತ್ತು ಸೋನು ನಿಗಮ್ ಅವರ ಹಾಡನ್ನ ಹಾಡ್ಬೋದು ಶಾಂತಾ.
2: ಹೌದೌದು, ಹೇಳ್ತೀನಿ. ಕಳ್ಳಿವಳು, ಅಯ್ಯೋ ಕಳ್ಳಿವಳು, ನನ್ನ ಕೊಂದೆ ಬಿಟ್ಟ

0: ಹೆದರುವ ಕಳ್ಳ ಇವನು, ಅಯ್ಯೋ ಕಳ್ಳ ಇವನು, ನನ್ನ ಕದ್ದೆ ಬಿಟ್ಟನು, ನನ್ನನ್ನೇ ಯಾ ಮಾರಿಸಿ ಇಷ್ಟ ಇವನು, ನಂಗೂ ಇಷ್ಟ ಇವನು, ನನ್ನ ಮುಂದೆ ಬಂದು ನಿಲ್ಲುವ ಧೈರ್ಯ ಇಲ್ಲದವನು. ಥ್ಯಾಂಕ್ ಯು ಶ್ವೇತಾ.
1: ಥ್ಯಾಂಕ್ ಯು ಶಾಂತ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು.
1: ಓಕೆ, ಹಾ, ಎಸ್, ಸೂಪರಾಗಿ ಹಾಡಿದರು ನಮ್ಮ ಶಾಂತಾ ಮೇಡಮ್ ಅವರು. ಹೆಸರು ನೆನಪಾಗ್ತಾ ಇಲ್ಲ, ಯಾವ ಚಿತ್ರದ್ದು, ಯಾವ ಚಿತ್ರದ್ದು, ಪ್ರೇಮ ಅಡ್ಡ, ಹಾ, ಪ್ರೇಮ ಅಡ್ಡ ಚಿತ್ರದಿಂದ ಈ ಒಂದು ಗೀತೆಯನ್ನು ಹಾಡಿದ್ದಾಯ್ತು ಅಂತ ಹೇಳ್ತಾ, ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ.
2: ಹಲೋ
1: ಹಲೋ ಹಲೋ,
2: ನಮಸ್ತೆ
1: ನಮಸ್ತೆ.
2: ಕಾಫಿ ಕುಡಿದ್ರಾ?
1: ಕಾಫಿ ಆಯ್ತು ಸರ್, ನಿಮ್ದಾಯ್ತಾ?
2: ಶ್ವೇತಾ ಮೇಡಮ್?
1: ಹೌದು. ಓಕೆ,
2: ವಿಶ್ವನಾಥ್.
1: ಹೌದು ಹೌದು ವಿಶ್ವನಾಥ್ ಸರ್, ಇವತ್ತು ಸೋನು ನಿಗಮ್ ಅವರ ಹಾಡನ್ನ ಹಾಡಬಹುದು. ಹೌದು, ನಿನ್ನೆ ಇರ್ಲಿಲ್ಲ. ಇಲ್ಲ, ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಇವತ್ತು ನಾವ್ ಇವತ್ತು ಹಾಡಿಸ್ತಾ ಹೇಳಿ. ಅಲ್ಲ, ನೀವು ಸೋನು ನಿಗಮ್ ಅವ್ರದ್ದು ಯಾವ್ದಾದ್ರು ಹಾಡ್ಬೋದು, ಅವರ ಹಾಡು ಹಾಡಿರುವಂತಹ ಯಾವ್ದಾದ್ರು ಹಾಡನ್ನ ಹಾಡ್ಬೋದು. ಅರೆ, ಸೋನು ನಿಗಮ್ ಹಾಡಿರುವಂತಹ ಹಾಡನ್ನ ಹಾಡ್ಬೋದಪ್ಪ.
2: ಕನಸೊಂದು ಶುರುವಾಗಿದೆ ಇಷ್ಟೇ ಮೇಡಮ್.
1: ಓಕೆ, ಸೂಪರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ, ಮಿಲನ ಚಿತ್ರದಿಂದ ಸಾಕಷ್ಟು ಜನ ನೋಡಿ ಆ ಹಾಡನ್ನು ತುಂಬ ಜನ ಹಾಡ್ತಾ ಇದ್ದಾರೆ ಅಂದರೆ ಆ ಹಾಡಿಗೆ ಇಷ್ಟು ಡಿಮ್ಯಾಂಡ್ ಇದೆ ಅಂತ ಅಲ್ವಾ. ಸೊ ಈಗ ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ
3: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ. ಓಕೆ, ರೇಖಾ ಅವರೇ?
3: ಹಾ ಮೇಡಮ್, ನಾನು ರೇಖಾ.
1: ಎಸ್, ತಿಂಡಿ ಆಯ್ತಾ?
3: ಕಾರ್ಯಕ್ರಮಕ್ಕೆ ಸ್ವಾಗತ.
1: ಥ್ಯಾಂಕ್ ಯು, ನಮಗೆ ಸ್ವಾಗತ.
3: ಅಲ್ಲಿ ಬೇರೆಯವ್ರು ಹಾಡ್ತಾ ಇದ್ದಾರಲ್ಲ?
1: ಇಲ್ಲ, ಅದು ನೀವು ರೇಡಿಯೋದಲ್ಲಿ ಕೇಳಿಸ್ಕೊಳ್ತಿದ್ದೀರಿ, 30 seconds ಡಿಲೇ ಆಗುತ್ತೆ. ಆಪಲ್ ಆದ್ರೆ 30 seconds ಡಿಲೇ ಆಗುತ್ತೆ.
3: ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್. ಆಯ್ತಾ ತಿಂಡಿ?
3: ಓಕೆ ಮ್ಯಾಮ್, ಆಯ್ತು. ನಿಮ್ದಾಯ್ತಾ?
1: ಎಸ್, ಆಯ್ತು ಮ್ಯಾಮ್. ಇವತ್ತು ಸೋನು ನಿಗಮ್ ಅವರ ಒಂದು ಹಾಡನ್ನ ಹಾಡ್ಬೋದು.
3: ಮೇಡಮ್, ಅದು ಗೊತ್ತಿಲ್ಲ, ನಾನೊಂದು ನನಗೆ ಇಷ್ಟವಾಗಿದ್ದ ಒಂದು ಹಾಡು ಹಾಡ್ಲಾ?
1: ಓಕೆ ಸರಿ, ಹಾಡಿಪ.
3: ಒಂದೇ ಬಾರಿ ನನ್ನ ನೋಡಿ ಮಂದನಗಿ ಹಂಗ ಬೀರಿ, ಒಂದೇ ಬಾರಿ ನನ್ನ ನೋಡಿ ಮಂದನಗಿ ಹಂಗ ಬೀರಿ, ಮುಂದೆ ಮುಂದೆ ಮುಂದೆ ಹೋದ ಹಿಂದ ನೋಡದ ಗೆಳತಿ, ಹಿಂದ ನೋಡದ ಮುಂದೆ ಮುಂದೆ ಮುಂದೆ ಹೋದ ಹಿಂದ ನೋಡದ ಗೆಳತಿ, ಹಿಂದ ನೋಡದ ಒಂದೇ ಬಾರಿ ನನ್ನ ನೋಡಿ ಇಷ್ಟೇ ಮೇಡಮ್.
1: ಓಕೆ, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
3: ಬಾಯ್ ಮ್ಯಾಮ್.
1: ಬಾಯ್. ಓಕೆ, ರೇಖಾ ಗಣೇಶ್ ಅವರು, ನನಗೆ ಸೋನು ನಿಗಮ್ ಅವ್ರದ್ದು ಬರಲ್ಲ, ಬಟ್ ನಾನೊಂದು ಅವರ ಒಂದು ಇಷ್ಟದ ಹಾಡನ್ನು ಹಾಡ್ತೀನಿ ಅಂತ ಫೋಕ್ ಸಾಂಗನ್ನು ಹಾಡಿದಾಯ್ತು. ಡಿ ನಾರಾಯಣ ಸ್ವಾಮಿ ಅವರು ರಚಿಸಿರುವಂತಹ ಒಂದು ಫೋಕ್ ಗೀತೆಯನ್ನು ಹಾಡಿದಾಯ್ತು ಅಂತ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಅಂತ ಕೇಳೋಣ. ಹಲೋ, ಅರೆ, ಕರೆ ಕಟ್ ಆಯಿತು. ಎಸ್. ಓಕೆ ಸ್ನೇಹಿತರೆ, ನೀವು ಕೂಡ ಕರೆ ಮಾಡಬಹುದು. ಕರೆ ಮಾಡಬೇಕಾದ್ರೂ ನಂಬರ್ 9686096279. ಈಗ ಮತ್ತೊಂದು ಕರೆಯನ್ನು ಸ್ವೀಕರಿಸೋಣ. ಹಲೋ.
4: ಹಲೋ ಮೇಡಮ್, ಆರಾಮ್ರಿ?
1: ಹಾ, ಸೂಪರ್ ಆಗಿದ್ದೀವ್ರಿ, ನೀವು ಹೆಂಗಿದ್ದೀರಿ?
4: ಆರಾಮಿದೆ ನೋಡ್ರಿ.
1: ಸುಮ ಅವರೇ, ನಾಷ್ಟ ಆಯ್ತು?
4: ಹಾ, ನಾಷ್ಟ ಆಯ್ತು.
1: ಓಕೆ, ಇವತ್ತು ನಮ್ದು ಆಯ್ತು, ಮೆಂತ್ಯ ಪಲಾವ್.
4: ಹೌದಾ?
1: ಓಕೆ ಸುಮ ಅವರೇ, ಇವತ್ತು ಸೋನು ನಿಗಮ್ ಅವರ ಹಾಡನ್ನ ಹಾಡ್ಬೋದು.
4: ಹೌದಾ, ಹೇಳಿ.
1: ಹಾ, ಹಾಡಿ ಹಾಡಿ.
4: ಅಕ್ಕಿಯ ಮಿಳಾವು ಕಬಿಯ ಅಕ್ಕಿಯ ಚುರಾವು ಕ್ಯಾತು ನೆಕಿಯ ಜಾದೂ, ಅಕ್ಕಿಯ ಮಿಳಾವು ಕಬಿಯ ಅಕ್ಕಿಯ ಚುರಾವು ಕ್ಯಾತು ನೆಕಿಯ ಜಾದೂ, ಕಬಿ ಗಬರವು ಕಬಿ ಗಲೆ ಲಗ ಜಾವು ಖುದ ಪೆ ನಹೀ ಕಾಬು, ಬಿನಾ ಪಾಯಲ್ ಕೆ ಬಜೆ ಗುಂಗರು, ಬಿನಾ ಪಾಯಲ್ ಕೆ ಭಜೆ ಗುಂಗರು ಇಷ್ಟ.
1: ಸೂಪರ್. ಮಾಧುರಿ ದೀಕ್ಷಿತ್ ಅವ್ರದ್ದು ಒಂದು ಹಾಡು ಹಾಡ್ಬಿಟ್ರಿ ಅಂತ.
4: ಹೌದ್ರಿ.
1: ಓಕೆ ಎಸ್, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ, ಹಾ, ನಮ್ಮ ಸುಮಾ ಪಾಟೀಲ್ ಅವರು ಹಾವೇರಿಯಿಂದ ಕರೆ ಮಾಡಿ ಚಿತ್ರ ಹಳೆದು ಸೋನು ನಿಗಮ್ ಅವರು ಹಾಗೆ ಶ್ರೇಯಾ ಘೋಷಲ್ ಅವರು ಹಾಡಿರುವಂತಹ ಹಾಡನ್ನು ಹಾಡಿದಾಯಿತು. ಚಿತ್ರ ತುಂಬ ಹಳೆದು, ನಂಗೆ ನೆನಪಾಗ್ತಾ ಇಲ್ಲ ಯಾವುದು ಅಂತ. ಎಸ್, ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಅಂತ ಕೇಳೋದಕ್ಕಿಂತ ಮುಂಚೆ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮವನ್ನು ತಗೊಂಡು ವಾಪಸ್ ಬರ್ತೀನಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
6: ಏನಿಲ್ವಾ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
5: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನು ಕೂಡಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
7: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ ವಿಮ್ಯಾಟ್ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
8: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
9: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
10: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
9: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
11: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
12: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
11: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
13: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
11: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
13: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
12: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
14: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042. ಮೊಬೈಲ್ ಸಂಖ್ಯೆ 9535191545.
1: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಸೋನು ನಿಗಮ್ ಅವರ ಒಂದು ಹಾಡನ್ನು ಹಾಡಲಿಕ್ಕೆ ನಾನು ಹೇಳಿದ್ದಾಯ್ತು. ಸೊ ಹಾಗಾಗಿ ನಮ್ಮ ಕಾಲರ್ಸ್ ಅವರು ಅವರ ಇಷ್ಟವಾದಂತಹ ಹಾಡನ್ನ ಆಯ್ಕೆ ಮಾಡಿಕೊಂಡು ಹಾಡ್ತಾ ಇದ್ದಾರೆ. ಸೊ ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ,
15: ನಮಸ್ತೆ ಮೇಡಮ್.
1: ನಮಸ್ತೆ. ಎಸ್ ಉಲ್ಲಾಸ್ ಅವರೇ. ಆಯ್ತು, ನಿಮ್ದಾಯ್ತಾ? ಚಿತ್ರಗೀತೆ, ಚಿತ್ರಾನ್ನ ಎಲ್ಲ ಮಿಕ್ಸ್. ಉಲ್ಲಾಸ್ ಅವರೇ, ನೀವು ಸೋನು ನಿಗಮ್ ಅವರ ಹಾಡನ್ನ ಹಾಡ್ಬೋದು.
15: ಸೋನು ನಿಗಮ್ ಮೇಡಮ್?
1: ಹೌದು.
15: ಮುಸ್ತಾಂಜೆ ಮಾತ್ ಫಿಲಂ ಇನ್ನೊಂದು ಹಾಡು ಹೇಳ್ತೀನಿ ಮೇಡಮ್.
1: ಹಾಡಿ ಹಾಡಿ.
15: ಬರ್ತದ. ನಿನ್ನ ನೋಡಲೆಂತೋ ಮಾತನಾಡಲೆಂತೋ ಮನಸ ಕೇಳಲೆಂತೋ ಪ್ರೀತಿ ಹೇಳಲೆಂತೋ ಆಹಾ ಒಂಥರ ತರ ಹೇಳಲೊಂಥರ ತರ ಕೇಳಲೊಂಥರ ತರ ಓ

0: ನೆನಪು ಮೂಡಿದೆ, ನನ್ನಲೇನು ಆಗಿದೆ, ಏಳಲೇನು ಆಗದು, ಮನಸ್ಸು ಮಾಯವೆಂತೋ ಮಧುರವಾಗಲೆಂತೋ, ಪಯಣ ಎಲ್ಲಿಗೆಂತೋ ನಯನ ಸೇರಲೆಂತೋ, ಮಿಲನವಾಗಲೆಂತೋ ಗಮನ ಎಲ್ಲಿಗೆಂತೋ, ಆಹಾ ಒಂಥರ ತರ ಹೇಳಲೊಂಥರ ತರ ಹೇಳಲೊಂಥರ. ಸಾಕ ಮೇಡಮ್,
1: ಸೂಪರ್ ಸೂಪರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಉಲ್ಲಾಸ್ ಅವರೇ. ಓಕೆ ಓಕೆ, ಉಲ್ಲಾಸ್ ಅವರು ಮುಸ್ಸಂಜೆ ಮಾತು ಚಿತ್ರದಿಂದ ಈ ಒಂದು ಸುಂದರವಾದ ಗೀತೆಯನ್ನ ಹಾಡಿದ್ದಾಯ್ತು. ಸೋನು ನಿಗಮ್ ಅವರು ಹಾಡಿರುವಂತಹ ಗೀತೆ ಹಾಡಿದ್ದಾಯ್ತು ಅಂತ ಹೇಳ್ತಾ ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ
2: ಹಲೋ,
1: ನಮಸ್ತೆ ನಮಸ್ತೆ ಮಹೇಶ್ ಅವರೇ, ತಿಂಡಿ ಆಯ್ತಾ?
2: ಇಲ್ಲ ಮೇಡಮ್, ಆಗಿಲ್ಲ ಇನ್ನು.
1: ಓಕೆ, ಇವತ್ತು ಸೋನು ನಿಗಮ್ ಅವರ ಹಾಡನ್ನ ಹಾಡಿಸ್ತಾ ಇದ್ದೆ ಎಲ್ಲರಿಗೂ. ಎಸ್, ನೀವು ಕೂಡ
2: ಒಂದು ಹಾಡು ಹೇಳಿದ್ದೆ ಮೇಡಮ್, ನಿನ್ನೆ ಜನ್ಮದಿನ ಇತ್ತು, ಹಾಗಾಗಿ ಇವತ್ತು ಬೇರೆದ್ ಹೇಳ್ಬಿಡ್ತೀನಿ ಮೇಡಮ್.
1: ಓಕೆ,
2: ಪ್ರೀತಿ ನೀನಿಲ್ಲದೆ ನಾ ಹೇಗಿರಲಿ, ಪ್ರೀತಿ ನಿನ್ನೊಂದಿಗೆ ನನ್ನ ಬಾಳಿರಲಿ, ನಿನಗಾಗಿ ನಿನಗಾಗಿ ತನು ಮನವೇ ನಿನಗಾಗಿ, ಪ್ರೀತಿ ನೀನಿಲ್ಲದೆ ನಾ ಹೇಗಿರಲಿ, ಮನಸ್ಸಿನ ಮೌನ ಮಾತಾತು ಆಹಾ ಪ್ರೀತಿ ನಿನ್ನಿಂದ, ಸುಖಿಯಾದ ನಿನ್ನಿಂದ ಹೃದಯದ ರಾಯ ಭಾರವೇ ಆಹಾ ಪ್ರೀತಿ ನಿನ್ನಿಂದ, ಪ್ರಿಯಾದ ನಿನ್ನಿಂದ ಸಾಗರವು ಹುಣ್ಣಿಮೆಯ ಜಿಗಿಯುವುದೆ ಪ್ರೀತಿಸಲು, ಮಲ್ಲಿಗೆಯು ಗಂಧವು ಬೆರೆಯುವುದೆ ಪ್ರೀತಿಸಲು. ಈ ಸಾಂಗ್ ಮೇಡಮ್.
1: ಓಕೆ ಸೂಪರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಮಹೇಶ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ ಓಕೆ, ಮಹೇಶ್ ಅವರು ಭಾವ ಭಾವಮಯದ ಚಿತ್ರದಿಂದ ಈ ಒಂದು ಹಾಡನ್ನ ಹಾಡಿದ್ದಾಯ್ತು. ಎಸ್, ನಮ್ಮ ಸೋನು ನಿಗಮ್ ಅವರು ಹಾಗೆ ಕೆ ಎಸ್ ಚಿತ್ರ ಅವರು ಹಾಡಿರುವಂತಹ ಗೀತೆ ಅಂತಾನೆ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ
3: ಹಲೋ,
1: ನಮಸ್ತೆ
3: ನಮಸ್ತೆ ಮೇಡಮ್, ಸುಧಾ ಮಾತಾಡ್ತಾ
1: ಇದ್ದೀನಿ. ಓಕೆ ಸುಧಾ ಅವರೇ, ಜರ್ನಿ ಮಾಡ್ತಾ ಇದ್ದೀರಿ?
3: ಸೋನು ನಿಗಮ್
1: ಹಾಡಿ ಹಾಡಿ.
3: ನಿನ್ನಿಂದಲೇ ಕನಸೊಂದು ಶುರುವಾಗಿದೆ, ನಿನ್ನಿಂದಲೇ ಮನಸೊಂದು ಕುಣಿದಾಡಿದೆ, ನಿನಗೆಲ್ಲಿ ಸಿಹಿಯಾದ ಕೋಲಾಹಲ, ನನ್ನೆದೆಯಲ್ಲಿ ನೀ ಮುನ್ನೆಲ್ಲಿ ನಗುವಾಗುವ ಹಂಬಲ, ನಾನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ಥ್ಯಾಂಕ್ ಯು ಮೇಡಮ್,
1: ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
3: ಥ್ಯಾಂಕ್ ಯು.
1: ಓಕೆ, ಸುಧಾ ಅವರು ಜರ್ನಿ ಮಾಡ್ತಾ ಕೋರಸಲ್ಲಿ ಈ ಒಂದು ಹಾಡನ್ನ ಹಾಡ್ತಾ ಇದ್ರು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ
4: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ,
4: ಸತೀಶ್ ಶಿವಮೊಗ್ಗ ವಿದ್ಯಾನಗರ.
1: ಓಕೆ ಸತೀಶ್ ಸರ್, ತಿಂಡಿ ಆಯ್ತಾ? ಓಕೆ,
4: ತಾಳಿಪಟ್ಟು.
1: ಓ ಸೂಪರ್ ಸೂಪರ್. ಓಕೆ, ಇವತ್ತು ಸೋನು ನಿಗಮ್ ಅವರ ಹಾಡನ್ನ ಹಾಡ್ಬೋದು ಸರ್?
4: ಮೇಡಮ್ ಒಂದು ಆರ್ತಿ ಮೇಡಮ್, ಮಾಯಾವಿದೊಂದು ಆರ್ತಿ ಮೇಡಮ್.
1: ಹಾಡಿ
4: ಹಲೋ
1: ಹಾಡಿ ಹಾಡಿ ಸರ್.

0: ನೀನು ಸಾಲದಿರೋ ಹಾಡು ನೀನು ಬೇಕೆನಿಸೋ ಸಂಜೆ ನೀನು ಎದೆಯಾದುನಿಗೆ ಬೆಳಕು ನೀನೇ ನೀನಾದೆ ನೀನಾದೆ ಯಾರಿರದ ರಸ್ತೆಯಲ್ಲಿ ಸಂತೈಸೋ ಅವಳೆ ಗಾಳಿ.
1: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ, ಸತೀಶ್ ಅವರು ಕೂಡ ಮಾಯಾವಿ ಆಲ್ಬಮ್ ಸಾಂಗ್ನ ಹಾಡಿದ್ದಾಯ್ತು. ನಮ್ಮ ಸೋನು ನಿಗಮ್ ಅವರು ಹಾಗೆ ಸಂಜಿತ್ ಹೆಗಡೆ ಅವರು ಹಾಡಿರುವಂತಹ ಹಾಡನ್ನ ಹಾಡಿದ್ದಾಯ್ತು. ಈಗ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಬನ್ನಿ. ಯಾರು ಇಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಎಸ್, ಕರೆ ಕಟ್ ಆಯ್ತು. ಓಕೆ, ಸ್ನೇಹಿತರೆ, ಇವತ್ತಿನ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಸೋನು ನಿಗಮ್ ಅವರ ಹಾಡನ್ನು ಹಾಡಿ ಅಂತ ತಿಳಿಸಿದ್ದೆ. ಸೊ ಒಬ್ರಿಗಿಂತ ಒಬ್ಬರು ತುಂಬ ಚೆನ್ನಾಗಿ ಹಾಡ್ತಾಯಿದ್ರು. ಎಸ್, ಈಗ ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾಯಿದ್ದಾರೆ ಕೇಳೋಣ. ಹಲೋ ಹಲೋ
2: ಹಲೋ,
1: ನಮಸ್ತೆ.
2: ಶುಭೋದಯ, ಹೇಗಿದ್ದೀರಾ?
1: ಶುಭೋದಯ, ಎಸ್, ಸೂಪರ್ ಆಗಿದ್ದೀವಿ. ಹೇಮಾ ಅವರೇ, ನೀವು ಹೇಗಿದ್ದೀರಾ?
2: ನಾವು ಚೆನ್ನಾಗಿದ್ದೀವಿ.
1: ತಿಂಡಿ ಆಯ್ತಾ?
2: ತಿಂಡಿ ಆಯ್ತು. ನಿಮ್ದು?
1: ಎಸ್, ನಮ್ದು ಆಯ್ತು. ಓಕೆ,
2: ಇವತ್ತು ಲಾಸ್ಟ್ ಕಾಲ್ ನಮ್ದೇ ಅನ್ಸುತ್ತಲ್ಲ.
1: ಖಂಡಿತ. ಓಕೆ, ಯಾವ ಹಾಡು
2: ಓಕೆ ಹಾಡ್ತೀವಿ? ಸೋನು ನಿಗಮ್ದಲ್ಲ ಕೇಳ್ತಾ ಇರೋದು.
1: ಓಕೆ, ಹೌದು.

0: ಓಕೆ, ಥ್ಯಾಂಕ್ ಯು.
1: ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಹೇಮಾ ಅವರೇ. ಓಕೆ, ಎಸ್ ಹೇಮಾ ಅವರು ಕರೆ ಮಾಡಿ ಅಂಬಾರಿ ಚಿತ್ರದಿಂದ ಈ ಒಂದು ಗೀತೆಯನ್ನು ಹಾಡಿದಾಯಿತು. ನಮ್ಮ ಸೋನು ನಿಗಮ್ ಅವರು ಹಾಡಿರುವಂತಹ ಹಾಡನ್ನು ಹಾಡಿದಾಯಿತು ಅಂತ ಹೇಳ್ತಾ ಇವತ್ತಿನ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಕರೆ ಮಾಡಿದ್ದೀರೋ ಅವರಿಗೆಲ್ಲರಿಗೂ ಧನ್ಯವಾದಗಳು. ಯಾರಿಗೆ ಕರೆ ಸಿಗಲಿಲ್ವೋ ಅವರು ಕೂಡ ಬೇಜಾರು ಮಾಡಿಕೊಳ್ಬೇಡಿ. ಈಗ ನಾನು ಹಾಡ್ತಾ ಇಲ್ಲ ಇವತ್ತು, ನಾನು ಅದ್ರ ಬರಲಿ ನಾನು ಹಾಡುವ ಬರಲಿ ಒಂದು ಪ್ಲೇ ಮಾಡಿಬಿಡ್ತೀನಿ, ಸಾಂಗ್ನ ಪ್ಲೇ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಎಸ್ ಇವತ್ತಿನ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಮ್ಮ 25ನೇ ವಿವಾಹ ವಾರ್ಷಿಕೋತ್ಸವದ ಡಿನ್ನರ್. ನಮಗೆ ಇಷ್ಟವಾದ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯಿತು. ಮರುಕ್ಷಣನೇ ಅವಳು ಕುರ್ಚಿಯಿಂದ ಕೆಳಗ್ ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ನಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಟೋಲ್ ಫ್ರೀ ಸಂಖ್ಯೆ 1800 3090 3090 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ. ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
4: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-182-35-83. ಸಂಖ್ಯೆ ಮತ್ತೊಮ್ಮೆ 0818-2-35-80-83. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
5: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.85 ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ ಹೇಳಿ? ಕತೆ ಹೇಳೋದು, ಕತೆ ಓದೋದು, ಕತೆ ಕೇಳೋದು ಎಲ್ರಿಗೂ ಕೂಡ ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಹಾಗೆ ಕೆಲವ್ರು ಏನಾದ್ರೂ ಜಾಸ್ತಿ ಮಾತಾಡ್ತಿದ್ರೆ, ಹಾಗೆ ಏನಾದ್ರೂ ಕಥೆಗಳನ್ನ ಕಟ್ಟಿ ಹೇಳ್ತಿದ್ರೆ, ಅಯ್ಯೋ ನೀನೊಬ್ಬ ಮರಯ್ಯ, ಕಥೆ ಹೊಡಿಬೇಡ ಅಂತ ಹೇಳಿ ಹೇಳ್ತಿರ್ತೀವಲ್ವಾ? ಸೊ ಈ ರೀತಿಯಾಗಿ ಕಥೆ ಅನ್ನೋದು ನಮ್ಮ ಒಂದು ಬಾಲ್ಯದಿಂದಲೇ ಬಂದಿದೆ, ಅಥವಾ ನಾವೊಂದು ಹುಟ್ಟಿನಿಂದಲೇ ಬಂದಿದೆ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ನಾವು ಚಿಕ್ಕವ್ರು ಇರ್ತಾ ಇಲ್ಲ, ನಮ್ಮ ಅಪ್ಪ ಅಮ್ಮ ಇರ್ಬೋದು, ಅಜ್ಜಿ ಇರ್ಬೋದು, ಒಂದಿಷ್ಟು ಕಥೆಗಳನ್ನು ಹೇಳ್ತಾ ಇದ್ರು. ನಾವು ನಿದ್ರೆ ಮಾಡೋ ಟೈಮಲ್ಲಿ, ರಾತ್ರಿ ಟೈಮಲ್ಲಿ ಕಥೆ ಹೇಳಿ ನಮ್ಮನ್ನು ಮಲಗಿಸ್ತಾ ಇದ್ರು ಅಲ್ವಾ? ಸೊ ಹಾಗಾಗಿ ಈ ರೀತಿ ನಾವೆಲ್ಲರೂ ಕೂಡ ಕಥೆಯನ್ನು ಕೇಳ್ಕೊಂಡೇ ಬೆಳೆದಿದ್ದೀವಿ ಅಂತಲೇ ಹೇಳ್ಬೋದು. ಹಾಗೆ ನಮಗೆ ಚಿಕ್ಕಕ್ಕಿದ್ದಾಗೆಲ್ಲ ಒಂದಷ್ಟು ಭಯ ಆಗುವಂಥ ಕತೆ, ಹಾಗೆ ದೇವರ ಕಥೆಗಳಿರ್ಬೋದು, ಸ್ಫೂರ್ತಿದಾಯಕ ಕಥೆ, ನೀತಿ ಕಥೆಗಳನ್ನೆಲ್ಲ ಹೇಳ್ತಾ ಇದ್ರು. ಹಾಗೆ ಹೋಗ್ತಾ ಹೋಗ್ತಾ ನಮ್ಮ ಟೇಸ್ಟ್ಗಳು ಚೇಂಜ್ ಆದಂತೆ, ನಮ್ಮ ಟೇಸ್ಟ್ಗೆ ತಕ್ಕ ಹಾಗೆ ನಾವು ಕಥೆಗಳನ್ನು ಓದ್ತಾ ಇರ್ತೀವಿ. ಸೊ ಇದಂತೂ ಇತ್ತೀಚೆಗಂತೂ ಸೋಷಿಯಲ್ ಮೀಡಿಯಾ ಜಮಾನ ಆಗಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಂತೂ ಸಾಕಷ್ಟು ಕಥೆಗಳು ಬರ್ತಾನೆ ಇರ್ತವೆ ಅಲ್ವಾ? ಆ ಕಥೆಗಳನ್ನು ಓದಿ ಖುಷಿ ಪಡ್ತಾ ಇರ್ತೀವಿ. ಅದೇ ರೀತಿಯಾಗಿ ನಾನು ಕೂಡ ಫೋನ್ನ ಸ್ಕ್ರೋಲ್ ಮಾಡ್ತಾ ನೋಡ್ತಾ ಇದ್ದೆ, ಆ ಟೈಮಲ್ಲಿ ನನಗೊಂದು ಒಳ್ಳೆ ಕಥೆ ಸಿಕ್ತು. ಆ ಕಥೆನ ಓದ್ತಿದ್ದಾಗೆ, ಅಯ್ಯೋ ಈ ಕಥೆ ನಿಮಗೆ ಹೇಳಲೇಬೇಕಪ್ಪ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಸೊ ಹಾಗೆ ಈ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡೋಣ ಅಲ್ವಾ? ಕಥೆ ಹೇಳೋದಕ್ಕೆ ನಾನು ರೆಡಿ ಇದ್ದೀನಿ, ಕಥೆ ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಕಥೆಯನ್ನು ಪ್ರಾರಂಭಿಸೋಣ. ಅದಕ್ಕೆ ಯಾವ ಕಥೆ ಏನು ಅಂತೆಲ್ಲ ಹೇಳ್ತೀನಿ, ಆದರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.85 ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಹಾಗೆ ನಾನಾಗ್ಲೇ ಹೇಳ್ತಾ ಇದ್ದೆ, ಸೋಷಿಯಲ್ ಮೀಡಿಯಾದಲ್ಲಿ ನಾನು ಓದಿದಂತಹ ಕಥೆಯನ್ನ ನಿಮಗೆ ಹೇಳ್ತೀನಿ ಅಂತ. ಸೊ ಹಾಗೆ ನಾನು ಈಗ ನಿಮಗಾಗಿ ಹೇಳ ಹೊರಟಿರುವಂತಹ ಕಥೆ ಯಾವ್ದಪ್ಪ ಅಂತ ಹೇಳಿದ್ರೆ, ಉಪಕಾರಕ್ಕೆ ಪ್ರತಿಫಲ ಅಂತ ಹೇಳಿ. ಸೊ ಹಾಗೆ ಇದು ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಂತಹ ಒಂದು ಅದ್ಭುತವಾಗಿರೋ ಕಥೆಯಾಗಿದೆ. ಕಥೆಯನ್ನ ಪ್ರಾರಂಭಿಸ್ತೀನಿ. ಕಥೆ ಹೇಳೋದಕ್ಕೆ ನಾನು ರೆಡಿ ಇದ್ದೀನಿ, ಕಥೆ ಕೇಳೋದಕ್ಕೆ ನೀವು ರೆಡಿ ಇದ್ದೀರಾ? ಸರಿ, ಹಾಗಿದ್ರೆ ಇವತ್ತಿನ ಕಥೆಯನ್ನ ಪ್ರಾರಂಭಿಸೋಣ. ಕಾಡೊಂದರಲ್ಲಿ ಹುಲಿ ಸಿಂಹಗಳೆಲ್ಲ ತುಂಬಾ ಕಾಲದ ಹಿಂದೆ ಬೇರೆ ಕಡೆ ವಲಸೆ ಹೋಗಿದ್ರಿಂದ ಅಲ್ಲಿ ಆನೆಯ ನೇತೃತ್ವದಲ್ಲಿ ಎಲ್ಲಾ ಪ್ರಾಣಿಗಳು ಹುಲಿ ಸಿಂಹಗಳ ಭಯವಿಲ್ಲದೆ ಸಂತೋಷದಿಂದ ಬಾಳ್ತಾ ಇದ್ವು. ಕಾಡಿನ ಪಕ್ಕದೂರಿನ ಮನುಷ್ಯರು ಆಗಾಗ ಪ್ರಾಣಿಗಳಿಗೆ ತೊಂದರೆ ಕೊಡ್ತಿದ್ದು ಬಿಟ್ರೆ ಅವು ಸುಖಿ ಜೀವಿಗಳಾಗಿದ್ವು. ಆ ಊರಿನಲ್ಲಿ ಒಂದು ಬುದ್ಧಿವಂತ ಮತ್ತೆ ನಿಯತ್ತಿನ ನಾಯಿ ಇತ್ತು. ಅದು ಯಾವತ್ತೂ ಯಾರಿಗೂ ತೊಂದರೆ ಕೊಡ್ತಿರ್ಲಿಲ್ಲ, ಆದ್ರೆ ತನಗ್ ತೊಂದರೆ ಕೊಟ್ಟವರಿಗೆ ಮಾತ್ರ ಕಚ್ಚದೆ ಬಿಡ್ತಿರ್ಲಿಲ್ಲ. ಯಾರನ್ನು ಬೇಗ ನಂಬದೆ ನಂಬಿಕೆಗೆ ಅರ್ಹರೆಂದು ತಿಳಿದ ಮೇಲೆಯೇ ಅವರ ಜೊತೆ ಓಡಾಡಿಕೊಂಡು ಮನೆಗಳನ್ನ ಕಾಯ್ತಾ ಊರಿಗೆ ಕಾವಲುಗಾರನಾಗಿತ್ತು. ಅದಕ್ಕೆ ಮನುಷ್ಯರ ಮನಸ್ಸನ್ನ ಅರ್ಥ ಮಾಡಿಕೊಳ್ಳುವ ವಿಶೇಷವಾದ ಶಕ್ತಿಯೂ ಇತ್ತು. ಈ ಶಕ್ತಿಯಿಂದ ಅದು ಬೇಗನೆ ಮನುಷ್ಯನ ಸ್ವಾರ್ಥ ಬುದ್ಧಿ, ದುಷ್ಟತನ ಗುರುತಿಸಿ ಅಂಥವರು ಹತ್ರ ಬಂದ್ರೆ ಗುರ್ರಂತ ಕಚ್ಚುತ್ತಾ ಇತ್ತು. ಒಮ್ಮೊಮ್ಮೆ 4-5 ಜನರಿಗೆ ಈ ನಾಯಿ ಕಚ್ಚಿದ್ದೇ ತಡ. ಅದಕ್ಕೆ ಹುಚ್ಚು ಹಿಡಿದಿದೆ ಅಂತ ಹೇಳಿ ಊರಿನವರೆಲ್ಲ ಕೈಯಲ್ಲಿ ದೊಣ್ಣೆ ಹಿಡಿದು ಅದನ್ನ ಸಾಯಿಸಲು ಹೊರಟ್ರು. ಇದರಿಂದ ಹೆದರಿದ ನಾಯಿ ಹೇಗೋ ಮನುಷ್ಯರ ಕೈಯಿಂದ ತಪ್ಪಿಸ್ಕೊಂಡು ಊರಿಂದ ಹೊರಗೆ ಓಡ್ತು. ಓಡಿ ಓಡಿ ಸುಸ್ತಾದ ಅದು, ಊರಿನ ಜನರ ಸಹವಾಸವೇ ಬೇಡ, ಅವರ ನೀಚ ಬುದ್ಧಿ ಎದುರು ನಾನು ಬದುಕೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಯೋಚನೆ ಮಾಡಿ ಅದು ಆಶ್ರಯವನ್ನ ಕೇಳಿ ಪಕ್ಕದ ಕಾಡಿಗೆ ಬಂತು. ಆದ್ರೆ ಅಲ್ಲಿನ ಪ್ರಾಣಿಗಳು ತಮಗೆ ತೊಂದರೆ ಕೊಟ್ಟ ಮನುಷ್ಯರ ಜೊತೆಗಿದ್ದ ಊರಿನ ನಾಯಿ ಕಾಡಿಗೆ ಆಶ್ರಯ ಬೇಡಿ ಬಂದಿದ್ದನ್ನ ಒಪ್ಪಿಕೊಳ್ಳದೆ, ಇದು ಮನುಷ್ಯನ ಕುತಂತ್ರ ಇರಬಹುದು, ಅದನ್ನ ಹೊರಗೋಡಿಸ್ಬೇಕು ಅಂತ ಯೋಚನೆ ಮಾಡಿ ನಾಯಿಯನ್ನ ಹೊರಗೋಡಿಸಿದ್ವು. ನಾಯಿ ಅನಾಥವಾಗಿ ದಿಕ್ಕು ತೋಚದೆ ಹೇಗಾದ್ರೂ ಕಾಡಿನೊಳಗೆ ಹೋಗುವ ಅವಕಾಶಕ್ಕೆ ಕಾಯ್ತಾ ಇತ್ತು. ಹಾಗೆ ಕಾಡಿನ ಪಕ್ಕದಲ್ಲೇ ಜೀವನವನ್ನ ಸಾಗಿಸ್ತಾ ಇತ್ತು. ಹೀಗಿರುವಾಗ ಕಾಡಿನಲ್ಲಿ ಚೆನ್ನಾಗಿ ತಿಂದು ದಷ್ಟ ಪುಷ್ಟವಾಗಿ ಎಲ್ಲೆಂದ್ರಲ್ಲಿ ಆರಾಮವಾಗಿ ತಿರುಗಾಡ್ತಿದ್ದ ಮೊಲ, ಜಿಂಕೆ, ಕಡವೆ, ಕಾಡೆಮ್ಮೆಗಳಂತಹ ಪ್ರಾಣಿಗಳ ಮೇಲೆ ಊರಿನ ಜನರಿಗೆ ಆಸೆ ಹೊಡ್ತು. ಅವರು ಗುಟ್ಟಾಗಿ ಬಂದು ದಿನವೂ ಒಂದೊಂದೇ ಪ್ರಾಣಿಯನ್ನ ಕೊಂದು ತೆಗೆದುಕೊಂಡು ಹೋಗೋದಿಕ್ಕೆ ಆರಂಭಿಸಿದ್ರು. ಕಾಡಿನ ಪಕ್ಕದಲ್ಲೇ ಇದನ್ನೆಲ್ಲ ನೋಡ್ತಿದ್ದ ನಾಯಿಗೆ ಏನಾದ್ರೂ ಮಾಡಿ ಕಾಡು ಪ್ರಾಣಿಗಳನ್ನ ಮನುಷ್ಯನಿಂದ ಕಾಪಾಡಬೇಕು. ಆದ್ರೆ ಅವುಗಳ ಎದುರು ಹೋದ್ರೆ ಮತ್ತೆ ನನ್ನ ಮಾತು ನಂಬದೆ ತನ್ನನ್ನೇ ಬಡಿದಟ್ಟಬಹುದು ಅಂತ ತಾನೇ ಒಂದು ತೀರ್ಮಾನಕ್ಕೆ ಬಂತು. ಜನರು ಕಾಡಿನೊಳಗೆ ಬಂದು ಪ್ರಾಣಿಯನ್ನ ಭೇಟಿಯಾಡುವಾಗ ನಾಯಿ ಅವರ ಮೇಲೆರಗಿ ಮನ ಬಂದಂತೆ ಕಚ್ಚಲಾರಂಭಿಸಿತು. ಮೊದಲು ಹೆದರಿದ ಜನರು ನಂತರ ತಿರುಗಿ ಬಿದ್ದು ನಾಯಿಯ ಮೇಲೆ ಪ್ರತಿದಾಳಿ ಮಾಡಿದ್ರು. ಹೆದರಿದ ನಾಯಿ ಅವರನ್ನ ಬಿಡದೆ ಕಚ್ಚತೊಡಗಿತು. ಈ ಗಲಾಟೆಯ ಸದ್ದು ಕೇಳಿ ಓಡಿ ಬಂದ ಪ್ರಾಣಿಗಳಿಗೆ ನಿಜ ವಿಷಯ ಏನು ಅಂತ ಅರ್ಥ ಆಯ್ತು. ತಕ್ಷಣ ಕಾಡಿನ ರಾಜನಾದ ಆನೆ ಮನುಷ್ಯರನ್ನ ತುಳಿದು ಕೊಂದಾಕ್ತು. ಬುದ್ಧಿವಂತ ನಾಯಿ ತನ್ನ ಪ್ರಾಣವನ್ನು ಲೆಕ್ಕಿಸದೆ ಪ್ರಾಣಿಗಳ ರಕ್ಷಣೆಗಾಗಿ ನಿಂತಿದ್ರಿಂದ ರಾಜ ಆನೆ ನಾಯಿಯನ್ನ ಕಾಡಿನೊಳಗೆ ಸೇರಿಸಿಕೊಂಡು ತನ್ನ ದಂಡನಾಯಕನನ್ನಾಗಿಸಿತು, ತನ್ನ ದಂಡನಾಯಕನನ್ನಾಗಿ ಮಾಡಿಕೊಂಡಿತು. ಅಂದಿನಿಂದ ಪ್ರಾಣಿಗಳು ಆನೆಯ ನಾಯಕತ್ವದಲ್ಲಿ ಮತ್ತೆ ನಾಯಿಯ ರಕ್ಷಣೆಯಲ್ಲಿ ಮನುಷ್ಯರ ತೊಂದರೆಗೆ ಹೆದರಿದ್ರೆ ಒಗ್ಗಟ್ಟಾಗಿ ಅವರಿಗೆ ಸರಿಯಾದ ಪಾಠ ಕಲಿಸುತ್ತಾ ಸಂತೋಷದಿಂದ ಬಾಳಿದವು. ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ ಈ ಒಂದು ಕಥೆ? ಉಪಕಾರಕ್ಕೆ ಪ್ರತಿಫಲ, ನಿಜ ಅಲ್ವಾ? ನಾವ್ ಯಾರಿಗಾದ್ರೂ ಉಪಕಾರ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಎನ್ನುವಂತಹ ಒಂದು ನೀತಿ ಇರುವಂತಹ ಕಥೆ ಇದಾಗಿದೆ. ಸೊ ಈ ಕಥೆ ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಹಾಗೆ ನಿಮಗಾಗಿ ಇನ್ನೊಂದು ಕಥೆಯನ್ನ ಕೂಡ ಹೇಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 8FM ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

വെൽക്കം ബാക്ക് ടു റേഡിയോ ശിവമൊഗ്ഗ 90.8 FM സമുദായ ബാനുലി. ഭരവസെഗാഗി ഭവിഷ്യക്കാഗി നമ്മ ബാനുലി. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನಾಗಲೇ ಒಂದು ನೀತಿ ಕಥೆಯನ್ನು ಹೇಳ್ತಾ ಇದ್ದೆ. ಸೊ ಅದೇ ರೀತಿಯಾಗಿ ಈಗ ಇನ್ನೊಂದು ಕಥೆಯನ್ನು ಕೂಡ ನಿಮಗಾಗಿ ಹೇಳ್ತಾ ಇದ್ದೀನಿ. ಕಥೆಯ ಶೀರ್ಷಿಕೆ ಅಪ್ಪನ ಜೀವನ ಪಾಠ ಅಂತ ಹೇಳಿ. ನವಿಲೂರಿನಲ್ಲಿ ಸಾಗರ್ ಎಂಬ ಪುಟ್ಟ ಹುಡುಗನಿದ್ದ. ಅವನು ಚಿಕ್ಕವನಿದ್ದಾಗಲೇ ಆತನ ತಾಯಿ ತೀರ್ಹೋಗಿದ್ರು. ಸಾಗರ್ ತಂದೆ ಹನುಮನಿಗೆ ಮಗನನ್ನ ಸಾಕಲು ಕಷ್ಟ, ಆದರೂ ಆತನಿಗೆ ಏನೂ ತೊಂದರೆ ಆಗದ ಹಾಗೆ ನೋಡ್ಕೊಳ್ತಾ ಇದ್ರು. ಇರುವ ಒಬ್ಬ ಮಗನನ್ನ ಚೆನ್ನಾಗಿ ಓದಿಸ್ಬೇಕೆಂಬ ಆಸೆಯಿಂದ ಪಟ್ಟಣಕ್ಕೆ ಬಂದು ಒಂದು ಖಾಸಗಿ ಶಾಲೆಗೆ ಸೇರಿದ್ರು. ಒಮ್ಮೆ ಸಾಗರ್ನ ತಂದೆಗೆ ಇದ್ದಕ್ಕಿದ್ದ ಹಾಗೆ ಹುಷಾರು ತಪ್ಪಿತು. ಅದಕ್ಕಾಗಿ ಆತ ಅಪ್ಪನನ್ನ ನೋಡ್ಕೊಳ್ಳಲು ಶಾಲೆಗೆ ಮರುದಿನ ರಜೆ ಹಾಕ್ತ. ಅದೇ ಸಮಯದಲ್ಲಿ ಅವನಿಗೆ ಪರೀಕ್ಷೆಗಳು ಹತ್ತಿರವಿದ್ವು. ಅವನಿಗೆ ಯಾರೂ ಸಹ ಹಿಂದಿನ ತರಗತಿಯಲ್ಲಿ ನಡೆದ ಪಾಠಗಳ ನೋಟ್ ಪುಸ್ತಕ ಕೊಡಲಿಲ್ಲ. ಅವನು ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಸುಮ್ಮನಿದ್ದ. ಇದರಿಂದ ಅವನಿಗೆ ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಬಂತು. ಸಾಗರ್ ಇದಕ್ಕೆ ಬೇಸರ ಮಾಡಿಕೊಳ್ಳದೆ ಮಾರ್ಕ್ಸ್ ಕಾರ್ಡನ್ನು ಅಪ್ಪನಿಗೆ ತೋರಿಸಿದ. ಅಪ್ಪ, ಯಾಕೆಷ್ಟು ಕಡಿಮೆ ಅಂಕ ಬಂದಿದೆ? ನೀನು 100ಕ್ಕೆ 100 ಅಂಕ ತೆಗೆದುಕೋ ಅಂತ ನಾನು ಹೇಳೋದಿಲ್ಲ, ಆದರೆ ನೀನು ಶ್ರಮ ಹಾಕಿದಷ್ಟು ಅಂಕ ಬರುತ್ತಲ್ವೇ ಎಂದರು. ಅದಕ್ಕೆ ಸಾಗರ್, ಹೌದಪ್ಪ, ನೀವು ಹೇಳೋದೇನೋ ನಿಜ, ಆದರೆ ನಿಮಗೆ ಹುಷಾರಿಲ್ಲದ ಸಮಯದಲ್ಲಿ ನಾನು ರಜೆ ಹಾಕಿದ್ನಲ್ಲ, ಅಂದು ನಡೆದ ಪಾಠದ ನೋಟ್ ಪುಸ್ತಕ ನನಗೆ ಯಾರೂ ಕೊಡಲಿಲ್ಲ, ನಾನು ಏನು ಮಾಡೋಕ್ಕಾಗುತ್ತೆ ಎಂದ. ಅದಕ್ಕೆ, ಅಪ್ಪ, ಅವ್ರು ಯಾರೂ ಪುಸ್ತಕ ಕೊಡಲಿಲ್ಲ ಅಂತ ಹೀಗೆ ನೀನು ನೆಪ ಹೇಳಿ ಕೂರಬಾರ್ದು. ನಿಮ್ಮ ಟೀಚರ್ಗೆ ಹೇಳಿ ಅವರಿಂದ ಹೇಳಿಸಿ ಪಡಿಬಹುದಿತ್ತು. ಅಲ್ವಾ, ಟೀಚರ್ಗೆ ಕೇಳೋದಕ್ಕೆ ಭಯ ಆದರೆ ನನ್ನನ್ನು ಕೇಳಬಹುದಿತ್ತು, ನಾನು ಬಂದು ನಿಮ್ಮ ಶಿಕ್ಷಕರಿಗೆ ಹೇಳ್ತಿದ್ದೆ ಅಂದರು. ಅದಕ್ಕೆ ಸಾಗರ್, ಹೌದಪ್ಪ, ನನಗಿದು ಹೊಳಿಲೇ ಇಲ್ಲ ಎಂದ. ಅದಕ್ಕೆ ತಂದೆ, ಇದು ಕೇವಲ ಓದಿಗೆ ಮಾತ್ರ ಸೀಮಿತವಾಗಬಾರ್ದು, ಜೀವನದಲ್ಲೂ ಅಷ್ಟೇ. ಯಾರೂ ಕೂಡ ನೀನು ಮುಂದುವರಿಯೋದಕ್ಕೆ ಆಸರೆ ಮತ್ತು ಸಹಾಯ ನೀಡೋದಿಲ್ಲ, ನಾವೇ ಬುದ್ಧಿ ಉಪಯೋಗಿಸಿ ಪರಿಹಾರ ಕಂಡುಕೊಳ್ಬೇಕು. ಈ ಮಾತನ್ನು ಯಾವಾಗಲೂ ನೆನಪಲ್ಲಿಟ್ಕೋ ಎಂದರು. ಸಾಗರ್ ಅಂದಿನಿಂದ ನೆಪ ಹೇಳಿ ತಪ್ಪಿಸಿಕೊಳ್ಳೋದನ್ನು ಬಿಟ್ಟು ಜಾಣ ವಿದ್ಯಾರ್ಥಿಯಾದ. ಇಂತಹ ಒಳ್ಳೆ ನೀತಿ ಇರುವಂತಹ ಕಥೆ ಇದಾಗಿದೆ ಅಲ್ವಾ ಸ್ನೇಹಿತರೆ? ನಿಜ ಅಲ್ವಾ? ನಮ್ಮ ಲೈಫಲ್ಲಿ ನಮ್ಮನ್ನು ಉದ್ಧಾರ ಮಾಡೋದಕ್ಕೆ ಯಾರೂ ಕೂಡ ಬರುವುದಿಲ್ಲ. ನಾವೇನಾದರೂ ಸಾಧಿಸಬೇಕು, ಜೀವನದಲ್ಲಿ ನಾವು ಉದ್ಧಾರ ಆಗಬೇಕು ಅಂತ ಹೇಳಿದ್ರೆ ನಾವೇ ಕಷ್ಟಪಟ್ಟು ನಮ್ಮ ಜೀವನವನ್ನು ರೂಪಿಸ್ಕೊಳ್ಬೇಕಲ್ವಾ? ಯಾರೂ ಕೂಡ ನಮ್ಮ ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ ಬರೋದಿಲ್ಲ. ನಮ್ಮ ಕನಸನ್ನು ನಾವೇ ನನಸಾಗಿಸ್ಕೊಳ್ಬೇಕೆ ಹೊರತು ಬೇರೆ ಯಾರೂ ಬರೋದಿಲ್ಲ. ಸೊ ಹಾಗಾಗಿ ಯಾವಾಗಲೂ ಕೂಡ ಬೇರೆಯವರು ನಮಗೇನೋ ಸಹಾಯ ಮಾಡ್ತಾರೆ ಅಂತ ಹೇಳಿ ಅವಲಂಬಿತರಾಗಿರೋದನ್ನು ಬಿಟ್ಟು ನಾವು ಯಾವಾಗಲೂ ಕೂಡ ನಮ್ಮ ಜೀವನದ ಬಗ್ಗೆ ನಾವೇ ಯೋಚನೆಯನ್ನು ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮದ ಬಗ್ಗೆ ನಿಮಗಿರುವಂತಹ ಅನಿಸಿಕೆ, ಅಭಿಪ್ರಾಯ

ಕೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
2: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
5: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
6: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818128083. ಸಂಖ್ಯೆ ಮತ್ತೊಮ್ಮೆ 0818235808383. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.

0: ಹಲೋ ಗೆಳೆಯರೇ.
1: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಸಾ

0: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
2: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ,
1: ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನೂ 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ನಿಮ್ಮ ಲಿವರ್ ಸುರಕ್ಷಿತವಾಗಿದ್ಯಾ?
1: ಹೆಪಟೈಟಿಸ್ ಯಾವುದೇ ಲಕ್ಷಣ ತೋರದೆ ಒಳಗೊಳಗೆ ಲಿವರ್ ಅನ್ನು ನಾಶಪಡಿಸಬಹುದು.
0: ಇದೇ ಜುಲೈ 28ರ ವಿಶ್ವ ಹೆಪಟೈಟಿಸ್ ದಿನದ ಪ್ರಯುಕ್ತ ಶಿವಮೊಗ್ಗದ ಅತ್ಯಾಧುನಿಕ ಸುಶೋಧ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಎಂಟ್ರೋಲಜಿ ನಿಮಗಾಗಿ ತರುತ್ತಿದೆ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ.
1: ಜುಲೈ 26ರಿಂದ ಆಗಸ್ಟ್ 1ರವರೆಗೆ ಸವಳಂಗ ರಸ್ತೆಯಲ್ಲಿರುವ ಸುಶೋಧ ಆಸ್ಪತ್ರೆಯಲ್ಲಿ ಉಚಿತ ಹೆಪಟೈಟಿಸ್ ಬಿ ಮತ್ತು ಸಿ ತಪಾಸಣೆ ಹಾಗೂ ಹೆಪಟೈಟಿಸ್ ಬಿ ಲಸಿಕೆ ಉಚಿತವಾಗಿ ಸಿಗಲಿದೆ.
0: 18ರಿಂದ 60 ವರ್ಷದ ಪ್ರತಿಯೊಬ್ಬರು, ವಿಶೇಷವಾಗಿ ಮಧುಮೇಹ, ಸ್ಥೂಲಕಾಯ ಅಥವಾ ಇತರ ಸಮಸ್ಯೆ ಇರುವವರು, ಲಿವರ್ ರೋಗ ಹಾಗೂ ಕ್ಯಾನ್ಸರ್ನಿಂದ ರಕ್ಷಣೆ ಪಡೆಯಲು ಇದು ಸೂಕ್ತ ಸಮಯ.
1: ನೆನಪಿಡಿ, ಸೀಮಿತ ಲಸಿಕೆಗಳು ಮಾತ್ರ ಲಭ್ಯವಿದ್ದು ಪೂರ್ವ ನೋಂದಣಿ ಕಡ್ಡಾಯವಾಗಿದೆ. ತಡ ಮಾಡಬೇಡಿ, ಈಗಲೇ 8777736455ಗೆ ಕರೆ ಮಾಡಿ ನಿಮ್ಮ ಉಚಿತ ಲಸಿಕೆ ಕಾಯ್ದಿರಿಸಿ.
0: ನಿಮ್ಮ ಆರೋಗ್ಯವಂತ ಲಿವರ್ಗೆ ಸುಶೋಧ ಆಸ್ಪತ್ರೆಯ ಬಲ ನೀಡಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
5: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
4: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
5: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
4: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
5: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
4: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
5: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
7: Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common and march in a cooperative way on that road which is bound to lead us to unity.

0: ಎಲ್ಲರಿಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 130ನೇ ಹುಟ್ಟುಹಬ್ಬದ ಶುಭಾಶಯಗಳು. ಬಾಬಾ ಸಾಹೇಬರ ಅರಿವಿನ ಬೆಳಕನ್ನು ವಿಸ್ತರಿಸುವ ತೀರಾ ಚಿಕ್ಕ ಪ್ರಯತ್ನದಲ್ಲಿ ಅಂಬೇಡ್ಕರ್ ಓದು ಸರಣಿಯು ಒಂದು. ಈ ಸರಣಿಯಲ್ಲಿ 150ಕ್ಕೂ ಹೆಚ್ಚಿನ ಜನರು ಬಾಬಾ ಸಾಹೇಬರ ಜ್ಞಾನದ ಹಾದಿಯಲ್ಲಿ ಪಯಣಿಸಿದ್ದಾರೆ. ಆ ಎಲ್ಲರಿಗೂ ಭೀಮನಮನಗಳು. ಈ ಬರಹಗಳ ಅನುವಾದಕರಿಗೂ ಅಂಬೇಡ್ಕರ್ ಸಂಪುಟಗಳನ್ನು ಪ್ರಕಟಿಸಿದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಕುವೆಂಪು ಭಾಷಾ ಭಾರತಿಗೂ, ಬಿಡಿಬಿಡಿಯಾಗಿ ಅನುವಾದ ಮಾಡಿದವರಿಗೂ ಕೃತಜ್ಞತೆಗಳು. ಈ ಸರಣಿಯ ಗುರಿ ಕನ್ನಡದಲ್ಲಿ 100 ಗಂಟೆಗಳ ಅಂಬೇಡ್ಕರ್ ಚಿಂತನೆಯ ಆರ್ಕೈವ್ ಮಾಡುವುದು. ಹಾಗಾಗಿ ಈ ಗುರಿ ತಲುಪುವ ತನಕ ಅಂಬೇಡ್ಕರ್ ಓದು ಮುಂದುವರಿಯುತ್ತದೆ. ಇದೀಗ 163ನೆಯ ಈ ಸಂಚಿಕೆಯಲ್ಲಿ ಗುರುಮಿಟ್ಕಲ್ನ ಬಾಬುರಾಯ್ ದೊರೆ ಅವರು ಅಂಬೇಡ್ಕರ್ ಅವರು ಹಿಂದೂ ದೈವಗಳ 7 ಬೀಳುಗಳ ದೀರ್ಘ ಬರಹದ 3ನೇ ಭಾಗವನ್ನು ಓದಿದ್ದಾರೆ. ಕೇಳಿ. ಮತ್ತೊಮ್ಮೆ ಎಲ್ಲರಿಗೂ ಜೈ ಭೀಮ್ ನಮನಗಳು.
1: ಈಗ ನಾವು 3ನೇ ಪ್ರಶ್ನೆಯನ್ನು ಕೈಗೆತ್ತಿಕೊಳ್ಳಬಹುದು. ಅದೆಂದರೆ, ಹಳೆಯ ಪೌರಾಣಿಕ ದೇವರುಗಳಿಗೆ ಹೋಲಿಸಿದಂತೆ ಈ ಹೊಸ ದೇವರುಗಳ ಸ್ಥಾನಮಾನಗಳೇನು? ಗಾಡ್ಸ್ ಎಟ್ ವಾರ್ ಎಂಬ ಹಿಂದಿನ ಅಧ್ಯಾಯದಲ್ಲಿ ಆಗಲೇ ಬ್ರಹ್ಮ, ವಿಷ್ಣು ಮತ್ತು ಶಿವ ಇವರ 7 ಬೀಳುಗಳನ್ನು ಪ್ರಸ್ತಾಪಿಸಲಾಗಿದೆ. ಏನೇ ಆಗಲಿ, ಸ್ಥಾನ ಮತ್ತು ಅಧಿಕಾರಕ್ಕೆ ನಡೆದ ಹೋರಾಟವು ಈ 3 ದೇವರುಗಳಿಗಷ್ಟೇ ಸೀಮಿತವಾಗಿತ್ತು. ಅವರನ್ನು ಉಳಿದ ದೇವರುಗಳಿಗಿಂತ ಕೆಳಕ್ಕೆ ತಳ್ಳಲಿಲ್ಲ. ಆದರೆ ಶ್ರೀ ಎಂಬ ದೇವಿಗಿಂತ ಕಡಿಮೆ ಎಂದು ಪರಿಗಣಿಸಿದ ಕಾಲವೊಂದು ಬಂತು. ಇದು ಹೇಗಾಯಿತೆಂಬುದನ್ನು ದೇವಿ ಭಾಗವತದಲ್ಲಿ ವರ್ಣಿಸಲಾಗಿದೆ. ದೇವಿ ಭಾಗವತದ ಪ್ರಕಾರ ಶ್ರೀ ಎಂಬ ದೇವಿಯು ಪ್ರಪಂಚವನ್ನು ಸೃಷ್ಟಿಸಿದಳು. ಬ್ರಹ್ಮ, ವಿಷ್ಣು ಮತ್ತು ಶಿವ ಇವರುಗಳನ್ನು ಸೃಷ್ಟಿಸಿದವಳು ಈಕೆಯೇ. ದೇವಿ ಭಾಗವತ ಮುಂದುವರೆದು ಹೀಗೆ ಹೇಳುತ್ತದೆ. ದೇವಿಗೆ ತನ್ನ ಅಂಗೈಗಳನ್ನು ಉಜ್ಜಬೇಕೆಂಬ ಇಚ್ಛೆಯಾಯಿತು. ಹಾಗೆ ಅವಳು ತನ್ನ ಅಂಗೈಯನ್ನು ಉಜ್ಜಿದ ರಭಸಕ್ಕೆ ಅವಳ ಅಂಗೈಯಲ್ಲಿ ಒಂದು ಗುಳ್ಳೆಯಾಯಿತು. ಈ ಗುಳ್ಳೆಯಿಂದ ಬ್ರಹ್ಮನು ಜನಿಸಿದನು. ಬ್ರಹ್ಮನು ಹುಟ್ಟಿದಾಗ ದೇವಿಯು ಅವನನ್ನು ತನ್ನನ್ನು ಮದುವೆಯಾಗುವಂತೆ ಕೇಳಿದಳು. ನೀನು ತಾಯಿಯಾದ ಕಾರಣ ಒಲ್ಲೆನೆಂದು ಬ್ರಹ್ಮ ಹೇಳಿದನು. ದೇವಿಗೆ ಕೋಪ ಬಂದು ತನ್ನ ಕೋಪದಿಂದಲೇ ಅವನನ್ನು ಸುಟ್ಟು ಬೂದಿ ಮಾಡಿದಳು. ದೇವಿ ತನ್ನ ಅಂಗೈಯನ್ನು 2ನೇ ಬಾರಿ ಉಜ್ಜಿದಳು ಹಾಗೂ 2ನೆಯ ಗುಳ್ಳೆ ಪಡೆದಳು. ಅವರ 2ನೆಯ ಗುಳ್ಳೆಯಿಂದ ಅವಳ 2ನೆಯ ಮಗ ಹುಟ್ಟಿದ. ಇವನೇ ವಿಷ್ಣು. ದೇವಿ ವಿಷ್ಣುವನ್ನು ಮದುವೆಯಾಗಲು ಸೂಚಿಸಿದಾಗ ಅವನೂ ಸಹ ಅವಳು ತಾಯಿಯಾದ ಕಾರಣ ಆ ಸೂಚನೆಯನ್ನು ತಿರಸ್ಕರಿಸಿದ. ದೇವಿಗೆ ಸಿಟ್ಟು ಬಂದು ವಿಷ್ಣುವನ್ನು ಸುಟ್ಟು ಬೂದಿ ಮಾಡಿದಳು. ದೇವಿಯು 3ನೇ ಸಾರಿ ಅಂಗೈ ಉಜ್ಜಿ 3ನೆಯ ಗುಳ್ಳೆಯನ್ನು ಪಡೆದಳು. ಆ 3ನೆಯ ಗುಳ್ಳೆಯಿಂದ 3ನೆಯ ಮಗ ಹುಟ್ಟಿದ. ಅವನೇ ಶಿವ. ದೇವಿಯು ತನ್ನನ್ನು ಮದುವೆಯಾಗಲು ಶಿವನನ್ನು ಕೇಳಿದಾಗ, ಶಿವ ಆಗುತ್ತೇನೆ, ಆದರೆ ನೀನು ಮತ್ತೊಂದು ದೇಹವನ್ನು ಧರಿಸಿದರೆ ಮಾತ್ರ ಎಂದು ಉತ್ತರಿಸಿದನು. ದೇವಿ ಇದಕ್ಕೆ ಒಪ್ಪಿದಳು. ಆಗ ತಾನೇ ಶಿವನ ಕಣ್ಣುಗಳು ಬೂದಿಯ 2 ರಾಶಿಗಳ ಮೇಲೆ ಬಿದ್ದವು. ಆಗ ದೇವಿಯೇ ಹೇಳಿದಳು, ಅವು ನಿನ್ನ ಸೋದರರ ಬೂದಿ. ಅವರು ನನ್ನನ್ನು ಮದುವೆಯಾಗಲು ಒಪ್ಪದಿದ್ದುದಕ್ಕೆ ನಾನು ಅವರನ್ನು ಸುಡಬೇಕಾಯಿತು. ಆಗ ಶಿವ, ನಾನೊಬ್ಬನೇ ಹೇಗೆ ಮದುವೆಯಾಗಲಿ? ನೀನು ಮತ್ತಿಬ್ಬರು ಕನ್ಯೆಯನ್ನು ಸೃಷ್ಟಿಸು, ಆಗ ನಾವು 3 ಒಟ್ಟಿಗೆ ಮದುವೆಯಾಗಬಹುದು ಎಂದನು. ದೇವಿ ಅದರಂತೆಯೇ ಮಾಡಿದಾಗ ಆ 3 ದೇವರುಗಳು ದೇವಿಯನ್ನು, ಆಕೆ ಸೃಷ್ಟಿಸಿದ 2 ಸ್ತ್ರೀಯರನ್ನು ಮದುವೆಯಾದರು. ಈ ಕಥೆಯಲ್ಲಿ 2 ಅಂಶಗಳಿವೆ. ಮೊದಲನೆಯದೆಂದರೆ, ಕೇಡನ್ನು ಮಾಡುವಾಗಲೂ ಸಹ ಶಿವನು ತಾನು ಬ್ರಹ್ಮ ಮತ್ತು ವಿಷ್ಣು ಇವರುಗಳಿಗಿಂತ ಹೆಚ್ಚಿನ ಪಾಪ ಮಾಡುವವನಂತೆ ಕಾಣಲು ಇಷ್ಟಪಡುವುದಿಲ್ಲ. ಏಕೆಂದರೆ ಅವನಿಗೆ ತಾನು ಪ್ರತಿಸ್ಪರ್ಧಿಗಳಿಗಿಂತ ಕೀಳಾಗಿ ಕಾಣಬಹುದೆಂಬ ಹೆದರಿಕೆ ಇತ್ತು. ಇದಕ್ಕಿಂತ ಹೆಚ್ಚಿನದೆಂದರೆ ಬ್ರಹ್ಮ, ವಿಷ್ಣು ಮತ್ತು ಶಿವ ಈ ಮೂವರು ಸ್ಥಾನಮಾನಗಳಲ್ಲಿ ದೇವಿಗಿಂತ ಕಡಿಮೆಯಾಗಿದ್ದರಲ್ಲದೆ ಅವಳಿಂದ ಸೃಷ್ಟಿಸಲ್ಪಟ್ಟಿದ್ದರು. ಬ್ರಹ್ಮ, ವಿಷ್ಣು ಮತ್ತು ಶಿವ ಇವರ ಪಂಥಗಳಿಗೆ ಹೋಲಿಸಿದರೆ ಕೃಷ್ಣ ಪಂಥದಲ್ಲಿ ಸ್ವಲ್ಪ ಕೃತ್ರಿಮತೆ ಇರುವುದು ಸ್ಪಷ್ಟವಿದೆ. ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರು ಮೂಲತಃ ದೈವಗಳು. ಆದರೆ ಕೃಷ್ಣ ಮೂಲದಲ್ಲಿ ಮಾನವನಾಗಿ ಅನಂತರ ಅವನನ್ನು ದೇವನ ಸ್ಥಾನಕ್ಕೇರಿಸಲಾಯಿತು. ಪ್ರಾಯಶಃ ಅವನಿಗೆ ದೈವದ ಸ್ಥಾನವನ್ನು ಕೊಡಲೋಸ್ಕರವೇ ಅವನು ವಿಷ್ಣುವಿನ ಅವತಾರವೆಂಬ ಸಿದ್ಧಾಂತವನ್ನು ಸೃಷ್ಟಿಸಲಾಯಿತು. ಆದರೂ ಅವನ ದೈವತ್ವ ಅಪರಿಪೂರ್ಣವಾಗಿ ಉಳಿದಿದೆ. ಏಕೆಂದರೆ ಕೃಷ್ಣನು ಗೋಪಿಯರೊಂದಿಗೆ ಮಾಡಿದ ವ್ಯಭಿಚಾರಕ್ಕಾಗಿ ಅವನನ್ನು ವಿಷ್ಣುವಿನ ಅಪೂರ್ಣ ಅವತಾರವೆಂದು ಪರಿಗಣಿಸಲಾಯಿತು. ಒಂದು ವೇಳೆ ಕೃಷ್ಣನು ವಿಷ್ಣುವಿನ ಪೂರ್ಣ ಅವತಾರವಾಗಿದ್ದರೆ ಅವನ ವ್ಯಭಿಚಾರವು ಅಕ್ಷಮ್ಯವಾಗುತ್ತಿತ್ತು. ಅಂತೂ ಕೃಷ್ಣನ ಮೂಲ ಹೀಗೆ ನಿಕೃಷ್ಟವಾಗಿದ್ದರೂ ಅವನು ಎಲ್ಲರಿಗಿಂತಲೂ ಮೇಲೇರಿದ ಪರದೈವವಾದ. ಅವನು ಎಷ್ಟು ದೊಡ್ಡವನಾದ ಎಂಬುದು ಭಗವದ್ಗೀತೆಯ 10 ಮತ್ತು 14 ಅಧ್ಯಾಯಗಳಿಂದ ತಿಳಿದುಕೊಳ್ಳಬಹುದು. ಈ ಅಧ್ಯಾಯಗಳಲ್ಲಿ ಕೃಷ್ಣನು ಹೀಗೆ ಹೇಳುತ್ತಾನೆ: ಹಾಗಾದರೆ ಗುರುಶ್ರೇಷ್ಠನೇ, ನನ್ನ ದಿವ್ಯ ವಿಭೂತಿಗಳ ಬಗೆಗೆ ಕೇಳು, ಆದರೆ ಕೆಲವು ಮುಖ್ಯವಾದವುಗಳ ಬಗ್ಗೆ ಮಾತ್ರ, ಏಕೆಂದರೆ ನನ್ನ ವಿಭೂತಿಗಳಿಗೆ ಕೊನೆಯೇ ಇಲ್ಲ. ಓ ಗುಡಾಕೇಶ, ಎಲ್ಲ ವಸ್ತುಗಳಲ್ಲಿ ಅಂತಸ್ಥವಾಗಿರುವ ಆತ್ಮವೆಂದರೆ ನಾನೇ. ಎಲ್ಲ ವಸ್ತುಗಳ ಆದಿ ಮಧ್ಯ ಅಂತ್ಯ ನಾನೇ. ಆದಿತ್ಯರಲ್ಲಿ ನಾನೇ ವಿಷ್ಣು. ಹೊಳೆಯುವ ವಸ್ತುಗಳಲ್ಲಿ ನಾನೇ ಸೂರ್ಯ. ಮರುತರಲ್ಲಿ ನಾನೇ ಮರೀಚಿ ಮತ್ತು ನಕ್ಷತ್ರಗಳ ಮಧ್ಯದಲ್ಲಿ ನಾನೇ ಚಂದ್ರ. ವೇದಗಳಲ್ಲಿ ನಾನೇ ಸಾಮವೇದ. ದೇವತೆಗಳಲ್ಲಿ ನಾನೇ ಇಂದ್ರ. ಇಂದ್ರಿಯಗಳಲ್ಲಿ ನಾನೇ ಮನಸ್ಸು. ಭೂತಗಳಲ್ಲಿ ನಾನೇ ಚೈತನ್ಯ. ರುದ್ರರಲ್ಲಿ ನಾನೇ ಶಂಕರ. ಯಕ್ಷ ರಾಕ್ಷಸರಲ್ಲಿ ನಾನೇ ಕುಬೇರ. ವಸ್ತುಗಳಲ್ಲಿ ನಾನೇ ಅಗ್ನಿ ಮತ್ತು ಉನ್ನತ ಶಿಖರಗಳಲ್ಲಿ ನಾನೇ ಮೇರು. ರಾಜ ಪುರೋಹಿತರಲ್ಲಿ ಮುಖ್ಯನಾದ ಬೃಹಸ್ಪತಿಯನ್ನು ನಾನೇ ಎಂದು ತಿಳಿ. ನಾನು ಮಹರ್ಷಿಗಳಲ್ಲಿ ಭೃಗು. ಶಬ್ದಗಳಲ್ಲಿ ಏಕಾಕ್ಷರನಾದ ಓಂಕಾರ. ಯಜ್ಞಗಳಲ್ಲಿ ಜಪಯಜ್ಞ. ಸ್ಥಾವರಗಳಲ್ಲಿ ಹಿಮಾಲಯ ನಾನೇ. ವೃಕ್ಷಗಳಲ್ಲಿ ಅಶ್ವತ್ಥ. ದೇವರ್ಷಿಗಳಲ್ಲಿ ನಾರದ. ಗಂಧರ್ವರಲ್ಲಿ ಚಿತ್ರರಥ. ಸಿದ್ಧರಲ್ಲಿ ಕಪಿಲ ಮುನಿ ನಾನೇ. ಅಶ್ವಗಳಲ್ಲಿ ಅಮೃತೋದ್ಭವವಾದ ಉಚ್ಚೈಶ್ರವಸ್ ಎಂದು, ಉತ್ತಮ ಆನೆಗಳಲ್ಲಿ ಐರಾವತವೆಂದು, ಮನುಷ್ಯರಲ್ಲಿ ರಾಜನೆಂದು ನನ್ನನ್ನು ತಿಳಿ. ನಾನು ಆಯುಧಗಳಲ್ಲಿ ವಜ್ರಾಯುಧ. ಗೋವುಗಳಲ್ಲಿ ಕಾಮಧೇನು. ಸಂತಾನಕ್ಕೆ ಕಾರಣನಾದ ಮನ್ಮಥ. ಹಾವುಗಳಲ್ಲಿ ವಾಸುಕಿ. ನಾನು ನಾಗಗಳಲ್ಲಿ ಅನಂತ. ಜಲವಾಸಿಗಳಲ್ಲಿ ವರುಣ. ಪಿತೃಗಳಲ್ಲಿ ಆರ್ಯ ಮತ್ತು ದಂಡಿಸುವವರಲ್ಲಿ ಯಮ. ನಾನು ರಾಕ್ಷಸರಲ್ಲಿ ಪ್ರಹ್ಲಾದ. ಗಣನೆ ಮಾಡುವವರಲ್ಲಿ ಕಾಲ. ನಾನು ಮೃಗಗಳಲ್ಲಿ ಸಿಂಹ. ಪಕ್ಷಿಗಳಲ್ಲಿ ವೈನತೇಯ. ಪಾವನ ಮಾಡುವವರಲ್ಲಿ ವಾಯುವು. ಶಸ್ತ್ರಧಾರಿಗಳಲ್ಲಿ ರಾಮನು. ಜಲಚರಗಳಲ್ಲಿ ಮಕರನು. ನದಿಗಳಲ್ಲಿ ಜಾಹ್ನವಿಯು ನಾನೇ. ಸೃಷ್ಟಿ ವಸ್ತುಗಳ ಆದಿ ಮಧ್ಯ ಅಂತ್ಯ ನಾನೇ. ವಿದ್ಯೆಗಳಲ್ಲಿ ಆಧ್ಯಾತ್ಮವಿದ್ಯೆ. ಚರ್ಚಿಸುವವರಲ್ಲಿ ವಾದ ನಾನೇ. ಅಕ್ಷರಗಳಲ್ಲಿ ಆಕಾರ. ಸಮಾಸಗಳಲ್ಲಿ ದ್ವಂದ್ವ. ಅಕ್ಷಯವಾದ ಕಾಲ. ಸರ್ವತೋಮುಖವಾದ ಧಾತು ನಾನೇ. ಎಲ್ಲವನ್ನು ಹಿಡಿಯುವ ಮೃತ್ಯು. ಎಲ್ಲ ವಸ್ತುಗಳ ಉತ್ಪತ್ತಿ ನಾನೇ. ನಾರಿಯರಲ್ಲಿ ಕೀರ್ತಿ, ಶ್ರೀ, ವಾಕು, ಸ್ಮೃತಿ, ಮೇಧಸ್ಸು, ಧೈರ್ಯ ಮತ್ತು ಕ್ಷಮೆ ನಾನೇ. ನಾನು ಸಾಮಗಳಲ್ಲಿ ಬೃಹತ್ಸಾಮ. ಛಂದಸ್ಸುಗಳಲ್ಲಿ ಗಾಯತ್ರಿ. ಮಾಸಗಳಲ್ಲಿ ಮಾರ್ಗಶಿರ ಮತ್ತು ಋತುಗಳಲ್ಲಿ ವಸಂತ. ಮೋಸಗಾರರಲ್ಲಿ ದ್ಯೂತವು. ತೇಜಸ್ವಿಗಳಲ್ಲಿ ತೇಜಸ್ಸು ನಾನೇ ಆಗಿರುವೆ. ನಾನು ಜಯ. ವ್ಯವಸಾಯ ಮತ್ತು ಸಾತ್ವಿಕರ ಸತ್ವ. ಸೃಷ್ಟಿಗಳಲ್ಲಿ ವಾಸುದೇವನು, ಪಾಂಡವರಲ್ಲಿ ಅರ್ಜುನನು, ಮುನಿಗಳಲ್ಲಿ ವೇದವ್ಯಾಸನು ಮತ್ತು ಕವಿಗಳಲ್ಲಿ ಉಶನ ಕವಿಯು ನಾನೇ. ದಮನ ಮಾಡುವವರಲ್ಲಿ ಶಿಕ್ಷೆ, ಜಯಾಭಿಲಾಷಿಗಳಲ್ಲಿ ನೀತಿ, ಗೌಪ್ಯವಾಗಿಡುವವರಲ್ಲಿ ಮೌನ ಮತ್ತು ಜ್ಞಾನಿಗಳಲ್ಲಿ ಜ್ಞಾನ. ಎಲ್ಲ ನಾನೇ. ಎಲೆ ಅರ್ಜುನನೇ, ಸರ್ವ ಭೂತಗಳ ಜನನಕ್ಕೆ ಕಾರಣನಾದ ಬೀಜ ನಾನೇ. ನಾನಿಲ್ಲದೆ ಯಾವ ಚರಾಚರ ವಸ್ತುವು ಇರಲಾರದು. ಜಗತ್ತೆಲ್ಲವನ್ನು ಬೆಳಗಿಸುವ ಆದಿತ್ಯನ ತೇಜಸ್ಸು, ಚಂದ್ರನಲ್ಲಿರುವ ತೇಜಸ್ಸು, ಅಗ್ನಿಯಲ್ಲಿರುವ ತೇಜಸ್ಸು ನನ್ನದೆಂದು ತಿಳಿ. ನಾನು ಭೂಮಿಯನ್ನು ಪ್ರವೇಶಿಸಿ ನನ್ನ ತೇಜಸ್ಸಿನಿಂದ ಎಲ್ಲ ವಸ್ತುಗಳನ್ನು ಧರಿಸಿದ್ದೇನೆ ಮತ್ತು ರಸ ಸ್ವರೂಪನಾದ ಚಂದ್ರನಾಗಿ ಎಲ್ಲ ವನಸ್ಪತಿಗಳನ್ನು ಪೋಷಿಸುತ್ತೇನೆ. ನಾನು ಜಠರಾಗ್ನಿ ಸ್ವರೂಪನಾಗಿ ಪ್ರಾಣಿಗಳ ಶರೀರವನ್ನು ಆಶ್ರಯಿಸಿ ಪ್ರಾಣಾಪಾನಗಳಿಂದ ಕೂಡಿದವನಾಗಿ ನಾಲ್ಕು ವಿಧವಾದ ಅನ್ನವನ್ನು ಜೀರ್ಣವಾಗುವಂತೆ ಮಾಡುತ್ತೇನೆ. ನಾನು ಎಲ್ಲರ ಹೃದಯಗಳಲ್ಲೂ ಅಂತಸ್ಥವಾಗಿದ್ದೇನೆ. ಸ್ಮೃತಿ ಮತ್ತು ಜ್ಞಾನ ನನ್ನಿಂದಲೇ ಉಂಟಾಗಿ ನನ್ನಿಂದಲೇ ನಿವೃತ್ತಿಯಾಗುತ್ತವೆ. ಎಲ್ಲ ವೇದಗಳಿಂದ ತಿಳಿಯಲ್ಪಡುವವನು ನಾನೇ. ವೇದಾಂತದ ಕರ್ತೃ ನಾನೇ. ವೇದವನ್ನು ತಿಳಿದವನು ನಾನೇ. ಈ ಲೋಕದಲ್ಲಿ ಕ್ಷರ ಮತ್ತು ಅಕ್ಷರ ಎಂಬ ಇಬ್ಬರು ಪುರುಷರಿದ್ದಾರೆ. ಕ್ಷರನೆಂದರೆ ಎಲ್ಲ ವಸ್ತುಗಳು ಮತ್ತು ಅಕ್ಷರನೆಂದರೆ ಕೂಟಸ್ಥನೆಂದು ತಿಳಿಯಲ್ಪಟ್ಟಿರುವವನು. ಆದರೆ ಕ್ಷರಾಕ್ಷರಗಳನ್ನು ಮೀರುವ ಪುರುಷೋತ್ತಮನೆಂದು ಕರೆಯಲ್ಪಡುವ ಪರಮಾತ್ಮನಿದ್ದಾನೆ. ಆ ಈಶ್ವರನು ಮೂರು ಲೋಕಗಳನ್ನು ಪ್ರವೇಶಿಸಿ ಅವುಗಳಿಗೆ ಆಧಾರವಾಗಿದ್ದಾನೆ. ನಾನು ಕ್ಷರಾತೀತನು, ಅದಕ್ಕಿಂತ ಉತ್ತಮನು ಇರುವುದರಿಂದ ಲೋಕದಲ್ಲಿಯೂ ವೇದಗಳಲ್ಲಿಯೂ ಪುರುಷೋತ್ತಮನೆಂದು ಪ್ರಸಿದ್ಧಿಯಾಗಿದ್ದೇನೆ. ಆದುದರಿಂದ ಗೀತೆಗೆ ಸಂಬಂಧಿಸಿದಂತೆ ಹೇಳುವುದಾದರೆ ಕೃಷ್ಣನಿಗಿಂತ ಹೆಚ್ಚಿನ ದೈವವಿಲ್ಲ. ಅವನೇ ಅಲ್ಲಾಹು ಅಕ್ಬರ್. ಅವನು ಉಳಿದೆಲ್ಲ ದೇವರಿಗಿಂತ ಮಹತ್ತರನಾದವನು. ಈಗ ಮಹಾಭಾರತ ಕಡೆಗೆ ತಿರುಗೋಣ. ನಾವು ಅಲ್ಲೇನು ನೋಡುತ್ತೇವೆ? ಅಲ್ಲಿ ಕೃಷ್ಣನ ಸ್ಥಾನಮಾನಗಳಲ್ಲಿ ಬದಲಾವಣೆಗಳಾಗಿವೆ. ಅವನ ಸ್ಥಾನಮಾನಗಳಲ್ಲಿ ಏಳು ಬೀಳುಗಳಿವೆ. ಮೊದಲು ಅವನನ್ನು ಶಿವನಿಗಿಂತ ಮೇಲೇರಿಸಲಾಗಿದೆ. ಶಿವ ಅವನ ಘನತೆಯನ್ನು ಒಪ್ಪಿಕೊಳ್ಳುವಂತೆಯೂ ಮಾಡಲಾಗಿದೆ. ಆದರೆ ಕೆಲವು ಸಾರಿ ಅವನನ್ನು ಶಿವನಿಗಿಂತ ಕೀಳು ಮಾಡಲಾಗಿದೆಯಲ್ಲದೆ ಶಿವನ ಘನತೆಯನ್ನು ಅವನು ಒಪ್ಪಿಕೊಳ್ಳುವಂತೆಯೂ ಮಾಡಲಾಗಿದೆ. ಕೃಷ್ಣನನ್ನು ಶಿವನಿಗಿಂತ ಮೇಲೇರಿಸಿದ್ದಕ್ಕೆ ಅನುಶಾಸನ ಪರ್ವದ ಬೆಳಕು ಚೆಲ್ಲುವ ಈ ಭಾಗ ಸಾಕ್ಷಿಯಾಗಿದೆ. ಪಿತಾಮಹ ಬ್ರಹ್ಮನಿಗಿಂತ ಉತ್ತಮನಾದವನು ಹರಿ, ನಿತ್ಯ ಪುರುಷ ಅಥವಾ ಕೃಷ್ಣ. ಅವನು ಸ್ವರ್ಣದಂತೆ ತೇಜಸ್ಸುಳ್ಳ, ಮೋಡಗಳಿಲ್ಲದ ಆಕಾಶದಲ್ಲಿ ಹುಟ್ಟಿದ ಸೂರ್ಯನಂತೆ, ದಶ ಬಾಹುಗಳುಳ್ಳ ಅತಿಶಯ ಶಕ್ತಿಯುಳ್ಳ, ದೇವತೆಗಳ ವೈರಿಯ ಸಂಹಾರಿಯಾದ ಶ್ರೀವತ್ಸ ಮತ್ತು ಋಷಿಕೇಶ ನಾಮಾಂಕಿತ ಕೃಷ್ಣನು ಸರ್ವ ದೇವತೆಗಳಿಗೆ ಆರಾಧ್ಯ ದೈವ. ಬ್ರಹ್ಮನು ಅವನ ನಾಭಿಯಿಂದಲೂ, ನಾನು ಅವನ ಶಿರಸ್ಸಿನಿಂದಲೂ, ನಕ್ಷತ್ರಗಳು ಅವನ ತಲೆ ಕೂದಲುಗಳಿಂದಲೂ, ಸುರಾಸುರರು ಅವನ ದೇಹದ ಕೂದಲುಗಳಿಂದಲೂ, ಋಷಿಗಳು ಮತ್ತು ಶಾಶ್ವತ ಲೋಕಗಳು ಅವನ ದೇಹದಿಂದಲೂ ಉತ್ಪತ್ತಿಯಾಗಿವೆ. ಅವನೇ ಪಿತಾಮಹನ ಮತ್ತು ಎಲ್ಲ ದೇವತೆಗಳ ವ್ಯಕ್ತ ಆವಾಸ. ಅವನೇ ಪೃಥ್ವಿಯ ಸೃಷ್ಟಿಕರ್ತ, ಮೂರು ಲೋಕದ ರಕ್ಷಕ ಮತ್ತು ಸಕಲ ಚರಾಚರ ವಸ್ತುಗಳ ಸಂಹಾರಿ. ಅವನೇ ಎಲ್ಲ ದೇವತೆಗಳಿಗಿಂತ ಉತ್ತಮ, ದೇವಾದಿದೇವ ಮತ್ತು ವೈರಿಗಳ ಸಂಹಾರಿ. ಅವನು ಸರ್ವಜ್ಞ, ಎಲ್ಲ ಭೂತಗಳಲ್ಲಿಯೂ ಐಕ್ಯವಾಗಿರುವವನು, ಎಲ್ಲ ದಿಕ್ಕುಗಳಿಗೂ ಚಾಚಿಕೊಂಡಿರುವ ಸರ್ವಾಂತರ್ಯಾಮಿ ಪರಮಾತ್ಮ ಋಷಿಕೇಶ, ಎಲ್ಲೆಲ್ಲಿಯೂ ಇರುವವನು ಸರ್ವಶಕ್ತ. ಮೂರು ಲೋಕಗಳಲ್ಲಿ ಅವನಿಗಿಂತ ಉತ್ತಮನಿಲ್ಲ. ಗೋವಿಂದನೆಂಬ ಹೆಸರಿನಿಂದ ಪ್ರಸಿದ್ಧನಾದ ಮಧು ಸಂಹಾರಿಯಾದ ನಿತ್ಯ ಅವನು. ಅವನೇ ಎಲ್ಲರಿಗೂ ಶ್ರೇಯಸ್ಸನ್ನುಂಟು ಮಾಡುವವನು, ದೇವತೆಗಳ ಇಷ್ಟವನ್ನು ಪೂರೈಸುವವನು, ಮಾನವನಾಗಿ ಅವತರಿಸಿ ಎಲ್ಲ ರಾಜರನ್ನು ಯುದ್ಧದಲ್ಲಿ ಕೊಲ್ಲುವವನು. ಏಕೆಂದರೆ ತ್ರಿವಿಕ್ರಮನಿಲ್ಲದ ದೇವಗಣಕ್ಕೆ ಅನಾಥರಾದ ದೇವತೆಗಳ ಇಷ್ಟವನ್ನು ಪೂರೈಸಲು ಸಾಧ್ಯವಾಗುವುದಿಲ್ಲ. ಅವನೇ ಎಲ್ಲ ಭೂತಾದಿಗಳ ನಾಯಕ, ಎಲ್ಲ ಭೂತಾದಿಗಳ ಆರಾಧ್ಯ ದೈವ. ದೇವಾದಿ ದೇವನು ದೇವತೆಗಳ ಇಷ್ಟವನ್ನು ಪೂರೈಸುವವನು, ದೇವ ಮತ್ತು ಋಷಿಗಳಿಗೆ ಆಶ್ರಯದಾತನೂ ಆದ ಕೃಷ್ಣನ ದೇಹದಲ್ಲಿ ಬ್ರಹ್ಮನು ವಾಸವಾಗಿದ್ದಾನೆ. ಎಲ್ಲ ದೈವಗಳು ಅವನ ಶರೀರದಿಂದಲೇ ಆಶ್ರಯ ಪಡೆದಿವೆ. ಕಮಲನಯವನ್ನದ ಶ್ರೀಯನ್ನುಂಟು ಮಾಡುವವನು ಶ್ರೀಯೊಂದಿಗೆ ಇದ್ದಾನೆ. ಸುರರ ಕಲ್ಯಾಣಕ್ಕಾಗಿ ಗೋವಿಂದನು ಅತಿಶಯ ವಿವೇಕವುಳ್ಳ ಮಹಾಮನುವಿನ ಕುಲದಲ್ಲಿ ಹುಟ್ಟುತ್ತಾನೆ. ಪ್ರಜಾಪತಿ ಮನುವಿನ ಉತ್ಕೃಷ್ಟ ಪಥದಲ್ಲಿ ನಡೆಯುತ್ತಾ ಈ ಕುಲದಲ್ಲಿ ಹುಟ್ಟಿ ಬ್ರಾಹ್ಮಣ ವಂದ್ಯನು, ಸನ್ನಡತೆಯುಳ್ಳವನು, ಸದ್ಗುಣಿಯು, ಸತ್ಯ ಶುದ್ಧ ಪುರೋಹಿತ ಪೂಜಿತನೂ ಆದ ಈ ಧೀರ ಕ್ಷತ್ರಿಯನು ಯಶೋಧರನು ಶ್ರೇಯಸ್ಸನ್ನುಂಟು ಮಾಡುವವನು ಆಗಿದ್ದು ಅವನಿಗೆ ಅನೇಕ ದುಂದುಬಿ ಹುಟ್ಟುತ್ತಾನೆ. ವಂಶೋದ್ಧಾರಕನಾದ ಈ ವಸುದೇವನಿಗೆ ವಾಸುದೇವನೆಂಬ ಚತುರ್ಭುಜ ಪುತ್ರ ಹುಟ್ಟುತ್ತಾನೆ. ಅವನು ಉದಾರಿಯು, ಬ್ರಾಹ್ಮಣರಿಗೆ ಶ್ರೇಯಸ್ಸನ್ನುಂಟು ಮಾಡುವವನು, ಬ್ರಹ್ಮನಾದವನು, ಬ್ರಾಹ್ಮಣರನ್ನು ಪ್ರೀತಿಸುವವನು ಆಗಿರುವನು. ದೇವತೆಗಳೇ, ಈ ದೇವನನ್ನು ಅವನ ಘನತೆಗೆ ತಕ್ಕಂತೆ ನಿತ್ಯ ಬ್ರಹ್ಮನಂತೆ ಪೂಜಿಸಿ ಸರ್ವೋತ್ಕೃಷ್ಟ ಸ್ತೋತ್ರ ಮಾಲೆಯೊಂದಿಗೆ ಅವನ ಬೆಳೆಗೆ ಹೋಗಿ. ಏಕೆಂದರೆ ದಿವ್ಯ ಮತ್ತು ತೇಜೋಮಯನಾದ ವಾಸುದೇವನನ್ನು, ಪಿತಾಮಹನಾದ ಬ್ರಹ್ಮನನ್ನು ನೋಡಬೇಕೆನ್ನುವರು ನನ್ನನ್ನು ನೋಡಬೇಕು. ಅವನನ್ನು ನೋಡಿದಾಗ ನನ್ನನ್ನು ನೋಡಿದಂತೆಯೇ. ದೇವಾದಿದೇವನು ಪಿತಾಮಹನು ಆದ ಬ್ರಹ್ಮನನ್ನು ನೋಡಿದಂತೆಯೇ. ಇದರಲ್ಲಿ ಸಂಶಯವೇನೂ ಇಲ್ಲ. ಇದನ್ನು ಕೃತ ಸಂಪತ್ತುಳ್ಳ ನೀನು ತಿಳಿ. ಕೃಷ್ಣನನ್ನು ಹೀಗೆ ದೇವಾದಿದೇವನ ಪದವಿಗೇರಿಸಲ್ಪಟ್ಟು ಆಮೇಲೆ ಹೇಗೆ ಅವನನ್ನು ನಿಕೃಷ್ಟವಾಗಿ ಕಾಣಲಾಯಿತು ಎಂಬುದನ್ನು ಈಗ ನೋಡೋಣ. ಕೃಷ್ಣನು ಶಿವನಿಗಿಂತ ಕಡಿಮೆ ಎಂದು ತೋರಿಸಲು ಮಹಾಭಾರತದಲ್ಲಿ ಎಷ್ಟೊಂದು ಘಟನೆಗಳು ಸಂದರ್ಭಗಳು ಇವೆ ಎಂದರೆ ಅವೆಲ್ಲವನ್ನು ಇಲ್ಲಿ ಪ್ರಸ್ತಾಪಿಸುವುದು ಕಷ್ಟ. ಕೆಲವಷ್ಟರಿಂದಲೇ ನಾವು ತೃಪ್ತಿ ಪಟ್ಟುಕೊಳ್ಳಬೇಕು. ಮೊದಲನೆಯ ಘಟನೆಯು ಜಯದ್ರಥನನ್ನು ಮಾರನೆಯ ದಿನವೇ ಕೊಲ್ಲಬೇಕೆಂಬ ಅರ್ಜುನನ ಶಪಥಕ್ಕೆ ಸಂಬಂಧಿಸಿದೆ. ಆದರೆ ಈ ಶಪಥ ಕೈಗೊಂಡ ಮೇಲೆ ಜಯದ್ರಥನ ಸ್ನೇಹಿತರು ಅವನನ್ನು ಕಾಪಾಡಲು ತಮ್ಮ ಕೈಲಾದಷ್ಟು ಸಹಾಯ ಮಾಡುವರೆಂದು, ಆಗ ಸಮರ್ಪಕವಾದ ಶಸ್ತ್ರಗಳನ್ನು ಬಳಸದಿದ್ದರೆ ತನ್ನ ಶಪಥವನ್ನು ನೆರವೇರಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲವೆಂದು ಅರ್ಜುನನಿಗೆ ಅನಿಸಿತು. ಆಗ ಅವನು ಸಲಹೆ ಪಡೆಯಲು ಕೃಷ್ಣನ ಬಳಿ ಹೋಗುತ್ತಾನೆ. ಕೃಷ್ಣನು ಅವನಿಗೆ ಹೀಗೆ ಹೇಳುತ್ತಾನೆ, ಯಾವ ಪಾಶುಪದಾಸ್ತ್ರದಿಂದ ಮಹಾದೇವನು ಹಿಂದೆ ದೈತ್ಯರನ್ನು ಸಂಹಾರ ಮಾಡಿದನೋ ಆ ಪಾಶುಪತಾಸ್ತ್ರಕ್ಕಾಗಿ ನೀನು ಮಹಾದೇವನನ್ನು ಕುರಿತು ತಪಸ್ಸು ಮಾಡಬೇಕು ಮತ್ತು ಅದನ್ನು ಪಡೆದರೆ ಮಾತ್ರ ಜಯದ್ರಥನನ್ನು ಕೊಲ್ಲಬಹುದು.
2: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಭಾರತದ ಸಂವಿಧಾನ ಪೀಠಿಕೆ. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ, ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿ ನವೆಂಬರ್ ತಿಂಗಳ 26 ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ

0: ಸರವೇ ಔಷಧಿ ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
5: ಹೌದು, ನಾನು ಕ್ಯಾನ್ಸರ್ ನ ಸೋಲ್ಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
4: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
5: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ, ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗ್ಲಿಲ್ಲ.
0: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ, ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
6: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಪ್ರತಿದಿನ ಕೂಡ ಒಂದೊಂದು ರೀತಿಯ ಸ್ಪೆಷಲ್ ರೆಸಿಪಿಗಳ ಬಗ್ಗೆ ತಿಳಿತಾ ಇದ್ದೀವಿ. ಪ್ರತಿದಿನ ಸಾಂಬಾರು, ಹುಳಿ, ಈ ಪಲ್ಯ, ಗೊಜ್ಜು ಮಾಡುವ ಬದಲಾಗಿ ಕೆಲವೊಂದು ಸಮಯದಲ್ಲಿ ಚಟ್ನಿಗಳನ್ನು ಮಾಡ್ಕೊಳ್ಳೋದ್ರಿಂದ ಅನ್ನಕ್ಕೂ ಮ್ಯಾಚ್ ಆಗುತ್ತೆ, ಜೊತೆಗೆ ಚಪಾತಿ, ಇಡ್ಲಿ, ದೋಸೆ, ರೊಟ್ಟಿ ಏನೇ ಇದ್ದರೂ ಅದಕ್ಕೂ ಮ್ಯಾಚ್ ಮಾಡಿಕೊಂಡು ತಿನ್ಬೋದು. ಪ್ರತಿದಿನ ಅದೇ ತರಕಾರಿ ಸೊಪ್ಪಿನ ಸಾಂಬಾರು ತಿನ್ನೋ ಬದಲಾಗಿ ಆಗಾಗ ಟೊಮೆಟೊ ಕಾಯಿ ಚಟ್ನಿ, ಟೊಮೆಟೊ ಚಟ್ನಿ, ಹಾಗೆ ತೆಂಗಿನಕಾಯಿ ಚಟ್ನಿ, ಈರುಳ್ಳಿ ಚಟ್ನಿ ಮಾಡ್ಕೊಳ್ಳೋದ್ರಿಂದ ಬಿಸಿ ಬಿಸಿ ಅನ್ನಕ್ಕೆ ಚಟ್ನಿ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಆ ದಿನದ ಊಟ ಮತ್ತಷ್ಟು ಖುಷಿ ಕೊಡತ್ತೆ. ಈ ಚಟ್ನಿಗಳ ವಿಷಯಕ್ಕೆ ಅಂತ ಬಂದಾಗ ಸಾಕಷ್ಟು ಬಗೆ ಬಗೆಯಲ್ಲಿ ಯಾವ ರೀತಿ ಚಟ್ನಿಗಳನ್ನು ಮಾಡ್ಕೊಳ್ಳೋದು ಅನ್ನೋದನ್ನು ತಿಳಿಸಿದ್ದೆ ಸ್ನೇಹಿತರೆ. ಈ ತೆಂಗಿನಕಾಯಿ ಚಟ್ನಿ, ಹಸಿಮೆಣಸಿನ್ಕಾಯಿ ಚಟ್ನಿ, ಈರುಳ್ಳಿ ತೆಂಗಿನ ಚಟ್ನಿ, ಟೊಮೆಟೊ ತೆಂಗಿನ ಚಟ್ನಿ, ಶೇಂಗಾ ಚಟ್ನಿ, ಉರಿಗಡಲೆ ಚಟ್ನಿ, ಅಗಸೆ ಬೀಜದ ಚಟ್ನಿ, ಎಳ್ಳು ಚಟ್ನಿ, ಮೆಂತ್ಯ ಚಟ್ನಿ ಅಥವಾ ಚಟ್ನಿ ಪುಡಿ ಅಥವಾ ಮೆಣಸಿನ ಪುಡಿ, ಟೊಮೆಟೊ ಚಟ್ನಿ, ಈರುಳ್ಳಿ ಚಟ್ನಿ, ಬದನೆಕಾಯಿ ಚಟ್ನಿ, ಮೆಣಸಿನಕಾಯಿ ಚಟ್ನಿ, ಬೀಟ್ರೋಟ್ ಚಟ್ನಿ, ಕ್ಯಾರೆಟ್ ಚಟ್ನಿ, ಬಾಳೆದಿಂಡಿನ ಚಟ್ನಿ, ಕೊತ್ತಂಬರಿ ಸೊಪ್ಪಿನ ಚಟ್ನಿ, ಪುದೀನ ಚಟ್ನಿ, ಕರಿಬೇವಿನ ಸೊಪ್ಪಿನ ಚಟ್ನಿ, ಹಾಗೆ ಮಾವಿನಕಾಯಿ ಚಟ್ನಿ, ನುಗ್ಗೆ ಸೊಪ್ಪಿನ ಚಟ್ನಿ, ಹೀಗೆ ತರೇವಾರಿ ಚಟ್ನಿಗಳನ್ನು ಮಾಡ್ಕೊಳ್ಬೋದು. ಆದರೆ ಚಟ್ನಿಗಳನ್ನು ಇಷ್ಟಪಟ್ಟು ತಿನ್ನೋರಿದ್ರೆ ಮಾಡಿದ್ದಕ್ಕೂ ಕೂಡ ಖುಷಿಯಾಗತ್ತೆ, ಸಾರ್ಥಕ ಆಗತ್ತೆ. ಅಂದರೆ ಕೆಲವರು ಇಷ್ಟಪಟ್ಟು ತಿಂತಾರೆ, ಇನ್ನೂ ಕೆಲವರು ಅಯ್ಯೋ ಈ ಚಟ್ನಿ ಪಟ್ನಿಯೆಲ್ಲ ಒಗ್ಗೋದಿಲ್ಲ, ಸಾಂಬಾರ್ ಇದ್ರೆ ಚಂದ ಅಂತ ಹೇಳೋರು ಉಂಟು. ಮನೆಯಲ್ಲಿರುವಂತಹ ಪ್ರತಿಯೊಬ್ಬ ಸದಸ್ಯರು ಕೂಡ ಇಷ್ಟಪಟ್ಟು ತಿಂದಾಗ ಖುಷಿ ಕೂಡ ಆಗತ್ತೆ. ಇಲ್ಲಾಂದರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಅಡುಗೆಗಳನ್ನು ಮಾಡೋದು ಕೂಡ ತುಂಬಾ ಸಮಸ್ಯೆ ಕೂಡ ಆಗತ್ತೆ ಅಲ್ವಾ? ಸೊ ಅದಕ್ಕೋಸ್ಕರ ಮನೆಯ ಸದಸ್ಯರಿಗೆ ಹೇಗಿಷ್ಟನೋ ಹಾಗೆ ಅಡುಗೆ ಮಾಡೋದು ಉಂಟು ನಮ್ಮ ಗೃಹಿಣಿಯರು. ಇತ್ತೀಚೆಗೆ ಕೆಲಸಕ್ಕೆ ಹೋಗುವಂತಹ ಗಡಿಬಿಡಿಯಲ್ಲಿ ಯಾವುದೋ ಒಂದು ಚಟ್ನಿ, ಸಾಂಬಾರ್ ಅಥವಾ ಪಲ್ಯಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ತಿನ್ನೋದು ಉಂಟು. ಏನೇ ಆಗಲಿ ಸ್ನೇಹಿತರೆ, ಲೈಫ್ ಈಸ್ ಬ್ಯೂಟಿಫುಲ್ ಅಂದ್ಕೊಂಡು, ಲೈಫ್ ಈಸ್ ಅಡ್ಜಸ್ಟ್ಮೆಂಟ್ ಅಂದ್ಕೊಂಡು, ಸ್ಮಾಲ್ ಈಸ್ ಬ್ಯೂಟಿಫುಲ್ ಅಂತ ಅಂದ್ಕೊಂಡು ಖುಷಿಯಿಂದ ಇರುವಂತಹ ತರಕಾರಿಗಳಲ್ಲಿ, ಇರುವಂತಹ ಸಾಮಗ್ರಿಗಳಲ್ಲಿ ಪ್ರೀತಿಯಿಂದ ಅಡುಗೆ ಮಾಡಿದಾಗ ಖಂಡಿತವಾಗ್ಲೂ ಅದರ ರುಚಿನೂ ಚೆನ್ನಾಗಿರುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ ಅಲ್ವಾ? ನೆಮ್ಮದಿಯಾಗಿ ಕುತ್ಕೊಂಡು ತಿಂತೀವಲ್ವ ಸ್ನೇಹಿತರೆ, ಸ್ವಲ್ಪನೇ ತಿನ್ನಲಿ, ಆರಾಮಾಗಿ ಕುತ್ಕೊಂಡು ತಿಂತೀವಲ್ವ, ಅದರಲ್ಲಿರುವಂತಹ ಖುಷಿ ಮತ್ತೆ ಯಾವುದರಲ್ಲೂ ಇರಲ್ಲ. ಈ ಟೆನ್ಷನಲ್ಲಿ ಟಿವಿ ನೋಡ್ತಾ, ಮೊಬೈಲ್ ನೋಡ್ತಾ, ಕೆಲಸದ ಬಗ್ಗೆ ಮಾತಾಡ್ತಾ, ಕಿರ್ಚಾಡಿಕೊಂಡು, ಅರ್ಚಾಡಿಕೊಂಡು ಅದು ಮೃಷ್ಟಾನ ಭೋಜನ ತಿಂದರೂ ಅದು ನಮಗೆ ಸರಿಯಾಗಿ ಜೀರ್ಣ ಆಗಲ್ಲ. ಸೊ ಅದಕ್ಕೆ ಸ್ನೇಹಿತರೆ ಅನ್ನದಾನಂ ಪರಮದಾನಂ ಅನ್ನೋದು, ಅನ್ನವನ್ನು ಅಮೃತಕ್ಕೆ ಹೋಲಿಸೋದು, ಅನ್ನವನ್ನು ಪ್ರಸಾದ ಅಂತ ಹೇಳೋದು. ದೇವಸ್ಥಾನಗಳಲ್ಲಿ ಕೊಡುವಂತಹ ಪ್ರಸಾದವನ್ನು ಹೇಗೆ ಕಣ್ಣಿಗೆ ಒತ್ಕೊಂಡು ಖುಷಿಯಿಂದ ಪ್ರೀತಿಯಿಂದ ಭಕ್ತಿಯಿಂದ ತಿಂತೀವೋ ಹಾಗೆ ಮನೆಯಲ್ಲಿ ಮಾಡಿದಂತಹ ಅಡುಗೆಯನ್ನು ಅಷ್ಟೇ ಪ್ರೀತಿಯಿಂದ ಭಕ್ತಿಯಿಂದ ಖುಷಿಯಿಂದ ತಿಂದಾಗ ನಮಗೂ ಕೂಡ ನೆಮ್ಮದಿ ಸಿಗತ್ತೆ, ಆರೋಗ್ಯ ಸಿಗತ್ತೆ, ಜೊತೆಗೆ ಮಾಡಿದವ್ರಿಗೂ ಕೂಡ ಖುಷಿಯಾಗತ್ತೆ. ಓ, ನಾನು ಮಾಡಿದ ಈ ದಿನದ ಅಡುಗೆ ತುಂಬ ಖುಷಿಪಟ್ಟು ತಿಂದರು ಅನ್ನುವಂತಹ ಸಾರ್ಥಕ ಭಾವನೆ ನಮ್ಮಲ್ಲಿ ಮೂಡತ್ತೆ. ಜೊತೆಗೆ ಹೊಸ ಹೊಸ ರೀತಿಯ ಅಡುಗೆಗಳನ್ನು ಮಾಡಲಿಕ್ಕೆ ಮತ್ತಷ್ಟು ಶಕ್ತಿ ಬಂದಂತಾಗತ್ತೆ ಅಲ್ವಾ? ಈ ಅಡುಗೆ ಮಾಡೋದ್ರಲ್ಲೇ ಒಂದು ವಿಶೇಷತೆ ಇದೆ ಅಂತ ಹೇಳ್ತಾ ಈ ದಿನ ಸ್ನೇಹಿತರೆ ಶಿವಮೊಗ್ಗದ ಭಾರತೀ ದೇವಿ ಕೆ ಆರ್ ಮೇಡಮ್ ಅವರು ಸ್ಪೆಷಲ್ಲಾಗಿ ತುಂಬನೇ ವಿಭಿನ್ನವಾಗಿರುವಂಥ ಅಡುಗೆಗಳನ್ನು ತಿಳಿಸ್ಲಿಕ್ಕೆ ನಮ್ಮ ಹೊಟ್ಟೆಗಿದ್ದಾರೆ. ಸ್ಪೆಷಲ್ ಪೂರಿಯ ಬಗ್ಗೆ ತಿಳಿಸ್ತಾ ಇದ್ದಾರೆ, ಅದು ಕಾಳುಗಳನ್ನು ಬಳಸಿ ಪೂರಿಯನ್ನು ಮಾಡ್ತಾ ಇದ್ದಾರೆ, ಅದರೊಟ್ಟೊಟ್ಟಿಗೆ ಹಪ್ಪಳದ ಚಟ್ನಿಯನ್ನು ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಆಶ್ಚರ್ಯ ಆಗ್ತಾ ಇದೆ ಅಲ್ವಾ, ಹಪ್ಪಳದಿಂದ ಚಟ್ನಿ ಮಾಡೋಕ್ಕಾಗುತ್ತಾ? ಸೊ ಆಗುತ್ತೆ ಅಂತ ತಿಳಿಸ್ಲಿಕ್ಕೆ ನಮ್ಮ ಹೊಟ್ಟೆಗಿದ್ದಾರೆ. ತಡ ಮಾಡೋದು ಬೇಡ, ಈ ಹಪ್ಪಳದ ಚಟ್ನಿ ಮತ್ತು ಪೂರಿ ಬಗ್ಗೆ ಅವರಿಂದ ತಿಳಿಯೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಶಿವಮೊಗ್ಗದ ಭಾರತಿ ದೇವಿ ಕೆ ಆರ್ ಮೇಡಮ್ ಅವರಿದ್ದಾರೆ. ಈ ದಿನ ಸ್ಪೆಷಲ್ ಚಟ್ನಿ ಬಗ್ಗೆ ತಿಳಿಸ್ಲಿಕ್ಕೆ ರೆಡಿಯಾಗಿದ್ದಾರೆ. ಸಾಮಾನ್ಯವಾಗಿ ನಾವು ಈ ಕಾಯಿ ಚಟ್ನಿ, ಟೊಮೆಟೊ ಚಟ್ನಿ, ಈರುಳ್ಳಿ ಚಟ್ನಿಯನ್ನು ಮಾಡ್ಕೊಳ್ಳೋದು ಉಂಟು. ಭಾರತಿ ದೇವಿ ಮೇಡಮ್ ಅವರು ಹಪ್ಪಳದ ಚಟ್ನಿಯನ್ನು ಕೂಡ ಮಾಡ್ಕೊಳ್ಬೋದು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ತಡ ಮಾಡೋದು ಬೇಡ, ನನಗೂ ಕೂಡ ಕುತೂಹಲ ಇದೆ ಈ ಹಪ್ಪಳದ ಚಟ್ನಿಯನ್ನು ಹೇಗೆ ಮಾಡ್ತಾರೆ, ಯಾವೆಲ್ಲ ಸಾಮಗ್ರಿಗಳನ್ನು ಬಳಸ್ತಾ ಇದ್ದಾರೆ ಅಂತ. ತಡ ಮಾಡೋದು ಬೇಡ, ಭಾರತಿ ದೇವಿ ಕೆ ಆರ್ ಮೇಡಮ್ ಅವರಿಂದ ಆ ರೆಸಿಪಿ ಬಗ್ಗೆ ಕೇಳೋಣ.
5: ಹಲೋ ರೇಡಿಯೋ FM ಚಾನೆಲ್, ಅಡುಗೆ ಮನೆಯಲ್ಲಿ ಒಂದಷ್ಟು ಕಾರ್ಯಕ್ರಮದ ಆಯೋಜಕರಾದ ಆರ್.ಜೆ. ಮಹಾಲಕ್ಷ್ಮಿ ಅವರಿಗೆ ನಮಸ್ಕಾರ. ಹಲೋ ಮೇಡಮ್, ನಾನು ಭಾರತಿ ದೇವಿ ಕೆ ಆರ್, ಸ್ವಾಮಿ ವಿವೇಕಾನಂದ ಬಡಾವಣೆ, ಶಿವಮೊಗ್ಗ.
6: ಹಪ್ಪಳದ ಚಟ್ನಿ, ನಾವು ಎಷ್ಟೊಂದು ವಿಧವಾದ ಚಟ್ನಿ ಮಾಡ್ತೀವಲ್ವಾ, ಈರುಳ್ಳಿ ಚಟ್ನಿ ಮಾಡ್ತೀವಿ, ಸೊಪ್ಪಿನ ಚಟ್ನಿ ಮಾಡ್ತೀವಿ, ಮತ್ತೆ ಇದು ಅಗಸೆ ಬೀಜದ ಚಟ್ನಿ ಮಾಡ್ತೀವಿ, ಹುರುಳಿ ಕಾಳು ಚಟ್ನಿ ಮಾಡ್ತೀವಿ. ಆದರೆ ಹಪ್ಪಳದ ಚಟ್ನಿ ಅಪರೂಪ ಅಲ್ವೇ? ಅದು ಹೇಗೆ ಮಾಡೋದು, ಅದಕ್ಕೆ ಯಾವ ಪದಾರ್ಥಗಳು ಬೇಕು ಅನ್ನೋದನ್ನು ಹೇಳ್ತೀನಿ. ಹಪ್ಪಳದ ಚಟ್ನಿ ಮಾಡಲು ಬೇಕಾದ ಪದಾರ್ಥಗಳು, ಒಂದು ಐದಾರು ಉದ್ದಿನ ಹಪ್ಪಳ, ಅದನ್ನು ಪೀಸ್ ಮಾಡ್ಕೊಂಬಿಟ್ಟು ಒಂದು ಎರಡೇ ಸ್ಪೂನ್ ಎಣ್ಣೆ ಹಾಕ್ಕೊಂಬಿಟ್ಟು ಬಾಂಡ್ಲಲ್ಲಿ ಹುರಿದು ಪಕ್ಕಕ್ಕೆ ಇಟ್ಕೊಂಡ್ಬಿಡೋದು, ಆಯಿತಾ? ಆಮೇಲೆ ಅರ್ಧ ಬಟ್ಲು ತೆಂಗಿನಕಾಯಿ, ಒಂದು ನಾಲ್ಕೈದು ಬ್ಯಾಡಗಿ ಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು,

0: ಹುಣಸೆ ಹಣ್ಣು ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು, ಒಂದು ಅಡಿಕೆ ಗಾತ್ರದಷ್ಟು ಬೆಲ್ಲ, ಕರಿಬೇವಿನ ಸೊಪ್ಪು ಮತ್ತು ಒಂದು ಈರುಳ್ಳಿ. ಇದು ಮಾಡೋ ವಿಧಾನ ಹೇಗೆ ಅಂದರೆ, ಒಂದು ಬಾಣಲೆ ಇಟ್ಬಿಟ್ಟು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಈ ಒಣಮೆಣಸಿನಕಾಯಿ ಬಾಡಿಸ್ಕೋಬೇಕು. ಬಾಡಿಸ್ಕೊಂಡು ಅದನ್ನು ಹಾಗೆ ತೆಗೆದು ಪ್ಲೇಟ್ ಮೇಲೆ ಇಟ್ಕೊಂಡು ಅದೇ ಬಾಣಲೆಯಲ್ಲಿ ಉಳಿದಿದ್ದ ಎಣ್ಣೆಗೆ ಒಂದು ಈರುಳ್ಳಿನ ಹಚ್ಚಿಬಿಟ್ಟು ಬಾಡಿಸ್ಬೇಕು. ಬಾಡಿಸಾದ್ಮೇಲೆ ಆ ಶಾಖದಲ್ಲೇ ಕರಿಬೇವಿಂದು ಒಂದು ಕಡ್ಡಿಯಷ್ಟು ಕರಿಬೇವಿನ ಬಿಡಿಸಿ ಹಾಕ್ಕೊಂಡು ಬಿಟ್ಬಿಡಬೇಕು. ಮತ್ತು ತೆಂಗಿನಕಾಯಿ ತುರಿನೂ ಅಷ್ಟೇ, ಅದೇ ಶಾಖದಲ್ಲಿ ಎರಡು ಸರಿ ಕೈ ಆಡಿಸ್ಬೇಕು. ಈ ಹುರಿದ ಪದಾರ್ಥಗಳನ್ನೆಲ್ಲವನ್ನು ಸಹಿತ ಮಿಕ್ಸಿಗೆ ಹಾಕ್ಕೊಂಡು ರುಬ್ಬಬೇಕು. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿ ತೆಗೆದಿಟ್ಕೊಂಡ ಮೇಲೆ ಆ ಚಟ್ನಿಗೆ ಹಪ್ಪಳನ ತುಂಡು ತುಂಡು ಮಾಡಿ ಕರಿದು ಪಕ್ಕದಲ್ಲಿ ಇಟ್ಕೊಂಡಿರ್ತೀವಲ್ಲ, ಅದನ್ನೆಲ್ಲ ಕೈನಲ್ಲೇ ಇನ್ನೂ ಒಂದು ಸ್ವಲ್ಪ ಪುಡಿ ಪುಡಿ ಮಾಡಿ ಚಟ್ನಿನಲ್ಲಿ ಹಾಕಿ ಕಲಸಬೇಕು. ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದರೆ ಆ ಸವಿ ರುಚಿ ಏನು ಚಂದ ಅಂತೀರಿ. ಹಪ್ಪಳದ ಚಟ್ನಿ ಅನ್ನ, ನೀವು ಚಪಾತಿಗೂ ಹಾಕೋಬೋದು, ಅನ್ನಕ್ಕಂತೂ ಎತ್ತಿದ ಕೈ.
1: ಸ್ನೇಹಿತರೆ, ಡಿಫ್ರೆಂಟ್ ಆಗಿರುವಂತಹ ಹಪ್ಪಳದ ಚಟ್ನಿಯನ್ನು ಹೇಗೆ ಮಾಡ್ಕೊಳ್ಬೇಕು, ಈ ಚಟ್ನಿಯನ್ನು ಮಾಡ್ಕೊಳ್ಲಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ಭಾರತಿ ದೇವಿ ಕೆ ಆರ್ ಮೇಡಮ್ ಅವರು. ಒಂದೇ ರೀತಿಯ ಚಟ್ನಿಗಳನ್ನು ತಿಂದು ಬೇಸರ ಆದವರಿಗೆ ಈ ರೀತಿಯ ಚಟ್ನಿಗಳನ್ನು ಕೂಡ ಮಾಡ್ಕೊಳ್ಬೋದು. ಇದೇ ರೀತಿಯಲ್ಲಿ ಮತ್ತೊಂದು ವಿಶೇಷವಾಗಿರುವಂತಹ ಪೂರಿ ರೆಸಿಪಿಯನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಆ ಪೂರಿಯನ್ನು ಯಾವೆಲ್ಲ ಸಾಮಗ್ರಿಗಳನ್ನು ಬಳಸಿ ಮಾಡ್ತಾರೆ, ಹೇಗೆ ಮಾಡ್ತಾರೆ ಅನ್ನೋದನ್ನು ಅವರಿಂದ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಶಿವಮೊಗ್ಗ ಜಿಲ್ಲೆಯ ಸ್ವಾಮಿ ವಿವೇಕಾನಂದ ಬಡಾವಣೆಯ ಭಾರತಿದೇವಿ ಕೆಆರ್ ಮೇಡಮ್ ಅವರಿದ್ದಾರೆ. ಈ ದಿನ ಸ್ಪೆಷಲ್ ಆಗಿ ಹಪ್ಪಳದ ಚಟ್ನಿಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ರು. ಇದರೊಟ್ಟಿಗೆ ಸ್ಪೆಷಲ್ ಆಗಿರುವಂತಹ ಪೂರಿ ರೆಸಿಪಿಯನ್ನು ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ. ಸಾಮಾನ್ಯವಾಗಿ ನಾವು ಪೂರಿ ಅಂತ ಬಂದಾಗ ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟನ್ನು ಬಳಸಿ ಮಾಡ್ತೀವಿ ಅಥವಾ ಆಲು ಪೂರಿ ಮಾಡ್ತೀವಿ. ಸೊ ಈ ರೀತಿಯ ಪೂರಿಗಳನ್ನು ಮಾಡ್ಕೊಳ್ಳೋದುಂಟು. ಈ ದಿನ ಸ್ಪೆಷಲಾಗಿ ಒಂದು ಕಾಳನ್ನು ಬಳಸಿ ಮಾಡ್ತಾ ಇದ್ದಾರೆ. ಅದು ಯಾವ ಕಾಳನ್ನು ಬಳಸಿ ಪೂರಿಯನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೇಳೋಣ.
3: ಇವತ್ತು ನಾನು ಒಂದು ಪೂರಿ ಮಾಡೋ ವಿಧಾನವನ್ನು ಹೇಳ್ತಾ ಇದ್ದೀನಿ. ಇದೇನಪ್ಪ ಪೂರಿ ಏನು ಹೇಳ್ತಾರೆ, ಎಲ್ಲರೂ ಮಾಡೇ ಮಾಡ್ತಾರೆ, ಪೂರಿ ಏನು ಮಹಾವ ಅಂತ ಅನ್ನಿಸ್ಬೋದು ಅಲ್ವಾ. ಏನು ಪೂರಿ ಮಾಡೋದು ಅಂದರೆ ಪಾಲಕ್ ಪೂರಿ ಮಾಡ್ತೀವಿ, ಆಲು ಪೂರಿ ಮಾಡ್ತೀವಿ, ಪ್ಲೈನ್ ಪೂರಿ ಮಾಡ್ತೀವಿ, ಇದು ಮಾಮೂಲು. ಆದರೆ ನಾನು ಒಂದು ಕಾಳನ್ನು ಬಳಸಿ ಒಂದು ವಿಭಿನ್ನವಾದ ಪೂರಿ ಮಾಡೋದನ್ನು ಹೇಳಬೇಕು ಅಂತಿದ್ದೀನಿ. ಅದು ಯಾವ ಕಾಳು ಅಂತ ಯೋಚಿಸ್ತಾ ಇದ್ದೀರಾ? ಏನಿಲ್ಲಪ್ಪ, ಹುರುಳಿಕಾಳು. ಹುರುಳಿಕಾಳನ್ನು ಬಳಸಿ ಪೂರಿ ಮಾಡೋದು ಹೇಗೆ ಅನ್ನೋದೇನು ಹೇಳ್ತೀನಿ. ಮೊದಲಿಗೆ ಅದಕ್ಕೆ ಬೇಕಾದ ಪದಾರ್ಥಗಳು ಏನೇನು ಅಂತ ಹೇಳ್ತೀನಿ. 1/2 kg ಹುರುಳಿಕಾಳು, 1-2 inch ಶುಂಠಿ, 5-6 ಬ್ಯಾಡಗಿ ಮೆಣಸಿನಕಾಯಿ, 2 ಬಳ್ಳಿ ಮೆಣಸಿನಕಾಯಿ, 1 ಹಸಿ ಮೆಣಸಿನಕಾಯಿ, ಸ್ವಲ್ಪ ಇಂಗು, ಗೋಧಿ ಹಿಟ್ಟು, ಮತ್ತು ಕರಿಯಲು ನಾವು ಯಾವುದು ಎಣ್ಣೆ ಉಪಯೋಗಿಸ್ತೀವಿ ಅಡುಗೆಗೆ ಅದು ಎಣ್ಣೆ, ಉಪ್ಪು, ಇಷ್ಟೇ ಈ ಪೂರಿ ಮಾಡೋಕ್ಕೆ ಬೇಕಾದ ಪದಾರ್ಥ. ಇದನ್ನು ಮಾಡೋ ರೀತಿ ಹೇಗೆ? 1/2 kg ಹುರುಳಿಕಾಳನ್ನು ಹಿಂದಿನ ದಿನ ರಾತ್ರಿ ಕಲ್ಲುಗಳನ್ನೆಲ್ಲ ಆರಿಸಿ ಚೆನ್ನಾಗಿ ತೊಳೆದು 2-3 ಸರಿ ನೆನೆಸಿಬಿಟ್ಟು ಅದು ನೆನೆಯುವಷ್ಟು ನೀರು ಹಾಕಿ ಮುಚ್ಚಿಟ್ಬಿಡಬೇಕು. ಬೆಳಗ್ಗೆ ಅದನ್ನು ಕುಕ್ಕರಿಗೆ ಹಾಕಿ 1:2 ನೀರು ಹಾಕಿಬಿಟ್ಟು ಚೆನ್ನಾಗಿ 5-6 ವಿಷಲ್ ಬರೋ ಹಾಗೆ ಕೂಗಿಸಿ ಬೇಯಿಸಬೇಕು. ಬೇಯಿಸಾದಮೇಲೆ ಅದು ಕೂಲಾದಮೇಲೆ ಆ ರುಬ್ಬಬೇಕಲ್ಲ, ಆ ರುಬ್ಬೋ ಹುರುಳಿಕಾಳಿಗೆ ರುಚಿಗೆ ತಕ್ಕಷ್ಟು ಉಪ್ಪು, 2 inch ಶುಂಠಿ, 1 ಹಸಿಮೆಣಸಿನಕಾಯಿ, 1-5 ಬ್ಯಾಡಗಿ ಮೆಣಸಿನಕಾಯಿ, 1-3 ಬಳ್ಳಿ ಮೆಣಸಿನಕಾಯಿ, 1-10 ಪೆಪ್ಪರ್ ಕಾಳು, ಸ್ವಲ್ಪ ಇಂಗು, ಇಷ್ಟು ಹಾಕಿ ನೈಸಾಗಿ ರುಬ್ಬಬೇಕು. ಈ ರುಬ್ಬಗಂಡು

0: ಸಾಕು. ಯಾವಾಗಲೂ ಅಷ್ಟೇ, ಪೂರಿನೇ ಆಗಲಿ, ಈ ಕರ್ಗಡಬು ಮಾಡ್ತೀವಲ್ಲ, ಕರ್ಜಿಕಾಯಿ, ಕರ್ಗಡಬು, ಅವಕ್ಕೆಲ್ಲ ಹಿಟ್ಟು ಹಾಕಿ ಲಟ್ಟಿಸ್ಬಾರ್ದು. ಆಮೇಲೆ ಬನ್ಸಿಗೂ ಅಷ್ಟೇ, ಎಲ್ಲ ಒಂಚೂರು ಎಣ್ಣೆನೋ ತುಪ್ಪನೋ ಹಾಕಿ ಸವರ್ಕೊಂಡು ಲಟ್ಟಿಸ್ಬಿಟ್ರೆ ಆರಾಮಾಗಿ ಚೆನ್ನಾಗಿ ಬರುತ್ತೆ, ಎಣ್ಣೆ ಹಾಳಾಗೋದಿಲ್ಲ, ಆಮೇಲೆ ಕಲ್ಲರು ಚೇಂಜ್ ಆಗೋಲ್ಲ. ಹೀಗೆ ಎಣ್ಣೆ ಒಂಚೂರು ಸವರ್ಕೊಂಡು ಲಟ್ಟಿಸಿ ಕರೆದ್ರೆ ದಪ್ಪ ದಪ್ಪವಾಗಿ ಉಬ್ಬಿಕೊಂಡು ರುಚಿಕಟ್ಟಾದ ಪೂರಿ ರೆಡಿ ಆಗುತ್ತೆ. ನೀವು ಇದಕ್ಕೆ ಯಾವುದಾದ್ರೂ ಚಟ್ನಿ ಹಾಕ್ಕೋಬೋದು, ಇಲ್ಲ ಬಾಂಬೆ ಸಾಗು ಆಲೂಗಡ್ಡೆ ಬಳಸಿ ಮಾಡೋದು ಅದನ್ನು ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಈ ಮಳೆಗಾಲಕ್ಕಂತೂ ದೇಹ ಸ್ವಲ್ಪ ಬಿಸಿ ಬಿಸಿಯಾಗಿ ಇಟ್ಕೊಳ್ಳೋಕ್ಕೆ ಹುರುಳಿಕಾಳು ಅತ್ಯುತ್ತಮವಾದ ಒಂದು ವಿಟಮಿನ್ ಇರುವ ಕಾಳಾಗಿರುತ್ತೆ.
1: ಸ್ನೇಹಿತರೆ, ಈ ರೀತಿಯಲ್ಲಿ ಕೂಡ ಪೂರಿಗಳನ್ನು ಮಾಡ್ಕೊಳ್ಬೋದು ನೋಡಿ. ಕಾಳುಗಳನ್ನು ಬಳಸಿ ಕೂಡ ಪೂರಿಗಳನ್ನು ಮಾಡ್ಕೊಳ್ಬೋದು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ಭಾರತಿ ದೇವಿ ಕೆಆರ್ ಮೇಡಮ್ ಅವರು. ಸೊ ನೀವು ಕೂಡ ಈ ರೀತಿಯಲ್ಲಿ ಅಡುಗೆಗಳನ್ನು ಮಾಡ್ಕೊಳ್ಳಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ದಿನ ಸ್ಪೆಷಲ್ಲಾಗಿ ಹಪ್ಪಳದ ಚಟ್ನಿ ಮತ್ತು ಪೂರಿ ಬಗ್ಗೆ ತಿಳಿಸ್ಕೊಟ್ಟಂತಹ ಭಾರತಿ ದೇವಿ ಕೆಆರ್ ಮೇಡಮ್ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಸ್ನೇಹಿತರೆ ನೀವು ಕೂಡ ಈ ರೀತಿಯಲ್ಲಿ ಸ್ಪೆಷಲ್ಲಾಗಿ ವೆಜ್ ಆರ್ ನಾನ್ ವೆಜ್ ಜೊತೆಗೆ ಸಿಹಿ ತಿಂಡಿಗಳಿರ್ಬೋದು, ಹಾಗೆ ಕುರುಕಲು ತಿಂಡಿಗಳಿರ್ಬೋದು, ಯಾವುದೇ ರೀತಿಯ ಅಡುಗೆಗಳಿರಲಿ, ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ನೀವು ತಿಳಿಸ್ಬೋದು. ನೀವು ಮಾಡಬೇಕಾಗಿರೋದಿಷ್ಟೇ 9620969729 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ತಿಳಿಸಿದರೆ ನಾನು ಕೂಡ ನೀವು ತಿಳಿಸಿದಂತಹ ರೆಸಿಪಿಗಳನ್ನು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ರೆಸಿಪಿಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ವೇತಾ. ಇದು ಸುತ್ತಮುತ್ತ ಕಾರ್ಯಕ್ರಮ. ಮುಂಗಾರು ಹಂಗಾಮಿನಲ್ಲಿ ರಾಜ್ಯಾದ್ಯಂತ ವಾಡಿಕೆಗಿಂತ 34% ಮಳೆ ಕೊರತೆ ಉಂಟಾಗಿದೆ. ಹವಾಮಾನ ಆಧಾರಿತ ಬೆಳೆ ವಿಮೆಯ ಕಂತು ಪಾವತಿಸುವ ದಿನಾಂಕವನ್ನು ವಿಸ್ತರಿಸುವಂತೆ ಲೋಕಸಭಾ ಸದಸ್ಯ ಬಿವೈ ರಾಘವೇಂದ್ರ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಹೇಳಿಕೆ ನೀಡಿರುವ ಅವರು, ರಾಜ್ಯದಲ್ಲಿ ಜುಲೈ ಅಂತ್ಯದ ವೇಳೆಗೆ 249 mm ಮಳೆಯಾಗಬೇಕಿದ್ದು 165 mm ಮಳೆಯಾಗಿದೆ. ಇದರಿಂದ ಬಿತ್ತನೆ ವಿಳಂಬವಾಗಿದೆ. ಅನೇಕ ಕಡೆಗಳಲ್ಲಿ ಬೆಳೆಗಳು ಸಮರ್ಪಕವಾಗಿ ಬೆಳೆಯದೆ ರೈತರು ಆತಂಕಕ್ಕೆ ಒಳಗಾಗಿದ್ದಾರೆ. ಜಿಲ್ಲೆಯಲ್ಲೇ 44% ಮಳೆ ಕೊರತೆ ದಾಖಲಾಗಿದೆ ಎಂದಿದ್ದಾರೆ. 2026-27 ಸಾಲಿನ ಮುಂಗಾರು ಹಂಗಾಮಿನ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯಡಿ ಅಡಿಕೆ, ಕಾಳುಮೆಣಸು, ಶುಂಠಿ ಹಾಗೂ ಮಾವು ಬೆಳೆಗಳಿಗೆ ವಿಮೆ ಮಾಡಿಸಲು ಜುಲೈ 31 ಕೊನೆಯ ದಿನವಾಗಿದೆ. ಈಗಿನ ಪರಿಸ್ಥಿತಿಯಲ್ಲಿ ರೈತರಿಗೆ ನಿಗದಿತ ಅವಧಿಯೊಳಗೆ ಕಂತು ಪಾವತಿಸುವುದು ಕಷ್ಟವಾಗಿದೆ ಎಂದು ಹೇಳಿದ್ದಾರೆ. ಈ ಹಿಂದೆ ಸಾಮಾನ್ಯ ಸೇವಾ ಕೇಂದ್ರಗಳ ಮೂಲಕ ಬೆಳೆ ವಿಮೆ ನೋಂದಣಿಗೆ ಅವಕಾಶವಿದ್ದರೂ ಈ ಬಾರಿ ರೈತರು ಸಾಲ ಪಡೆದಿರುವ ಬ್ಯಾಂಕ್ ಅಥವಾ ಸಹಕಾರ ಸಂಘಗಳಲ್ಲೇ ಪ್ರೀಮಿಯಂ ಪಾವತಿಸಬೇಕಾದ ಕಾರಣ ಬ್ಯಾಂಕ್ಗಳಲ್ಲಿ ಒತ್ತಡ ಹೆಚ್ಚಾಗಿದೆ. ಸರ್ವರ್ ಸಮಸ್ಯೆ ಹಾಗೂ ತಾಂತ್ರಿಕ ಅಡಚಣೆಗಳಿಂದ ರೈತರು ಸಾಕಷ್ಟು ತೊಂದರೆ ಅನುಭವಿಸುತ್ತಿದ್ದಾರೆ. ಹಾಗಾಗಿ ಪ್ರೀಮಿಯಂ ಪಾವತಿ ದಿನವನ್ನು ವಿಸ್ತರಿಸಿ ರೈತರಿಗೆ ಅನುಕೂಲ ಕಲ್ಪಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಮುಂದಿನ ವಿವರ. ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬ ವ್ಯಕ್ತಿಯ ಹೊಣೆ. ಅರಣ್ಯ ನಾಶದಿಂದ ಮಳೆ ಪ್ರಮಾಣ ಕುಗ್ಗುತ್ತಿರುವುದು ಆತಂಕಕಾರಿ. ಈ ಬಗ್ಗೆ ಸಮಾಜ ಎಚ್ಚೆತ್ತುಕೊಳ್ಳದಿದ್ದಲ್ಲಿ ಭವಿಷ್ಯ ಕರಾಳವಾಗಲಿದೆ ಎಂದು ACF ಮಧುಸೂದನ್ ಎಚ್ಚರಿಸಿದರು. ಪತ್ರಿಕಾ ದಿನಾಚರಣೆ ಅಂಗವಾಗಿ ತಾಲೂಕು ಪತ್ರಕರ್ತರ ಸಂಘವು ಅರಣ್ಯ ಇಲಾಖೆ ಸಹಯೋಗದಲ್ಲಿ ಗುರುವಾರ ಆಯೋಜಿಸಿದ್ದ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪರಿಸರ ರಕ್ಷಣೆಗಾಗಿ ಆಯಾ ಪ್ರದೇಶಗಳಿಗೆ ಅನುಗುಣವಾದ ಸಸಿಗಳನ್ನೇ ನೆಟ್ಟು ಪೋಷಣೆ ಮಾಡಬೇಕು ಎಂದು ತಿಳಿಸಿದರು. ಪರಿಸರ ನಾಶದಿಂದ ವರ್ಷದಿಂದ ವರ್ಷಕ್ಕೆ ಮಳೆಯ ಪ್ರಮಾಣ ಇಳಿಕೆಯಾಗುತ್ತಿದೆ. ಅರಣ್ಯ ನಾಶ ತಡೆಗಟ್ಟುವ ಹೊಣೆಗಾರಿಕೆ ಕೇವಲ ಇಲಾಖೆಗೆ ಮಾತ್ರ ಸೀಮಿತವಾಗಿಲ್ಲ. ಮುಂದಿನ ಪೀಳಿಗೆಯ ಭವಿಷ್ಯದ ದೃಷ್ಟಿಯಿಂದ ಪ್ರತಿಯೊಬ್ಬರೂ ಪರಿಸರ ಕಾಳಜಿ ವಹಿಸಬೇಕು. ಪತ್ರಿಕಾ ದಿನಾಚರಣೆಯ ನೆನಪಿನಲ್ಲಿ ಅರಣ್ಯ ರಕ್ಷಣೆಯ ಬಗ್ಗೆ ಕಾಳಜಿ ವಹಿಸಿರುವುದು ಶ್ಲಾಘನೀಯ ಎಂದರು. ಪತ್ರಕರ್ತ ಡಾನ್ ರಾಮಣ್ಣ ಮಾತನಾಡಿ, ACF ಮಧುಸೂದನ್ ಅವರು ತಮ್ಮ ಹಿಂದಿನ ಅವಧಿಯಲ್ಲಿ ತುಂಗಾ ಕಾಲೇಜಿನ ಆವರಣದಲ್ಲಿ ಟ್ರೀ ಗಾರ್ಡ್ ಸಹಿತ ಸುಮಾರು 700 ಸಸಿಗಳನ್ನು ನೆಟ್ಟು ಅಭಿವೃದ್ಧಿಪಡಿಸಿದ್ದಾರೆ ಎಂದು ಸ್ಮರಿಸಿದರು. ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಮೋಹನ್ ಮುನ್ನೂರು, ತೀರ್ಥಹಳ್ಳಿ ಮಂಡಗದ್ದೆ ವಲಯ ಅರಣ್ಯಾಧಿಕಾರಿಗಳಾದ ಆದರ್ಶ್ ವಿನಯ್, ಪತ್ರಕರ್ತರ ಸಂಘದ ರಾಘವೇಂದ್ರ ಮೇಗರವಳ್ಳಿ, ಶಿವಾನಂದ ಕರ್ಕಿ, ರಾಮಚಂದ್ರ, ಸಂತೋಷ್, ಶ್ರೀಕಾಂತ್ ನಾಯಕ್, ಪ್ರಸನ್ನ ಹೊಳ್ಳ, ಮನುಕುಮಾರ್, ಪ್ರವೀಣ್, ಅಕ್ಷಯ್ ಇದ್ದರು. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ನಗರದ ಕುವೆಂಪು ಶತಮಾನೋತ್ಸವ ಶಿಕ್ಷಣ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕ ಐಜಿ ರಂಗಸ್ವಾಮಿ ಮಂಡಿಸಿದ ಕರ್ನಾಟಕದ ಆಯ್ದ ವಿಶ್ವವಿದ್ಯಾಲಯಗಳ ಶಿಕ್ಷಣ ವಿಭಾಗಗಳಲ್ಲಿನ ಸಂಶೋಧನಾ ಗುಣಾತ್ಮಕತೆಯ ವಿಶ್ಲೇಷಣಾತ್ಮಕ ಅಧ್ಯಯನ ವಿಷಯ ಕುರಿತ ಮಹಾಪ್ರಬಂಧವನ್ನು ಕುವೆಂಪು ವಿಶ್ವವಿದ್ಯಾಲಯವು ಪಿಎಚ್ಡಿ ಪದವಿಗೆ ಅಂಗೀಕರಿಸಿದೆ. ಇವರು ಚಾಲುಕ್ಯ ನಗರ ನಿವಾಸಿ ದಿವಂಗತ ಹೆಚ್ ಇಂದುಶೇಖರ್ ಡಿಎಚ್ ಜಯಮ್ಮ ಅವರ ಪುತ್ರ. ಕಳೆದ 10 ವರ್ಷಗಳಿಂದ ಕುವೆಂಪು ಶತಮಾನೋತ್ಸವ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ರಂಗಸ್ವಾಮಿ ಅವರಿಗೆ ಕುವೆಂಪು ವಿವಿ ಶಿಕ್ಷಣ ವಿಭಾಗದ ಪ್ರಾಧ್ಯಾಪಕ ಡಾ ಜಗನ್ನಾಥ ಕೆ ಢಾಂಗೆ ಮಾರ್ಗದರ್ಶನ ಮಾಡಿದ್ದಾರೆ. ಮುಂದಿನ ವಿವರ. ರಾಜ್ಯದ 3,000 ವಿದ್ಯಾರ್ಥಿಗಳಿಗೆ ರವೀಂದ್ರನಗರ 5ನೇ ಕ್ರಾಸ್ನಲ್ಲಿರುವ ಆರ್ಯ ಚಾರಿಟಬಲ್ ಟ್ರಸ್ಟ್ ಹಾಗೂ ಮೇಧಾವಿ ಸಿಲ್ಕ್ಸ್ ಯೂನಿವರ್ಸಿಟಿ ಸಹಯೋಗದಲ್ಲಿ ಉಚಿತ ಹೋಟೆಲ್ ಮ್ಯಾನೇಜ್ಮೆಂಟ್ ಡಿಗ್ರಿ ಮತ್ತು ಡಿಪ್ಲೊಮಾ ಕೋರ್ಸ್ಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ. 10+2 ವಿದ್ಯಾರ್ಹತೆ ಹೊಂದಿರುವ 18-24 ವರ್ಷದೊಳಗಿನ ಅಭ್ಯರ್ಥಿಗಳು 3 ವರ್ಷದ ಬಿಎಸ್ಸಿ ಅಥವಾ 12 ತಿಂಗಳ ಡಿಪ್ಲೊಮಾ ಕೋರ್ಸ್ಗಳಿಗೆ ಅರ್ಜಿ ಸಲ್ಲಿಸಬಹುದು. 10ನೇ ತರಗತಿ ಉತ್ತೀರ್ಣರಾದ 18-40 ವರ್ಷದೊಳಗಿನ ಅಭ್ಯರ್ಥಿಗಳಿಗೆ 2 ವರ್ಷದ ಡಿಪ್ಲೊಮಾ ಇನ್ ಒಕೇಶನಲ್ ಟ್ರೈನಿಂಗ್ ಕೋರ್ಸ್ ಲಭ್ಯವಿದೆ. ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಉಚಿತ ವಸತಿ, ಊಟದ ಜೊತೆಗೆ ಪ್ರತಿ ತಿಂಗಳು 6,000 ರೂಪಾಯಿ ಶಿಷ್ಯವೇತನೆ ನೀಡಲಾಗುತ್ತದೆ. ನೋಂದಣಿಗೆ 15 ಕೊನೆಯ ದಿನ. 1 ಸೆಪ್ಟೆಂಬರ್ ತರಗತಿ ಆರಂಭವಾಗಲಿದೆ ಎಂದು ಟ್ರಸ್ಟ್ ಅಧ್ಯಕ್ಷ ಜಿಆರ್ ವರುಣ್ ತಿಳಿಸಿದ್ದಾರೆ. ಮುಂದಿನ ವಿವರ. ಮಲೆನಾಡು ಪ್ರದೇಶಾಭಿವೃದ್ಧಿ ಮಂಡಳಿ ಅನುದಾನದಲ್ಲಿ ತೀರ್ಥಹಳ್ಳಿ ತಾಲೂಕಿನ ವಿವಿಧ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ನಿರ್ಮಿಸಿರುವ ತಂಗುದಾಣಗಳನ್ನು ಎಂಎಡಿಬಿ ಅಧ್ಯಕ್ಷ ಆರ್ಎಂ ಮಂಜುನಾಥಗೌಡ ಉದ್ಘಾಟಿಸಿದರು. ಕೋಣಂದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಿಕೆ ವೃತ್ತದಲ್ಲಿ ಆಟೋ ಚಾಲಕರ ಅನುಕೂಲಕ್ಕಾಗಿ ನಿರ್ಮಿಸಿರುವ ನೂತನ ಆಟೋ ನಿಲ್ದಾಣ, ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮುಂಭಾಗದಲ್ಲಿ ನೂತನ ಬಸ್ ನಿಲ್ದಾಣ, ದೆಮ್ಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಮಳಲಿಮಕ್ಕಿಯಲ್ಲಿ ಬಸ್ ನಿಲ್ದಾಣ, ತ್ರಿಯಂಬಕಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಹುಲ್ಲುತ್ತಿಯಲ್ಲಿ ಬಸ್ ನಿಲ್ದಾಣವನ್ನು ಉದ್ಘಾಟಿಸಿದರು. ದೆಮ್ಲಾಪುರ ವೃತ್ತದಲ್ಲಿ ನೂತನ ಆಟೋ ನಿಲ್ದಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು. ಮುಡುಬ ರಾಘವೇಂದ್ರ, ಪ್ರಕಾಶ್ ಗೌಡ, ಪ್ರಸಾದ್ ಗೌಡ, ಆಟೋ ಬಳಗದ ಅಧ್ಯಕ್ಷ ದೇವರಾಜ್ ಶೆಟ್ಟಿ, ಡಾ ಸುಂದರೇಶ್, ರವೀಶ್, ಸುರೇಶ್, ಆದರ್ಶ್, ಲೋಕೇಶ್, ದಿನೇಶ್, ಸುಕೇಶ್, ನಾಗರಾಜ್, ಸಚಿನ್ ಗೌಡ, ವಿಶ್ವನಾಥ್, ರಕ್ಷಿತ್ ಇತರರಿದ್ದರು. ಮುಂದಿನ ವಿವರ. ನಗರದ ಭೂಮಿಕಾ ಸಾಂಸ್ಕೃತಿಕ ವೇದಿಕೆ ಸ್ಥಾಪನೆಯಾಗಿ 25 ವರ್ಷ ತುಂಬುತ್ತಿರುವ ಹಿನ್ನೆಲೆಯಲ್ಲಿ ರಜತ ಮಹೋತ್ಸವ ಕಾರ್ಯಕ್ರಮವನ್ನು ನಗರದ ಮಂಜುನಾಥಸ್ವಾಮಿ ಕಲ್ಯಾಣ ಮಂದಿರದಲ್ಲಿ 2 ಆಗಸ್ಟ್ ಸಂಜೆ 6 ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಅಧ್ಯಕ್ಷ ಡಾ ಎಸ್ ಕೃಷ್ಣ ಭಟ್ ಹೇಳಿದರು. ಕನ್ನಡ ಸಾಹಿತ್ಯ ಸಂಸ್ಕೃತಿ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ವೇದಿಕೆಯು 150 ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದೆ. ಖ್ಯಾತ ಸಾಹಿತಿಗಳು, ವೈದ್ಯರು, ಹಾಸ್ಯ ನಟರು, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು, ಜಾನಪದ ಕಲಾವಿದರನ್ನು ಕರೆಸಿ ವೇದಿಕೆಯನ್ನು ಅಭಿನಂದಿಸಲಾಗಿದೆ ಎಂದು ಗುರುವಾರ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕಾರ್ಯಕ್ರಮವನ್ನು ಶಾಸಕ ಬಿಕೆ ಸಂಗಮೇಶ್ವರ್ ಉದ್ಘಾಟಿಸುವರು. ತಾಳಮದ್ದಳೆ ವಿದ್ವಾಂಸ ಡಾ ಪಿ ಶಾಂತರಾಮ ಪ್ರಭು ಹಾಗೂ ಹಾಸ್ಯ ಸಾಹಿತಿ ಯು ಸಂಧ್ಯಾ ಶೆಣೈ ಅತಿಥಿಗಳಾಗಿ ಪಾಲ್ಗೊಳ್ಳುವರು. ಉದ್ಘಾಟನಾ ಸಮಾರಂಭಕ್ಕೂ ಮೊದಲು ಸಂಜೆ 4:30 ಜಾನಪದ ನೃತ್ಯ, ಭರತನಾಟ್ಯ ಹಾಗೂ ಸಾಮೂಹಿಕ ಗೀತೆ ಗಾಯನ ಏರ್ಪಡಿಸಲಾಗಿದೆ ಎಂದರು. ಅಪರಂಜಿ ಶಿವರಾಜ್, ಎಚ್ ಮಲ್ಲಿಕಾರ್ಜುನ್, ಸಿಎಲ್ ಮುನಿರಾಜ್, ಕೆ ಆನಂದ್, ಎಎನ್ ಕೃಷ್ಣಸ್ವಾಮಿ

ಶಾರದ ಶ್ರೀನಿವಾಸ್ ಉಪಸ್ಥಿತರಿದ್ದರು. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ಇಂದಿನ ವಿದ್ಯಾರ್ಥಿಗಳಿಗೆ ಸಂಸ್ಕೃತ ಮತ್ತು ಕನ್ನಡದ ಅತ್ಯಂತ ಸರಳ ಪದಗಳ ಅರ್ಥವೇ ಗೊತ್ತಿಲ್ಲ. ಇಂಗ್ಲಿಷ್ ಭಾಷೆಯ ಒಲವಿನಿಂದ ಮೂಲ ಭಾಷೆಗಳನ್ನೇ ಮರೆಯುತ್ತಿದ್ದಾರೆ ಎಂದು ಗಂಧರ್ವ ಗಮಕ ಶಾಲೆ ಅಧ್ಯಕ್ಷ ವ್ಯಾಖ್ಯಾನಕಾರ ಅಚ್ಯುತ ಅವಧಾನಿ ಹೇಳಿದರು. ಟಿವಿಎಸ್ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಕಾಲೇಜಿನ ಸಭಾಂಗಣದಲ್ಲಿ ಸಂಸ್ಕೃತ ವಿಭಾಗ ಮತ್ತು IQAC ವಿಭಾಗದಿಂದ ಆಯೋಜಿಸಿದ್ದ ಕುಮಾರವ್ಯಾಸ ಭಾರತ ಕಾವ್ಯದ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮದಲ್ಲಿ ಮಾತನಾಡಿ, ರಾಮಾಯಣ ಮಹಾಭಾರತದ ಕಥೆಗಳ ಬಗ್ಗೆಯೂ ತಿಳಿದಿಲ್ಲ. ಇಂದಿನ ವಿದ್ಯಾರ್ಥಿಗಳಿಗೆ ನಮ್ಮ ಭಾಷೆಯ ಜ್ಞಾನ ಇಲ್ಲದಿದ್ದರೆ ಮುಂದಿನ ಪೀಳಿಗೆಯಲ್ಲಿ ನಮ್ಮ ಭಾಷೆ ಸಂಪೂರ್ಣ ನಶಿಸಿ ಹೋಗುತ್ತದೆ. ನಮ್ಮ ಸಂಸ್ಕೃತ ಮತ್ತು ಕನ್ನಡ ಭಾಷೆ ಉಳಿಸಿ ಬೆಳೆಸಬೇಕು ಎಂದರು. ಗಂಧರ್ವ ಗಮಕ ಶಾಲೆ ಪ್ರಾಚಾರ್ಯ ಪ್ರಸಾದ್ ಭಾರದ್ವಾಜ್ ಮಹಾಭಾರತದಲ್ಲಿ ಬರುವ ಶ್ರೀಕೃಷ್ಣ ಸಂಧಾನ ಕಥೆ ಭಾಗದಲ್ಲಿ ಬರುವ ಸಂಸ್ಕೃತ ಪದ್ಯಗಳನ್ನು ರಾಗಬದ್ಧವಾಗಿ ಸುಶ್ರಾವ್ಯ ಕಂಠದಿಂದ ವಾಚಿಸಿದರು. ಡಿವಿಎಸ್ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಎಂ ವೆಂಕಟೇಶ್ ಮಾತನಾಡಿ, ಸಂಸ್ಕೃತ ಮತ್ತು ಸಂಸ್ಕೃತಿ ಜೊತೆ ಜೊತೆಯಾಗಿರುತ್ತವೆ. ಇವೆರಡೂ ಒಂದೇ ನಾಣ್ಯದ ಎರಡು ಮುಖವಿದ್ದಂತೆ. ಭಾಷೆಯನ್ನು ಕಲಿಯಿರಿ, ಇದರ ಜೊತೆಗೆ ಬೇರೆ ಭಾಷೆಗಳನ್ನು ಕಲಿಯಿರಿ. ಇದರಿಂದ ನಿಮ್ಮ ಜ್ಞಾನ ಹೆಚ್ಚುತ್ತದೆ ಎಂದು ತಿಳಿಸಿದರು. ಸಂಸ್ಕೃತ ವಿಭಾಗದ ಮುಖ್ಯಸ್ಥ ಪ್ರೇಮಕುಮಾರಿ ಕಾರ್ಯಕ್ರಮದ ಮುಖ್ಯ ಉದ್ದೇಶ ವಿವರಿಸಿದರು. ಸಮರ್ಥ ರಾಜೇಶ್ ಹೆಗಡೆ ವೇದಘೋಷ ಮಂತ್ರ ಪಠಿಸಿದರು. IQAC ಸಂಯೋಜಕ ಎನ್ ಕುಮಾರಸ್ವಾಮಿ, ಕನ್ನಡ ವಿಭಾಗದ ಮುಖ್ಯಸ್ಥ ಡಾ ಎಸ್ಕೆ ಮಂಜುನಾಥ್, ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥ ಟಿಎಸ್ ಮುರಳಿ, ಹಿಂದಿ ವಿಭಾಗದ ಮುಖ್ಯಸ್ಥ ಡಾ ಸಿದ್ದಯ್ಯ, ಉರ್ದು ವಿಭಾಗದ ಮುಖ್ಯಸ್ಥೆ ರೇಷ್ಮಾ ಕೌಸರ್, ಎಂ ಪ್ರಕೃತಿ, ವಿಕೆ ಸೃಷ್ಟಿ, ಸಂಜನಾ ಭಟ್ ಇದ್ದರು. ಮುಂದಿನ ವಿವರ. ನಗರದ ಸ್ವಾಮಿ ವಿವೇಕಾನಂದ ಬಡಾವಣೆಯ ನಾಗಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಜುಲೈ 31 ಆಗಸ್ಟ್ 6 ಭಾಗತ ಸಪ್ತಾಹ ಜ್ಞಾನಯಜ್ಞ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಪ್ರತಿದಿನ ಸಂಜೆ 6:30 ರಾತ್ರಿ 8:15 ಮತ್ತೂರಿನ ವಿದ್ವಾನ್ ಅಚ್ಯುತ ಅವಧಾನಿಗಳು ಭಾಗವತದ ಕುರಿತು ಪ್ರವಚನ ನೀಡಲಿದ್ದಾರೆ ಎಂದು ದೇವಸ್ಥಾನದ ಪ್ರಧಾನ ಅರ್ಚಕ ಸಂದೇಶ್ ಉಪಾಧ್ಯ ತಿಳಿಸಿದ್ದಾರೆ. ಮುಂದಿನ ವಿವರ. ವಿದ್ಯುತ್ ಕಂಬಗಳನ್ನು ತೆರವುಗೊಳಿಸುವ ಕಾಮಗಾರಿ ಹಿನ್ನೆಲೆಯಲ್ಲಿ ಆಗಸ್ಟ್ 1 ಬೆಳಗ್ಗೆ 10 ಸಂಜೆ 5 ಜಯನಗರ ಮುಖ್ಯರಸ್ತೆ 1-5 ಸವಳಂಗ ರಸ್ತೆ, ನೆಹರು ಕ್ರೀಡಾಂಗಣ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದ್ದು ಸಾರ್ವಜನಿಕರು ಸಹಕರಿಸುವಂತೆ ಮೆಸ್ಕಾಂ ಕೋರಿದೆ. ಮುಂದಿನ ವಿವರ. ಅಕ್ಕ IAS ಅಕಾಡೆಮಿ ಸಂಸ್ಥಾಪಕ ಡಾಕ್ಟರ್ ಶಿವಕುಮಾರ್ ಬರೆದಿರುವ ಬುದ್ಧ ಗುರು ಪುಸ್ತಕದ ಬಗ್ಗೆ ನಗರದ ಸರಕಾರಿ ನೌಕರರ ಭವನದ ಪ್ರಜ್ಞಾ ಬುಕ್ ಗ್ಯಾಲರಿಯಲ್ಲಿ ಆಗಸ್ಟ್ 1 ಸಂಜೆ 5:30 ಸಂವಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಪುಸ್ತಕದ ಬಗ್ಗೆ ಉಪನ್ಯಾಸಕ KB ಕಿರಣ್ ಮಾತನಾಡಲಿದ್ದಾರೆ. ಇದರೊಂದಿಗೆ ಇಂದಿನ ಸುತ್ತಮುತ್ತ ಕಾರ್ಯಕ್ರಮವು ಮುಕ್ತಾಯಗೊಳ್ಳಲಿದೆ. ನಾನು ಆರ್ಜೆ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನೋಡಿ ಮಿಸ್ಟರ್, ಆಸ್ ಎ ಡಾಕ್ಟರ್ ನಾನೇನ್ ಹೇಳ್ತೀನಿ ಅಂದ್ರೆ, ನಿಮ್ಮೆಲ್ಲ ಕಾಯಿಲೆಗಳಿಗೆ ಕಾರಣವಾಗಿರೋದು ನಿಮ್ಮ ದೇಹಕ್ಕೆ ಒಗ್ಗದ ಯಾವುದೋ ಹೊರಗಿನ, ಅಂದ್ರೆ ಜಂಕ್ ಫುಡ್ ನಿಂದ ಹೀಗಾಗಿದೆ.
1: ಡಾಕ್ಟ್ರೆ, ಹಾಗಾದ್ರೆ ದೇಹಕ್ಕೆ ಒಗ್ಗೋ ಫುಡ್ ಅಂದ್ರೆ ಯಾವುದು?
0: ನೋಡಿ, ನಾವ್ ಯಾವ ಊರಲ್ಲಿರ್ತೀವೋ ಆ ಊರಿನ ಸುತ್ತಮುತ್ತಲಿನ 30 ಕಿಲೋಮೀಟರ್ ಒಳಗೆ ಬೆಳೆಯುವ ಆಹಾರವನ್ನ ಸೇವಿಸಬೇಕು. ಹೊರ ದೇಶದ ಆಹಾರ ಪದ್ಧತಿಯನ್ನಾಗಲಿ, ಆಹಾರದ ವಸ್ತುವನ್ನಾಗಲಿ ಬಳಕೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಹಾಳಾಗುತ್ತೆ.
1: ಹಾಗಲ್ಲ ಡಾಕ್ಟ್ರೆ, ಫಾರಿನ್ ಇಂದ ಬರೋ ಎಷ್ಟೋ ಹಣ್ಣುಗಳಲ್ಲಿ ತುಂಬಾ ಪೌಷ್ಟಿಕಾಂಶ ಇರುತ್ತೆ, ಹೆಚ್ಚು ಉಪಯೋಗಿ ಕೂಡ.
0: ಅವೆಲ್ಲ ನಮ್ಮೂರಿನ ಹಾಲು, ಹಣ್ಣು, ತರಕಾರಿ, ಆಹಾರ ಸಾಮಗ್ರಿಗಳಲ್ಲೇ ಇವೆ. ನಾವದನ್ನ ಗುರುತಿಸಿಲ್ಲ ಅಷ್ಟೇ. ನಮ್ಮ ವಾಸದ ಸ್ಥಳದ ಸುತ್ತಮುತ್ತಲಿನ ಆಹಾರವನ್ನೇ ಬಳಸೋದ್ರಿಂದ ನಮ್ಮ ಲೈಫು ಚೆನ್ನಾಗಿರುತ್ತೆ, ಎಲ್ಲರ ಜೀವನ ಕೂಡ ಚೆನ್ನಾಗಿರುತ್ತೆ.
2: ಸಸ್ಟೈನಬಲ್ ಫುಡ್ ಸಿಸ್ಟಮ್, ಇದನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕು. ಸುಸ್ಥಿರ ಆಹಾರ ಪದ್ಧತಿಯಿಂದಾಗ ಮಾತ್ರ ಎಲ್ಲರೂ ಎಲ್ಲವೂ ಸುಭದ್ರವಾಗಿರುತ್ತದೆ.
0: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
3: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
4: ಹೂನೆ, ರೆಡಿ ಆಗ್ತಾ ಇದೆ.
3: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
0: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
5: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ಯಾಕೆ ತಡ, ಹಿಂದೆ ಬನ್ನಿ.

0: ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
1: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
1: ಚಿಂತೆ ಯಾಕ್ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
1: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
5: ನೀವೇ ಹೇಳ್ತೀರಾ ಪವರ್ ಮೇಲ್ ಜಾಸ್ತಿ ಬರುತ್ತೆ ಅಂತ?
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
5: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
0: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
5: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
5: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
3: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮಾ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.
6: ನಮಸ್ಕಾರ, ಇದು ಜಾಣಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ಹೊಸ ಜ್ಞಾನ.

0: ಜಾಣ.
1: ಈ ವಾರದ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ ಜಾಣ ಪ್ರಶ್ನೆ, ಮಾರ್ನಿಂಗ್ ಗ್ಲೋರಿ ಹೂವಿನ ಶಟಲ್ ಕಾಕ್ ಆಟ, ಪ್ಲಾಸ್ಟಿಕ್ ಪುರಾಣ, ಬಾಟಲಿಯೊಳಗಿನ ಭೂತ, ಬೀಗಲ್ ಸಾಹಸಯಾನ, ವಾರದ ವಿಜ್ಞಾನಿ ಥಾಮಸ್ ಜೋಹಾನ್ ಸೀಬೆಕ್, ಥರ್ಮೋಕಪಲ್ನ ಅನ್ವೇಷಕ. ಮಾರ್ನಿಂಗ್ ಗ್ಲೋರಿ ಹೂವಿನ ಶಟಲ್ ಕಾಕ್ ಆಟ. ಸಾಗರದ ಶಾಲೆಯೊಂದರ ಶಿಕ್ಷಕಿ ಹೀಗೊಂದು ಆಡಿಯೋ ಸಂದೇಶ ಕಳಿಸಿದ್ದರು.
2: ನಮಸ್ತೆ ಸರ್, ನನ್ನ ಹೆಸರು ವಾಣಿಶ್ರೀ ಹೆಗಡೆ ಅಂತ. ಜ್ಞಾನಸಾಗರ ಪಬ್ಲಿಕ್ ಸ್ಕೂಲ್ ಸಾಗರ ಇಲ್ಲಿ ಗಣಿತ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಮಕ್ಕಳು ಕುತೂಹಲದಿಂದ ಈ ಕೆಳಗಿನ ದೃಶ್ಯದಲ್ಲಿರುವ ಹೂವಿನ ವೈಜ್ಞಾನಿಕ ಹೆಸರನ್ನ ತಿಳಿದುಕೊಳ್ಳಲು ತುಂಬಾ ಕಾತರರಾಗಿದ್ದಾರೆ ಸರ್. ಹಾಗೆ ಆಕಸ್ಮಿಕವಾಗಿ ಈ ಮಕ್ಕಳು ಈ ಹೂವಿನ ಜೊತೆ ಹಾಗೆ ಆಟ ಆಡುವಾಗ ಒಂದು ವಿಶೇಷತೆಯನ್ನ ಕಂಡುಕೊಂಡಿದ್ದಾರೆ. ಈ ಹೂವನ್ನ ಕೆಳಮುಖವಾಗಿ ಮೇಲಿನಿಂದ ಕೆಳಕ್ಕೆ ಬೀಳಿಸಿದಾಗ ಒಂದು ಹಂತದಲ್ಲಿ ಹೂವು ಮತ್ತೆ ಮೇಲ್ಮುಖವಾಗಿ ತಿರುಗಿ ಬೀಳುತ್ತದೆ. ಕಾರಣ ಏನು ಅಂತ ಅವರ ಪ್ರಶ್ನೆ. ಅದೇ ಹೂವನ್ನ ಮೇಲ್ಮುಖವಾಗಿ ಕೆಳಕ್ಕೆ ಬೀಳಿಸಿದಾಗ ಅದರ ಬೀಳುವಿಕೆಯಲ್ಲಿ ನಾವು ಯಾವುದೇ ವ್ಯತ್ಯಾಸವನ್ನ ಕಂಡಿಲ್ಲ. ಅವರು ಇದಕ್ಕೆ ಉತ್ತರವನ್ನ ತಿಳಿದುಕೊಳ್ಳಲು ತುಂಬಾ ಕಾತರದಿಂದ ಕಾಯುತ್ತಿದ್ದಾರೆ. ದಯವಿಟ್ಟು ಈ ವಿಶೇಷತೆಗೆ ಕಾರಣವೇನು ಅನ್ನೋದನ್ನ ನಿಮ್ಮ ಈ ಜಾಣ ಸುದ್ದಿಯ ಮೂಲಕ ನಮಗೆ ತಿಳಿಸಿಕೊಡಿ ಸರ್.
1: ಈ ಸಂದೇಶದ ಜೊತೆಗೆ ಅವರ ವಿದ್ಯಾರ್ಥಿನಿಯರು ಆಟವಾಡಿದ್ದ ಹೂವಿನ ವಿಡಿಯೋ ಕೂಡ ಇತ್ತು. ಆ ಹೂವನ್ನ ಮಾರ್ನಿಂಗ್ ಗ್ಲೋರಿ ಎನ್ನುತ್ತಾರೆ. ಮಾರ್ನಿಂಗ್ ಗ್ಲೋರಿ ಸಿಹಿ ಗೆಣಸಿನ ಜಾತಿಯ ಗಿಡ. ಹೂವು ಕೂಡ ಸಿಹಿ ಗೆಣಸಿನ ಹೂವಿನಂತೆಯೇ ಇರುತ್ತದೆ, ಆದರೆ ಬಣ್ಣ ವೈವಿಧ್ಯಮಯ. ತೆಳು ನೀಲಿಯಿಂದ ಅಚ್ಚ ಊದಾ ಬಣ್ಣದವರೆಗೆ ಅದರ ಬಣ್ಣಗಳಿರಬಹುದು. ಕೆಂಪು ಗುಲಾಬಿ ಬಣ್ಣಗಳೂ ಇರಬಹುದು. ಐಪೋಮಿಯಾ ಎನ್ನುವ ಈ ಜಾತಿಯ ಗಿಡಗಳಲ್ಲಿ 500ಕ್ಕೂ ಹೆಚ್ಚು ಬಗೆಗಳಿವೆ ಎಂದು ಸಸ್ಯವಿಜ್ಞಾನಿಗಳು ಹೇಳುತ್ತಾರೆ. ಇಲ್ಲಿ ಹೂವಿನ ಬಣ್ಣ ವಿಶೇಷವಲ್ಲ, ಹೂವಿನ ಆಕಾರ ಬಹಳ ವಿಶೇಷ. ಇದು ಸಾಮಾನ್ಯವಾಗಿ ಗಂಟೆಯಾಕಾರದಲ್ಲಿದೆ. ಬುಡದಲ್ಲಿ ಹಸಿರು ಪುಷ್ಪ ಪಾತ್ರೆಯ ಮೇಲೆ 5 ದಳಗಳು ಬೆಸೆದುಕೊಂಡು ಗಂಟೆಯಂತೆ ತೋರುತ್ತದೆ. ಇದು ಈ ಸಸ್ಯಗಳ ವಿಶೇಷ ಗುಣ. ಹೂವನ್ನು ಮೇಲೆ ಎಸೆದರೆ ಕಾಣುವ ಚಲನೆಯೂ ಕೂಡ ಅಷ್ಟೇ ವಿಶಿಷ್ಟ. ನೀವು ಯಾವುದೇ ರೀತಿಯಲ್ಲಿ ಹೂವನ್ನು ಎಸೆದರೂ ಅದು ಮೇಲೆ ಹೋಗಿ ಕೆಳಗೆ ಬೀಳುವಾಗ ತೊಟ್ಟು ಮೊದಲಾಗಿಯೇ ಕೆಳಗೆ ಬೀಳುತ್ತದೆ. ಒಂದು ವೇಳೆ ತೊಟ್ಟನ್ನೇ ಮೇಲೆ ಮಾಡಿ ಎಸೆದಿರನ್ನಿ, ಅಲ್ಲಿ ಹೋಗಿ ಮರಳುವಾಗ ಅದು ಪಲ್ಟಿ ಹೊಡೆದು ತೊಟ್ಟನ್ನು ಕೆಳಮುಖ ಮಾಡಿಕೊಂಡು ಬೀಳುತ್ತದೆ. ಈ ಚಲನೆ ಕೇವಲ ಹೂವನ್ನು ಮೇಲೆ ಎಸೆದಾಗಷ್ಟೇ ಕಾಣುವಂತಹ ಚಲನೆಯಲ್ಲ. ಎತ್ತರದ ಸ್ಥಳದಲ್ಲಿ ನಿಂತು ಹೂವನ್ನು ಕೆಳಗೆ ಬಿಸಾಡಿದರೂ ಇದೇ ರೀತಿ ಹೂವು ತೊಟ್ಟು ನೆಲಮುಖವಾಗಿ ಇರುವಂತೆಯೇ ಬೀಳುತ್ತದೆ. ಯಾವುದೇ ಕಾರಣಕ್ಕೂ ಅದು ದಳ ಕೆಳಮುಖವಾಗಿ ಇರುವಂತೆ ಬೀಳುವುದಿಲ್ಲ. ಇದಕ್ಕೆ ಹೀಗೆ? ಯಾವ ಶಕ್ತಿ ಇದನ್ನು ಹೀಗೆ ತಿರುಗಿಸುತ್ತದೆ? ಇದು ಈ ಹೂವಿನದೊಂದೇ ವಿಶೇಷವೋ ಅಥವಾ ಬೇರೆ ಹೂವುಗಳು ಹೀಗೆಯೇ ಚಲಿಸುತ್ತವೆಯೋ ಎನ್ನುವ ಪ್ರಶ್ನೆ ಸಹಜ. ಮಾರ್ನಿಂಗ್ ಗ್ಲೋರಿಯ ಹೂವು ಸದಾ ತೊಟ್ಟು ಕೆಳಗಿರುವಂತೆಯೇ ಬೀಳುವುದಕ್ಕೆ ಕಾರಣ ಅದರ ಆಕಾರ. ಈ ಆಕಾರವಿರುವ ಇನ್ನೂ ಹಲವಾರು ಹೂವುಗಳು ಕೂಡ ಹೀಗೆಯೇ ತೊಟ್ಟನ್ನು ಕೆಳಮುಖ ಮಾಡಿಯೇ ಬೀಳುತ್ತವೆ. ತೊಟ್ಟು ಗಟ್ಟಿಯಾಗಿ ಸ್ವಲ್ಪ ಭಾರ ಇರಬೇಕು ಹಾಗೂ ದಳಗಳು ಒತ್ತೊತ್ತಾಗಿ ಜೋಡಿಸಿದಂತೆ ಇರಬೇಕು. ಮಾರ್ನಿಂಗ್ ಗ್ಲೋರಿಯಂತೆ ಬೆಸೆದುಕೊಂಡೇ ಇರಬೇಕು ಎಂದೇನಿಲ್ಲ. ಉದಾಹರಣೆಗೆ ನಿತ್ಯ ಮಲ್ಲಿಗೆ ಎನ್ನುವ ಗಿಡ ಇದೆ. ಇದರ ಹೂವು ಮಲ್ಲಿಗೆಯಂತೆಯೇ ಇರುತ್ತದೆ, ಆದರೆ ನೀಲಿ ಅಥವಾ ಕೆಂಪು ಅಥವಾ ಊದಾ ಬಣ್ಣದ ಹೂವು. ದಳಗಳು ಒಂದು ಸುತ್ತಿನ ಮಲ್ಲಿಗೆಯದರಂತೆಯೇ ಉದ್ದನೆಯ ತೊಟ್ಟಿನ ಸುತ್ತಲೂ ಹರಡಿಕೊಂಡಿರುತ್ತವೆ. ಈ ಹೂವು ಅಷ್ಟೇ, ಹೇಗೆ ಬಿಸಾಡಿದರೂ ತೊಟ್ಟು ಕೆಳಮುಖನಾಗಿರುವಂತೆಯೇ ಬೀಳುತ್ತದೆ. ಜೊತೆಗೆ ಇನ್ನೂ ಒಂದು ಸ್ವಾರಸ್ಯವನ್ನು ಕೂಡ ಈ ಹೂವು ತೋರುತ್ತದೆ. ಹೂವು ಗಿರಗಿರನೆ ತಿರುಗುತ್ತಾ ಬಲು ನಿಧಾನವಾಗಿ ಪ್ಯಾರಾಶೂಟಿನಂತೆ ನೆಲಕ್ಕೆ ಬೀಳುತ್ತದೆ. ಇವೆರಡೂ ವಿದ್ಯಮಾನಗಳು ಕೂಡ ಹೂಗಳ ಆಕಾರದಿಂದ ಆದಂಥವು. ಅದರಲ್ಲಿಯೂ ಗಂಟೆಯ ಆಕಾರದ ಹೂವುಗಳು ದೊಡ್ಡವಾಗಿದ್ದರೂ ಅವುಗಳ ಭಾರ ಅರ್ಥಾತ್ ಅವುಗಳ ಗುರುತ್ವಾಕರ್ಷಣ ಬಿಂದು ಹೆಚ್ಚು ಕಡಿಮೆ ತೊಟ್ಟಿನ ಬುಡದಲ್ಲಿಯೇ ಇರುತ್ತದೆ. ಈ ಹೂವುಗಳನ್ನು ಜೋರಾಗಿ ಬಿಸಾಡಿದಾಗ ಈ ಗುರುತ್ವ ಬಿಂದುವಿನ ಸ್ಥಿತಿಯಿಂದಾಗಿ ಹೂವು ತೊಟ್ಟು ಕೆಳಮುಖವಾಗಿಯೇ ಚಲಿಸುವಂತೆ ಆಗುತ್ತದೆ. ಐಪೋಮಿಯಾ ಹೂಗಳ ಚಲನೆಯನ್ನು ಹೀಗೆ ಅಧ್ಯಯನ ಮಾಡದಿದ್ದರೂ ಅದೇ ರೀತಿಯಲ್ಲಿ ಚಲಿಸುವ ಇನ್ನೊಂದು ವಸ್ತುವಿನ ಚಲನೆಯನ್ನು ಕೂಲಂಕಷವಾಗಿ ಅಧ್ಯಯನ ಮಾಡಲಾಗಿದೆ. 10 ವರ್ಷಗಳ ಹಿಂದೆ ಫ್ರಾನ್ಸಿನ ಪ್ಯಾರಿಸ್ನಲ್ಲಿರುವ ಭೌತವಿಜ್ಞಾನ ಹಾಗೂ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಧ್ಯಯನ ಶಾಲೆಯ ವಿಜ್ಞಾನಿ ಕ್ರಿಸ್ಟೋಫಿ ಕ್ಲಾನೆಟಾ ಮತ್ತು ಸಂಗಡಿಗರು ಬ್ಯಾಡ್ಮಿಂಟನ್ ಆಟಗಾರರು ಬಳಸುವ ಶಟಲ್ ಕಾಕ್ ಹಾರುವ ವಿಧಾನವನ್ನು ಅಧ್ಯಯನ ಮಾಡಿದ್ದರು. ಇದರ ವಿವರಗಳನ್ನು ಪ್ರೊಸೀಡಿಯಾ ಇಂಜಿನಿಯರಿಂಗ್ ಎನ್ನುವ ಪತ್ರಿಕೆಯಲ್ಲಿ ಪ್ರಕಟಿಸಿದ್ದರು. ಅದರ ವಿವರಗಳು ಹೀಗಿವೆ. ಶಟಲ್ ಕಾಕ್ ಹಾರುವ ವೇಗ ಎಷ್ಟು, ಯಾವ ವೇಗದಲ್ಲಿ ಅದನ್ನು ಹೊಡೆದಾಗ ಎದುರಾಳಿಗೆ ಅದನ್ನು ಹಿಂತಿರುಗಿಸಲು ಸಾಧ್ಯವಾಗುವುದಿಲ್ಲ ಎನ್ನುವುದನ್ನು ತಿಳಿಯುವ ಆಸಕ್ತಿಯಿಂದ ಕ್ಲಾನೆಟಾ ಈ ಅಧ್ಯಯನವನ್ನು ಮಾಡಿದ್ದರು. ಎದುರಾಳಿ ಹಿಂದಿರುಗಿಸಲು ಆಗದಂತೆ ಹೊಡೆಯುವುದು ಅಂದರೆ ಶಟಲ್ ಕಾಕ್ ನೇರವಾಗಿ ಹೊಡೆದ ದಿಕ್ಕಿನಲ್ಲಿಯೇ ಚಲಿಸುವಂತೆ ಮಾಡುವುದು ಎಂದರ್ಥ. ಸಾಮಾನ್ಯವಾಗಿ ಶಟಲ್ ಕಾಕ್ ಅನ್ನು ಹೊಡೆದಾಗ ಅದು ಸ್ವಲ್ಪ ದೂರ ನೇರವಾಗಿ ಚಲಿಸಿ ಅನಂತರ ಬಾಗಿ ಚಲಿಸುತ್ತದೆ, ಅಂದರೆ ಅದರ ಹಾದಿ ಕಮಾನಿನಂತೆ ಇರುತ್ತದೆ. ಈ ಕಮಾನು ಕಾಮನ ಬಿಲ್ಲಿನಂತೆ ವೃತ್ತಾಕಾರವಲ್ಲ. ಶಟಲ್ ಕಾಕ್ ಅನ್ನು ಎಷ್ಟು ಬಲದಿಂದ ನಾವು ಹೊಡೆದಿದ್ದೇವೆ ಎನ್ನುವುದರ ಮೇಲೆ ಅದರ ಈ ವಕ್ರಹಾದಿ ಇರುತ್ತದೆ. ಬಹಳ ಬಲದಿಂದ ಹೊಡೆದಾಗ ಶಟಲ್ ಕಾಕ್ ನೇರ ಹಾದಿಯಲ್ಲಿ ಚಲಿಸುವುದು ಹೆಚ್ಚು ಎನ್ನುವುದು ಅನುಭವದ ಮಾತು. ಆಟಗಾರರ ಮಾತಿನಲ್ಲಿ ಇದು ಶಾಟ್. ಇದು ಏಕೆಂದರೆ ಹಾರುವ ಶಟಲ್ ಕಾಕಿನ ಮೇಲೆ ಹಲವಾರು ಬಲಗಳ ಪ್ರಯೋಗ ಆಗುತ್ತಿರುತ್ತದೆ. ಆಟಗಾರ ಬಾರಿಸಿದ ಬಲ ಮೊದಲನೆಯದು, ಅದರಿಂದಾಗಿ ಅದು ಮುಂದೆ ಚಲಿಸಿದರೆ ಅದಕ್ಕೆ ವಿರುದ್ಧವಾಗಿ ಗಾಳಿಯ ಘರ್ಷಣೆ ಇರುತ್ತದೆ, ಇದು ಅದರ ವೇಗವನ್ನು ಕುಗ್ಗಿಸುತ್ತದೆ. ಇದರೊಟ್ಟಿಗೆ ಶಟಲ್ ಕಾಕಿನ ಭಾರವೂ ಕೂಡ ಒಂದು ಬಲವಾಗಿ ಭೂಮಿಯು ಅದನ್ನು ಸೆಳೆಯುತ್ತಿರುತ್ತದೆ. ಈ ಮೂರು ಬಲಗಳಲ್ಲಿ ಗಾಳಿಯ ಘರ್ಷಣೆ ಅಥವಾ ವಿಜ್ಞಾನಿಗಳು ಡ್ರ್ಯಾಗ್ ಎನ್ನುವ ತಡೆಬಲದ ಪಾತ್ರ ಬಹಳ ಮುಖ್ಯ ಎಂದು ಕ್ಲಾನೆಟ್ ತಂಡ ನಿರೂಪಿಸಿತ್ತು. ಇದೇ ಬಲಗಳೇ ಶಟಲ್ ಕಾಕ್ ಯಾವಾಗಲೂ ಬುಡವೇ ಮುಂದಾಗಿ ಚಲಿಸುವಂತೆ ಮಾಡುತ್ತದೆ ಎಂಬುದು ಆ ತಂಡದ ಅಧ್ಯಯನದ ವಿವರ. ಮಾರ್ನಿಂಗ್ ಗ್ಲೋರಿಯ ಚಲನೆಯೂ ಇದೇ ರೀತಿಯೇ. ಹೂವಿನ ಶಂಕು ಅಥವಾ ಗಂಟೆ ಆಕಾರದಿಂದಾಗಿ ಈ ತಡೆಬಲ ಅದರ ಮೇಲುಭಾಗದಲ್ಲಿ ಹೆಚ್ಚಿರುತ್ತದೆ. ಭೂಮಿ ಅದನ್ನು ತೊಟ್ಟಿನ ಭಾರದಿಂದ ಸೆಳೆಯುತ್ತಿರುತ್ತದೆ. ಇವೆರಡೂ ವಿರುದ್ಧ ದಿಕ್ಕಿನಲ್ಲಿ ಇರುವುದರಿಂದ ಚಲನೆಯು ಬಹುತೇಕ ಚಕ್ರದಂತೆ, ಅಥವಾ ನಿಮ್ಮ ಬೆರಳಿನಲ್ಲಿ ಒಂದು ಬೆರಳು ಬಿರಡೆಯನ್ನು ತೆಗೆಯುವಾಗ ಒಂದು ದಿಕ್ಕಿನಲ್ಲಿಯೂ, ಇನ್ನೊಂದು ಬೆರಳು ಮತ್ತೊಂದು ದಿಕ್ಕಿನಲ್ಲಿಯೂ ಚಲಿಸುವಂತೆ ಇದು ಕೂಡ ವರ್ತುಲಾಕಾರವಾಗಿ ಚಲಿಸುತ್ತದೆ. ಹೂವು ಅಥವಾ ಶಟಲ್ ಕಾಕ್ ತಿರುಗುತ್ತದೆ, ತೊಟ್ಟನ್ನು ಚಲನೆಯ ದಿಕ್ಕಿನತ್ತ ಮುಂದು ಮಾಡುತ್ತವೆ. ಮರದಿಂದ ಕೆಳಗೆ ಬೀಳುವಾಗಲೂ, ನಾವೇ ಹೂವನ್ನು ಎತ್ತಿ ಬಿಸಾಡಿದಾಗಲೂ ಅಥವಾ ಮಹಡಿಯಿಂದ ಹೂವನ್ನು ಚೆಲ್ಲಿದಾಗಲೂ ಇದೇ ವಿದ್ಯಮಾನ ನಡೆದು ಎಲ್ಲ ಹೂಗಳು ಎಲ್ಲ ಸಂದರ್ಭದಲ್ಲಿಯೂ ತೊಟ್ಟು ನೆಲದ ಕಡೆಗೆ ಇರುವಂತೆಯೇ ಬೀಳುತ್ತವೆ. ಒಂದು ವೇಳೆ ಹಾಗೆ ಅವು ಬೀಳದಿದ್ದಲ್ಲಿ ಅವು ತಿರುಗಿ ಅದೇ ಸ್ಥಿತಿಗೆ ಬರುತ್ತವೆ. ಈ ಸ್ಥಿತಿಯಲ್ಲಿ ವಿವಿಧ ಬಲಗಳ ನಡುವೆ ಸಮತೋಲ ಇರುವುದರಿಂದ ಮತ್ತೆ ಹೂವು ತಿರುಗುವುದಿಲ್ಲ, ಬುಡ ಮೇಲ್ಮುಖವಾಗುವುದಿಲ್ಲ. ಶಟಲ್ ಕಾಕಿನ ಆರಂಭಿಕ ವೇಗ ಹೆಚ್ಚಿದ್ದಾಗ ಈ ರೀತಿ ತಿರುಗುವುದಕ್ಕೂ ಮುನ್ನವೇ ಅದು ಬಲು ದೂರ ಸಾಗಿ ಬಿಡಬಹುದು. ಸಾಮಾನ್ಯವಾಗಿ 0.2 ಸೆಕೆಂಡು ಅಥವಾ ಕಣ್ಣವೇ ತೆಗೆಯುವುದರೊಳಗೆ ಶಟಲ್ ಕಾಕ್ ಹೀಗೆ ಹೊರಳಿ ತನ್ನ ಬುಡವನ್ನು ಹಾರುವ ದಿಕ್ಕಿಗೆ ತಿರುಗಿಸಿಕೊಂಡು ಬಿಡುತ್ತದಂತೆ. ಅಷ್ಟರೊಳಗೆ ಅದು ಬಲು ದೂರ ಸಾಗಿದ್ದಲ್ಲಿ ಗುರುತ್ವದ ಸೆಳೆತಕ್ಕೆ ಸಿಲುಕಿ ನೆಲಕ್ಕೆ ಬೀಳುತ್ತದೆ. ಎದುರಾಳಿಗೆ ಅದನ್ನು ಹೊಡೆಯಲು ಅವಕಾಶ ಸಿಗುವುದಿಲ್ಲ, ಏಕೆಂದರೆ ಆತ ಹೊಡೆದರೂ ಗಂಟೆಯ ಭಾಗವನ್ನಷ್ಟೇ ಆತ ಹೊಡೆಯಬೇಕು. ಶಟಲ್ ಕಾಕ್ ಆಗ ಉದ್ದೇಶಿತ ದಿಕ್ಕಿಗೆ ಹಾರದೆ ಇದ್ದಲ್ಲೇ ನೆಲ ತಾಕುತ್ತದೆ, ಸ್ಪರ್ಧಿಗೆ ಪಾಯಿಂಟ್ ನಷ್ಟವಾಗುತ್ತದೆ. ಶಟಲ್ ಕಾಕ್ ಹಾರುವಾಗ ಮುಂಭಾಗದಲ್ಲಿ ಅದರ ಬುಡ ಇರುವವರೆಗೂ ಕೂಡ ಆಟಗಾರರು ಅದನ್ನು ಎದುರಾಳಿಗೆ ಮರಳಿಸಬಹುದು. ಇದಕ್ಕೆ ಅದನ್ನು ಹೊಡೆಯುವ ವೇಗ, ಹೊಡೆದ ದಿಕ್ಕು ಹಾಗೂ ಎದುರಾಳಿಯಿಂದ ಇರುವ ದೂರವೂ ಕಾರಣ. ಹೀಗಾಗಿಯೇ ಶಾಟ್ ಹೊಡೆಯುವಾಗ ಸ್ಪರ್ಧಿಗಳು ಬಲೆಯ ಬಳಿಗೆ ಬಂದು ಎದುರಾಳಿಗೆ ಬಹಳ ಹತ್ತಿರದಿಂದಲೇ ಹೊಡೆಯಲು ಪ್ರಯತ್ನಿಸುತ್ತಾರೆ. ಹೂವುಗಳಲ್ಲಿ ಕೂಡ ಇದೇ ವಿದ್ಯಮಾನ ಕೆಲಸ ಮಾಡುವುದರಿಂದ ಹೂವು ಯಾವಾಗಲೂ ತೊಟ್ಟು ಕೆಳಮುಖವಾಗಿಯೇ ಇರುವಂತೆ ಚಲಿಸುತ್ತದೆ, ಅಥವಾ ತೊಟ್ಟು ಯಾವಾಗಲೂ ಮುಂಭಾಗದಲ್ಲಿಯೇ ಇರುವಂತೆ ಚಲಿಸುತ್ತದೆ. ಇದರಲ್ಲಿ ದಳಗಳ ಪಾತ್ರ ಇಲ್ಲವೇ? ಇದೆ. ದಳಗಳು ಅಥವಾ ಶಟಲ್ ಕಾಕಿನ ಸಂದರ್ಭದಲ್ಲಿ ಅದು ಪ್ಲಾಸ್ಟಿಕ್ಕಿನ ಗರಿಗಳೋ ಹಕ್ಕಿಯ ಗರಿಗಳೋ ಎನ್ನುವುದನ್ನು ಅವಲಂಬಿಸಿ ಕಾಕ್ ಹೊಡೆಯಲು ಎಷ್ಟು ಬಲ ಬೇಕು ಎನ್ನುವುದು ತೀರ್ಮಾನವಾಗುತ್ತದೆ. ಆದ್ದರಿಂದಲೇ ಸ್ಪರ್ಧೆಗಳಲ್ಲಿ ಆಟಗಾರರು ಬೆಲೆ ಹೆಚ್ಚಾದರೂ ಗರಿಯನ್ನು ಹಾಕಿರುವ ಶಟಲ್ ಅನ್ನೇ ಬಳಸುತ್ತಾರೆ. ಹೂವುಗಳಲ್ಲಿ ದಳಗಳು ಬೆಸೆದುಕೊಂಡಿವೆಯೋ, ಅಗಲವಾಗಿ ಹರಡಿಕೊಂಡಿವೆಯೋ, ಫ್ಯಾನಿನಂತೆ ಜೋಡಿಸಿಕೊಂಡಿವೆಯೋ ಎನ್ನುವವು ಅವುಗಳ ವೇಗವನ್ನು ಅಥವಾ ಅವು ತಿರುಗಲು ತೆಗೆದುಕೊಳ್ಳುವ ಸಮಯವನ್ನು ನಿರ್ಧರಿಸುತ್ತವೆ. ಏನೇ ಆದರೂ ನಿತ್ಯಮಲ್ಲಿಗೆಯ ಹೂವುಗಳು ಸಾವಿರ ಸಂಖ್ಯೆಯಲ್ಲಿ ಗಾಳಿಯಲ್ಲಿ ಉದುರಿ ಗಿರಗಿರನೆ ತಿರುಗುವುದನ್ನು ನೋಡಿದಾಗ ಈ ಯಾವ ಫಿಸಿಕ್ಸಿನ ನಿಯಮವೂ ನಮಗೆ ನೆನಪಾಗುವುದಿಲ್ಲ. ಆ ನೋಟದ ಸೌಂದರ್ಯವಷ್ಟೇ ನಮಗೆ ಬೆರಗು ಮೂಡಿಸುತ್ತದೆ. ನಿಮಗೆ ಗೊತ್ತೇ, ಡೈನೋಸಾರ್ಗಳ ಬಗ್ಗೆ ಕೇಳಿರಬೇಕಲ್ಲ. ಅವುಗಳಲ್ಲಿ ಅತಿ ಭಯಂಕರವಾದ ದೈತ್ಯ ಟೈರೋನೋಸಾರಸ್ ರೆಕ್ಸ್, ಅದರ ಬಗ್ಗೆಯೂ ನೀವು ಕೇಳಿರುತ್ತೀರಿ. ಇವು ಈಗ ಇಲ್ಲ ಬಿಡಿ, ಆದರೆ ಈ ಭೂಮಿಯ ಮೇಲೆ ಇವು ಇದ್ದಾಗ ಒಟ್ಟು ಎಷ್ಟು ಇದ್ದಿರಬಹುದು? 2 ವರ್ಷಗಳ ಹಿಂದೆ ಸೈನ್ಸ್ ಪತ್ರಿಕೆಯಲ್ಲಿ ಪ್ರಕಟವಾಗಿದ್ದ ಅಂದಾಜಿನ ಪ್ರಕಾರ ಸುಮಾರು 20,000 ಟೈರೋನೋಸಾರಸ್ ರೆಕ್ಸ್ಗಳು ಉತ್ತರ ಅಮೆರಿಕದಲ್ಲಿ ವಾಸವಾಗಿದ್ದುವಂತೆ. ಇವೆಲ್ಲ ಒಮ್ಮೆಲೇ ನಾಶವಾದುವು ಅನ್ನುವುದು ವಿಚಿತ್ರ ಆದರೂ ಸತ್ಯ. ಅಯ್ಯಯ್ಯೋ ಅಷ್ಟೊಂದೇ ಎನ್ನಬೇಡಿ. ಇವುಗಳನ್ನು ಸಾಮಾನ್ಯವಾಗಿ ವಿತರಿಸಿದರೆ ಇಡೀ ನ್ಯೂಯಾರ್ಕ್ ಪಟ್ಟಣ ಅಂದರೆ ನಮ್ಮ ಬೆಂಗಳೂರಿನ 2ರಷ್ಟು ವಿಸ್ತಾರವಾದ ಪ್ರದೇಶದಲ್ಲಿ 2 ಇದ್ದಿರಬಹುದು ಅಷ್ಟೇ.
0: ಬಾಟಲಿಯೊಳಗಿನ ಭೂತ. ಅಲ್ಲಾವುದ್ದೀನನ ಕಥೆಗಳನ್ನ ನೀವು ಕೇಳಿರಬೇಕು. ಅರೇಬಿಯಾದ ಅದ್ಭುತ ಕಥೆಗಳ ಮಾಲಿಕೆ. ಅದರಲ್ಲಿ ಅಲ್ಲಾವುದ್ದೀನನಿಗೆ ಒಂದು ಹಳೆಯ ದೀಪ ಸಿಗ್ತದೆ. ಆ ದೀಪವನ್ನ ಉಜ್ಜಿದಾಗ ಅದರೊಳಗೆ ಬಂದಿಯಾಗಿದ್ದ ಭೂತವೊಂದು ಪ್ರತ್ಯಕ್ಷವಾಗುತ್ತದೆ. ಅಲ್ಲಾವುದ್ದೀನನ ಆಳಾಗುತ್ತದೆ. ಪ್ರಪಂಚದಲ್ಲಿ ಸಾಧ್ಯವಾಗುವುದನ್ನೆಲ್ಲ ಅದು ಮಾಡಿ ತೋರಿಸುತ್ತದೆ. ಅಲ್ಲಾವುದ್ದೀನನ್ನ ಶ್ರೀಮಂತನನ್ನಾಗಿಸುತ್ತದೆ. ಇದು ಕತೆ. ಇನ್ನೂ ಒಂದು ಕತೆ ಇದೆ. ಇಂದಿನ ಯುಗದ್ದು ಅಲ್ಲಾವುದ್ದೀನನ ಕೈಗೆ ಹೊಸದೊಂದು ಬಾಟಲಿ ಸಿಗ್ತದೆ. ಅದನ್ನ ಉಜ್ಜಿದ್ರೆ ಅದ್ಭುತವಾದೊಂದು ವಸ್ತು ಕಾಣಿಸ್ತದೆ. ಆದ್ರೆ ಅದೊಂದು ಪೆಡಂಭೂತ. ಒಮ್ಮೆ ಬಿಡುಗಡೆಯಾದ್ರೆ ತನ್ನ ಒಡೆಯನನ್ನೇ ಬಂಧಿಸಿ ಬಿಡ್ತದೆ. ಈ ಬಾಟಲಿಯೇ ನಾವು ನೀವು ಬಳಸುವ ನೀರಿನ ಬಾಟಲಿ, ಪ್ಲಾಸ್ಟಿಕ್ ಬಾಟಲಿ. ನಾವು ನೀವು ನಿತ್ಯ ಬಳಸುವ ಸೋಡಾ ನೀರು ಅಥವಾ ಅನೇಕ ನಾಮಾವಳಿಗಳಿಂದ ಹೆಸರಾಗಿರುವ ಪೇಯವನ್ನ ಹೊತ್ತು ತರುವ ಬಾಟಲಿ ಅಲ್ಲಾವುದ್ದೀನನ ದೀಪದಂತೆ. ಆದ್ರೆ ಒಳ್ಳೆ ಭೂತವನ್ನಲ್ಲ, ಪೆಡಂಭೂತವನ್ನ ಸೆರೆ ಇಟ್ಟಿರುವ ಬಾಟಲಿಯನ್ನೇ. ಈ ಬಾಟಲಿಯಲ್ಲಿ ಅಳಿಯಲಾಗದ ಪ್ಲಾಸ್ಟಿಕ್ ಎನ್ನುವ ಭೂತ ಸೆರೆಯಾಗಿದೆ. ಒಮ್ಮೆ ಬಾಟಲಿಯನ್ನ ಉಪಯೋಗಿಸಿದ್ರೆ ಸಾಕು, ಈ ಪ್ರಪಂಚದ ಎಲ್ಲಾ ಜೀವಿಗಳಿಗೂ ಶಿಕ್ಷೆ ನೀಡುವಂತಹ ಪ್ಲಾಸ್ಟಿಕ್ ಎಂಬ ಪೆಡಂಭೂತವನ್ನ ಬಿಡುಗಡೆ ಮಾಡ್ತೇವೆ. ಒಮ್ಮೆ ಬಿಡುಗಡೆ ಮಾಡಿದ ಇದನ್ನ ಮತ್ತೆ ಮಾಯ ಮಾಡೋದು ಕಷ್ಟ. ಏಕೆಂದ್ರೆ ಈ ಪ್ಲಾಸ್ಟಿಕ್ ಬೇರೆ ಸಾವಯವ ವಸ್ತುಗಳಂತೆ ಸತ್ತ ಜೀವಿಗಳಂತೆ ಕೊಳೆಯುವುದಿಲ್ಲ, ನಾಶವೂ ಆಗೋದಿಲ್ಲ. ಅವುಗಳಂತೆ ಗಿಡ ಮರಗಳಿಗೆ ಆಹಾರವೂ ಆಗೋದಿಲ್ಲ, ಮರಳಿ ಮಣ್ಣು ಆಗೋದಿಲ್ಲ. ಪ್ಲಾಸ್ಟಿಕ್ಗಾಗಿಯೇ ಉಳಿದಿರುತ್ತದೆ. ಪ್ಲಾಸ್ಟಿಕ್ ಎಂದರೆ ಒಂದು ವಸ್ತುವಲ್ಲ, ಹಲವು ವಸ್ತುಗಳ ಬಗೆ ಎಂದು ಗೊತ್ತಷ್ಟೆ. ಬಾಟಲಿ ಪ್ಲಾಸ್ಟಿಕ್ ಎನ್ನುವ ವಸ್ತು ತಂದೊಡ್ಡುವ ಸಮಸ್ಯೆಗಳಿಗೆ, ಅದರ ಗುಣಾವಗುಣಗಳಿಗೆ ಅತ್ಯುತ್ತಮ ಉದಾಹರಣೆ. ಸಾಮಾನ್ಯವಾಗಿ ನೀರಿನ ಬಾಟಲಿಯನ್ನ ಪಾಲಿಇಥಿಲಿನ್ ಟೆರಪ್ತಲೇಟ್ ಅಥವಾ ಚುಟುಕಾಗಿ ಪಿಇಟಿ ಎನ್ನುವ ಪ್ಲಾಸ್ಟಿಕ್ನದು ಎಂದು ನಾವೆಲ್ಲ ತಿಳಿದಿದ್ದೇವಷ್ಟೇ. ವಾಸ್ತವವಾಗಿ ಕಾಣಲು ತೆಳ್ಳಗೆ ತೆಳುವಾದ ಒಡೆಯದ ಗಾಜಿನಂತೆ ಕಾಣುವ, ಗಾಜಿನಷ್ಟು ಭಾರವಿಲ್ಲದ ನೀರಿನ ಬಾಟಲಿ ಒಂದು ಪ್ಲಾಸ್ಟಿಕ್ನ ಅವತಾರವಲ್ಲ, ಅದೊಂದು ವಿಶೇಷ ಅವತಾರ. ಹಲವಾರು ಬಗೆಯ ಪ್ಲಾಸ್ಟಿಕ್ಗಳು ಒಂದಾಗಿರುವ ವಿಶಿಷ್ಟ ರಚನೆ, ಅದರಿಂದಾಗಿಯೇ ಅದು ಪೆಡಂಭೂತ. ಪ್ಲಾಸ್ಟಿಕ್ನಲ್ಲಿ ನಾವೀಗ ತಿಳಿದುಕೊಂಡಿರುವ ಬಹು ವಿಧಗಳನ್ನ ಒಂದು ಪ್ಲಾಸ್ಟಿಕ್ ಬಾಟಲಿಯಲ್ಲಿಯೇ ಕಾಣಬಹುದು. ಸುಟ್ಟರೆ ಬೂದಿಯಾಗುವ ಪ್ಲಾಸ್ಟಿಕ್ ಇದೆ, ಬಿಸಿಯಾದ್ರೆ ಕರಗುವ ಪ್ಲಾಸ್ಟಿಕ್ ಅಂದರೆ ಥರ್ಮೋ ಪ್ಲಾಸ್ಟಿಕ್ ಇದೆ. ಅದರ ಜೊತೆ ಜೊತೆಗೆ ಒಮ್ಮೆ ಬಿಸಿಯಾಗಿ ಆಕಾರ ಪಡೆದ ಮೇಲೆ ಏನೇ ಮಾಡಿದ್ರೂ ಮರಳಿ ಮೊದಲಿನಂತಾಗದ ಪ್ಲಾಸ್ಟಿಕ್ ಇದೆ, ಇದು ಥರ್ಮೋ ಸೆಟ್ಟಿಂಗ್ ಪ್ಲಾಸ್ಟಿಕ್. ಇದಲ್ಲದೆ ಇತ್ತೀಚೆಗಷ್ಟೇ ಸುದ್ದಿಯನ್ನ ಮಾಡ್ತಾ ಇರುವ ಕೊಳೆಯುವ ಪ್ಲಾಸ್ಟಿಕ್ ಅರ್ಥಾತ್ ಬಯೋಡಿಗ್ರೇಡಬಲ್ ಪ್ಲಾಸ್ಟಿಕ್ ಇದೆ, ಜೈವಿಕ ವಸ್ತುವಿನಿಂದ ಮಾಡಿದ ಪ್ಲಾಸ್ಟಿಕ್ ಇದೆ. ಇವೆಲ್ಲವೂ ಕೂಡಿದ ಫಲವಾಗಿ ಪ್ಲಾಸ್ಟಿಕ್ ಬಾಟಲಿ ಪೆಡಂಭೂತವಾಗಿದೆ. ಸುಲಭವಾಗಿ ಕೊಳೆಸಲಾಗದ, ಮರು ಬಳಸಲಾಗದ, ಲಕ್ಷಾಂತರ ವರ್ಷಗಟ್ಟಲೆ ಸಮಸ್ಯೆಯನ್ನ ತಂದೊಡ್ಡುವ ಭೂತವಾಗಿದೆ. ಪ್ಲಾಸ್ಟಿಕ್ ಪೆಡಂಭೂತವಾಗುವುದಕ್ಕೆ ಕಾರಣ ಅದು ಕೃತಕ ವಸ್ತು ಎನ್ನುವುದು ಮೊದಲನೆಯದ್ದು. ಎರಡನೆಯ ಕಾರಣ ಅದು ಕೊಳೆಯದ ವಸ್ತು. ಈ ಭೂಮಿಯಲ್ಲಿ ಹುಟ್ಟಿದ ಪ್ರತಿಯೊಂದು ಜೀವಿಯು ಕೊನೆಯಲ್ಲಿ ತಾನು ರೂಪುಗೊಂಡ ವಸ್ತುಗಳ ಮೂಲ ರೂಪಕ್ಕೆ ಮರಳುತ್ತದೆ. ಹೀಗೆ ಕಾರ್ಬನ್ ಜೀವಿಯಾಗಿ, ಕಾರ್ಬನ್ ಡೈಆಕ್ಸೈಡ್ ಆಗಿ, ಮರಳಿ ಕಾರ್ಬನ್ ಆಗಿ ಚಕ್ರದ ರೂಪದಲ್ಲಿ ಭೂಮಿಯಲ್ಲಿ ಇರುತ್ತದೆ. ಜೀವಿಗಳು ಅಷ್ಟೇ, ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ನಿಂದ ಸಸ್ಯಗಳಲ್ಲಿ ಹುಟ್ಟಿ ಆನಂತರ ಆ ಸಸ್ಯಗಳನ್ನ ತಿಂದ ಪ್ರಾಣಿಗಳ ದೇಹವನ್ನ ಸೇರ್ತವೆ, ಅಲ್ಲಿಂದ ಇನ್ನೊಂದು ಪ್ರಾಣಿಯ ದೇಹ ಸೇರ್ತವೆ. ಆ ಪ್ರಾಣಿ ಸತ್ತಾಗ ಕೊಳೆತು ಅಮೈನೋ ಆಮ್ಲಗಳು, ನೀರು, ಕಾರ್ಬನ್ ಡೈಆಕ್ಸೈಡ್ ಇತ್ಯಾದಿ ಆಗ್ತವೆ. ಕೊನೆಗೆ ಮರಳಿ ಕಾರ್ಬನ್ ಆಕ್ಸಿಜನ್ ನೀರಾಗ್ತವೆ. ಹೀಗೆ ಮೊದಲ ರೂಪಕ್ಕೆ ಮರಳ್ತವೆ.
3: ಎಲ್ಲಾ ಪ್ಲಾಸ್ಟಿಕ್ಗಳು ಈ ಬಗೆಯಲ್ಲಿ ಮರುಬಳಕೆಗೆ ಬರುವುದಿಲ್ಲ, ಕೊಳೆಯುವುದೂ ಇಲ್ಲ. ಹೀಗಾಗಿ ಇವನ್ನ ನಾನ್ ಬಯೋಡಿಗ್ರೇಡಬಲ್ ಎನ್ನುತ್ತಾರೆ. ಬ್ಯಾಕ್ಟೀರಿಯಾಗಳು ತಿಂದು ಕೊಳೆಸುವ ವಸ್ತುಗಳು ಬಯೋಡಿಗ್ರೇಡಬಲ್. ನಾವೆಲ್ಲರೂ ಬಯೋಡಿಗ್ರೇಡಬಲ್, ಆದ್ರೆ ಪ್ಲಾಸ್ಟಿಕ್ಗಳಲ್ಲ. ಅದರಲ್ಲಿಯೂ ಹಲವು ಬಗೆಯ ಪ್ಲಾಸ್ಟಿಕ್ಗಳ ಮಿಶ್ರಣವಾದ ನೀರಿನ ಬಾಟಲಿ ಕೊಳೆಯುವುದು ಇನ್ನೂ ಕಷ್ಟ. ಕೊಳೆಸುವುದು ಯಾಕೆ? ಇವನ್ನ ಮತ್ತೆ ಬೇರೊಂದು ಬಾಟಲಿ ತಯಾರಿಸಲು ಉಪಯೋಗಿಸಬಹುದಲ್ಲ. ಕಬ್ಬಿಣವನ್ನೋ ಚಿನ್ನವನ್ನೋ ಕರಗಿಸಿ ಹೊಸತೊಂದು ವಸ್ತುವನ್ನೋ ಒಡವೆಯನ್ನೋ ಮಾಡಿದ ಹಾಗೆ ಎಂದಿರಾ? ಅದು ಸುಲಭವಲ್ಲ. ಅದಕ್ಕೆ ಬಾಟಲಿ ಒಂದು ಪೆಡಂಪೂತ ಎನ್ನುವುದು. ಬಾಟಲಿಯ ಬುಡವನ್ನೇ ತೆಗೆದುಕೊಳ್ಳಿ. ಬೋಗುಣಿಯಂತೆ ಇರುವ ಇದು ನೆಲದ ಮೇಲೆ ನಿಲ್ಲಬೇಕಾದ್ರೆ ಗಟ್ಟಿಯಾಗಿ ಇರಬೇಕು. ಹೀಗಾಗಿ ಇಲ್ಲಿ ಬಳಸುವ ಪ್ಲಾಸ್ಟಿಕ್ ಸ್ವಲ್ಪ ಗಟ್ಟಿಯಾಗಿರುವಂತಹ ಥರ್ಮೋ ಪ್ಲಾಸ್ಟಿಕ್. ಸಾಮಾನ್ಯವಾಗಿ ಇದನ್ನ ಹೈ ಡೆನ್ಸಿಟಿ ಪಾಲಿ ಇಥಿಲಿನಿಂದ ಮಾಡಿರ್ತಾರೆ. ಅಂದ್ರೆ ಅರ್ಥ ಇಷ್ಟೇ, ಇದು ಇಥಿಲಿನ್ ಎನ್ನುವ ವಸ್ತುವಿನ ಸಾವಿರಾರು ಅಣುಗಳ ಮಾಲೆ. ಪ್ಲಾಸ್ಟಿಕ್ ಚೀಲವನ್ನ ಮಾಡುವಂತದ್ದೇ ವಸ್ತು, ಆದ್ರೆ ಸರಮಾಲೆಯಲ್ಲಿ ಅಣುಗಳ ಸಂಖ್ಯೆ ಹೆಚ್ಚು. ಇದನ್ನ ಬಿಸಿ ಮಾಡಿದ್ರೆ ಕರಗ್ತದೆ, ಆದ್ರೆ ಇಥಿಲಿನ್ ಅನ್ನ ಪಡೆಯಲು ರಾಸಾಯನಿಕವಾಗಿ ಸಂಸ್ಕರಿಸಬೇಕು. ಇದಕ್ಕೂ ಮುನ್ನ ಇದನ್ನ ಬಾಟಲಿಯ ದೇಹದಲ್ಲಿರುವ ಪ್ಲಾಸ್ಟಿಕ್ ನಿಂದ ಪ್ರತ್ಯೇಕಿಸಬೇಕು. ಚಿನ್ನವನ್ನ ಕರಗಿಸಿದಂತೆ ಸರಾಗವಾಗಿ ಮೊದಲಿನ ರೂಪಕ್ಕೆ ತರುವುದಾಗುವುದಿಲ್ಲ. ಬಾಟಲಿಯ ದೇಹ, ಅದೇ ನೀರು ತುಂಬಿ ಇಡ್ತೇವಲ್ವಾ, ಆ ಕೊಳವೆಯ ರೀತಿಯ ಸಿಲಿಂಡರ್ ತಳದಷ್ಟು ದೃಢವಲ್ಲ. ಬಳುಕುವ ಪ್ಲಾಸ್ಟಿಕ್ ಇದು ಕೂಡ ಬುಡದಲ್ಲಿರುವ ಪಾಲಿಪ್ರೋಪಿಲಿನಂತೆ ಥರ್ಮೋಪ್ಲಾಸ್ಟಿಕ್. ಆದ್ರೆ ಇಥಿಲಿನ್ ಟೆರೆಪ್ಟಾಲೆಸ್ಲಿಂಟು ಎನ್ನುವ ಬೇರೆ ರಾಸಾಯನಿಕದ ಪಾಲಿಮಾರು. ನೋಡಲು ಒಂದೇ ರೀತಿಯಲ್ಲಿ ಪಾರದರ್ಶಕವಾಗಿದ್ರೂ ಇವೆರಡು ಬೇರೆ ಬೇರೆ ರಾಸಾಯನಿಕಗಳು. ಇದು ಇಥಿಲಿನ್ ಟೆರೆಪ್ಟಾಲೇಟಿನ ಪಾಲಿಮಾರ್ ಅಥವಾ ಸರಪಳಿ. ಇದನ್ನ ಮತ್ತೆ ಮೂಲ ರೂಪಕ್ಕೆ ಪರಿವರ್ತಿಸಲು, ಅಂದ್ರೆ ಇಥಿಲಿನ್ ಟೆರೆಪ್ಟಾಲೇಟಿನ ರೂಪಕ್ಕೆ ಪರಿವರ್ತಿಸುವುದು ಸುಲಭವಲ್ಲ. ಬಾಟಲಿಯಲ್ಲಿ ತುಂಬಿಸಿರುವ ನೀರು ಪೇಯವನ್ನು ಸುರಿಯದಂತೆ ಕಾಪಾಡುವ ಮುಚ್ಚಳ ಒಂದು ಥರ್ಮೋಸೆಟ್ಟು ಪ್ಲಾಸ್ಟಿಕ್ ಪಾಲಿಪ್ರೋಪಿಲಿನದ್ದು. ಇದಕ್ಕೆ ಬಣ್ಣವನ್ನು ಸೇರಿಸುತ್ತಾರೆ. ಇದು ತುಸು ಗಟ್ಟಿಯಾದ ಪ್ಲಾಸ್ಟಿಕ್. ಇದು ಪ್ರತ್ಯೇಕವಾಗಿ ಇರೋದ್ರಿಂದ ಸುಲಭವಾಗಿ ಬೇರ್ಪಡಿಸಬಹುದು. ಸುಟ್ಟರೆ ಉರಿದು ಬೇರೆ ವಸ್ತು ಆಗ್ತದೆ, ಮರುಬಳಕೆಗೆ ಬಾರದ ವಸ್ತು. ಇದನ್ನ ಬಾಟಲಿಯ ಬಾಯಿಯಲ್ಲಿ ಭದ್ರವಾಗಿ ಹಿಡಿದಿಡಲು ಒಂದು ಪುಟ್ಟ ಬಳೆಯೂ ಇರ್ತದೆ, ಅದನ್ನು ಕೂಡ ಬೇರ್ಪಡಿಸಬೇಕು. ಇವೆಲ್ಲವನ್ನ ಮರುಬಳಸೋಣ ಎನ್ನುವ ಆಸೆ ಇದ್ರೂ ಅದು ಅಸಾಧ್ಯ. ಬಾಟಲಿಯ ಮುಚ್ಚಳದ ಒಳಗೆ ಒಂದು ರಬ್ಬರ್ ನಂತಹ ಸೀಲ್ ಇರುತ್ತದೆ. ಗಾಳಿ ಒಳ ಹೋಗದ ಹಾಗೆ, ದ್ರವ ಹೊರ ಸುರಿಯದ ಹಾಗೆ ಕಾಪಾಡುವ ಸೀಲ್. ಇದು ಕೂಡ ಪಾಲಿಮಾರೇ, ರಬ್ಬರ್ ನಂತಹ ಹಿಗ್ಗುವ ಪಾಲಿಮಾರು. ಇದು ಬೇರೆಯದೇ ವಸ್ತು. ಇನ್ನು ಬಾಟಲಿಗೆ ಅಂಟಿಸಿರುವಂತಹ ಪೇಪರ್ ನಂತಹ ವಸ್ತು ಪೇಪರ್ ಅಲ್ಲ, ಅದು ಕೂಡ ತೆಳುವಾದ ಪಾಲಿಮಾರ್ನ ಹಾಳೆ. ಪೇಪರ್ ಅಷ್ಟು ಭದ್ರವಾಗಿ ಸುಕ್ಕಿಲ್ಲದೆ ಅಂಟಿಕೊಳ್ಳಲಾರದು. ಜೊತೆಗೆ ನೀರು ಬಿದ್ರೆ ಅದು ಹರಿಯುವ ವಸ್ತು. ಬಾಟಲಿಯ ಮೇಲೆ ಅದನ್ನ ಅಂಟಿಸಲಾಗದು, ಹೀಗಾಗಿ ಅಲ್ಲಿಯೂ ಪಾಲಿಮಾರನ್ನೇ ಬಳಸ್ತಾರೆ. ಈ ಪಾಲಿಮಾರ್ನಲ್ಲಿ ಇರುವ ವಸ್ತು ಪ್ರೋಪಿಲಿನ್, ಅಂದ್ರೆ ಇದು ಪಾಲಿಪ್ರೋಪಿಲಿನ್ ಎನ್ನುವ ಪ್ಲಾಸ್ಟಿಕ್. ಹಳೆ ಬಾಟಲಿಯಿಂದ ಹೊಸತನ್ನ ತಯಾರಿಸಬೇಕೆಂದ್ರೆ ಇದನ್ನು ಮೊದಲು ಬೇರ್ಪಡಿಸಬೇಕು. ಇದನ್ನ ಅಂಟಿಸಲು ಬಳಸಿರುವ ಗೋಂದು ಕೂಡ ಪಾಲಿಮಾರ್ನ ಗೋಂದೆ. ಅದು ಸಾಮಾನ್ಯ ಗೋಂದಲ್ಲ, ಬಹಳ ಗಟ್ಟಿಯಾಗಿ ಅಂಟಿಕೊಂಡಿರುವ ಗೋಂದು. ಇಥಿಲಿನ್ ಹಾಗೂ ವಿನೈಲ್ ಕ್ಲೋರೈಡ್ಗಳ ಎಳೆಗಳನ್ನ ಅಡ್ಡ ಬಂದ ಹಾಕಿ ಮಾಡಿದ ಗೋಂದು. ಇದು ನೀರಿನಲ್ಲಿ ಕರಗೋದಿಲ್ಲವಾದ್ರಿಂದ ತೊಳೆಯಲು ತೆಗೆಯಲು ಆಗೋದಿಲ್ಲ. ಈ ಗೋಂದನ್ನ ಒಂದು ಹರಿದು ತೆಗೆಯಬೇಕು, ಇಲ್ಲವೇ ರಾಸಾಯನಿಕಗಳನ್ನ ಬಳಸಿ ತೆಗೆಯಬೇಕು, ಇಲ್ಲವೇ ಅದು ಹಳೆಯ ಬಾಟಲಿಯನ್ನ ಬಳಸಿ ತಯಾರಿಸಿದ ವಸ್ತುವಿನಲ್ಲಿ ಕಲಬೆರಕೆಯಾಗಿ ಉಳಿಯುತ್ತದೆ. ಈ ರೀತಿ ಒಂದನ್ನೊಂದು ಬೇರ್ಪಡಿಸಲು ಬೇಕಾಗುವ ಶ್ರಮ ಹಾಗೂ ಅವನ್ನ ಸಂಸ್ಕರಿಸಲು ಆಗುವ ವೆಚ್ಚ ಇವುಗಳಿಂದ ತಯಾರಿಸಿದ ಹೊಸ ಬಾಟಲಿಯ ಬೆಲೆಯನ್ನು ಇನ್ನಷ್ಟು ಹೆಚ್ಚಾಗಿಸುತ್ತವೆ. ಥರ್ಮೋಸೆಟ್ಗಳನ್ನ ಬಳಸಿ ತಯಾರಿಸಿದ ಹೊಸ ಪ್ಲಾಸ್ಟಿಕ್ಗಳು ಶುದ್ಧ ಥರ್ಮೋಸೆಟ್ಗಳಂತೆ ಇರುವುದೂ ಇಲ್ಲವಾದ್ರಿಂದ ಅವುಗಳಿಂದ ಗುಣಮಟ್ಟದ ವಸ್ತುಗಳನ್ನು ತಯಾರಿಸುವುದು ಕಷ್ಟ. ಹೀಗೆ ಈ ಪ್ಲಾಸ್ಟಿಕ್ ಬಾಟಲಿಗಳು ಒಮ್ಮೆ ಬಳಸಿ ಬಿಸಾಡಿದ ಕೂಡಲೇ ಪೆಡಂಭೂತಗಳಾಗಿ ಬಿಡ್ತವೆ. ಪ್ಲಾಸ್ಟಿಕ್ಗಳು ಕುಳೆಯೋದೇ ಇಲ್ವೇ? ಕುಳಿಯುತ್ತವೆ. ಆದರೆ ನಮ್ಮ ಕಣ್ಮುಂದೆ ಅಲ್ಲ. ಮನೆಯ ಮುಂದೆ ಸತ್ತು ಬಿದ್ದ ನಾಯಿ ಮರಿಯು ನಾಲ್ಕೈದು ದಿನ ಕೆಟ್ಟ ವಾಸನೆ ಬೀರಬಹುದು, ಆದರೆ ಅನಂತರ ಅದು ಇಲ್ಲವಾಗಿ ಬಿಡುತ್ತದೆ. ಮಣ್ಣಿನಲ್ಲಿ ಮಣ್ಣಾಗಿ ಬೆರೆತು ಗೊಬ್ಬರವಾಗಿರುತ್ತದೆ. ಬಿಸಿಲಿಗೆ ತೆರೆದಿಟ್ಟ ಪ್ಲಾಸ್ಟಿಕ್ ನಿಧಾನವಾಗಿ ಒಡೆದು ಚೂರು ಚೂರಾಗ್ತವೆ. ಆದರೆ ನಾಲ್ಕೈದು ದಿನಗಳಲ್ಲಿ ಅಲ್ಲ, ವರ್ಷಗಳಲ್ಲಿಯೂ ಅಲ್ಲ, ನೂರಾರು ವರ್ಷಗಳ ನಂತರವಷ್ಟೇ ಅದು ಕಾಣೆಯಾಗ್ತವೆ. ಹೀಗಾಗಿ ಕಸವಾಗಿ ಕಣ್ಣಿಗೆ, ಪರಿಸರಕ್ಕೆ ಹಾಗೂ ನಮ್ಮ ಆರೋಗ್ಯಕ್ಕೂ ಹಾನಿಯನ್ನ ತರ್ತವೆ. ಇಂತಹ ಕಂಟಕಿ ಪ್ಲಾಸ್ಟಿಕ್ಗಳಲ್ಲಿ ಅತಿಯಾಗಿ ಬಳಸುವ ನೀರಿನ ಪೇಯಗಳ ಬಾಟಲಿಗೆ ಮೊದಲ ಸ್ಥಾನ. ಪ್ರತಿ ನಿಮಿಷವೂ ಸುಮಾರು 1.5 ಕೋಟಿ ಪ್ಲಾಸ್ಟಿಕ್ ನೀರಿನ ಬಾಟಲಿಗಳನ್ನ ಬಳಸಿ ಬಿಸಾಡ್ತಾ ಇದ್ದೇವೆ. ಪ್ರತಿ ವರ್ಷ ತಲಾವಾರು ಸುಮಾರು 160 ಬಾಟಲಿಗಳನ್ನು ನಾವು ಬಿಸಾಡ್ತಿದ್ದೇವಂತೆ. ಅಲ್ಲದೆ ಪ್ರತಿ ವರ್ಷವೂ ನಾವು ಮರು ಬಳಸಲಾಗದೆ ಕಸದ ತೊಟ್ಟಿಗೆ ಸುಮಾರು 3,000 ಕೋಟಿ ನೀರಿನ ಬಾಟಲಿಗಳನ್ನ ಬಿಸಾಡ್ತಾ ಇದ್ದೇವೆ. ಕಾರಣ, ಇವನ್ನ ಸುಲಭವಾಗಿ ತಯಾರಿಸಬಹುದು, ಮರುಬಳಸುವುದು ಕಷ್ಟ.
1: ವಾರದ ವಿಜ್ಞಾನಿ ಥಾಮಸ್ ಜೋಹಾನ್ ಸೀಬೆಕ್. ಕೈಗಾರಿಕೆಗಳಲ್ಲಿ ನಾವು ವ್ಯಾಪಕವಾಗಿ ಬಳಸುವ ಥರ್ಮೋಕಪಲ್ ಎನ್ನುವ ಉಷ್ಣಮಾಪಿ ಸಾಧನಗಳಲ್ಲಿ ಇರುವಂತಹ ಫಿಸಿಕ್ಸ್ ವಿದ್ಯಮಾನವನ್ನು ಶೋಧಿಸಿದ ಜರ್ಮನ್ ವಿಜ್ಞಾನಿ. ಜರ್ಮನಿಯ ಟಾಲಿನ್ ಎನ್ನುವ

0: ವಿದ್ಯಮಾನವನ್ನು ಗಮನಿಸಿದ್ದ. ಪ್ರಯೋಗಗಳಿಗಾಗಿ ಉಪಕರಣಗಳನ್ನು ಜೋಡಿಸುವಾಗ ವಿದ್ಯುತ್ ಹರಿಯುತ್ತಿದ್ದ ತಂತಿಗಳ ಬಳಿ ಇಟ್ಟಂತಹ ದಿಕ್ಸೂಚಿಯ ಅಯಸ್ಕಾಂತದ ದಿಕ್ಕು ಬದಲಾಗುತ್ತಿತ್ತು. ಇದನ್ನು ಆತ ವಿದ್ಯುತ್ಕಾಂತ ಪ್ರಭಾವ ಎಂದು ಹೆಸರಿಸಿದ್ದ. ಇದರಿಂದ ಆಕರ್ಷಿತನಾದ ಸೀಬೆಕ್ ಬೆಳಕಿನ ಅಧ್ಯಯನವನ್ನು ಅಷ್ಟಕ್ಕೆ ಬಿಟ್ಟು ವಿದ್ಯುತ್ತಿನ ಅಧ್ಯಯನಕ್ಕೆ ತೊಡಗಿದ. ಅಲ್ಪ ಸಮಯದಲ್ಲಿಯೇ ಹೊಸದೊಂದು ವಿದ್ಯಮಾನವನ್ನು ಪತ್ತೆ ಮಾಡಿದ್ದಾಗಿ ಪ್ರಕಟಿಸಿದ. ಎರಡು ವಿಭಿನ್ನ ಲೋಹದ ತಂತಿಗಳನ್ನು ತುದಿಯಲ್ಲಿಯಷ್ಟೇ ಬೆಸೆದು ಒಂದು ತುದಿಯನ್ನು ಕಾಯಿಸಿದಾಗ ಸಮೀಪದಲ್ಲೇ ಇರುವ ದಿಕ್ಸೂಚಿಯ ಮುಳ್ಳು ದಿಕ್ಕು ಬದಲಿಸುತ್ತದೆ ಎಂದು ಈತ ನಿರೂಪಿಸಿದ. ಇದನ್ನು ಥರ್ಮೋ ಮ್ಯಾಗ್ನೆಟಿಸಂ ಎಂದು ಹೆಸರಿಸಿದ ಕೂಡ. ಆದರೆ ಇದಕ್ಕೂ ವಿದ್ಯುತ್ತಿಗೂ ಸಂಬಂಧ ಇದೆ ಅಥವಾ ಇರಬೇಕು ಎಂದು ಆತನಿಗೆ ವೇದ್ಯವಾಗಲೇ ಇಲ್ಲ. ಆಯರ್ಸ್ಟೆಡ್ ಹೀಗೆ ಇರಬೇಕು ಎಂದು ಹೇಳಿದಾಗಲೂ ಕೂಡ ಈತ ನಂಬಿರಲಿಲ್ಲವಂತೆ. ಹೀಗೆ ವಿಭಿನ್ನ ಲೋಹಗಳ ಬೆಸುಗೆಯನ್ನು ಎರಡು ವಿಭಿನ್ನ ಉಷ್ಣತೆಯಲ್ಲಿ ಇಟ್ಟಾಗ ಕಾಂತವಲಯವೊಂದು ಸೃಷ್ಟಿಯಾಗುವುದನ್ನೇ ಸೀಬೆಕ್ ಪರಿಣಾಮ ಎಂದು ಹೆಸರಿಸಲಾಗಿದೆ. ತದನಂತರ ಈ ಸೀಬೆಕ್ ಪರಿಣಾಮ ತಂತಿಗಳಲ್ಲಿ ವಿದ್ಯುತ್ ಹರಿಯುವುದರಿಂದ ಆಗುತ್ತದೆ ಎಂಬುದು ಅರ್ಥವಾಯಿತು. ಸ್ವತಃ ಸೀಬೆಕ್ನೇ ಸುಮಾರು 28 ಲೋಹಗಳ ತಂತಿಗಳನ್ನು ವಿವಿಧ ರೀತಿಯಲ್ಲಿ ಜೋಡಿಸಿ ಯಾವುದರಲ್ಲಿ ಈ ವಿದ್ಯಮಾನ ಬಲವಾಗಿರುತ್ತದೆ ಎಂಬುದನ್ನು ಪತ್ತೆ ಮಾಡಿದ್ದ. ಇದೀಗ ಇದೇ ಸೀಬೆಕ್ ಪರಿಣಾಮವನ್ನ ಥರ್ಮೋಕಪಲ್ ಎನ್ನುವ ಉಷ್ಣಮಾಪಕಗಳಲ್ಲಿ ಬಳಸುತ್ತಾರೆ. ಎರಡು ವಿಭಿನ್ನ ಲೋಹದ ಸೂಕ್ಷ್ಮ ತಂತಿಗಳನ್ನು ಬೆಸೆದು ಆ ಬೆಸೆದ ತಂತಿಗಳನ್ನು ವಿಭಿನ್ನ ಉಷ್ಣತೆಯಲ್ಲಿ, ಅಂದರೆ ಒಂದೆಡೆ ಹಬೆಯ ಉಷ್ಣತೆ ಹಾಗೂ ಇನ್ನೊಂದೆಡೆ ಮುಂಜುಗಡ್ಡೆಯ ಉಷ್ಣತೆಯಲ್ಲಿ ಇಟ್ಟಾಗ ತಂತಿಗಳಲ್ಲಿ ವಿದ್ಯುತ್ ಹರಿಯುತ್ತದೆ. ಈ ವಿದ್ಯುತ್ತಿನ ಪ್ರಮಾಣ, ಎರಡೂ ತುದಿಗಳ ಉಷ್ಣತೆಯಲ್ಲಿನ ವ್ಯತ್ಯಾಸ ಹಾಗೂ ಆ ತಂತಿಗಳ ಲೋಹಗಳು ಯಾವುದು ಎಂಬುದನ್ನು ಅವಲಂಬಿಸಿರುತ್ತದೆ. ಇದರ ಆಧಾರದ ಮೇಲೆ ಥರ್ಮೋಕಪಲ್ಗಳನ್ನು ರೂಪಿಸಿದ್ದಾರೆ. ಇಂತಹವುಗಳನ್ನು ಸಾಮಾನ್ಯ ಉಷ್ಣಮಾಪಕ ಅಥವಾ ಥರ್ಮಾಮೀಟರ್ಗಳನ್ನು ಬಳಸಲು ಆಗದಂತಹ ಸಂದರ್ಭಗಳಲ್ಲಿ ಉಪಯೋಗಿಸಬಹುದು. ಉದಾಹರಣೆಗೆ, ಅತಿ ಬಿಸಿಯಾದ ಕುಲುಮೆಯೊಳಗಿನ ಉಷ್ಣತೆಯನ್ನು ಅಳೆಯಲು, ಕಾರಿನ ಇಂಜಿನ್ನು ಎಷ್ಟು ಬಿಸಿಯಾಗಿದೆ ಎಂದು ತಿಳಿಯಲು, ಅಥವಾ ನಮ್ಮ ಚರ್ಮದ ಉಷ್ಣತೆ ಎಷ್ಟಿದೆ ಎಂದು ಮಾಪಿಸಲು ಕೂಡ ಈ ತಂತ್ರವನ್ನು ಈಗ ಬಳಸಲಾಗುತ್ತಿದೆ. ಸೂರ್ಯರೋಹಿತ ಅರ್ಥಾತ್ ಸೂರ್ಯನ ಬೆಳಕಿನಲ್ಲಿರುವ ಸಪ್ತ ವರ್ಣಗಳನ್ನು ಮೊತ್ತ ಮೊದಲಿಗೆ ಬಣ್ಣದ ಛಾಯಾಗ್ರಹಣ ಮಾಡಿದವನೆಂಬ ಖ್ಯಾತಿಯು ಸೀಬೆಕ್ನದ್ದೇ. ಹಾಗೆಯೇ ಇಲೆಕ್ಟ್ರಾನಿಕ್ ಸಾಧನಗಳ ತಯಾರಿಗೆ ಮೂಲವಾದ ಲೋಹಗಳ ವಿದ್ಯುತ್ ವಾಹಕತೆ ಕುರಿತ ಸಂಶೋಧನೆಗಳನ್ನು ಈತ ಮಾಡಿದ ಎಂಬ ಖ್ಯಾತಿ ಇದೆ. ನಿಮಗೆ ಗೊತ್ತೇ, ಡೈನೋಸಾರ್ ಮಾರಾಟಕ್ಕಿದೆ. ಹೌದು, 60 ಕೋಟಿ ವರ್ಷಗಳ ಹಿಂದೆ, ಅಂದರೆ ಜುರಾಸಿಕ್ ಕಾಲದ ಟೈರೋನೋಸಾರಸ್ ರೆಕ್ಸ್ ಡೈನೋಸಾರಿನ ಅಸ್ಥಿ ಪಂಜರ ಮಾರಾಟಕ್ಕೆ ಇದೆ. 2008 ಇಸವಿಯಿಂದ 2013 ಇಸವಿಯ ನಡುವೆ ಅಮೆರಿಕದ ವ್ಯೋಮಿಂಗ್ ಪ್ರದೇಶದಲ್ಲಿ ಅಗೆದು ತೆಗೆದ 3 ಟೈರೋನೋಸಾರಸ್ ರೆಕ್ಸ್ಗಳ ಪಳೆಯುಳಿಕೆಗಳನ್ನು ಸೇರಿಸಿ ಈ ಅಸ್ಥಿ ಪಂಜರವನ್ನು ಮಾಡಿದ್ದಾರಂತೆ. ಇದನ್ನು ಈಗ ಸ್ವಿಟ್ಜರ್ಲೆಂಡಿನಲ್ಲಿ ಹರಾಜಿಗೆ ಇಡಲಾಗಿದೆ. ಅಂದಹಾಗೆ ಕೊಳ್ಳಬೇಕು ಅಂತಂದರೆ ಇದರ ಬೆಲೆ ಎಷ್ಟು ಗೊತ್ತೇ? ಕನಿಷ್ಠ 65 ಲಕ್ಷ ಪೌಂಡ್, ಅರ್ಥಾತ್ 65 ಕೋಟಿ ರೂಪಾಯಿಗಳು.
1: ಬೀಗಲ್ ಸಾಹಸಯಾನ. ಸುಪ್ರಸಿದ್ಧ ಜೀವಿ ವಿಜ್ಞಾನಿ ಚಾರ್ಲ್ಸ್ ಡಾರ್ವಿನ್ 200 ವರ್ಷಗಳ ಹಿಂದೆ ಬೀಗಲ್ ಹಡಗಿನಲ್ಲಿ ವಿಶ್ವ ಪರ್ಯಟನೆ ಮಾಡಿದಾಗ ಕಂಡು ದಾಖಲಿಸಿದ್ದ ವೈಜ್ಞಾನಿಕ ಸಂಗತಿಗಳ ಟಿಪ್ಪಣಿಗಳ ಅನುವಾದ. ಸಂಚಿಕೆ 173. ದಂಡಿತ ಅಪರಾಧಿಗಳಿಗೆ ವಿಷಯ ಲೋಲುಪತೆಯಿಂದ ಆಚೆಗೂ ಖುಷಿಯಿದೆ ಎಂಬುದು ಗೊತ್ತಿಲ್ಲ, ಇದಂತೂ ತೃಪ್ತಿ ಕೊಡುವಷ್ಟು ಇಲ್ಲ ಎಂದೊಬ್ಬ ವಿವೇಕಿ ನನಗೆ ವಿವರಿಸಿದ್ದ. ಕ್ಷಮಾದಾನವನ್ನು ನೀಡುವುದರಿಂದ ದೊರೆಯುವ ಲಂಚ ಹಾಗೂ ಅಪರಾಧಿ ಕಾಲೋನಿಗಳು ಪ್ರತ್ಯೇಕವಾಗಿರಬೇಕೆನ್ನುವ ಭೀತಿಯೇ ಶಿಕ್ಷಿತರ ಸ್ಥೈರ್ಯವನ್ನು ಕೆಡಿಸಿ ಅಪರಾಧಗಳನ್ನು ಕಡಿಮೆ ಮಾಡುತ್ತವೆ. ಶಿಕ್ಷೆ ತರುವ ಅವಮಾನವೆಂಬ ಭಾವನೆ ಇಲ್ಲಿ ಇದ್ದ ಹಾಗೆ ಕಾಣಲಿಲ್ಲ. ಅದಕ್ಕೆ ಪೂರಕವಾದ ಕೆಲವು ಘಟನೆಗಳಿಗೂ ನಾನು ಸಾಕ್ಷಿಯಾದೆ. ದಂಡಿತರ ಸಮುದಾಯವು ಹೇಡಿಗಳೆಂತಲೂ ಒಮ್ಮೊಮ್ಮೆ ಬದುಕನ್ನು ನಿರಾಕರಿಸುವಷ್ಟು ಹತಾಶರಾಗಿ ಬಿಡುತ್ತಾರೆಂದು ಎಲ್ಲೆಲ್ಲೂ ಹೇಳುವುದನ್ನು ಕೇಳಿದ್ದೆ. ಆದರೂ ಇವರನ್ನು ಸಂತೈಸಿ ಧೈರ್ಯ ತುಂಬುವ ಯಾವ ಯೋಜನೆಗಳ ಅನುಷ್ಠಾನವೂ ಕಾಣದಿದ್ದುದು ವಿಚಿತ್ರ ಎನಿಸಿತು. ಇಡೀ ವಿಷಯದಲ್ಲಿ ಅತಿ ಕೆಟ್ಟಕಿನ ಸಂಗತಿ ಎಂದರೆ ಕಾನೂನಿನಲ್ಲಿ ಸುಧಾರಣೆ ಎನ್ನುವ ವಿಷಯವಿದ್ದರೂ ಕಾನೂನಿನಿಂದ ಸಾಧ್ಯವಾಗಬಹುದಾಗಿದ್ದ ಸಣ್ಣ ಬದಲಾವಣೆಯನ್ನೂ ಮಾಡಿರಲಿಲ್ಲವಾಗಿ ನೈತಿಕವಾಗಿ ಸುಧಾರಣೆ ಆಗುತ್ತದೆನ್ನುವುದು ಅಸಾಧ್ಯ. ಇಲ್ಲಿನ ಬಗ್ಗೆ ಚೆನ್ನಾಗಿ ಅರಿತಿದ್ದ ಹಲವರು ಸುಧಾರಣೆಯಾಗಬೇಕೆಂದು ಯಾರೇ ಪ್ರಯತ್ನಿಸಿದರೂ ಅವರೊಟ್ಟಿಗೆ ಕೂಲಿಗಳಾಗಿ ಬರುವ ಅಪರಾಧಿಗಳ ಜೊತೆಗೆ ವಾಸಿಸಬೇಕಾದ ಸುಧಾರಣೆ ಕಷ್ಟ.

0: ಎಂದು ಹೇಳುತ್ತಿದ್ದರು. ಅಂತಹವರ ಬದುಕು ಶಿಕ್ಷೆ ಹಾಗೂ ಅಸಹನೀಯವಾದ ಕಷ್ಟದ್ದಾಗಿರುತ್ತದೆ ಎನ್ನುತ್ತಿದ್ದರು. ಇಂಗ್ಲೆಂಡ್ನಲ್ಲಿರುವಂತೆಯೇ ಇಲ್ಲಿನ ಶಿಕ್ಷಾ ಪದ್ಧತಿ ಹಾಗೂ ಜೈಲುಗಳ ಸ್ಥಿತಿಯನ್ನು ಮರೆಯುವ ಹಾಗಿಲ್ಲ ಬಿಡಿ. ಒಟ್ಟಾರೆ ಶಿಕ್ಷೆಗೆ ಒಳ್ಳೆಯ ಈ ಜಾಗವನ್ನು ಶಿಕ್ಷೆಗೆಂದು ಆಯ್ದ ಉದ್ದೇಶ ಫಲ ನೀಡಿರಲಿಲ್ಲ. ಸುಧಾರಣೆಗೆಂದು ಮಾಡಿದ ವ್ಯವಸ್ಥೆ ನಿಷ್ಫಲವಾಗಿತ್ತು. ಪ್ರಪಂಚದೊಂದೆಡೆ ಸಂಪೂರ್ಣ ಅಪ್ರಯೋಜಕರೆನ್ನಿಸಿಕೊಂಡ ಈ ಪೋಲಿಗಳನ್ನು ಇನ್ನೊಂದು ದೇಶದಲ್ಲಿ ಪ್ರಜೆಗಳಾಗಿಸಿ ಹೊರನೋಟಕ್ಕಾದರೂ ಪ್ರಾಮಾಣಿಕರೆನ್ನಿಸುವಂತೆ ಮಾಡಿ ಅಮೋಘವಾದೊಂದು ಹೊಸ ದೇಶವನ್ನು ಹುಟ್ಟಿಸುವ ಪ್ರಯತ್ನ ಸ್ವಲ್ಪ ಮಟ್ಟಿಗೆ ಸಫಲವಾಗಿದೆ. ಇದು ಇತಿಹಾಸದಲ್ಲಿ ಅಭೂತಪೂರ್ವ ಸಂಗತಿ. 30ನೇ ತಾರೀಖು ಬೀಗಲ್ ಹಡಗು ಇಂದು ವ್ಯಾನ್ ಡೈಮಂಡ್ನ ಲ್ಯಾಂಡಿನಲ್ಲಿದ್ದ ಹೋಬರ್ಟ್ ಪಟ್ಟಣದತ್ತ ಪಯಣಿಸಿತು. ಮೊದಲೊಂದಿಷ್ಟು ಹಿತವಾಗಿದ್ದ, ಆದರೆ ಕೊನೆಯಲ್ಲಿ ಅತಿ ಶೀತಲ ಹಾಗೂ ಬಿರುಗಾಳಿ ಬೀಸುತ್ತಿದ್ದ 6 ದಿನಗಳ ಪಯಣದ ನಂತರ ಫೆಬ್ರವರಿ 5ನೇ ತಾರೀಖು ನಾವು ಸ್ಟಾಮ್ ಬೇಯನ್ನು ಪ್ರವೇಶಿಸಿದೆವು. ಆಗಿದ್ದ ಚಂಡಮಾರುತದಂತಹ ಹವಾಮಾನ ಆ ಹೆಸರಿಗೆ ಅನ್ವರ್ಥವೆನ್ನಿಸಿತು. ಸ್ಟಾಮ್ ಬೇ ಕೊಲ್ಲಿ ಎನ್ನುವುದಕ್ಕಿಂತಲೂ ಒಂದು ಅಳಿವೆ ಎನ್ನುವುದೇ ಸರಿ. ಏಕೆಂದರೆ ಅದಕ್ಕೆ ಡರ್ವೆಂಟ್ ನದಿಯ ನೀರು ಬಂದು ತುಂಬುತ್ತದೆ. ನದಿಯ ಮೂತಿಯ ಬಳಿಯಲ್ಲಿ ಕೆಲವು ವಿಸ್ತಾರವಾದ ಬಸಾಲ್ಟ್ ಶಿಲೆಗಳ ಮಂಚಗಳಿವೆ. ಇವುಗಳಿಂದ ಸ್ವಲ್ಪ ಮೇಲ್ಭಾಗದಲ್ಲಿ ನೆಲ ಬೆಟ್ಟದಂತಾಗಿ ತೆಳುವಾದ ಕಾಡಿನಿಂದ ಆವರಿಸಲ್ಪಟ್ಟಿದೆ. ಕೊಲ್ಲಿಯನ್ನು ಸುತ್ತುವರೆದಿರುವ ಈ ಬೆಟ್ಟಗಳ ತಳಭಾಗದಲ್ಲಿ ಕಾಡು ತರಿಯಲಾಗಿದೆ. ಅಚ್ಚ ಹಳದಿ ಬಣ್ಣದ ಮೆಕ್ಕೆಜೋಳದ ಹಾಗೂ ಅಚ್ಚ ಹಸಿರು ಬಣ್ಣದ ಆಲೂಗೆಡ್ಡೆಗಳ ಹೊಲಗಳಿಂದ ತುಂಬಿ ನಳನಳಿಸುತ್ತಿವೆ. ಸಂಜೆ ನಾವು ತೀರದಲ್ಲಿದ್ದ ಪುಟ್ಟದಾದೊಂದು ಕಮರಿಯಲ್ಲಿ ಲಂಗರು ಹಾಕಿದೆವು. ಇದರ ತೀರದಲ್ಲಿ ತಾಸ್ಮೇನಿಯಾದ ರಾಜಧಾನಿ ಇದೆ. ಇಲ್ಲಿನ ನೋಟ ಮೊದಲಿಗೆ ಸಿಡ್ನಿಯದ್ದಕ್ಕಿಂತಲೂ ಕೀಳೆನ್ನಿಸುತ್ತದೆ. ಸಿಡ್ನಿಯನ್ನಾದರೂ ಒಂದು ನಗರವೆನ್ನಬಹುದು, ಆದರೆ ಇದು ಒಂದು ಪುಟ್ಟ ಪಟ್ಟಣವಷ್ಟೇ. ಸುಮಾರು 3,100 ಅಡಿ ಎತ್ತರದ ಮೌಂಟ್ ವೆಲ್ಲಿಂಗ್ಟನ್ ಪರ್ವತದ ತಪ್ಪಲಿನಲ್ಲಿರುವ ಇದು ನೋಡಲು ಅಂತಹ ಸುಂದರವಾಗಿ ಏನೂ ಕಾಣುವುದಿಲ್ಲ, ಆದರೆ ಯಥೇಚ್ಛವಾಗಿ ನೀರಿನ ಪೂರೈಕೆಯಂತೂ ಸಿಗುತ್ತದೆ. ಕಮರಿಯನ್ನು ಬಳಸಿ ಹೋದರೆ ಕೆಲವು ಉಗ್ರಾಣಗಳು, ಒಂದು ಪುಟ್ಟ ಕೋಟೆಯೂ ಸಿಗುತ್ತವೆ. ರಕ್ಷಣೆಯನ್ನು ಕಟ್ಟಿಕೊಳ್ಳುತ್ತಿದ್ದ ಸ್ಪೇನಿಯರು ನೆಲೆಸಿದ್ದರಿಂದ ಹೀಗಿರಬೇಕು. ಆದರೆ ಈ ರಕ್ಷಣೆಯ ವಿಧಾನಗಳು ಮಾತ್ರ ಹೇಯವೆನಿಸಿದ್ದುವು. ಸಿಡ್ನಿ ಪಟ್ಟಣದ ಜೊತೆಗೆ ಈ ಪಟ್ಟಣವನ್ನು ಹೋಲಿಸಿದಾಗ ಇಲ್ಲಿ ಕಟ್ಟಿದ ಅಥವಾ ಕಟ್ಟಲಾಗುತ್ತಿರುವ ಮನೆಗಳಲ್ಲಿ ದೊಡ್ಡವುಗಳ ಸಂಖ್ಯೆ ಕಡಿಮೆ ಇರುವುದನ್ನು ಕಂಡು ಅಚ್ಚರಿಯಾಯಿತು. ಹೋಬರ್ಟ್ ಪಟ್ಟಣದಲ್ಲಿ 1835ರ ಜನಗಣತಿಯ ಪ್ರಕಾರ 13,826 ಮಂದಿ ನೆಲೆಸಿದ್ದರು. ಇಡೀ ತಾಸ್ಮೇನಿಯಾದಲ್ಲಿ 36,505 ಜನರಷ್ಟೇ ಇದ್ದರು. ಇಲ್ಲಿದ್ದ ಮೂಲ ನಿವಾಸಿಗಳನ್ನೆಲ್ಲ ಬಾಸ್ ಸಂಧಿಯಲ್ಲಿ ಇರುವ ಒಂದು ದ್ವೀಪಕ್ಕೆ ಸ್ಥಳಾಂತರಿಸಿಬಿಟ್ಟಿದ್ದಾರೆ. ಹೀಗಾಗಿ ವ್ಯಾಂಡೇಮಿಯನ್ನ ಲ್ಯಾಂಡ್ ಪ್ರದೇಶವು ಯಾವ ಮೂಲ ನಿವಾಸಿಗಳಿಲ್ಲದ ದೇಶವೆನ್ನಿಸಿದೆ. ಕಪ್ಪು ಜನರು ಸರಣಿಯಾಗಿ ನಡೆಸುತ್ತಿದ್ದ ದರೋಡೆ, ಬೆಂಕಿ ಹಚ್ಚುವುದು, ಕೊಲೆ ಮುಂತಾದವನ್ನು ತಡೆಯಲು ಈ ನಡೆ ಅನಿವಾರ್ಯವಾಗಿತ್ತೆನ್ನಿಸಿತು. ಒಂದು ವೇಳೆ ಅದು ಮುಂದುವರೆದಿದ್ದರೆ ಈಗಲೋ ಆಗಲೋ ಈ ಮೂಲ ನಿವಾಸಿಗಳು ನಿರ್ನಾಮವಾಗಿ ಬಿಡಬೇಕಿತ್ತು. ನಮ್ಮವರೇ ಕೆಲವರು ದೇಶ ಭ್ರಾತೃಗಳ ಕುಖ್ಯಾತ ನಡವಳಿಕೆಯಿಂದಾಗಿಯೇ ಈ ರೀತಿಯ ಸರಣಿ ಸಂಕಟಗಳು ಉಂಟಾಗಿರಬೇಕು ಎನ್ನುವ ಬಗ್ಗೆ ನನಗೆ ಸಂದೇಹವಿಲ್ಲ.
1: ಇದು ಇಂದಿನ ಜಾಣಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮಾ, ಜಾಣಧ್ವನಿ ಶ್ರೀಮತಿ ಭಾರತಿ, ಶ್ರೀಮತಿ ತೇಜಸ್ವಿನಿ ರಾಜೇಶ್ ಹಾಗೂ ಶ್ರೀ ಕೊಳ್ಳೇಗಾಲ ಶರ್ಮಾ. ಜಾಣಸುದ್ದಿಯ ಬಗ್ಗೆ ಸಲಹೆ, ಸೂಚನೆ, ಪ್ರಶ್ನೆಗಳು ಇದ್ದರೆ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ.
2: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
3: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
4: ಆರನೆಯ ಎಪಿಸೋಡ್ಗೆ ಸ್ವಾಗತ. ಆ್ಯಸಿಡ್ ಡೆಪೋಸಿಷನ್, ಕನ್ನಡದಲ್ಲಿ ಆಮ್ಲ ನಿಕ್ಷೇಪಣ. ಸೊ ಆಮ್ಲ ಮಳೆಯಿಂದ ಭೂ ಮೇಲ್ಮೈಲಿ ಆಮ್ಲ ಶೇಖರಣೆಗೊಳ್ಳುತ್ತದೆ. ಆಮ್ಲ ಪದಾರ್ಥಗಳು ಹಿಮಪಾತದಿಂದಲೂ ಭೂಮಿಯ ಮೇಲೆ ನಿಕ್ಷೇಪಗೊಳ್ಳುತ್ತವೆ. ಗಂಧಕಯುಕ್ತ ಕಲ್ಲಿದ್ದಲು ಮತ್ತು ತೈಲಗಳ ದಹನದಿಂದ ಗಂಧಕದ ಡೈಆಕ್ಸೈಡ್ ಮತ್ತು ಸಾರಜನಕದ ಆಕ್ಸೈಡ್ಗಳು ಅಧಿಕ ಪ್ರಮಾಣದಲ್ಲಿ ವಾತಾವರಣಕ್ಕೆ ಸೇರುತ್ತವೆ. ಆಮ್ಲ ನಿಕ್ಷೇಪಣ ಪ್ರಕಾರ ಕಾರಣ ಈ ಅನಿಲಗಳು ವಾತಾವರಣದ ನೀರಾವಿಯೊಂದಿಗೆ ವರ್ತಿಸಿ ಗಂಧಕಾಮ್ಲ ಮತ್ತು ನೈಟ್ರಿಕ್ ಆಮ್ಲಗಳಾಗಿ ಪರಿವರ್ತನೆಗೊಳ್ಳುತ್ತವೆ. ಈ ಆಮ್ಲಗಳು ಅತಿಯಾಗಿ ಭೂಮಿಯ ಮೇಲೆ ಶೇಖರಿಸಿಕೊಳ್ಳುತ್ತವೆ. ಕಲ್ಲಿದ್ದಲನ್ನು ಬಳಸುವ ವಿದ್ಯುತ್ ಸ್ಥಾವರಗಳಲ್ಲಿ ಪ್ರಕ್ರಿಯೆಯಲ್ಲಿ ಗಂಧಕಾಮ್ಲ ಅಧಿಕ ಪ್ರಮಾಣದಲ್ಲಿ ಬಿಡುಗಡೆಯಾಗುತ್ತದೆ. ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಮಾಲಿನ್ಯಕಾರಕ ಕಾರ್ಖಾನೆ ಎಂದರೆ ಕಲ್ಲಿದ್ದಲನ್ನು ಬಳಸಿ ವಿದ್ಯುತ್ ಉತ್ಪಾದಿಸುವಿಕೆ. ಸೊ ಕಲ್ಲಿದ್ದಲನ್ನು ಅತಿ ಹೆಚ್ಚು ಉರಿಸಿದಂತೆಲ್ಲ ಗಂಧಕದ ಡೈಆಕ್ಸೈಡ್, ನೈಟ್ರಸ್ ಆಕ್ಸೈಡ್ಗಳು ಹೆಚ್ಚು ಹೆಚ್ಚು ವಾತಾವರಣಕ್ಕೆ ಬಿಡುಗಡೆಯಾಗುತ್ತವೆ. ಭೂಮಿಯ ಮೇಲೆ ಹಾಗೂ ಮರಗಳ ಮೇಲೆ ಆಮ್ಲೀಯ ಶೇಖರಣೆಯಾಗಬಹುದು ಅಥವಾ ಆಮ್ಲೀಯ ಮಳೆ ಬರಬಹುದು. ಇದರಿಂದಾಗಿ ಮರಗಿಡಗಳ ಬೆಳವಣಿಗೆ ಕುಂಠಿತಗೊಳ್ಳುತ್ತದೆ, ಅಂತಿಮವಾಗಿ ಅವು ಸಾಯುತ್ತವೆ. ಯುರೋಪ್ನಲ್ಲಿ ಇದಕ್ಕೆ ವಾಲ್ಟರ್ ಬನ್ ಅರಣ್ಯ ಸಾವು ಎಂದು ಪದವನ್ನು ಬಳಕೆ ಮಾಡುತ್ತಾರೆ. ಸೊ ಈ ಆಮ್ಲೀಯ ಮಳೆಯು ಹೊಲ ಗದ್ದೆಗಳ ಮೇಲೆ ಬಿದ್ದಾಗ ಅಲ್ಲಿ ಗಿಡಗಳಿಗೆ ಹಾಗೂ ಬೆಳೆಗಳಿಗೆ ಧಕ್ಕೆ ಉಂಟಾಗುತ್ತದೆ. ಅವುಗಳ ಹಾರ್ವೆಸ್ಟ್ ಅಂದರೆ ಅವುಗಳು 30%ನಷ್ಟು ಕಡಿಮೆ ಇಳುವರಿಯಾಗುತ್ತದೆ, ಅಂದರೆ ಕೇವಲ 70%ನಷ್ಟು ಮಾತ್ರ ಇಳುವರಿಯಾಗುತ್ತದೆ. ಆಮ್ಲಗಳ ಶೇಖರಣೆಯಿಂದ ಮಣ್ಣಿನ ಸಾರಜನಕದಲ್ಲಿರುವ ಸೂಕ್ಷ್ಮ ಜೀವಿಗಳು ಸಾಯುತ್ತವೆ. ಈ ಸಾರಜನಕವನ್ನು ನೈಟ್ರೋಜನ್ನನ್ನು ನೈಟ್ರೇಟ್ನಾಗಿ ಪರಿವರ್ತನೆ ಮಾಡುವ ಸೂಕ್ಷ್ಮಾಣುಜೀವಿಗಳು ಸಾಯುವುದರಿಂದ ಗಿಡಗಳಿಗೆ ನ್ಯೂಟ್ರಿಯೆಂಟ್ಗಳು ಸಿಗದೆ ಹೋಗುತ್ತವೆ. ಸಸ್ಯಗಳು ಮಣ್ಣಿನಿಂದ ನಂತರ ವಿಷಕಾರಕವಾದ ಖನಿಜಗಳನ್ನು ಹೀರಿಕೊಳ್ಳುತ್ತವೆ, ಏಕೆಂದರೆ ಅವುಗಳಿಗೆ ನೈಟ್ರೇಟ್ ರೂಪದಲ್ಲಿ ಸಾರಜನಕ ಸಿಗುವುದಿಲ್ಲ. ಸೊ ಯುರೋಪ್ ಮತ್ತು ಪಶ್ಚಿಮ ಅಮೆರಿಕದ ಕಾಡುಗಳು ಈಗಾಗಲೇ ಆಮ್ಲ ನಿಕ್ಷೇಪದಿಂದ ತೀವ್ರ ಬಾಧೆ ಒಳಪಟ್ಟಿವೆ. ಜರ್ಮನಿಯಲ್ಲಿ 30% ಕಾಡುಗಳು ಸಾಯುವ ಸ್ಥಿತಿಯಲ್ಲಿವೆ. 1991 ಕೊಲ್ಲಿ ಯುದ್ಧ ಸಮಯದಲ್ಲಿ 100 ತೈಲ ಬಾವಿಗಳು ಉರಿದು 1000 ಟನ್ ಹೊಗೆ ಹಾಗೂ ಧೂಳು ಹೊರಹೊಮ್ಮಿದ್ದವು. ಇದರ ಒಂದು ಭಾಗ ಗಾಳಿಯಲ್ಲಿ ತೇಲಿ ಬಂದು ಹಿಮಾಲಯದ ಪರ್ವತದ ಮೇಲೆಯೂ ಸಹ ಕಪ್ಪು ಹಿಮವಾಗಿ ಶೇಖರಣೆಗೊಂಡಿತು. ಹಿಮಾಲಯದ 100 ಪ್ರದೇಶ ಹೊಗೆ ಮತ್ತು ಮಸಿಯಿಂದಾಗಿ ತುಂಬಿಹೋಯಿತು. ಇದರಿಂದ ಹಿಮ ಹಾಸಿಗೆ ಸ್ನಿಗ್ಧ ಸೌಂದರ್ಯಕ್ಕೆ ಧಕ್ಕೆ ಉಂಟಾಯಿತು. ಅಲ್ಲದೆ ಹಿಮ ಕರಗುವುದು ತೀವ್ರಗೊಂಡಿತು, ಏಕೆಂದರೆ ಕಪ್ಪು ಹಿಮ ಸೌರಶಕ್ತಿಯನ್ನು ಹೀರಿಕೊಳ್ಳುತ್ತದೆ, ಆಗ ಹಿಮವು ಬೇಗ ಕರಗುತ್ತದೆ. ಬಿಳಿ ಹಿಮವು ಸೌರಶಕ್ತಿಯನ್ನು ರಿಫ್ಲೆಕ್ಟ್ ಮಾಡುತ್ತದೆ, ವಾಪಸ್ ಪುನಃ ಅದು ಸ್ಪೇಸ್ಗೆ ಹೋಗುತ್ತದೆ. ಸೌರ ವಿಕಿರಣವನ್ನು ಅಧಿಕವಾಗಿ ಹೀರಿಕೊಂಡಿದ್ದೇ ಇದಕ್ಕೆ ಕಾರಣವಾಗುತ್ತದೆ. ಇದರಿಂದಾಗಿ ಈ ವಿಶಿಷ್ಟ ಪರಿಸರ ವ್ಯವಸ್ಥೆ, ಸಸ್ಯ ಸಂಪತ್ತು ಮತ್ತು ಪ್ರಾಣಿ ಸಂಕುಲಗಳು ತೀವ್ರವಾಗಿ ಬಾಧಿಸಲ್ಪಡುತ್ತವೆ ಎಂದು ನಂಬಲಾಗಿದೆ. ಆಮ್ಲ ಶೇಖರಣೆಯನ್ನು ನಿವಾರಿಸಲು ಮಣ್ಣಿಗೆ ಆಗಾಗ ಸುಣ್ಣ ಕ್ಯಾಲ್ಸಿಯಂ ಕಾರ್ಬೋನೇಟನ್ನು ಸಿಂಪಡಿಸಬೇಕಾಗುತ್ತದೆ. ಆಮ್ಲವನ್ನು ಸುಣ್ಣ ತಟಸ್ಥಗೊಳಿಸುತ್ತದೆ, ಆದರೆ ಈ ವಿಧಾನ ಅತಿ ದುಬಾರಿ. ಭಾರೀ ಪ್ರಮಾಣದಲ್ಲಿ ಇದನ್ನು ಸಿಂಪಡಿಸುವುದು ಅತಿ ಕಷ್ಟದ ಕೆಲಸ. ಹೀಗಾಗಿ ಆಮ್ಲ ನಿಕ್ಷೇಪಣೆ ಆಗದಂತೆ ತಡೆಯುವ ಅತ್ಯುತ್ತಮ ವಿಧಾನವೆಂದರೆ ನೈಟ್ರಸ್ ಆಕ್ಸೈಡ್ಗಳು ಅಥವಾ ಸಲ್ಫರ್ ಡೈಆಕ್ಸೈಡ್ಗಳು ಉತ್ಪಾದನೆಯಾಗದಂತೆ ಅಥವಾ ಅವು ಉತ್ಪಾದನೆಯಾಗುವ ಸ್ಥಳದಲ್ಲಿಯೇ ಅವನ್ನು ತಡೆಹಿಡಿಯಲು ಪ್ರಯತ್ನಿಸುವುದೇ ಒಳ್ಳೆಯದು. ಅಸಿಡಿಟಿ ಅಥವಾ ಆಮ್ಲತೆ. ರಸಾಯನಶಾಸ್ತ್ರದಲ್ಲಿ ಜಲಜನಕದ ಅಯಾನ್ಗಳು ನೀಡುವ ಸಾಮರ್ಥ್ಯ. ಆಮ್ಲತೆಯನ್ನು pH ಅಂದರೆ ಜಲಜನಕದ ಅಯಾನ್ಗಳ ಸಾಮರ್ಥ್ಯದ ಮೇಲೆ ನಿರ್ಧಾರವಾಗುತ್ತದೆ. ಈ ಪದಾರ್ಥಗಳು ದ್ರಾವಣದ pH ಮೌಲ್ಯವು 7ಕ್ಕಿಂತ ಕಡಿಮೆ ಆದಂತೆ ಹೋದಂತೆ ಅದರ ಆಮ್ಲೀಯತೆ ಹೆಚ್ಚು ಹೆಚ್ಚಾಗುತ್ತಾ ಹೋಗುತ್ತದೆ. ಈ ಆಮ್ಲೀಯತೆಯನ್ನು ನಿವಾರಣೆಗೊಳಿಸಲು ಪ್ರತ್ಯಾಮ್ಲವನ್ನು ಬಳಸಬೇಕಾಗುತ್ತದೆ. ಪ್ರತ್ಯಾಮ್ಲಕ್ಕೆ ಉದಾಹರಣೆ ಎಂದರೆ ಸೋಡಿಯಂ ಹೈಡ್ರಾಕ್ಸೈಡ್ ಹಾಗೂ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಥವಾ ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್. ಹೈಡ್ರಾಕ್ಸೈಡ್ ಗ್ರೂಪ್, ಇದು OH ಗ್ರೂಪ್. ಸೊ ಈ OH ಗ್ರೂಪ್ ಆಸಿಡ್ ಗ್ರೂಪಿನೊಂದಿಗೆ ಮಿಲನ ಹೊಂದಿದಾಗ ಅದು ಪ್ರೆಸಿಪಿಟೇಷನ್ ಆಗುತ್ತದೆ, ನೀರು ನ್ಯೂಟ್ರಲ್ ಆಗುತ್ತದೆ. ಸೊ ಇದರಿಂದ ಬೆಳೆಗಳಿಗೆ ಅನುಕೂಲವಾಗುತ್ತದೆ. ಸೊ ಈ ಆಮ್ಲೀಯತೆಗೆ ಸ್ವಾಭಾವಿಕ ಆಮ್ಲೀಯತೆಗೆ ಕಾರಣ ಅಂದರೆ ಇತ್ತೀಚಿನ ದಿನಗಳಲ್ಲಿ ಆಗಿರುವ ಇಂಡಸ್ಟ್ರಿಯಲೈಜೇಷನ್. ಇಂಡಸ್ಟ್ರಿಯಲೈಜೇಷನ್ ಹೆಚ್ಚಾದಂತೆ ಆಮ್ಲೀಯ ಮಳೆಯು ಬರುವ ಸಾಧ್ಯತೆ ಅತಿ ಹೆಚ್ಚಾಗುತ್ತಾ ಹೋಗುತ್ತದೆ. ಆ್ಯಸಿಡ್ ರೈನ್ ಅಥವಾ ಆಮ್ಲೀಯ ಮಳೆ. ಆಮ್ಲೀಯ ಮಳೆ ಅಧಿಕವಾಗಲು ಕಾರಣ ಕಾರ್ಖಾನೆಯಿಂದ ಹೊರಸೂಸುವ ಹೊಗೆ ಹಾಗೂ ವಾಹನಗಳಿಂದ ಹೊರಸೂಸುವ ಹೊಗೆ, ಇಂಗಾಲದ ಡೈಆಕ್ಸೈಡ್, ಸಾರಜನಕದ ಆಕ್ಸೈಡ್ ಮತ್ತು ಸಲ್ಫರ್ ಆಕ್ಸೈಡ್ಗಳು ಹೆಚ್ಚಾಗಿ ವಾತಾವರಣಕ್ಕೆ ಬಿಡುಗಡೆಯಾಗುತ್ತವೆ. ಈ ವಾತಾವರಣದಲ್ಲಿ ಇರುವ ನೀರಿನೊಂದಿಗೆ ಬೆರೆತು ಇಂಗಾಲದ ಡೈಆಕ್ಸೈಡ್ ಕಾರ್ಬೋನಿಕ್ ಆಸಿಡ್ ಆಗಿಯೂ, ಸಾರಜನಕದ ಆಕ್ಸೈಡ್ ನೈಟ್ರಿಕ್ ಆಸಿಡ್ ಆಗಿಯೂ, ಸಲ್ಫರ್ ಡೈಆಕ್ಸೈಡ್ ಸಲ್ಫ್ಯೂರಿಕ್ ಆಸಿಡ್ ಆಗಿಯೂ ಪರಿವರ್ತನೆಯಾಗುತ್ತದೆ. ಹೀಗೆ ಪರಿವರ್ತನೆಯಾದಾಗ ಮಳೆಯನ್ನು ಆಮ್ಲೀಯ ಮಳೆ ಎಂದು ಪರಿಗಣಿಸುತ್ತದೆ. ಈ ಪದವನ್ನು 1852ರಲ್ಲಿ ಮ್ಯಾಂಚೆಸ್ಟರ್ನಲ್ಲಿ ಮೊತ್ತ ಮೊದಲು ಗಮನಿಸಿದ ಆಮ್ಲಯುಕ್ತ ಮಳೆಯ ಸಮಯದಲ್ಲಿ ಬಳಸಲಾಯಿತು. ಆಮ್ಲ ಮಳೆ ಮಂಜು, ಆನೆಕಲ್ಲು, ಹಿಮಮಳೆ ಇಬ್ಬನಿಯ ರೂಪದಲ್ಲೂ ಇರಬಹುದು. ಆಮ್ಲಗಳು ಗಾಳಿಯೊಂದಿಗೆ 200 ಕಿಲೋಮೀಟರ್ವರೆಗೂ ಪ್ರಯಾಣಿಸಬಲ್ಲವು. ಹೀಗಾಗಿ ಆಮ್ಲೀಯ ಮಳೆ ಮಾಲಿನ್ಯ ಮೂಲವಿರುವಲ್ಲಿ ಉಂಟಾಗುವುದು ಅಪರೂಪ. ಬ್ರಿಟನ್ ಮತ್ತು ಜರ್ಮನಿಯ ಕೈಗಾರಿಕಾ ಮಾಲಿನ್ಯದಿಂದ ಉಂಟಾದ ಆಮ್ಲೀಯ ಮಳೆ ಸ್ಕ್ಯಾಂಡಿನೇವಿಯನ್ನಲ್ಲಿ ಬೀಳಬಹುದು. ಅಂತೆಯೇ ಅಮೆರಿಕದ ಕಾರ್ಖಾನೆಗಳಿಂದುಂಟಾದ ಆಮ್ಲ ಮಳೆಯು ಕೆನಡಾ ಬಲಿಯಾಗಬಹುದು. ಆದರೆ ಆಮ್ಲ ಮಸಿ ಆಸಿಡ್ ಸೂಟ್ ಅದು ಉಂಟಾದ ಸ್ಥಳದಲ್ಲಿ ಆಸುಪಾಸಿನಲ್ಲೇ ಬೀಳುತ್ತದೆ. ಗಂಧಕಯುಕ್ತ ಇಂಧನವನ್ನು ದಹನ ಉಂಟಾಗುವುದರಿಂದ ಗಂಧಕದ ಟ್ರೈಆಕ್ಸೈಡ್ನೊಂದಿಗೆ ಇಂಗಾಲವು ಬೆರೆತು ಆಮ್ಲೀಯ ಮಸಿ ಉಂಟಾಗುತ್ತದೆ. ಮಸಿ ಬಿದ್ದ ಸ್ಥಳಗಳು ಹಾಳಾಗುತ್ತವೆ. 1984ರ ಹೊತ್ತಿಗೆ ಪಶ್ಚಿಮ ಜರ್ಮನಿಯ 52% ಕಾಡುಗಳು ಆಮ್ಲೀಯ ಮಳೆಯಿಂದ ಘಾಸಿಗೊಂಡವು. ಅಲ್ಲದೆ ಇಂಗ್ಲೆಂಡ್, ಸ್ವಿಟ್ಜರ್ಲೆಂಡ್, ನೆದರ್ಲ್ಯಾಂಡ್, ಜೊಕೊಸ್ಲೋವಕಿಯಾ ಮುಂತಾದ 22 ದೇಶಗಳಲ್ಲಿನ ಕಾಡುಗಳು ಈಗಾಗಲೇ ಘಾಸಿಗೊಂಡಿವೆ. ಇದುವರೆಗೂ 25% ಜರ್ಮನಿಯ ಕಾಡುಗಳು, 55% ಪೋಲೆಂಡಿನ ಕಾಡುಗಳು ಮತ್ತು 28% ನಾರ್ವೆಯ ವೃಕ್ಷಗಳು ಆಮ್ಲೀಯ ಮಳೆಯಿಂದ ಬಾಧಿಸಲ್ಪಟ್ಟಿರುತ್ತವೆ. ಇತ್ತೀಚಿನ ದಶಕದಲ್ಲಿ ಅಂದರೆ 1990ರ ದಶಕದಲ್ಲಿ ಸರ್ವೇಕ್ಷಣೆಯಲ್ಲಿ ಕಂಡುಬಂದಿದೆ. ಇದೇ ಕಾರಣದಿಂದಾಗಿ ಸ್ವೀಡನ್ನ ಅರಣ್ಯಗಳು ಉತ್ಪಾದಕತೆಯು ಕಡಿಮೆಯಾಗಿದೆ. ವನ್ಯಜೀವಿಗಳು, ಮೀನುಗಳು ನಾಶವಾಗಿವೆ. ಆಮ್ಲ ಮಳೆ ಇದು ಒಂದು ದೊಡ್ಡ ಅಂತಾರಾಷ್ಟ್ರೀಯ ಸಮಸ್ಯೆಯಾಗಿದೆ. ಇದಕ್ಕೆ ಸುಲಭವಾಗಿ ಬಲಿಯಾಗಬಲ್ಲ ಅನೇಕ ಪರಿಸರ ವ್ಯವಸ್ಥೆಗಳನ್ನು ಕಾಪಾಡಬೇಕಾದರೆ ಗಂಧಕ ಮತ್ತು ಸಾರಜನಕ ದ ಆಕ್ಸೈಡ್ಗಳು ಉತ್ಪತ್ತಿಯಾಗುವುದನ್ನು ಕಡಿಮೆಗೊಳಿಸಬೇಕಾಗುತ್ತದೆ ಎಂದು ಪರಿಸರ ಚಳುವಳಿಗಳು ಪ್ರತಿಪಾದಿಸಿವೆ. ಆಮ್ಲ ಮಳೆಯು ಒಟ್ಟು ಆಮ್ಲ ಪ್ರಮಾಣದ ಶೇಕಡ 70% ಗಂಧಕದ ಡಯಾಕ್ಸೈಡ್ ಮತ್ತು ಶೇಕಡ 30% ನೈಟ್ರೋಜನ್ ಆಕ್ಸೈಡ್ಗಳಲ್ಲಿರುತ್ತವೆ. ಕಲ್ಲಿದ್ದಲಿನಲ್ಲಿ ಗಂಧಕದ ಪ್ರಮಾಣ ಅಧಿಕವಾಗಿದೆ, ಸುಮಾರು 0.5-4% ವರೆಗೆ ಇರಬಹುದು. ಇದರ ದಹನದಿಂದ ಅಧಿಕ ಪ್ರಮಾಣದ ಗಂಧಕ ಮತ್ತು ನೈಟ್ರೋಜನ್ ಆಕ್ಸೈಡ್ಗಳು ಉತ್ಪತ್ತಿಯಾಗುತ್ತವೆ. ಗಂಧಕದ ಆಕ್ಸೈಡ್ ವಾತಾವರಣದಲ್ಲಿ 40 ಗಂಟೆಗಳ ಕಾಲವು, ಸಲ್ಫೇಟ್ ಕಣಗಳು 20 ದಿನಗಳ ಕಾಲವು ಈ ಪರಿಸರದಲ್ಲಿ ಹಾಗೆಯೇ ಉಳಿಯುತ್ತವೆ. ಆಮ್ಲೀಯ ಮಳೆಯ ಪರಿಣಾಮ ಹಸಿರು ಪಾಚಿ ಮತ್ತು ಅನೇಕ ಬಗೆಯ ಬ್ಯಾಕ್ಟೀರಿಯಾಗಳು ನಾಶವಾಗುತ್ತವೆ. ಜೀವಿಗಳ ಸಂತಾನೋತ್ಪತ್ತಿಯಲ್ಲಿ ಇಳಿಕೆ, ಜೀವಿಗಳ ಬೆಳವಣಿಗೆ ಕುಂಠಿತವಾಗುವುದು ಮತ್ತು ಮೀನುಗಳು ಸಾಯುವುದು, ಜೈವಿಕ ವಸ್ತುಗಳು ಕೊಳೆಯುವುದು ನಿಧಾನವಾಗುತ್ತದೆ. ಇದರ ಫಲವಾಗಿ ಜಲ ಆಕಾರಗಳು ಉಂಟಾಗುವ ತೀವ್ರ ಜಲಮಾಲಿನ್ಯ ಉಂಟಾಗುತ್ತದೆ. ನೀರಿನ ಸ್ವಯಂ ಶುದ್ಧೀಕರಣ ಸಾಮರ್ಥ್ಯವೂ ಸಹ ಕಡಿಮೆಯಾಗುತ್ತದೆ. ನೀರಿನಲ್ಲಿ ಸೀಸ, ಕ್ಯಾಡ್ಮಿಯಂ ಮುಂತಾದ ಭಾರ ಲೋಹಗಳು ಹೆಚ್ಚಾಗುತ್ತವೆ. ಬೀಜ ಮಳೆಯೊಳಿಕೆ ಹಾಗೂ ಮರಗಳ ಬೆಳವಣಿಗೆಗೆ ಧಕ್ಕೆ ಉಂಟಾಗುತ್ತದೆ. ಮಣ್ಣಿನ ಫಲವತ್ತತೆ ಕಡಿಮೆಯಾಗುತ್ತದೆ ಹಾಗೂ ಮಣ್ಣಿನಲ್ಲಿರುವ ಉಪಯುಕ್ತ ಬ್ಯಾಕ್ಟೀರಿಯಾಗಳು ನಾಶವಾಗುತ್ತವೆ. ಕಟ್ಟಡಗಳಿಗೆ ಸ್ಮಾರಕಗಳಿಗೆ ಹಾನಿಯುಂಟಾಗುತ್ತದೆ. ಅಮೃತ ಶಿಲೆಯಲ್ಲಿ ಕಟ್ಟಿದ ತಾಜ್ ಮಹಲ್ ಈ ಆಸಿಡ್ ಮಳೆಯಿಂದಾಗಿ ಕರಗುತ್ತದೆ ಹಾಗೂ ಆ ಬಿಲ್ಡಿಂಗ್ ಆ ಸ್ಮಾರಕವು ಶಿಥಿಲಗೊಳ್ಳುತ್ತದೆ ಹಾಗೂ ಕೊನೆಗೆ ಬಿಲ್ಡಿಂಗ್ ಅಂದರೆ ತಾಜ್ ಮಹಲ್ ಸ್ಮಾರಕವು ನೆಲಕ್ಕೆ ಉರುಳುವ ಸಾಧ್ಯತೆ ಇದೆ. ಆಮ್ಲೀಯ ಮಳೆಯು ಕಡಿಮೆ ಮಾಡಲು ಎಲ್ಲ ಮುಂದುವರೆದ ದೇಶಗಳು ಒಂದು ಒಪ್ಪಂದಕ್ಕೆ ಬರಬೇಕಾಗುತ್ತದೆ. ಏಕೆಂದರೆ ಹೆಚ್ಚು ಹೆಚ್ಚು ತೈಲವನ್ನು ಉಪಯೋಗಿಸುವುದರಿಂದ ಹಾಗೂ ಕಲ್ಲಿದ್ದಲನ್ನು ಉಪಯೋಗಿಸುವುದರಿಂದ ಈ ಆಮ್ಲೀಯ ಮಳೆಯು ಹೆಚ್ಚು ಹೆಚ್ಚು ಆಗುತ್ತದೆ.
3: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆಯವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
5: ನಮಸ್ಕಾರ, ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ದ್ವಿತೀಯ ಆಶ್ವಾಸದ 70th ಪದ್ಯ. ಆ ಪದ್ಯ ಹೀಗಿದೆ: ಅಂತು ಪುಗವೇಳುವುದು ದಿಗ್ಧಂತಿಗಳು ಪುಲನಗಂಗಳು ಗಡಣಗೊಂಡು ಅಂತು ಕವಿತರುಕುಮಂತೆ ನೆಲಂ ತೊಳವಿನಗಂ ಪ್ರಚಂಡ ಕೋದಂಡಧರ. ಇದನ್ನು ಬಿಡಿಸಿ ಹೀಗೆ ಓದಬಹುದು: ಅಂತು ಪುಗವೇಳುವುದು ದಿಗ್ಧಂತಿಗಳು ಕುಲನಗಂಗಳು ಗಡಣಗೊಂಡು ಎಂತು ಕವಿತರುಕುಂ ಅಂತೆ ನೆಲಂ ತೊಳವಿನಗಂ ಪ್ರಚಂಡ ಕೋದಂಡ ಧರರ್. ಅಂತೂ ಧರ್ಮಪುತ್ರನ ಮುಂದಿಟ್ಟು ಅಂತ ಮುಂದೆ ಬರ್ತದೆ ಅದು. ಹಾಗೆ ದ್ರೋಣಾಚಾರ್ಯರು ಪ್ರವೇಶ ಮಾಡಿ ಎಂದು ಹೇಳಿದಾಗ ಅಂತು ಪುಗವೇಳುವುದು ಪ್ರವೇಶ ಮಾಡಿ ಎಂದು ಹೇಳುವುದು. ದಿಗ್ಧಂತಿಗಳು ಕುಲನಗಂಗಳು ಅಂದರೆ ದಿಗ್ಗಜಗಳು, ಈ ಭೂಮಂಡಲವನ್ನು 8 ದಿಕ್ಕುಗಳಲ್ಲಿ 8 ಆನೆಗಳು ಬಹಳ ದೈತ್ಯಾಕಾರದ ಆನೆಗಳು ಹೊತ್ತು ನಿಂತಿವೆ ಎನ್ನುವುದು ಪುರಾಣದ ಕಲ್ಪನೆ. ಹಾಗೆ ದಿಗ್ಧಂತಿಗಳು ಕುಲನಗಂಗಳು ಈ ಅಷ್ಟ ದಿಗ್ಗಜಗಳು ಮತ್ತು ಕುಲಪರ್ವತಗಳು ಅಂದರೆ ಹಿಮವಂತ, ಮಂದರ ಮೊದಲಾದಂಥ ಪರ್ವತಗಳು, ಅದು ಅದನ್ನು ಶ್ರೇಷ್ಠವಾದ ಅಂದರೆ ಈ ಭೂಮಿಯನ್ನು ಹೊತ್ತು ನಿಂತ ಭೂಮಿಯಲ್ಲಿರುವಂಥ ಪರ್ವತಗಳು ಹೊತ್ತು ನಿಂತ ಪರ್ವತಗಳು ಅಂತಲೇ ಹೇಳ್ತಾರೆ. ಆ ಕುಲಪರ್ವತಗಳು ಗಣನಗೊಂಡು ಎಂತು ಕವಿತರುಕುಂ, ಅವು ತಮ್ಮ ತಮ್ಮ ಪರಿವಾರ ಜೊತೆಗೆ ಹೇಗೆ ಮುತ್ತಿಗೆ ಬರುವಾಗ ಜೊತೆಗೊಂಡು ಬರುತ್ತವೋ ಹಾಗೆ ಕವಿತರುಕುಂ, ಹೇಗೆ ಮುತ್ತಿಗೆ ಜೊತೆಗೆ ಬರ್ತವೋ ಹಾಗೆ ಕವಿತರುಕುಂ ಅಂತೆ ಆ ರೀತಿಯಲ್ಲಿ ನೆಲಂ ತಳರ್ವಿನಗಂ ನೆಲವು ನಡುಗುತ್ತಿರುವ ಹಾಗೆ ಪ್ರಚಂಡ ಕೋದಂಡಧರರ್ ಅವರು ಪ್ರವೇಶ ಮಾಡಿದರು. ಕೋದಂಡ ಅಂದರೆ ಬಿಲ್ಲು, ಪ್ರಚಂಡರಾದಂತಹ ಬಿಲ್ಲುಧಾರಿಗಳು ರಂಗವನ್ನು ಈಗ ಪ್ರವೇಶ ಮಾಡಿದರು ಎನ್ನುವುದಾಗಿ ಪಂಪ ವರ್ಣಿಸ್ತಾನೆ. ನಮಸ್ಕಾರ, ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ದ್ವಿತೀಯ ಆಶ್ವಾಸದ 71th ಕಂದ ಪದ್ಯ. ಆ ಪದ್ಯ ಹೀಗಿದೆ: ಗದೆಯೋಳ್ ಬಿಲ್ಲೋಳ್ ಗಜದೋಳ್ ಕುದುರೆಯೋಳಂ ರಥದೋಳ್ ಅಸ್ತ್ರ ಕೌಶಲದೆ ಬೆಡಂಗೊದ ವಿದರೆ ತೋರಿದರವರೋಳ್ ಬೆಡಂಗೊದ ವಿರೆ ತೋರಿದರವರ್ ಓರ್ ಮೊದಲೇ ಜನಂ ಪೊಗಳೇ ನೆಗಳೇ ಜಳನಿಧಿ ನಿನದಂ. ಇದನ್ನು ಬಿಡಿಸಿ ಹೀಗೆ ಓದಬಹುದು: ಗದೆಯೋಳ್ ಬಿಲ್ಲೋಳ್ ಗಜದೋಳ್ ಕುದುರೆಯೋಳಂ ರಥದೋಳ್ ಅಸ್ತ್ರ ಕೌಶಲದೆ ಬೆಡಂಗು ಒದವಿದರೆ ತೋರಿದರ್ ಅವರ್ ಓರ್ ಮೊದಲೇ ಜನಂ ಪೊಗಳೇ ನೆಗಳೇ ಜಳನಿಧಿ ನಿನದಂ. ಇದರ ಅರ್ಥವನ್ನು ಅಥವಾ ವ್ಯಾಖ್ಯಾನವನ್ನು ಈಗ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ಅಂದರೆ ಈ ಪಂಚಪಾಂಡವರು ಮತ್ತು 100 ಜನ ಕೌರವರು ಒಟ್ಟಾಗಿ ರಂಗಪ್ರವೇಶವನ್ನು ಮಾಡಿದರು. ಮಾಡಿದ ಮೇಲೆ ಈಗ ಅವರವರು ಕಲಿತಂತಹ ಬಿಲ್ಲು ವಿದ್ಯೆದ ಅಥವಾ ವಿದ್ಯೆಯ ಪ್ರದರ್ಶನ ಆಗ್ತದೆ. ಆ ರಾಜಕುಮಾರರು ತಮಗೆ ಗೊತ್ತಿರುವಂಥ ಎಲ್ಲ ಶಸ್ತ್ರಾಸ್ತ್ರ ಕೌಶಲವನ್ನು ಪ್ರದರ್ಶನ ಮಾಡ್ತಾರೆ. ಯಾವುದರಲ್ಲೆಲ್ಲ? ಗದೆಯೋಳ್ ಗದೆಯಲ್ಲಿ, ಬಿಲ್ಲೋಳ್ ಬಿಲ್ಲಿನಲ್ಲಿ, ಗಜದೋಳ್ ಆನೆಯನ್ನು ಏರುವಂತಹ ಪ್ರವೀಣತೆಯಲ್ಲಿ, ಕುದುರೆಯೋಳಂ ಅಶ್ವಾರೋಹಣದಲ್ಲಿ, ರಥದೋಳು ರಥವನ್ನು ನಡೆಸುವುದರಲ್ಲಿ, ಮತ್ತು ಅಸ್ತ್ರ ಕೌಶಲದೆ ಬಾಣವೇ ಮೊದಲಾದ ಅಸ್ತ್ರಗಳನ್ನು ಪ್ರಯೋಗ ಮಾಡುವ ಕುಶಲತೆಯಲ್ಲಿ, ಬೆಡಂಗೋದವಿದರೆ ಆಶ್ಚರ್ಯ ಉಂಟಾಗುವ ಹಾಗೆ ತೋರಿದರ್ ಅವರ್ ಒರ್ಮೊದಲೇ. ಅವರೆಲ್ಲರೂ ಒಟ್ಟೊಟ್ಟಿಗೆ, ಒರ್ಮೊದಲೇ ಅಂದರೆ ಒಟ್ಟಿಗೆ, ಜನಂ ಪೊಗಳೆ ಜನರೆಲ್ಲರೂ ಹೊಗಳುವ ಹಾಗೆ, ನೆಗಳೆ ಜಲನಿಧಿ ನಿನದಂ. ಆವಾಗ ಮಂಗಳ ಘೋಷಗಳು, ವಾದ್ಯಘೋಷಗಳು ಸಮುದ್ರದ ಹಾಗೆ, ಜಲನಿಧಿ ಅಂದರೆ ಸಮುದ್ರ, ನಿನದಂ ಅಂದರೆ ಶಬ್ದ, ಸಮುದ್ರ ಭೋರ್ಗರೆಯುವ ಹಾಗೆ ಮಂಗಳ ವಾದ್ಯಗಳು ಮೊಳಗಿದವು. ಅಂದರೆ ಈ 150 ರಾಜಕುಮಾರರು ಅವರವರು ಕಲಿತಂತಹ ಅಸ್ತ್ರ ಇದರಲ್ಲಿ ಪರಿಣತೆಯನ್ನು ತೋರಿಸಿದರಂತೆ, ಗದೆಯಲ್ಲಿ ಬಿಲ್ಲಿನಲ್ಲಿ ಆನೆಯನ್ನು ಏರುವುದರಲ್ಲಿ, ಕುದುರೆಯನ್ನು ಪಳಗಿಸುವುದರಲ್ಲಿ, ರಥವನ್ನು ಹರಿಸಿಕೊಂಡು ಹೋಗುವುದರಲ್ಲಿ ಮೊದಲಾದ ಕೌಶಲಗಳನ್ನು ಜನ ಎಲ್ಲ ಆಶ್ಚರ್ಯಚಕಿತರಾಗಿ ನೋಡುವ ಹಾಗೆ ಅವರು ತೋರಿದರು. ಇಂದು ಇವತ್ತಿನ ನಮ್ಮ ಭಾರತ ಸಂದರ್ಭದಲ್ಲಿ ಹೇಳಿದರೆ, ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ನಮ್ಮ ಮಿಲಿಟರಿ ಪಡೆಗಳು ಯಾವ ಕೌಶಲ್ಯವನ್ನು ತೋರಿಸ್ತಾರೋ ಅದನ್ನು ನೆನಪಿಸಿಕೊಳ್ಬೋದು. ಆ ರೀತಿಯ ಕೌಶಲವನ್ನು ಹಿಂದೆ ಕುರುಕ್ಷೇತ್ರದಲ್ಲಿ ಜನ ಅಂದರೆ ಪಾಂಡವರು ಮತ್ತು ಕೌರವರು ಪ್ರದರ್ಶನ ಮಾಡಿದರು. ಆವಾಗ ಸಮಸ್ತ ಜನರು ಅಲ್ಲಿ ನೆರೆದಿದ್ದವರೆಲ್ಲ ಸಮುದ್ರ ಘೋಷದ ಹಾಗೆ ಮಂಗಳ ಘೋಷವನ್ನು ಮಾಡಿ ಅಥವಾ ಅವರಿಗೆ ಪ್ರೋತ್ಸಾಹವನ್ನು ಉಂಟು ಮಾಡುವ ರೀತಿಯಲ್ಲಿ ಶಬ್ದವನ್ನು ಮಾಡಿದರು ಎನ್ನುವುದು ಈ ಪದ್ಯದ ಒಟ್ಟು ಅರ್ಥ.
3: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು, ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
6: ಹೆಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದನ್ನ ಕಲಿಯೋಣ. ನಾನು ವಿಜಯ. ಹಿಂದಿನ ಸಂಚಿಕೆಯಲ್ಲಿ ನಾವು ಪ್ರತಿನಿತ್ಯ ಬಳಸುವಂತಹ ಸಮಯದ ಸಂಬಂಧಿ ವಿಷಯಗಳ ಬಗ್ಗೆ ವಾಕ್ಯ ರಚನೆಗಳನ್ನು ಮಾಡಿದ್ವಿ. ನೋಡಿ, ಈ ಎಲ್ಲ ವಾಕ್ಯಗಳು ನಿಮಗೆ ಪ್ರತಿನಿತ್ಯ ಕನ್ವರ್ಸೇಷನ್ಗೆ ಬಹಳ ಸಹಾಯ ಮಾಡಿದೆ ಅಂತ ಅಂದ್ಕೊಳ್ತೀನಿ. ಆದರೆ ಅಷ್ಟಕ್ಕೆ ಮುಗಿದ ಇನ್ನೂ ಒಂದಷ್ಟು ಉದಾಹರಣೆಯನ್ನು ಕೊಟ್ಟಾಗ ನಿಮಗೆ ಸುಲಭ ಆಗತ್ತೆ ವಾಕ್ಯ ರಚನೆ ಮಾಡೋದು, ಕನ್ವರ್ಸೇಷನ್ ಮಾಡೋದು, ಅಲ್ವಾ? ಮತ್ತೆ ಪ್ರತಿ ದಿವಸ ನಿಮ್ಮ ಸಮಯನ ಪೋಲ್ ಮಾಡಿದಲೆ ಏನೆಲ್ಲ ಕ್ಲಾಸ್ ಆಯಿತು, ಇವತ್ತೇನೆಲ್ಲ ತಿಳ್ಕೊಂಡ್ವಿ, ಅದನ್ನು ಒಂಚೂರು ಮನನ ಮಾಡಬೇಕು, ರಿವೈಸ್ ಮಾಡಬೇಕು, ಯಾರದ್ದರೊಟ್ಟಿ ಕನ್ವರ್ಸೇಷನ್ ಮಾಡಬೇಕು. ಯಾರು ಸಿಕ್ಕಿಲ್ಲ ಅಂದರೆ ನಿಮಗೆ ನೀವೇ ಮಾತಾಡ್ಕೊಳ್ಬೋದು, ಇವತ್ತೇನೆಲ್ಲ ಮಾಡಿದೆ, ಎಷ್ಟೊತ್ತಿಗೆದ್ದೆ, ಅದನ್ನೆಲ್ಲ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಟ್ರೈ ಮಾಡಿ. ತುಂಬ ಈಸಿಯಾಗಿ ಕನ್ನಡದಿಂದ ನೀವು ಇಂಗ್ಲೀಷ್ ಮಾತಾಡೋದು ಸುಲಭದಲ್ಲಿ ಕಲಿಬೋದು. ಈಗ ಸುಮಾರು ಮಧ್ಯರಾತ್ರಿ ಆಗಿದೆ, ಏನು ಹೇಳ್ತೀರಾ, ಟ್ರೈ ಮಾಡಿ ನೋಡೋಣ ಇವತ್ತು? ಈಗ ಸುಮಾರು ಮಧ್ಯರಾತ್ರಿ. ಇಟ್ಸ್ ಆಲ್ಮೋಸ್ಟ್ ಮಿಡ್ ನೈಟ್. ಇಟ್ಸ್ ಆಲ್ಮೋಸ್ಟ್ ಮಿಡ್ ನೈಟ್, ಎಕ್ಸಾಕ್ಟ್ ಟೈಮ್ ಗೊತ್ತಿರಲ್ಲ, ರಾತ್ರಿ ಆಗಿರೋದು ನೋಡಿ ನೀವು ಹೇಳ್ತಿರ್ತೀರ. ಆಗ ಸುಮಾರು ಮಧ್ಯರಾತ್ರಿ ಅನ್ನೋದಕ್ಕೆ ಇಟ್ಸ್ ಆಲ್ಮೋಸ್ಟ್ ಮಿಡ್ ನೈಟ್. ನಾವಿಲ್ಲಿಗೆ ತುಂಬ ಬೇಗ ಬಂದಿದ್ದೀವಿ, ವಿ ಆರ್ ಟೂ ಅರ್ಲಿ. ಯಾವುದೋ ಒಂದು ಜಾಗಕ್ಕೆ ತುಂಬ ಬೇಗ ತಲುಪಿರ್ತೀರಾ, ವಿ ಆರ್ ಟೂ ಅರ್ಲಿ ಅಂತ ಹೇಳಬೇಕು. ನೀನು ಸರಿಯಾದ ಸಮಯಕ್ಕೆ ಬಂದಿದ್ದಿ, ಇನ್ನೊಂದು ನಿಮಿಷದಲ್ಲಿ ನಾನು ಹೊರಟ್ಬಿಡ್ತಿದ್ದೆ. ಯು ಆರ್ ಜಸ್ಟ್ ಇನ್ ಟೈಮ್, ಐ ವುಡ್ ಹ್ಯಾವ್ ಲೆಫ್ಟ್ ಇನ್ ಅನದರ್ ಮಿನಿಟ್. ಸರಿಯಾದ ಸಮಯಕ್ಕೆ ಬಂದಿದ್ದಿ, ಇನ್ನೊಂದು ನಿಮಿಷದಲ್ಲಿ ನಾನು ಹೊರಟ್ಬಿಡ್ತಿದ್ದೆ. ಯು ಆರ್ ಜಸ್ಟ್ ಇನ್ ಟೈಮ್, ಐ ವುಡ್ ಹ್ಯಾವ್ ಲೆಫ್ಟ್ ಇನ್ ಅನದರ್ ಮಿನಿಟ್. ಇನ್ನೂ ಒಳ್ಳೆ ಕಾಲ ಬರುತ್ತೆ. ಬೆಟರ್ ಡೇಸ್ ವಿಲ್ ಕಮ್, ಗುಡ್ ಡೇಸ್ ಆರ್ ಅಹೆಡ್. ಯಾರೋ ಬೇಸರ ಮಾಡ್ಕೊಂಡು ಕೂತಿರ್ತಾರೆ, ಇದು ಎಲ್ರಿಗೂ ಆಗುವಂಥ ಫೀಲೇ ಅಲ್ವಾ? ಏನಾಗೋಯ್ತು, ನಾವೆಲ್ಲೋ ಸ್ಟ್ರಕ್ ಆಗಿಬಿಟ್ಟಿದ್ದೀವ, ನನಗೆ ಯಾಕೆ ಈ ಬ್ಯಾಡ್ ಟೈಮ್ ಅಂತೆಲ್ಲ ಬೇಸರ ಮಾಡ್ಕೊಳ್ತಿರ್ತೀವಿ. ಆದರೆ ಅದರ ಅಗತ್ಯ ಇಲ್ಲ, ಇನ್ನೂ ಒಳ್ಳೆ ಕಾಲ ಬರುತ್ತೆ. ಬೆಟರ್ ಡೇಸ್ ವಿಲ್ ಕಮ್, ಗುಡ್ ಡೇಸ್ ಆರ್ ಅಹೆಡ್. ನಾನು ಒಂದೊಂದು ಕ್ಷಣನೂ ಉಳಿಸೋದಕ್ಕೆ ಪ್ರಯತ್ನಿಸ್ತೀನಿ. ಐ ಆಮ್ ಟ್ರೈಂಗ್ ಟು ಸೇವ್ ಎವ್ರಿ ಮೂಮೆಂಟ್, ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್. ಯಾವುದಾದ್ರೂ ಬಳಸ್ಬೋದು. ಐ ಆಮ್ ಟ್ರೈಂಗ್ ಟು ಸೇವ್ ಈಚ್ ಮೂಮೆಂಟ್ ಅಥವಾ ಎವ್ರಿ ಮೂಮೆಂಟ್. ನಾನು ಒಂದೊಂದು ಕ್ಷಣನೂ ಉಳಿಸೋದಕ್ಕೆ ಪ್ರಯತ್ನಿಸ್ತೀನಿ. ಪ್ರತಿಯೊಂದಕ್ಕೂ ಸೂಕ್ತ ಕಾಲ ಇದೆ ಅಲ್ವಾ? ದರ್ ಇಸ್ ಅ ಟೈಮ್ ಫಾರ್ ಎವ್ರಿಥಿಂಗ್, ದರ್ ಇಸ್ ಅ ಟೈಮ್ ಫಾರ್ ಎವ್ರಿಥಿಂಗ್. ಪ್ರತಿಯೊಂದಕ್ಕೂ ಒಂದು ಸೂಕ್ತ ಕಾಲ ಇದೆ. ನೀವು ನನಗೆ ಸ್ವಲ್ಪ ಸಮಯ ಕೊಡ್ತೀರಾ? ಕ್ಯಾನ್ ಯು ಸ್ಪೇರ್ ಅ ಲಿಟಲ್ ಟೈಮ್ ಸೊ ದ್ಯಾಟ್ ಐ ವಿ ಕ್ಯಾನ್ ಲರ್ನ್ ಇಂಗ್ಲೀಷ್ ಟುಗೆದರ್? ನೀವು ನಂಗೆ ಸ್ವಲ್ಪ ಸಮಯ ಕೊಡ್ತೀರಾ? ಕ್ಯಾನ್ ಯು ಸ್ಪೇರ್ ಅ ಲಿಟಲ್ ಟೈಮ್? ಒಮ್ಮೆ ಹಾಳಾಗಿರೋ ಸಮಯ ಮತ್ತೆ ಯಾವತ್ತೂ ಬರೋದಿಲ್ಲ. ಟೈಮ್ ಒನ್ಸ್ ಲಾಸ್ಟ್ ಕ್ಯಾನ್ ಎವರ್ ಬಿ ರಿಗೇನ್ಡ್, ಟೈಮ್ ಒನ್ಸ್ ಲಾಸ್ಟ್ ಕ್ಯಾನ್ ನೆವರ್ ಬಿ ರಿಗೇನ್ಡ್. ಒಮ್ಮೆ ಹಾಳಾದ ಸಮಯನ ಮತ್ತೆ ಪಡ್ಕೊಳಕ್ಕಾಗೋದಿಲ್ಲ. ಟೈಮ್ ಒನ್ಸ್ ಲಾಸ್ಟ್ ಕ್ಯಾನ್ ನೆವರ್ ಬಿ ರಿಗೇನ್ಡ್. ಸೊ ಟೈಮನ್ನು ಚೆನ್ನಾಗಿ ಬಳಸ್ಕೊಳ್ಬೇಕು. ಟೈಮ್ ರಿಲೇಟೆಡ್ ನಾವು ತುಂಬ ವಾಕ್ಯಗಳನ್ನು ಈಗ ರಚನೆ ಮಾಡಿ ಆಯಿತು. ಇನ್ನು ಪರ್ಮಿಷನ್ ಕೇಳಬೇಕು, ಅನುಮತಿ ಕೇಳುವಂತಹ ವಾಕ್ಯಗಳ ರಚನೆ ನೋಡೋಣ. ಶುರು ಮಾಡೋಣವಾ? ಡು ವಿ ಬಿಗಿನ್, ಶುಡ್ ವಿ ಬಿಗಿನ್? ನೋಡಿ, ಇದೇ ಅನುಮತಿ. ಅನುಮತಿ ಕೇಳ್ತಾ ಇದ್ದೀನಿ ನಾನು ನಿಮ್ಮಲ್ಲಿ. ಶುರು ಮಾಡೋಣವಾ? ಶುಡ್ ವಿ ಬಿಗಿನ್? ನಾನು ಹೋಗ್ಬೋದಾ? ಮೇ ಐ ಗೋ? ಮೇ ಐ ಲೀವ್? ನಾನು ಹೋಗ್ಬೋದಾ? ಮೇ ಐ ಲೀವ್? ನಾನು ನಿನ್ನ ಜೊತೆ ಬರ್ಬೋದಾ? ಮೇ ಐ ಜಾಯಿನ್ ಯು? ಮೇ ಐ ಆಲ್ಸೋ ಕಮ್ ಅಲಾಂಗ್? ನಾನು ನಿಮ್ಮ ಜೊತೆ ಬರಬಹುದಾ ಅನ್ನೋದಕ್ಕೆ ಮೇ ಐ ಆಲ್ಸೋ ಕಮ್ ಅಲಾಂಗ್ ಅಥವಾ ಮೇ ಐ ಜಾಯಿನ್ ಯು? ನನ್ನನ್ನು ಹೋಗೋದಕ್ಕೆ ಬಿಡು, ಲೆಟ್ ಮಿ ಗೋ. ನನ್ನನ್ನು ಹೋಗೋದಕ್ಕೆ ಬಿಡು, ಲೆಟ್ ಮಿ ಗೋ. ನೀನು ಈಗ ಹೋಗ್ಬೋದು, ಯು ಮೇ ಗೋ. ಯು ಮೇ ಲೀವ್ ನೌ. ನೀನು ಈಗ ಹೋಗ್ಬೋದು, ಯು ಮೇ ಲೀವ್ ನೌ. ಯು ಮೇ ಗೋ. ಈಗ ದಯವಿಟ್ಟು ನನಗೆ ಹೋಗೋದಕ್ಕೆ ಅನುಮತಿ ಕೊಡು. ಪ್ಲೀಸ್ ಅಲೋ ಮೀ ಟು ಗೋ ನೌ. ಪ್ಲೀಸ್ ಪರ್ಮಿಟ್ ಮೀ ಟು ಗೋ ನೌ. ಈಗ ದಯವಿಟ್ಟು ನನಗೆ ಹೋಗೋದಕ್ಕೆ ಅನುಮತಿ ಕೊಡಿ. ಪ್ಲೀಸ್ ಅಲೋ ಮೀ ಟು ಗೋ ನೌ. ಪ್ಲೀಸ್ ಪರ್ಮಿಟ್ ಮೀ ಟು ಗೋ ನೌ. ನಾನು ನಿಮ್ಮ ಫೋನ್ ಬಳಸಬಹುದಾ, ಉಪಯೋಗಿಸಬಹುದಾ? ಕ್ಯಾನ್ ಐ ಯೂಸ್ ಯುವರ್ ಫೋನ್? ನಾನು ನಿಮ್ಮ ಫೋನ್ ಉಪಯೋಗಿಸಬಹುದಾ? ಕ್ಯಾನ್ ಐ ಯೂಸ್ ಯುವರ್ ಫೋನ್? ನಾನು ದೀಪ ಆರಿಸ್ಲಾ? ಕ್ಯಾನ್ ಐ ಸ್ವಿಚ್ ಆಫ್ ದ ಲೈಟ್? ನಾನು ದೀಪ ಆರಿಸ್ಲಾ? ಕ್ಯಾನ್ ಐ ಸ್ವಿಚ್ ಆಫ್ ದ ಲೈಟ್? ನಾನು ನಿಮ್ಮ ವಿಡಿಯೋ ಗೇಮ್ ಆಡಬಹುದಾ? ಮೇ ಐ ಪ್ಲೇ ಯುವರ್ ವಿಡಿಯೋ ಗೇಮ್? ಮೇ ಐ ಪ್ಲೇ ಯುವರ್ ವಿಡಿಯೋ ಗೇಮ್? ನಾನು ನಿಮ್ಮ ವಿಡಿಯೋ ಗೇಮ್ ಆಡಬಹುದಾ? ನಾನು ಒಳಗೆ ಬರ್ಬೋದಾ? ಮೇ ಐ ಕಮ್ ಇನ್ ಪ್ಲೀಸ್? ಮೇ ಐ ಕಮ್ ಇನ್ ಪ್ಲೀಸ್? ನಾನು ಒಳಗೆ ಬರ್ಬಹುದಾ? ನಾನು ನನ್ನ ಪುಸ್ತಕನ ನಿನ್ನ ಹತ್ರ ಬಿಟ್ಟು ಹೋಗ್ಬೋದಾ? ಕ್ಯಾನ್ ಐ ಲೀವ್ ಮೈ ಬುಕ್ ವಿತ್ ಯು? ನನ್ನ ಪುಸ್ತಕಗಳನ್ನು ನಿನ್ನ ಹತ್ರ ಇಟ್ಟು ಹೋಗ್ಬೋದಾ? ಕ್ಯಾನ್ ಐ ಲೀವ್ ಮೈ ಬುಕ್ಸ್ ವಿತ್ ಯು? ಸಂತೋಷ, ಅಗತ್ಯವಾಗಿ. ಆಫ್ಕೋರ್ಸ್, ವಿತ್ ಗ್ರೇಟ್ ಪ್ಲೆಷರ್. ಸಂತೋಷ, ಅಗತ್ಯವಾಗಿ ಅನ್ನೋದಕ್ಕೆ ಆಫ್ಕೋರ್ಸ್, ವಿತ್ ಗ್ರೇಟ್ ಪ್ಲೆಷರ್ ಯಾವ್ದಾದ್ರು ಬಳಸ್ಬೋದು. ದಯವಿಟ್ಟು ನನ್ನನ್ನು ನಿಮ್ಮ ಕಾರಲ್ಲಿ ಕರ್ಕೊಂಡು ಹೋಗ್ತೀರಾ? ವಿಲ್ ಯು ಪ್ಲೀಸ್ ಗಿವ್ ಮಿ ಅ ಲಿಫ್ಟ್? ವಿಲ್ ಯು ಪ್ಲೀಸ್ ಟೇಕ್ ಮೀ ಇನ್ ಯುವರ್ ಕಾರ್? ನಿಮ್ಮ ಕಾರಲ್ಲಿ ನನ್ನನ್ನು ಕರ್ಕೊಂಡು ಹೋಗ್ತೀರಾ ದಯವಿಟ್ಟು? ವಿಲ್ ಯು ಪ್ಲೀಸ್ ಟೇಕ್ ಮೀ ಇನ್ ಯುವರ್ ಕಾರ್? ವಿಲ್ ಯು ಪ್ಲೀಸ್ ಗಿವ್ ಮಿ ಅ ಲಿಫ್ಟ್? ಸ್ವಲ್ಪ ಹೊತ್ತು ನನಗೆ ನಿಮ್ಮ ಸೈಕಲ್ ಕೊಡ್ತೀರಾ? ಮೇ ಐ ಬೋರೋ ಯುವರ್ ಬೈಕ್ ಫಾರ್ ಅ ವೈಲ್? ಸ್ವಲ್ಪ ಹೊತ್ತು ನನಗೆ ನಿಮ್ಮ ಸೈಕಲ್ ಕೊಡ್ತೀರಾ? ಮೇ ಐ ಬೋರೋ ಯುವರ್ ಬೈಸಿಕಲ್ ಫಾರ್ ಅ ವೈಲ್? ಬೈಸಿಕಲ್, ಬೈಕ್ ಏನಾದರೂ ಬಳಸ್ಬೋದು. ನಾನು ನಿಮ್ಗೆ ಸ್ವಲ್ಪ ತೊಂದರೆ ಕೊಡ್ಬೋದಾ? ಕ್ಯಾನ್ ಐ ಡಿಸ್ಟರ್ಬ್ ಯು? ಇನ್ನೂ ಕೇಳೋದಿದ್ದಾಗಲೂ ಹೀಗೆ ಕೇಳ್ಬೋದು, ನಾನು ನಿನಗೆ ಸ್ವಲ್ಪ ತೊಂದರೆ ಕೊಡ್ಬೋದಾ, ಡಿಸ್ಟರ್ಬ್ ಮಾಡ್ತಿದ್ದೀನ ಅನ್ನೋದಕ್ಕೆ ಕ್ಯಾನ್ ಐ ಡಿಸ್ಟರ್ಬ್ ಯು? ನಾನು ಈ ಕೊಠಡಿಲೇ ಉಳ್ಕೋಬೋದಾ? ಕ್ಯಾನ್ ಐ ಸ್ಟೇ ಇನ್ ದ ರೂಮ್? ನಾನು ಈ ರೂಮಲ್ಲಿ ಇರಬಹುದಾ, ಈ ಕೊಠಡಿಯಲ್ಲಿ ಉಳ್ಕೊಳ್ಬಹುದಾ? ಕ್ಯಾನ್ ಐ ಸ್ಟೇ ಇನ್ ದಿಸ್ ರೂಮ್? ನಾವು ಸ್ವಲ್ಪ ಹೊತ್ತು ವಿಶ್ರಾಮ ತಗೊಳ್ಳೋಣವಾ, ವಿಶ್ರಮಿಸೋಣವಾ? ಮೇ ವಿ ರೆಸ್ಟ್ ಹಿಯರ್ ಫಾರ್ ಅ ವೈಲ್? ಮೇ ವಿ ರೆಸ್ಟ್ ಹಿಯರ್ ಫಾರ್ ಅ ವೈಲ್, ನಾವೊಂದು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ಬಹುದಾ ಅಂತ ಇದರ ಅರ್ಥ. ನಾನಿವತ್ತು ಸಿನಿಮಾ ನೋಡೋದಿಕ್ಕೆ ಹೋಗ್ಬಹುದಾ? ಮೇ ಐ ಗೋ ಟು ಸಿ ಅ ಮೂವಿ ಟುಡೇ? ನಾನಿವತ್ತು ಸಿನಿಮಾ ನೋಡೋದಿಕ್ಕೆ ಹೋಗ್ಬಹುದಾ? ಮೇ ಐ ಗೋ ಟು ಸಿ ಅ ಮೂವಿ ಟುಡೇ? ನೋಡಿ, ವಿನಂತಿಸಿಕೊಳ್ಳುವಂತಹ ಒಂದಷ್ಟು ವಾಕ್ಯಗಳನ್ನು ನಾವೀಗ ನೋಡಿದ್ವಿ. ಆದರೆ ಅನುಮತಿನ ಕೇಳೋದಕ್ಕೆ ಇಂಗ್ಲೀಷಲ್ಲಿ ಮೇ ಶಬ್ದನ ಬಳಸತ್ತೆ ಅಂತ ನಿಮಗೆ ಗೊತ್ತು. ಹಾಗಂತ ಇದು ಒಂದೇ ಶಬ್ದ ಏನೂ ಇಲ್ಲ, ಈ ಥರ ಕೆಲವು ಶಬ್ದಗಳನ್ನು ಸಹ ನಾವು ಅನುಮತಿಗಾಗಿ ಬಳಸ್ಬೋದು. ಉದಾಹರಣೆಗೆ, ಶೆಲ್ ವಿ ಸೆಟ್ ಔಟ್ ನೌ, ನಾವು ಹೊರಡೋಣ ಅಂತ ಅರ್ಥ. ಕೆಲವು ಸಲ ಮೇ ಶಬ್ದನ ಬಳಸಿ ಅನುಮತಿ ಕೇಳೋದು ಅಷ್ಟೊಂದು ಸಮಂಜಸ ಅನ್ನೋದಿಲ್ಲ. ಸಪೋಸ್ ಜೋರ ಗಾಳಿ ಬೀಸ್ತು ಅಂತ ಅನ್ಕೊಳ್ಳಿ, ಆಗ ಅದನ್ನು ನೋಡಿ ನೀವು ಕೂಡಲೇ ಮೇ ಐ ಶಟ್ ದ ವಿಂಡೋ ಅಂತ ಹೇಳೋದಕ್ಕಿಂತ ಶುಡ್ ಐ ಶಟ್ ದ ವಿಂಡೋ ಅಂತ ಹೇಳೋದೇ ಹೆಚ್ಚು ಸಮಂಜಸ ಅನಿಸುತ್ತೆ. ಆದರೆ ಕನ್ನಡದಲ್ಲಿ ಇವೆರಡೂ ಶಬ್ದಕ್ಕೂ ನಾನು ಕಿಟಕಿನ ಮುಚ್ಚಲೆ ಅನ್ನೋ ಅರ್ಥನೇ ಬರುತ್ತೆ. ಅಂದರೆ ಮೇ ಐ ಶಟ್ ದ ವಿಂಡೋ ಅಂದರು, ಶುಡ್ ಐ ಶಟ್ ದ ವಿಂಡೋ ಅಂದರು ಒಂದೇ ಅರ್ಥ ಬರುತ್ತೆ. ಆದರೆ ಇಂಗ್ಲೀಷಲ್ಲಿ ಮೇ ಅಂತ ಅಲ್ಲಿ ಬಳಸಬಾರ್ದು, ಶುಡ್ ಐ ಶಟ್ ದ ವಿಂಡೋ ಅಂತ ಬಳಸಬೇಕಾಗತ್ತೆ. ಹೀಗೆ ಯಾವ್ಯಾವ ಪದದ ಅರ್ಥ ಒಂದೇ ಇದ್ರೂ ಎಲ್ಲಿ ಯಾವ ಸಮಯದಲ್ಲಿ ಯಾವ ಪದನ ಬಳಸಬೇಕು ಅನ್ನೋದು ನಮಗೆ ಗೊತ್ತಿದ್ರೆ ನಾವು ತುಂಬ ಚೆನ್ನಾಗಿ ಇಂಗ್ಲೀಷ್ನ ಮಾತಾಡ್ಬೋದು. ಇಷ್ಟೊತ್ತು ನಾವು ವಿನಂತಿಸ್ಕೊಂಡ್ವಿ, ಇನ್ಮೇಲೆ ಇನ್ಸ್ಟ್ರಕ್ಷನ್ ಕೊಡೋಣ, ಆರ್ಡರ್ ಕೊಡೋಣ. ಏನಂತೀರಾ, ಆದೇಶ ಮಾಡೋಣವಾ, ಆಜ್ಞೆ ಹೊರಡಿಸೋಣವಾ? ನೀವು ನಿಮ್ಮ ಕೆಲಸ ಮಾಡಿ, ಡೂ ಯುವರ್ ವರ್ಕ್. ನೀವು ನಿಮ್ಮ ಕೆಲಸ ಮಾಡಿ ಅನ್ನೋದಕ್ಕೆ ಡೂ ಯುವರ್ ವರ್ಕ್ ಅಂತ ಹೇಳಬೇಕು. ದಯವಿಟ್ಟು ಅವನನ್ನು ರೈಲಲ್ಲಿ ಕೂರಿಸಿ ಬಾ. ಸೀ ಹಿಮ್ ಆಫ್ ಅಟ್ ದ ಸ್ಟೇಷನ್. ಅವನನ್ನು ರೈಲಲ್ಲಿ ಕೂರಿಸಿ ಬಾ. ಸೀ ಹಿಮ್ ಆಫ್ ಅಟ್ ದ ಸ್ಟೇಷನ್. ಸತ್ಯನೇ ಹೇಳು, ಸುಳ್ಳು ಹೇಳಬೇಡ. ಸ್ಪೀಕ್ ದ ಟ್ರೂತ್, ಡೋಂಟ್ ಲೈ. ಸತ್ಯನೇ ಹೇಳು, ಸುಳ್ಳು ಹೇಳೋದಿಕ್ಕೆ ಹೋಗಬೇಡ. ಸ್ಪೀಕ್ ದ ಟ್ರೂತ್, ಡೋಂಟ್ ಲೈ. ಈ ಕೋಟನ್ನು ಹಾಕಿ ನೋಡು, ಟ್ರೈ ದಿಸ್ ಕೋಟ್ ಆನ್. ಈ ಕೋಟನ್ನು ಹಾಕಿ ನೋಡು, ಟ್ರೈ ದಿಸ್ ಕೋಟ್ ಆನ್. ಮನಸ್ಸಿಟ್ಟು ಕೆಲಸ ಮಾಡು, ವರ್ಕ್ ಹೋಲ್ ಹಾರ್ಟೆಡ್ಲಿ. ಮನಸ್ಸಿಟ್ಟು ಕೆಲಸ ಮಾಡು ಅನ್ನೋದಕ್ಕೆ ವರ್ಕ್ ಹೋಲ್ ಹಾರ್ಟೆಡ್ಲಿ. ಮದ್ಯಪಾನ ಸೇವಿಸಬೇಡ, ಡೋಂಟ್ ಡ್ರಿಂಕ್. ಮದ್ಯಪಾನ ಸೇವಿಸಬೇಡ, ಡೋಂಟ್ ಡ್ರಿಂಕ್. ನಂಗೊಂದು ಲೋಟ ಶುದ್ಧ ನೀರು ಕೊಡು. ಪೆಚ್ ಮೀ ಅ ಗ್ಲಾಸ್ ಆಫ್ ಫ್ರೆಶ್ ವಾಟರ್ ಅಥವಾ ಗೆಟ್ ಮೀ ಅ ಗ್ಲಾಸ್ ಆಫ್ ವಾಟರ್. ಫೆಚ್ FETCH ಫೆಚ್ ಅಂತ ಹೇಳ್ಬೋದು, ಅಥವಾ ಗೆಟ್ ಮೀ ಅ ಗ್ಲಾಸ್ ಆಫ್ ಫ್ರೆಶ್ ವಾಟರ್. ಶುದ್ಧ ನೀರು ಬೇಕಾಗಿರುತ್ತೆ, ಒಂದು ಲೋಟ ಶುದ್ಧ ನೀರು ಕೊಡು ಅನ್ನೋದಕ್ಕೆ ಪ್ಯಾಚ್ ಮೀ ಅ ಗ್ಲಾಸ್ ಆಫ್ ಫ್ರೆಶ್ ವಾಟರ್ ಅಥವಾ ಗೆಟ್ ಮೀ ಅ ಗ್ಲಾಸ್ ಆಫ್ ಫ್ರೆಶ್ ವಾಟರ್. ನಮ್ರತೆಯಿಂದ ಮಾತಾಡು, ಟಾಕ್ ಪೊಲೈಟ್ಲಿ, ಬಿ ಪೊಲೈಟ್. ಟಾಕ್ ಪೊಲೈಟ್ಲಿ, ಬಿ ಪೊಲೈಟ್. ಯಾವುದಾದ್ರೂ ಪದ ಬಳಸ್ಬೋದು, ಎರಡು ಒಟ್ಟಿಗೆ ಹೇಳಬೇಡಿ. ನಮ್ರತೆಯಿಂದ ಮಾತಾಡು, ಬಿ ಪೊಲೈಟ್ ಅಥವಾ ಟಾಕ್ ಪೊಲೈಟ್ಲಿ. ಪತ್ರಕ್ಕೆ ಉತ್ತರ ಬರಿ, ರಿಪ್ಲೈ ಬೈ ರಿಟರ್ನ್ ಪೋಸ್ಟ್. ರಿಪ್ಲೈ ಬೈ ರಿಟರ್ನ್ ಪೋಸ್ಟ್, RETURN, ರಿಟರ್ನ್ ಪೋಸ್ಟ್. ಲೆಕ್ಕಪತ್ರನ ಸರಿಯಾಗಿ ನೋಡು, ಚೆಕ್ ದ ಅಕೌಂಟ್ಸ್. ಲೆಕ್ಕಪತ್ರನ ಸರಿಯಾಗಿ ನೋಡು ಅನ್ನೋದಕ್ಕೆ ಚೆಕ್ ದ ಅಕೌಂಟ್ಸ್. ಬಿಸಿ ಚಹಾ ಇದೆ, ನಿಧಾನವಾಗಿ ಕುಡಿ. ಸಿಪ್ ದ ಹಾಟ್ ಟೀ ಸ್ಲೋಲಿ. ಚಹಾ ಬಿಸಿಯಾಗಿದ್ದಾಗ ನಿಧಾನವಾಗಿ ಕುಡಿಬೇಕಲ್ವಾ? ಸಿಪ್ ದ ಹಾಟ್ ಟೀ ಸ್ಲೋಲಿ, ಸಿಪ್ ಅನ್ನೋ ಪದ ಬಳಸಬೇಕು. ಇಲ್ಲಿ ವಾಹನಗಳನ್ನೆಲ್ಲ ನಿಲ್ಲಿಸಬಾರ್ದು. ಪಾರ್ಕಿಂಗ್ ಈಸ್ ನಾಟ್ ಅಲೌಡ್ ಹಿಯರ್. ಇಲ್ಲಿ ವಾಹನಗಳನ್ನು ನಿಲ್ಲಿಸಬಾರ್ದು ಅನ್ನೋದಕ್ಕೆ ಪಾರ್ಕಿಂಗ್ ಈಸ್ ನಾಟ್ ಅಲೌಡ್ ಹಿಯರ್. ಎರಡು ಹಣ್ಣಿಂದ ರಸ ತೆಗಿ, ಸ್ಕ್ವೀಸ್ ಟು ಆರೆಂಜಸ್. ಕಿತ್ತಳೆ ಹಣ್ಣಿಂದ ರಸ ತೆಗಿ ಎರಡು ಹಣ್ಣಿಂದ ಅನ್ನೋದಕ್ಕೆ ಸ್ಕ್ವೀಸ್ ಟು ಆರೆಂಜಸ್. ಎಡಬದಿಯಲ್ಲೇ ಹೋಗಿ, ಕೀಪ್ ಟು ದ ಲೆಫ್ಟ್ ಸೈಡ್ ಓನ್ಲಿ. ಎಡಬದಿಯಲ್ಲೇ ಹೋಗಿ ಅನ್ನೋದಕ್ಕೆ ಕೀಪ್ ಟು ದ ಲೆಫ್ಟ್ ಸೈಡ್ ಓನ್ಲಿ. ನನ್ನನ್ನು ಬೆಳಿಗ್ಗೆ ಬೇಗ ಎಬ್ಸು. ವೇಕ್ ಮಿ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ನನ್ನನ್ನು ಬೆಳಿಗ್ಗೆ ಬೇಗ ಎಬ್ಸು. ವೇಕ್ ಮಿ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ಎಲ್ಲರೂ ಬೇಗ ಹೇಳಬೇಕು, ಬೇಗ ಮಲಗಬೇಕು ಅಲ್ವಾ? ಹೇಳಕ್ಕೆ ತುಂಬ ಇದೆ, ಕಲಿಯೋದಕ್ಕೂ ಒಂದು ರಾಶಿ ಇದೆ ಇಂಗ್ಲೀಷು. ಹಾಗಾದರೆ ನೀವು ಮುಂದಿನ ಸಂಚಿಕೆವರೆಗೆ ಅದಕ್ಕಾಗಿ ಕಾಯಲೇಬೇಕು. ಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.
2: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನು ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
7: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
8: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರಬೇಕಿತ್ತು.
7: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
8: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
7: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
8: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
7: ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
8: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
7: ಹಂಗ ಅದ್ಯಾಕಂತೆ?
8: ಅಲ್ ಕಣವಿ ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
7: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
8: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
9: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕ ಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕ ಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ನಿಮ್ಮ ಲಿವರ್ ಸುರಕ್ಷಿತವಾಗಿದ್ಯಾ?
2: ಹೆಪಟೈಟಿಸ್ ಯಾವುದೇ ಲಕ್ಷಣ ತೋರದೆ ಒಳಗೊಳಗೆ ಲಿವರ್ ಅನ್ನು ನಾಶಪಡಿಸಬಹುದು.
3: ಇದೇ ಜುಲೈ 28ರ ವಿಶ್ವ ಹೆಪಟೈಟಿಸ್ ದಿನದ ಪ್ರಯುಕ್ತ ಶಿವಮೊಗ್ಗದ ಅತ್ಯಾಧುನಿಕ ಸುಶೋದ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಎಂಟ್ರೋಲಜಿ ನಿಮಗಾಗಿ ತರುತ್ತಿದೆ ಬೃಹತ್ ಉಚಿತ. ಶಿವಮೊಗ್ಗದ ಅತ್ಯಾಧುನಿಕ ಸುಶೋದ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಎಂಟ್ರೋಲಜಿ ನಿಮಗಾಗಿ ತರುತ್ತಿದೆ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ.
2: ಜುಲೈ 26ರಿಂದ ಆಗಸ್ಟ್ 1ರವರೆಗೆ ಸವಳಂಗ ರಸ್ತೆಯಲ್ಲಿರುವ ಸುಶೋದ ಆಸ್ಪತ್ರೆಯಲ್ಲಿ ಉಚಿತ ಹೆಪಟೈಟಿಸ್ ಬಿ ಮತ್ತು ಸಿ ತಪಾಸಣೆ ಹಾಗೂ ಹೆಪಟೈಟಿಸ್ ಬಿ ಲಸಿಕೆ ಉಚಿತವಾಗಿ ಸಿಗಲಿದೆ.
3: 18ರಿಂದ 60 ವರ್ಷದ ಪ್ರತಿಯೊಬ್ಬರು, ವಿಶೇಷವಾಗಿ ಮಧುಮೇಹ, ಸ್ಥೂಲಕಾಯ ಅಥವಾ ಇತರ ಸಮಸ್ಯೆ ಇರುವವರು, ಲಿವರ್ ರೋಗ ಹಾಗೂ ಕ್ಯಾನ್ಸರ್ನಿಂದ ರಕ್ಷಣೆ ಪಡೆಯಲು ಇದು ಸೂಕ್ತ ಸಮಯ.
2: ನೆನಪಿಡಿ, ಸೀಮಿತ ಲಸಿಕೆಗಳು ಮಾತ್ರ ಲಭ್ಯವಿದ್ದು ಪೂರ್ವ ನೋಂದಣಿ ಕಡ್ಡಾಯವಾಗಿದೆ. ತಡ ಮಾಡಬೇಡಿ, ಈಗಲೇ 8277736456 ಕರೆ ಮಾಡಿ ನಿಮ್ಮ ಉಚಿತ ಲಸಿಕೆ ಕಾಯ್ದಿರಿಸಿ.
3: ನಿಮ್ಮ ಆರೋಗ್ಯವಂತ ಲಿವರ್ಗೆ ಸುಶೋದ ಆಸ್ಪತ್ರೆಯ ಬಲ ನೀಡಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ನೀವು ಉದ್ದಿಮೆದಾರರ? ನೀವು ವ್ಯಾಪಾರಸ್ಥರ? ನೀವು ರೈತೋದ್ಯಮಿಗಳೇ?
1: ನಿಮ್ಮದು ಸ್ಟಾರ್ಟ್ಅಪ್ ಬಿಸ್ನೆಸ್? ನಿಮ್ಮ ಮಾರುಕಟ್ಟೆ ವಿಸ್ತಾರವಾಗಬೇಕೇ?
0: ಇದಕ್ಕೆಲ್ಲ ರೇಡಿಯೋ ಶಿವಮೊಗ್ಗ ವೇದಿಕೆಯಾಗಲಿದೆ. ನಿಮ್ಮ ವಾಣಿಜ್ಯ ಪ್ರಕಟಣೆಗಳು, ಜಾಹೀರಾತುಗಳು, ವಾಣಿಜ್ಯ ವಿಚಾರಗಳ ವಿನಿಮಯಕ್ಕೆ ರೇಡಿಯೋ ಶಿವಮೊಗ್ಗವನ್ನ ಸಂಪರ್ಕಿಸಿ. ಕಾಂಟ್ಯಾಕ್ಟ್ 7259176279. ಸಂಖ್ಯೆ ಮತ್ತೊಮ್ಮೆ 7259176279.

0: ಈಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಕೇಳಿರಿ ಪ್ರತಿ ಕ್ಷಣ ಕ್ಷಣದ ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
0: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
4: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
4: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್ ಶಿವಮೊಗ್ಗ. ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು ಸಿನಿ ಕಹಾನಿ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ RJ ಅರ್ಪಿತಾ. ಸೊ ಶುಕ್ರವಾರ ಬಂತು ಅಂತ ಹೇಳಿದ್ರೆ ಸಾಕು, ಸಿನಿಮಾಗಳ ಬಗ್ಗೆ ಮಾತಾಡುವಂತಹ ಕಾರ್ಯಕ್ರಮವನ್ನೇ ಸಿನಿ ಕಹಾನಿ. ಇವತ್ತು ಕೂಡ ಸಿನಿಮಾದ ಬಗ್ಗೆ ಖಂಡಿತವಾಗ್ಲೂ ಮಾತಾಡೋಣ, ಹೊಸ ಸಿನಿಮಾಗಳ ಬಗ್ಗೆ ಹೊಸ ವಿಷಯವನ್ನು ಕೂಡ ಕೊಡ್ತೀನಿ, ಹಾಗೆ ನಿಮಗೆ ಟಾಪಿಕ್ ಕೂಡ ತೆಗೆದುಕೊಂಡು ಬಂದಿದ್ದೀನಿ. ಹಾಗೆದ್ಮೇಲೆ ಮಧ್ಯಾಹ್ನ ಊಟ ಮಾಡಿದ್ರಾ ಅಥವಾ ಸಂಜೆ ಕಾಫಿ ಟೀ ಕೂಡ ಆಗಿದ್ಯಾ? ಏನೋ ಏ ಕತೆ. ಸೊ ನಂದಂತೂ ಮಧ್ಯಾಹ್ನ ಊಟ ಆಗಿದೆ, ಸಂಜೆ ಕಾಫಿ ಟೀ ಇನ್ನೂ ಆಗಿಲ್ಲ. ನಿಮ್ಮೊಟ್ಟಿಗೆಲ್ಲ ಮಾತಾಡಿ ಆಮೇಲೆ ಕಾಫಿ ಕುಡಿಯೋಣ ಅಂತ ಅನ್ಕೊಂಡಿದ್ದೀನಿ. ಸೊ ವೆದರ್ ಕೂಡ ಬದಲಾವಣೆ ಆಗ್ತಾ ಇದೆ, ಒಮ್ಮೆ ಮಳೆ ಬರುತ್ತೆ, ಒಮ್ಮೆ ಮೋಡ ಆಗುತ್ತೆ, ಒಮ್ಮೆ ಬಿಸಿಲು ಬರುತ್ತೆ, ಎಲ್ಲದೂ ಕೂಡ ಮಿಕ್ಸ್ಡ್ ಆಗಿದೆ. ಬಟ್ ಈ ಟೈಮಲ್ಲಿ ನೀವೆಲ್ಲರೂ ಕೂಡ ನಿಮ್ಮ ಹೆಲ್ತ್ ಬಗ್ಗೆ ಸ್ವಲ್ಪ ಕೇರ್ ಮಾಡಿ ಆಯ್ತಾ? ಈ ಟೈಮಲ್ಲಿ ಮಳೆಯಲ್ಲಿ ನೆಂದರೆ ಆರೋಗ್ಯ ಏರುಪೇರಾಗುತ್ತೆ, ನಿಮ್ಮ ಆರೋಗ್ಯಕ್ಕೆ ನೀವೇ ಜವಾಬ್ದಾರರು. ಓಕೆ, ಇವತ್ತು ಶುಕ್ರವಾರ ಸಿನಿಮಾದ ಬಗ್ಗೆ ಮಾತಾಡಬೇಕಲ್ಲ, ಏನು ವಿಷಯ ಅರ್ಪಿತಾ ಅಂತ ನೀವು ಕೇಳೋದಾದರೆ, ಸಿನಿಮಾದ ಬಗ್ಗೆ ಟಾಪಿಕ್ ಏನೋ ರೆಡಿ ಇದೆ. ಹಾಗೆ ಇವತ್ತು ಒಂದು ಹೊಸ ಸಿನಿಮಾದ ಹಾಡು ಬಗ್ಗೆ ಕೂಡ ಮಾತಾಡ್ತೀನಿ, ಸಿನಿಮಾದ ಟ್ರೈಲರ್ ಬಗ್ಗೆ ಕೂಡ ಮಾತಾಡೋಣ. ಹಾಗೇನೆ ನಿಮಗಾಗಿ ಟಾಪಿಕ್ ಏನಪ್ಪ ಅಂದರೆ, ನಾನು ಒಂದು ಸಿನಿಮಾ ಹೆಸರು ಹೇಳ್ತೀನಿ ಆಯ್ತಾ, ಆ ಸಿನಿಮಾದ ಬಗ್ಗೆ ನೀವು 1 ನಿಮಿಷಗಳ ಕಾಲ ಮಾತನಾಡಬೇಕು. 1 ನಿಮಿಷ 1 ಸಿನಿಮಾ, ಇದು ಇವತ್ತಿನ ಟಾಪಿಕ್. ಆದರೆ ಸಿನಿಮಾಗಳ ಆಯ್ಕೆ ನನ್ನದು, ಆ ನಾನು ಕೊಟ್ಟಂತಹ ಸಿನಿಮಾಗಳ ಹೆಸರು ಬಗ್ಗೆ ನೀವು 1 ನಿಮಿಷ ಮಾತಾಡಬೇಕು. ನಾನು ಸ್ಟಾಪ್ ಅಂದ ತಕ್ಷಣ ನೀವು ಸ್ಟಾಪ್ ಮಾಡಬೇಕು. ಮಾತಾಡೋದು ಅಂದರೆ ಆ ಸಿನಿಮಾ ಹೀರೋ ಯಾರು, ಹೀರೋಯಿನ್ ಯಾರು ಅಂತ ಹೇಳ್ಬೋದು, ಅಥವಾ ನಿಮಗೆ ಆ ಸಿನಿಮಾದಲ್ಲಿ ಇಷ್ಟ ಆದಂತಹ ದೃಶ್ಯ ಯಾವುದು ಅಂತ ಹೇಳ್ಬೋದು, ಅಥವಾ ಸಿನಿಮಾದ ಕಥೆನಾದರೂ ಹೇಳ್ಬೋದು, ಏನಾದರೂ ಹೇಳ್ಬೋದು, ಆದರೆ ಆ ಸಿನಿಮಾದ ಬಗ್ಗೆ ಮಾತ್ರ ಆಗಿರಬೇಕು ವಿಷಯ. ಸೊ ನಿಮಗೆ ಸಿಗುವಂಥದ್ದು 1 ನಿಮಿಷಗಳ ಕಾಲಾವಕಾಶ. ಓಕೆನಾ? ಟಾಪಿಕ್ ಅರ್ಥ ಆಗಿದ್ದು, ನೀವು ಮಾತಾಡೋಕ್ಕೆ ರೆಡಿ ಆಗಿದ್ರೆ ನಮ್ಮ ರೇಡಿಯೋ ಶಿವಮೊಗ್ಗದ ಸಂಖ್ಯೆ 9686096279 ಸಂಖ್ಯೆ ಮತ್ತೊಮ್ಮೆ 9686096279. ಈ ಒಂದು ಸಿನಿಮಾದ ಬಗ್ಗೆ ಮಾತಾಡಿ ಅಂತ ತಿಳಿಸ್ತಾ ಸೊ ನೀವು ಕರೆ ಮಾಡಬೇಕಾದ್ರೆ ನಮ್ಮ ಕಂಡೀಷನ್ ಅಪ್ಲೈ ಆಗುತ್ತೆ. ಏನು ಅಂದರೆ, ನೆಟ್ವರ್ಕ್ ಇರುವಂಥ ಜಾಗದಲ್ಲಿ ಕರೆ ಮಾಡಿ, ಜೊತೆಗೆ ರೇಡಿಯೋ ವಾಲ್ಯೂಮ್ನ ಕಡಿಮೆ ಮಾಡಿಕೊಂಡು ಕರೆ ಮಾಡಿ. ನಾನು ಎಷ್ಟು ಸರಿ ಮಾತು ಹೇಳಿದ್ರು ಕೆಲವರು ಮಾತ್ರ ರೇಡಿಯೋ ವಾಲ್ಯೂಮ್ನ ಕಡಿಮೆ ಮಾಡಲ್ಲ, ಹಾಗೆ ರೇಡಿಯೋ ವಾಲ್ಯೂಮ್ತಾನೆ ಕರೆ ಮಾಡ್ತೀರಾ. ಇನ್ನು ನೆಟ್ವರ್ಕ್ ಇರುವಂಥ ಜಾಗದಲ್ಲಿ ಕರೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಓಕೆನಾ? ಹಾಗಿದ್ಮೇಲೆ ಇವತ್ತಿನ ಸಿನಿ ಕಹಾನಿ ಕಾರ್ಯಕ್ರಮದ ಫಸ್ಟ್ ಲಕ್ಕಿ ಕಾಲರ್ ಯಾರು, ಎಲ್ಲಿಂದ ಕರೆಯನ್ನು ಮಾಡ್ತಿದ್ದಾರೆ ಕೇಳಿ ತಿಳ್ಕೊಳ್ಳೋಣ. ಹಲೋ,
9: ಹಲೋ ಮೇಡಮ್, ನಮಸ್ತೆ.
8: ನಮಸ್ತೆ. ಸೊ ಇವತ್ತು ಸೌಮ್ಯ ಅವರು ಸಿನಿ ಕಹಾನಿ ಕಾರ್ಯಕ್ರಮದ ಫಸ್ಟ್ ಲಕ್ಕಿ ಕಾಲರ್ ಆಗಿದ್ದೀರಾ?
9: ಹೌದೌದು ಮೇಡಮ್.
8: ಓಕೆ, ಹೇಗಿದ್ದೀರಾ ಸೌಮ್ಯ ಅವರೇ?
10: ನಾನು
8: ಕೂಡ ಆರಾಮಿದ್ದೀನಿ. ಮಧ್ಯಾಹ್ನ ಊಟ ಮಾಡಿದ್ರಾ? ನಂದು ಊಟ ಆಗಿದೆ, ಕಾಫಿ ಟೀ ಇನ್ನೂ ಆಗಿಲ್ಲ, ಕಾರ್ಯಕ್ರಮ ನಂತರ ಕಾಫಿ ಟೀ ಕುಡಿಬೇಕು. ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸಿನಿಮಾ ಒಂದು ನಿಮಿಷ. ಏನಪ್ಪಾ ಅಂದ್ರೆ ನಾನು ಒಂದ್ ಸಿನಿಮಾ ಹೆಸರು ಕೊಡ್ತೀನಿ, ಆ ಸಿನಿಮಾಗೆ ಸಂಬಂಧಪಟ್ಟಂತೆ ನೀವು ಒಂದ್ ನಿಮಿಷ ಮಾತಾಡ್ಬೇಕು. ಓಕೆನಾ? ನಿಮಗೆ ಸಿಗ್ತಾ ಇರುವಂತಹ ಸಿನಿಮಾ ಯಾವ್ದಪ್ಪ ಅಂದ್ರೆ ನಮ್ಮ ವಿಷ್ಣುವರ್ಧನ್ ಅವರ ನಾಗರ ಹಾವು. ನಿಮ್ಮ ಸಮಯ ಈಗ ಶುರು.
10: ನಾಗರ ಹಾವು ಸಿನಿಮಾ ಅದನ್ನೆಲ್ಲರೂ ನೋಡುವಂತ ಸಿನಿಮಾ ರೀ. ಯಾಕಂದ್ರಲ್ಲಿ ಗುರು ಶಿಕ್ಷರ ಬಗ್ಗೆ ಬಹಳ ಚೆನ್ನಾಗಿ ಹೇಳ್ಕೊಟ್ಟಾರ ಅವರು. ಗುರುವಿನ ನಾವು ಯಾವ ರೀತಿ ಪಾಲಿಸ್ಬೇಕು ಅಂತ ಅಲ್ಲಿ ನೋಡಿ ಕಲಿಬೇಕು ನಾವು. ಗುರುವಿನ ಮಾತಾಡ್ತಾ ಅವರು ಲಾಸ್ಟಿಗೆ ತಮ್ಮ ಪ್ರಾಣನೇ ಕಳ್ಕೊತಾರು. ಯಾರಪ್ಪ? ವಿಷ್ಣು ಸರು. ಇಷ್ಟು ಮಾತ್ರ ನನಗೆ ಅಲ್ಲಿ ಮತ್ತ ಆರ್ತಿ ಅವ್ರ ಪಾತ್ರನು ತುಂಬಾ ಚೆನ್ನಾಗಿದ್ದಂತದ್ದು. ಅಲ್ಲಿ ಮತ್ತ ಅವ್ರ ಅಮೃಷನ್ ಪಾತ್ರ ಒಂದು ಬಂದಿತ್ತು ಮೇಡಮ್. ಅಲ್ಲಿ ಯಾವ್ದಪ್ಪ ಅಂದ್ರೆ ಫಸ್ಟ್ ಫಿಲ್ಮ್ ಅವ್ರದ್ದು ಅಂಬರೀಷ್ ಅವ್ರದ್ದು. ಏನ್ ಬಿಲ್ ಮಾತಾಡಂಗಿಲ್ವಾ ಅಂತ ಹೇಳಿದ್ರು. ಅಷ್ಟೇ ನಾ ಹೇಳದೆ.
8: ಇನ್ನು ನಿಮ್ ಟೈಮ್ ಮುಗ್ದಿಲ್ಲ, ಮಾತಾಡ್ಬೇಕು. ನಾನ್ ಸ್ಟಾಪ್ ಅನ್ನ ತನಕ.
10: ಅಲ್ಲಿ ಇನ್ನೊಬ್ರು ಹೀರೋನ್ ಇದ್ರು ಮೇಡಮ್, ಅವ್ರ ಹೆಸರು ನನ್ ಗೊತ್ತಿಲ್ಲ. ಅವ್ರು ನಾ ಎಲ್ಲಿ ಕರ್ಕೊಂಡು ಹೋಗ್ತೀನಿ ಬರ್ತೀಯ ಅಂತೇಳಿ ಇವ್ರು ವಿಷ್ಣು ಸರ್ ಕೇಳಿದಾಗ ನೀವ್ ಎಲ್ಲಿ ಹೋದ್ರು ನಾ ಬರ್ತೀನಿ ಅಂದ್ರೆ ಅವ್ರು ಪ್ರಾಣ ಬಿಡಕ್ ಕರ್ಕೊಂಡು ಹೋಗಿದ್ರು. ಅಲ್ಲಿ ಮತ್ತೆ ಇಬ್ರು ಸೇರಿ ಪ್ರಾಣ ಬಿಟ್ಟರು. ಓಕೆ ಮೇಡಮ್
8: ಹೇಳಿ. ಮುಗಿತು ಮುಗಿತು, ನಿಮ್ಮ ಸಮಯ ಮುಗಿತು. ಓಕೆ, ಸೊ ನಾಗರಾವ್ ಸಿನಿಮಾ ನೋಡಿದಿರಾ?
10: ಏಯ್ ನೋಡಿನಿ ಮೇಡಮ್, ನೆನಪಿದ್ದಷ್ಟು ಹೇಳಿದೆ. ಆದ್ರೂ ನೆನಪು ಎಲ್ಲಾನು ನೆನಪಿರ್ತೈತಿ. ಅದು ನನಗೆ ಇದು ಹೇಳಕ್ ಮಾಹಿತಿ ಅಷ್ಟು ಬೇಗನೆ ಸಿಗ್ಲಿಲ್ಲ.
8: ಪರವಾಗಿಲ್ಲ.
10: ಇದು ಕಿತ್ತು ಏನ್ ಏನ್ರಿ ಅದು ಅಂತಿ ಒಬ್ಬ ಒಂದು ಹೇಳಕ್ ಮಾಹಿತಿ ಬರ್ಲಿಲ್ಲ ನನ್ಗೆ ಅಲ್ಲೇ.
8: ಓಕೆ ಓಕೆ. ಚಿತ್ರದುರ್ಗ, ಚಿತ್ರದುರ್ಗದಲ್ಲಿ ಚಿತ್ರೀಕರಣ ನಡೆದಿರುವಂತಹ ಸಿನಿಮಾ.
10: ಆದರೂ ನೆನಪಾಗ್ಲಿಲ್ಲ ನನಗದು.
8: ಓಕೆ ಪರವಾಗಿಲ್ಲ, ಫಸ್ಟ್ ಕಾಲರ್ ಆಗಿದ್ರು ಕೂಡ ಚೆನ್ನಾಗಿ ಪ್ರಯತ್ನ ಪಟ್ರಿ. ಧನ್ಯವಾದಗಳು ಕರೆ ಮಾಡಿದಕ್ಕೆ. ಓಕೆ, ಸೌಮ್ಯ ಅವರು ಕರೆ ಮಾಡಿದ್ರು, ಹಾಗೆ ಅವರಿಗೆ ನಾನು ನಾಗರ ಹಾವು ಸಿನಿಮಾದ ಬಗ್ಗೆ ಮಾತನಾಡ್ಲಿಕ್ಕೆ ಹೇಳಿದೆ. ಪರವಾಗಿಲ್ಲ, ಒಳ್ಳೆ ಪ್ರಯತ್ನ ಪಟ್ರು ಅಲ್ವಾ. ನಿಮಗೂ ಕೂಡ ನಾನು ಒಂದು ಸಿನಿಮಾ ಹೆಸರನ್ನ ಕೊಡ್ತೀನಿ, ಆಗ ನೀವು ಕೂಡ ಮಾತನಾಡಬೇಕು. ಓಕೆನಾ? ಸೊ ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ, ಯಾರು ಕೇಳುವ? ಹಲೋ
11: ಹಲೋ, ನಮಸ್ತೆ ಶುಭ ಸಂಜೆ.
8: ನಮಸ್ತೆ ಶುಭ ಸಂಜೆ, ಹೇಗಿದ್ರಾ ಮೇಡಮ್?
11: ಆರಾಮಿದೀವಪ್ಪ, ನೀವು?
8: ನಾನು ಕೂಡ ಆರಾಮಾಗಿದ್ದೀನಿ. ಆಯ್ತಾ ಊಟ?
11: ಕಾಫಿ ಟೀ ಆಯ್ತಾ?
8: ಕಾಫಿ ಟೀ ಆಗಿಲ್ಲ ಮೇಡಮ್, ಮಾಡ್ಬೇಕು. ನಿಮ್ದು?
11: ಇಲ್ಲಪ್ಪ, ಯೋಗದಿಂದ ಹೋಗಿ ಬಂದ್ಮೇಲೆ.
8: ಯೋಗ ಬಂದ್ ಹೋಗಿ ಬಂದ್ ಯೋಗ ಮಾಡ್ತೀರಾ ಡೈಲಿ?
11: ಹೂನಮ್ಮ.
8: ಸೂಪರ್, ಒಳ್ಳೆ ಅಭ್ಯಾಸ.
11: ಅದಕ್ಕೆ ನಾವು ಸಾಯಂಕಾಲ ಜಾಸ್ತಿ ಸಿಗೋದಿಲ್ಲ, ಟ್ರೈ ಮಾಡಕ್ಕೂ ಹೋಗಲ್ಲ.
8: ಓಕೆ ಓಕೆ,
11: ಬಿಜಿ ಇರುತ್ತೆ ಅಂತ.
8: ಸೊ ಮೇಡಮ್, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
11: ಗೊತ್ತಾಯ್ತಮ್ಮ, ಮೊದಲಿನೇ ನಾಗರ ಹಾವು ಕೊಟ್ಟಿದ್ರಿ.
8: ಈಗ ನಿಮಗೆ ಮತ್ತೊಂದು ಸಿನಿಮಾ ಹೆಸರು ಕೊಡ್ತೀನಿ, ನೀವು ಒಂದು ನಿಮಿಷಗಳ ಕಾಲ ಮಾತಾಡ್ಬೇಕು. ಓಕೆನಾ?
11: ಪ್ರಯತ್ನ ಪಡುವ, ಗೊತ್ತಿದ್ದನ್ನ ಹೇಳ್ತೀವಿ, ನೋಡಿದ್ರೆ ಅದು ಹೇಳ್ತೀವಿ.
8: ಖಂಡಿತವಾಗ್ಲೂ ಒಳ್ಳೊಳ್ಳೆ ಚಿತ್ರಗಳನ್ನ ಆಯ್ಕೆ ಮಾಡ್ಕೊಂಡು ಬಂದಿದ್ದೀನಿ, ಎಲ್ರಿಗೂ ಅಚ್ಚು ಮೆಚ್ಚು ಆಗುವಂತಹ ಸಿನಿಮಾಗಳನ್ನ.
11: ಹಳೆ ಫಿಲಂಗಳಂದ್ರೆ ಆಲ್ಮೋಸ್ಟ್ ಎಲ್ಲ ನೋಡಿರ್ತೀವಿ. ಈಗ ಇತ್ತೀಚೆಗೆಲ್ಲ ನೋಡಕ್ ಹೋಗ್ತಾ ಇಲ್ಲಮ್ಮ, ಬರೀ ಟಿವಿಯಲ್ಲಿ ನೋಡಿ ಸುಮ್ನ ಆಗ್ಬಿಡ್ತೀವಿ.
8: ಓಕೆ, ಈಗ ನಿಮ್ಗೆ ಸಿಗ್ತಾ ಇರುವಂತ ಸಿನಿಮಾ ಬಂಗಾರದ ಮನುಷ್ಯ. ನಿಮ್ಮ ಸಮಯ ಈಗ ಶುರು.
11: ಬಂಗಾರದ ಮನುಷ್ಯ, ರಾಜ್ಕುಮಾರ್, ಆರ್ತಿ ಅಲ್ಲ, ಭಾರತಿ, ಭಾರತಿ
8: ಹೇಳಿ ಹೇಳಿ ನೀವು.
11: ಭಾರತಿದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ, ಅದು ಕೆಲ್ಸ ಮಾಡ್ಬೇಕು, ಸುಮ್ನೆ ಕೂತ್ರೆ ಆಗಲ್ಲ. ಎಲ್ಲಾರಿಗೂ ಕೆಲ್ಸ ಕೊಟ್ಟು ಇದ್ ಮಾಡ್ತಾರೆ, ದೊಡ್ಡ ಮನುಷ್ಯ ಆಗ್ತಾರ ರಾಜ್ಕುಮಾರ್. ಮಣ್ಣಿಂದ ಏನ್ ಬೆಳಿಬಹುದು ಅನ್ನೋದನ್ನ ಎಲ್ಲಾರಿಗೂ ತೋರಿಸ್ತಾರೆ.
8: ಓಕೆ,
11: ಮತ್ತಿನ್ನೇನು? ಹಾಡಂತೂ ತುಂಬಾ ಸೂಪರ್ ಆಗಿದಾವೆ ಎಲ್ಲ ಅದು.
8: ಓಕೆ,
11: ಮತ್ತೆ
8: ಬೇಗ ಹೇಳ್ಬೇಕು.
11: ತುಂಬಾ ಹಳೇದಲ್ಲಪ್ಪ.
8: ನೋಡಿ, ಹಳೇದ್ ಕೊಟ್ರೆ ತುಂಬಾ ಹಳೇದ್ ಅಂತೀರಾ, ಇಲ್ಲ ಹೊಸದ್ ಕೊಟ್ರೆ ನಾವು ನೋಡೇ ಇಲ್ಲ ಮೇಡಮ್ ಅಂತೀರಾ. ನಿಮ್ ಟೈಮ್ ಮುಗಿತಿದೆ, ಇನ್ 20 ಸೆಕೆಂಡ್ಸ್ ಇದೆ, ಬೇಗ.
11: ಇನ್ನು ಇನ್ನು ಇನ್ನು ಇನ್ನು ಅದೇ ಅಷ್ಟೇ ಕಣಪ್ಪ.
8: ಬಂಗಾರದ ಮನುಷ್ಯ ಎಂತ ಸಿನಿಮಾ ಮೇಡಮ್, ಅದ್ರ ಬಗ್ಗೆ ಮಾತಾಡೋ ವಿಷಯಗಳು ಎಷ್ಟೊಂದಿದೆ ಗೊತ್ತಾ?
11: ಇದಾವೆ ಅಂದ್ರೆ ಎಲ್ಲ ಮರು ಜಾಸ್ತಿ ಆಗ್ಬಿಟ್ಟಿದೆ ಅಲ್ಲ ಹಂಗಾಗಿ.
8: ಓಕೆ ಓಕೆ, ಪರವಾಗಿಲ್ಲ, ಒಳ್ಳೆ ಪ್ರಯತ್ನ ಪಟ್ರಿ. ಕೊನೆಗೂ ನಿಮ್ಮ ಸಮಯ ಈಗ ಮುಗಿತು. ಏನ್ ಗೊತ್ತಾ ಉಮಾ ಮ್ಯಾಮ್, ಈ ಬಂಗಾರದ ಮನುಷ್ಯ ಸಿನಿಮಾ ಬಿಡುಗಡೆ ಆಗಿತ್ತು March 31, 1972. ಸಿದ್ದಲಿಂಗಯ್ಯ ಅವರು ಈ ಸಿನಿಮಾದ ನಿರ್ದೇಶಕರಾಗಿದ್ರು. ಇನ್ನು ರಾಜ್ಕುಮಾರ್ ಅವರು ರಾಜೀವಪ್ಪ ಅನ್ನೋ ಒಂದು ಪಾತ್ರ ಏನಿದೆ ಎಲ್ಲರ ಅಚ್ಚುಮೆಚ್ಚಿನ ಪಾತ್ರ ಕೂಡ ಹೌದು. ಅದರಲ್ಲಿ ಭಾರತಿ ಅವರು ಕೂಡ ಅವರ ಜೊತೆಯಾಗಿ ಅಭಿನಯಿಸಿದ್ರು. ಇನ್ನು ಜಿ ಕೆ ವೆಂಕಟೇಶ್ ಅವರ ಸಂಗೀತ ಕೂಡ ಈ ಸಿನಿಮಾಗೆ ಒಳ್ಳೆ ಸಾಥನ ಕೊಡ್ತು ಅಲ್ವಾ.
11: ಎಲ್ಲ ಹಾಡುಗಳು ರಾಜೀವಪ್ಪನ ಹಾಡು ಚೆನ್ನಾಗಿದ್ದಾವೆ.
8: ಅದರಲ್ಲೂ ಟಿ ಕೆ ರಾಮರಾವ್ ಅವರ ಒಂದು ಕಾದಂಬರಿಯನ್ನ ಆಧರಿಸಿ ಈ ಸಿನಿಮಾವನ್ನ ನಿರ್ದೇಶನ ಮಾಡಿದ್ರು.
11: ನೀವ್ ಹೇಳ್ತಾ ಇರುವಾಗ ಸ್ವಲ್ಪ ಈಗ
8: ನೆನಪಾಗ್ತಾ ಇದೆಯಾ? ಅದ್ರಲ್ಲಿ ನೋಡಿ ಸಿನಿಮಾದ ಹಾಡುಗಳು, ಹಾ ಹಾ, ಈ ಸಿನಿಮಾದ ಹಾಡುಗಳು ನಗು ನಗುತ್ತಾ ನಲಿ
11: ನಲಿ ನಲಿ
8: ಏನೇ ಆಗಲಿ ಹಾಡಿರ್ಬೋದು ಹಾಗೆ ಆಗದು ಎಂದು
11: ಎಲ್ಲವೂ
8: ಕೂಡ ಜನಪ್ರಿಯ ಗೀತೆಗಳು ಈ ಸಿನಿಮಾದಲ್ಲಿ ಹೊಂದಿರುವಂತದ್ದು. ಹಾಗೆ ಈ ಸಿನಿಮಾದ ಬಗ್ಗೆ ಮತ್ತೊಂದು ವಿಷಯ ಹೇಳಬೇಕಂದ್ರೆ, ಎಷ್ಟೋ ಜನಕ್ಕೆ ಮತ್ತೆ ಮರಳಿ ಹಳ್ಳಿಗೆ ವಾಪಸ್ ಬಂದು ಮತ್ತೆ ಕೃಷಿಕರಾದ್ರು,
11: ರೈತರಾಗಿದ್ದಾರೆ,
8: ವ್ಯವಸಾಯವನ್ನ ಶುರು ಮಾಡಿದ್ರು ಅಂತ ಒಂದು ದೊಡ್ಡ
11: ಏನ್ ಮಾಡ್ಬೋದು ರೈತರಾಗಿದ್ರೆ ಎಷ್ಟು ಲಾಭ ಇದೆ ಅಂತಂದೇಳಿ ಅವಾಗೆಲ್ಲ ತುಂಬಾ ಕಷ್ಟಪಟ್ಟು ಮಾಡಿ ತೋರಿಸಿರೋ ಪಿಕ್ಚರ್ ಕಡಮ್ಮ ಅದ.
8: ನಿಜ ನಿಜ. ಸೊ ನೀವು ಒಳ್ಳೆ ಪ್ರಯತ್ನ ಪಟ್ರಿ, ಧನ್ಯವಾದಗಳು ಮ್ಯಾಮ್ ಕರೆ ಮಾಡಿದ್ದಕ್ಕೆ.
11: ನೀವು ಸಾಥ್ ಕೊಟ್ಟಿದ್ದಕ್ಕೆ ನಮಗೂ ಸ್ವಲ್ಪ ತಿಳುವಳಿಕೆ ಆಯ್ತು ಕೇಳ್ತಾ ಇದ್ದೀನಿ.
8: ಥ್ಯಾಂಕ್ ಯು, ಥ್ಯಾಂಕ್ ಯು,
11: ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು.
8: ಎಸ್ ಉಮಾ ಮ್ಯಾಮ್ ಕರೆ ಮಾಡಿದ್ರು, ಅವ್ರಿಗೆ ಒಂದು ಒಳ್ಳೆ ಸಿನಿಮಾ ಕೂಡ ಸಿಕ್ತು, ಬಂಗಾರದ ಮನುಷ್ಯ. ಅವರು ಕೂಡ ಒಳ್ಳೆ ಪ್ರಯತ್ನ ಪಟ್ರು. ಸೊ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದರೆ ಕೇಳುವ. ಹಲೋ,
12: ನಮಸ್ತೆ ಮೇಡಮ್.
8: ಹಲೋ, ನಮಸ್ತೆ ಸರ್.
12: ಆರಾಮಿದ್ದೀರಿ ಮೇಡಮ್?
8: ನಾನ್ ಚಲೋ ಇದ್ದೀನಿ, ನೀವ್ ಹೇಗಿದ್ದೀರಿ?
12: ನಾವು ಚಲೋ ಇದ್ದೀವಿ ನೋಡ್ರಿ ಮೇಡಮ್.
8: ಹೌದೇನು?
12: ಹೌದ್ರಿ ಮೇಡಮ್.
8: ಇವತ್ತೇನ್ ಊಟ ಮಾಡಿದ್ರು ಇಲ್ವೋ?
12: ಇವೇ ಮಾಡಿದ್ರು ಮೇಡಮ್. ಊಟ ಬಿಡಂಗಿಲ್ರಿ.
8: ಊಟ ಬಿಡಂಗಿಲ್ಲ, ಅದೇ ಸರ್.
12: ಊಟ ಬಿಟ್ರೆ ಹೆಂಗ್ರಿ? ಊಟ ಮೇಡಮ್, ಇದು ಕಾಯಕವೇ ಕೈಲಾಸ. ಮೊದಲು ಊಟ ಮಾಡಿದ್ರೆ ಕಾಯಕ ಮಾಡಕ್ ಬರುತ್ತೆ ಮೇಡಮ್.
8: ನಾವ್ ಜೀವನದಲ್ಲಿ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿನೇ ಅಲ್ವಾ ಜೀವನ ನಡೆಸೋದು.
12: ಎಷ್ಟು ವರ್ಷ ಸುತ್ತು ಅನ್ನ ತಿನ್ನೋದು ಊಟ, ನಂತರ ಎಲ್ಲ ಕೆಲಸ ಆಮೇಲೆ ಇಲ್ಲಿಗೆ ಯಾವ ಕೆಲಸ ಆಗುದಿಲ್ಲ ಮೇಡಮ್.
8: ಹೊಟ್ಟೆ ಸಂತೃಪ್ತಿ ಆದ್ರೆ ಬೇರೆ ಸಂತೃಪ್ತಿ ಪಡಿಸ್ಕೊಂಡಿದ್ರೆ
12: ವಿದ್ಯೆ ಕಲೀಲಿ, ಬುದ್ಧಿ ಕಲೀಲಿ, ನೀವು ಏನೇ ಮಾಡ್ರಿ ಮೊದಲು ಊಟ, ನಂತರ ಮುಂದಿನ ಕೆಲಸ.
8: ನಿಜ ನಿಜ ರೀ. ಈಗ ಅದೇ ಖುಷಿಗೆ ನಾನು ಸಿನಿಮಾ ಹೆಸರನ್ನ ಹೇಳ್ತೀನಿ, ನೀವು ಕಂಡಿಡಿದು ಆ ಸಿನಿಮಾದ ಬಗ್ಗೆ ಒಂದ್ ನಿಮಿಷ ಮಾತಾಡ್ಬೇಕ್ರಿ, ಸರಿನಾ? ಸಿನಿಮಾದ ಬಗ್ಗೆ ಒಂದ್ ನಿಮಿಷ ಮಾತಾಡ್ಬೇಕು. ನಾನು ಸಮಯನ ಪ್ರಾರಂಭ ಮಾಡ್ತೀನಿ ಒಂದ್ ನಿಮಿಷ, ಆಗ ನೀವು ಮಾತಾಡ್ಬೇಕು. ಏನಿಲ್ರಿ, ಗೊತ್ತಿರೋ ಸಿನಿಮಾನ ಹೇಳ್ತೀನಿ, ತಲೆ ಕೆಡ್ಸ್ಕೋಬೇಡ್ರಿ. ನಿಮಗೆ ಸಿಗ್ತಾ ಇರುವಂತ ಸಿನಿಮಾ ಸೋಲಿಲ್ಲದ ಸರದಾರ, ನಿಮ್ಮ ಸಮಯ ಈಗ ಶುರು.
12: ಸೋಲಿಲ್ಲದ ಸರದಾರ ಸಿನಿಮಾನ ನೋಡಿನ ಗೊತ್ತಿಲ್ಲ ಮೇಡಮ್.
8: ನೋಡಿರ್ಬೇಕು ಅನ್ಸುತ್ತೆ, ಯೋಚನೆ ಮಾಡಿ. ಸಮಯ ಕೂಡ ಶುರು ಆಗಿದೆ, ಬೇಗ ಮಾತಾಡಿ. ಅಂಬರೀಷ್ ಅವರ ಸಿನಿಮಾ ಇದು.
12: ಅದೇ ಅದೇ ಮೇಡಮ್, ನಾನು ನೋಡಿನೇ ಇಲ್ಲ, ಗೊತ್ತಾಯ್ಲು ಮೇಡಮ್. ನನಗೆ ನಿಜವಾಗಿ ಹೇಳ್ಬೇಕಂದ್ರ
8: ಈ ಸಿನಿಮಾ ನೋಡಿಲ್ವಾ ನೀವು?
12: ಹಾ ಮೇಡಮ್.
8: ಹಾಗಿದ್ರೆ ಬೇರೆ ಸಿನಿಮಾ ಹೆಸರು ಕೊಡ್ಲಾ?
12: ಹಾ ಹೇಳಿ ಮೇಡಮ್.
8: ಸೊ ಇನ್ನೊಂದು ಆಪ್ಷನ್ ಏನಪ್ಪಾ ಅಂದ್ರೆ, ಒಬ್ರಿಗೆ ಎರಡೇ ಆಪ್ಷನ್ ಕೊಡ್ತೀನಿ, ಮತ್ತೆ ಮತ್ತೆ ಕೇಳೋ ಹಾಗಿಲ್ಲ. ನೆಕ್ಸ್ಟ್ ಎರಡು ಕನಸು ಸರ್.
12: ಎರಡು ಕನಸು ಮೇಡಮ್, ಎರಡು ಕನಸುದಾಗ ನಮ್ಮ ಅಣ್ಣವರು ಮತ್ತು ನಮ್ಮ ಲಕ್ಷ್ಮೀ ಮೇಡಮ್ ಅವರು ಬಾರಿ ಒಂದು ಚೆನ್ನಾಗಿ ಹಾಡಲು ಇದೆ ಮೇಡಮ್. ಅದರಲ್ಲಿ ಕಾಶ್ಮೀರದಲ್ಲಿ ಒಂದು
8: ಕಾಶ್ಮೀರದಲ್ಲಿ
12: ಅದು ನಾ ನಿನ್ನ ಮರೆಯಲಾರೆ ಅಂತಂದೇನು ಹಾಡಿದ್ರು ಮೇಡಮ್. ಅದ್ರಾಗ
8: ಹೇಳಿ, ಹೀರೋ ಬಗ್ಗೆ ಮಾತಾಡಿ, ಹೀರೋಯಿನ್ ಬಗ್ಗೆ ಮಾತಾಡಿ, ಸಿನಿಮಾ ಸ್ಟೋರಿ ಬಗ್ಗೆ ಮಾತಾಡಿ, ಹೇಳಿ ಬೇಗ ಬೇಗ.
12: ಅದೇ ಅದೇ ಮೇಡಮ್, ನಾನು ಸ್ಟೋರಿ ಬಗ್ಗೆ ಮಾತಾಡಕತ್ತೀನಿ. ವಜ್ರಮಿನಿ ಅವರು, ವಜ್ರಮಿನಿ ಅವರು ಇರ್ತಾರ ಮೇಡಮ್, ಅವ್ರನ್ನ ಯಾಕಪ್ಪ ಅಂತ ಕೇಳಿದ್ರು ಲಕ್ಷ್ಮೀ ಅವ್ರನ್ನ ಏನೋ ಪ್ರಯತ್ನ ಮಾಡಿ ಕೆಲಸ ಪ್ರಯತ್ನ ಮಾಡ್ತಾರು.
8: ನಾನು ಹೇಳ್ತಿರೋದ್ ಎರಡು ಕನಸು ಸರ್, ನೀವು ಬೇರೆ ಸಿನಿಮಾದ ಬಗ್ಗೆ ಹೇಳ್ತಿದ್ದೀರಾ?
12: ಎರಡು ಕನಸು ಅಲ್ರಿ? ಹೌದು ಹೌದು
8: ಹೌದು, ಎರಡು ಕನಸು ಅಲ್ಲಿ ಲಕ್ಷ್ಮಿ ಅವ್ರು ಇಲ್ರಿ, ಕಲ್ಪನಾ ಮತ್ತೆ ಮಂಜುಳ ಅವ್ರು ಇರೋದ್ರಿ.
12: ಹೌದು ಹೌದ್ರಿ ಮೇಡಮ್, ಮಂಜುಳ ಮತ್ತು ಕಲ್ಪನಾ. ಹೌದ್ರಿ ಮೇಡಮ್, ಅದ್ರಾಗ ನೋಡ್ರಿ ಅವರು ರಾಜ್ಕುಮಾರ್ ಅವ್ರು ಏನ್ ಮಾಡ್ತಾರ, ಮಂಜುಳ ಅವ್ರ ಲವ್ ಮಾಡಿರ್ತಾರ್ರಿ ಬದಲ ಫಸ್ಟ್. ಅದ್ರಾಗ ಮಂಜುಳ ಅವ್ರ ಲವ್ ಮಾಡಿ ಆ ನಂತರ ಏನೋ ಇದು ಆಗಿ ಅವ್ರ ತಾಯಿಗೆ ಇದುವಾಗಿ ಮತ್ತೊಬ್ರು ಮದುವೆ ಆಗಿ ಅವ್ರು ಹೋಗಿರ್ತಾರ. ಅವಾಗ ವಿಷ್ಣು ನಮ್ಮ ರಾಜ್ಕುಮಾರ್ ಅವರಿಗೆ ಕಲ್ಪನಾ ಅವ್ರ ತಂದು ಮದುವೆ ಮಾಡ್ತಾರಲ್ಲಿ.
8: ಹೌದ್ ಹೌದು,
12: ಕಲ್ಪನಾ ಅವ್ರ ತಂದು ಮದುವೆ ಮಾಡಿ ಆಮೇಲೆ ಮುಂದೆ ಏನಾಗುತ್ತೆ ಮೇಡಮ್, ಅವ್ರ ಇಬ್ರು ಕೂಡ ಇಲ್ಲ, ಎಷ್ಟು ಪ್ರಯತ್ನ ಮಾಡ್ತಾರ ಅವ್ರು ಕಲ್ಪನಾ ಅವರು.
8: ನಿಮ್ ಸಮಯ ಮುಗಿತ್ರಿ.
12: ಓಕೆ ಮೇಡಮ್, ಧನ್ಯವಾದ.
8: ಸಿನಿಮಾ ಸ್ಟೋರಿ ಹೇಳೆ ಮುಗಿಸ್ಬಿಟ್ರಲ್ಲ, ಒಳ್ಳೆ ಪ್ರಯತ್ನ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕೆ.
12: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್.
8: ಓಕೆ, ಎಸ್, ಮುಂದಿನ ಕರೆ ಸಿದ್ಧವಾಗಿದೆ. ಯಾರು ಕೇಳುವ? ಹಲೋ
13: ಮೇಡಮ್, ನಮಸ್ತೆ.
8: ನಮಸ್ತೆ ಸರ್, ಹೇಗಿದ್ದೀರಾ?
13: ಆರಾಮಿದ್ದೀರಿ?
8: ಆರಾಮಿದ್ದೀರಾ? ತಿಂಡಿ ಆಯ್ತಾ?
13: ಆಯ್ತು ಆಯ್ತು ಮೇಡಮ್.
8: ಓಕೆ, ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ ಸರ್?
13: ಗೊತ್ತಾಯ್ತು ಮೇಡಮ್. ನೀವು ಯಾವ್ದೋ ಒಂದು ಸಿನಿಮಾ,
8: ಒಂದು ನಿಮಿಷ, ಒಂದು ಸಿನಿಮಾ. ಓಕೆ, ನಿಮಗೆ ನಾನು ನೀಡ್ತಾ ಇರುವಂತಹ ಸಿನಿಮಾ ಸೋಲಿಲ್ಲದ ಸರದಾರ, ನಿಮ್ಮ ಸಮಯ ಈಗ ಶುರು.
14: ಮೇಡಮ್, ಸೋಲಿಲ್ಲದ ಸರದಾರ ಓಂ ಸಾಯಿ ಪ್ರಕಾಶ್ ಅವರ ನಿರ್ದೇಶನದಲ್ಲಿ ಬಂದಂತ ಚಿತ್ರ.
8: ಹೌದು,
14: ಇದರಲ್ಲಿ ಅಂಬರೀಶ್ ಅವರು ಮತ್ತೆ ಭವ್ಯ ಮಾಲಾಶಿ ಅವರು ಕೂಡ ನಟಿಸಿರ್ತಾರೆ.
8: ಖಂಡಿತ,
14: ಇದೊಂದು ತ್ರಿಕೋನ ಪ್ರೇಮ ಕಥೆ ಟ್ರಯಾಂಗಲ್ ಆಗಿರೋದು. ಚಿಕ್ಕ ವಯಸ್ಸಿನಲ್ಲೇ ಯಾರು ಮಾಲಾಶಿ ಅವ್ರನ್ನ ಅವರು ಮದುವೆ ಆಗ್ತೀವಿ ಅನ್ನೋ ಒಂದು ಇದು, ಭವ್ಯ ವೈಭವ ಅವ್ರನ್ನ, ನಿಜ ಮೇಡಮ್. ಆಮೇಲೆ ಮಾಲಾಶಿ ಅವರು ಅವ್ರನ್ನೇ ಪ್ರೀತಿಸಿ ಮಾವಾ ಅಂತ ಕರೀತಿರ್ತಾರೆ, ಕೃಷ್ಣ ಅಂತ ಮೇಡಮ್ ಅವರು ಅಂಬರೀಶ್ ಅವರ ಹೆಸರು ಅನ್ಸುತ್ತೆ ಅದ್ರಲ್ಲಿ. ಹಾಗಾಗಿ ಒಂದು ಒಳ್ಳೆ ಅದ್ಭುತ ಚಿತ್ರ ಮೇಡಮ್ ಇದು. ಅವರು ಮುಗ್ಧ ಹಳ್ಳಿಯ ಯುವಕನಾಗಿ ಅಂಬರೀಶ್ ಅವರು ದೋಣಿಯನ್ನ ನಡೆಸತಕ್ಕಂತ ಒಂದು ಪಾತ್ರವನ್ನು ನಿರ್ವಹಿಸಿರ್ತಾರೆ.
8: ಹೌದು,
14: ಮತ್ತೆ ಭವ್ಯ ಅವರು ಅಲ್ಲಿ ಕಾಲೇಜಿಗೆ ಪಟ್ಟಣಕ್ಕೆ ಹೋಗ್ಬೇಕು ಅಂದ್ರೆ ಅವ್ರನ್ನ ದೋಣಿಯಲ್ಲೇ ಕೂರಿಸ್ಕೊಂಡು ಹೋಗ್ತಿರ್ತಾರೆ. ಮತ್ತೆ ಒಂದ್ ದಿವಸ ಅವರು ಕಾಲೇಜ್ ಹತ್ರಕ್ಕೆ ಹೋಗಿ ಅಲ್ಲಿ ಒಂದ್ ಸ್ವಲ್ಪ ಕೆಲವರು ಕೀಟ್ಲೆ ಮಾಡಿದಾಗ ಅವ್ರಿಗೆಲ್ಲ ಬುದ್ಧಿ ಕಲಿಸಿ ಮತ್ತೆ ಒಂದ್ ಹಾಡು ಕೂಡ ಆಡ್ತಾರೆ ಮೇಡಮ್.
8: ಒಂದು ನಿಮಿಷ ಕಾಲಾವಕಾಶ ಮುಗ್ದಿದೆ. ಒಳ್ಳೆ ಪ್ರಯತ್ನ ಪಟ್ಟಿ ಸರ್, ಆಕ್ಚುಲಿ ಚೆನ್ನಾಗಿ ಮಾತಾಡಿದ್ರಿ. ಈ ಒಂದ್ ಸಿನಿಮಾನ ಓಂ ಸಾಯಿ ಪ್ರಕಾಶ್ ಅವರೇ ನಿರ್ದೇಶನ ಮಾಡಿರೋದು. ಈ ಸಿನಿಮಾದ ಮತ್ತೊಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂದ್ರೆ ಹಂಸಲೇಖ ಅವರ ಸಂಗೀತ ಸರ್. ಕುಣಿಗಲ್ ನಾಗಭೂಷಣ್ ಅವರ ಒಂದು ಸಂಭಾಷಣೆ ಕೂಡ ಈ ಒಂದು ಸಿನಿಮಾಗೆ ಇತ್ತು. ಇನ್ನು ಅಂಬರೀಶ್ ಅವರು, ಮಾಲಾಶಿ ಅವರು, ಭವ್ಯ ಅವರು, ಟ್ರಯಾಂಗಲ್ ಲವ್ ಸ್ಟೋರಿ ಹೃದಯ ಹಾಡಿತು ಅನ್ನೋ ಸಿನಿಮಾದಲ್ಲಿ ಕೂಡ ಸೇಮ್ ಸ್ಟೋರಿ ಸೇಮ್ ಇದೆ. ಹೌದೌದು, ಇದರಲ್ಲಿ ಮುಖ್ಯಮಂತ್ರಿ ಚಂದ್ರು ಅವರದು ಒಂದು ಪ್ರಮುಖ ಪಾತ್ರ ಸರ್. ಸೋಲಿಲ್ಲದ ಸರದಾರದಲ್ಲಿ ದೊಡ್ಡಣ್ಣ ಅವರು ಕೂಡ ಅಭಿನಯಿಸಿದ್ದಾರೆ. ಇನ್ನು ಬೊಂಬೆ ಆಟ ಅನ್ನೋ ಒಂದು ಜಾನಪದ ಕಲೆಯನ್ನ ಈ ಒಂದು ಸಿನಿಮಾದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸರ್, ಬಳಸ್ಕೊಂಡಿದ್ದಾರೆ ಅಲ್ವಾ? ನಿಜ ನಿಜ, ನೀವು ಕೂಡ ತುಂಬಾ ಚೆನ್ನಾಗಿ ಮಾಹಿತಿ ಹಂಚಿಕೊಂಡ್ರಿ ಸರ್, ಧನ್ಯವಾದಗಳು ಕರೆ ಮಾಡಿ. ಓಕೆ, ಸೋಮಶೇಖರ್ ಸರ್ ಕರೆ ಮಾಡಿ ಸೋಲಿಲ್ಲದ ಸರದಾರ ಸಿನಿಮಾದ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡ್ರು. ಹಾಗೆ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದಾರೆ ಕೇಳುವ. ಹಲೋ
15: ಹಲೋ, ನಮಸ್ತೆ ರೀ ಮೇಡಮ್.
8: ನಮಸ್ತೆ ರೀ ಸರ, ಹೇಗಿದ್ರಿ? ನಿಮ್ ಕಡೆ ನೆಟ್ವರ್ಕ್ ಕಟ್ ಕಟ್ ಆಗೈತ್ರಿ, ಅದಕ್ಕೆ ಕಟ್ ಕಟ್ ಆಗಿ ಕೇಳಿಸ್ತೈತ್ರಿ.
15: ಹೌದ್ರಿ,
8: ಹೌದಾ? ಕಾಫಿ ಆಗಿಲ್ರಿ, ಊಟ ಮಾತ್ರ ಆಗೈತ್ರಿ.
15: ಊಟ ಮಾಡ್ಕೊಂಡ್ ಬಂದಿರಂದ್ರಿ, ಕಾರ್ಯಕ್ರಮ ಸಿನಿ ಕಹಾನಿ ಒಳ್ಳೆ ತಂದಿರಿ ಟಾಪಿಕ್. ಯಾಕಪ್ಪ ಅಂತಂದ್ರ ಹಂಗೆ ನಾವು ಪ್ರಯತ್ನ ಮಾಡೋಣ್ರಿ ಮೇಡಮ್. ಯಾವ್ದು ಹೇಳ್ತೀರಿ ನೋಡ್ರಿ, ಒಂದು
8: ಯಾವ್ದು ಹೇಳ್ತೀರಾ ಅಂತ ಕೇಳ್ತಿದ್ದೀರಾ ಅಂದ್ರೆ ನಾನೊಂದ್ ಸಿನಿಮಾದ ಬಗ್ಗೆ ಹೇಳ್ತೀನಿ, ಆದ್ರೆ ನೀವು ಒಂದ್ ನಿಮಿಷ ಕಾಲಾವಕಾಶದಲ್ಲಿ ಆ ಸಿನಿಮಾದ ಬಗ್ಗೆ ಮಾತಾಡ್ಬೇಕು. ಓಕೆನಾ?
15: ಓಕೆ ಓಕೆ ರೀ ಮೇಡಮ್.
8: ನಿಮ್ಗೆ ನಾನು ನೀಡ್ತಾ ಇರುವಂತ ಸಿನಿಮಾ ಗೀತಾ, ಈಗ ನಿಮ್ಮ ಸಮಯ ಶುರು.
15: ಯಾವ್ದ್ರಿ ಮೇಡಮ್?
8: ಗೀತಾ, ಗೀತಾ ಶಂಕರ್ ನಾಗ್ ಅವರ ಗೀತಾ.
15: ಗೀತಾ ಶಂಕರ್ ನಾಗ್ ಒಂದು ನೋಡಿಲ್ರಿ ಮೇಡಮ್, ನಾವು ಚಿತ್ರರಿ
8: ನೋಡಿಲ್ವಾ? ಸರಿ, ಹಾಗಿದ್ರೆ ಮತ್ತೊಂದು ಸಿನಿಮಾ ವಿಷ್ಣುವರ್ಧನ್ ಅವರ ಕರ್ಣ ಸಿನಿಮಾ ನೋಡಿದ್ರಾ?
15: ಕರ್ಣ ಚಿತ್ರರಿ ಮೇಡಮ್.
8: ಒಂದ್ ನಿಮಿಷ, ನಿಮ್ಮ ಸಮಯ ಈಗ ಶುರು, ಮಾತಾಡಿ.
15: ಇದು ರೀ ಮೇಡಮ್, ಅದು ಕರ್ಣ ಅಂದ್ರ ನಮ್ಮ ವಿಷ್ಣುವರ್ಧನ್ ಅವರು ಒಳ್ಳೆ ಅಣ್ತಂಬರಿ ಇರ್ತಾರ್ರಿ, ಮಕ್ಕಳ ಮಂದಿ ಬಾ ಮಂದಿ. ಆದ್ರ ಅವ್ರು ಪ್ರೀತಿ ಮಗ ಇದ್ರು, ಅವ್ರಿಗೆ ಯಾರು ಕೇರೆ ಮಾಡಂಗಿಲ್ರಿ ಮೇಡಮ್. ಒಟ್ಟ
8: ಓಕೆ,
15: ಅವ್ರಿಗೆ ಕಸದಿಂದ ಕಡಿಗೆ ಕಾಣಿಸ್ತಾರ್ರಿ ಅವ್ರಿಗೆ. ಆದ್ರೂ ಸಹಿತ ಅವ್ರು ಕಸದಿಂದ ಕಡಿಗೆ ಕಂಡ್ರು ಲಾಸ್ಟಿಗ್ ಬಂದ್ ಕೇಸಿಂದ ಏನ್ ಮಾಡ್ತಾರ್ರಿ ಮೇಡಮ್, ಒಂದ್ ಇದು ಮಾಡ್ತಾರ್ರಿ ಅವ್ರು, ಮನಿಂದ ಹೊರಗೆ ಹೋಗ್ತಾರ್ರಿ. ಹಲೋ ರೀ ಮೇಡಮ್,
8: ಕೇಳಿಸಿದೆ ಕೇಳಿಸಿದೆ, ಹೇಳ್ರಿ ಸರ್.
15: ಮನಿಂದ ಹೊರಗೆ ಹೋಗ್ತಾರ್ರಿ, ಹೊರಗೆ ಹೋಗಿ ಕೇಸಿಂದ ತನ್ನ ಕಿಡ್ನಿ ದಾನ ಮಾಡ್ತಾರ್ರಿ ಅವ್ರು.
8: ಹೌದ್ರಿ,
15: ತನ್ನ ಕಿಡ್ನಿ ದಾನ ಮಾಡಿ ಕೇಸಿಂದ ಮತ್ತ ಮನಿಗೆ ಏನ್ ಬರ್ತಾರ್ರಿ, ಮನಿಗ್ ಬಂದ್ರ ತಾಯಿ ಇದು ತಂದಿ ಅದು ಮತ್ತಿಟ್ಟು ಇದು ಆತಾರ್ರಿ ಅವ್ರ ಬ್ಯಾಗ್ ಕರುಣೆ ತೋರ್ತಾರೆ. ಅವಾಗ ಏನಪ್ಪ ನೀ ಕೊಟ್ಟಿ ಸಿಕ್ಕ ಇದ್ದಿ, ಕೊಟ್ಟಿ ಸಿಕ್ಕ ಇದ್ದುದು ಸಹಿತ ನೀ ಎಲ್ಲಾರ್ಕಿಂತ ಬಲ ಆದಲ್ಲಪ್ಪ ನೀ ದಾನ ಸೂರ ಕಾರಣ ಚಳಿ ಅವರಿಗೆ ಹೇಳ್ತಾರ್ರಿ.
8: ನಿಜ ನಿಜ.
15: ಎಷ್ಟು ಬರ್ತಾನ ಅವ್ರಿಗೆ ರೀ, ಅದ್ರ ಸಲುವಾಗಿ ಏನಾರ ಅವ್ರು ಎಲ್ಲರು ಕೆಲ್ಸ ಹೇಳ್ತಾರ್ರಿ, ಅಣ್ಣತಂಬರು ಅತ್ತಿದ್ಯಾರು ಎಲ್ಲಾರು ಹೇಳಿದ್ರು ಸಹಿತ ಆ ಕೆಲ್ಸ ಮಾಡ್ತಿರ್ತಾರ. ಈ ಕಡೆ ಬಾನ ಆ ಕಡೆ, ಆ ಕಡೆ ಬಾನ ಈ ಕಡೆ.
8: ಮುಗೀತು ಮುಗೀತು, ನಿಮ್ ಸಮಯ ಮುಗೀತು. ಚಲೋ ಮಾತಾಡ್ರಿ ಸರ್. ಈ ಸಿನಿಮಾ 1986 ಬಿಡುಗಡೆ ಆಯ್ತ್ರಿ.
15: ಬಿಡುಗಡೆ ಆಗ ಚಿತ್ರ
8: ಮೇಡಮ್, ಭಾರ್ಗವ ಅವರ
15: ಮೇಡಮ್ ಯಾಕೆ ನೋಡ್ಬೇಕು ಅಂತ ಚಿತ್ರ ಕೊಡ್ರಿ ಮೇಡಮ್. ಈಗ ಅಂತ ಬರಲ್ರಿ, ಆದ್ರೂ ಆ ಚಿತ್ರ ಬಹಳ ನೆನಪುಳಿತದ್ರಿ ಮೇಡಮ್.
8: ನಿಜ, ಭಾರ್ಗವ ಅವರ ನಿರ್ದೇಶನ ಇರುವಂತ ಈ ಸಿನಿಮಾ, ಅವರ ಸಂಗೀತ ಕೂಡ ಆಯ್ತು. ಇನ್ನು ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವರಿಗೆ ಸಾಥ್ ಕೊಟ್ಟಿರೋರು ಸುಮಲತಾ ಅಂಬರೀಷ್ ಅವರು.
15: ಸುಮಲತಾ ಅಂಬರೀಷ್ ಅವರು ಕೊಟ್ಟಿದ್ರಿ. ಹೌದ್ರಿ ಮೇಡಮ್.
8: ಇನ್ನು ವಿಷ್ಣುವರ್ಧನ್ ಅವರು ಹಾಗೆ ಕೆ ಎಸ್ ಅಶ್ವಥ್ ಅವರ ಪಾತ್ರ ಕೂಡ ತುಂಬಾ ಚೆನ್ನಾಗಿದೆ, ತಂದೆ ಮಗನ ಪಾತ್ರದಲ್ಲಿ.
15: ತಂದೆ ಮಕ್ಕಳಾಗಿದ್ದಾರೆ ಅವರಿಬ್ರು
8: ನೋಡಿ. ಯಾರನ್ನು ಮನೆಯಲ್ಲಿ ಹೀಯಾಳಿಸಬಾರ್ದು, ಯಾರನ್ನು ನೆಗ್ಲೆಕ್ಟ್ ಮಾಡಬಾರ್ದು ಅನ್ನೋದಕ್ಕೆ ಈ ಒಂದು ಸಿನಿಮಾ ಉತ್ತಮ ಉದಾಹರಣೆ ಅಂತಾನೆ ಹೇಳ್ಬೋದಲ್ವಾ? ಎಲ್ಲರಲ್ಲೂ ಒಂದಲ್ಲ ಒಂದು ಸಾಮರ್ಥ್ಯ ಇರುತ್ತೆ.
15: ಉದಾಹರಣೆ ಮೇಡಮ್, ಆದ್ರೆ ಕಲಿಬೇಕ್ರೆ ನೋಡಿ ಕೇಶಿಂದ್ರಿ.
8: ನಿಜ ನಿಜ, ನಮ್ ವಿಷ್ಣು ಸರ್ ಕೂಡ ಅಷ್ಟೇ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಹೌದ್ ಸರ್, ವಿಷ್ಣು ಸರ್ ಕೂಡ ಅಷ್ಟೇ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ನೀವು ಚಲೋ ಮಾತಾಡಿದ್ರಿ, ಧನ್ಯವಾದಗಳು.
15: ನಮಸ್ತೆ ಮೇಡಮ್.
8: ನಮಸ್ತೆ. ಯಾಕೆ ನಮಸ್ ಸರ್ ಕರೆ ಮಾಡಿದ್ರು? ಸೊ ಅವ್ರಿಗೆ ಕೂಡ ನಾನು ಕರ್ಣ ಸಿನಿಮಾದ ಬಗ್ಗೆ ಮಾತಾಡಕ್ ಹೇಳಿದೆ, ತುಂಬಾ ಚೆನ್ನಾಗಿ ಮಾತಾಡಿದ್ರು. ಇನ್ನು ಕರ್ಣದ ಟೈಟಲ್ ಟ್ರ್ಯಾಕ್ ಎಲ್ರಿಗೂ ಇಷ್ಟ ಆಗುವಂತ ಹಾಡು ಅಂತ ಹೇಳ್ಬೋದು, ಆ ಕರ್ಣನಂತೆ ನೀದಾನಿಯಾದೆ ಅಂತ. ಈ ಒಂದೊಂದು ಸಿನಿಮಾಗಳು ಕೂಡ ಒಂದೊಂದು ಅರ್ಥವನ್ನ ನಮ್ಗೆ ನೀಡ್ತಾ ಹೋಗುತ್ತೆ. ವಿಶೇಷವಾಗಿ ಈ ಕರ್ಣ ಸಿನಿಮಾ ಏನಿದೆ, 1981 ಬಂಗಾಳಿ ಚಲನಚಿತ್ರ ಸಾಹೇಬ ಅನ್ನೋ ಒಂದು ಸಿನಿಮಾದ ರೀಮೇಕ್ ಆಗಿತ್ತು. ಆದ್ರೆ ಈ ಕನ್ನಡದಲ್ಲಿ ಕರ್ಣ ಅನ್ನೋ ಪಾತ್ರ ನಮ್ಮ ವಿಷ್ಣುವರ್ಧನ್ ಸರ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಒಬ್ಬ ಫುಟ್ಬಾಲ್ ಆಟಗಾರನಾಗಿದ್ದು ತನ್ನ ಪ್ಯಾಷನ್ಗಿಂತಲೂ ಕೂಡ ತಮ್ಮ ಕುಟುಂಬದವರಿಗೆ ಮೊದಲು ಆದ್ಯತೆಯನ್ನ ನೀಡಿ ಸಿನಿಮಾವನ್ನ ನಿರ್ದೇಶನವನ್ನ ಮಾಡಿದ್ದಾರೆ. ಜೊತೆಗೆ ಕುಟುಂಬದ ಪ್ರಾಮುಖ್ಯತೆಯನ್ನ ಅದರಲ್ಲಿ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಅಲ್ವಾ? ಹಾಗಿದ್ರೆ ಕೇಳುಕರೆ, ಈ ಒಂದು ಸಿನಿ ಕಹಾನಿ ಕಾರ್ಯಕ್ರಮದಲ್ಲಿ ಒಂದು ನಿಮಿಷ ಒಂದು ಸಿನಿಮಾ ಟಾಪಿಕ್ ನ ಮಾತುಕತೆ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಈ ಒಂದು ಪುಟ್ಟ ವಿರಾಮ ತೆಗೆದುಕೊಳ್ಳೋ ಸಮಯ ಬಂದಿದೆ. ಬ್ರೇಕ್ ತಗೊಂಡ್ ಬೇಗ ವಾಪಸ್ ಬನ್ನಿ, ನಾನು ನಿಮಗಾಗಿ ಇಲ್ಲೇ ಕಾಯ್ತಾ ಇರ್ತೀನಿ. ನೀವು ಕೇಳ್ತಾ ಇರೋದು ಸಿನಿ ಕಹಾನಿ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಿಮ್ಮ ಲಿವರ್ ಸುರಕ್ಷಿತವಾಗಿದ್ಯಾ?
16: ಹೆಪಟೈಟಿಸ್ ಯಾವುದೇ ಲಕ್ಷಣ ತೋರದೆ ಒಳಗೊಳಗೆ ಲಿವರ್ ಅನ್ನು ನಾಶಪಡಿಸಬಹುದು.
17: ಇದೇ ಜುಲೈ 28 ವಿಶ್ವ ಹೆಪಟೈಟಿಸ್ ದಿನದ ಪ್ರಯುಕ್ತ ಶಿವಮೊಗ್ಗದ ಅತ್ಯಾಧುನಿಕ ಸುಶೋಧ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಎಂಟ್ರೋಲಜಿ ನಿಮಗಾಗಿ ತರುತ್ತಿದೆ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ.
16: ಜುಲೈ 26 ಆಗಸ್ಟ್ 1 ಸವಳಂಗ ರಸ್ತೆಯಲ್ಲಿರುವ ಸುಶೋಧ ಆಸ್ಪತ್ರೆಯಲ್ಲಿ ಉಚಿತ ಹೆಪಟೈಟಿಸ್ ಬಿ ಮತ್ತು ಸಿ ತಪಾಸಣೆ ಹಾಗೂ ಹೆಪಟೈಟಿಸ್ ಬಿ ಲಸಿಕೆ ಉಚಿತವಾಗಿ ಸಿಗಲಿದೆ.
17: 18-60 ಪ್ರತಿಯೊಬ್ಬರು, ವಿಶೇಷವಾಗಿ ಮಧುಮೇಹ, ಸ್ಥೂಲಕಾಯ ಅಥವಾ ಇತರ ಸಮಸ್ಯೆ ಇರುವವರು, ಲಿವರ್ ರೋಗ ಹಾಗೂ ಕ್ಯಾನ್ಸರ್ನಿಂದ ರಕ್ಷಣೆ ಪಡೆಯಲು ಇದು ಸೂಕ್ತ ಸಮಯ.
16: ನೆನಪಿಡಿ, ಸೀಮಿತ ಲಸಿಕೆಗಳು ಮಾತ್ರ ಲಭ್ಯವಿದ್ದು ಪೂರ್ವ ನೋಂದಣಿ ಕಡ್ಡಾಯವಾಗಿದೆ. ತಡ ಮಾಡಬೇಡಿ, ಈಗಲೇ 8277736455 ಕರೆ ಮಾಡಿ ನಿಮ್ಮ ಉಚಿತ ಲಸಿಕೆ ಕಾಯ್ದಿರಿಸಿ.
17: ನಿಮ್ಮ ಆರೋಗ್ಯವಂತ ಲಿವರ್ಗೆ ಸುಶೋಧ ಆಸ್ಪತ್ರೆಯ ಬಲ ನೀಡಿ.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
18: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
19: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
18: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
19: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
18: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
19: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
18: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
19: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449684678. ಸಂಖ್ಯೆ ಮತ್ತೊಮ್ಮೆ 9449846798.
16: 22 ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.

0: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸಿನಿ ಕಹಾನಿ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ ಜೆ ಅರ್ಪಿತಾ. ಕೆಳಗರೆ ಬೃಂದಾ ವಿಹಾರಿ ಅನ್ನೋ ಹೊಸ ಸಿನಿಮಾದ ಗೀತೆಯನ್ನ ಕೇಳ್ಕೊ ಬಂದ್ರಿ ಅಲ್ವಾ? ಹೌದು, ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಸಿನಿಮಾಗಾಗಿ ಈ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಅಭಿಮಾನಿಗಳು ಕಾಯ್ತಾ ಇದ್ರು. ಹಾಗಾಗಿ ಗಣೇಶ್ ಅವರ ಹೊಸ ಸಿನಿಮಾ ಬರ್ತಾ ಇದೆ. ಆ ಸಿನಿಮಾದ ಹೆಸರೇ ಬೃಂದಾ ವಿಹಾರಿ. ಈ ಸಿನಿಮಾದಲ್ಲಿ ಅನುರಾಗ್ ಕುಲಕರ್ಣಿ ಅವರು ಗಣೇಶ್ ಅವರ ಜೊತೆಯಾಗಿ ನಾಯಕಿಯಾಗಿ ಅಭಿನಯಿಸ್ತಾ ಇದ್ದಾರೆ. ಇನ್ನು ಹೇಶಮ್ ಅವರ ಒಂದು ಸಂಗೀತ ಈ ಒಂದು ಹಾಡಿಗೆ ಈ ಸಿನಿಮಾಗೆ ಇದ್ದು, ಈ ಹಾಡನ್ನು ಕೂಡ ಅನುರಾಗ್ ಕುಲಕರ್ಣಿ ಅವರು ಹಾಡಿರುವಂಥದ್ದು. ಸೊ ಹೊಸ ಗೀತೆಯೊಂದಿಗೆ ಸಿನಿ ಕಹಾನಿ ಕಾರ್ಯಕ್ರಮವನ್ನು ಮುಂದುವರೆಸೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಒಂದು ನಿಮಿಷ ಒಂದು ಸಿನಿಮಾ ಅನ್ನೋ ಟಾಪಿಕ್ನ ತೆಗೆದುಕೊಂಡು ಬಂದಿದೆ. ಸೊ ನೀವು ಕೂಡ ಈ ವಿಷಯವಾಗಿ ಮಾತಾಡ್ಬೋದು. ನಾನು ಕೊಡುವಂಥ ಸಿನಿಮಾದ ಬಗ್ಗೆ ನೀವು ಒಂದು ನಿಮಿಷದಲ್ಲಿ ಮಾತಾಡಬೇಕು, ಓಕೆನಾ? ಸೊ ನೀವು ಕರೆ ಮಾಡಬೇಕಾಗಿರುವಂಥ ಸಂಖ್ಯೆ 9686096279, ಸಂಖ್ಯೆ ಮತ್ತೊಮ್ಮೆ 9686096279. ಸೊ ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಯಾರು, ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳುವ. ಹಲೋ,
1: ಹಲೋ,
0: ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ, ಸೂಪರ್ ಸರ್. ನಿಮ್ಮ ಊರು ಹೇಗಿದೆ?
1: ಹಲೋ,
0: ಹಲೋ, ಕೇಳಿಸ್ತಾ ಇದೆಯಾ ಸರ್? ನಿಮ್ ಊರು ಹೇಗಿದೆ ಅಂತ ಹೇಳ್ದೆ, ಮಳೆ ಬೆಳೆ ಎಲ್ಲ ಹೇಗಿದೆ ಅಂತ ಕೇಳ್ದೆ.
1: ಮಳೆ ಏನಿಲ್ಲ ಮೇಡಮ್, ಸ್ವಲ್ಪ ಮಂಕ ತರ ಇದೆ ಅಷ್ಟೇ.
0: ಮಂಕ ಆಗೋ ತರ ಇದೆ. ಓಕೆ ಸರ್, ಇವತ್ತು ಸಿನಿಮಾದ ವಿಷಯ ಗೊತ್ತಾಯ್ತಾ? ಓಕೆ, ನಿಮಗೆ ನಾನು ಒಂದ್ ಸಿನಿಮಾ ಹೆಸರು ಹೇಳ್ತೀನಿ, ಆ ಸಿನಿಮಾದ ಬಗ್ಗೆ ನೀವು ಒಂದು ನಿಮಿಷಗಳ ಕಾಲ ಮಾತಾಡ್ಬೇಕು, ಓಕೆನಾ? ಈಗ ಸಿನಿಮಾ ಹೆಸರು ಕೊಡ್ತೀನಿ, ಆ ಸಿನಿಮಾದ ಬಗ್ಗೆ ನೀವು ಮಾತಾಡ್ಬೇಕು, ಓಕೆನಾ? ನಿಮಗೆ ಸಿಗ್ತಾ ಇರುವಂತ ಸಿನಿಮಾ ಮುತ್ತಿನ ಹಾರ, ನಿಮ್ಮ ಸಮಯ ಈಗ ಶುರು.
1: ಮುತ್ತಿನ ಹಾರ ಬಂದು ರಾಜೀವ್ ಸಿಂಗ್ ಬಾಬು ಅವರ ನಿರ್ದೇಶನ.
0: ಓಕೆ,
1: ವಿಷ್ಣು ವರ್ಧನ್ ಅವರು ಅಭಿನಯಿಸಿದ್ದಾರೆ, ಸುಹಾಸಿನಿ ಅವರು ಅಭಿನಯಿಸಿದ್ದಾರೆ, ಮಾಸ್ಟರ್ ಆನಂದ್ ಅವರು ವೀರಾಜನ್ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಪುಟ್ಟ ಮಗುವಿಗೆ ಅದು ಒಂದು ದೇಶ ಸೇವೆ ಮಾಡೋದು, ಹಾಗೆ ಶ್ರೋತಿದ್ದಾರೆ ಅದರಲ್ಲಿ. ಅದು ದೇಶ ಸೇವೆಗೋಸ್ಕರ ಅಪ್ಪನ ತ್ಯಾಗ ಮಾಡಿ ಒಂದು ಹೆಣ್ಣು ಧೈರ್ಯವಾಗಿ ಯಾವ ತರ ಬದುಕಬೇಕು ಅನ್ನೋದನ್ನ ತೋರಿಸಿದ್ದಾರೆ ಟೈಮಲ್ಲಿ.
0: ಸೂಪರ್.
1: ಗೌರವಕ್ಕೆ ನಿರ್ದೇಶನವಾಗಿ ಅದನ್ನ ತೆಗೆದಿದ್ದಾರೆ ಆ ಫಿಲಮ್. ಅಷ್ಟು ಚೆನ್ನಾಗಿದೆ,
0: ಖಂಡಿತ
1: ಕಥೆನು ಅದೇ ತರ ಚೆನ್ನಾಗಿ ತಗೊಂಬಂದಿದ್ದಾರೆ. ಒಬ್ರು ವೀರ ಕೊಡಗಿನ ವೀರ ಯೋಧ ಯಾವ ತರ ಬದುಕ್ತಾನೆ ಅನ್ನೋದನ್ನ ತೋರಿಸಿದ್ದಾರೆ ಆ ಫಿಲಮ್.
0: ಸೂಪರ್. ಇನ್ನು ಸಮಯ ಇದೆ, ಇನ್ನು 15 ಸೆಕೆಂಡ್ ಇದೆ, ಬೇಗ ಮಾತಾಡಿ.
1: ಇನ್ನೂ 15 ಸೆಕೆಂಡ್ ಇದೆಯಾ? ಅಂದ್ರೆ ಯಾಕೆಂದ್ರೆ ಗಡಿನಲ್ಲಿ ಒಬ್ಬ ವೀರ ಯೋಧ ಯಾವ ತರ ಪ್ರಾಣ ತ್ಯಾಗ ಮಾಡ್ತಾನೆ, ದೇಶಕ್ಕೋಸ್ಕರ ಯಾವ ತರ ಹೋರಾಡ್ತಾನೆ ಅನ್ನೋದನ್ನ ನಮ್ಮ ವಿಷ್ಣುವರ್ಧನ್ ಅವರು ತೋರಿಸ್ಕೊಟ್ಟಿದ್ದಾರೆ.
0: ಖಂಡಿತ. ನಿಮ್ಮ ಸಮಯ ಈಗ ಮುಗೀತು ಸರ್. ಸೊ ಒಳ್ಳೆ ಪ್ರಯತ್ನ ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಸುತ್ತಮುತ್ತಲು ಡಿಸ್ಟರ್ಬೆನ್ಸ್ ಜಾಸ್ತಿ ಇತ್ತು, ನೆಕ್ಸ್ಟ್ ಟೈಮ್ ಕಾಲ್ ಮಾಡಿದಾಗ ಡಿಸ್ಟರ್ಬೆನ್ಸ್ ಇಲ್ಲದೆ ಇರೋ ಜಾಗದಲ್ಲಿ ಮಾತಾಡಿ, ಓಕೆನಾ?

0: ಥ್ಯಾಂಕ್ ಯು ಸರ್, ಒಳ್ಳೆ ಪ್ರಯತ್ನ ಪಟ್ರಿ. ಓಕೆ, ಸೊ ನಾನು ಧನಂಜಯ್ ಅವರಿಗೆ ಕೊಟ್ಟಂತ ಸಿನಿಮಾ ಮುತ್ತಿನ ಹಾರ ಅರೆ, ಮುತ್ತಿನ ಹಾರ ಸಿನಿಮಾ ಬಹುಶಃ ಎಲ್ಲರ ಒನ್ ಆಫ್ ದ ಫೇವ್ರೇಟ್ ಅಂತಾನೆ ಹೇಳ್ಬೋದು ಅಲ್ವಾ. ಖಂಡಿತವಾಗ್ಲೂ ಒಬ್ಬ ಅಪ್ಪಟ ದೇಶಾಭಿಮಾನಿಯ ಸಿನಿಮಾ ಅಂತಾನು ಹೇಳ್ಬೋದು. ಸೈನಿಕರನ್ನ ನೆನಪು ಮಾಡ್ಕೊಳ್ಳುವಂತಹ ಒಂದು ಸಿನಿಮಾ. ಇನ್ನು ಡಾಕ್ಟರ್ ವಿಷ್ಣುವರ್ಧನ್ ಅವರು ಹಾಗೆ ಸುಹಾಸಿನಿ ಅವರು ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ. ವಿಷ್ಣುವರ್ಧನ್ ಅವರು ಅಚ್ಚಪ್ಪ ಅನ್ನೋ ಒಂದು ಕ್ಯಾರೆಕ್ಟರ್ ಅಲ್ಲಿ ತುಂಬಾ ಚೆನ್ನಾಗಿ ಮಿಂಚಿದ್ದಾರೆ. ಹಾಗೆ ಅನ್ನಪೂರ್ಣ ಅನ್ನೋ ಒಂದು ಕ್ಯಾರೆಕ್ಟರ್ ಸುಹಾಸಿನಿ ಅವರದು. ಹಂಸಲೇಖಾ ಅವರ ಸಂಗೀತ ಇರುವಂತಹ ಸಿನಿಮಾ 1990 ಈ ಒಂದು ಸಿನಿಮಾ ಬಿಡುಗಡೆಯಾಗುತ್ತೆ. ವಿಶೇಷವಾಗಿ ಕೊಡವ ಸೈನಿಕ ಅಚ್ಚಪ್ಪ ಹಾಗೆ ಸೈನ್ಯದ ನರ್ಸ್ ಅನ್ನಪೂರ್ಣ ಅವರ ಜೀವನದ ಯುದ್ಧದ ಕಠಿಣ ಪರಿಸ್ಥಿತಿಯಲ್ಲಿ ಹೇಗೆ ಚಿತ್ರ ಸಾಗುತ್ತೆ ಅನ್ನೋದನ್ನ ಈ ಒಂದು ಸಿನಿಮಾದಲ್ಲಿ ತೋರಿಸಿದ್ದಾರೆ. ಸೊ ಈ ಸಿನಿಮಾ ನೋಡುವಾಗ ಯುದ್ಧ ಯಾಕೆ ಬೇಕು, ಯುದ್ಧ ಇಲ್ದಲೆ ಜೀವನವನ್ನ ನಡೆಸಬಹುದಲ್ಲ ಅಂತ ಅನ್ಸುತ್ತೆ. ಸೊ ನನಗಂತೂ ಇದು ಒನ್ ಆಫ್ ಫೇವರೇಟ್ ಸಿನಿಮಾ ಅಂತಾನೆ ಹೇಳ್ಬೋದು. ಹಂಸಲೇಖಾ ಅವರ ಸಂಗೀತ ಕೂಡ ಅಷ್ಟೇ ಅದ್ಭುತವಾಗಿದೆ. ಇನ್ನು ವಿಷ್ಣುವರ್ಧನ್ ಅವ್ರ ಬಗ್ಗೆ ಮಾತಾಡೋದೇ ಬೇಡ ಬಿಡಿ, ಅಷ್ಟೊಂದು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ವಿಶೇಷ ಏನಪ್ಪ ಅಂದ್ರೆ, ವಿಷ್ಣುವರ್ಧನ್ ಅವರು ಒಂದು ಸೀನ್ಗಾಗಿ ತಮ್ಮ ಮುಡಿಯನ್ನ ನೀಡಿದ್ರು, ಅಂದ್ರೆ ಫುಲ್ಲು ಬೋಳ ಮಾಡಿಸ್ಕೊಂಡಿದ್ರು ಈ ಸಿನಿಮಾಗೋಸ್ಕರ. ಹಾಗೆ ಅಷ್ಟು ದೇಶಾಭಿಮಾನ ಕೂಡ ಅವ್ರಿಗೂ ಕೂಡ ಇತ್ತು. ಅಂತ ಒಂದು ಪಾತ್ರವನ್ನು ಅಭಿನಯಿಸ್ತಾ ಇದ್ದೀನಿ ಅನ್ನೋಕೆ. ವಿಶೇಷವಾಗಿ ಈ ಸಿನಿಮಾದಲ್ಲಿ ಎಲ್ಲರ ಅಭಿನಯ ಕೂಡ ತುಂಬಾ ಚೆನ್ನಾಗಿದೆ. ನಾವಾಗ್ಲೇ ಹೇಳ್ತಾ ಇದ್ವಿ, ಅಶ್ವಥ್ ಅವರು ಜೊತೆಗೆ ವಿಷ್ಣುವರ್ಧನ್ ಅವರ ಅಪ್ಪ ಮಗನ ಪಾತ್ರ, ಮೇಷ್ಟ್ರು ಗುರುವಿನ ಪಾತ್ರ, ಇದೊಂಥರ ಚೆನ್ನಾಗಿರೋ ಕನೆಕ್ಷನ್ ಅಲ್ವಾ. ಸೊ ನೆಕ್ಸ್ಟ್ ಸಿನಿಮಾದ ಬಗ್ಗೆ ಯಾರು ಏನು ಮಾತಾಡ್ತಾರೆ ಕೇಳೋಣ. ಹಾಗೆ ಮುಂದಿನ ಕರೆ ಕೂಡ ಸಿದ್ಧವಾಗಿದೆ, ಕೇಳೋಣ. ಹಲೋ, ಓಕೆ, ಮತ್ತೊಂದು ಕರೆ. ಹಲೋ, ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್, ಗುಡ್ ಈವ್ನಿಂಗ್, ಹೇಗಿದ್ದೀರಾ?
0: ಗುಡ್ ಈವ್ನಿಂಗ್ ಸರ್, ಆರಾಮಿದ್ದೀನಿ, ನೀವ್ ಹೇಗಿದ್ದೀರಾ?
1: ನಾನು ಫೈನ್ ಮೇಡಮ್, ನಾನು ಬ್ರಹ್ಮಾನಂದ ರಾನಡೆ, ವಿಜಯನಗರ, ಶಿವಮೊಗ್ಗ ಮಾತಾಡ್ತಿದ್ದೀನಿ.
0: ಓಹೋ, ರಾನಡೆ ಸರ್, ಕೇಳಿಸ್ಕೊಳ್ಳೋದು ಕಲ್ತಿದ್ದೀನಿ.
1: ಯಾರು ಶ್ವೇತನಾ ಮೇಡಮ್? ಸ್ಮೈಲಿಂಗ್ ಶ್ವೇತನಾ, ಯಾರು ಮಾತಾಡ್ತಿರೋದು?
0: ಇಲ್ಲ, ಇದು ಆರ್ಜಿ ಅರ್ಪಿತಾ ಮಾತಾಡ್ತಿರೋದು.
1: ಓಕೆ ಓಕೆ ಮೇಡಮ್, ಫೈನ್ ಮೇಡಮ್. ಇವರ ಟಾಪಿಕ್ ಏನು? ಶುಕ್ರವಾರ ಇದೆ
0: ಸಿನಿ ಕಹಾನಿ ಕಾರ್ಯಕ್ರಮ, ಒಂದು ನಿಮಿಷ ಒಂದು ಸಿನಿಮಾ ಅಂತ ಹೇಳಿ. ನಾನು ಒಂದು ಸಿನಿಮಾದ ಬಗ್ಗೆ ನಿಮಗೆ ಸಿನಿಮಾ ಹೆಸರು ಕೊಡ್ತೀನಿ, ಆ ಸಿನಿಮಾದ ಬಗ್ಗೆ ನೀವು ಒಂದ್ ನಿಮಿಷ ಮಾತಾಡ್ಬೇಕು.
1: ಆ ಸಿನಿಮದ ಬಗ್ಗೆ?
0: ಹೌದು.
1: ನೋಡೇ ಇಲ್ಲ ಅಂದ್ರೆ ಸಿನಿಮಾ
0: ಬೇರೆ ಆಪ್ಷನ್ ಕೊಡ್ತೀನಿ ಸರ್, ಒಬ್ಬೊಬ್ರಿಗೆ ಎರಡೆರಡು ಆಪ್ಷನ್ ಕೊಡ್ತೀನಿ.
1: ಓಕೆ ಓಕೆ, ಹೇಳಿ ಮೇಡಮ್.
0: ಓಕೆನಾ? ಸೊ ನಿಮಗೆ ಈಗ ಸಿಗ್ತಾ ಇರುವಂತಹ ಸಿನಿಮಾ ಯಾವ್ದಪ್ಪ ಅಂತ ಅಂದ್ರೆ ಹೊಸ ಜೀವನ. ನೋಡಿದ್ರ ಶಂಕರ್ ನಾಗ್ ಅವ್ರದ್ದು?
1: ತುಂಬಾ ಹಳೆ ಫಿಲಂ, ನೋಡಿಲ್ಲ ಮೇಡಮ್ ಅದನ್ನ.
0: ಸರಿ, ಹಾಗಿದ್ರೆ ದಿಗ್ಗಜರು ಸಿನಿಮಾದ ಬಗ್ಗೆ ಮಾತಾಡಿ ಸರ್.
1: ಬೇರೆ ಯಾವ್ದು ಮೇಡಮ್?
0: ದಿಗ್ಗಜರು.
1: ದಿಗ್ಗಜರು ಅಂದ್ರೆ ಇವ್ರದ್ದು ವಿಷ್ಣುವರ್ಧನ್?
0: ಹೌದು, ವಿಷ್ಣುವರ್ಧನ್ ಅವ್ರು, ಅಂಬರೀಶ್ ಅವ್ರದ್ದು.
1: ದಿಗ್ಗಜರು, ಅದು ಹಾಡುಗಳನ್ನೆಲ್ಲ ಕೇಳಿದೀನಿ.
0: ಒಂದ್ ನಿಮಿಷ ನೀವು ಮಾತಾಡ್ತಿರೋದ್ರೆ ನಾನು ಟೈಮಿಂಗ್ಸ್ ಆನ್ ಮಾಡ್ತೀನಿ, ಟೈಮರ್ ಆನ್ ಮಾಡ್ತೀನಿ. ರೆಡಿ ಇದೀರಾ? ಮಾತಾಡ್ಬೇಕು, ಮಾತಾಡಿ. ಆ ಸಿನಿಮಾದ ಬಗ್ಗೆ ಮಾತಾಡ್ಬೋದು, ಹಾಡಿನ ಬಗ್ಗೆ ಮಾತಾಡ್ಬೋದು, ಸ್ಟೋರಿ ಬಗ್ಗೆ ಮಾತಾಡ್ಬೋದು. ಹೌದು, ನಿಮ್ಮ ಸಮಯ ಈಗ ಶುರು.
1: ವಿಷ್ಣುವರ್ಧನ್, ಅಂಬರೀಶ್ ಮಾಡಿರೋದು ಅದು ಫಿಲಮ್.
0: ಹೌದು.
1: ಮತ್ತೆ ಅದು ಇವ್ರದ್ದು, ಇದ್ರ ಅಣ್ಣ ತಮ್ಮಂದ್ರೆ ಸ್ನೇಹಿತರದ ಇದ್ದೆ ಮೇಡಮ್. ಅದು
0: ಸ್ನೇಹಿತರು,
1: ಸ್ನೇಹಿತರದಿದೆ ಫಿಲಮ್, ತುಂಬಾ ಚೆನ್ನಾಗಿದೆ. ಅಷ್ಟೇ ಗೊತ್ತಿದೆ, ಎಲ್ಲ ಮರ್ತಾ ಬಿಟ್ಟಿದೆ ಮೇಡಮ್.
0: ಅಷ್ಟೇ ಗೊತ್ತಿರೋದು? ಪಿಕ್ ಅಂಡ್ ಸ್ಪೀಕ್ ಅಂತ ಒಂದು ಕಾಂಪಿಟೇಷನ್ ಇರುತ್ತೆ, ಆ ಟಾಪಿಕ್ ಬಗ್ಗೆ ಏನಾದ್ರೂ ಮಾತಾಡ್ಬೋದು ರಿಲೇಟೆಡ್ ಆಗಿ ಆತರ.
1: ಇದು ಕನ್ನಡದ ಒಂದು ಒಳ್ಳೆ ಫಿಲಮ್ ಮೇಡಮ್.
0: ಓಕೆ,
1: ಇದರಲ್ಲೇ ಒಂದು ನಮ್ಮ ಜೀವನಕ್ಕೆ ಬೇಕಾದ ನೀತಿ ಇದೆ. ಒಳ್ಳೆ ಸ್ನೇಹಿತರು, ಈಗ ಇಬ್ರು ಸ್ನೇಹಿತರು ಕೂಡಿದ್ರೆ ಏನಾದ್ರು ಒಳ್ಳೆ ಕೆಲಸ ಮಾಡಬಹುದು ಅಂತಕ್ಕಂಥದ್ದು ಈ ಪಿಕ್ಚರ್ ನೊಳಗಿದೆ. ಇಷ್ಟ ಹೇಳ್ಬೋದು ಮೇಡಮ್ ಅಷ್ಟೇ.
0: ಓಕೆ, ಒಳ್ಳೆ ಪ್ರಯತ್ನ ಪಟ್ರಿ ಸರ್. ಎಂತ ಗೊತ್ತಾ, ಈ ಸಿನಿಮಾದ ಬಗ್ಗೆ ತುಂಬಾ ಮಾತಾಡಕ್ಕಿದೆ, ನೀವು
1: ಕಾರ್ಯಕ್ರಮಕ್ಕೆ ಮೇಡಮ್ ತುಂಬಾ ವರ್ಷ ಆಯ್ತು ನೋಡಿ.
0: ಓಕೆ,
1: ಹೊಸಾದ್ ಯಾವ್ದಾದ್ರು ಕೇಳಿದ್ರೆ ಹೇಳ್ಬಿಡ್ತಿದ್ದೆ.
0: ಹೊಸಾದ್ ಕೇಳಿದ್ರೆ ಹೇಳ್ತಿದ್ದೆ.
1: ನೋಡ್ರಿ ಹೆಂಗಿದೆ ಅಂದ್ರೆ ಮೇಡಮ್, ಹಾಡ್ ಹೇಳಿದ್ರೆ ಅಂದ್ರೆ ಹಳೆ ಫಿಲಂ ಬೇಕು ಅಂತೀವಿ, ಹೇಳಿದ್ರೆ ಹೊಸ ಫಿಲಂ ಬೇಕು ಅಂತೀವಿ.
0: ನೋಡಿದ್ರ, ನಮ್ಮ ಕೇಳಿದ್ರೆಲ್ಲ ಎಷ್ಟು ಸ್ವೀಟ್ ಅಲ್ವಾ, ಒಬ್ಬಕ್ಕಿಂತ ಒಬ್ಬ ಸ್ವೀಟ್ ಸರ್. ಥ್ಯಾಂಕ್ ಯು ಸರ್, ಕರೆ ಮಾಡಿದ್ದಕ್ಕೆ. ಓಕೆ, ಬ್ರಹ್ಮಾನಂದ ರಾನಡೆ ಅವರು ಕರೆ ಮಾಡಿದ್ರು, ಅವ್ರಿಗೆ ದಿಗ್ಗಜರು ಸಿನಿಮಾದ ಬಗ್ಗೆ ಮಾತಾಡಕ್ ಹೇಳ್ದೆ. ಒಂದ್ ಸ್ವಲ್ಪ ಮಾತಾಡಿದ್ರು, ಇನ್ನೊಂದ್ ಸ್ವಲ್ಪ ಗೊತ್ತಾಗಿಲ್ಲ ಅಂತ ಹೇಳಿದ್ರು, ಪರವಾಗಿಲ್ಲ. 2001 ಈ ಒಂದು ಸಿನಿಮಾ ಬಿಡುಗಡೆ ಆಯ್ತು. ಇನ್ನು ಈ ಸಿನಿಮಾದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಹಾಗೆ ಅಂಬರೀಶ್ ಅವರು ಒಟ್ಟಿಗೆ ಅಭಿನಯಿಸಿದ್ರು. ದಿಗ್ಗಜರು ಸಿನಿಮಾ ನೋಡಿ ಬಂದಾದ್ಮೇಲೆ ಎಷ್ಟೋ ಜನ ಸ್ನೇಹಿತರು ದೂರ ಆದರು, ಒಂದಾದ್ರು ಅಂತ ಒಂದು ವರದಿಯನ್ನ ಕೂಡ ನಾನು ಓದಿದ್ದೆ. ಯಾಕಪ್ಪ ಅಂದ್ರೆ ಅಷ್ಟು ಚೆನ್ನಾಗಿರುವಂತಹ ಸಿನಿಮಾ, ಸ್ನೇಹಕ್ಕೆ ಬೆಲೆ ಕೊಡುವಂತಹ ಸಿನಿಮಾ ಅಂದ್ರೆ ಅದು ದಿಗ್ಗಜರು ಸಿನಿಮಾ ಅಂತಾನೆ ಹೇಳ್ಬೋದು. ಖಂಡಿತವಾಗ್ಲೂ 2001 ಬಿಡುಗಡೆ ಆಗತ್ತೆ ಈ ಸಿನಿಮಾನ, ಡಾಕ್ಟರ್ ರಾಜೇಂದ್ರ ಬಾಬು ಅವರು ನಿರ್ದೇಶನ ಮಾಡ್ತಾರೆ, ರಾಕ್ಲೈನ್ ವೆಂಕಟೇಶ್ ಅವರು ಪ್ರೊಡ್ಯೂಸ್ ಮಾಡ್ತಾರೆ. ಇನ್ನು ಈ ಒಂದು ಸಿನಿಮಾಕ್ಕೆ ಹಂಸಲೇಖ ಅವರೇ ಸಂಗೀತವನ್ನು ಕೂಡ ನೀಡ್ತಾರೆ. ಅಂಬರೀಷ್ ವಿಷ್ಣುವರ್ಧನ್ ಅವ್ರ ಜೊತೆ ಸಾಂಗವಿ, ತಾರಾ, ಉಮಾಶ್ರೀ ಅವರು ಕೂಡ ಈ ಸಿನಿಮಾದಲ್ಲಿ ಅಭಿನಯಿಸ್ತಾರೆ. ಇನ್ನು ಗೆಳೆಯನಿಗಾಗಿ ತನ್ನ ಜೀವನವನ್ನೇ ಅರ್ಪಣೆ ಮಾಡುವಂತಹ ಸ್ನೇಹಿತನ ಒಂದು ಸ್ನೇಹದ ಕತೆ ಅಂತಾನೆ ಹೇಳ್ಬೋದು ಕೇಳುಗರೆ. ಇಬ್ಬರ ಸ್ನೇಹಿತರ ಮೌಲ್ಯಗಳನ್ನ, ಭಾವಾತ್ಮಕ ಬಂಧನಗಳನ್ನ ಈ ಸಿನಿಮಾದಲ್ಲಿ ಹೇಳ್ತಾ ಹೋಗ್ತಾರೆ. ಖಂಡಿತವಾಗ್ಲೂ ಇದು ಸ್ನೇಹಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್. ಅದರಲ್ಲೂ ಸಿನಿಮಾದಲ್ಲಿ ಕುಚುಕು ಅನ್ನೋ ಹಾಡೇನಿದೆ ಈಗಲೂ ಕೂಡ ಯಾವ್ದಾದ್ರೂ ಫಂಕ್ಷನ್ಸ್ ಅಲ್ಲಿ ಆಗಿರ್ಬೋದು ಸ್ನೇಹಕ್ಕಾಗಿ ಯಾವ್ದಾದ್ರು ಸಾಂಗ್ ಪ್ಲೇ ಮಾಡಿ ಅಂದ್ರೆ ಫಸ್ಟ್ ಕುಚುಕು ಸಾಂಗ್ ಹಾಕ್ರಪ್ಪ ಅಂತ ಹೇಳ್ತಾರೆ. ಇನ್ಫ್ಯಾಕ್ಟ್ ಫ್ರೆಂಡ್ಸ್ ಗಳಿಗೆ ಫ್ರೆಂಡ್ಸ್ ಅಂತ ಕರೆಯೋದು ಬದಲು ಕುಚುಕು ಅಂತ ಕೂಡ ಕರೀತಾರೆ. ಅಷ್ಟು ಫೇಮಸ್ ಆದಂತ ಸಾಂಗ್ ಕೂಡ ಈ ಒಂದು ದಿಗ್ಗಜರು ಸಿನಿಮಾದ ಹಾಡು. ಹಾಗಿದ್ರೆ ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ. ಯಾರು ಎಲ್ಲಿಂದ ಕರೆ ಮಾಡಿದಾರೆ ಕೇಳುವ? ಹಲೋ
2: ಹಲೋ
0: ಹಲೋ ನಮಸ್ತೆ.
2: ಹಲೋ
0: ನಮಸ್ತೆ ಮೇಡಮ್.
2: ನಮಸ್ತೆ ಮೇಡಮ್,
0: ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ?
0: ನಾನು ಕೂಡ ಚೆನ್ನಾಗಿದ್ದೀನಿ.
2: ಓಕೆ, ಥ್ಯಾಂಕ್ ಯು.
0: ಓಕೆ, ಊಟ ಆಯ್ತಾ ಮಧ್ಯಾಹ್ನದ್ದು?
2: ಊಟ ಆಯ್ತು ಮೇಡಮ್, ಮಜ್ಜಿಗೆ ಹುಳಿ ಮುದ್ದೆ ಅನ್ನ
0: ಕೊತ್ತಂಬರಿ ಅನ್ನ ಕೊತ್ತಂಬರಿ. ಓಕೆ, ಇವತ್ತಿನ ಸಿನಿಮಾದ ಸಿನಿ ಕಹಾನಿ ಕಾರ್ಯಕ್ರಮದ ವಿಷಯ
2: ಹಾಕ್ದೆ ನಾನು, ಇದು ಟ್ಯೂನ್ ಮಾಡಿದೆ.
0: ಟ್ಯೂನ್ ಮಾಡಿದ
2: ಹಾಗಾಗಿ ಹೇಳಿ ಮೇಡಮ್.
0: ಇವತ್ತಿನ
2: ಒಂದು ಚಿತ್ರ
0: ಒಂದು ನಿಮಿಷ
2: ಅಂತ ಹೇಳಿದ್ರಿ. ಹೌದು,
0: ಸೊ ನಾನು ಒಂದು ಸಿನಿಮಾ ಹೆಸರನ್ನ ಕೊಡ್ತೀನಿ, ಆ ಸಿನಿಮಾದ ಬಗ್ಗೆ ನೀವು ಒಂದು ನಿಮಿಷಗಳ ಕಾಲ ಮಾತಾಡ್ಬೇಕು.
2: ಓಕೆನಾ?
0: ಸೊ ನಿಮಗೆ ನಾನು ನೀಡ್ತಾ ಇರುವಂತ ಸಿನಿಮಾ ಹೊಸ ಜೀವನ. ನಿಮ್ಮ ಸಮಯ ಈಗ
2: ಹೊಸ ಜೀವನ. ಈ ಹೊಸ ಜೀವನ ಚಿತ್ರ ಇವರು ಶಂಕರ್ ನಾಗ್ ಮತ್ತೆ ಯಾರಪ್ಪ ಅವರು ದೀಪಿಕಾ, ದೀಪಿಕಾ ಇಬ್ರು ಅಭಿನಯಿಸಿದ್ದಾರೆ. 1990 or 91 ಭಾರ್ಗವ ನಿರ್ದೇಶನದ ಚಿತ್ರ ಇದು. ಆಮೇಲೆ ಈ ಜೀವನದಲ್ಲಿ ಒಬ್ಬ ವ್ಯಕ್ತಿ ಕಷ್ಟಪಟ್ಟು ಹೇಗೆ ಹೊಸ ಜೀವನ ಆರಂಭ ಮಾಡ್ಕೋಬಹುದು ಅದ್ರ ಸುತ್ತನೇ ಹೆಂದಿರ್ತಕ್ಕಂತ ಕಥೆ ಇದು. ಅಂದ್ರೆ ಕಷ್ಟಗಳನ್ನ ಎದುರಿಸಿ ಒಬ್ಬ ಅನಾಥನಾಗಿದ್ದನು ಈ ಹೇಗೆ ರೌಡಿ ಆಗಿರ್ತಾನೆ, ಕೊನೆಗೆ ಅವನನ್ನ ಒಬ್ಬ ಹೆಣ್ಮಗಳು ಅವನನ್ನ ಬದಲಾಯಿಸ್ತಕ್ಕಂತದ್ದು, ಬದಲಾಯಿಸಿ ಹೊಸ ಜೀವನ ಕೊಟ್ಟು ಆ ನಂತರ ಅವನ ಜೀವನ ಮತ್ತೆ ಅವನಿಗೆ ಹೊಸ ಜೀವನ ಕಟ್ಕೊಳಕ್ ಬಿಟ್ಕೊಡೋದೇ ಇಲ್ಲ ಜನ, ಮತ್ತೆ ಅವನನ್ನ ಅಲ್ಲಿಗೆ ತಂದು ನಿಲ್ಲಿಸ್ತಾರೆ ಕೊನೆಗೆ ಅಂತಕ್ಕಂಥದ್ದು ಅಂತ ನಾನ್ ಅನ್ಕೊಂಡಿರೋದು. ಯಾಕೆಂದ್ರೆ ದುರಂತ ಕೊನೆ ಆಗಿರೋದ್ರಿಂದ ದೀಪಿಕಾ ಕೊನೆಗಲ್ಲಿ ಉಳಿಯಲ್ಲ, ಸತ್ತೋಗ್ಬಿಡ್ತಾರೆ. ಮತ್ತೆ ಅವನ ಅನಾಥ ಆಗಿರ್ತಾನಲ್ಲ ಅದೇ ಜೀವನ ನನ್ ಮಗನಿಗ್ ಬರ್ಬಾರ್ದು ಅಂತ ಹೇಳ್ಬಿಟ್ಟು ಮತ್ತೆ ಆ ಮಗು ಅನಾಥ ಆಗಕ್ ಬಿಡೋದಿಲ್ಲ. ಅವನು
0: ಸಮಯ ಕೂಡ ಮುಗಿತು, ತುಂಬಾ ಚೆನ್ನಾಗಿ ಮಾತಾಡಿದ್ರಿ.
2: ಓಕೆ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್.
0: ನೀವು ಹೊಸ ಜೀವನ ಸಿನಿಮಾವನ್ನ ಎಷ್ಟು ಸರಿ
2: ನೋಡಿದ್ರಿ
0: ಅಂತ ಗೊತ್ತಾಗ್ತಿದೆ.
2: ಇಲ್ಲ, ಒಂದ್ಸರಿ ನೋಡಿದ್ದೆ ನಾನು, ಒಟ್ನಲ್ಲಿ ನನ್ ಕಣ್ಮುಂದೆ ಅದು ಕಥಾ ಸಾರಾಂಶ ಅಂತೂ ಇದೆ.
0: ತುಂಬಾ ಒಳ್ಳೆ ಸಿನಿಮಾ ಅಂತಾನೆ ಹೇಳುವುದು.
2: ಹೌದು ಮೇಡಮ್, ತುಂಬಾ ಜನಪ್ರಿಯ ಚಿತ್ರ, ಅವತ್ತಿಗೆ ಬಹಳ ಪಾಪ್ಯುಲರ್ ಆಗಿತ್ತು.
0: ಹೌದೌದು. ಸೊ ನೀವು ಕೂಡ ಚೆನ್ನಾಗಿ ಮಾತಾಡಿದ್ರಿ, ಥ್ಯಾಂಕ್ ಯು ಸೋ ಮಚ್. ಓಕೆ, ಶಾಂತಿನಿ ಮ್ಯಾಮ್ ಕರೆ ಮಾಡಿದ್ರು. ಒಂದು ಒಳ್ಳೆ ಸಿನಿಮಾ ಕೇಳುಗರೆ, ಹೊಸ ಜೀವನ. ಹೌದು, 1990 ಬಿಡುಗಡೆ ಆದಂತಹ ಈ ಸಿನಿಮಾದಲ್ಲಿ ನಮ್ಮ ಕರಾಟೆ ಕಿಂಗ್ ಶಂಕರ್ ನಾಗ್ ಅವರು ಹಾಗೆ ದೀಪಿಕಾ ಅವರು ಮುದ್ದಾಗಿ ಅಭಿನಯಿಸಿದ್ದಾರೆ. ರಮೇಶ್ ಭಟ್ ಅವರು ಕೂಡ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಇನ್ನು ವಿಶೇಷವಾಗಿ ಒಂದು ಹೆಣ್ಣು ಒಬ್ಬರ ಜೀವನದಲ್ಲಿ ಎಂಟ್ರಿ ಆದ್ರು ಅಂತ ಹೇಳಿದ್ರೆ ಯಾರನ್ನ ಹೇಗೆ ಬೇಕಾದ್ರೂ ಬದಲಾಯಿಸಬಹುದು ಅನ್ನೋದಕ್ಕೆ ಹೊಸ ಜೀವನ ಒಂದು ಉತ್ತಮ ಉದಾಹರಣೆ ಅಂತಾನೆ ಹೇಳ್ಬೋದು. ಇದರಲ್ಲಿ ದೀಪಿಕಾ ಅವರು ಶಂಕರ್ ನಾಗ್ ಅವರ ಜೀವನದಲ್ಲಿ ಹೋದಾಗ ಶಂಕರ್ ನಾಗ್ ಅವರ ಜೀವನನೇ ಬದಲಾಗೋಗುತ್ತೆ. ಹಾಗೆ ಕೆಟ್ಟವರಾಗೋದು ಆಕಸ್ಮಿಕವಾಗಿ ಆಗ್ಬೋದೇನೋ, ಆದ್ರೆ ಅವ್ರು ಒಳ್ಳೆಯರಾಗಕ್ಕೆ ಪ್ರಯತ್ನ ಪಟ್ಟಾಗ ಸಮಾಜ ಕೂಡ ಒಳ್ಳೆಯರಾಗಕ್ಕೇನೆ ಬಿಡಬೇಕು ಅನ್ನೋದನ್ನ ಕೂಡ ಈ ಸಿನಿಮಾದಲ್ಲಿ ನಾವು ನೋಡಬಹುದು. ಇನ್ನು ಈ ಸಿನಿಮಾದ ಹಾಡುಗಳ ಬಗ್ಗೆ ಮಾತಾಡಲೇಬೇಕು. ಅನಾಥ ಮಗುವಾದ ಈ ಹಾಡೇನಿದೆ ಸಿಕ್ಕಾಪಟ್ಟೆ ಫೇಮಸ್ ಸಾಂಗ್ ಅಂತ ಹೇಳ್ಬೋದು. ಯಾರಾದರೂ ಬೇಜಾರಾಗಿ ಕುತ್ಕೊಂಡಿದ್ರೆ ಈ ಹಾಡನ್ನು ಹಾಡ್ತಾ ಇರ್ತಾರೆ. ಹಂಸಲೇಖ ಅವರ ಸಂಗೀತ ಇರುವಂತಹ ಹಾಡು, ಹಾಗೆ ಲಾಲಿ ಲಾಲಿ ಲಾಲಿ ಜೋ ಆ ಹಾಡು ಕೂಡ ತುಂಬ ಚೆನ್ನಾಗಿದೆ. ನನಗೂ ಇದು ಒನ್ ಆಫ್ ದ ಫೇವ್ರೇಟ್ ಸಿನಿಮಾ ಅಂತಲೇ ಹೇಳ್ಬೋದು. ಇನ್ನು 1989 ತಮಿಳು ಚಿತ್ರ ಪುಡೆಯ ಪಾದೈ, ಈ ಒಂದು ಸಿನಿಮಾದ ರಿಮೇಕ್ ಕೂಡ ಆಗಿತ್ತು ಹೊಸ ಜೀವನ. ಹಾಗಿದ್ರೆ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಿದ್ದಾರೆ, ಯಾವ ಸಿನಿಮಾದ ಬಗ್ಗೆ ಮಾತಾಡ್ತಾರೆ ಕೇಳೋಣ. ಹಲೋ
3: ಹಲೋ
0: ನಮಸ್ತೆ.
3: ನಮಸ್ತೆ ಮೇಡಮ್, ಶುಭ ಸಂಜೆ ಅರ್ಪಿತಾ ಮೇಡಮ್ ಅವ್ರಿಗೆ.
0: ಶುಭ ಸಂಜೆ, ಹೇಗಿದ್ದೀರಾ ಸರ್?
3: ಚೆನ್ನಾಗಿದ್ದೀನಿ ಮೇಡಮ್.
0: ಚೆನ್ನಾಗಿದ್ದೀರಾ
3: ಮೇಡಮ್?
0: ಸೂಪರ್. ಸೊ ಮಧ್ಯಾಹ್ನ ಊಟ ಮಾಡಿದ್ರಾ?
3: ಆಯ್ತು ಮೇಡಮ್,
0: ಊಟ ಆಗಿದೆ. ಓಕೆ, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
3: ಕೇಳ್ತಾ ಇದ್ದೆ ಮೇಡಮ್. ಇದು ಒಂದು ಏನೋ ಒಂದು ಸಿನಿಮಾ ಹೇಳ್ತೀರಾ, ಒಂದು ಮಾಹಿತಿ ಹೇಳ್ಬೇಕು.
0: ಒಂದ್ ಸಿನಿಮಾದ ಬಗ್ಗೆ ನೀವು ಒಂದ್ ನಿಮಿಷ ಮಾತಾಡ್ಬೇಕಷ್ಟೇ ಸರ್, ಜಾಸ್ತಿ ಏನ್ ಕಷ್ಟ ಇಲ್ಲ. ಓಕೆನಾ? ಸೊ ನಿಮಗೆ ಒಂದ್ ಸಿನಿಮಾದ ಹೆಸರು ಕೊಡ್ತೀನಿ, ಆ ಸಿನಿಮಾ ಗೊತ್ತಿಲ್ಲ ಅಂದ್ರೆ ಮತ್ತೊಂದ್ ಸಿನಿಮಾ ಆಪ್ಷನ್ ಆಗಿ ಕೊಡ್ತೀನಿ, ಓಕೆನಾ? ಸೊ ನಿಮಗೆ ನಾನು ಈಗ ನೀಡ್ತಾ ಇರುವಂತ ಸಿನಿಮಾ ಗೌರಿ ಗಣೇಶ.
3: ಗೌರಿ ಗಣೇಶ ನೋಡಿದೀನಿ ಮೇಡಮ್ ಸಿನಿಮಾ.
0: ಮಾತಾಡ್ತೀರಾ, ರೆಡಿ ಇದೀರಾ? ಸೊ ನಿಮ್ಮ ಸಮಯ ಶುರು, ಈಗ ಮಾತಾಡಿ ಸರ್.
3: ಮೇಡಮ್, ಗೌರಿ ಗಣೇಶ ಸಿನಿಮಾ ಮುಖ್ಯ ಭೂಮಿಕೆಯಲ್ಲಿ ಅನಂತ್ ನಾಗ್ ಮತ್ತೆ ಮುಖ್ಯಮಂತ್ರಿ ಚಂದ್ರು ಮತ್ತೆ ಗೊತ್ತಾಗ್ತಾ ಇಲ್ಲ ಮೇಡಮ್ ಅವರು
0: ಯಾರಂತ ಗೊತ್ತಾಗ್ತಿಲ್ವಾ? ಶ್ರುತಿ ಇದ್ರಲ್ಲಿ.
3: ಹೌದು ಮೇಡಮ್, ಶ್ರುತಿ ಇದಾರೆ.
0: ಆಮೇಲೆ
3: ಒಳ್ಳೆ ಪುಟ್ಟ ಬಾಲಕ ಯಾರು ಅಂತ ಗೊತ್ತಾಗ್ತಾ ಇಲ್ಲ.
0: ಮಾಸ್ಟರ್ ಆನಂದ್ ಅವರು.
3: ಮಾಸ್ಟರ್ ಆನಂದ್ ಮೇಡಮ್, ಒಳ್ಳೆ ಒಂದು ಒಂದು ಸಾಮಾಜಿಕ ಚಿತ್ರ ಮೇಡಮ್ ಅದು.
0: ಖಂಡಿತ
3: ಒಳ್ಳೆ ಒಳ್ಳೆ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಅಂಶವನ್ನ ತಿಳಿಸ್ಕೊಟ್ಟಂತ ಸಿನಿಮಾ.
0: ಓಕೆ,
3: ಚೆನ್ನಾಗಿದೆ ಮೇಡಮ್. ನೋಡೋದಕ್ಕೆ
0: ನೋಡಕ್ಕೂ ಚೆನ್ನಾಗಿದೆ ಅಲ್ವಾ? ಸೊ ಇದ್ರಲ್ಲಿ ಮಾಸ್ಟರ್ ಆನಂದ್ ಅವರ ಅಭಿನಯ ಏನಿದೆ ಎಲ್ರಿಗೂ ಕೂಡ ಮೆಚ್ಚುಗೆ ಆಗುವಂತದ್ದು ಅಲ್ವಾ? ಆ ಡೈಲಾಗ್ ಎಲ್ಲ ಹೇಳದ್ ಕೇಳಿದೀರಾ? ಡೈಲಾಗ್ ನೆನಪಿದ್ಯಾ? ಓಕೆ, ನಿಮ್ ಸಮಯ ಕೂಡ ಮುಗೀತು. ಒಳ್ಳೆ ಪ್ರಯತ್ನ ಪಟ್ರಿ ಸರ್, ಧನ್ಯವಾದಗಳು ಕರೆ ಮಾಡಿದಕ್ಕೆ. ಎಸ್, ಅನಂತ್ ರಾಜು ಸರ್ ಕರೆ ಮಾಡಿದ್ರು, ಒಳ್ಳೆ ಪ್ರಯತ್ನ ಕೂಡ ಪಟ್ರು. ಇನ್ನು ಈ ಒಂದು ಗೌರಿ ಗಣೇಶ ಸಿನಿಮಾ ಏನಿದೆ, ಅನಂತ್ ನಾಗ್ ಅವರ ಸರ್ ಅವರ ನ್ಯಾಚುರಲ್ ಆಕ್ಟಿಂಗ್ ತುಂಬಾನೇ ಎಂಜಾಯ್ ಮಾಡ್ಬೋದು ಈ ಸಿನಿಮಾದಲ್ಲಿ. ಅಷ್ಟು ಚೆನ್ನಾಗಿ ಅಭಿನಯಿಸಿದರೆ, ವಿಭಿನ್ನವಾಗಿ ತಮಾಷೆಯಲ್ಲಿ ಅಭಿನಯಿಸಿದರೆ. ಇನ್ನು ಅನಂತ್ ನಾಗ್ ಹಾಗೆ ಮಾಸ್ಟರ್ ಆನಂದ್ ಅವರ ಅಪ್ಪ ಮಗನ ಪಾತ್ರ ಏನಿದೆ ಎಲ್ರಿಗೂ ಮಜಾ ಕೊಡುವಂಥದ್ದು. ಇನ್ನು ಇದರಲ್ಲಿ ಶ್ರುತಿಯವರು ವಿಶೇಷ ಅತಿಥಿಯಾಗಿ ಅಭಿನಯಿಸಿದರೆ, ವಿನಯ್ ಪ್ರಸಾದ್ ಅವರು ಕೂಡ ಅಭಿನಯಿಸಿದರೆ, ರಮೇಶ್ ಭಟ್ ಅವರು ಮುಖ್ಯಮಂತ್ರಿ ಚಂದ್ರು ಕೂಡ ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿದರೆ. ಇನ್ನು ಎಚ್ ಎಸ್ ಪಣಿರಾಮಚಂದ್ರ ಅವರು, ಇವರು ಮತ್ತೆ ಅನಂತ್ ನಾಗ್ ಅವರ ಒಂದು ಸೀರೀಸ್, ಒಂದು ಮೂರ್ನಾಲ್ಕು ಸಿನಿಮಾ ಒಟ್ಟಿಗೆ ಬಂತು, ಎಲ್ಲವೂ ಕೂಡ ವಿಭಿನ್ನವಾದಂತಹ ಸಿನಿಮಾಗಳು ಅಂತಾನೆ ಹೇಳ್ಬೋದು. ಗೌರಿ ಗಣೇಶ ಸಿನಿಮಾ ಒಂದು ಡೈರಿಯಲ್ಲಿ, ಒಂದು ನಿಜ ಜೀವನದ ಕಥೆಯನ್ನ ಆಧರಿಸಿ ಸಿನಿಮಾವನ್ನ ಸಾಕ್ತಾ ಹೋಗ್ತಾರೆ. ತುಂಬಾ ಚೆನ್ನಾಗಿರುವಂತಹ ಸಿನಿಮಾ ಕೂಡ ಹೌದು. ಈ ಒಂದು ಸಿನಿಮಾಗೆ ವಿಶ್ವಸಾಗರ್ ಅವರು ನಿರ್ಮಾಣವನ್ನ ಮಾಡಿದ್ರೆ ರಾಜನ್ ನಾಗೇಂದ್ರ ಅವರ ಸಂಗೀತ ಕೂಡ ಇತ್ತು. ಈ ಸಿನಿಮಾ ಅಂತ ನಂಗೆ ಮೊದಲು ನೆನಪಾಗತ್ತೇನು ಗೊತ್ತಾ? ಮಾಸ್ಟರ್ ಆನಂದ್ ಅವರ ಅಭಿನಯ. ಹೌದ್ರಿ, ಅಷ್ಟು ಚಿಕ್ಕ ವಯಸ್ಸಲ್ಲೇ ಎಷ್ಟು ಅದ್ಭುತವಾಗಿ ಅಭಿನಯಿಸಿದ್ರೆ ಅಂದ್ರೆ ಅದು ವಿಭಿನ್ನ ಪಾತ್ರದಲ್ಲಿ ತುಂಬಾ ಖುಷಿಯಾಗುವಂಥದ್ದು. ಹಾಗಿದ್ರೆ ಕಾರ್ಯಕ್ರಮ ಮುಂದುವರಿಸ್ತೀನಿ, ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮವನ್ನ ತೆಗೆದುಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಸಿನಿ ಕಹಾನಿ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
7: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
6: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
7: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
6: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
7: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
6: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
7: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
5: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
0: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸಿನಿ ಕಹಾನಿ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಸಿನಿ ಕಹಾನಿ ಕಾರ್ಯಕ್ರಮದಲ್ಲಿ ಒಂದು ನಿಮಿಷ ಒಂದು ಸಿನಿಮಾ ಅನ್ನೋ ಟಾಪಿಕ್ ನ ತೆಗೆದುಕೊಂಡು ಬಂದಿದೆ. ನಾನು ಕೊಡುವಂತಹ ಸಿನಿಮಾದ ಬಗ್ಗೆ ನೀವು ಒಂದು ನಿಮಿಷಗಳ ಕಾಲ ಮಾತಾಡಬೇಕು, ಇದು ಇವತ್ತಿನ ಚಾಲೆಂಜ್ ಆಗಿರುತ್ತೆ. ಸೊ ನೀವು ಕರೆ ಮಾಡಿ ಮಾತನಾಡಬೇಕಾಗಿರುವಂತಹ ಸಂಖ್ಯೆ 9686096279. ಸಂಖ್ಯೆ ಮತ್ತೊಮ್ಮೆ 9686096279. ಈ ಒಂದು ಸಂಖ್ಯೆಗೆ ಕರೆಯನ್ನ ಮಾಡಿ ಮಾತನಾಡಬಹುದು ಅಂತ ತಿಳಿಸ್ತಾ, ಸೊ ನೆಟ್ವರ್ಕ್ ಇರುವಂತಹ ಜಾಗದಲ್ಲಿ ಕರೆ ಮಾಡಿ ರೇಡಿಯೋ ವಾಲ್ಯೂಮ್ನ ಕಡಿಮೆ ಮಾಡಿಕೊಂಡು ಕರೆ ಮಾಡಿ, ಓಕೆನಾ? ಹಾಗಿದ ಮೇಲೆ ನಮ್ಮ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಿದ್ದಾರೆ ಕೇಳುವ. ಹಲೋ,
8: ಶುಭ ಸಂಜೆ ಮೇಡಮ್.
0: ಶುಭ ಸಂಜೆ ಸರ್, ಹೇಗಿದ್ದೀರಾ?
8: ಆರಾಮಿದ್ದೀರಿ?
0: ಆರಾಮಿದ್ದೀರೇನ್ರಿ? ಹೆಂಗೈತ್ರಿ ನಿಮ್ ಕಡೆ ಮಳೆ? ಕಣ್ಣ ಮುಚ್ಚಾಲೆ ಮಳೆ ಕೂಡ ಕಣ್ಣ
8: ಮುಚ್ಚಾಲೆ. ಅವ್ರವ್ರು ಬಿಟ್ಟೆ ಇವ್ರವ್ರು ಬಿಟ್ಟೆ ಅಂತ.
0: ಒಳ್ಳೆ ಕಂಪಾರಿಸನ್ ಕೊಟ್ರಿ ಸರ್. ಮತ್ತೆ ಕಾಫಿ ಟೀ ಏನಾದ್ರೂ ಆಯ್ತಾ? ಹೇಗೆ?
8: ಇಲ್ಲ, ಇವಾಗ ಹೊರಟಿದ್ದೇವೆ.
0: ಇವಾಗ ಓಕೆ ಸರ್. ಇವತ್ತಿನ ಸಿನಿ ಕಹಾನಿ ಕಾರ್ಯಕ್ರಮದ ವಿಷಯ
8: ಗೊತ್ತಾಯ್ತಾ? ಕೇಳ್ತಾ ಇದ್ದೆ. ಒಂದು ಸಿನಿಮಾ ಒಂದು ನಿಮಿಷ.
0: ಹೌದು. ಸೊ ನಿಮ್ಗೆ ಕೂಡ ಈಗ ಒಂದು ಸಿನಿಮಾದ ಬಗ್ಗೆ ಹೆಸರನ್ನ ಕೊಡ್ತೀನಿ, ಆ ಸಿನಿಮಾದ ಬಗ್ಗೆ ನೀವು ಒಂದು ನಿಮಿಷಗಳ ಕಾಲ ಮಾತಾಡ್ಬೇಕು, ಓಕೆನಾ?
8: ಪ್ರಯತ್ನ ಪಡೋಣ.
0: ಪ್ರಯತ್ನ ಪಡ್ತೀರಾ? ಓಕೆ. ನಿಮ್ಗೆ ನಾನು ನೀಡ್ತಾ ಇರುವಂತ ಸಿನಿಮಾ ಬಂಗಾರದ ಪಂಚರ. ನಿಮ್ಮ ಸಮಯ ಶುರು ಆಗ್ತಾ ಇದೆ ಈಗ. ಸ್ಟಾರ್ಟ್.
8: ಇದು ಬಂಗಾರದ
0: ಪಂಚರ,
8: ಪಂಜರ ಚಲನಚಿತ್ರ. ಇದು ಶುದ್ಧ ಹಳ್ಳಿಯಲ್ಲಿ ಚಿತ್ರೀಕರಿಸಿದ ಚಿತ್ರ ಇದು. ಇದು ತಾರಾಗಣದಲ್ಲಿ ರಾಜ್ಕುಮಾರ್, ಆರತಿ, ಅಶ್ವತ್ ಅವ್ರ ಅಮ್ಮನ ಪಾತ್ರ ಮಾಡಿರೋದು ಯಾರು ಅಂತ ಗೊತ್ತಿಲ್ಲ. ಲಕ್ಷ್ಮಿ ಅಂತ ಇದೆ ಅವ್ರ ತಾಯಿ ಪಾತ್ರ ಮಾಡಿರೋದು.
0: ಲೋಕನಾಥ್ ಅವ್ರು ಕೂಡ ಇದಾರೆ.
8: ಲೋಕನಾಥ್ ಇದಾರೆ, ಬಾಲಕೃಷ್ಣ ಅವ್ರು ಇದಾರೆ. ತುಂಬಾ ಚೆನ್ನಾಗಿದೆ. ಒಂದು ರಾಜ್ಕುಮಾರ್ ಅವರು ಮುಗ್ಧವಾದ ಪಾತ್ರ ಮಾಡಿದ್ದಾರೆ ಅದರಲ್ಲಿ. ಒಂದು ಇದರಲ್ಲಿ ಬೆನ್ನು ಉಜ್ಬೇಕಾರೆ ಹೊಳೆಯಲ್ಲಿ ಸ್ನಾನ ಮಾಡ್ತಾ ಇರ್ತಾರೆ, ಅವಾಗ ಅವ್ರ ಅಮ್ಮ ತಾಯಿ ಬೆನ್ ತಿಕ್ಬೇಕಾರೆ ಪಿಕ್ಕಾಕೆ ಬಿಡ್ತಾ ಇರಲ್ಲ, ಒಬ್ಬಟ್ಟು ಕೊಡ್ತೇನೆ ಎಂದಾಗ ಹಂಗಾರ ಜೋರ ಗುಜ್ಜು ಜೋರ ಗುಜ್ಜು ಉಜ್ಜು ಉಜ್ಜು ಅಂತ ಹೇಳಿ ಬೆನ್ ಕೊಡೋದಾಗಿರ್ಬೋದು. ಮುಗ್ಧರ ಪಾತ್ರದಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ.
0: ಹೌದು.
8: ಇದು ಈ ಚಿತ್ರ ಏನ್ ಹೇಳುತ್ತೆ ಅಂದ್ರೆ, ನಾವ್ ಏನೇ ಎಷ್ಟೇ ಸೌಕರ್ಯಕ್ಕೆ ಆಗ್ಲಿ ಒಂದು ಸಿರಿತನದಲ್ಲಿ ಇಟ್ರು, ನಾವ್ ಎಲ್ಲಿ ವಾಸವಾಗಿರುತ್ತೇವೋ ನಮ್ಮ ಹಳ್ಳಿ ನಾಡೆ ಚಂದ ಅನ್ನೋ ಒಂದು ಚಿತ್ರಕಥೆಯಲ್ಲಿ ತೋರಿಸ್ಕೊಡಕ್ಕೆ ತುಂಬಾ ಚೆನ್ನಾಗಿ ಪ್ರಯತ್ನ ಪಟ್ಟಿದ್ದಾರೆ ಇದರಲ್ಲಿ.
0: ಸೂಪರ್. ನಿಮ್ ಸಮಯ ಮುಗೀತು, ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಸರ್.
8: ಅಲ್ಲ, ಚಿತ್ರ ಆಗಿದೆ ಮೇಡಮ್, ಅದ್ ನೋಡಿ ಎಷ್ಟು ಸರಿ ನೋಡಿದ್ರು ನೋಡ್ತಾನೆ
0: ಇರ್ಬೇಕು.
8: ಅದರಲ್ಲಿ ಒಂದು ಹಳ್ಳಿಯಲ್ಲಿ ಒಂದು ಇದು ಇದೆಯಲ್ಲ, ಒಂದು ಒಂದು ಹಾಡಿದೆ, ಅದು ತುಂಬಾ ಚೆನ್ನಾಗಿದೆ.
0: ಅದು ಕರೆ ಮಾಡಿದಕ್ಕೆ
8: ಅವಕಾಶ ಕೊಟ್ಟಿಕ್ಕೆ ಧನ್ಯವಾದಗಳು ಮೇಡಮ್.
0: ಷಡಾಕ್ಷರಿ ಸರ್ ಕರೆ ಮಾಡಿದ್ರು, ಅವ್ರಿಗೆ ಬಂಗಾರದ ಪಂಚರ ಸಿನಿಮಾ ಸಿಕ್ಕಿತ್ತು, ತುಂಬಾ ಚೆನ್ನಾಗಿ ಮಾತಾಡಿದ್ರು. ಇನ್ನು 1974 ಈ ಸಿನಿಮಾ ಬಿಡುಗಡೆ ಆಯ್ತು. ಕೇಳುಗರೆ, ವಿ ಸೋಮಶೇಖರ್ ಅವರ ನಿರ್ದೇಶನ ಇರುವಂತಹ ಸಿನಿಮಾ, ರಾಜಶಂಕರ್ ಅವರ ನಿರ್ಮಾಣ ಇರುವಂತಹ ಸಿನಿಮಾ. ಇನ್ನು ರಾಜ್ಕುಮಾರ್ ಅವರು, ಆರತಿ ಅವರು, ಕೆ ಎಸ್ ಅಶ್ವಥ್ ಅವರು, ಪಂಡ್ರಿಬಾಯ್ ಅವರು, ಲೋಕನಾಥ್ ಅವರು ಒಟ್ಟಿಗೆ ಅಭಿನಯಿಸಿದರೆ, ವಿಶೇಷವಾಗಿ ಈ ಸಿನಿಮಾ ನೋಡುವಾಗ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯ ಇದೆಯಲ್ಲ, ಎಲ್ಲರನ್ನು ಆಕರ್ಷಿಸುತ್ತೆ. ಅರೆ, ಅಣ್ಣವರು ಈ ರೀತಿ ಕೂಡ ಅಭಿನಯಿಸಬಹುದಾ ಅಂತ ಅನಿಸುತ್ತೆ. ಇನ್ನು ಈ ಸಿನಿಮಾದ ಹೆಸರೇ ಹೇಳ್ತಾ ಇದೆ, ನಮಗೆ ಎಷ್ಟೇ ಒಂದು ಅನುಕೂಲತೆ ಇದ್ರೂ ಕೂಡ ಅದು ಮಿತಿ ಮೀರಬಾರದು ಅಂತ. ಈಗ ಬಂಗಾರದ ಪಂಜರ ಅಂತ ಹೇಳಿ ಅದ್ರೊಳಗೆ ಇರೋಕ್ಕಾಗಲ್ಲ ಅಲ್ವಾ? ನಮಗೆ ಆದಂಥ ಒಂದಿಷ್ಟು ಫ್ರೀಡಮ್ ಬೇಕು, ನಾವು ಇಷ್ಟ ಬಂದಂತೆ ಕೂಡ ಬದುಕಬೇಕು, ಯಾರೋ ಒಂದು ಫೋರ್ಸಿಗೋಸ್ಕರ ನಾವು ಬದುಕೋಕ್ಕಾಗಲ್ಲ ಅಂತ ಈ ಒಂದು ಸಿನಿಮಾ ತುಂಬ ಚೆನ್ನಾಗಿ ತೋರಿಸುತ್ತೆ. ಸೊ ಬಂಗಾರದ ಪಂಜರದಲ್ಲಿ ರಾಜ್ಕುಮಾರ್ ಕೂಡ ಅಷ್ಟೇ ಮುಗ್ಧ ರೀತಿಯಲ್ಲಿ ಅಭಿನಯಿಸಿದ್ದಾರೆ. ಹಾಗಿದ್ರೆ ಸಿನಿಮಾ ನೀವು ಇನ್ನೊಮ್ಮೆ ನೋಡಿ ಅಂತ ತಿಳಿಸ್ತಾ, ನಮ್ಮ ನೆಕ್ಸ್ಟ್ ಕಾಲರ್ ಅಳಿತಾರೆ. ಯಾರು, ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳುವ. ಹಲೋ,
9: ನಮಸ್ತೆ ಮೇಡಮ್.
0: ನಮಸ್ತೆ ಸರ್, ಹೇಗಿದ್ದೀರಾ?
9: ನಾ ಸೂಪರ್ ಆಗಿದೆ ಮೇಡಮ್. ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್.
0: ಸುಬ್ರಹ್ಮಣ್ಯ ಜಯಂತ್ ಅವ್ರೆ, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
9: ಗೊತ್ತಾಯ್ತು ಮೇಡಮ್, ನನ್ಗೆ ಗೊತ್ತಿದ್ರೆ ಹೇಳ್ತೀನಿ ಮೇಡಮ್. ಚಿತ್ರ ನೋಡಿದ್ರೆ ನಾನು ತುಂಬಾ ವರ್ಷ ಆಯ್ತು ನೋಡಿ.
0: ಓಕೆ
9: ಆಯ್ತು, ಹೇಳಿ ಮೇಡಮ್ ಯಾವ ಚಿತ್ರ ಅಂತ ಹೇಳಿ ನೋಡೋಣ.
0: ಸೊ ನಿಮಗೆ ನಾನು ನೀಡೋದು ಒಂದು ನಿಮಿಷಗಳ ಕಾಲಾವಕಾಶ, ಓಕೆನಾ?
9: ಆಯ್ತು ಮೇಡಮ್.
0: ಸೊ ನಿಮ್ಗೆ ಸಿಗ್ತಾ ಇರುವಂತ ಸಿನಿಮಾ, ಎಲ್ಲರ ನೆಚ್ಚಿನ ಸಿನಿಮಾ ಯಜಮಾನ. ನಿಮ್ಮ ಸಮಯ ಶುರು ಈಗ.
9: ಚಿತ್ರದಲ್ಲಿ 4 ಜನ ಅಣ್ಣ ತಮ್ಮದಿ ಇರ್ತಾರ ಮೇಡಮ್. 4 ಜನ ಅಣ್ಣ ತಮ್ಮದಿರಲ್ಲಿ ಅಣ್ಣ ಬಂದು ಅಣ್ಣ ಮನೆ ಜವಾಬ್ದಾರಿ ವಹಿಸ್ಕೊಂಡು ತಮ್ಮದಿರ್ನೆಲ್ಲ ಸಾಕ್ತಾನೆ. ನಂತರ ಒಂದ್ ಹುಡುಗಿನ ಪ್ರೀತಿ ಅವಳು ತಮ್ಮದಿರ್ಗೆ ದೂರ ಮಾಡ್ತಾರೆ ಅಂತ ಗೊತ್ತಾಗಿ ಬೇಡ ಅಂತ ಹೇಳಿ ದೂರ ಇಡ್ತಾರೆ. ಇದಕ್ಕೆ ಸಾಹಿತ್ಯಗಳನ್ನೆಲ್ಲ ಕೆ ಕಲ್ಯಾಣ್ ಅವ್ರು ಬರ್ದಿದ್ದಾರೆ, ಸಂಗೀತ ಬಂದು ದೇವಾರ್ ನೀಡಿದ್ದಾರೆ. ಓ ಮೈನಾ ಓ ಮೈನಾ ಈ ಗೀತ ಇದೆ, ನಮ್ಮ ಮನೆಯಲ್ಲಿ ದಿನವೂ ಮಿರಕೋ ಚೈತ್ರವೇ ಈ ಗೀತ ಇದೆ, ನವಿಲೇ ಪಂಚರಂಗಿ ನವಿಲೇ ಈ ಗೀತ ಇದೆ. ಇದಕ್ಕೆ ಇದು ಗಾಯಕರು ಬಂದು ಇದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಕೆ ಎಸ್ ಚಿತ್ರಮ್ಮ, ನಂತರ ದೇವನ್ ಕೂಡ ಆಡಿದ್ದಾರೆ. ಇದ್ರ ಒಂದು ಸಾಂತರಿಕ ಚಿತ್ರ ಅಂತ ಹೇಳ್ಬೋದು ಮೇಡಮ್. ಅಣ್ಣ ತಮ್ದ ಕಡೆಗೆ ಅಣ್ಣನ್ಗೆ ಈ ತರ ಹಿಂಗ ಕಳ್ಳತನ ಅಪ್ಪನ ಬಂದಾಗ ನಾನು ಹೆಂಗ ಅರೆಸ್ಟ್ ಮಾಡೋದು ಅಂತ ಹೇಳಿ ಕೆಲ್ಸನೇ ಬೇಡ ಅಂತ ತಮ್ಮ ಕಾಲಕ್ಕೆ ಬೀಳುವಂತ ಚಿತ್ರ ಮೇಡಮ್. ಹಲೋ
0: ಸರ್, ನಿಮ್ ಸಮಯ ಮುಗಿಯಿತು.
9: ಮುಖ್ಯ ಪಾತ್ರದಲ್ಲಿ ಪವಿತ್ರ, ಲೋಕೇಶ್, ವಿಷ್ಣುವರ್ಧನ್, ಉಮಾಶ್ರೀ ಎಲ್ಲ ನೆಟ್ಟಿದ್ದಾರೆ ಮೇಡಮ್.
0: ಖಂಡಿತ ಖಂಡಿತ, ಚೆನ್ನಾಗಿ ಮಾತಾಡಿದ್ರಿ ಸರ್.
9: ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಪಾಸ್ ಆಗಿದ್ದೀನ ಮೇಡಮ್.
0: ಪಾಸ್ ಪಾಸ್ ಫಸ್ಟ್ ಕ್ಲಾಸ್ ಪಾಸ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಓಕೆ, ಸುಬ್ರಹ್ಮಣ್ಯ ಅವರು ಬ್ಯಾಂಗ್ಳೂರಿಂದ ಕರೆ ಮಾಡಿದ್ರು. ಹೌದು, ಯಜಮಾನ ಸಿನಿಮಾ ಎಲ್ಲರ ಒಂದು ಅಚ್ಚುಮೆಚ್ಚಿನ ಸಿನಿಮಾ ಅಂತಾನೆ ಹೇಳ್ಬೋದು. 2000ರಲ್ಲಿ ಬಿಡುಗಡೆ ಆದಂಥ ಸಿನಿಮಾವನ್ನು ಪಿ ಶೇಷಾದ್ರಿ ಅವರು ಹಾಗೆ ರಾಧಾ ಭಾರತಿ ಅವರು ನಿರ್ದೇಶಿಸಿದ್ರು. ಅಣ್ಣ ತಮ್ಮಂದರು ಹೇಗಿರಬೇಕು ಅಂದರೆ ಯಜಮಾನ ಸಿನಿಮಾ ನೋಡಿ ಕಲ್ತ್ಕೋಬೇಕು ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ ಸಿನಿಮಾ. ಅಣ್ಣ ತಮ್ಮನ ಬಾಂಧವ್ಯರ ಬಗ್ಗೆ ತೋರಿಸುವಂಥ ಸಿನಿಮಾ. ಇನ್ನು ವಿಷ್ಣುವರ್ಧನ್ ಅವರು, ಪ್ರೇಮ ಅವರು ಒಟ್ಟಿಗೆ ಅಭಿನಯಿಸಿದರೆ, ಶಶಿಕುಮಾರ್ ಅವರು, ಅಭಿಜಿತ್ ಅವರು ಎಲ್ಲರೂ ಮುಖ್ಯ ಭೂಮಿಕೆಯಲ್ಲಿ ಅಭಿನಯಿಸಿದ್ದಾರೆ. ವಿಷ್ಣುವರ್ಧನ್ ಅವರು ಡಬಲ್ ಆಕ್ಟಿಂಗ್ ಅಲ್ಲಿ ಅಭಿನಯಿಸಿದ್ರು ಕೂಡ ಎರಡೂ ಪಾತ್ರ ಕೂಡ ಅಷ್ಟೇ ತೂಕವಾಗಿರುವಂತಹ ಪಾತ್ರ ಅಂತಾನೆ ಹೇಳ್ಬೋದು. ನಾನಾಗ್ಲೇ ಹೇಳ್ತಿದ್ದೆ, ಅಣ್ಣ ತಮ್ಮಂದ್ರ ಪ್ರೀತಿಯ ಬಾಂಧವ್ಯದ ಸಿನಿಮಾ ಅಂತಾನೆ ಹೇಳುವುದು. ಈಗಲೂ ಯಜಮಾನ ಸಿನಿಮಾ ಟಿವಿಯಲ್ಲಿ ಬಂತು ಅಂದ್ರೆ ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಾ ಇರ್ತೀವ್ರಿ, ಅಷ್ಟು ಚೆನ್ನಾಗಿರುತ್ತೆ ಆ ಸಿನಿಮಾ. ಒಂದು ಬಾಂಧವ್ಯವನ್ನ ಬೆಸೆಯುವಂತಹ ಸಿನಿಮಾ ಅಂತಾನೆ ಹೇಳ್ಬೋದು. ನನಗೂ ತುಂಬಾ ಇಷ್ಟ ಯಜಮಾನ ಸಿನಿಮಾ. ಸೊ ಕೇಳುಗರೆ, ಇವತ್ತು ಇನ್ನೊಂದು ವಿಷಯ ಹೇಳಬೇಕು. ಏನಪ್ಪ ಅಂದ್ರೆ, ನಾವು ರಾಮಾಯಣ ಮಹಾಭಾರತ ಇತರ ಶ್ರೇಷ್ಠ ಗ್ರಂಥಗಳನ್ನ ಓದಿದೀವಿ, ಹಾಗೆ ಸೀರಿಯಲ್ ಮುಖಾಂತರ ಕೂಡ ಕೇಳಿದೀವಿ. ಈಗ ಮತ್ತೆ ರಾಮಾಯಣ ಅನ್ನೋ ಒಂದು ಸಿನಿಮಾ ಬಿಡುಗಡೆ ಆಗಕ್ಕೆ ತಯಾರಾಗಿದೆ. ಆದರೆ ಆ ಸಿನಿಮಾದ ಟ್ರೈಲರ್ನ ನೀವು ಒಮ್ಮೆ ಕೇಳ್ಕೊಂಡು ಬರಲೇಬೇಕು. ಯಾಕಪ್ಪ ಅಂದರೆ, ನಿನ್ನೆ ಮುಂಜಾನೆ 4:15 ಬ್ರಾಹ್ಮಿ ಮುಹೂರ್ತದಲ್ಲಿ ರಾಮಾಯಣ ಸಿನಿಮಾದ ಟ್ರೈಲರ್ ಬಿಡುಗಡೆ ಮಾಡಿದ್ದಾರೆ. ಇದು ವಿಶೇಷವಾದಂಥ ಸಿನಿಮಾ ಆಗಿದ್ದು, ಈ ಸಿನಿಮಾದ ಟ್ರೈಲರ್ನ ಒಮ್ಮೆ ಕೇಳ್ಕೋ ಬನ್ನಿ. ನಂತರದಲ್ಲಿ ಈ ಸಿನಿಮಾದ ಬಗ್ಗೆ ನಿಮ್ಮೊಟ್ಟಿಗೆ ಮಾತಾಡ್ತೀನಿ.
10: ರಾಜಾಧಿರಾಜ

ಸೃಷ್ಟಿಗೆ ಸಂಕಷ್ಟ ಒದಗಿದಾಗಲೆಲ್ಲ ಮಹಾವಿಷ್ಣು ಸ್ವತಃ ಅವತರಿಸಿ ಅದನ್ನು ರಕ್ಷಿಸುತ್ತಾನೆ. ನನ್ನ ಜ್ಯೇಷ್ಠ ಪುತ್ರ.

0: ನಾನು ನಿರ್ಧರಿಸಿ ಆಗಿದೆ. ಒಬ್ಬ ಪುತ್ರನಾಗಿ ನನ್ನ ತಂದೆ ಕೊಟ್ಟ ಮಾತನ್ನು ಪಾಲಿಸುವುದು ನನ್ನ ಕರ್ತವ್ಯ.
1: ನಿನಗೆ 14 ವರ್ಷಗಳ ವನವಾಸ. ವಿವಾಹದ ವೇಳೆಯಲ್ಲಿ ನೀವು ನನಗೆ ಕೊಟ್ಟ ಮಾತು ಮರೆತು ಬಿಟ್ಟಿರಾ? ನಮ್ಮಿಬ್ಬರ ವಿಧಿಯೂ ಒಂದೇ. ಆ ವಿಧಿಲಿಗಿದ್ದ ಏನೇ ಆಗಿರಲಿ, ನನಗೆ

0: ಮನುಷ್ಯಳಾಗಿದ್ದಾಳೆ.
1: ತೀರಿಸಿಕೊಳ್ಳುವುದು ನಿಶ್ಚಿತ. ಶೂರ್ಪಣಖೆ, ರಾಮನ ಮೃತ್ಯು ಘೋರವಾಗಿರುವುದು ಅಪಮಾನ, ಘನಘೋರವಾಗಿರುವುದು.
2: ರಾವಣ ಮೂರು ಲೋಕದ ಅಧಿಪತಿಯಾದರೆ ಆ ಮೂರು ಲೋಕಗಳ ಸಾಕ್ಷಿಯಾಗಿ ಅವನನ್ನು ವಧಿಸುತ್ತೇನೆ. ನನ್ನ ಸೀತೆಯನ್ನು ನಾನು ಮರಳಿ ಕರೆ ತರುತ್ತೇನೆ.

0: ಓಕೆ, ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ, ಇದು ರಾಮಾಯಣ ಸಿನಿಮಾದ ಟ್ರೈಲರ್ ಆಗಿದ್ದು, ಈ ಸಿನಿಮಾವನ್ನು ನಿನ್ನೆ ಬೆಳಗ್ಗೆ 4:15 ಈ ಸಿನಿಮಾದ ಟ್ರೈಲರ್ನ ಬಿಡುಗಡೆ ಮಾಡಿದ್ದಾರೆ. ನಾನಾಗಲೇ ಹೇಳ್ತಿದ್ದೆ, ರಾಮಾಯಣ ಎಷ್ಟೋ ಬಾರಿ ಕೇಳಿರ್ತೀವಿ, ಎಷ್ಟೋ ಬಾರಿ ಓದಿರ್ತೀವಿ, ಅದು ಸಿನಿಮಾ ಮುಖಾಂತರ ಬಂದಾಗ ಮತ್ತಷ್ಟು ಕುತೂಹಲ ಅನಿಸುತ್ತೆ ಅಲ್ವಾ. ಅಯೋಧ್ಯೆಯ ಭವ್ಯ ಅರಮನೆಗಳಾಗಿರ್ಬೋದು, ದಂಡಾಕಾರಿನಿದ ರುದ್ರ ರಮಣೀಯ ಪರಿಸರ ಕಣ್ಣಿಗೆ ಹಬ್ಬವೆನಿಸುತ್ತೆ. ಆಸ್ಕರ್ ಪ್ರಶಸ್ತಿ ವಿಜೇತ DNEG ಸಂಸ್ಥೆಯ ಅತ್ಯಾಧುನಿಕ ಗ್ರಾಫಿಕ್ಸ್ ತಂತ್ರಜ್ಞಾನ ಬಳಕೆಯಾಗಿರೋದು ಈ ಸಿನಿಮಾದ ವಿಶೇಷ ಅಂತಾನೆ ಹೇಳ್ಬೋದು. ಇನ್ನು ಹಾಲಿವುಡ್ ಚಿತ್ರಗಳಾದಂಥ ಅವತಾರ್, ಲಾರ್ಡ್ ಆಫ್ ದಿ ರಿಂಗ್ಸ್ ದೃಶ್ಯಗಳ ಗುಣಮಟ್ಟಕ್ಕೆ ಸರಿಸಾಟಿಯಾಗಿ ನಿಲ್ಲುವಂತಿದೆ ಈ ಸಿನಿಮಾಗಳು. ಹಾಗೆ ಒಳ್ಳೆ ಪ್ರಕ್ರಿಯೆಗಳು ಕೂಡ ಬಂದಿದೆ. ಈ ರಾಮಾಯಣ ಸಿನಿಮಾ ಟ್ರೈಲರ್ನ ನೋಡುವಾಗ ಶ್ರೀರಾಮನ ಪಾತ್ರ ತುಂಬಾನೇ ಅದ್ಭುತವಾಗಿದೆ. ನಟ ರಣಬೀರ್ ಕಪೂರ್ ಅವರು ಇವರು ಈ ಒಂದು ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಜೊತೆಗೆ ದಿವ್ಯವಾಗಿ ಶಾಂತ ಗಂಭೀರ ನೋಟ ಇವರ ಪ್ರೇಕ್ಷಕರ ಮನ ಗೆದ್ದಿದೆ. ಇನ್ನು ಸೀತೆಯಾಗಿ ನಟಿ ಸಾಯಿ ಪಲ್ಲವಿ ಅವರು ಅಭಿನಯಿಸಿದರೆ, ವಿಶೇಷವಾಗಿ ಲಂಕಾಧಿಪತಿ ರಾವಣನಾಗಿ ರಾಕಿಂಗ್ ಸ್ಟಾರ್ ಯಶ್ ಅವರು ಈ ಸಿನಿಮಾದಲ್ಲಿ ಅಭಿನಯಿಸಿದರೆ. ಇನ್ನು ಈ ಸಿನಿಮಾ ತುಂಬಾನೇ ಎಕ್ಸ್ಪೆಕ್ಟೇಷನ್ನ ಇಟ್ಕೊಂಡಿದ್ದಾರೆ, ಯಾವಾಗ ಬಿಡುಗಡೆ ಆಗುತ್ತೆ, ಇನ್ನು ಸಿನಿಮಾ ಹೇಗಿದೆ ಏನು ಅಂತ ಹೇಳಿ. ಸೊ ದೀಪಾವಳಿಗೆ ಈ ಸಿನಿಮಾ ಬಿಡುಗಡೆ ಆಗುತ್ತೆ ಅಂತ ಹೇಳಿದರೆ, ನಾವು ಕೂಡ ಈ ಸಿನಿಮಾವನ್ನು ಕಾತುರದಿಂದ ನೋಡೋಕೆ ಕಾಯ್ತಾ ಇದ್ದೀವಿ. ಯಾಕಂದರೆ ರಾಕಿಂಗ್ ಸ್ಟಾರ್ ಯಶ್ ಅವರು ಮಾಡಿರುವಂಥ ಸಿನಿಮಾಗಳ ಪೈಕಿ ಎಲ್ಲ ವಿಭಿನ್ನವಾಗಿದೆ. ಆದರೆ ನಮ್ಮ ಕನ್ನಡದ ಒಬ್ಬ ನಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ಅಂದರೆ ತುಂಬ ಖುಷಿಯಾಗುತ್ತೆ. ಅದು ರಾವಣನ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಈ ಸಿನಿಮಾಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಕೂಡ ಆಲ್ ದ ವೆರಿ ಬೆಸ್ಟ್ ತಿಳಿಸ್ತಾ. ಸೊ ಕೇಳುಗರೆ, ಇದರೊಂದಿಗೆ ಇವತ್ತಿನ ಸಿನಿ ಕಹಾನಿ ಕಾರ್ಯಕ್ರಮ ಮುಗಿಸು ಸಮಯ ಕೂಡ ಬಂದಿದೆ. ನಾನು ನಿಮ್ಮ RJ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಹಾಗಿದ್ಮೇಲೆ ಕಾರ್ಯಕ್ರಮ ಹೇಗನ್ನಿಸ್ತು, ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686609269 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ಹೋಗ್ಬರ್ತೀನಿ. ಯಾವಾಗ್ಲೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ. ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಕೇಳಿರಿ ಪ್ರತಿ ಕ್ಷಣ ಕ್ಷಣದ ಧ್ವನಿವೆ, ಕೇಳುತ್ತ ಕೇಳುತ್ತ ಕಲಿಯಿರಿ.
2: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
3: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ಮ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
2: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
3: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಕೇಳಿರಿ ಪ್ರತಿ ಕ್ಷಣ ಕ್ಷಣದ ಧ್ವನಿವೆ, ಕೇಳುತ್ತ ಕೇಳುತ್ತ ಕಲಿಯಿರಿ.
4: ಮಗ, ಅದೇ ಕೆಲಸ, ಅದೇ ಸ್ಯಾಲರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
3: ಓಕೆ,
5: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
3: ಓಕೆ,
6: ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
7: ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
3: ಓಕೆ ಡ್ಯೂಡ್,
8: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
3: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ,
8: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
9: ಬೆಳ್ಳಂಬೆಳಗ್ಗೆ 6 ಗಂಟೆಗೆ ಸ್ನಾನಕ್ಕೆ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡು ಹೋದ್ರು ಏನೋ, ಅಲ್ಲಿ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜೀವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
10: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
11: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
12: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
11: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
13: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಪೇಟೆ ಸಂಚಾರ ಕಾರ್ಯಕ್ರಮ. ಶಿವಮೊಗ್ಗ ಬಿಲ್ಡರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಶಿವಮೊಗ್ಗ ಶಾಖೆ, ವಾಸನ್ ಐ ಹಾಸ್ಪಿಟಲ್ ಹಾಗೂ ಫ್ರಾನ್ಸ್ ಫಾರ್ಮಾ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಆಗಸ್ಟ್ 1ರಂದು ಬೆಳಗ್ಗೆ 10ರಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಶಿವಮೊಗ್ಗ ನಗರದ ವಿನೋಬನಗರ ಚಾನಲ್ ಹತ್ತಿರ ಇರುವ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಬೃಹತ್ ಉಚಿತ ಕಣ್ಣಿನ ಹಾಗೂ ಸಾರ್ವಜನಿಕ ಆರೋಗ್ಯ ತಪಾಸಣಾ ಶಿಬಿರ ನಡೆಯಲಿದೆ ಎಂದು ಬಿಲ್ಡರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ನಾರಾಯಣ್ ವಿ ತಿಳಿಸಿದ್ದಾರೆ. ಶಿಬಿರದಲ್ಲಿ ನುರಿತ ವೈದ್ಯರ ತಂಡದಿಂದ ರಕ್ತದೊತ್ತಡ ಮತ್ತು ಮಧುಮೇಹ ಉಚಿತ ತಪಾಸಣೆ, ಅತ್ಯಾಧುನಿಕ ಎಆರ್ ಯಂತ್ರದ ಮೂಲಕ ಕಂಪ್ಯೂಟರೀಕೃತ ಕಣ್ಣಿನ ಪರೀಕ್ಷೆ, ದೂರದೃಷ್ಟಿ ಮತ್ತು ಸಮೀಪ ದೃಷ್ಟಿ ತಪಾಸಣೆ, ಕಣ್ಣಿನ ಆರೈಕೆ ಕುರಿತು ಉಚಿತ ಸಲಹೆ ಹಾಗೂ ಕುಟುಂಬದ ಸದಸ್ಯರಿಗಾಗಿ ಉಚಿತ ತಪಾಸಣಾ ಕೂಪನ್ ವಿತರಿಸಲಾಗುತ್ತದೆ. ಜೊತೆಗೆ ಕನ್ನಡಕ ಖರೀದಿಯಲ್ಲಿ ವಿಶೇಷ ರಿಯಾಯಿತಿಯೂ ದೊರೆಯಲಿದೆ. ಯಶಸ್ವಿನಿ ಕಾರ್ಡುದಾರರಿಗೆ ಉಚಿತ ನೇತ್ರ ಶಸ್ತ್ರಚಿಕಿತ್ಸೆ ಹಾಗೂ ಶಸ್ತ್ರಚಿಕಿತ್ಸೆ ಪೂರ್ವ ಪರೀಕ್ಷೆಗಳು ಉಚಿತವಾಗಿ ನಡೆಸಲಾಗುತ್ತದೆ. ಯಶಸ್ವಿನಿ ಕಾರ್ಡ್ ಇಲ್ಲದವರಿಗೆ ಶಸ್ತ್ರಚಿಕಿತ್ಸೆ ಪೂರ್ವ ಪರೀಕ್ಷೆಗಳಲ್ಲಿ ವಿಶೇಷ ರಿಯಾಯಿತಿ ನೀಡಲಾಗುತ್ತದೆ. ಫೇಕೋ ತಂತ್ರಜ್ಞಾನದ ಮೂಲಕ ಚುಚ್ಚುಮದ್ದು, ಹೊಲಿಗೆ, ಬ್ಯಾಂಡೇಜ್ ಇಲ್ಲದೆ ನೋವಿಲ್ಲದ ಪೊರೆ ಶಸ್ತ್ರಚಿಕಿತ್ಸೆಯ ಸೌಲಭ್ಯವೂ ಲಭ್ಯವಿದೆ. ಶಿವಮೊಗ್ಗ ನಗರದ ಹಾಗೂ ಸುತ್ತಮುತ್ತಲಿನ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಶಿಬಿರದಲ್ಲಿ ಭಾಗವಹಿಸಿ ಉಚಿತ ಆರೋಗ್ಯ ಸೇವೆಯ ಪ್ರಯೋಜನ ಪಡೆಯುವಂತೆ ಸಂಘದ ಅಧ್ಯಕ್ಷ ನಾರಾಯಣ್ ವಿ ಮನವಿ ಮಾಡಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ 735-39-92-000 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದಾಗಿದೆ. ಮುಂದಿನ ವಿವರ. ಜುಲೈ ಮಾಸವನ್ನು ಅಂತಾರಾಷ್ಟ್ರೀಯ ರೋಟರಿ ಸಂಸ್ಥೆಯು ತಾಯಿ ಮತ್ತು ಮಗುವಿನ ಆರೈಕೆಗೆ ನಿಗದಿಪಡಿಸಿದ್ದು, ಅದರಂತೆ ಸುಮಾರು 60 ಗರ್ಭಿಣಿಯರಿಗೆ ಕ್ಲಬ್ ವತಿಯಿಂದ ಪ್ರೋಟೀನ್ ಕಿಟ್ ಮತ್ತು ಮಾರ್ಗದರ್ಶನ ಕೈಪಿಡಿ ನೀಡಲಾಗುತ್ತಿದೆ. ಆದ್ದರಿಂದ ವೈದ್ಯಕೀಯ ಸಲಹೆ ಪಾಲಿಸುವಂತೆ ತಿಳಿಸಿದರು. ರೋಟರಿ ಕ್ಲಬ್ ಶಿವಮೊಗ್ಗ ಜೂಬ್ಲಿಯು ತಾಲೂಕು ಆರೋಗ್ಯ ಇಲಾಖೆಯ ಸಹಯೋಗದಲ್ಲಿ ತಾಯಿ ಮತ್ತು ಮಕ್ಕಳ ಆರೋಗ್ಯ ಕಾರ್ಯಕ್ರಮವನ್ನು ವಿದ್ಯಾನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆವರಣದಲ್ಲಿ ಆಯೋಜಿಸಿದ್ದ ಆರೋಗ್ಯ ಮಾಹಿತಿ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯವನ್ನು ಕಾಪಾಡುವ ಮಹತ್ವವನ್ನು ಜೀಜಾಬಾಯಿ, ಶಿವಾಜಿ, ಸುಭದ್ರ, ಅಭಿಮನ್ಯುವಿನ ಪ್ರಸಂಗಗಳ ಉದಾಹರಣೆಗಳಿಂದ ವಿವರಿಸಿದರು. ಗರ್ಭದಿಂದಲೇ ಮಗುವಿನ ಸಂಸ್ಕಾರ ನೀಡುವಲ್ಲಿ ತಾಯಿಯ ಪಾತ್ರವನ್ನು ವಿವರಿಸಿ ತಮ್ಮ ಕುಟುಂಬಕ್ಕಷ್ಟೇ ಅಲ್ಲದೆ ಸಮಾಜಕ್ಕೆ ಉತ್ತಮ ಸಂತಾನ ಕೊಡುವ ಮಹತ್ತರ ಆಶಯ ವ್ಯಕ್ತಪಡಿಸಿದರು. ಡಾಕ್ಟರ್ ಉಮಾದೇವಿಯವರು ಗರ್ಭಿಣಿಯರ ಆರೋಗ್ಯದ ಬಗ್ಗೆ ಸವಿವರವಾಗಿ ಸಲಹೆ ನೀಡಿದರು. ಗರ್ಭಾವಸ್ಥೆಯಲ್ಲಿ ಆಹಾರ, ವಿಶ್ರಾಂತಿ ಮತ್ತು ನಿಯಮಿತ ತಪಾಸಣೆಯ ಮಹತ್ವ ತಿಳಿಸಿದರು. ಈ ಸಂದರ್ಭದಲ್ಲಿ ವಿಶೇಷ ಪ್ರೋಟೀನ್ ಪೌಷ್ಟಿಕಾಂಶ ಕಿಟ್ ಪಡೆದ ಗರ್ಭಿಣಿಯರು ಶಿವಮೊಗ್ಗ ಜೂಬ್ಲಿ ರೋಟರ್ ಕ್ಲಬ್ನ ಈ ಮಾನವೀಯ ಸೇವೆಗೆ ಕೃತಜ್ಞತೆ ಸಲ್ಲಿಸಿದರು. ಬಿಎಸ್ ಅಶ್ವಥ್ ಅವರು ಸೇವೆಯ ಮಹತ್ವ ಮತ್ತು ರೋಟರಿ ಸಾಧನೆಯನ್ನು ವಿವರಿಸಿದರು. ಕಾರ್ಯದರ್ಶಿ ನವೀನ್ ಕುಮಾರ್ ವಂದಿಸಿದರು. ಶ್ರೀಮತಿ ಚೇತನಾ ಜವಳಿ, ಭಾರದ್ವಾಜ್, ವೆಂಕಟರಮಣ ಭಟ್, ವಾಗೀಶ್, ಸುಧಾಕರ್, ಉಮಾದೇವಿ, ರಾಜಶೇಖರ್, ರಾಘವೇಂದ್ರ, ಎಸ್ಆರ್ ಲಕ್ಷ್ಮೀನಾರಾಯಣ್, ಅವಿನಾಶ್ ಲಕ್ಷ್ಮೀನಾರಾಯಣ್, ಹರೀಶ್ ಪಾಟೀಲ್ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಡಾಕ್ಟರ್ ಮತ್ತು ಸಿಬ್ಬಂದಿ ವರ್ಗದವರು, ಆಶಾ ಕಾರ್ಯಕರ್ತೆಯರು, ತಾಯಂದಿರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಮುಂದಿನ ವಿವರ. ಮೀನುಗಾರಿಕೆ ಇಲಾಖೆಯು 2026-27 ಸಾಲಿನ ಶಿವಮೊಗ್ಗ ಜಿಲ್ಲಾ ವಲಯ ಯೋಜನೆಯಡಿಯಲ್ಲಿ ಮೀನುಮರಿ ಖರೀದಿಗೆ ಸಹಾಯಧನ ಪಡೆಯಲು ಅರ್ಹ ಫಲಾನುಭವಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಿದೆ. ಸ್ವಂತ ಕೊಳ, ಇಲಾಖೆಯಿಂದ ಗುತ್ತಿಗೆ, ಹರಾಜಿನಲ್ಲಿ ಪಡೆದ ಕೆರೆಯಲ್ಲಿ ವೈಜ್ಞಾನಿಕವಾಗಿ ಮೀನುಮರಿ ಬಿತ್ತನೆ, ಸ್ವಂತ ಕೊಳ ನಿರ್ಮಿಸಿಕೊಂಡು ಮೀನುಮರಿ ಪಾಲನೆಗೆ ಬಳಸಲು ಖರೀದಿಸಿದವರಿಗೆ ಮಾತ್ರ ಸಹಾಯಧನ ನೀಡಲಾಗುವುದು. ಅರ್ಹ ಫಲಾನುಭವಿಗಳು ಅಗತ್ಯ ದಾಖಲೆಗಳೊಂದಿಗೆ ಜಿಲ್ಲಾ ಪಂಚಾಯತ್ ಯೋಜನೆಗಳ ಅಧಿಕೃತ ಪೋರ್ಟಲ್ ಮುಖಾಂತರ ಆನ್ಲೈನ್ನಲ್ಲಿ 15 ಸೆಪ್ಟೆಂಬರ್ರೊಳಗಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ. ಹೆಚ್ಚಿನ ವಿವರಗಳಿಗಾಗಿ ಆಯಾ ತಾಲೂಕಿನ ಮೀನುಗಾರಿಕೆ ಸಹಾಯಕ ನಿರ್ದೇಶಕರ ಕಚೇರಿ ಅಥವಾ ಆಯಾ ತಾಲೂಕು ಮೀನುಗಾರಿಕೆ ಸಹಾಯಕ ನಿರ್ದೇಶಕರ ಮೊಬೈಲ್ ಸಂಖ್ಯೆ ಶಿವಮೊಗ್ಗ 9986040981, ಭದ್ರಾವತಿ 9743370815, ಶಿಕಾರಿಪುರ 9686939028, ಸಾಗರ 9538044365, ಸೊರಬ 9535386449, ತೀರ್ಥಹಳ್ಳಿ 8655132438. ಇವರುಗಳನ್ನು ಸಂಪರ್ಕಿಸುವಂತೆ ಮೀನುಗಾರಿಕೆ ಉಪನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ರಾಜ್ಯದಲ್ಲಿ ಮುಂಗಾರು ಮಳೆಯ ಕೊರತೆಯಿಂದಾಗಿ ಜಲಾಶಯಗಳಲ್ಲಿ ನೀರಿನ ಮಟ್ಟ ಗಣನೀಯವಾಗಿ ಕುಸಿದಿದ್ದು ಜನ ಮತ್ತು ಜಾನುವಾರುಗಳಿಗೆ ಕುಡಿಯುವ ನೀರಿನ ಅಭಾವ ಉಂಟಾಗುವ ಭೀತಿ ಎದುರಾಗಿದೆ. ಈ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಹಾಗೂ ಜಲನೀತಿಯ ಅನ್ವಯ ಜಲಾಶಯಗಳಲ್ಲಿ ಲಭ್ಯವಿರುವ ನೀರನ್ನು ಕೇವಲ ಕುಡಿಯುವ ನೀರಿನ ಉದ್ದೇಶಕ್ಕೆ ಮಾತ್ರ ಬಳಸಲು ಮತ್ತು ಕಾಯ್ದಿರಿಸಲು ಮೈಸೂರು ವಿಭಾಗದ ಜಲಾಶಯ ಯೋಜನೆಯ ಕುಡಿಯುವ ನೀರಿನ ಸಮಿತಿ ಆದೇಶಿಸಿದೆ. ಹವಾಮಾನ ಇಲಾಖೆಯ ಮುನ್ಸೂಚನೆಯಂತೆ ಮುಂಬರುವ ದಿನಗಳಲ್ಲಿ ಎಲ್ ನೀನೋ ಪರಿಣಾಮದಿಂದಾಗಿ ಮತ್ತಷ್ಟು ಮಳೆ ಅಭಾವ ಹಾಗೂ ಬರ ಪರಿಸ್ಥಿತಿ ಎದುರಾಗುವ ಸಾಧ್ಯತೆ ಇದೆ. ಈ ಕುರಿತು ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಮಾನ್ಯ ಮುಖ್ಯಮಂತ್ರಿಗಳು, ಜಲಾಶಯ ನೆಚ್ಚಿಕೊಂಡು ಯಾವುದೇ ರೈತರು ಬೆಳೆ ಹಾಕಬೇಡಿ ಎಂದು ಸ್ಪಷ್ಟ ಎಚ್ಚರಿಕೆ ನೀಡಿದ್ದಾರೆ. ಮೈಸೂರು ವಿಭಾಗದ ವ್ಯಾಪ್ತಿಗೆ ಬರುವ ಕಬಿನಿ, ಹಾರಂಗಿ, ಹೇಮಾವತಿ, ಭದ್ರಾ, ಕೃಷ್ಣರಾಜಸಾಗರ, ನುಗು, ತಾರಕ, ಸುವರ್ಣಾವತಿ, ಚಿಕ್ಕಹೊಳೆ, ಗುಂಡಾಲ್, ಉಡುತೊರೆಹಳ್ಳ, ವಾಟೆಹೊಳೆ ಹಾಗೂ ಯಗಚಿ ಜಲಾಶಯಗಳ ನೀರನ್ನು ಕುಡಿಯುವ ನೀರಿಗಾಗಿ ಮಾತ್ರ ಕಾಯ್ದಿರಿಸಲಾಗುತ್ತದೆ. ಪರಿಸ್ಥಿತಿಯ ಗಂಭೀರತೆಯನ್ನು ಅರ್ಥೈಸಿಕೊಂಡು ರೈತ ಬಾಂಧವರು ಜಲಾಶಯದ ನೀರನ್ನು ಅವಲಂಬಿಸುವ ಬೆಳೆಗಳನ್ನು ಬೆಳೆಯಬಾರದು ಎಂದು ವಿನಂತಿಸಲಾಗಿದೆ. ಕೃಷಿ ಇಲಾಖಾ ಅಧಿಕಾರಿಗಳ ಸಲಹೆಯಂತೆ ಕೇವಲ ಮಳೆ ಆಶ್ರಿತ ಬೆಳೆಗಳನ್ನು ಮಾತ್ರ ಬೆಳೆಯುವಂತೆ ಮೈಸೂರು ವಿಭಾಗದ ಪ್ರಾದೇಶಿಕ ಆಯುಕ್ತರು ಹಾಗೂ ಕುಡಿಯುವ ನೀರಿನ ಸಮಿತಿಯ ಅಧ್ಯಕ್ಷರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ದೇಶ ವಿದೇಶಗಳಲ್ಲಿ ಸಂಚರಿಸಿ ಜನರಲ್ಲಿ ದುಶ್ಚಟಗಳನ್ನೇ ತಮ್ಮ ಜೋಳಿಗೆಯಲ್ಲಿ ಭಿಕ್ಷೆ ರೂಪದಲ್ಲಿ ಸಂಗ್ರಹಿಸಿ ವ್ಯಸನಮುಕ್ತ ಸಮಾಜ ನಿರ್ಮಾಣಕ್ಕೆ ಅವಿರತವಾಗಿ ಶ್ರಮಿಸಿದವರು ಡಾಕ್ಟರ್ ಮಹಾಂತ ಶಿವಯೋಗಿಗಳು. ಇಂತಹ ಮಹಾನ್ ಯೋಗಿಗಳ ಜನ್ಮದಿನವನ್ನು ಆಗಸ್ಟ್ 1 ವ್ಯಸನಮುಕ್ತ ದಿನಾಚರಣೆಯನ್ನಾಗಿ ರಾಜ್ಯಾದ್ಯಂತ ಆಚರಿಸಲಾಗುತ್ತಿದೆ. ಬಾಗಲಕೋಟೆಯ ಜಮಖಂಡಿ ತಾಲೂಕಿನ ಹಿಪ್ಪರಗಿ ಗ್ರಾಮದಲ್ಲಿ ಆಗಸ್ಟ್ 1, 1930 ಜನಿಸಿದ ಡಾಕ್ಟರ್ ಮಹಾಂತ ಶಿವಯೋಗಿಗಳು ತಮ್ಮ 10 ವಯಸ್ಸಿಗೆ ಸವದಿಯ ವಿರಕ್ತ ಮಠದ ಕಿರಿಯ ಸ್ವಾಮಿಗಳಾದರು. ಕಾಶಿಯಲ್ಲಿ ಸಂಸ್ಕೃತ, ಹಿಂದಿ, ಯೋಗ, ಶಾಸ್ತ್ರೀಯ ಸಂಗೀತದಲ್ಲಿ ವಿಶೇಷ ಪರಿಣಿತಿ ಸಾಧಿಸಿದರು. ಉತ್ತರ ಕರ್ನಾಟಕದಲ್ಲಿ ಭೀಕರ ಬರಗಾಲ ಬಂದ ಕಾರಣ ಕಾಶಿಯಿಂದ ಆಗಮಿಸಿ 100+ ಗ್ರಾಮಗಳಲ್ಲಿ ಗಂಜಿ ಕೇಂದ್ರ ಆರಂಭಿಸಿ ದಾಸೋಹ ಮಾಡಿದ್ದು ಮಾತ್ರವಲ್ಲದೆ ಗೋಶಾಲೆಗಳನ್ನು ಆರಂಭಿಸಿ ಮೇವು ಮತ್ತು ನೀರಿನ ವ್ಯವಸ್ಥೆ ಮಾಡಿದರು. 1970 ಚಿತ್ತರಗಿ ಶ್ರೀ ವಿಜಯ ಮಹಾಂತೇಶ್ವರ ಸಂಸ್ಥಾನ ಮಠದ 19 ಪೀಠಾಧಿಕಾರಿಯಾಗಿ ನಂತರ 2018 ಅಖಂಡ 48 ವರ್ಷಗಳ ಕಾಲ ಅವರ ಸಾಧನೆ ಅಪಾರವಾದುದು. ನಿರಂತರ ಅನ್ನದಾಸೋಹ, ವಚನ ಮಾಂಗಲ್ಯ, ದೇವದಾಸಿ ವಿಮೋಚನಾ ಸಂಸ್ಥೆ, ದೇವದಾಸಿಯರ ಮಕ್ಕಳಿಗೆ ಟ್ರಸ್ಟ್ ಸ್ಥಾಪನೆ, ನಿರುದ್ಯೋಗಿಗಳಿಗೆ ಮತ್ತು ವಿಧವೆಯರಿಗೆ ಕಾಯಕ ಸಂಜೀವಿನಿ ಸಂಸ್ಥೆ ಸ್ಥಾಪನೆ, ನಿಸರ್ಗ ಚಿಕಿತ್ಸೆ ಯೋಗ ಕೇಂದ್ರ ಸ್ಥಾಪನೆ, ಶಾಖಾ ಮಠಗಳಿಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಯುವಕರಿಗೆ ಧರ್ಮ ಸಂಸ್ಕಾರ ನೀಡಿ ಪಟ್ಟಾಭಿಷೇಕ ಮಾಡಿದ್ದು, ಮಹಿಳಾ ಸಾಧಕಿಯರಿಗೆ ಜಂಗಮ ದೀಕ್ಷೆ ನೀಡಿ ಮಠಾಧಿಕಾರಿಯನ್ನಾಗಿ ಮಾಡಿದ್ದು, ಮಠದ 100+ ಭೂಮಿಯನ್ನು ಆಯಾ ಗ್ರಾಮಗಳ ರೈತರಿಗೆ ಕೃಷಿ ಮಾಡಿ ಬದುಕಲು ನೀಡಿದ್ದು ಮುಂತಾದ ಹಲವು ಸಮಾಜಮುಖಿ ಕಾರ್ಯಗಳನ್ನು ಮಾಡಿದರು. ಪ್ರಮುಖವಾಗಿ ಸ್ವಾಮೀಜಿಯವರು ವ್ಯಸನಮುಕ್ತ ಸಮಾಜ ನಿರ್ಮಾಣಕ್ಕೆ 1975 ಕೈಗೊಂಡ ಮಹಾಂತ ಜೋಳಿಗೆ ಕಾರ್ಯಕ್ರಮ ಅತ್ಯಂತ ವಿಶಿಷ್ಟವಾದುದು. ಕುಡಿತದ ಚಟದಿಂದ ಪರಿಶಿಷ್ಟ ಜಾತಿಯ ಯುವಕನೊಬ್ಬ ನಿಧನದ ಸುದ್ದಿ ಕೇಳಿ ಅವನ ಕೇರಿಗೆ ಸಾಂತ್ವನ ಹೇಳಲು ತೆರಳಿದ್ದ ಸ್ವಾಮಿಗಳಿಗೆ ಆತನ ಪತ್ನಿ ಮತ್ತು ಮಕ್ಕಳು ಉಪವಾಸದಿಂದ ದುಃಖಿಸುವುದನ್ನು ಕಂಡರು. ಇಂತಹ ಸಾವಿರಾರು ಕುಟುಂಬಗಳ ಕುಡಿತ ಮತ್ತು ಇತರೆ ದುಶ್ಚಟಗಳಿಂದ ಹಾಳಾಗಿರುವುದನ್ನು ಅರಿತು ಇಂತಹ ದುಶ್ಚಟಗಳಿಗೆ ಒಳಗಾಗಿರುವವರನ್ನು ಮುಕ್ತಿಗೊಳಿಸುವ ಉದ್ದೇಶದಿಂದ

ಮಹಾಂತ ಜೋಳಿಗೆ ಯೋಜನೆ ಆರಂಭಿಸಿದರು. ಬಟ್ಟೆಯ ಚೀಲದ ಜೋಳಿಗೆ ಹಿಡಿದು ಕುಡಿತದ ಚಟದಿಂದ ನಿಧನನಾದ ಪರಿಶಿಷ್ಟ ಜಾತಿಯ ಯುವಕನ ಕೇರಿಗೆ ಮೊದಲಿಗೆ ತೆರಳಿದ ಸ್ವಾಮೀಜಿಗಳು ಅಲ್ಲಿನ ಗುಡಿಸಲು ಮನೆಗಳಿಗೆ ತೆರಳಿ ಮದ್ಯಪಾನ, ತಂಬಾಕು ಸೇರಿದಂತೆ ಎಲ್ಲ ರೀತಿಯ ದುಶ್ಚಟಗಳ ಬಗ್ಗೆ ಅಲ್ಲಿನ ಜನತೆಗೆ ಮನಮುಟ್ಟುವಂತೆ ತಿಳುವಳಿಕೆ ನೀಡಿ ಮನಪರಿವರ್ತನೆ ಮಾಡಿದರು. ದುರ್ವ್ಯಸನಿಗಳು ತಮ್ಮ ಎಲ್ಲ ದುಶ್ಚಟಗಳ ವಸ್ತುಗಳನ್ನು ಸ್ವಾಮೀಜಿ ಅವರ ಜೋಳಿಗೆಗೆ ಹಾಕಿ ಇನ್ನೆಂದೂ ಅವುಗಳನ್ನು ಬಳಸುವುದಿಲ್ಲ ಎಂದು ಪ್ರಮಾಣ ಮಾಡಿದರು. 42 ವರ್ಷಗಳ ಕಾಲ ದೇಶದಲ್ಲಿ ಮಾತ್ರವಲ್ಲದೆ ಇಂಗ್ಲೆಂಡ್ ಸೇರಿದಂತೆ ವಿದೇಶದಲ್ಲೂ ತಮ್ಮ ಮಹಾಂತ ಜೋಳಿಗೆ ಹಿಡಿದು ಜನರಲ್ಲಿನ ದುಶ್ಚಟಗಳ ಭಿಕ್ಷೆ ಬೇಡಿದರು. ಮಹಾಂತ ಶಿವಯೋಗಿಗಳು ವ್ಯಸನಮುಕ್ತ ವ್ಯಕ್ತಿ, ಕುಟುಂಬ, ಸಮಾಜ, ಗ್ರಾಮಗಳ ನಿರ್ಮಾಣ ಮಾಡುವ ಜೊತೆಗೆ ತಮ್ಮ ಜೋಳಿಗೆ ಕಾರ್ಯಕ್ರಮದಲ್ಲಿ ನಾಡಿನ ಪ್ರಖ್ಯಾತ ವೈದ್ಯರು, ಸಮಾಜ ವಿಜ್ಞಾನಿಗಳು, ಸಾಹಿತಿಗಳು, ಸಮಾಜ ಕಳಕಳಿಯ ಕವಿಗಳು, ಧರ್ಮಗುರುಗಳನ್ನು ಆಹ್ವಾನಿಸಿ ಅವರಿಂದ ಉಪನ್ಯಾಸಗಳನ್ನು ಮಾಡಿಸುವ ಮೂಲಕ ವ್ಯಸನಗಳ ಮನಪರಿವರ್ತನೆ ಮಾಡುವುದರ ಜೊತೆಗೆ ಮಕ್ಕಳು, ವಿದ್ಯಾರ್ಥಿಗಳು, ಯುವ ಜನಾಂಗ ಇಂತಹ ಚಟಗಳಿಗೆ ಬಲಿಯಾಗದಂತೆ ಅರಿವು ಮೂಡಿಸುತ್ತಿದ್ದರು. ಇದರಿಂದಾಗಿ ಲಕ್ಷಾಂತರ ಜನ ವ್ಯಸನಗಳಿಂದ ಮುಕ್ತರಾಗಿ ಅವರ ಕುಟುಂಬಗಳು ನೆಮ್ಮದಿಯ ಜೀವನ ಸಾಗಿಸುತ್ತಿವೆ. ಡಾಕ್ಟರ್ ಮಹಾಂತ ಶಿವಯೋಗಿ ಅವರ ಜನ್ಮದಿನವಾದ ಆಗಸ್ಟ್ 1 ರಾಜ್ಯ ಸರ್ಕಾರವು ರಾಜ್ಯಾದ್ಯಂತ ವ್ಯಸನಮುಕ್ತ ದಿನವನ್ನಾಗಿ ಆಚರಿಸಲು ನಿರ್ಧರಿಸಿ ಆದೇಶಿಸಿದ್ದು, ಕರ್ನಾಟಕ ರಾಜ್ಯವನ್ನು ವ್ಯಸನಮುಕ್ತ ರಾಜ್ಯವಾಗಿ ಮಾಡಲು ಸಾರ್ವಜನಿಕರು ಹಾಗೂ ಯುವಜನತೆ ವ್ಯಸನಗಳಿಂದ ಮುಕ್ತವಾಗಲು ಈ ದಿನಾಚರಣೆಯು ಪ್ರೇರಣೆಯಾಗಲಿದೆ. ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ವತಿಯಿಂದ ಆಗಸ್ಟ್ 1 ಜಿಲ್ಲಾ ಮಟ್ಟದ ಹಾಗೂ ತಾಲೂಕು ಮಟ್ಟದಲ್ಲಿ ವಿವಿಧ ಇಲಾಖೆಗಳ ಸಮನ್ವಯದೊಂದಿಗೆ ವ್ಯಸನಮುಕ್ತ ಸಮಾಜ ನಿರ್ಮಾಣಕ್ಕೆ ಕೈಜೋಡಿಸುವ ವಚನ ಪ್ರಮಾಣ ಹಾಗೂ ಕಾರ್ಯಕ್ರಮ ಆಯೋಜಿಸಿ ಶ್ರೀಗಳ ಜಯಂತಿ ಆಚರಿಸಲಾಗುತ್ತಿದೆ. ಇಂತಹ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ಟೌನ್ ಭಾವಸಾರ ಕ್ಷತ್ರಿಯ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ನ 2025-26 ಸಾಲಿನ 94ನೇ ವಾರ್ಷಿಕ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಆಗಸ್ಟ್ 4 ಬೆಳಗ್ಗೆ 10 ಸಂಘದ ಆಡಳಿತ ಕಚೇರಿ ಆವರಣದಲ್ಲಿ ನಡೆಯಲಿದೆ. ಸಂಘದ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ನಡೆಯುವ ಸಭೆಯಲ್ಲಿ 2025-26 ಸಾಲಿನ ವಾರ್ಷಿಕ ವರದಿ, ಲೆಕ್ಕಪತ್ರಗಳು, ಲೆಕ್ಕ ಪರಿಶೋಧಕರ ವರದಿ ಮಂಡನೆ ಹಾಗೂ ಅನುಮೋದನೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಚರ್ಚಿಸಿ ತೀರ್ಮಾನ ಕೈಗೊಳ್ಳಲಾಗುತ್ತದೆ. ಸಂಘದ ಎಲ್ಲ ಸದಸ್ಯರು ಕಡ್ಡಾಯವಾಗಿ ಸಭೆಗೆ ಹಾಜರಾಗಿ ತಮ್ಮ ಅಮೂಲ್ಯ ಸಲಹೆ ಹಾಗೂ ಅಭಿಪ್ರಾಯಗಳನ್ನು ನೀಡಿ ಸಭೆಯನ್ನು ಯಶಸ್ವಿಗೊಳಿಸುವಂತೆ ಸಂಘದ ಕಾರ್ಯದರ್ಶಿ ಪ್ರಕಟಣೆಯಲ್ಲಿ ಮನವಿ ಮಾಡಿದ್ದಾರೆ. ಮುಂದಿನ ವಿವರ. ಶಿವಮೊಗ್ಗ ನಗರದ ಪಂಪಾನಗರ 2ನೇ ತಿರುವು ಗುತ್ತೆಪ್ಪ ಕಾಲೋನಿ, ಇಲ್ಲಿ ಜಿಲ್ಲಾ ಒಕ್ಕಲಿಗರ ಮಹಿಳಾ ವೇದಿಕೆ ವತಿಯಿಂದ ಮಾನ್ಸೂನ್ ಮಾರಾಟ ಮೇಳವನ್ನು ಆಗಸ್ಟ್ 5 ಆಯೋಜಿಸಲಾಗಿದೆ. ಸುಮಾರು 36 ವರ್ಷದಿಂದ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಕೊಡುತ್ತಾ ಬರುತ್ತಿರುವ ಈ ಸಂಘವು ಕಾಂಚೀಪುರಂನಿಂದ ಬರುತ್ತಿರುವ ರೇಷ್ಮೆ ಸೀರೆಗಳ ನೇರ ಮಾರಾಟ, ಕಾಶಿಯಿಂದ ಬನಾರಸ್ ಸೀರೆಗಳು, ಫ್ಯಾನ್ಸಿ ಸೀರೆಗಳು, ಡ್ರೆಸ್ಗಳು, ಬೆಡ್ ಲೈನರ್, ಗೃಹೋಪಯೋಗಿ ವಸ್ತುಗಳು, ಅಲಂಕಾರಿಕ ಸಾಮಗ್ರಿಗಳು, ಮನೆಯಲ್ಲಿ ತಯಾರಿಸಿದ ರುಚಿಕರ ಸಸ್ಯಾಹಾರಿ ಹಾಗೂ ಮಾಂಸಾಹಾರಿ ತಿನಿಸುಗಳ ಪ್ರದರ್ಶನ ಹಾಗೂ ಮಾರಾಟವನ್ನು ನಡೆಸಲಿದೆ. ಬೇರೆ ಬೇರೆ ಜಿಲ್ಲೆಗಳಿಂದ ಆಗಮಿಸುತ್ತಿರುವ ಮಹಿಳಾ ಉದ್ಯಮಿಗಳನ್ನು ಕಾರ್ಯಕ್ರಮಕ್ಕೆ ಹುರಿದುಂಬಿಸಲು ಆಹ್ವಾನಿಸಲಾಗುತ್ತಿದೆ. ಮಲೆನಾಡಿನ ತಿಂಡಿ ತಿನಿಸುಗಳ ಸ್ಟಾಲ್ಗಳನ್ನು ಹಳೆಯ ಜರಿ

0: ಏರಿ ಕೋಟೆ ರಸ್ತೆ ಶಿವಮೊಗ್ಗ ವಿಭಾಗ ಶಿವಮೊಗ್ಗ ಎರಡರಲ್ಲಿ ನಡೆಯಲಿದೆ. ಆಸಕ್ತ ಅಭ್ಯರ್ಥಿಗಳು ತಮ್ಮ ಇತ್ತೀಚಿನ ಭಾವಚಿತ್ರ, ಸ್ವಾವಿವರ ಹಾಗೂ ಶೈಕ್ಷಣಿಕ ಪ್ರಮಾಣ ಪತ್ರಗಳ ನಕಲುಗಳೊಂದಿಗೆ ಸಂದರ್ಶನಕ್ಕೆ ಹಾಜರಾಗಬೇಕು. ಅಭ್ಯರ್ಥಿಗಳು ಕಡ್ಡಾಯವಾಗಿ SSLC ಉತ್ತೀರ್ಣರಾಗಿರಬೇಕು. ಕನಿಷ್ಠ 18 ವರ್ಷ ವಯಸ್ಸಾಗಿರಬೇಕು. ಗರಿಷ್ಠ ವಯೋಮಿತಿ ಇರುವುದಿಲ್ಲ. ನಿರುದ್ಯೋಗಿ ಹಾಗೂ ಸ್ವಯಂ ಉದ್ಯೋಗ ನಿರತ ಯುವಕರು, ವಿಮಾ ಕಂಪನಿಗಳ ಮಾಜಿ ಏಜೆಂಟರು ಮತ್ತು ಸಲಹೆಗಾರರು, ಮಾಜಿ ಸೈನಿಕರು, ಅಂಗನವಾಡಿ ಕಾರ್ಯಕರ್ತೆಯರು, ಮಹಿಳಾ ಮಂಡಳದ ಕಾರ್ಯಕರ್ತೆಯರು, ನಿವೃತ್ತ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರು ಸೇರಿದಂತೆ ಅರ್ಹ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲಾಗುತ್ತದೆ. ಸಂವಹನ ಕೌಶಲ್ಯ ಹಾಗೂ ವಿಮಾ ಮಾರಾಟ ಕ್ಷೇತ್ರದಲ್ಲಿ ಪೂರ್ವಾನುಭವ ಹೊಂದಿರುವವರಿಗೆ ವಿಶೇಷ ಆದ್ಯತೆ ಇರುತ್ತದೆ. ಆಯ್ಕೆಯಾದ ವಿದ್ಯಾರ್ಥಿಗಳು ರು 5,000 ಮೌಲ್ಯದ ರಾಷ್ಟ್ರೀಯ ಉಳಿತಾಯ ಪತ್ರ ಅಥವಾ ಕಿಸಾನ್ ವಿಕಾಸ ಪತ್ರದ ರೂಪದಲ್ಲಿ ಭದ್ರತಾ ಠೇವಣಿ ಇಡಬೇಕಾಗುತ್ತದೆ. ಆಯ್ಕೆಯಾದ ನೇರ ಪ್ರತಿನಿಧಿಗಳಿಗೆ ಅವರು ಮಾಡಿದ ವ್ಯವಹಾರದ ಆಧಾರದ ಮೇಲೆ ಇಲಾಖೆಯ ನಿಯಮಾನುಸಾರ ಪ್ರೋತ್ಸಾಹಧನ ನೀಡಲಾಗುವುದು. TADA ಸೇರಿದಂತೆ ಇತರೆ ಯಾವುದೇ ಭತ್ತೆ ನೀಡಲಾಗುವುದಿಲ್ಲ. ಸಂದರ್ಶನಕ್ಕೆ ಹಾಜರಾಗುವ ಅಭ್ಯರ್ಥಿಗಳಿಗೆ ಯಾವುದೇ ಭತ್ತೆ ನೀಡಲಾಗುವುದಿಲ್ಲ. ಹೆಚ್ಚಿನ ಮಾಹಿತಿಗಾಗಿ ಅಂಚೆ ಜೀವ ವಿಮಾ ಅಭಿವೃದ್ಧಿ ಅಧಿಕಾರಿಗಳು ದೂರವಾಣಿ ಸಂಖ್ಯೆ 9038420084 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದು ಎಂದು ಅಂಚೆ ಅಧೀಕ್ಷಕರು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇದರೊಂದಿಗೆ ದಿನದ ಪೇಟೆ ಸಂಚಾರ ಕಾರ್ಯಕ್ರಮ ಮುಕ್ತಾಯವಾಗಲಿದೆ. ಇಂತಹ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ,
2: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು,
3: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ, ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ,
4: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ,
5: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ RJ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನಿಮ್ಮ ಲಿವರ್ ಸುರಕ್ಷಿತವಾಗಿದ್ಯಾ?
7: ಹೆಪಟೈಟಿಸ್ ಯಾವುದೇ ಲಕ್ಷಣ ತೋರದೆ ಒಳಗೊಳಗೆ ಲಿವರ್ ಅನ್ನು ನಾಶಪಡಿಸಬಹುದು.
6: ಇದೇ ಜುಲೈ 28ರ ವಿಶ್ವ ಹೆಪಟೈಟಿಸ್ ದಿನದ ಪ್ರಯುಕ್ತ ಶಿವಮೊಗ್ಗದ ಅತ್ಯಾಧುನಿಕ ಸುಶೋಧ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಎಂಟ್ರೋಲಜಿ ನಿಮಗಾಗಿ ತರುತ್ತಿದೆ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ.
7: ಜುಲೈ 26ರಿಂದ ಆಗಸ್ಟ್ 1ರವರೆಗೆ ಸವಳಂಗ ರಸ್ತೆಯಲ್ಲಿರುವ ಸುಶೋಧ ಆಸ್ಪತ್ರೆಯಲ್ಲಿ ಉಚಿತ ಹೆಪಟೈಟಿಸ್ ಬಿ ಮತ್ತು ಸಿ ತಪಾಸಣೆ ಹಾಗೂ ಹೆಪಟೈಟಿಸ್ ಬಿ ಲಸಿಕೆ ಉಚಿತವಾಗಿ ಸಿಗಲಿದೆ.
6: 18ರಿಂದ 60 ವರ್ಷದ ಪ್ರತಿಯೊಬ್ಬರು, ವಿಶೇಷವಾಗಿ ಮಧುಮೇಹ, ಸ್ಥೂಲಕಾಯ ಅಥವಾ ಇತರ ಸಮಸ್ಯೆ ಇರುವವರು, ಲಿವರ್ ರೋಗ ಹಾಗೂ ಕ್ಯಾನ್ಸರ್ನಿಂದ ರಕ್ಷಣೆ ಪಡೆಯಲು ಇದು ಸೂಕ್ತ ಸಮಯ.
7: ನೆನಪಿಡಿ, ಸೀಮಿತ ಲಸಿಕೆಗಳು ಮಾತ್ರ ಲಭ್ಯವಿದ್ದು ಪೂರ್ವ ನೋಂದಣಿ ಕಡ್ಡಾಯವಾಗಿದೆ. ತಡ ಮಾಡಬೇಡಿ, ಈಗಲೇ 8277736465ಗೆ ಕರೆ ಮಾಡಿ, ನಿಮ್ಮ ಉಚಿತ ಲಸಿಕೆ ಕಾಯ್ದಿರಿಸಿ.
6: ನಿಮ್ಮ ಆರೋಗ್ಯವಂತ ಲಿವರ್ಗೆ ಸುಶೋಧ ಆಸ್ಪತ್ರೆಯ ಬಲ ನೀಡಿ.
8: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
9: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
10: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
11: ನಂದಿನಿ ಪರಿಶುದ್ಧತೆಯ ಪ್ರತೀಕ.
12: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
13: ಹಲೋ, ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನೀವು ಅಂದ್ಕೊಂಡಿರಬಹುದು ರೇಡಿಯೋ ಅಂತ.

ಅಂದ್ರೆ ಬರೀ ಸಿನಿಮಾಗಳ ಹಾಡು ಅಥವಾ ಗಾಜಿನಂತ ಗಾಯಕರ ಧ್ವನಿ ಮಾತ್ರ ಅಂತ ಅಲ್ವೇ ಅಲ್ಲ. ರೇಡಿಯೋ ಅನ್ನೋದು ಅಕ್ಷರವಿಲ್ಲದ ಪುಸ್ತಕವಿದ್ದಂತೆ. ನೀವು ಬಸ್ನಲ್ಲಿ ಹೋಗ್ತಾ ಇರಬಹುದು, ಅಡುಗೆ ಮನೆಯಲ್ಲಿ ಇರಬಹುದು, ಅಥವಾ ಹೊಲದಲ್ಲಿ ಕೆಲಸ ಮಾಡ್ತಾ ಇರಬಹುದು. ನಿಮ್ಮ ಕಣ್ಣುಗಳು ಕೆಲಸದಲ್ಲಿದ್ರೂ ಕೂಡ ನಿಮ್ಮ ಕಿವಿಗಳು ಜ್ಞಾನವನ್ನ ಹೀರ್ತಾ ಇರುತ್ತೆ. ಅದಕ್ಕೆ ಹೇಳೋದು, ರೇಡಿಯೋ ಇರೋದು ಕೇವಲ ರಂಜನೆಗಲ್ಲ, ಪರಿಸರದ ಕಾಳಜಿಯನ್ನ ನಮ್ಮ ಮನದೊಳಗೆ ಬಿತ್ತೋದಕ್ಕೆ ಅಂತ. ಎಸ್, ಹೌದು ಸ್ನೇಹಿತರೆ, ಇವತ್ತು ನಾವು ನಮ್ಮ ಸುತ್ತಮುತ್ತಲಿನ ಪರಿಸರಕ್ಕೆ ಹಸಿರು ಹೆಚ್ಚಿಸುವ ನಿಟ್ಟಿನಲ್ಲಿ ಸಮುದಾಯದ ಸಹಭಾಗಿತ್ವದ ಬಗ್ಗೆ ಒಂದಿಷ್ಟು ಜಾಗೃತಿ ಮಾತುಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಎಸ್, ಹೌದು ಸ್ನೇಹಿತರೆ, ಸೊ ಇದರ ಟಾಪಿಕ್ ಹೆಸರೇನಪ್ಪ ಅಂದ್ರೆ ನಮ್ಮ ನಡಿಗೆ ಹಸಿರಿನ ಕಡೆಗೆ. ಸೊ ಇವತ್ತಿನ ಈ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಹಸಿರು ಅಂತಂದ್ರೆ ಬರೀ ಮರಗಳಲ್ಲ, ಅದು ನಮ್ಮ ಉಸಿರು ಅಂತಾನೆ ಹೇಳಬಹುದು. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಸಮುದಾಯವಾಗಿ ನಾವೆಲ್ಲ ಸೇರಿ ಹೇಗೆ ನಮ್ಮ ಪರಿಸರವನ್ನ ಬದಲಾಯಿಸಬಹುದು ಅನ್ನೋದನ್ನ ಒಂದೊಂದಾಗಿ ತಿಳಿಯೋಣ. ಸ್ನೇಹಿತರೆ, ಬದಲಾವಣೆ ಅನ್ನೋದು ನಮ್ಮ ಮನೆ ಹಿತ್ತಲಿನಿಂದಲೇ ಶುರುವಾಗಬೇಕು. ನೀವು ದೊಡ್ಡ ಕಾಡನ್ನೇ ಬೆಳೆಸಬೇಕು ಅಂತೇನಿಲ್ಲ. ನಿಮ್ಮ ಮನೆಯ ಬಾಲ್ಕನಿ ಅಥವಾ ಟೆರಾಸ್ನಲ್ಲಿ ಸಣ್ಣ ಸಣ್ಣ ಗಿಡಗಳನ್ನ ಇಡಿ. ಪ್ರತಿ ಜನ್ಮದಿನ ಅಥವಾ ವಿಶೇಷ ದಿನದಂದು ಒಂದು ಗಿಡ ನೆಟ್ಟು ಅದಕ್ಕೆ ನೀರು ಹಾಕುವ ಪ್ರತಿಜ್ಞೆ ಮಾಡೋಣ. ಹಾಗೆ ಮನೆಯ ಹಸಿ ಕಸವನ್ನ ಹೊರಗೆ ಎಸೆಯುವ ಬದಲು ಅದರಿಂದ ಸಾವಯವ ಗೊಬ್ಬರ ತಯಾರಿಸಿ ನಿಮ್ಮ ಗಿಡಗಳಿಗೆ ಬಳಸಿ. ನಮ್ಮ ಮನೆ ಹಸಿರಾದ್ರೆ ನಮ್ಮ ಊರು ಕೂಡ ಹಸಿರಾಗುತ್ತೆ ಅಲ್ವಾ? ಸೊ ಹಾಗೆ ಸಮುದಾಯದ ಸಹಭಾಗಿತ್ವದಲ್ಲಿ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳ್ತಾರೆ. ಸೊ ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಮುಂದಿನ ಭಾಗದಲ್ಲಿ ವಿವರಿಸ್ತೀನಿ ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮಹಾಲಕ್ಷ್ಮಿ ಸ್ವೀಟ್ಸ್.
3: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಹಸಿರು ಹೆಚ್ಚಿಸುವ ನಿಟ್ಟಿನಲ್ಲಿ ಸಮುದಾಯದ ಸಹಭಾಗಿತ್ವದ ಬಗ್ಗೆ ಜಾಗೃತಿ ಮಾತುಗಳನ್ನು ತಿಳಿಸಲಿಕ್ಕೆ ಬಂದಿದ್ದೇನೆ. ಸೊ, ನಮ್ಮ ಸಮುದಾಯದ ಸಹಭಾಗಿತ್ವದಲ್ಲಿ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಗೆ ಪ್ರೂವ್ ಮಾಡ್ತಾರೆ ಅಂತ ನಾವೀಗ ತಿಳಿಯೋಣ. ಸೊ ಸ್ನೇಹಿತರೆ, ಒಬ್ಬರೇ ಗಿಡ ನೆಟ್ಟಿದ್ರೆ ಅದು ಗಿಡ ಆಗುತ್ತೆ, ನಾವೆಲ್ಲ ಸೇರಿ ನೆಟ್ಟರೆ ಅದು ನಂದನವನವಾಗುತ್ತೆ. ಸೊ ಹಾಗಾದ್ರೆ ಸಮುದಾಯವಾಗಿ ನಾವು ಏನ್ ಮಾಡಬಹುದು ಅಂತ ಹೇಳೋದಾದ್ರೆ, ನಿಮ್ಮ ಬಡಾವಣೆಯ ಗೆಳೆಯರ ಬಳಗ ಅಥವಾ ಮಹಿಳಾ ಮಂಡಳಿಗಳ ಜೊತೆ ಸೇರಿ ಹಸಿರು ಸಮಿತಿ ಮಾಡ್ಕೊಳ್ಳಿ. ಹಾಗೆ ರಸ್ತೆ ಬದಿಯ ಗಿಡಗಳನ್ನು ಅಥವಾ ಸಾರ್ವಜನಿಕ ಉದ್ಯಾನವನಗಳನ್ನು ದತ್ತು ಪಡೆದು ವಾರಕ್ಕೊಂದ್ಸರಿನಾದ್ರೂ ಅವುಗಳ ಆರೈಕೆ ಮಾಡಿ ಸ್ನೇಹಿತರೆ. ಹಾಗೆ ಖಾಲಿ ಇರುವ ಜಾಗಗಳಲ್ಲಿ ಸೀಡ್ ಬಾಲ್ಗಳನ್ನ ಹಾಕುವ ಮೂಲಕ ಸುಲಭವಾಗಿ ಹಸಿರನ್ನು ಹರಡಬಹುದು. ಇದು ಮಕ್ಕಳಿಗೂ ಒಂದು ಮೋಜಿನ ಕೆಲಸವಾಗುತ್ತೆ. ಸೊ ಹೀಗೆ ಮಾಡಿದ್ದಲ್ಲಿ ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಪರಿಸರವನ್ನ ಕಾಪಾಡಬಹುದು. ಇನ್ನ ಶಾಲಾ ಕಾಲೇಜು ಮತ್ತು ಕಚೇರಿಗಳ ಪಾತ್ರ ಹೇಗಿರುತ್ತೆ ಅಂತ ಹೇಳೋದಾದ್ರೆ, ನಮ್ಮ ಯುವ ಪೀಳಿಗೆಗೆ ಇದರ ಬಗ್ಗೆ ಅರಿವು ಮೂಡಿಸೋದು ತುಂಬಾ ಮುಖ್ಯದ ಕೆಲಸ ಅಂತಾನೆ ಹೇಳ್ಬಹುದು. ಶಾಲೆಗಳಲ್ಲಿ ವನ ಮಹೋತ್ಸವ ಅಂತ ಮಾಡ್ತಾರೆ, ಆದ್ರೆ ಅದು ಬರೀ ಹೆಸರಿಗೆ ಇರಬಾರದು. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಒಂದು ಗಿಡದ ಜವಾಬ್ದಾರಿ ಕೊಡಬೇಕು. ಹಾಗೆ ಕಚೇರಿಗಳಲ್ಲಿ ಪ್ಲಾಸ್ಟಿಕ್ ಬದಲಿಗೆ ಹೆಚ್ಚು ಗಿಡಗಳನ್ನು ಬೆಳೆಸುವ ಪದ್ಧತಿ ಬರಬೇಕು. ಉಡುಗೊರೆಯಾಗಿ ಬೊಕ್ಕೆ ಕೊಡುವ ಬದಲು ಒಂದು ಪುಟ್ಟ ಗಿಡವನ್ನ ಕೊಡಿ. ಅದು ಬೆಳೆದಷ್ಟು ನಿಮ್ಮ ಸ್ನೇಹ ಕೂಡ ಬೆಳೆಯುತ್ತೆ. ಸ್ನೇಹಿತರೆ, ಇದರ ಜೊತೆಗೆ ನೀರಿನ ಸಂರಕ್ಷಣೆ ಮತ್ತು ಗಿಡಗಳ ರಕ್ಷಣೆ ಕೂಡ ಮುಖ್ಯವಾಗುತ್ತೆ. ಬರೀ ಗಿಡ ನೆಟ್ಟಿದ್ರೆ ಸಾಕಾಗೋದಿಲ್ಲ, ಅದನ್ನ ಉಳಿಸ್ಕೊಳ್ಳೋದು ಅಷ್ಟೇ ಮುಖ್ಯವಾಗಿರುತ್ತೆ. ಸೊ ಹಾಗಾಗಿ ಗಿಡಗಳಿಗೆ ಪ್ರಾಣಿಗಳಿಂದ ತೊಂದರೆಯಾಗದಂತೆ ಟ್ರೀ ಗಾರ್ಡ್ಗಳನ್ನು ಹಾಕೋದಕ್ಕೆ ಸಮುದಾಯದ ಹಣವನ್ನ ಬಳಸೋಣ. ಹಾಗೆ ಮಳೆ ನೀರು ಕೊಯ್ಲು, ರೇನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಹೇಳ್ತೀವಿ. ಸೊ ಇದರ ಬಗ್ಗೆ ಪ್ರತಿಯೊಬ್ಬರಿಗೂ ತಿಳಿಸಿಕೊಡೋಣ. ನೀರು ಉಳಿದ್ರೆ ಮಾತ್ರ ಹಸಿರು ಉಳಿಯೋದಕ್ಕೆ ಸಾಧ್ಯ ಅಲ್ವಾ? ಸೊ ಹಾಗಾದ್ರೆ ಸ್ನೇಹಿತರೆ, ಯಾವ ಕಾಲಕ್ಕೆ ಯಾವ ಗಿಡಗಳನ್ನು ನೆಡಬೇಕು ಎಂಬ ತಾಂತ್ರಿಕ ಮಾಹಿತಿಯನ್ನ ಮುಂದಿನ ಭಾಗದಲ್ಲಿ ತಿಳಿಯೋಣ ಅಂತ ಹೇಳ್ತಾ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಸಮುದಾಯದ ಸಹಭಾಗಿತ್ವದೊಂದಿಗೆ ಹಸಿರು ಹೆಚ್ಚಿಸುವ ಅಭಿಯಾನದ ಒಂದಿಷ್ಟು ಜಾಗೃತಿ ಮಾತುಗಳನ್ನು ತಿಳಿಸ್ತಾ ಇದೆ. ಈಗ ತಾಂತ್ರಿಕ ಅಂಶಗಳನ್ನು ಒಳಗೊಂಡ ಸುದೀರ್ಘ ಮಾಹಿತಿಯನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಸೊ ಸ್ನೇಹಿತರೆ, ನಾವು ಪ್ರತಿದಿನ ಟ್ರಾಫಿಕ್ಕು, ಧೂಳು, ಯಪ್ಪ ಏನ್ ಶಕೆ ಅಂತ ಕಂಪ್ಲೇಂಟ್ ಮಾಡ್ತೀವಿ ಅಲ್ವಾ? ಆದ್ರೆ ಈ ಸಮಸ್ಯೆಗೆ ನಮ್ಮ ಹತ್ತಿರವೇ ಪರಿಹಾರವಿದೆ. ಹಸಿರು ಅಂತಂದ್ರೆ ಬರೀ ಅಲಂಕಾರವಲ್ಲ, ಅದು ನಮ್ಮ ಅಸ್ತಿತ್ವ. ಸಮುದಾಯವಾಗಿ ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕಾದದ್ದು ಏನು ಅಂತಂದ್ರೆ, ಪರಿಸರ ಉಳಿಸೋದು ಅಂತಂದ್ರೆ ನಮ್ಮನ್ನು ನಾವು ಉಳಿಸ್ಕೊಳ್ಳೋದು ಅಂತ ಅರ್ಥ. ಇವತ್ತು ನಾವು ಬರೀ ಹಸಿರು ಬೆಳೆಸುವ ಬಗ್ಗೆ ಅಲ್ಲ, ಅದನ್ನ ಉಳಿಸಿ ಬೆಳೆಸುವ ಒಂದು ಸೈನ್ಯವನ್ನ ಕಟ್ಟುವ ಬಗ್ಗೆ ತಿಳಿಬೇಕಾಗಿದೆ. ಸೊ ಮರಗಳಿಲ್ಲದ ಕಡೆ 3-4 ಡಿಗ್ರಿ ತಾಪಮಾನ ಹೆಚ್ಚುತ್ತಾ ಇರುತ್ತೆ ಅನ್ನೋ ವೈಜ್ಞಾನಿಕ ಸತ್ಯವನ್ನ ತಿಳ್ಕೊಳ್ಬೇಕು. ಹಾಗೆ ಒಂದು ಮರ ವರ್ಷಕ್ಕೆ ಸುಮಾರು 20 kg ಧೂಳನ್ನ ಹೀರ್ಕೊಳ್ಳುತ್ತೆ ಅಂತ ಜನರಿಗೆ ಮನವರಿಕೆ ಮಾಡ್ಕೊಡ್ಬೇಕಾಗಿದೆ. ಇನ್ನ ಗಿಡ ನೆಡುವುದು ಅಂತಂದ್ರೆ ಸುಮ್ನೆ ಯಾವುದೋ ಒಂದು ಗಿಡ ತಂದು ಹೂಳುವುದು ಅಂತ ಅಲ್ಲ, ಅದಕ್ಕೊಂದು ಕ್ರಮವಿದೆ. ನಮ್ಮ ಮಣ್ಣಿಗೆ ಒಗ್ಗುವ ಗಿಡಗಳನ್ನೇ ನಾವು ಆಯ್ಕೆ ಮಾಡ್ಕೋಬೇಕು. ವಿದೇಶಿ ಗಿಡಗಳಿಗಿಂತ ನಮ್ಮ ಮಣ್ಣಿನ ಮಕ್ಕಳಾದ ಬೇವಿನ ಮರ, ಅರಳಿ ಮರ, ಹೊಂಗೆ ಮರ ಅಥವಾ ಕಹಿ ಬೇವು ಇವುಗಳಿಗೆ ಆದ್ಯತೆ ನೀಡಬೇಕಾಗಿದೆ. ಯಾಕಂದ್ರೆ ಇವುಗಳ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರುತ್ತೆ, ಹಾಗೆ ಕಡಿಮೆ ನೀರಿನಲ್ಲಿ ಬೆಳೆಯುತ್ತೆ. ಸೊ ಹಾಗೆ ಸ್ನೇಹಿತರೆ, ಸಮುದಾಯಕ್ಕೆ ಕೆಲವೊಂದಿಷ್ಟು ಸಲಹೆಗಳನ್ನ ನೀಡಲಿಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದ್ರೆ, ಸ್ಥಳದ ಆಯ್ಕೆ. ಈಗ ರಸ್ತೆ ಬದಿಗಳಲ್ಲಿ ಗಿಡವನ್ನ ನೆಡುವಾಗ ವಿದ್ಯುತ್ ತಂತಿಗಳಿಗೆ ತೊಂದರೆಯಾಗದಂತೆ ಎಚ್ಚರ ವಹಿಸಬೇಕಾಗುತ್ತೆ. ಹಾಗೆ ಕನಿಷ್ಠ 2x2 ಅಡಿಯ ಗುಂಡಿ ಇರಲಿ, ಅದರಲ್ಲಿ ಕೆಂಪು ಮಣ್ಣು ಮತ್ತು ಸಾವಯವ ಗೊಬ್ಬರ ಬಳಸಿ. ಇನ್ನ ಅಪಾರ್ಟ್ಮೆಂಟ್ ಮತ್ತು ಲೇಔಟ್ಗಳಲ್ಲಿ ಹಸಿರು ಕ್ರಾಂತಿ. ಈಗಿನ ದಿನಗಳಲ್ಲಿ ಜಾಗದ ಅಭಾವ ಜಾಸ್ತಿ, ಆದರೆ ಮನಸ್ಸಿದ್ದರೆ ಮಾರ್ಗ. ನಿಮ್ಮ ಲೇಔಟ್ ಅಥವಾ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ಸ್ ಮೂಲಕ ನೀವು ಒಂದು ದೊಡ್ಡ ಬದಲಾವಣೆ ತರಬಹುದು. ಚಿಕ್ಕ ಜಾಗದಲ್ಲಿ ದಟ್ಟವಾದ ಕಾಡು ಬೆಳೆಸುವ ಜಪಾನಿ ತಂತ್ರಜ್ಞಾನದ ಬಗ್ಗೆ ಜನರಿಗೆ ತಿಳಿಸ್ಕೊಡ್ಬೇಕಾಗುತ್ತೆ. ಕೇವಲ 2-3 ವರ್ಷಗಳಲ್ಲಿ ಇದು ಮಿನಿ ಅರಣ್ಯವಾಗುತ್ತೆ ಸ್ನೇಹಿತರೆ. ಹಾಗೆ ವರ್ಟಿಕಲ್ ಗಾರ್ಡನ್ ಅಂದ್ರೆ ಗೋಡೆಗಳ ಮೇಲೆ ಗಿಡ ಬೆಳೆಸುವ ಮೂಲಕ ಕಟ್ಟಡದ ತಾಪಮಾನ ಕಡಿಮೆ ಮಾಡಬಹುದು. ಇನ್ನ ಸುಸ್ಥಿರ ನಿರ್ವಹಣೆ. ಗಿಡ ನೆಟ್ಟ ಮೇಲೆ ಕೈ ಬಿಡಬೇಡಿ ಸ್ನೇಹಿತರೆ. ಗಿಡ ನೆಟ್ಟ ದಿನ ಫೋಟೋ ತೆಗೆಸ್ಕೊಳ್ಳೋದು ಸುಲಭ, ಆದ್ರೆ ಆ ಗಿಡ ಮರವಾಗುವವರೆಗೂ ನೋಡ್ಕೊಳ್ಳೋದಿದೆಯಲ್ಲ, ಅದು ಸವಾಲು ಅಂತಾನೆ ಹೇಳ್ಬಹುದು. ಸೊ ಇದರಲ್ಲಿ ಸಮುದಾಯದ ಪಾತ್ರ ಬಹಳ ದೊಡ್ಡದು ಅಂತಾನೆ ಹೇಳ್ಬಹುದು. ಹೀಗಾಗಿ ದತ್ತು ಸ್ವೀಕಾರ ಯೋಜನೆ ಅಂದ್ರೆ ಪ್ರತಿಯೊಂದು ಕುಟುಂಬವು ತಮ್ಮ ಮನೆಯ ಮುಂದಿನ ಗಿಡವನ್ನ ದತ್ತು ಪಡೆದು ದಿನ 1/2 ಬಕೆಟ್ನಷ್ಟು ನೀರ್ ಹಾಕಿದ್ರೆ ಸಾಕು. ಹಾಗೆ ತ್ಯಾಜ್ಯ ನೀರು ಬಳಕೆ. ಕೈ ತೊಳೆದ ನೀರನ್ನ ಹಾಗೆ ಬಟ್ಟೆ ತೊಳೆದ ನೀರನ್ನ ಗಿಡಗಳಿಗೆ ಬಳಸುವಂತಹ ತಂತ್ರವನ್ನ ಫಾಲೋ ಮಾಡಿ. ಇನ್ನ ಆಗ್ಲೇ ಹೇಳಿದ ಹಾಗೆ ದನ ಕರುಗಳಿಂದ ರಕ್ಷಿಸುವುದಕ್ಕೆ ಸಮುದಾಯದ ಸಹಭಾಗಿತ್ವದಲ್ಲಿ ಬಿದಿರು ಅಥವಾ ಕಬ್ಬಿಣದ ಗಾರ್ಡ್ಗಳನ್ನ ಹಾಕಿಸಿ. ಹಾಗೆ ಸ್ನೇಹಿತರೆ, ಜನರಿಗೆ ಪ್ರೋತ್ಸಾಹ ಸಿಕ್ಕರೆ ಕೆಲಸ ಮಾಡೋದಕ್ಕೆ ಉತ್ಸಾಹ ಬರುತ್ತೆ. ಸೊ ಸ್ನೇಹಿತರೆ, ಹಸಿರು ಹೆಚ್ಚಿಸುವುದು ಅಂತಂದ್ರೆ ಅದು ಕೇವಲ ಸರ್ಕಾರದ ಕೆಲಸವಲ್ಲ, ಅದು ನಮ್ಮ ಮನೆಯ ಕೆಲಸ. ಮುಂದಿನ ಪೀಳಿಗೆಗೆ ನಾವು ಆಸ್ತಿ ಅಂತಸ್ತು ಅಂತ ಮಾಡೋದಲ್ಲ, ಉಸಿರಾಡೋದಕ್ಕೆ ಶುದ್ಧ ಗಾಳಿಯನ್ನು ಕೊಡಬೇಕಾಗಿದೆ. ಸೊ ಇವತ್ತೇ ನಿಮ್ಮ ನೆರೆಹೊರೆಯವರ ಜೊತೆ ಮಾತನಾಡಿ, ಒಂದು ಸಣ್ಣ ಹಸಿರು ಗುಂಪು ಮಾಡ್ಕೊಳ್ಳಿ. ನೆನಪಿರ್ಲಿ, ಸಮುದಾಯ ಸೇರಿದರೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅಂತ ಹೇಳ್ತಾ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರೂ ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ,
6: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು,
7: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ, ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ,
8: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ,
9: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7:00 ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
10: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್, ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
11: ಬೆಳ್ಳಂ ಬೆಳಗ್ಗೆ 6:00 ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡ್ ಹೋದ್ರು ಏನೋ, ಅಲ್ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜೀವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
12: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ. ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6:00 ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ ಇವತ್ತು ಕೂಡ ನಾನು ಬಂದಿದ್ದೀನಿ ಆರ್.ಜೆ. ಶ್ರೀಧರ್. ಈಗ ನೀವು ಕೇಳ್ತಾ ಇರೋದು ಸಂಜೆಯ 6:00 ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಿರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದ್ರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರ ಅಂತಂದ್ರೆ, ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದ್ರು ಚರ್ಚೆ ಮಾಡ್ತಿರೋ ಅಂದ್ರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದ್ರೆ ನಮ್ಮ ಸಂಖ್ಯೆಗೆ ವಾಟ್ಸ್ಆಪ್ ಅಲ್ಲಿ ವಾಯ್ಸ್ ನೋಟ್ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ ನ ನಾವಿಲ್ಲಿ ಓದ್ತೀವಿ. ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9689-8602-79. ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ತರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನ ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು ಕೇಳೋದು ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನ ಫೀಲ್ ಮಾಡಿರ್ತೀವಿ, ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನ್ಸುತ್ತೆ. ಆದ್ರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ,
2: ಮತ್ತೆ ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನ್ಸ್ಬಹುದು. ಹಾಗಾದ್ರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಿಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ, ಮತ್ತೆ ಅನ್ಬಿಲೀವಬಲ್ ಟ್ರೂತ್ಸ್ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದ್ರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದ್ರೆ ನಮಗೇನ್ ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಅಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾ ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಆ ವಿಷಯ ಏನು ಅಂತ ಕೇಳ್ತಾ ಇದ್ದೀರಾ? ಈಗ ನಮ್ಮೆಲ್ಲರ ಮನೆಗಳಲ್ಲಿ ನಾವು ಆಹಾರವನ್ನ ಸಂರಕ್ಷಣೆ ಮಾಡಬೇಕು ಅಂತಂದ್ರೆ ನಮ್ಮ ಮನೆಗಳಲ್ಲಿ ರೆಫ್ರಿಜರೇಟರ್ಗಳಿದೆ, ಅದನ್ನ ಹೊರತುಪಡಿಸಿದ್ರೆ ಬಿಸಿ ಮಾಡುವಂತಹ ಪದಾರ್ಥಗಳನ್ನ ಪದೇ ಪದೇ ಬಿಸಿ ಮಾಡಿ ನಾವು ಆಹಾರವನ್ನ ಸಂರಕ್ಷಣೆ ಮಾಡ್ಕೊಳ್ತೀವಿ. ಇದನ್ನ ಹೊರತುಪಡಿಸಿದ್ರೆ ನಾವು ಫ್ರಿಡ್ಜ್ ಅಲ್ಲಿ ಇಡುವಂಥದ್ದು ಗೊತ್ತೇ ಇದೆ ನಮಗೆ, ಇದನ್ನ ಅದರಲ್ಲಿ ತರಕಾರಿ ಹಣ್ಣು ಆಹಾರ ಎಲ್ಲದೂ ಕೂಡ ಇಡುವಂತಹ ಒಂದು ಅಭ್ಯಾಸ ಬೆಳೆಸ್ಕೊಂಡ್ಬಿಟ್ಟಿದೀವಿ. ಹಾಗಾಗಿ ನಾವು ರೆಫ್ರಿಜರೇಟರ್ಗಳಲ್ಲಿ ಈ ಒಂದು ಆಹಾರವನ್ನ ಸಂರಕ್ಷಣೆ ಮಾಡ್ತೀವಿ. ಆದ್ರೆ ಯಾವಾಗ್ಲೂ ಕೂಡ ಬಿಸಿಯಾಗಿನೇ ಇರಬೇಕು ಅಂತ ಅಂದ್ರೆ ನಾವು ಅದಕ್ಕೆ ಏನ್ ಮಾಡ್ತೀವಿ, ಒಂದು ಹಾಟ್ ಬಾಕ್ಸ್ಗಳನ್ನ ತಗೊಂಡು ಆ ಹಾಟ್ ಬಾಕ್ಸ್ಗಳಲ್ಲಿ ಆಹಾರವನ್ನ ಇಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಲ್ವಾ? ಅದು ಕೂಡ ಎಷ್ಟೋ ಸಮಯ ನಮಗೆ ಆ ಬಿಸಿಯಾಗಿರುವಂತಹ ಪದಾರ್ಥ ಹಾಗೇನೇ ಇರೋಲ್ಲ, ಸ್ವಲ್ಪ ಸಮಯದ ನಂತರ ಏನು ಎನ್ವಿರಾನ್ಮೆಂಟಿಗೆ ಹೊಂದ್ಕೊಂಡಂತೆ ಸೊ ತಣ್ಣಗೆ ಆಗ್ತಾ ಆಗ್ತಾ ಆಗ್ತಾ ಬರ್ತಾ ಹೋಗುತ್ತೆ. ಸೊ ಆದರೂ ಕೂಡ ನಮಗೆ ಆ ಒಂದು ಬಿಸಿಯ ಒಂದು ಫೀಲ್ ಅಂತೂ ಸಿಗುತ್ತೆ ನಮಗೆ, ಆಯಿತಾ? ಆದರೆ ಈ ಒಂದು ಆಹಾರವನ್ನು ಕೆಡದೇ ಇರೋ ರೀತಿಯಲ್ಲಿ ರಕ್ಷಣೆ ಮಾಡೋದು ಹೇಗೆ, ಇದು ಯಾವಾಗಿನಿಂದ ಶುರುವಾಯಿತು, ಇದರ ಬಗ್ಗೆ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೀನಿ. ಸೊ ಆಹಾರ ನಾವು ಎರಡು ದಿನಗಳವರೆಗೆ ಅಥವಾ ಒಂದು ದಿನಗಳವರೆಗೆ ಬಿಸಿ ಮಾಡಿಕೊಂಡು ಅಥವಾ ತಣ್ಣಗೆ ಫ್ರಿಡ್ಜ್ನಲ್ಲಿ ಇಟ್ಟು ತಿನ್ನುವಂಥದ್ದು ಒಂದಿದೆ. ಆದರೆ ಬಹಳ ದಿನಗಳವರೆಗೆ ಆಹಾರ ಕೆಡದೇ ಇರೋ ರೀತಿಯಲ್ಲಿ ಏನು ಮಾಡ್ತಾರೆ, ಇದ್ರ ಬಗ್ಗೆ ಇವತ್ತಿನ ಶೋನಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಹಾಗಾದರೆ ನಿಮಗೇನಾದ್ರೂ ಇದ್ರ ಬಗ್ಗೆ ಗೊತ್ತಿದೆ ಅಂತಂದರೆ ನಮಗೆ ವಾಟ್ಸಪ್ ಮಾಡಬಹುದು. ನಮ್ಮ ಸಂಖ್ಯೆ 9682869698609627. ಈ ಸಂಖ್ಯೆಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಿಮಗೋಸ್ಕರ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ, ಕೇಳ್ತಾರೆ ರೇಡಿಯೋ ಶೋ ಮೊಗ್ಗನಾಡಿ ಪೂರ್ಣ FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.4 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ವೇಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೆ, ಇವತ್ತು ಆಹಾರ ಕೆಡದೇ ಇರೋ ರೀತಿಯಲ್ಲಿ ನಾವು ರಕ್ಷಣೆ ಮಾಡೋದು ಹೇಗೆ ಅದನ್ನು ಅಂಥೇಳಿ. ಸೊ ನೀವು ಮನೆಗಳಲ್ಲಿ ಆಹಾರ ಕೆಡದೇ ಇರೋ ರೀತಿಯಲ್ಲಿ ಏನೇನೆಲ್ಲ ಮಾಡ್ತೀರಾ, ಹಾಗೆ ಅದಕ್ಕಂತ ನೀವೇನಾದ್ರು ಬೇರೆ ಎಕ್ವಿಪ್ಮೆಂಟ್ಗಳನ್ನ ಅಥವಾ ಏನಾದ್ರು ವಸ್ತುಗಳನ್ನು ತೊಗೊಂಡಿದ್ದೀರಾ ಅಂತಂದರೆ ಅದ್ರ ಬಗ್ಗೆಯೂ ಕೂಡ ನಮಗೆ ಮೆಸೇಜ್ ಮಾಡಿ ತಿಳಿಸ್ಕೊಡ್ಬೋದು. ನಮ್ಮ ಸಂಖ್ಯೆ 9602769 ಈ ಸಂಖ್ಯೆಗೆ ವಾಟ್ಸಪ್ ಮಾಡಬಹುದು. ಆ್ಯಂಡ್ ಹಾಗೆ ನಮ್ಮ ಶೋನಲ್ಲಿ ಡೈಲಿ ಲೈಫ್ನಲ್ಲಿ ನಡೆಯುವಂತಹ ಒಂದಷ್ಟು ಫ್ಯಾಕ್ಟ್ಸ್ಗಳನ್ನ ಇಂಟ್ರೆಸ್ಟಿಂಗ್ ಆಗಿ ಯಾವ್ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇರ್ತೀನಿ. ನಿಮಗೆ ಏನಾದ್ರು ಈ ಒಂದು ಡೈಲಿ ಲೈಫ್ನಲ್ಲಿ ನಡೆಯುವಂತಹ ವಿಚಾರಗಳನ್ನ ಈ ಥರ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳಿದ್ರೆ ಅವುಗಳನ್ನು ನೀವು ಸಹ ನಮ್ಮ ಜೊತೆಯಲ್ಲಿ ಹಂಚ್ಕೊಳ್ಬೋದು, ಅಥವಾ ನೀವೇನಾದರೂ ಬೇರೆ ರೀತಿಯಲ್ಲಿ ಥಿಂಕ್ ಮಾಡಿದರೆ ಅವುಗಳನ್ನು ಕೂಡ ನಮ್ಮ ಜೊತೆಯಲ್ಲಿ ಹಂಚ್ಕೊಳ್ಬೋದು. ಹಾಗೆ ಇವತ್ತು ನಾನು ಹೇಳ್ತಾ ಇದ್ದೆ ನಿಮಗೆ ಆಹಾರ ಕೆಡದಿರೋ ರೀತಿ ರಕ್ಷಣೆ ಮಾಡೋದಾದರೆ ಹೇಗೆ ಅಂಥೇಳಿ. ಫಸ್ಟ್ ನಾವು ಆಹಾರವನ್ನು ಬಹಳಷ್ಟು ದಿನಗಳವರೆಗೆ ಕೆಡದಿರೋ ರೀತಿಯಲ್ಲಿ ಕಾಪಾಡ್ಕೊಳ್ಳೋದಕ್ಕೆ ನಾವು ಆಹಾರ ಸಂರಕ್ಷಣೆ ಅಂತ ಹೇಳ್ತೀವಿ. ಸೊ ಇದನ್ನು ಯಾವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಮತ್ತು ನಾವೆಲ್ಲ ಯಾವ ರೀತಿ ಅದನ್ನು ಫಾಲೋ ಮಾಡ್ತಿದ್ವಿ ಇದ್ರ ಬಗ್ಗೆ ನಾನು ಇವತ್ತಿನ ಶೋನಲ್ಲಿ ಹೇಳ್ತಾ ಇದ್ದೀನಿ. ಈ ವಿಧಾನದಲ್ಲಿ ಏನಾಗುತ್ತೆ, ನಾವು ಶೇಖರಣೆ ಮಾಡಿರುವಂಥದ್ದು ಅಥವಾ ಸಂರಕ್ಷಣೆ ಮಾಡಿರುವಂತಹ ಆಹಾರ, ಅದರ ರುಚಿಯಾಗಿರ್ಬೋದು, ಅದರಲ್ಲಿರುವಂತಹ ಪೌಷ್ಟಿಕಾಂಶ ಇದಾಗಿರ್ಬೋದು, ಇದೆಲ್ಲದೂ ಕೂಡ ಹಾಗೇ ಉಳ್ಕೊಂಡಿರುತ್ತೆ. ಆದರೆ ಇಲ್ಲಿ ಆಗುವಂತಹ ಒಂದಷ್ಟು ಬದಲಾವಣೆಗಳು ಆಹಾರದ ಮೇಲೆ ಬೇರೆ ಬೇರೆ ರೀತಿಯಾದಂತಹ ಬದಲಾವಣೆಗಳನ್ನು ಮಾಡುತ್ತೆ. ಸೊ ಯಾವ ರೀತಿ ಅಂತ ನೋಡಿದ್ರೆ, ನಾವೀಗ ಪ್ಯಾಕೇಜ್ಡ್ ಫುಡ್ಗಳನ್ನ ನೋಡ್ತೀವಿ ಅಂತ ಅಂದರೆ, ಈ ಪ್ಯಾಕೇಜ್ಡ್ ಫುಡ್ಗಳಲ್ಲಿ ತುಂಬಿಸಿರುವಂತಹ ಏನು ಆಹಾರ ಇರುತ್ತೆ ಅದು ರಾಸಾಯನಿಕ ಬದಲಾವಣೆಗಳಿಂದ ಬ್ಯಾಕ್ಟೀರಿಯಾಗಳನ್ನು ಉತ್ಪತ್ತಿ ಮಾಡುತ್ತೆ. ಅಷ್ಟೇ ಅಲ್ಲದೆ ಈಸ್ಟ್ ಆಗಿರ್ಬೋದು, ಮೋಲ್ಡ್ಗಳಂತಹ ಅತಿ ಸೂಕ್ಷ್ಮ ಜೀವಿಗಳು ಕೂಡ ಈ ರೀತಿಯ ಪ್ಯಾಕೇಜ್ಡ್ ಫುಡ್ಗಳಲ್ಲಿ ಬೆಳೀತಾ ಇರುತ್ತೆ. ಹಾಗಾಗಿನೇ ಅದರಲ್ಲಿರುವಂತಹ ಆಹಾರ ಬೇಗನೆ ಹಾಳಾಗುವಂಥದ್ದು. ಹೀಗಾಗಿ ಆಹಾರ ಸಂರಕ್ಷಣೆಗೆ ಬಹಳಷ್ಟು ಹೊಸ ಹೊಸ ವಿಧಾನಗಳನ್ನು ಅಭಿವೃದ್ಧಿಪಡಿಸಲಾಗುತ್ತೆ. ಡಬ್ಬಗಳಲ್ಲಿ ತುಂಬಿಡುವಂಥದ್ದು ಅಥವಾ ಏನು ಪಿಂಗಾಣಿ ಬಾಟಲ್ಗಳು ಅಥವಾ ಪಿಂಗಾಣಿಯ ಬಾಟಲ್ಗಳು ಈ ಥರದಲ್ಲಿ ತುಂಬಿಡುವಂಥದ್ದು, ಮತ್ತು ಫ್ರೀಜಿಂಗ್ ಮಾಡುವಂಥದ್ದು ಅಥವಾ ಒಣಗಿಸುವಂಥದ್ದು, ಹಾಗೆ ಕ್ಯೂರಿಂಗ್ ಮಾಡುವಂಥದ್ದು, ಈ ರೀತಿಯ ಬೇರೆ ಬೇರೆ ವಿಧಾನಗಳಲ್ಲಿ ಆಹಾರವನ್ನು ಸಂರಕ್ಷಣೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಆಹಾರವನ್ನು ಡಬ್ಬಗಳಲ್ಲಿ ತುಂಬಿಸಿ ಸೀಲ್ ಮಾಡುವಂತಹ ವಿಧಾನಕ್ಕೆ ನಾವು ಕ್ಯಾನಿಂಗ್ ಅಂತ ಹೇಳಿ ಕರಿತೀವಿ. ಆ್ಯಂಡ್ ಈ ವಿಧಾನದಲ್ಲಿ ಬಿಸಿ ಹಾಗೂ ಸೀಲ್ನ ಜೊತೆಗೆ ಆಹಾರವನ್ನು ಕೆಡದಿರೋ ರೀತಿಯಲ್ಲಿ ಕಾಪಾಡಲಾಗುತ್ತೆ. ಹಾಗಾದರೆ ಈ ರೀತಿಯ ವಿಧಾನಗಳು ಯಾವಾಗಿನಿಂದ ಶುರುವಾಯಿತು ಅಂತ ನಾವು ನೋಡಿದ್ರೆ, ಸೊ 1809 ಫ್ರಾನ್ಸ್ನ ನಿಕೋಲಸ್ ಆಪರ್ಟ್ ಅನ್ನೋರು ಈ ವಿಧಾನವನ್ನು ಕಂಡುಹಿಡಿತಾರೆ. ಈ ವಿಧಾನದಲ್ಲಿ ಆಹಾರವನ್ನು ಗ್ಲಾಸ್ನ ಬಾಟಲ್ಗಳಲ್ಲಿ ಅಥವಾ ಜಾಡುಗಳಲ್ಲಿ ತುಂಬಿಸಿ ಇಡೋದನ್ನು ಶುರು ಮಾಡ್ತಾರೆ. ಅದನ್ನು ನಾವು ಭದ್ರವಾಗಿ ಸೀಲ್ ಮಾಡೋದ್ರಿಂದ ಅದು ಒಂದಷ್ಟು ನಿರ್ದಿಷ್ಟ ಅವಧಿಯವರೆಗೆ ಬರುತ್ತೆ. ಆ್ಯಂಡ್ ಈ ರೀತಿ ಸೀಲ್ ಮಾಡಿದ ನಂತರ ಅದರಲ್ಲಿ ಉಷ್ಣಾಂಶವನ್ನು ಕಾಪಾಡಿಕೊಳ್ಳೋದಕ್ಕೆ ಒಂದು ನಿರ್ದಿಷ್ಟವಾದಂತಹ ಉಷ್ಣಾಂಶದಲ್ಲಿ ಬಿಸಿಯನ್ನು ಮಾಡಿ ಆ ಉಷ್ಣಾಂಶ ಒಂದು ನಿರ್ದಿಷ್ಟವಾದ ಅವಧಿಯವರೆಗೆ ಅದೇ ಮಟ್ಟದಲ್ಲಿ ಇರೋ ರೀತಿಯಲ್ಲಿ ಕಾಪಾಡಿಕೊಳ್ತಾರೆ. ಆ್ಯಂಡ್ ಈ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಈಗಾಗಲೇ ಆಹಾರವನ್ನು ಸಂರಕ್ಷಣೆ ಮಾಡೋದಕ್ಕೆ ಸುಮಾರು ಬೇರೆ ಬೇರೆ ರೀತಿಯ ಘಟಕಗಳನ್ನು ನಿರ್ಮಾಣ ಮಾಡಿ ಅಲ್ಲಿ ಕೂಡ ಆಹಾರವನ್ನು ಸಂರಕ್ಷಣೆ ಮಾಡುವಂತಹ ವಿಧಾನಗಳನ್ನು ಈಗಿನ ಟೆಕ್ನಾಲಜಿಯಲ್ಲಿ ಕಂಡಿಡ್ಕೊಂಡಿದ್ವಿ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಆಹಾರವನ್ನು ಸಂರಕ್ಷಣೆ ಮಾಡುವಂತಹ ವಿಧಾನ ಹೇಗೆ ಶುರುವಾಯಿತು, ಯಾವಾಗಿನಿಂದ ಶುರುವಾಯಿತು ಅಂತ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ನೀವು ಯಾವ್ಯಾವ ರೀತಿ ಫುಡ್ನ ಪ್ರಿಸರ್ವ್ ಮಾಡ್ತೀರಾ ಅದರ ನಮ್ಮ ಜೊತೆಯಲ್ಲಿ ಮಾತಾಡಬಹುದು. ಕರೆ ಮಾಡಿ ನಮ್ಮ ಜೊತೆ ಮಾತಾಡಿ ಅಥವಾ ವಾಯ್ಸ್ ನೋಟ್ನ ಕಳಿಸ್ಕೊಡಿ. ನಮ್ಮ ಸಂಖ್ಯೆ 9686869 ಈ ಸಂಖ್ಯೆ ತಿಳಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ಶೋನ ಮುಂದುವರಿಸಿನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗ 90.4 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರ ರೇಡಿಯೋ ಶೋ ಮೊಗ್ಗ ನಾಡಿ ಪೋನಡ ಫೆಮ್ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ನಾನು ಆರ್ಜ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ ನಿಮಗೆ, ಫುಡ್ನ ಯಾವ ರೀತಿಯಲ್ಲಿ ಪ್ರಿಸರ್ವ್ ಮಾಡ್ತಾರೆ, ಸೊ ಪ್ರಿಸರ್ವ್ ಮಾಡುವಂತಹ ಒಂದು ಅಭ್ಯಾಸ ಯಾವಾಗಿನಿಂದ ಶುರುವಾಯಿತು, ಸೊ ಇದೆಲ್ಲದರ ಬಗ್ಗೆ ಹೇಳ್ತಾ ಇದ್ದೆ. ಹಾಗೆ ಇವತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯನ ಹೇಳಬೇಕು ಅಂತ ಅಂದ್ಕೊಂಡೆ. ಸೊ ಈಗ ಯೂಶ್ವಲಾಗಿ ನಾವೆಲ್ಲ ಟ್ರಾವೆಲ್ ಮಾಡ್ತಾ ಇರ್ತೀವಿ, ರಸ್ತೆ ಮೇಲುಗಡೆ ಓಡಾಡಲೇಬೇಕಾಗತ್ತೆ. ರಸ್ತೆಯಲ್ಲಿ ಓಡಾಡುವಾಗ ನಮಗೆ ಯಾವ ರೀತಿ ಕಾಣಿಸುತ್ತೆ ಅಂತಂದರೆ, ಟಾರ್ ಹಾಕಿದ್ದಾಗ ನಮಗೆ ಕಪ್ಪಾಗಿರುವಂತಹ ಟಾರ್ ರೋಡ್ ಕಾಣಿಸುತ್ತೆ, ಇಲ್ಲಾಂತಂದರೆ ಸಿಮೆಂಟ್ ರೋಡ್ ಕಾಣಿಸುತ್ತೆ ಅಂದರೆ ಸ್ವಲ್ಪ ಗ್ರೇ ಕಲರ್ ಕಾಣುತ್ತೆ. ಆ್ಯಂಡ್ ನಾವು ಬೇರೆ ಒಂದು ಊರಿಗೆ ಹೋದ್ವಿ ಅಂತಂದರೆ ಅಲ್ಲಿ ರಸ್ತೆಗಳು ನೋಡೋದಕ್ಕೆ ನೀಲಿ ಕಲರಲ್ಲಿ ಕಾಣಿಸ್ತಾ ಇರುತ್ತೆ. ಸೊ ನೀಲಿ ಕಲರ್ ಕಾಣುವಂತಹ ರಸ್ತೆ ಯಾವುದಂತ ನಿಮಗೇನಾದ್ರು ಗೊತ್ತಾಗಿದ್ರೆ ನಮಗೆ ಮೆಸೇಜ್ ಮಾಡಿ. ಆ್ಯಂಡ್ ಈ ಒಂದು ರಸ್ತೆ ಬಗ್ಗೆ ನಾನು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೀನಿ. ಆ್ಯಂಡ್ ಹಾಗೆ ಈ ನೀಲಿ ಕಾಣುವಂತಹ ರಸ್ತೆ ಯಾಕೆ ಈ ರೀತಿ ಕಾಣುತ್ತೆ, ಆ್ಯಂಡ್ ಇದರ ಹಿಂದಿರುವಂತಹ ಸೈನ್ಸ್ ಏನು, ಇದೆಲ್ಲದರ ಬಗ್ಗೆ ಇವತ್ತಿನ ಶೋನಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಈ ಒಂದು ರಸ್ತೆ ಎಲ್ಲಿ ಕಾಣಿಸುತ್ತೆ ಅನ್ನೋದನ್ನು ನೀವು ಇವತ್ತಿನ ಶೋ ಮುಗಿದ್ರೊಳಗಡೆ ಮೆಸೇಜ್ ಮಾಡಿ. ಆ್ಯಂಡ್ ಈ ಒಂದು ರಸ್ತೆ ಯಾಕೆ ನೀಲಿ ಕಾಣಿಸುತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ಶೋನಲ್ಲಿ ಹೇಳ್ತಾ ಇದ್ದೀನಿ. ಯೂಶ್ವಲಾಗಿ ನಾವೆಲ್ಲ ನೋಡಿ, ಸಾಮಾನ್ಯವಾಗಿ ಕಪ್ಪು ಡಾಂಬರ್ ಇರುವಂತಹ ರಸ್ತೆಗಳಲ್ಲಿ ಓಡಾಡ್ತಾ ಇರ್ತೀವಿ. ಇಲ್ಲಿ ಸೂರ್ಯನ ಶಾಖವನ್ನು ಈ ಒಂದು ಡಾಂಬರ್ ಹೀರ್ಕೊಳ್ತಾ ಇರುತ್ತೆ, ಇದರಿಂದ ರಸ್ತೆಯ ಮೇಲ್ಮೈ ತಾಪಮಾನ ಹೆಚ್ಚಾಗುತ್ತೆ. ಆದರೆ ರಸ್ತೆ ಮೇಲೆ ಹೋಗುವಂಥವರಿಗಂತೂ ಸಿಕ್ಕಾಪಟ್ಟೆ ಬಿಸಿಲಿನ ಶಾಖ ಅಂತೂ ಹೊಡಿತಾನೆ ಇರುತ್ತೆ. ಒಂದು ಕಡೆಯಿಂದ ವೆಹಿಕಲ್ನ ಶಾಖ, ಇನ್ನೊಂದು ಕಡೆಯಿಂದ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಬೈಕಲ್ಲಿ ಹೋದರೆ ಮಾತ್ರನೇ ಈ ಒಂದು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗೋದು, ಇಲ್ಲ ಅಂತಂದರೆ ನಮಗೆ ಗೊತ್ತಾಗೋದೇ ಇಲ್ಲ. ಹಾಗೆ ಈ ಥರ ನೀವು ಕೂಡ ಟಾರ್ನಲ್ಲಿ ಹೋದಂತಹ ಟೈಮ್ನಲ್ಲಿ ಈ ಒಂದು ಬಿಸಿ ಅನುಭವವನ್ನು ಪಡ್ಕೊಂಡಿರ್ತೀರಾ. ಆದರೆ ಇವತ್ತು ನಾನು ಹೇಳ್ತಾ ಇರುವಂತಹ ಈ ಒಂದು ನೀಲಿ ರಸ್ತೆನಲ್ಲಿ ನೀವೇನಾದರೂ ಟ್ರಾವೆಲ್ ಮಾಡಿದ್ರಿ ಅಂತ ಅಂದರೆ, ಈ ಒಂದು ಟ್ರಾವೆಲಿಂಗ್ ನಿಮಗೆ ಯಾವುದು ಕೂಡ ಆಯಾಸ ಅನ್ಸಲ್ಲ ಅಥವಾ ಬಿಸಿ ಬಿಸಿ ಅಂತ ಅನ್ಸಲ್ಲ. ಯಾಕೆಂದರೆ ಈ ಒಂದು ರಸ್ತೆ ನೀಲಿ ಕಲರಲ್ಲಿ ಕಾಣುತ್ತೆ, ಬಟ್ ಇದು ಟಾರ್ ರೋಡೇ ಆಗಿರುತ್ತೆ. ಸೊ ಇದ್ಯಾಕೆ, ಇದರ ಬಗ್ಗೆ ಇವತ್ತಿನ ಶೋನಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಇವತ್ತು ನಾನು ಮಾತಾಡ್ತಿರುವಂತಹ ಈ ಒಂದು ರಸ್ತೆ ಇರೋದೆಲ್ಲಪ್ಪ ಅಂತ ಯೋಚನೆ ಮಾಡಿದ್ರೆ, ಕೆಲವು ದೇಶಗಳಲ್ಲಿ ವಿಶೇಷವಾಗಿ ಕ್ವಾಟರ್ ರಸ್ತೆಗಳು ನೀಲಿ ಬಣ್ಣದಲ್ಲಿ ಕಾಣಿಸುತ್ತೆ. ಆ್ಯಂಡ್ ಈ ರೀತಿಯ ನೀಲಿ ಆಧಾರದ ರಸ್ತೆಗಳನ್ನು ನಾವು ನೋಡೋದಕ್ಕೆ ಕತಾರ್ ದೇಶದಲ್ಲಿ ಪ್ರಯೋಗಾತ್ಮಕವಾಗಿ ಇಂತಹ ರಸ್ತೆಗಳನ್ನು ನಿರ್ಮಾಣ ಮಾಡಿದರೆ, ರಾಜಧಾನಿ ದೋಹಾದಲ್ಲಿ ಕೂಡ ಕೆಲವು ಪ್ರದೇಶಗಳಲ್ಲಿ ಈ ರೀತಿಯ ಪ್ರಯೋಗ ನಡೆದಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಅರ್ಬನ್ ಕೂಲಿಂಗ್ ಪ್ರಾಜೆಕ್ಟ್ನಲ್ಲಿ ಈ ಒಂದು ರಸ್ತೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ನೀಲಿಯ ರಸ್ತೆಗಳು ಯಾಕೆ ಮಾಡ್ತಾರೆ ಗೊತ್ತಾ? ಮುಖ್ಯವಾದ ಕಾರಣ, ಸೂರ್ಯನ ಕಿರಣಗಳನ್ನು ಪ್ರತಿಫಲಿಸುತ್ತೆ ಅಂದರೆ ರಿಫ್ಲೆಕ್ಟ್ ಮಾಡೋದಕ್ಕೆ, ಹಾಗೆಯೇ ತಾಪಮಾನವನ್ನು ಕಡಿಮೆ ಮಾಡೋದಕ್ಕೆ ಈ ರೀತಿಯ ರಸ್ತೆಗಳನ್ನು ಮಾಡ್ತಾರೆ. ಸಾಮಾನ್ಯ ರಸ್ತೆಗಳಿಗಿಂತ 20 ಡಿಗ್ರಿ ಸೆಲ್ಸಿಯಸ್ ತನಕ ಕಡಿಮೆ ತಾಪಮಾನ ಇಂತಹ ರಸ್ತೆಗಳಲ್ಲಿ ಕಂಡುಬರುತ್ತೆ. ಕೂಲ್ ಪ್ರಿವೆಂಟ್ ಟೆಕ್ನಾಲಜಿ ಅಂತಲೇ ಇದನ್ನು ಕರಿಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಟೆಕ್ನಾಲಜಿ. ಇದರಿಂದ ಒಂದು ACಯ ಬಳಕೆ ಕಡಿಮೆ ಆಗಬಹುದು, ಹಾಗೆ ವಿದ್ಯುತ್ನ ಉಳಿತಾಯ ಆಗ್ಬೋದು, ಮತ್ತು ಏರ್ ಪೊಲ್ಯೂಷನ್ ಆಗೋದು ಕಡಿಮೆ ಆಗುತ್ತೆ, ಮತ್ತು ಹವಾಮಾನದಲ್ಲಿ ಬದಲಾವಣೆಗೆ ಇದೊಂದು ಪರಿಹಾರ ಅಂತಲೇ ಹೇಳ್ಬೋದು. ಈ ರೀತಿಯ ಒಂದು ಸ್ಮಾರ್ಟ್ ಆಗಿರುವಂತಹ ಥಿಂಕಿಂಗು ಬೇಕಾಗುತ್ತೆ. ಆ್ಯಂಡ್ ನಾನು ಹೇಳಿದಾಗ ಈ ರೀತಿಯ ರಸ್ತೆಗಳನ್ನ ನೀವು ನೋಡಬೇಕು ಅಂತಂದರೆ ಕತಾರ್ಗೆ ಹೋಗಿ ಅಲ್ಲಿ ನೋಡಿದಾಗ ಈ ರೀತಿಯ ರಸ್ತೆಗಳು ಕಾಣಿಸ್ಕೊಳ್ಳುತ್ತೆ. ಅಲ್ಲಿಯ ಈ ಒಂದು ಟೆಕ್ನಾಲಜಿ ನಮ್ಮ ಕಡೆಗೂ ಬರಲಿ ಅಂತ ನಮಗೆ ಆಸೆ. ನೋಡೋಣ ನಮ್ಮ ರಸ್ತೆಯ ಗುಂಡುಗಳು ಯಾವಾಗ ಮುಚ್ಚೋಗ್ತವೆ ಅಂಥೇಳಿ. ಆ್ಯಂಡ್ ಹಾಗೆ ಈ ಒಂದು ನೀಲಿ ಬಣ್ಣ ನಮಗೆ ಒಂದು ರೀತಿಯ ರಿಫ್ಲೆಕ್ಟ್ನ ಥರ ವರ್ಕ್ ಆಗೋದ್ರಿಂದ, ಸೊ ನಮ್ಮ ರಸ್ತೆಯ ಮೇಲೆ ಬೀಳುವಂತಹ ಬಿಸಿಲಿನ ತಾಪಮಾನ ಏನಿರುತ್ತೆ ರಿಫ್ಲೆಕ್ಟ್ ಆಗಿ ವಾಪಸ್ ಹೋಗುತ್ತೆ, ಜೊತೆಗೆ ನಮಗೆ ಅಲ್ಲಿ ಕೂಲಿಂಗ್ ಫೀಲ್ನ ಕೊಡುತ್ತೆ ಅಂತ ಹೇಳ್ಬೋದು. ಈ ರೀತಿ ರಸ್ತೆಗಳು ಆದಷ್ಟು ಬೇಗ ಆದರೆ ಚೆನ್ನಾಗಿರುತ್ತೆ. ಆ್ಯಂಡ್ ಈ ರಸ್ತೆ ಎಲ್ಲಿದೆ ಅಂತ ನಿಮ್ಗೆ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ, ಇದರ ಉಪಯೋಗ ಏನಂತ ಕೂಡ ಗೊತ್ತಾಯಿದೆ ಅಂತ ಅಂದ್ಕೊಳ್ತೀನಿ. ಇವತ್ತಿನ ಶೋನ ಮುಗಿಸುವಂತಹ ಸಮಯ ಕೂಡ ಆಗ್ತಾ ಇದೆ. ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನೇ ಒಂದು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಎಲ್ರಿಗೂ ಕೂಡ ಟಾಟಾ ಬಾಯ್ ಬಾಯ್. ಕೇಳ್ತಾ ಇರಿ ಇಷ್ಟು ತನಕ ನೀವು ಕೇಳಿದ್ದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ನಾನು ಆರ್ಜೆ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನಾಡಿ ಪೋನಡ ಫ್ಯಾಮ್ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
4: ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
1: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.
6: ಹಲೋ ಗೆಳೆಯರೇ.
7: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
7: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
8: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
9: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
10: ಅದಾ, ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
11: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
10: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
12: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00-7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
13: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ. ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿಯೊಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
10: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
14: ಹೂನೆ ರೆಡಿ ಆಗ್ತಾ ಇದೆ.
10: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
12: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
8: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
12: ಹಾಯ್ ಹಲೋ ನಮಸ್ತೆ, ಗುಡ್ ಈವ್ನಿಂಗ್ ಶಿವಮೊಗ್ಗ, ಶುಭ ಸಂಜೆ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜಿ ಅರ್ಪಿತಾ. ಕೇಳುಗರೆ, ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಬಿಸ್ನೆಸ್ ಮೆನ್ಗಳು ಅವರ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೊಳ್ತಾ ಇರ್ತಾರೆ. ಅಫ್ಕೋರ್ಸ್, ಒಂದರಕ್ಕಿಂತ ಮತ್ತೊಂದು ಬಿಸ್ನೆಸ್ ವಿಭಿನ್ನವಾಗಿರುತ್ತೆ, ಇನ್ನು ವಿಶೇಷವಾಗಿ ಕೂಡ ಇರುತ್ತೆ. ಹಾಗೆ ಇವತ್ತು ಕೂಡ ಒಂದು ವಿಶೇಷವಾದ ಬಿಸ್ನೆಸ್ ಬಗ್ಗೆ ನಿಮ್ಮೊಟ್ಟಿಗೆ ಮಾತಾಡೋಣ ಅಂತ. ಈಗ ಏನಪ್ಪಾ ಅಂದ್ರೆ, ನಾವು ಎಲ್ಲಾದ್ರೂ ಆಚೆ ಹೋಗ್ಬೇಕು, ಹೊರಗಡೆ ಓಡಾಡ್ಬೇಕು ಅಂದ್ರೆ ಒಳ್ಳೆ ಬಟ್ಟೆಯನ್ನ ಧರಿಸ್ತೀವಿ. ಬಟ್ಟೆ ಧರಿಸೋದ್ರ ಜೊತೆಗೆ ಕಾಲಿಗೆ ಒಂದು ಪಾದರಕ್ಷೆಯನ್ನ ಕೂಡ ಹಾಕೊಳ್ತೀವಿ. ಯಾಕಪ್ಪ ಅಂದ್ರೆ, ಎಲ್ಲೇ ಸುತ್ತಾಡಿದ್ರು ನಮ್ಮ ಕಾಲು ಜೋಪಾನವಾಗಿರ್ಬೇಕು, ಕಾಲು ಜೋಪಾನವಾಗಿರ್ಬೇಕು ಅಂದ್ರೆ ಕಾಲಿಗೆ ಪಾದರಕ್ಷೆಗಳನ್ನ ಹಾಕ್ಬೇಕು ಅಲ್ವಾ? ಹಾಗಿದ್ಮೇಲೆ ಇವತ್ತು ಒಂದು ಸ್ಲಿಪ್ಪರ್ ಶಾಪ್ ಬಗ್ಗೆ ಮಾತಾಡೋಣ ಅಂತ, ಫುಟ್ವೇರ್ ಶಾಪ್ ಬಗ್ಗೆ ಮಾತಾಡೋಣ ಅಂತ. ಅದೇನಿ ಶ್ರೀ ರೇಣುಕಾ ಫುಟ್ವೇರ್. ಈ ಒಂದು ಶಾಪ್ ನ ಸ್ಪೆಷಾಲಿಟಿ ಏನ್ ಗೊತ್ತಾ ಕೇಳಿದ್ರೆ, ಇವರೇ ಸ್ವತಃ ಪಾದರಕ್ಷೆಗಳನ್ನ, ಪರ್ಸ್ ಅನ್ನ, ಹಾಗೆ ಲೆದರ್ ಬೆಲ್ಟ್ ಅನ್ನ ಇವೆಲ್ಲವ ಕೂಡ ತಯಾರು ಮಾಡ್ತಾರೆ. ಸಾಕಷ್ಟು ವರ್ಷಗಳಿಂದ ಕೂಡ ಇವರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದೇನೇ ಶ್ರೀ ರೇಣುಕಾ ಫುಟ್ವೇರ್. ಇದರ ಮಾಲೀಕರಾಗಿರುವ ಹರೀಶ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ.

0: ಅವರೊಟ್ಟಿಗೆ ಮಾತುಕತೆಯನ್ನ ಪ್ರಾರಂಭ ಮಾಡೋಣ. ಹರೀಶ್ ಅವರೇ ನಮಸ್ತೆ.
1: ನಮಸ್ತೆ.
0: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ಥ್ಯಾಂಕ್ಸ್ ಮೇಡಮ್.
0: ಓಕೆ, ಹರೀಶ್ ಸರ್ ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಿ.
0: ಚೆನ್ನಾಗಿದ್ದೀರಾ. ನನಗೆ ಮೊದಲನೇದಾಗಿ ನಿಮ್ಮ ಪರಿಚಯ ಮಾಡ್ಕೊಡ್ಬೋದಾ ಸರ್? ನೀವು ಹುಟ್ಟಿದ್ದೆಲ್ಲಿ, ನಿಮ್ಮ ಪ್ರಾಪರ್ ಯಾವುದು?
1: ಹೌದು ಮೇಡಮ್, ಇದೇ ಊರು
0: ಶಿವಮೊಗ್ಗ.
1: ಶಿವಮೊಗ್ಗನೆ.
0: ಓಕೆ, ಏನು ಓದಿದ್ರಿ ಸರ್?
1: ಓದಿಲ್ಲ.
0: ಓದಿಲ್ಲ?
1: ಓದಿಲ್ಲ.
0: ಒಂದೇ ಕ್ಲಾಸ್ ಓದಿಲ್ಲ?
1: ಒಂದು ಓದಿದ್ದೀವಿ.
0: ಒಂದೇ ಕ್ಲಾಸ್ ಮಾತ್ರ ಓದಿದ್ದೀರಾ? ಓಕೆ, ಅದಾದ್ಮೇಲೆ ಈ ಒಂದು ಹುದ್ದೆಗೆ ಅಂದರೆ ಈ ಒಂದು ಕೆಲಸಕ್ಕೆ ಬಂದ ಕಾರಣ?
1: ನಮ್ಮ ಫ್ಯಾಮಿಲಿ ಎಲ್ಲ ಇದೆ, ನಮ್ಮ ತಂದೆ ತಾಯಿ ಎಲ್ಲ ಇದೆ ಮಾಡ್ತಿದ್ರು, ಅವ್ರೀಗ ಹಾಗೆ ನಾವು ಮಾಡ್ಕೊಂಡ್ಬಂದಿದ್ವಿ ಅಷ್ಟೇ.
0: ಸೊ ಈಗ ನನಗೆ ನಿಮ್ಮ ಒಂದು ಕಿರು ಪರಿಚಯ ಆಯಿತು ಸರ್. ಈಗ ಶ್ರೀ ರೇಣುಕಾ ಫುಟ್ವೇರ್ ಬಗ್ಗೆ ತಿಳಿಸ್ಕೊಡಿ. ಇಲ್ಲಿ ನೋಡ್ತಾ ಇದ್ದೀನಿ ನಾನಾ ರೀತಿಯ ಶೂಗಳಿದೆ, ಹಾಗೆ ಬೆಲ್ಟ್ಗಳಿದೆ, ಎಲ್ಲ ಲೆದರ್ದೇನಾ ಸರ್? ಹೇಗೆ?
1: ಲೆದರ್ ಹ್ಯಾಂಡ್ ಮೇಡ್ ಮಾತ್ರ, ಕೈ ಕೆಲಸದ ಮಾತ್ರ, ಕಂಪ್ನಿದು ಯಾವುದಿಲ್ಲ ಇಲ್ಲಿ,
0: ಎಲ್ಲ ನೀವೇನೇ ಮಾಡಿರುವಂತ
1: ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ.
0: ಏನೇನು ಮಾಡ್ತೀರಾ ಸರ್?
1: ಶೂ, ಲೆದರ್ ಚಪ್ಪಲ್ ಮತ್ತು ಮೆಡಿಕೇಟೆಡ್ ಚಪ್ಪಲ್, ಅಂಗವಿಕಲರ ಕಾಲೆಲ್ಲ ಡಿಫೆಕ್ಟ್ ಇರುತ್ತಲ್ಲ, ಅವ್ರದ್ದೆಲ್ಲ ಚಪ್ಪಲ್ಲು ಶೂಸು ಎಲ್ಲ ಮಾಡ್ತೀವಿ.
0: ಎಲ್ಲ ಮಾಡ್ತೀವಿ. ಬೆಲ್ಟ್ಗಳು ಕೂಡ ಮಾಡ್ತೀರಾ ನೀವೇನೇ?
1: ಲೆದರ್ ಪರ್ಸು.
0: ಬರೀ ಜೆನ್ಸ್ ಪರ್ಸು ಕೂಡ ಮಾಡ್ತೀರಾ?
1: ಜೆನ್ಸ್ ಮಾತ್ರ.
0: ಯಾಕೆ ಬರೀ ಜೆನ್ಸಿಗೆ ಮಾತ್ರ, ಲೇಡೀಸಿಗೆ ಯಾಕೆ ಮಾಡಲ್ಲ?
1: ಆ ಡೈ ಇಲ್ಲ ನಮ್ಮಲ್ಲಿ, ಈ ತರ ಡೈ ಅಂತ ಬರುತ್ತೆ ಮೋಲ್ಡಿಂಗು, ಅದು ಜೆನ್ಸ್ ಮಾತ್ರ ಯೂಸ್ ಮಾಡಿದೀವಿ.
0: ಸೊ ಒಂದು ಡೈ ಮುಖಾಂತರ ನೀವೆಲ್ಲ ಜೆಂಟ್ಸಿಗೆ ಬೇಕಾದಂತ ಶೂ ಆಗಿರ್ಬೋದು ಅಥವಾ ಸ್ಲಿಪ್ಪರ್ ಆಗಿರ್ಬೋದು ಎಲ್ಲವೂ ಮಾಡ್ತೀರಾ ಅಲ್ವಾ ಸರ್? ಸರ್, ಬೆಲೆ ಎಲ್ಲ ಹೇಗೆ ಸರ್? ಈಗ ಮಾಮೂಲಿ ಚಪ್ಪಲಿ ಅಂಗಡಿಗೆ ಹೋಲಿಸಿದ್ರೆ ನಿಮ್ಮ ಹತ್ರ ಬೆಲೆ ಜಾಸ್ತಿ ಇರುತ್ತಾ ಕಡಿಮೆ ಇರುತ್ತಾ?
1: ಕಮ್ಮಿ ಇರುತ್ತೆ. ಇದು ನಮ್ದು ಲೆದರ್ದು ಪ್ರಾಡಕ್ಟ್ ಎಲ್ಲ ಬಂದು ಕಂಪ್ನಿಯಲ್ಲಿ ತೊಗೊಳಕ್ ಹೋದ್ರೆ ನಿಮಗೆ ಏನಿದ್ರು 2,000 ರೂಪಾಯಿ ಮೇಲೆ ಇರುತ್ತೆ. ನಮ್ಮಲ್ಲಿ ಸ್ಟಾರ್ಟಿಂಗ್ ಚಪ್ಪಲ್ 500 ರೂಪಾಯಿ 450 ರೂಪಾಯಿ.
0: ಓಕೆ, ಲೆದರ್ದೇ 400-500 ರೂಪಾಯಿ ಎಲ್ಲ ಸಿಗುತ್ತೆ.
1: 50 ರೂಪಾಯಿ ಸ್ಟಾರ್ಟಿಂಗ್, 800 ರೂಪಾಯಿ ಮಟ್ಟ ಇರುತ್ತೆ.
0: ಇರುತ್ತೆ ಸರ್. ನಿಮಗೆ ಈ ಒಂದು ವ್ಯಾಪಾರಕ್ಕೆ ಮುಖ್ಯವಾಗಿ ಬೇಕಾಗಿರುವಂತಹ ಐಟಮ್ಸ್ ಅಥವಾ ರಾ ಮೆಟೀರಿಯಲ್ ಅಂದ್ರೆ ಏನು ಸರ್?
1: ಎಲ್ಲ ಮೆಟೀರಿಯಲ್ ರಾ ಮೆಟೀರಿಯಲ್, ಯಾವ್ದು ನಮ್ಮ ಮೋಲ್ಡಿಂಗ್ ಯಾವ್ದಿಲ್ಲ, ಲೆದರ್ ಆಗ್ಲಿ, ಸೋಲ್ ಆಗ್ಲಿ, ಗಮ್ ಆಗ್ಲಿ ಎಲ್ಲ ರಾ ಮೆಟೀರಿಯಲ್ ಬರುತ್ತೆ.
0: ಸರಿ, ಲೆದರ್ ರಾ ಮೆಟೀರಿಯಲ್ ಎಲ್ಲಿಂದ ತರಿಸ್ತೀರಾ ಸರ್?
1: ಚೆನ್ನೈಯಿಂದ ಲೆದರ್ ತರ್ತೀವಿ ಮೇಡಮ್. ಸೋಲ್ ಎಲ್ಲ ಬಂದ್ಬಿಟ್ಟು ಆಗ್ರಾಯಿಂದ ತರಿಸ್ತೀವಿ, ಬೆಂಗಳೂರಿಂದ ತರ್ತೀವಿ.
0: ಚೆನ್ನೈ, ಆಗ್ರಾ, ಬೆಂಗಳೂರು ಎಲ್ಲ ಕಡೆಯಿಂದ ಕೂಡ ತರಿಸ್ಕೊಡ್ತೀರಾ ಸರ್? ಇಲ್ಲಿ ನಾನು ನೋಡ್ತಾ ಇದ್ದೀನಿ ನೀವು ಬೇರೆಯವರ ಚಪ್ಪಲಿನ ಕೂಡ ಸ್ಟಿಚ್ ಮಾಡ್ಕೊಡ್ತೀರಾ, ಆ ಒಂದು ಕೆಲಸನು ಕೂಡ ಮಾಡ್ತೀರಾ?
1: ಸರ್ವಿಸ್ ಇರತ್ತೆ ಮೇಡಮ್, ಎನಿ ಒಂದು ಚಪ್ಪಲ್ ಇರುತ್ತೆ, ಯಾವುದೇ ಚಪ್ಪಲ್ ಇರಲಿ, ಕಂಪ್ನಿ ಚಪ್ಪಲ್ ಇರಲಿ, ಯಾವುದೇ ಇರಲಿ ಸರ್ವಿಸ್ ಇರತ್ತೆ.
0: ಎಲ್ಲ ಸರ್ವಿಸ್ ಕೂಡ ಮಾಡ್ತೀರಾ. ಸೊ ನೀವು ಇದು ಚಿಕ್ಕ ವಯಸ್ಸಿಂದ ಎಲ್ಲಾನು ಕಲ್ತಿರುವಂತದ್ದು ಅಲ್ವಾ ಸರ್?
1: ಹೌದು ಮೇಡಮ್.
0: ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಇರ್ಬೋದು?
1: ನಾವು ಇದ್ದೇ ವೃತ್ತಿನೇ ಇದೆ, ನಾವು ಒಂದು ಓದಿಲ್ಲ, 1ನೇ ಕ್ಲಾಸ್ ಪಾಸ್ ಆಗಿದ್ವಿ ಅಷ್ಟು ಬಿಟ್ರೆ, ಅದು ಓದಿಲ್ಲ, ಸುಮ್ಮನೆ ಆ ಟೈಮಲ್ಲಿ ಹೋಗಿದ್ವಿ ಅಷ್ಟು. ಇದೇ ಕೆಲಸ ನಮ್ಗೆ.
0: ಓಕೆ ಸರ್, ಇಲ್ಲ ಪ್ರೆಸೆಂಟ್ ಈಗ ಎಷ್ಟು ಜನ ಕೆಲಸ ಮಾಡ್ತಾರೆ?
1: ನಾವು ಒಂದು 4 ಜನ ಇದ್ದೀವಿ ಮೇಡಮ್.
0: 4 ಜನ. ಈ ಶೂಗಳನ್ನೆಲ್ಲ ಬೇರೆ ಬೇರೆ ಕಡೆ ಕಳಿಸ್ಕೊಡ್ತೀರಾ ಅಥವಾ ಇಲ್ಲ ಅಷ್ಟೇನಾ?
1: ಇಲ್ಲ, ಇಲ್ಲೇ ಅಷ್ಟೇ, ನಮಗೆ ಅಷ್ಟೇ, ಎಷ್ಟು ಬೇಕಷ್ಟೇ ಮಾಡ್ಕೊಂತೀವಿ.
0: ಓಕೆ, ಒಂದು ಶೂನ ತಯಾರು ಮಾಡಲಿಕ್ಕೆ ಎಷ್ಟು ಸಮಯ ತಗೊಳ್ತೀರಾ ಸರ್?
1: 4 ಅವರ್ ಬೇಕು.
0: 4 ಅವರ್ ಬೇಕು ಒಂದು ಶೂ ತಯಾರು ಮಾಡೋಕ್ಕೆ. ಸೊ ಕೇಳಿಸ್ಕೊಳ್ತಾ ಇದ್ರಲ್ಲ ಸ್ನೇಹಿತರೆ, ಶ್ರೀ ರೇಣುಕಾ ಫುಟ್ವೇರ್ನ ಮಾಲೀಕರಾಗಿರುವಂತಹ ಹರೀಶ್ ಅವರು ಅವರ ಒಂದು ವ್ಯಾಪಾರದ ಕಥೆಯನ್ನ ನಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ರು. ಅವ್ರು ಹೇಳ್ತಾ ಇದ್ರು ಎಲ್ಲವೂ ಕೂಡ ಲೆದರ್ ಬೆಲ್ಟ್ ಶೂ ಹಾಗೆ ಚಪ್ಪಲಿ, ಇನ್ನು ವಿಶೇಷ ಚೇತನರಿಗೆ ಬೇಕಾಗಿರುವಂತಹ ಚಪ್ಪಲಿಗಳನ್ನ ಕೂಡ ತಯಾರು ಮಾಡ್ಕೊಡ್ತೀನಿ ಅಂತ. ಹಾಗಿದ್ಮೇಲೆ ಒಂದು ಶೂನ ತಯಾರು ಮಾಡಕ್ಕೆ ಸುಮಾರು 4 ಗಂಟೆ ಸಮಯ ಕೂಡ ಬೇಕಾಗತ್ತೆ ಅಂತ ಹೇಳ್ತಾ ಇದ್ರು. ಹಾಗಿದ್ರೆ ಹರೀಶ್ ಸರ್ ಜೊತೆ ಇನ್ನಷ್ಟು ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ವಿರಾಮ ಹಾಗೆ ಒಂದು ಗೀತೆಯನ್ನು ಕೂಡ ಕೇಳ್ಕೊಂಡು ಬನ್ನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ರೇಣುಕಾ ಫುಟ್ವೇರ್ ಬಗ್ಗೆ ಮಾತನಾಡ್ತಿದ್ದೆ. ಇದರ ಮಾಲೀಕರಾಗಿರುವ ಹರೀಶ್ ಅವರು ಅವರ ವ್ಯಾಪಾರದ ಕಥೆಯನ್ನ ನಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ರು. ಅವರ ಜೊತೆ ಮಾತುಕತೆಯನ್ನ ಮುಂದುವರೆಸೋಣ. ಹರೀಶ್ ಸರ್, ನಾನು ನಿಮ್ಮ ಶಾಪ್ ಅಲ್ಲಿ ನೋಡ್ತಾ ಇದ್ದೀನಿ, ಒಳ್ಳೊಳ್ಳೆ ಲೆದರ್ ಬೆಲ್ಟ್ ಆಗಿರ್ಬೋದು, ಶೂ ಆಗಿರ್ಬೋದು, ಪರ್ಸ್ ಆಗಿರ್ಬೋದು, ಎಲ್ಲವೂ ಇದೆ. ಆಯ್ತಾ, ಇದರೊಟ್ಟಿಗೆ ನಿಮಗೆ ಕಾಂಪಿಟೇಷನ್ ಹೇಗಿದೆ ಸರ್? ನೀವೇ ನೋಡಿರ್ಬೋದು, ಈಗ ಫುಟ್ವೇರ್ ಶಾಪ್ಸ್ ಎಲ್ಲ ಎಷ್ಟೊಂದು ಬ್ರ್ಯಾಂಡೆಡ್ ಶಾಪ್ ಅಂತಾನು ಅಥವಾ ಸಿಕ್ಕಾಪಟ್ಟೆ ಅಂಗಡಿಗಳು ಕೂಡ ಇದೆ. ಆಯ್ತಾ, ಹೀಗೆಲ್ಲ ಇರುವಾಗ ನಿಮಗೆ ಕಾಂಪಿಟೇಷನ್ ಹೇಗಿದೆ?
3: ಅದರ ಮಧ್ಯೆ ಕೂಡ ಜನ ಇಲ್ಲಿ ಬಂದು ನೀವೇ ತಯಾರಿಸಿದಂತ ಕೈಯಲ್ಲಿ ತಯಾರಿಸಿದಂತ ಶೂಗಳನ್ನ ಚಪ್ಪಲಿನ ತಗೊಂಡು ಹೋಗ್ತಾರೆ ಸರ್.
4: ಹೌದು ಮೇಡಮ್, ಇದು ನಮ್ಮ ತಂದೆ ಕಾಲದಿಂದ ಇರೋ ಜಾಗ, ಹಾಗಾಗಿ ಇದು ಇಂಪ್ರೂವ್ಮೆಂಟ್ ಇದೆ. ಇಲ್ಲಿ ಅದಕ್ಕಂತಾನೆ ಬರ್ತಾರೆ, ಇಲ್ಲಿ ಜನರು ಓಡಾಡೋ ಯಾರು ಕಮ್ಮಿ. ಚಪ್ಪಲ್ಲು ಶೂಸ್ ಬೇಕನ್ನೋರು ಮಾತ್ರ ಬರ್ಬೇಕು ಈ ರೋಡಲ್ಲಿ. ಈ ರೋಡ್ ಅಂತೇನು ಇಂಪ್ರೂವ್ಮೆಂಟ್ ಇಲ್ಲ. ಚಪ್ಪಲ್ಲು ಶೂಸ್ ನಮ್ದು ಅಂಗಡಿ ಮಾಡಿ ತುಂಬಾ ವರ್ಷ ಆಯ್ತು.
3: ಎಷ್ಟು ವರ್ಷ ಆಗಿರ್ಬೋದು ಅಂಗಡಿ ಪ್ರಾರಂಭ ಆಗಿ?
4: ಇದು ಕಂಟಿನ್ಯೂ 18 ವರ್ಷ ಆಯ್ತು. ಗೋಪಿ ಸರ್ಕಲ್ ಅಲ್ಲಿ ಒಂದು ಪೆಟ್ಕೆ ಅಂಗಡಿ ಇತ್ತು, ಅಲ್ಲಿಂದ ಅದೇ ಇರುತ್ತೆ ನಮ್ದು.
3: ಸರ್, ಈಗ ಇಲ್ಲಿಗೆ ಬರುವಂತಹ ಗ್ರಾಹಕರು ಎಲ್ಲಿಂದ ಬರ್ತಾರೆ ಸರ್?
4: ಎಲ್ಲ ಊರಿಂದ ಬರ್ತಾರೆ, ಇಂಥ ಕಡೆಯಿಂದ ಬರಲ್ಲ ಅಂತೆಲ್ಲ. ಆಲ್ಮೋಸ್ಟ್ ಚನ್ನಗಿರಿ, ದುರ್ಗ, ಈ ಕಡೆ ಹರಿಹರ, ದಾವಣಗೆರೆ, ಸಾಗರ, ಎಲ್ಲ ಕಡೆಯಿಂದ ಬರ್ತಾರೆ. ಎಲ್ಲ ಕಡೆನೂ ಕಳ್ಸಿಕೊಡ್ತೀವಿ. ಮತ್ತೆ ನಾವು
3: ನಿಮ್ದು ಇನ್ನೊಂದು ಶಾಪ್ ಕೂಡ ಇದೆ, ನಾನು ಅಲ್ಲಿ ನೋಡ್ತಾ ಇದ್ದೆ, ನಿಮ್ಮ ತಾಯಿಯವರು ಕೂಡ ಇದ್ರು.
4: ಎರಡು ಒಂದೇ ಅಂಗಡಿ, ಅಲ್ಲಿ ಅಮ್ಮ ಅಲ್ಲಿ ರಜಾ ಇದಾರಂತ ಅಮ್ಮ ಕೂತಿದ್ದಾರೆ
3: ನೋಡ್ಕೊಳಕ್ಕೆ. ಅಲ್ಲಿ ಬೇರೆ ಇರ್ತಾರೆ,
4: ಇನ್ನಿಬ್ರು ಇಲ್ಲಿ ಇಬ್ಬರು, ಅಲ್ಲಿಬ್ರು, ನಾಲ್ಕು ಜನ ಇರ್ತಾರೆ.
3: ಸೊ ವ್ಯಾಪಾರ ಇಲ್ಲಿ ಹೆಚ್ಚಿಗೆ ಆಗತ್ತಾ ಅಲ್ಲಿ ಹೆಚ್ಚಿಗೆ ಆಗತ್ತಾ?
4: ಎರಡು ಒಂದೇ, ಇಲ್ಲಿ ಇಲ್ಲ ಅಂದ್ರೆ ಅಲ್ಲಿ, ಅಲ್ಲಿ ಇಲ್ಲ ಅಂದ್ರೆ ಇಲ್ಲಿ. ಎರಡು ಒಂದೇ ಅಂಗಡಿನ ಏನು ವ್ಯಾಪಾರ ಡಿಫ್ರೆನ್ಸ್ ಏನಿರಲ್ಲ. ಈ ಮಳೆಗಾಲದಲ್ಲಿ ಲೆದರ್ ಪ್ರಾಡಕ್ಟ್ ಯಾರು ಯೂಸ್ ಮಾಡಲ್ಲ, ಹಾಗಾಗಿ ಸ್ವಲ್ಪ ಕಮ್ಮಿ ಇರೋದು. ಬೇಸಿಗೆಲ್ಲ ಲೆದರ್ ಪ್ರಾಡಕ್ಟೇ ಯೂಸ್ ಮಾಡ್ತಾರೆ.
3: ಸೊ ಮಳೆಗಾಲದಲ್ಲಿ ಈ ಒಂದು ವ್ಯಾಪಾರ ಸ್ವಲ್ಪ ಕಡಿಮೆ ಇರುತ್ತೆ. ವೃತ್ತಿಯಿಂದ ನೀವು ಆರ್ಥಿಕವಾಗಿ ಸ್ಟ್ರಾಂಗ್ ಆಗಿದ್ದೀರಾ ಸರ್?
4: ಚೆನ್ನಾಗಿದೆ ಮೇಡಮ್.
3: ಏನೆಲ್ಲ ಇಂಪ್ರೂವ್ಮೆಂಟ್ ಆಗಿದ್ದೀರಾ ಸರ್?
4: ಇದೆ ಒಂದ್ ಮನೆ ಮಾಡಿದೀವಿ, ಒಂದ್ ಅಂಗಡಿ ಇದೆ, ಮತ್ತೆ ಚೆನ್ನಾಗಿದೀವಿ, ಏನ್ ತೊಂದ್ರೆ ಇಲ್ಲ. ಸ್ವಲ್ಪ ಲೋನ್ ಗೇನ್ ಮಾಡ್ಕೊಂಡಿದೀವಿ.
3: ಸರ್, ಈ ರೀತಿ ಒಂದು ಕೆಲಸ ಮಾಡಕ್ಕೆ ನಿಮ್ಗೆ ಎಷ್ಟು ಖುಷಿ ಆಗತ್ತೆ ಅಂದ್ರೆ, ಈಗ ಬೇರೆಯವರಿಗೆ ಒಂದು ಚಪ್ಪಲಿಯ ಸರ್ವಿಸ್ ಕೊಡ್ತೀರಾ, ಜೊತೆಗೆ ಹೊಸ ಚಪ್ಪಲಿನ ನೀವೇ ಕೈಯಲ್ಲಿ ತಯಾರಿಸ್ತೀರಾ, ಅದ್ರ ಬಗ್ಗೆ ಏನನ್ಸುತ್ತೆ?
4: ಇದು ಅಂದ್ರೆ ನಮಗೆ ಬೇರೆ ಏನು ಬರಲ್ಲ, ಇದು ಬಿಟ್ಟು ಬೇರೆ ಏನು ಗೊತ್ತಿಲ್ಲ. ಇದೇ ಮಾಡ್ಕೊಂಡ್ ಬಂದಿರೋದ್ರಿಂದ ಇದೇ ನಮಗೆ ಸಮಾಧಾನ ಇದೆ. ಬೇರೆ ಮಾಡೋಕ್ಕೆ ನಮಗೆ ಅನುಭವ ಇಲ್ಲ, ಓದಿಲ್ಲ, ಅದ್ರ ಬಗ್ಗೆ ಗೊತ್ತಿಲ್ಲ, ಹಾಗಾಗಿ ಇದೇ ನಮಗೆ ಸಮಾಧಾನ.
3: ಹಾಗೆ ಹರೀಶ್ ಅವರೇ, ಈಗ ನಿಮ್ಮ ತಂದೆಯವರು ನಡೆಸಿದಂತಹ ಒಂದು ವ್ಯಾಪಾರವನ್ನ ನೀವು ಈಗ ಕಂಟಿನ್ಯೂ ಮಾಡ್ತಾ ಇದ್ದೀರಾ? ನಿಮ್ಮ ತಂದೆ ತಾಯಿ ಇಬ್ರು ಕೂಡ ಮಾಡ್ತಿದ್ರು, ಈಗ ನೆಕ್ಸ್ಟ್ ಜನರೇಷನ್ ನಿಮ್ಮ ಮಕ್ಕಳು ಕೂಡ ಇದನ್ನೇ ಮಾಡ್ಬೇಕಂತ
4: ಅನ್ಸಿಲ್ಲ. ನಮ್ಮ ಮಕ್ಕಳಲ್ಲ, ನಮ್ಮ ಅಣ್ಣನ ಮಕ್ಕಳು ಬರಲ್ಲ, ನಮ್ಮ ಮಾವನ ಮಕ್ಕಳು ಬರಲ್ಲ, ಯಾರು ಇದಕ್ಕೆ ಕೆಲಸ ಮಾಡ್ತಾ ಇಲ್ಲ. ಇವಾಗ ಈ ಚಪ್ಪಲ್ ಮಾರಕ್ ಬರ್ತಾರೆ, ಮಾಡ್ಲಿಕ್ಕೆ ಯಾರು ಬರಲ್ಲ.
3: ಚಪ್ಪಲ್ ಮಾರಕ್ಕೆ ಬರ್ತಾರೆ, ಮಾಡಕ್ಕೆ ಬರಲ್ಲ,
4: ಕೆಲಸಕ್ಕೆ ಬರಲ್ಲ. ಆತರ ಆಗಿದೆ ಈಗ. ಈಗೆಲ್ಲ ಏನಂದ್ರೆ ಇವಾಗ ಕಂಪ್ನಿ ಐಟಮ್ ಎಲ್ಲ ಬಂದ್ಬಿಟ್ಟು ನಮ್ ಕೆಲ್ಸ ಎಲ್ಲ ಬಹಳ, ಏನು ಜನ ಬೇಕಂತಾನೆ ಬರ್ಬೇಕು. ಇವಾಗ ಎಲ್ಲೋದ್ರೂ ಚಪ್ಪಲ್ ಅಂಗಡಿ ಇದ್ದಾವೆ, ಮುಂಚೆ ಆತರ ಇದ್ದಿಲ್ಲ.
3: ಖಂಡಿತ. ಸೊ ಈಗ ನೀವು ಹೇಳ್ದ ಹಾಗೇನೆ ಒಂದು ಶೂ ನ ತಯಾರಿಸಕ್ಕೆ ಸುಮಾರು 4 ಅವರ್ ಬೇಕಾಗತ್ತೆ ಅಂತ ಹೇಳಿದ್ರಿ. ಆ ಶೂ ಬೆಲೆ ಒಂದು 400-500 ರೂಪಾಯಿ ಇರುತ್ತೆ ಸರ್?
4: ₹800
3: ಇರುತ್ತೆ. ಆ 700-800 ರೂಪಾಯಿಗೆ 4 ಅವರ್ ಕೂಡ ನೀವು ಕೆಲಸ ಮಾಡಬೇಕು.
4: 4 ಅವರ್ ಕೆಲಸ ಮಾಡಬೇಕು, ಮತ್ತೆ ರಾ ಮೆಟೀರಿಯಲ್, ಮತ್ತೆ ಲೇಬರ್, ಮತ್ತೆ 6 ಮಂತ್ ಗ್ಯಾರಂಟಿ ಇರುತ್ತೆ, ವಿತ್ ಸರ್ವಿಸ್ ಇರುತ್ತೆ. ಏನೇ ಶೂ ಕಿತ್ತರೂ ಫ್ರೀ ಇರುತ್ತೆ, 6 ತಿಂಗಳು ಗ್ಯಾರಂಟಿ ಇರುತ್ತೆ.
3: ಸೊ ಫ್ರೀ ಸರ್ವಿಸ್ ಕೂಡ ಕೊಡ್ತೀರಾ? 6 ತಿಂಗಳು.
4: 6 ತಿಂಗಳು ಅಲ್ಲ, 6 ತಿಂಗಳು ಯಾವ ಚಪ್ಪಲ್ ತೊಗೊಳ್ಳಿ, ಶೂ ತೊಗೊಳ್ಳಿ, ಗಮ್ ಗಿಮ್ ಬಿಡಲ್ಲ, ಬಿಟ್ಟರೆ ಸರ್ವಿಸ್ ಇದ್ದೇ ಇರುತ್ತೆ.
3: ಸರ್, ಸರ್ಕಾರದಿಂದ ನಿಮಗೆ ಯಾವ್ದಾರ ಸೌಲಭ್ಯಗಳಿದೆಯಾ ಸರ್? ಈಗ ಲೋನ್ ಆಗಿರ್ಬೋದು ಆ ಥರ ಎಲ್ಲ ಸಿಗುತ್ತೆ ಸರ್?
4: ಒಂದು ಸಿಕ್ಕಿಲ್ಲ ಮೇಡಮ್, ಇದುವರೆಗೂ
3: ಸಿಕ್ಕಿಲ್ಲ.
4: ಯಾವುದು ಸಿಕ್ಕಿಲ್ಲ.
3: ಬಟ್ ಸ್ವಂತ ವ್ಯಾಪಾರ ಮಾಡೋದಕ್ಕೆ ಅಂತಲೇ ಸರ್ಕಾರ ಎಷ್ಟೊಂದು ಸೌಲಭ್ಯಗಳನ್ನ ನೀಡ್ತಾ ಇದೆಯಲ್ಲ ಸರ್, ನೀವು ಯಾಕೆ ಬಳಸ್ಕೊಂಡಿಲ್ಲ?
4: ಅದು ಅರ್ಜಿ ಹಾಕ್ತೀವಿ, ಓಡಾಡೋಕ್ಕಾಗಲ್ಲ ನಮಗೆ, ಅದು ಅಲ್ಲಿ ಇಲ್ಲಿ ಓಡಾಡಿ ಆಗೋಲ್ಲ. ಈ ಕಡೆ ಕಸ್ಟಮರ್ ಬರ್ತಾಯಿರ್ತಾರೆ, ಕೆಲಸ ಇರುತ್ತೆ, ಹೋದರೆ ಒಂದು ದಿವಸ ಆಗ್ಬಿಡುತ್ತೆ, ಓಡಾಡಲಿಕ್ಕೆ ಆಗಿಲ್ಲ. ಹಾಕಿದ್ದೀನಿ, 3-4 ಅರ್ಜಿ ಹಾಕಿದ್ದೀನಿ, ಯಾವುದು ಆಗಿಲ್ಲ.
3: ಸರ್, ಈಗ ನಿಮ್ಮ ವ್ಯಾಪಾರ ಪ್ರಾರಂಭ ಆಗೋದೆಷ್ಟೊತ್ತಿಗೆ, ಕ್ಲೋಸ್ ಆಗೋದೆಷ್ಟೊತ್ತಿಗೆ?
4: 9 ರಿಂದ ರಾತ್ರಿ 9.
3: ಬೆಳಗ್ಗೆ 9 ಗಂಟೆ ತೆಗಿತೀರಾ, ರಾತ್ರಿ 9 ಗಂಟೆ. ಊಟ ತಿಂಡಿ ಎಲ್ಲ
4: ಇಲ್ಲ, ನಮ್ದೇ
3: ಎಲ್ಲ ನೀವೇ ಮಾಡ್ಕೊಳ್ತೀರಾ? ಓಕೆ, ಕೇಳಿಸ್ಕೊಳ್ತಾ ಇದಿಲ್ಲ ಸ್ನೇಹಿತರೆ, ವ್ಯಾಪಾರ ಮಾಡುವಾಗ ಏನೆಲ್ಲ ಸವಾಲುಗಳು ಇರುತ್ತೆ, ಹಾಗೆ ಎಷ್ಟೊತ್ತಿಂದ ಎಷ್ಟೋ ತನಕ ಇವರ ಅಂಗಡಿ ಓಪನ್ ಆಗಿರುತ್ತೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಇದ್ರು. ಹಾಗೆ ಹರೀಶ್ ಸರ್ಗೆ ಬೇರೆಯವರ ಚಪ್ಪಲಿ ಸರ್ವಿಸ್ ಮಾಡಿದ್ರೇನೆ ಖುಷಿ ಇದೆ, ಬೇರೆಯವರಿಗೆ ಚಪ್ಪಲಿಯನ್ನ ತಯಾರು ಮಾಡ್ಕೊಡೋದ್ರಲ್ಲೇ ಖುಷಿ ಇದೆ ಅಲ್ವಾ. ಹಾಗಿದ್ರೆ ಇವ್ರ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ, ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮವನ್ನ ತೆಗೆದುಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀ ರೇಣುಕಾ ಫುಟ್ವೇರ್ಸ್ ಬಗ್ಗೆ ಮಾತಾಡ್ತಿದ್ವಿ. ಇದಿರೋದು GSKM ರೋಡ್ ಅಂದ್ರೆ ರಾಯಲ್ ಆರ್ಕಿಡ್ ಹಿಂಭಾಗದಲ್ಲಿ ಇರುವಂತಹ ಶಾಪ್ ಆಗಿದ್ದು ಇದರ ಮಾಲೀಕರಾಗಿರುವ ಹರೀಶ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಅವರ 18 ವರ್ಷದ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೊಳ್ತಾ ಇದ್ರು. ಇವರ ಜೊತೆ ಮಾತುಕತೆಯನ್ನ ಮುಂದುವರೆಸೋಣ. ಹರೀಶ್ ಸರ್, ಮತ್ತೊಮ್ಮೆ ನಿಮ್ಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಸರ್, ನಿಮ್ ಶಾಪಲ್ಲಿ ನೋಡ್ತಾ ಇದ್ದೀನಿ ಒಳ್ಳೊಳ್ಳೆ ಬೆಲ್ಟ್ ಗಳು ಕೂಡ ಇದೆ, ಆಯ್ತಾ? ಸೊ ಈ ಒಂದು ಬೆಲ್ಟ್ ಎಲ್ಲ ತಯಾರು ಮಾಡ್ಲಿಕ್ಕೆ ಎಷ್ಟು ಸಮಯ ತಗೊಳ್ತೀರಾ, ಅದ್ರ ಬಗ್ಗೆ ಹೇಳ್ಬಹುದಾ?
3: ಅದೆಲ್ಲ ತಯಾರಿಸ್ಲಿಕ್ಕೆ 1 hour ಆಗಬೇಕು.
2: 1 hour ಬೇಕಾಗತ್ತೆ. 1 hour ಅಲ್ಲಿ ತಯಾರು ಮಾಡ್ತೀರಾ? ಅದಕ್ಕೂ ಮೋಲ್ಡ್ ಅಂತ ಏನಾದ್ರು ಇದೆಯಾ ಸರ್?
3: ಕೈ ಕಟಿಂಗ್ ಎಲ್ಲ.
2: ಕೈ ಕಟಿಂಗ್ ಎಲ್ಲ ಮಾಡ್ತೀರಾ? ಸೊ ನಿಮ್ಗೆ ಚಿಕ್ಕ ವಯಸ್ಸಿಂದನೂ ಈ ಒಂದು ಕೆಲಸ ಮಾಡಿ ಮಾಡಿ ಕೆಲಸ ತುಂಬಾ ಚೆನ್ನಾಗಿ ಅಭ್ಯಾಸ ಆಗಿದೆ. ಬೇಗ ಬೇಗ ಕೂಡ ಮಾಡ್ತೀರಲ್ಲ ಸರ್?
3: ಹೌದು ಮೇಡಮ್. ನಾವಂತಲ್ಲ, ನಮ್ಮ ಅಣ್ಣ ತಮ್ಮ 4 ಜನ ಒಟ್ಟಿಗೆ ಸೇರ್ಸ್ ಮಾಡ್ತೀವಿ, ಎಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತೀವಿ.
2: ನಿಮ್ಮ ಅಣ್ಣ ತಮ್ಮಂದ್ರು ಹೆಸರು ಹೇಳ್ಬೋದಾ?
3: ಒಬ್ರು ಮಂಜಣ್ಣ ಅಂತ ಇದಾರೆ, ಒಬ್ರು ಹರೀಶಣ ಅಂತ, ಒಬ್ರು ರಾಮು ಅಂತ, ಇನ್ನೊಬ್ಬ ನಾಗೇಶ ಅಂತ, ಇನ್ನೊಬ್ಬ ಲೋಹಿತ್ ಅಂತ.
2: ಎಲ್ಲರೂ ಕೂಡ ಅಣ್ಣ ತಮ್ಮಂದಿರ್ತಾರ, ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀರಾ? ಓಕೆ. ಹಾಗೇನೆ ಹರೀಶ್ ಅವರೇ, ಈ ಒಂದು ವ್ಯಾಪಾರದಲ್ಲಿ ನಿಮ್ಗೆ ಸುಮಾರು 20 ವರ್ಷದ ಮೇಲೆ ಅನುಭವ ಇದೆ ಅಲ್ವಾ? ಜಾಸ್ತಿ ಇದೆ. ಎಷ್ಟಿರ್ಬೋದು ಜಾಸ್ತಿ ಅಂದ್ರೆ? ಸರಿ, 30 ವರ್ಷದ ಅನುಭವದಲ್ಲಿ ಯಾವತ್ತೊಂದಿನ ತುಂಬಾ ಖುಷಿ ಆಯ್ತು, ಪರವಾಗಿಲ್ಲ, ನನ್ನ ತಂದೆ ತಾಯಿ ಮಾಡ್ತಾ ಇದ್ದಂತ ವೃತ್ತಿಯನ್ನ ನಾನು ಕಂಟಿನ್ಯೂ ಮಾಡ್ತಾ ಇರೋದಕ್ಕೂ ಒಂದು ಸಾರ್ಥಕತೆ ಸಿಕ್ತು ಅಂತ ಯಾವಾಗ ಅನಿಸ್ತು ಸರ್?
3: ಇಲ್ಲ, ಇದ್ದಿದ್ರೆ ನಮಗೆ ಮನೆಯಲ್ಲೆಲ್ಲ ತೊಂದರೆ ಇಲ್ದಂಗೆ ನಾವು ನೆಮ್ಮದಿಯಾಗಿದೀವಿ, ಅದೊಂದು ಖುಷಿ ಇದೆ. ಅಂತ ಏನು ದುಡ್ಮೆ ಏನು ನಾವು ದುಡ್ಡು ಮಾಡಿಲ್ಲ, ಇರೋದ್ರಲ್ಲಿ ನೆಮ್ಮದಿಯಾಗಿದೀವಿ,
2: ಮನೆಯಲ್ಲೇ ಖುಷಿಯಾಗಿದೀವಿ.
3: ದಿನ ನಾವು ಅಷ್ಟು ಉಳಿತೀವಿ, ಅಷ್ಟು ಕರೆಕ್ಟ್ ಖರ್ಚು ಇದೆ, ಅಷ್ಟೇ ಮೇಂಟೈನ್ ಆಗುತ್ತೆ.
2: ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡ್ತಾ ಇದ್ದೀರಾ ಸರ್?
3: ಮೂರು ಜನ ಮಕ್ಕಳು.
2: ಅವ್ರಿಗೂ ಕೂಡ ಚೆನ್ನಾಗಿ ಓದಿಸ್ತಾ ಇದ್ದೀರಾ. ಈ ಮಳಿಗೆ ಸ್ವಂತನ ಅಥವಾ ಬಾಡಿಗೆನ ಸರ್?
3: ಬಾಡಿಗೆ.
2: ಬಾಡಿಗೆ ಮಳಿಗೆಯಲ್ಲಿ ಒಂದು ವ್ಯಾಪಾರವನ್ನು ಮಾಡ್ತೀರಾ, ಅದು 3-4 ಜನ ಸೇರ್ಕೊಂಡು ಮಾಡ್ತಾ ಇದ್ದೀರಾ. ಸರ್, ಇಲ್ಲಿ ಸವಾಲಾಗಿರುವಂತಹ ಸಿಚುವೇಶನ್ ಅಂದ್ರೆ ಏನು ಸರ್? ನಿಮ್ಗೆ ತುಂಬಾ ಕಷ್ಟ ಆಗುತ್ತೆ ಈ ರೀತಿ ಒಂದು ದಿನ, ಈ ಒಂದು 30 ವರ್ಷದಲ್ಲಿ ಯಾವತ್ತೊಂದಿನ ತುಂಬಾ ಸವಾಲಾಯ್ತು, ಚಾಲೆಂಜಿಂಗ್ ಆಯ್ತು ಅಂದ್ರೆ ಯಾವಾಗಿರ್ಬೋದು?
3: ಮೇಡಮ್, ಎಲ್ಲ ದಿವಸನೂ ಚಾಲೆಂಜ್ ಇದೆ. ದಿವಸ ಅಕ್ಕಪಕ್ಕ ಅಂಗಡಿಗಳು ಜಾಸ್ತಿ ಆಗ್ತಿದ್ದಾವೆ, ಕಾಂಪಿಟೇಷನ್ ಇದ್ದೇ ಇರುತ್ತೆ. ಎಲ್ಲ ದಿವಸನೂ ನಮಗೆ ವ್ಯಾಪಾರದಲ್ಲಿ ತೊಂದರೆ ಇದ್ದೇ ಇರೋದು. ನಮ್ಮ ಕೆಲಸದ ಮೇಲೆ ಜನ ಹುಡ್ಕೊಂಬಂದ್ಮೇಲೆ ಗ್ಯಾರಂಟಿ.
2: ಸೊ ನಿಮಗೆ ನಿಮ್ಮ ಕೆಲಸದ ಮೇಲೆ ಒಂದು ನಂಬಿಕೆ ಭರವಸೆ ಇರೋದಕ್ಕಾಗಿ ಎಷ್ಟೇ ಸವಾಲುಗಳು ಬಂದರೂ ಎದುರೋದಿಲ್ಲ ಅಲ್ಲ ಸರ್?
3: ಇನ್ನು 10 ಅಂಗಡಿ ಮಾಡೋದು ನಮ್ಗೆ ಇನ್ನೂ ಖುಷಿ.
2: ಓಕೆ ಸರ್, ಹೊಸದಾಗಿ ಯಾರಾದರೂ ಈ ರೀತಿ ಒಂದು ಚಪ್ಪಲಿ ಅಂಗಡಿ ಪ್ರಾರಂಭ ಮಾಡಬೇಕು ಅಂತಿರೋರಿಗೆ ಅಥವಾ ಶೂ ಅಂಗಡಿ ಪ್ರಾರಂಭ ಮಾಡಬೇಕು ಅಂತಿರೋರಿಗೆ ನೀವೇನು ಸಲಹೆ ಕೊಡ್ತೀರಾ?
3: ಇಲ್ಲ, ಕಲ್ತಿ ಮಾಡಬೇಕು, ಅವಾಗ ಅವರಿಗೆ ಅದ್ರ ಬಗ್ಗೆ ಭಾಳ ಲಾಭ ಇದೆ, ಭಾಳ ಅನುಕೂಲ ಇರುತ್ತೆ. ಇವಾಗ ರೆಡಿಮೇಡ್ ತಂದು ಮಾರಿ ಇನ್ನೊಂದು ಅದು ಕಂಪ್ನಿ ಮೇಲೆ ಮಾಡಬೇಕಾಗತ್ತೆ. ಕಲ್ತಿ ಮಾಡೋರು ಇವಾಗ ಇಲ್ಲ, ಆ ಥರ ಮಾಡೋರಿದ್ರೆ ತುಂಬ ಒಳ್ಳೇದು.
2: ಸರ್, ನಿಮ್ಮ ಪ್ರಕಾರ ನೀವು ಕೂಡ ಒಬ್ಬ ವ್ಯಾಪಾರಸ್ಥ, ಆಯ್ತಾ, ಈಗ ಸೇಲ್ಸು ಮಾಡ್ತೀರಾ, ಸರ್ವಿಸು ಕೊಡ್ತೀರಾ, ಅಂದರೆ ಶೂಗಳನ್ನ ಮಾರ್ತೀರಾ, ಏನಾದ್ರು ರಿಪೇರಿ ಕೂಡ ಇದ್ರೆ ಅದನ್ನು ಕೂಡ ಸರಿ ಮಾಡ್ಕೊಡ್ತೀರಾ. ಒಬ್ಬ ವ್ಯಾಪಾರಸ್ಥನಿಗೆ ಏನೆಲ್ಲ ಗುಣಗಳಿರಬೇಕು ಸರ್, ಏನು ಕ್ವಾಲಿಟೀಸ್ ಇರಬೇಕಾಗತ್ತೆ? ಸರ್, ಇಲ್ಲಿ ಯಾರು ಬಂದು ಹೊಸದಾಗಿ ನಮ್ಗೆ ಈಗ ಶೂ ತಯಾರು ಮಾಡೋದು ಹೇಳ್ಕೊಡಿ ಅಥವಾ ಚಪ್ಪಲಿ ತಯಾರು ಮಾಡೋದು ಹೇಳ್ಕೊಡಿದ್ರೆ ನೀವು ಹೇಳ್ಕೊಡ್ತೀರಾ?
3: ಹೇಳ್ಕೊಡ್ತೀವಿ. ಆ ಥರ ಯಾರು ಬರಲ್ಲ ಇವಾಗಿನ ಮಟ್ಟಿ. ಮುಂಚೆ ಬರ್ತಿದ್ರು, ಭಾಳ ಜನ ಕಲ್ತಿದ್ದಾರೆ. ಇವಾಗ ಆ ಕೆಲಸ ಬಿಟ್ಟು ಪೇಂಟ್ ಕೆಲಸ, ಬೇರೆ ಕೆಲಸ ಅದು ಮಾಡ್ತೀವಿ. ಈ ಕೆಲ್ಸಕ್ಕೆ ಬರ್ತಾ ಇಲ್ಲ
2: ಅಂದ್ರೆ ಸರ್, ಈಗ ನಮ್ಮ ಶಿವಮೊಗ್ಗದಲ್ಲಿ ಸಾಕಷ್ಟು ಕಡೆ ಚಪ್ಪಲಿ ಅಂಗಡಿ ಇದೆ, ಶೂ ಅಂಗಡಿ ಇದೆ, ಆದರೂ ಕೂಡ ಜನ ಯಾಕೆ GSKM ರೋಡ್ ಅಥವಾ ರಾಯಲ್ ಆರ್ಕಿಡ್ ಹಿಂಬದಿಯ ರಸ್ತೆಯಲ್ಲಿರುವಂಥ ಶ್ರೀ ರೇಣುಕಾ ಫುಟ್ವೇರ್ಸ್ಗೆ ಬರಬೇಕು? ನಿಮ್ಮಲ್ಲಿರುವಂಥ ವಿಶೇಷತೆ ಏನು ಸರ್?
3: ನಮ್ಮಲ್ಲಿ ಏನಂದರೆ, ನಾವು ಯಾವುದು ತರಿಸಿ ಮಾಡಲ್ಲ, ಮತ್ತು ಆರ್ಡರ್ ತೊಗೊಂಡು ಮಾಡಿಕೊಡ್ತೀವಿ. ಎಂಥ ಕೆಲಸ ಇದ್ದರೂ ಮಾಡಿಕೊಡ್ತೀವಿ. ಹಳೆ ಸ್ಲಿಪ್ಪರ್ ಇರಲಿ, ಹೊಸ ಸ್ಲಿಪ್ಪರ್ ಇರಲಿ, ಕೂರ್ಸೆ ಮಾಡಿಕೊಟ್ಟು ಕಳಿಸ್ತೀವಿ. ಹಂಗೆ ಆಗಿಲ್ಲ ಅಂದರೆ ಒಂದು ಸಹ ಟೈಮ್ ತೊಗೊಂಡು ಮಾಡಿಕೊಡ್ತೀವಿ. ಮತ್ತು ತರಿಸಿ ಗಿರಿಸಿ ಮಾರೋದು ಯಾವುದಿಲ್ಲ, ಅವ್ರು ಯಾವ ಡಿಸೈನ್ ಹೇಳ್ತಾರೆ ಆ ಡಿಸೈನ್ ಮಾಡಿಕೊಡ್ತೀವಿ.
2: ಯಾವ ಡಿಸೈನ್ ಹೇಳ್ತಾರೆ ಅದೇ ಡಿಸೈನ್ ಅಲ್ಲಿ ನೀವು ತಯಾರಿಸ್ಕೊಡ್ತೀರಾ. ಹಂಗಾಗಿ ಯಾರು ಬೇಕಾದ್ರೂ ಬಂದು ಇಲ್ಲಿ ಶೂಗಳನ್ನಾಗಿರ್ಬೋದು ಅಥವಾ ಚಪ್ಪಲಿಗಳನ್ನ ನಿಮ್ಮ ಸೈಜಿಗೆ ತಕ್ಕಂತೆ ತಯಾರು ಮಾಡ್ಕೊಟ್ಟು ಹೋಗ್ಬೋದಲ್ಲ ಸರ್?
3: ಇದ್ರು ಮಾಡ್ಕೊಡ್ತೀವಿ, ಸಣ್ಣ ಸೈಜ್ ಇದ್ರು ಮಾಡ್ತೀವಿ, ಮಕ್ಕಳದಿಲ್ಲ, ಜೆಂಟ್ಸ್ ದೊಡ್ಡವ್ರದ್ದು ಮಾತ್ರ,
2: ಬರೀ ಪುರುಷರದ್ದು ಮಾತ್ರ. ಸರ್, ನೆಕ್ಸ್ಟ್ ಟೈಮ್ ಇಂದ ಲೇಡೀಸ್ದು ಟ್ರೈ ಮಾಡಿ, ಆಯ್ತಾ?
3: ನೋಡಲ್ಲ ಮೇಡಮ್, ಇದೇ ಥರ ಕೆಲ್ಸಕಾರರೆಲ್ಲ ನಮಗೆ ಇದ್ರಂದ್ರೆ ಮಾಡ್ಬೋದು.
2: ಓಕೆ ಸರ್, ನಿಮ್ಮ ಈ ಒಂದು ವ್ಯಾಪಾರ ಇನ್ನಷ್ಟು ಒಳ್ಳೆ ಮಟ್ಟಕ್ಕೆ ಹೋಗಲಿ, ನೀವು ಕೂಡ ಆರ್ಥಿಕವಾಗಿ ಇನ್ನೂ ಸಬಲರಾಗಿ ಅಂತ ನಾವು ಮನಸಾರೆ ಆಶಿಸ್ತೀವಿ. ನಿಮ್ಮ ಸಮಯನ ಬಿಡು ಮಾಡಿಕೊಂಡು ನಮ್ಮೊಟ್ಟಿಗೆ ಒಂದಿಷ್ಟು ಮಾತುಕತೆಯನ್ನು ನಡೆಸಿದ್ರಿ, ನಿಮಗೆ ಆತ್ಮೀಯ ಧನ್ಯವಾದಗಳು ಸರ್.
3: ತುಂಬ ಥ್ಯಾಂಕ್ಸ್ ಮೇಡಮ್, ಧನ್ಯವಾದ.
2: ಇಂಟರ್ವ್ಯೂ ಹೇಗನಿಸ್ತು ಸರ್?
3: ನಮಗೆ ಇದೇ ಫಸ್ಟ್ ಮೇಡಮ್, ನಾನು ಇಂಟರ್ವ್ಯೂ ಅಂತ ಮಾಡಿಲ್ಲ, ನನಗೆ ಯಾರು ಇದುವರೆಗೂ ಇದು ಗೊತ್ತಿಲ್ಲ.
2: ಓಕೆ, ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ, ಹರೀಶ್ ಅವರು ಅವರ ಒಂದು ಪಾದರಕ್ಷೆಗಳ ವ್ಯಾಪಾರದ ಬಗ್ಗೆ ಒಂದು ಒಳ್ಳೆ ಮಾಹಿತಿನ ಹಂಚಿಕೊಂಡ್ರು ಅಲ್ವಾ? ಖಂಡಿತವಾಗ್ಲೂ ಎಲ್ಲಾ ಒಂದು ಕೆಲಸದಲ್ಲಿ ಅದರದೇ ಆದಂತಹ ಗೌರವ ಇರುತ್ತೆ, ಅದರದೇ ಆದಂತಹ ಶ್ರಮ ಇರುತ್ತೆ, ಶ್ರಮಕ್ಕೆ ತಕ್ಕ ಪ್ರತಿಫಲ ಕೂಡ ಇರುತ್ತೆ ಅಲ್ವಾ? ಹಾಗಿದ್ರೆ ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ಕಾರ್ಯಕ್ರಮ ಹೇಗನ್ನಿಸ್ತು? ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ, ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
1: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
2: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
1: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
2: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
1: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
2: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
1: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
2: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ. ಎಲ್ರಿಗೂ ನಮಸ್ಕಾರ, ಎಲ್ರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ, ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ, ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ, ನೀವು ಕೇಳ್ತಾ ಇರೋದು ರೇಡಿಯೋ ಶೋ ಮುಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರಾ ಅಂತಂದರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686279 6860969629. ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡು ಬರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕಿದ್ದಾರೆ, ಕೃಷಿಯನ್ನೇ ಜೀವಾಳವಾಗಿಸಿಕೊಂಡು ತಮ್ಮ ಕೃಷಿಯಲ್ಲಿ ಸಾವಯವ ಪದ್ಧತಿನ ಅಳವಡಿಸಿಕೊಂಡು ಸಮಗ್ರ ಕೃಷಿಯನ್ನು ಮಾಡ್ಕೊಳ್ತಾ ಒಳ್ಳೆಯ ಒಂದು ಆದಾಯವನ್ನು ಗಳಿಸ್ಕೊಳ್ತಾ ಜೀವನದಲ್ಲಿ ಕೃಷಿಯನ್ನು ಖುಷಿಯಿಂದ ಮಾಡ್ತಾ ಖುಷಿಯ ವಿಚಾರಗಳನ್ನು ಇವತ್ತು ನಮ್ಮ ಜೊತೆಯಲ್ಲಿ ಹಂಚ್ಕೊಳ್ಳೋದಕ್ಕೆ ಅರಸೀಕೆರೆಯಿಂದ ಚೆನ್ನೇಶ್ ಅವರು ಇದ್ದಾರೆ. ಬನ್ನಿ ಇವತ್ತು ಅವ್ರ ಜೊತೆಯಲ್ಲಿ ಮಾತಾಡೋಣ, ಕೃಷಿಯಲ್ಲಿ ಯಾವೆಲ್ಲ ಬೆಳೆಗಳನ್ನು ಮಾಡಿದರೆ ಯಾವ ಬೆಳೆಯಿಂದ ಎಷ್ಟು ಆದಾಯವನ್ನು ಗಳಿಸ್ತಾ ಇದ್ದಾರೆ, ಇದೆಲ್ಲದರ ಬಗ್ಗೆನೂ ಕೂಡ ತಿಳಿಸೋದಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಚೆನ್ನೇಶ್ ಅವರು ಮಾಡ್ತಿರುವಂತಹ ಕೃಷಿ ಸಾವಯವ ಕೃಷಿಯಾಗಿದೆ, ಅದರಲ್ಲೂ ವಿಶೇಷವಾಗಿ ಸಮಗ್ರವಾಗಿ ಇವರು ಕೃಷಿ ಬೆಳೆಗಳನ್ನು ಬೆಳೀತಾ ಇದ್ದಾರೆ ಮತ್ತು ಅದರಿಂದ ಒಳ್ಳೆಯ ಆದಾಯವನ್ನು ಕೂಡ ಗಳಿಸ್ತಾ ಇದ್ದಾರೆ. ಅವರು ಮಾಡ್ತಿರುವಂತಹ ಕೃಷಿಯಲ್ಲಿ 200ಕ್ಕೂ ಹೆಚ್ಚು ಹಣ್ಣಿನ ಗಿಡಗಳಿದ್ದಾವೆ ಮತ್ತು ತೆಂಗು, ಜೇನು, ಹಾಗೆ 8 ಎಕರೆ ಜಮೀನಿನಲ್ಲಿ ಸ್ವದೇಶಿ ವಿದೇಶಿ ಹಣ್ಣು ಸಾಂಬಾರು ಬೆಳೆಗಳನ್ನು ಕೂಡ ಮಾಡ್ಕೊಳ್ತಾ ಒಳ್ಳೆಯ ಒಂದು ಖುಷಿಯ ಕೃಷಿಯನ್ನು ಮಾಡ್ತಾಯಿದ್ರೆ ಅಂತಲೇ ಹೇಳ್ಬೋದು. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡ್ತಿರುವಂತಹ ಚೆನ್ನೇಶ್ ಅವ್ರನ್ನ ಸ್ವಾಗತಿಸೋಣ. ಅವರು ಮಾಡ್ತಾಯಿರುವಂತಹ ಕೃಷಿ ಹೇಗಿದೆ, ಏನೆಲ್ಲ ಕೃಷಿಯಲ್ಲಿ ಅಳವಡಿಸ್ಕೊಂಡಿದ್ದಾರೆ ಮತ್ತು ಅವರ ಕೃಷಿ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು, ಇದೆಲ್ಲದರ ಬಗ್ಗೆ ಅವ್ರ ಜೊತೆಯಲ್ಲಿ ಮಾತಾಡ್ತಾ ತಿಳ್ಕೊಳ್ಳೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಿಮ್ಮ ಕೃಷಿಯ ಅನುಭವಗಳು ಮತ್ತು ನೀವು ಕೃಷಿಗೆ ಎಂಟರ್ ಆಗಿದ್ದು ಹೇಗೆ, ಏನೇನೆಲ್ಲ ಬೆಳೆಗಳನ್ನ ಮಾಡಿದ್ರೆ ಇದೆಲ್ಲದರ ಬಗ್ಗೆ ಹೇಳ್ಬೋದಾ ಸರ್?
3: ನಮ್ಮದೊಂದು 8 ಎಕರೆ ಜಮೀನಿದೆ, 8 ಎಕರೆಲ್ಲೂ ನಾವು ಸಾವಯವ ಕೃಷಿ ಮಾಡ್ತಾ ಇದ್ದೀವಿ. ನಾವು ತೆಂಗಿನ ಗಿಡಗಳು ಹಾಕೊಂಡಿದ್ದೀವಿ, ಮತ್ತೆ ಅಡಿಕೆ ಗಿಡ ಹಾಕಿದೀವಿ. ತೆಂಗು ಮತ್ತೆ ಅಡಿಕೆಯಲ್ಲಿ ನಾವು ಕಾಳು ಮೆಣಸನ್ನ ಬೆಳೆದಿದ್ದೀವಿ. ನಮ್ಮ ತೋಟದಲ್ಲಿ ನಾವು ಒಂದು 200-250 ವೆರೈಟಿಯ ಹಣ್ಣಿನ ಗಿಡಗಳು ಹಾಕೊಂಡಿದ್ದೀವಿ. ಎಲ್ಲ ನಮಗೆ ಫಲ ಬರ್ತಾ ಇದೆ. ಮತ್ತೆ ಜೇನು ಕೃಷಿ ಮಾಡಿದ್ದೀವಿ, ಹೈನುಗಾರಿಕೆ ಮಾಡ್ಕೊಂಡಿದ್ದೀವಿ. ನೀರಿನ ವ್ಯವಸ್ಥೆಗಾಗಿ ನಾವು ಡ್ರಿಪ್ ಮುಖಾಂತರ ಹನಿ ನೀರಾವರಿ ಮಾಡ್ಕೊಂಡಿದ್ದೀವಿ. ಹಣ್ಣಿನ ಗಿಡಗಳಲ್ಲಿ ನಮಗೆ 200-250 ವೆರೈಟಿ ಇರೋದ್ರಿಂದ ಎಲ್ಲ ಫಲ ಬರ್ತಾ ಇದೆ. ಇದನ್ನು ನಾವು ನೇರವಾಗಿ ಗ್ರಾಹಕರಿಗೆ ನೇರ ಮಾರಾಟ ಮಾಡ್ತಾ ಇದ್ದೀವಿ. ಸಾವಯವ ಸಂತೆ ಅಂತ ನಡೀತಾ ಇದೆ. ಆ ಸಂತೆಯಲ್ಲಿ ನಾವೇ ನೇರವಾಗಿ ತಗೊಂಡೋಗಿ ನಮ್ಮ ಹಣ್ಣುಗಳನ್ನ ಮಾರ್ತಾ ಇದ್ದೀವಿ. ನಮಗೆ ಒಂದು ವಾರದಲ್ಲಿ ನಮ್ಮ ಬೆಳೆದಿರೋ ಹಣ್ಣುಗಳಲ್ಲೇ ಒಂದು 5,000-10,000 ರೂಪಾಯಿ ಹಣ್ಣಲ್ಲಿ, ಹಣ್ಣಿನ ಗಿಡಗಳಲ್ಲೇ ನಮಗೆ ಆದಾಯ ಬರ್ತಾ ಇದೆ. ಮತ್ತು ಏಲಕ್ಕಿ ಹಾಕಿದ್ದೀವಿ, ಮೆಣಸು ಹಾಕ್ಕೊಂಡಿದ್ದೀವಿ. ಸಾಂಬಾರ ಪದಾರ್ಥದಲ್ಲಿ ಎಲ್ಲ ಥರದ ಸಾಂಬಾರ ಪದಾರ್ಥಗಳನ್ನ ಹಾಕೊಂಡಿದ್ದೀವಿ. ನಾವು ಮಾವು ಬೆಳೆದಿದ್ದೀವಿ, ಅದರಲ್ಲಿ ಮಾವಲ್ಲಿ ಒಂದು 15 ವೆರೈಟಿ ನಾವು ಮಾವಿನ ಗಿಡಗಳು ಹಾಕಿದ್ದೀವಿ. ಅದರಲ್ಲಿ ಪ್ರಮುಖವಾಗಿ ನಾವು ಮಲ್ಲಿಕಾ, ದಸೇರಿ, ಕೇಸರು, ಬಾದಾಮಿ, ಆಲ್ಫಾನ್ಸೋ, ತೋತಾಪುರಿ, ರಸ್ಪುರಿ, ಮಲ್ಗೋಬಾ, ಬ್ಲ್ಯಾಕ್ ಮ್ಯಾಂಗೋ, ಕಪ್ಪುದು ಒಂದು ವೆರೈಟಿ ಬಂದಿದೆ. ಅದೆಲ್ಲ ನಮ್ಮಲ್ಲಿ ಒಳ್ಳೆ ಹೀಲ್ಡ್ ಬರ್ತಾ ಇದೆ. ಒಳ್ಳೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಾವು ಇದಕ್ಕೆ ನೀರಿನ ವ್ಯವಸ್ಥೆಯಾಗಿ ಡ್ರಿಪ್ ಮುಖಾಂತರ ನೀರು ಬಿಡ್ತೀವಿ. ಅದು ಗೊಬ್ಬರ ಬಂದು ನಾವು ಎಲ್ಲ ಆರ್ಗ್ಯಾನಿಕ್ ಆಗಿನೇ ಅನ್ನೋದು ಕೊಟ್ಟಿಗೆ ಗೊಬ್ಬರ, ಜೀವಾಮೃತ ಮತ್ತು ವೇಸ್ಟ್ ಡಿಕಾಂಪೋಸರು. ನಮ್ಮ ತೋಟದಲ್ಲಿ ಸಿಗೋವಂಥ ಎಲ್ಲ ವೇಸ್ಟನ್ನು ಮಲ್ಚ್ ಮಾಡಿ ಬುಡಗಳಿಗೆ ಹಾಕ್ತೀವಿ.
1: ಓಕೆ ಸರ್, ಸೊ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ತುಂಬ ಚೆನ್ನಾಗಿ ನಿಮ್ಮ ಕೃಷಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ. ಸೊ ನಿಮ್ಮ ಕೃಷಿಯ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳುವಂತಹ ಕಾತರ ನಮಗೆ ಕೂಡ ಇದೆ. ಆ್ಯಂಡ್ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ ಸರ್. ಸೊ ಕೆಳಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೋಡಿ, ಕೃಷಿ ಬೆಳೆಗಳಲ್ಲಿ ಹಣ್ಣಿನ ಬೆಳೆಗಳು 15 ವೆರೈಟಿಯ ಹಣ್ಣಿನ ಗಿಡಗಳನ್ನು ಮಾಡ್ತೀರಂತೆ. ಮತ್ತು ಮಾವು ಮತ್ತು ತೆಂಗು, ಜೇನು, ಬಟರ್ಫ್ರೂಟ್ ಈ ಥರದ ಎಲ್ಲ ಬೆಳೆಗಳನ್ನು ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು. ಸೊ ಬನ್ನಿ ಇವ್ರ ಜೊತೆಗೆ ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ, ಅವ್ರ ಜೊತೆ ಮಾತನ್ನು ಕೂಡ ಮುಂದುವರ್ಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ಅಣಿಪುರ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಅಯ್ಯೋ ನಮಗೆ ಮದುವೆ ಬೇಡ ಸ್ವಾಮಿ, ಚಿನ್ನಾರನ್ನ ಮುತ್ತು ಎನ್ನುವ ಚಲ್ಲಾಟ ಮೂರು ದಿನ

0: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವೋ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
0: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸ ಹೆಚ್ ಡಿ ರೇಡಿಯೋ ಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋ ಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ ವಿಮ್ಯಾಟ್ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋ ಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
4: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.4 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜಿ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕೂಡ ಮಾತಾಡ್ತಾ ಇದ್ದ ಹಾಗೆ ಇವತ್ತು ಚನ್ನೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ಕೂಡ ಸಮಗ್ರ ಕೃಷಿಯನ್ನು ಮಾಡ್ಕೊಳ್ತಾ ಸಾವಯವ ಪದ್ಧತಿನಲ್ಲಿ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಸೊ 200ಕ್ಕೂ ಹೆಚ್ಚು ಹಣ್ಣಿನ ಗಿಡಗಳನ್ನು ಮಾಡ್ಕೊಳ್ತಾ ತೆಂಗು, ಜೇನು, ಬಟರ್ಫ್ರೂಟ್, 15 ವೆರೈಟಿ ಹಣ್ಣುಗಳನ್ನು, ಮತ್ತು ಮಾವು, ಮಾವಲು ಕೂಡ ವೆರೈಟಿ ವೆರೈಟಿ ಹಣ್ಣುಗಳನ್ನು ಮಾಡ್ಕೊಳ್ತಾ, ಜೊತೆಗೆ 8 ಎಕರೆ ಜಮೀನಿನಲ್ಲಿ ಸ್ವದೇಶಿ ವಿದೇಶಿ ಹಣ್ಣುಗಳು ಮತ್ತು ಸಾಂಬಾರು ಬೆಳೆಗಳನ್ನು ಕೂಡ ಇವರು ಮಾಡ್ಕೊಳ್ತಾ ಇದ್ದಾರೆ. ಸೊ ಇಷ್ಟೆಲ್ಲದರ ಜೊತೆಯಲ್ಲಿ ಸಮಗ್ರ ಕೃಷಿನಲ್ಲಿ ಒಂದು ಯಶಸ್ವಿಯಾಗಿದ್ದಾರೆ ಅಂತಲೇ ಹೇಳ್ಬೋದು. ಇವತ್ತಿನ ಕಾರ್ಯಕ್ರಮದಲ್ಲಿ ಅವ್ರ ಜೊತೆಯಲ್ಲಿ ಮಾತನ್ನು ಮುಂದುವರ್ಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಅವ್ರನ್ನ ಸ್ವಾಗತಿಸೋಣ. ಚನ್ನೇಶ್ವರ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ನೀವೀಗ ಹಣ್ಣುಗಳನ್ನೆಲ್ಲ ನೀವೇ ಬೆಳೆದಿದ್ದೀರಾ, ನೀವೇ ಅದನ್ನು ಮಾರ್ಕೆಟಿಂಗ್ ಕೂಡ ಮಾಡ್ತೀವಿ ಅಂತ ಹೇಳ್ತಾ ಇದ್ರಿ. ನಿಮ್ಮ ಮಾರ್ಕೆಟಿಂಗ್ ಎಲ್ಲ ಹೇಗಾಗುತ್ತೆ, ಮತ್ತು ಹಣ್ಣುಗಳನ್ನೇ ಜಾಸ್ತಿ ಬೆಳೆದಿದ್ವಿ ಅಂತ ಹೇಳ್ತಾ ಇದ್ರಿ, ಬೇರೆ ಯಾವ ರೀತಿಯ ಹಣ್ಣುಗಳಿದೆ, ತುಂಬ ಒಳ್ಳೆ ಮಾರ್ಕೆಟಿಂಗ್ ಆಗುತ್ತೆ, ಅದ್ರ ಬಗ್ಗೆ ಎಲ್ಲ ಹೇಳ್ಬೋದು ಸರ್?
5: ಮಾರ್ಕೆಟ್ ನಾವು ಡೈರೆಕ್ಟಾಗಿ ಕಸ್ಟಮರ್ಸಿಗೆ ಸಾವಯವ ಸಂತೆಯಲ್ಲಿ ಇದನ್ನು ಮಾರ್ತೀವಿ. ಒಂದ್ಸಲ ತಗೊಂಡವ್ರು ಮತ್ತೆ ಅದನ್ನು ಹುಡುಕೊಂಡು ನಮ್ಮ ಹತ್ರ ಜಾಸ್ತಿ ತಗೊಂಡು ಹೋಗ್ತಾನೆ ಇರ್ತಾರೆ, ಮತ್ತು ಕೇಳುವಷ್ಟು ನಮಗೆ ಒದಗಿಸೋಕ್ಕೆ ಆಗ್ತಿರಲ್ಲ, ಅಷ್ಟೊಂದು ಬೇಡಿಕೆ ಇದೆ. ನಾವು ಅಂತರ ಬೆಳೆಯಾಗಿ ತೆಂಗಿನ ತೋಟದಲ್ಲಿ ಬಟರ್ಫ್ರೂಟ್ ಗಿಡನೂ ಹಾಕ್ಕೊಂಡಿದ್ದೀವಿ. ಒಂದು ಬಟರ್ಫ್ರೂಟ್ ಒಂದು 10 ಗಿಡ ಇದೆ, ಅದು ಒಂದು ಗಿಡನೇ ನಮಗೆ ಒಂದು ಕ್ವಿಂಟಲಿಂದ 1.5 ಕ್ವಿಂಟಲಷ್ಟು ಹಣ್ಣು ಒಂದು ಗಿಡದಲ್ಲೇ ಬರುತ್ತೆ. ನಮಗೆ ಕಡಿಮೆ ಅಂದರೆ ಒಂದು ಕೆಜಿಗೆ 100 ರೂಪಾಯಿಂದ 150 ರೂಪಾಯಿವರೆಗೂ ಬಟರ್ಫ್ರೂಟ್ ಹೋಗ್ತಾ ಇದೆ. ನ್ಯೂಟ್ರಿಷನ್ ವ್ಯಾಲ್ಯೂ ಜಾಸ್ತಿ ಇರೋದ್ರಿಂದ ಇದಕ್ಕೆ ಒಳ್ಳೆ ಬೇಡಿಕೆ ಇದೆ, ಚೆನ್ನಾಗಿ ಹೀಲ್ಡೂ ಬರ್ತಾ ಇದೆ. ನಮ್ಮ ಒಂದೇ ಗಿಡದಲ್ಲಿ ನಮಗೆ 10,000 ರಿಂದ 15,000 ರೂಪಾಯಿ ಒಂದು ಗಿಡದಲ್ಲಿ ಲಾಭ ಬರ್ತಾ ಇದೆ. ಇದು ಮಧ್ಯದಲ್ಲಿ ರೈತರು ಒಂದೊಂದು 10 ಗಿಡನಾದರೂ ಒಬ್ಬರು ರೈತರು ಬೆಳ್ಕೊಂಡು ಇದನ್ನು ಕಡೆಗೆ ಪಕ್ಷ ಬರೀ 50 ರೂಪಾಯಿ ಕೆಜಿ ಹೋದ್ರೂ ಅದು ಯಾವುದೇ ರೀತಿ ಲಾಸ್ ಆಗೋಲ್ಲ. ಒಂದೊಂದು ಗಿಡದಲ್ಲಿ 5,000-6,000 ರೂಪಾಯಿ ಬಂದ್ರೂ ನಾವು ಯಾವುದೇ ತೆಂಗಿನ ಗಿಡ, ಅಡಿಕೆ ಗಿಡ ಒಂದು ಗಿಡದ ಹಾಕಿ ನಾವು 5,000 ಆದಾಯ ನೋಡೋಕ್ಕಾಗಲ್ಲ. ನಮ್ಮ ತೋಟದಲ್ಲಿ ಖಾಲಿ ಜಾಗದಲ್ಲಿ ನಾವು ಸೀಬೆ ಗಿಡಗಳನ್ನ ಬೆಳ್ಕೊಂಡಿದ್ದೀವಿ. ಸೀಬೆಯಲ್ಲಿ ಪ್ರಮುಖವಾಗಿ ನಮ್ಮಲ್ಲಿ ಒಂದು 5-6 ವೆರೈಟಿ ಇದೆ. ಅಲಹಾಬಾದ್ ಸಫೇದ ಅಂತ ಒಂದಿದೆ, ಅಲಹಾಬಾದ್ ತೈವಾನ್ ಪಿಂಕ್ ಅಂತ ಇದೆ, ತೈವಾನ್ ವೈಟ್ ಇದೆ, ಕೆಜಿ ಗೋವಾ ಅಂತ ಇದೆ, ಇನ್ನೊಂದು ಹೊಸ್ದಾಗಿ ಇವಾಗ ಬ್ಲ್ಯಾಕ್ ಗೋವಾ ಅಂತ ಬಂದಿದೆ, ಅದು ಬೀಟ್ರೋಟ್ ಥರ ಒಂದು ವೆರೈಟಿ, ಬೀಟ್ರೋಟ್ ಕಲರೇ ಇರುತ್ತೆ. ಇದರಲ್ಲೂ ನಮಗೆ ಒಂದು ಸುಮಾರು 1 ಕೆಜಿ 60-80 ರೂಪಾಯಿವರೆಗೂ ನಮಗೆ ಒಂದು ಸೀಬೆಕಾಯಲ್ಲಿ ಆದಾಯ ಬರ್ತಾ ಇದೆ. ಒಂದು 20-30 ಗಿಡ ಬೇರೆ ಬೇರೆ ವೆರೈಟಿ ಹಾಕಿರೋದ್ರಿಂದ ನಮಗೆ ವರ್ಷದಲ್ಲಿ ಒಂದು 15,000-20,000 ಒಂದು ಸೀಬೆ ಗಿಡದಲ್ಲೂ ನಮಗೆ ಆದಾಯ ಬರ್ತಾ ಇದೆ.
4: ಓಕೆ, ಸೊ ಹಾಗಾದರೆ ಅಂತರ ಬೆಳೆಯಾಗಿ ಏನೆಲ್ಲ ಬೆಳೆದಿದ್ದೀರಾ ಸರ್, ಮತ್ತು ಬೆಸ್ಟ್ ಯಾವುದು ಅಂತ ನಿಮಗೆ ಅನ್ಸುತ್ತೆ, ಒಂದು ಸಜೆಸ್ಟ್ ಮಾಡೋದಾರೆ, ಯಾವುದೊಂದು ಸಜೆಸ್ಟ್ ಮಾಡ್ತೀರಾ ಸರ್?
5: ಅಂತರ ಬೆಳೆಯಾಗಿ ಏಲಕ್ಕಿ ಗಿಡನೂ ಹಾಕ್ಕೊಂಡಿದ್ದೀವಿ. ಈ ಏಲಕ್ಕಿ ಗಿಡ ನಾವು ಒಂದು 200 ಗಿಡ ಹಾಕಿದ್ದೀವಿ. ಒಂದು 200 ಗಿಡದಲ್ಲಿ ನಮಗೆ 1/2 kg ಅರ್ಧ ಕೆಜಿ ಏಲಕ್ಕಿ ಬರ್ತಾ ಇದೆ. ಆ 1/2 kg ಬಂದರೂ ನಮಗೆ 200 ಗಿಡದಲ್ಲಿ ಒಂದು 25 kg ಏಲಕ್ಕಿ ನಮಗೆ ಒಂದು ವರ್ಷದಲ್ಲಿ ಸಿಗುತ್ತೆ. ಈ ಏಲಕ್ಕಿ ಬೆಳೆಯೋದಕ್ಕೆ ಮುಖ್ಯವಾಗಿ ಏನಂದರೆ ಸ್ವಲ್ಪ ಒಂದು 60% ನೆರಳಿರಬೇಕಷ್ಟೇ. ಮಲೆನಾಡಲ್ಲಿ ಅಷ್ಟೇ ಬೆಳಿಬೋದು ಅನ್ನೋ ಥರ ಏನಿಲ್ಲ. ನಮ್ಮ ಬಯಲುಸೀಮೆಯಲ್ಲೂ ನಾವು ಇದನ್ನು ಏಲಕ್ಕಿ ಬೆಳೆದಿದ್ದೀವಿ. ಒಳ್ಳೆಯ ಇಳುವರಿ ಬಂದಿದೆ. ಇದು ನಾವು ಈ ಅಂತರ ಬೆಳೆಯಾಗಿ ನಾವು ಅಡಿಕೆ ತೋಟದಲ್ಲಿ ತೆಂಗಿನ ತೋಟದಲ್ಲಿ ಏಲಕ್ಕಿ ಹಾಕೋದ್ರಿಂದ ಒಳ್ಳೆ ಇಳುವರಿ ಬಂದು ಒಳ್ಳೆ ಲಾಭ ಪಡ್ಕೊಬೋದು.
4: ಸೂಪರ್. ಹಾಗೆ ಈಗ ಚನ್ನೇಶ್ವರೇ, ಕೃಷಿ ಭೂಮಿನ ಯಾವತ್ತೂ ಖಾಲಿ ಬಿಡಬಾರ್ದು ಅಂತ ಹೇಳ್ತಿರ್ತಾರೆ. ಸೊ ಹಾಗಾಗಿ ನೀವು ಬದುಗಳಲ್ಲಿ ಏನು ಹಾಕಿದ್ದೀರಾ ಅಥವಾ ಬದುಗಳನ್ನ ಹಾಗೆ ಬಿಟ್ಟಿದ್ದೀರಾ, ಹೇಗೆ ಸರ್?
5: ತೋಟದಲ್ಲಿ ಬದುಗಳಲ್ಲಿ ನಾವು ಜಮ್ನೇರ್ಲೆ, ಹಳಸು, ಸಪೋಟ ಗಿಡಗಳನ್ನ ಬೆಳೆದಿದ್ದೀವಿ. ಸಪೋಟದಲ್ಲಿ ಎರಡು ರೀತಿ ವೆರೈಟಿ ಇದೆ, ಕ್ರಿಕೆಟ್ ಬಾಲ್ ಮತ್ತು ಕಾಲಪತ್ ಅಂತ. ನಾ ಹಳಸೆಲ್ಲ ನಾಟಿ ಹಳಸಿನ ಗಿಡಗಳು ಹಾಕ್ಕೊಂಡಿದ್ದೀವಿ. ಜಂಬು ನೇರಲೆ ಇದು ವರ್ಷದಲ್ಲಿ ಒಂದು 2 ಸಲ ಬರುತ್ತೆ. ಹಳಸು ಮತ್ತು 1 ಸಲ ಬರುತ್ತೆ. ಸಪೋಟ ನಮಗೆ ವರ್ಷಕ್ಕೆ 2 ಸಲ ಬರುತ್ತೆ. ಸಪೋಟ ನಮಗೆ 60 ರೂಪಾಯಿಂದ 80 ರೂಪಾಯಿವರೆಗೂ ಹೋಗುತ್ತೆ ಕೆಜಿ. ಜಮ್ನೇರಲೆ 200-250 ರೂಪಾಯಿ ಒಂದು ಕೆಜಿ ಹೋಗುತ್ತೆ. ಹಳಸನ್ನ ನಾವು 100 ರೂಪಾಯಿಂದ 100-150 ರೂಪಾಯಿಗೆ ಒಂದೊಂದು ಹಳಸಿನ ಹಣ್ಣನ್ನ ಕೊಡ್ತೀವಿ. ಬದುಗೆ ಹಾಕಿರೋದ್ರಿಂದ ಅದಕ್ಕೇನು ಜಾಸ್ತಿ ಇನ್ವೆಸ್ಟ್ ಖರ್ಚೇನಿಲ್ಲ. ಅವ್ರು ನೈಸರ್ಗಿಕವಾಗಿ ಬೆಳ್ಕೊಂಡು ಒಳ್ಳೆ ಅದರಲ್ಲೂ ಒಳ್ಳೆ ಸಂಪಾದನೆ ಆಗ್ತಾ ಇದೆ. ನಮ್ಮ ಖಾಲಿ ಜಾಗಗಳಲ್ಲಿ ನಮ್ಮ ಎಳ್ಳಿ ಗಿಡ ಮತ್ತು ನಿಂಬೆ ಗಿಡಗಳನ್ನ ಹಾಕೊಂಡಿದ್ದೀವಿ. ನಾಟಿ ಎಳ್ಳಿಕಾಯಿ ಮತ್ತು ನಾಟಿ ನಿಂಬೆ ಹಣ್ಣನ್ನು ಹಾಕಿದ್ದೀವಿ. ಒಂದೊಂದು ಎಳ್ಳಿ ಗಿಡದಲ್ಲಿ ನಮಗೆ 50-100 ಎಳ್ಳಿಕಾಯಿಗಳನ್ನ ಬಿಡುತ್ತೆ. ನಿಂಬೆಹಣ್ಣು ಒಂದು 100-200-250 ನಿಂಬೆಹಣ್ಣುಗಳು ಬರುತ್ತೆ. ನಾವು ಎಳ್ಳಿಕಾಯಿನ 5-10 ರೂಪಾಯಿಗೆ ನಾವು ಕೊಡ್ತಾ ಇದ್ದೀವಿ. ನಿಂಬೆಹಣ್ಣು ನಾವು 2 ರೂಪಾಯಿಗೆ ಒಂದರಂಗೆ ನಾವು ಮಾರಾಟ ಮಾಡ್ತಾ ಇದ್ದೀವಿ. ಇದರಿಂದ ನಿಂಬೆಹಣ್ಣು ಎಳ್ಳಿಕಾಯಿಂದನೇ ನಮಗೆ ಒಂದು ವರ್ಷದಲ್ಲಿ 20-25 ಸಾವಿರ ರೂಪಾಯಿ ನಿಂಬೆ ಗಿಡದಲ್ಲಿ ಮತ್ತು ಎಳ್ಳಿ ಗಿಡದಲ್ಲಿ ಖಾಲಿ ಜಾಗದಲ್ಲಿ ಹಾಕಿರೋದ್ರಲ್ಲಿ ಅಷ್ಟು ಆದಾಯ ನಮಗೆ ಬರ್ತಾ ಇದೆ.
4: ಸೂಪರ್. ಸೊ ಹಾಗೆ ಸರ್, ಈಗ ನೀವು ಸಾಂಬಾರು ಬೆಳೆಗಳನ್ನು ಕೂಡ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ರಿ. ಸೊ ಈ ಸಾಂಬಾರು ಪದಾರ್ಥಗಳು ಅಂತಂದರೆ ಏನೇನು ಮಾಡಿದ್ರೆ ಸರ್, ಅದ್ರ ಬಗ್ಗೆ ಹೇಳ್ಬೋದಾ?
5: 100 ಜಾಯಿಕಾಯಿ ಗಿಡ ಹಾಕೊಂಡಿದ್ದೀವಿ. ಈ 100 ಜಾಯಿಕಾಯಿ ಗಿಡಕ್ಕೂ ನಾವು ನೀರಿನ ವ್ಯವಸ್ಥೆಯಾಗಿ ಡ್ರಿಪ್ ಮೂಲಕ ನೀರು ಬಿಡ್ತಾ ಇದ್ದೀವಿ. ಗೊಬ್ಬರ ಬಂದು ಜೀವಾಮೃತ ಮಾಡಿ ಹಾಕ್ತೀವಿ, ಇಲ್ಲ ಕೊಟ್ಟಿಗೆ ಗೊಬ್ಬರನ ನಾವು ಬಳಸ್ತಾ ಇದ್ದೀವಿ. ಈಗ ಈಲ್ಡ್ ಸ್ಟಾರ್ಟ್ ಆಗಿದೆ ನಮಗೆ 2 ವರ್ಷದಿಂದ. ಈ ಒಂದೊಂದು ಗಿಡದಲ್ಲಿ ನಮಗೆ ಕಡಿಮೆ ಅಂದರೆ ಒಂದು 200-300 ಹಣ್ಣು ಬಿಡ್ತಾ ಇದೆ. ಹಣ ಆಗಿರೋದು ಬಂದು ಒಂದು 400 ರೂಪಾಯಿ ಕೆಜಿವರೆಗೂ ಹೋಗುತ್ತೆ. ಇದು ಜಾಯಿಕಾಯಿ ಪತ್ರೆ ಬಂದು 2000 ರೂಪಾಯಿವರೆಗೂ ಹೋಗ್ತಾ ಇದೆ. ಇದರಿಂದನೂ ಒಳ್ಳೆ ಅಂತರ ಬೆಳೆಯಾಗಿ ಬೆಳೆಯೋದ್ರಿಂದ ಒಳ್ಳೆ ಆದಾಯ ಪಡ್ಕೊಬೋದು ರೈತರು. ಬಾರ್ಡರ್ ಜಾಗದಲ್ಲಿ ನಾವು ಪಪ್ಪಾಯ ಮತ್ತು ನುಗ್ಗೆ ಗಿಡಗಳನ್ನ ಹಾಕೊಂಡಿದ್ದೀವಿ. ಪಪ್ಪಾಯ ಪರಂಗಿ ಗಿಡ ಬಂದ್ಬಿಟ್ಟು ನಮಗೆ ನಾಟಿ ಯಾವುದೇ ರೀತಿ ಹೈಬ್ರಿಡ್ ರೆಡ್ ಲೇಡಿ ಆ ಥರ ನಾವೇನು ಬೆಳೆದಿಲ್ಲ. ಈ ಪರಂಗಿ ಗಿಡದಲ್ಲಿ ನಮಗೆ ಒಂದು ಗಿಡಕ್ಕೆ 10 kg ಅಂತೂ ಮಿನಿಮಮ್ ಬಂದೇ ಬರುತ್ತೆ. ಎಲ್ಲ ಆರ್ಗ್ಯಾನಿಕ್ ಆಗಿ ಬೆಳೆಯೋದ್ರಿಂದ ಒಳ್ಳೆ ಬೇಡಿಕೆ ಇದೆ. 1 kg ಪಪ್ಪಾಯಿ ನಾವು 30 ರೂಪಾಯಿವರೆಗೂ ಸೇಲ್ ಆಗುತ್ತೆ. ಒಂದು ಗಿಡದಲ್ಲಿ ಕಡಿಮೆ ಅಂದರೆ 300-300 ರೂಪಾಯಿ ನಮಗೆ ಆದಾಯ ಬರುತ್ತೆ ಒಂದು ಪರಂಗಿ ಗಿಡದಲ್ಲಿ. ನಾವು ಇದು ಒಂದು 100 ಪಪ್ಪಾಯ ಗಿಡಗಳನ್ನ ಹಾಕ್ಕೊಂಡಿದ್ದೀವಿ. ನುಗ್ಗೆ ಗಿಡಗಳನ್ನ ಒಂದು 20-25 ನುಗ್ಗೆ ಗಿಡನೂ ಹಾಕಿದ್ದೀವಿ. ನುಗ್ಗೆಕಾಯಿನ 30-50 ರೂಪಾಯಿವರೆಗೂ ನುಗ್ಗೆಕಾಯಿನೂ ಮಾರ್ತೀವಿ. ಅದು ಪ್ರತಿ ವಾರ ನಮಗೆ ನುಗ್ಗೆ ಸೊಪ್ಪಿಗೆ ಭಾಳ ಬೇಡಿಕೆ ಇದೆ. ಒಂದು ಕಂತೆ ನುಗ್ಗೆ ಸೊಪ್ಪು 10 ರೂಪಾಯಿ ಹಂಗೆ ನಮಗೆ ಸೇಲ್ ಆಗಿ ಈ ನುಗ್ಗೆ ಗಿಡ ಮತ್ತು ಪಪ್ಪಾಯದಲ್ಲೂ ಒಳ್ಳೆ ಆದಾಯ ಬರ್ತಾ ಇದೆ.
4: ಓಕೆ. ಸೊ ಒಟ್ಟಾರೆಯಾಗಿ ಹಣ್ಣುಗಳು, ಸಾಂಬಾರು ಪದಾರ್ಥಗಳು ಇದೆಲ್ಲದರಿಂದ ಒಳ್ಳೆಯ ಒಂದು ಆದಾಯ ಸಿಗುತ್ತೆ ಅಂತಲೇ ಹೇಳ್ಬೋದು. ಬದುಗಳನ್ನು ಕೂಡ ಖಾಲಿ ಬಿಡದೇ ಅಲ್ಲಿ ಕೂಡ ಬೆಳೆಗಳನ್ನ ಮಾಡ್ಕೊಳ್ತಾ ಅದರಿಂದಲೂ ಕೂಡ ಒಂದು ಒಳ್ಳೆಯ ಆದಾಯವನ್ನು ಗಳಿಸ್ತಾ ಇರುವಂತಹ ಚನ್ನೇಶ್ವರ ಬಗ್ಗೆ ಇನ್ನಷ್ಟು ಮಾತಾಡೋದಕ್ಕಿದೆ. ಮತ್ತು ಅವ್ರು ಮಾಡ್ತಾ ಇರುವಂತಹ ಈ ಕೃಷಿನಲ್ಲಿ ಇನ್ನೂ ಏನೆಲ್ಲ ವಿಶೇಷತೆಗಳನ್ನು ಅಳವಡಿಸ್ಕೊಂಡಿದ್ದಾರೆ ಅದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಅದಕ್ಕೆ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
6: ರೀ ಮಾಲತಿ,
7: ಏನ್ರಿ?
6: ನಮ್ಮ ಯಜಮಾನ್ರ ಜೊತೆ ಶಾಪಿಂಗ್ ಹೋಗಿದ್ದೆ.
7: ಕಾಣ್ತಾ ಇದೆಯಲ್ರಿ
6: ಫ್ರಿಡ್ಜ್ 18,000.
8: ಅಯ್ಯೋ, ನಿನ್ನ
6: ಟಿವಿ 14,000.
8: ಎಲ್ಲ ಇವಳ
6: ಈ ವಾಷಿಂಗ್ ಮೆಷಿನ್ 8,000.
8: ಶಿವನೇ ಗತಿ.
6: ಗ್ಯಾಸ್ ಸಿಲಿಂಡರ್ 10,000.
8: ರಾಮ ರಾಮ.
7: ಅಮ್ಮಮ್ಮ, ಇದೆಲ್ಲ ನಿಮ್ ಯಜಮಾನ್ರು ಕೊಡಿಸಿದ್ರು ಅಂದ್ರೆ ನಾವು ನಂಬೋಕೆ ಆಗ್ತಾ ಇಲ್ವಲ್ರಿ.
8: ವತ್ಸಲ ಅವರೇ, ದಯವಿಟ್ಟು ಸ್ವಲ್ಪ ಒಳಗಡೆ ಬರ್ತೀರಾ?

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ ಬನ್ನಿ.

0: ಹೇಳ್ಬೋದು. ಇವತ್ತಿನ ಕಾರ್ಯಕ್ರಮದಲ್ಲಿ ಚೆನ್ನೇಶ್ ಅವ್ರ ಜೊತೆನಲ್ಲಿ ಮಾತನ್ನು ಮುಂದುವರ್ಸೋಣ. ಸೊ ಇವತ್ತು ಅವ್ರ ಜೊತೆನಲ್ಲಿ ಮಾತಾಡ್ತಾ ಅವರು ಹಣ್ಣಿನ ಬೆಳೆಗಳನ್ನೇ ಹೆಚ್ಚಾಗಿ ಬೆಳೀತಾ ಇದ್ವಿ ಮತ್ತು ಅದರ ಮಾರ್ಕೆಟಿಂಗ್ ಕೂಡ ಮಾಡ್ತಾ ಇದ್ವಿ ಅಂತ ಹೇಳ್ತಾ ಇದ್ರು. ಸೊ ಬನ್ನಿ ಹಾಗಿದ್ರೆ ಇನ್ನೂ ಏನೆಲ್ಲ ಹಣ್ಣಿನ ಬೆಳೆಗಳನ್ನ ಮಾಡ್ಕೊಂಡಿದ್ದಾರೆ ಅಥವಾ ಯಾವ ರೀತಿ ಕೃಷಿಯನ್ನು ಇನ್ನೂ ಕೂಡ ಮುಂದುವರಿಸ್ಕೊಂಡು ಹೋಗಿದ್ದಾರೆ ಅದ್ರ ಬಗ್ಗೆ ಕೇಳೋಣ ಅವ್ರ ಜೊತೆನಲ್ಲಿ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಚೆನ್ನೇಶ್ ಅವರೇ. ಸೊ ಹೇಳಿ, ಮತ್ತೆ ಏನೆಲ್ಲ ಹಣ್ಣಿನ ಬೆಳೆಗಳನ್ನ ಬೆಳೆದಿದ್ದೀರಾ ಮತ್ತು ಯಾವ್ಯಾವ ರೀತಿಯ ಹಣ್ಣಿನ ತಳಿಗಳು ನಿಮ್ಮಲ್ಲಿ ಸಿಗುತ್ತೆ ಅದ್ರ ಬಗ್ಗೆ ಎಲ್ಲ ಹೇಳ್ಬೋದಾ?
1: ನಾವೊಂದು 3 ವೆರೈಟಿ ಬಾಳೆ ಗಿಡಗಳನ್ನೂ ಬೆಳ್ಕೊಂಡಿದ್ದೀವಿ. ಖಾಲಿ ಜಾಗಗಳಲ್ಲಿ ಬಾಳೆ ಹಾಕ್ಕೊಂಡ್ರೆ ಒಳ್ಳೆಯ ಆದಾಯನೂ ಬರುತ್ತೆ ನಮಗೆ. 3 ವೆರೈಟಿಲಿ ಚಂದ್ರಬಾಳೆ ಮತ್ತು G9 ಪಚ್ಚಬಾಳೆ, ಬಿಳಿ ಪುಟ್ಟಬಾಳೆ, 3 ವೆರೈಟಿ ಇದೆ ನಮ್ಮ ಜಮೀನಿನಲ್ಲಿ. ನಾವು ಹಣ್ಣಿನ ಗಿಡಗಳನ್ನ ತುಂಬ ಬೆಳೆದಿದ್ದೀವಿ. ಅದರಲ್ಲಿ ನಮ್ಮ ದೇಶೀಯ ಹಣ್ಣು ಮತ್ತು ವಿದೇಶಿ ಹಣ್ಣು ಎರಡು ಹಣ್ಣುಗಳನ್ನು ಬೆಳೆದಿದ್ದೀವಿ. ದೇಶೀಯ ಹಣ್ಣುಗಳು ತುಂಬ ಚೆನ್ನಾಗಿ ವಿದೇಶಿ ಹಣ್ಣುಗಳ ಗಿಡಗಳು ತುಂಬ ಚೆನ್ನಾಗಿ ಬಂದಿದೆ. ಇದು ಮಲ್ಬರ್ ಚೆಸ್ನಟ್ ಅಂತ ಹೇಳಿ ಇದೊಂದು ಡ್ರೈ ಫ್ರೂಟು. ಮತ್ತು ನಾವು ತುಂಬ ಬೇರೆ ಬೇರೆ ವೆರೈಟಿ ಈ ರಂಬುಟಾನು, ಲೀಚಿ, ಡ್ರ್ಯಾಗನ್ ಫ್ರೂಟು ಅಂತರ ಬೆಳೆಯಾಗಿ ನಾವು ಕಾಫಿ ಗಿಡನೂ ಬೆಳೀತಾ ಇದ್ದೀವಿ. ಈ ಕಾಫಿ ಗಿಡನ ಕಾಫಿ ಒಂದೇ ಅಂತ ಏನು ಬೆಳೀತಾ ಇಲ್ಲ. ತೆಂಗಿನ ತೋಟದಲ್ಲಿ ಅಡಿಕೆ, ಅದ್ರ ಮಧ್ಯೆ ಮೆಣಸು, ಏಲಕ್ಕಿ, ಜಾಯಿಕಾಯಿ, ಅದ್ರ ಮಧ್ಯೆ ಖಾಲಿ ಜಾಗಗಳಲ್ಲಿ ನಾವು ಕಾಫಿ ಗಿಡಗಳನ್ನ ಹಾಕೊಂಡಿದ್ದೀವಿ. ಏನು ಉದ್ದೇಶ ಅಂದರೆ ಇದು ಚೆನ್ನಾಗಿ ಎಲೆ ಬಿದ್ದು ನೆಲಕ್ಕೆ ಒಳ್ಳೆ ಮೆಲ್ಚಿಂಗ್ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಹಾಕೊಂಡಿದ್ದೀವಿ. ಇದರಲ್ಲಿ ಕಾಫಿನೂ ಈಗ ಒಂದು ಗಿಡದಲ್ಲಿ 3-4 kg ಕಾಫಿನೂ ಬೀನ್ಸ್, ಡ್ರೈ ಬೀನ್ಸ್ ಸಿಗ್ತಾ ಇದೆ. ಅದರಲ್ಲೂ ಒಳ್ಳೆ ಆದಾಯ ಬರ್ತಾ ಇದೆ. ನಮ್ಮ ತೋಟದಲ್ಲಿ ನಾವು ಒಂದು 15 ಜೇನಿನ ಪೆಟ್ಟಿಗೆ ಜೇನುಗಳನ್ನ ಸಾಕೊಂಡಿದ್ದೀವಿ. ಈ ಜೇನು ಸಾಕಿರೋ ಉದ್ದೇಶ ಏನಂದರೆ ಮೇನ್ ನಮಗೆ ಪರಾಗಸ್ಪರ್ಶ ಆಗೋದಕ್ಕೆ ಒಳ್ಳೆ ಅನುಕೂಲ ಆಗುತ್ತೆ. 200-250 ವೆರೈಟಿ ನಾವು ಹಣ್ಣಿನ ಗಿಡಗಳು ಹಾಕೊಂಡಿದ್ದೀವಿ. ಅದರಲ್ಲೆಲ್ಲ 15-20% ಈ ಜೇನು ಪರಾಗಸ್ಪರ್ಶ ಆಗೋದ್ರಿಂದನೇ ಇಳುವರಿ ನಮಗೆ ಹೆಚ್ಚಿಗೆ ಸಿಗ್ತಾ ಇದೆ. ಈ ತೆಂಗಲ್ಲೂ ಒಳ್ಳೆ ಇಳುವರಿ ಚೆನ್ನಾಗಿ ಬರ್ತಾ ಇದೆ. ಮತ್ತು ಈ ಜೇನು ಪೆಟ್ಟಿಗೆಯಲ್ಲಿ ನಮಗೆ ಒಂದು ವರ್ಷದಲ್ಲಿ ಒಂದು 2-3 kg ನಮಗೆ ತುಪ್ಪ ಸಿಗ್ತಾ ಇದೆ. ಈ ಜೇನುತುಪ್ಪ ಮಾರಾಟ ಮಾಡೋದ್ರಿಂದ ನಮಗೆ ಒಳ್ಳೆ ಲಾಭ ಬರ್ತಾ ಇದೆ. 300-400 ರೂಪಾಯಿವರೆಗೂ ಒಂದು kg ಜೇನುತುಪ್ಪನ ಕೊಡ್ತಾ ಇದ್ದೀವಿ. ಒಬ್ಬ ರೈತನ ಮನೆಯಲ್ಲಿ ಒಂದಾದರೂ ನಾವು ಜೇನು ಸಾಕೊಂಡ್ರೆ ಅವ್ರಿಗೆ ಒಳ್ಳೆ ಲಾಭ ಬರುತ್ತೆ. ಮತ್ತು ಎಲ್ಲ ಬೆಳೆಗಳನ್ನು ಪರಾಗಸ್ಪರ್ಶ ಆಗೋದ್ರಿಂದ ಒಳ್ಳೆ ಇಳುವರಿನೂ ಬರುತ್ತೆ. ಹಲವಾರು ಸೊಪ್ಪಿನ ಬೆಳೆಗಳನ್ನು ಬೆಳೆದಿದ್ದೀವಿ. ಈ ಕರ್ಬೇವಿನ ಸೊಪ್ಪು ಆಗಿರ್ಬೋದು, ನುಗ್ಗೆ ಸೊಪ್ಪು ಆಗಿರ್ಬೋದು, ಬಸಳೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಈ ಥರ ಸೊಪ್ಪುಗಳನ್ನ ನಾವು ಬೆಳೆದು ಕಂತೆ ಕಟ್ಕೊಂಡೋಗಿ ನಾವು ಡೈರೆಕ್ಟಾಗಿ ಮಾರೋದ್ರಿಂದ ಅದರಿಂದನೂ ಒಳ್ಳೆ ಆದಾಯ ಬರ್ತಾ ಇದೆ. ಈ ಖಾಲಿ ಜಾಗಗಳಲ್ಲಿ ಸ್ವಲ್ಪ ಗಿಡಗಳ ಸೊಪ್ಪಿನ ಗಿಡಗಳು ಹಾಕೊಂಡ್ರೂ ಅದರಿಂದ ರೈತರು ಒಳ್ಳೆ ಆದಾಯ ಪಡಿಬೋದು.
0: ಓಕೆ ಸರ್, ತುಂಬ ಚೆನ್ನಾಗಿ ಹೇಳಿದ್ರಿ. ಸೊ ನೋಡಿ, ಯಾವುದೇ ಒಂದು ರೀತಿಯಲ್ಲಿ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಇದೆ. ಸೊಪ್ಪಿನ ಬೆಳೆಗಳಾಗಿರ್ಬೋದು, ಈ ರೀತಿಯ ಹಣ್ಣಿನ ಬೆಳೆಗಳಾಗಿರ್ಬೋದು, ಜೊತೆಗೆ ನೀವು ಖಾಲಿ ಜಾಗ ಇರುವಂಥ ಕಡೆಗಳಲ್ಲಿ ಕಾಫಿ ಮತ್ತು ಏಲಕ್ಕಿ ಈ ಥರದನ್ನು ಕೂಡ ಮಾಡಿಕೊಂಡು ಒಳ್ಳೆಯ ಒಂದು ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಇದೆ. ಎಷ್ಟೋ ಜನ ಇರುವಂತಹ 1-2 ಎಕರೆ ತೋಟದಲ್ಲೇ ಎಷ್ಟೊಂದು ಆದಾಯವನ್ನು ಗಳಿಸ್ತಾ ಇರ್ತಾರೆ. ಸೊ ಈ ರೀತಿ ಸ್ಫೂರ್ತಿದಾಯಕವಾದಂತಹ ಕಥೆಗಳನ್ನು ನೀವು ಕೂಡ ಕೇಳಬೇಕು ಅಂತಂದರೆ, ಅಥವಾ ನೀವು ಕೂಡ ನಿಮ್ಮ ಕಥೆಗಳನ್ನು ಹೇಳಬೇಕು ಅಂತಂದರೆ, ಖಂಡಿತವಾಗ್ಲೂ ನಮ್ಮ ಸಂಖ್ಯೆಗೆ ವಾಟ್ಸಪ್ ಮಾಡಿ ಆ್ಯಂಡ್ ನಮ್ಮ ಜೊತೆಯಲ್ಲಿ ನಿಮ್ಮ ಕೃಷಿ ಅನುಭವಗಳನ್ನು ಕೂಡ ಹೇಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಚೆನ್ನೇಶ್ ಅವರ ಜೊತೆಯಲ್ಲಿ ಇನ್ನಷ್ಟು ವಿಚಾರಗಳನ್ನು ಮಾತಾಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ಕಾರ್ಯಕ್ರಮ ಮುಂದುವರೈತೆ. ನಾನು ಆರ್ಜರ್ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.0 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಸೊ ನಾವು ಚನ್ನೇಶ್ವರ ಜೊತೆಯಲ್ಲಿ ಮಾತಾಡ್ತಾ ಇದ್ವಿ. ಅವ್ರು ಮಾಡಿದಂತಹ ಸಮಗ್ರ ಕೃಷಿಯ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಹಾಗೆ ಅವರು ಕೂಡ ಹೇಳ್ತಿದ್ದ ಹಾಗೆ ಹಣ್ಣಿನ ಬೆಳೆಗಳು, ಸಾಂಬಾರು ಪದಾರ್ಥಗಳು, ಈ ಥರದ ಎಲ್ಲದರಿಂದಲೂ ಕೂಡ ಒಂದು ಒಳ್ಳೆಯ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಇದೆ. ಕೃಷಿ ಭೂಮಿಯನ್ನು ಖಾಲಿ ಬಿಡದೆ ಅದನ್ನು ಬಳಕೆ ಮಾಡಿಕೊಳ್ಬೇಕು ಅನ್ನೋದು ಅವರ ಮಾತು ಅಂತಲೇ ಹೇಳ್ಬೋದು. ಆ್ಯಂಡ್ ಸಮಗ್ರ ಕೃಷಿಯನ್ನು ಮಾಡಿಕೊಂಡಾಗ ಯಾವಾಗಲೂ ಕೂಡ ಯಶಸ್ಸು ಸಿಗುತ್ತೆ ಅಂತಲೇ ಹೇಳ್ಬೋದು. ಆದರೆ ಸ್ವಲ್ಪ ಸಮಯ ಕಾಯಬೇಕಾಗತ್ತೆ. ಅದರಲ್ಲೂ ವಿಶೇಷವಾಗಿ ಸಾವಯವ ಕೃಷಿಯನ್ನು ಮಾಡೋದು ತುಂಬಾ ಒಳ್ಳೆಯದು ಅನ್ನೋದು ಇವರ ಮಾತಾಗಿದೆ. ಸೊ ಬನ್ನಿ ಅವ್ರ ಜೊತೆಯಲ್ಲಿ ಮಾತಾಡೋಣ. ಇನ್ನೂ ಕೂಡ ಏನೆಲ್ಲ ಕೃಷಿಯಲ್ಲಿ ಅಳವಡಿಸ್ಕೊಂಡಿದ್ದಾರೆ ಮತ್ತು ಕೃಷಿಗೆ ಸಂಬಂಧಪಟ್ಟಂತೆ ಇನ್ನೂ ಏನೆಲ್ಲ ವಿಚಾರಗಳನ್ನ ತಿಳಿಸ್ತಾರೆ, ಇದೆಲ್ಲದರ ಬಗ್ಗೆ ಅವ್ರ ಜೊತೆಯಲ್ಲಿ ತಿಳ್ಕೊಳ್ಳೋಣ. ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಚನ್ನೇಶ್ವರನ ಸ್ವಾಗತಿಸೋಣ. ಚನ್ನೇಶ್ವರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಚನ್ನೇಶ್ವರ, ಈಗ ಒಂದೇ ಬೆಳೆ ಮಾಡಿಕೊಂಡು ಕೃಷಿನ ಮಾಡ್ತಾ ಇರ್ತಾರೆ, ಅಂದರೆ ತೆಂಗು ಬೆಳೆ ಬೆಳೀತಾ ಇದ್ರೆ ತೆಂಗನೇ ಬೆಳೀತಾ ಇರ್ತಾರೆ, ಅಡಿಕೆ ಮಾಡಿದರೆ ಅಡಿಕೆನೇ ಬೆಳೀತಾ ಇರ್ತಾರೆ. ಇದ್ರ ಮಧ್ಯದಲ್ಲಿ ಯಾವುದು ಕೂಡ ಬೇರೆ ಬೇರೆ ಬೆಳೆಗಳನ್ನ ಹಾಕಬೇಕು ಅನ್ನೋಂತಹ ಆಲೋಚನೆ ಬಂದಿರಲ್ಲ. ಸೊ ಒಂದೇ ಕೃಷಿಗೆ ಡಿಪೆಂಡ್ ಆಗೋದು ಒಳ್ಳೇದಾ ಅಥವಾ ಸಮಗ್ರ ಕೃಷಿಯನ್ನು ಮಾಡುವಂಥದ್ದು ಒಳ್ಳೇದಾ? ಸೊ ನೀವು ಯಾವ ರೀತಿ ಸಜೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀರ ಅದ್ರ ಬಗ್ಗೆ ಹೇಳ್ಬೋದಾ?
3: ತೆಂಗಿನ ತೋಟ ಅಂದರೆ ತೆಂಗಿನ ತೋಟನೇ ಬೆಳ್ಕೊಂಡಿರ್ತಾರೆ, ಅದರಲ್ಲಿ ಬೇರೆ ಏನು ಬೆಳೆಯೋಕೆ ಹೋಗಲ್ಲ. ಬೇರೆ ಬೆಳೆದಲ್ಲೇ ಇದ್ದಾಗ ಆದಾಯ ಸ್ವಲ್ಪ, ತೆಂಗಲ್ಲೇ ಅಂದರೆ ಒಂದೇ ಬೆಳೆ ಆಗಿರೋದ್ರಿಂದ ಆದಾಯ ಕಡಿಮೆ ಆಗುತ್ತೆ. ನಾವು ಬೇರೆ ಬಹು ಬೆಳೆ ಅದರಲ್ಲೇ ಬೇರೆ ಬೇರೆಗಳನ್ನ ಬೆಳೆಗಳನ್ನ ಹಾಕಿದಾಗ ಆದಾಯ ಜಾಸ್ತಿ ಆಗುತ್ತೆ. ತೆಂಗಿನ ತೋಟದಲ್ಲಿ ಅಡಿಕೆ ಗಿಡ ಹಾಕೊಂಡಿದ್ದೀವಿ, ಅಡಿಕೆಗೆ ಮತ್ತು ತೆಂಗಿಗೆ ಪೆಪ್ಪರ್ ಬಳ್ಳಿ ಮೆಣಸನ್ನು ಹಾಕಿದ್ದೀವಿ, ಅದು ಒಳ್ಳೆ ಹೀಲ್ಡ್ ಬರ್ತಾ ಇದೆ. ಅದ್ರ ಮಧ್ಯದಲ್ಲಿ ನಾವು ಜಾಯಿಕಾಯಿ ಗಿಡ ಹಾಕಿದ್ದೀವಿ, ಜಾಯಿಕಾಯಿನಲ್ಲಿ ಒಳ್ಳೆ ಹೀಲ್ಡ್ ಬರ್ತಾ ಇದೆ. ಮತ್ತು ಏಲಕ್ಕಿ ಮತ್ತು ಕಾಫಿ ಗಿಡಗಳನ್ನ ಹಾಕೊಂಡಿದ್ದೀವಿ, ಏಲಕ್ಕಿನೂ ಚೆನ್ನಾಗಿ ಬರ್ತಾ ಇದೆ, ಕಾಫಿನೂ ಚೆನ್ನಾಗಿ ಬಂದಿದೆ. ಬಹು ಬೆಳೆ ಬೆಳೆಯೋದ್ರಿಂದ ಒಳ್ಳೆ ಆದಾಯನೂ ರೈತರಿಗೆ ಹೆಚ್ಚಾಗುತ್ತೆ. 8 ಎಕರೆ ತೋಟದಲ್ಲೂ ನಾವು ಒಂದು 300 ಗಿಡ ತೆಂಗಿನ ಗಿಡ ಹಾಕೊಂಡಿದ್ದೀವಿ, ತೆಂಗು ಮತ್ತು ಒಂದು 600 ಗಿಡ ಅಡಿಕೆ ಇದೆ. ತೆಂಗಲ್ಲಿ ನಮಗೆ ಒಳ್ಳೆ ಇಳುವರಿ ಬರ್ತಾ ಇದೆ, ಒಂದು ಸರಾಸರಿ ಒಂದು ಗಿಡಕ್ಕೆ ನಮಗೆ 170-180 ಕಾಯಿ ಬರುತ್ತೆ. ಒಟ್ಟಿಗೆ ಒಂದು 45,000-50,000 ತೆಂಗಿನಕಾಯಿ ಬರುತ್ತೆ ನಮಗೆ ಒಂದು ವರ್ಷದಲ್ಲಿ.
2: ಓಕೆ, ಸೊ ಹಾಗೆ ಸರ್, ಈಗ ಇಷ್ಟೆಲ್ಲ ಬೆಳೆಗಳನ್ನ ನೀವು ನಿಮ್ಮ ತೋಟದಲ್ಲಿ ಮಾಡ್ತಾ ಇದ್ದೀರಲ್ಲ, ಇದಕ್ಕೆ ಗೊಬ್ಬರದ ವ್ಯವಸ್ಥೆ ಎಲ್ಲ ಹೇಗೆ ಮಾಡ್ಕೊತೀರಾ? ಮತ್ತು ಗೊಬ್ಬರನ ಎಲ್ಲಿಂದ ತರ್ತೀರಾ, ಹೇಗೆ ಅದರ ಮೇಂಟೆನೆನ್ಸ್ ಆಗುತ್ತೆ, ಅದರ ಬಗ್ಗೆ ಹೇಳ್ಬೋದು?
3: ನಾವು ಗೊಬ್ಬರಕ್ಕೋಸ್ಕರ ತೆಂಗಿನ ತೋಟದಲ್ಲಿ ತೆಂಗಿನ ಗರಿ, ಎಡೆಮಟ್ಟೆ, ಅದು ಏನು ಮೊಟ್ಟೆ, ಕಾಯಿ ಮೊಟ್ಟೆ ಎಲ್ಲ ವೇಸ್ಟ್ ಬರುತ್ತೆ, ಅದನ್ನು ನಾವು ಮಿಷಿನಲ್ಲಿ ಪುಡಿ ಪೌಡ್ರ್ ಮಾಡಿಬಿಟ್ಟು ನಾವು ಅದನ್ನೇ ಗೊಬ್ಬರವಾಗಿ ಉಪಯೋಗಿಸ್ತಾ ಇದ್ದೀವಿ. ಉಪಯೋಗಿಸಿದ್ರೆ ಏನು ಲಾಭ ಅಂದರೆ ಎರೆಹುಳುಗಳು ಜಾಸ್ತಿ ಆಗುತ್ತೆ, ಮತ್ತು ನಾವು ಬುಡಕ್ಕೆ ಇದನ್ನು ಸುತ್ತಲೂ ಇದನ್ನು ಹಾಕೋದ್ರಿಂದ ತೇವಾಂಶ ಬೇಗ ಆರೋಗಲ್ಲ. 15 ದಿವಸಕ್ಕೆ ಒಂದಿನ ನಾವು ನೀರು ಕೊಟ್ಟರು ಅದು ತೇವಾಂಶ ತಂಪಾಗಿ ಹಂಗೆ ಇರುತ್ತೆ. ಹೊರಗಡೆಯಿಂದ ಗೊಬ್ಬರ ತಂದು ಹಾಕೋದಕ್ಕಿಂತ ನಮ್ಮ ತೋಟದಲ್ಲಿ ತ್ಯಾಜ್ಯ ವಸ್ತುನೇ ಬಳಸ್ಕೊಂಡು ಅದನ್ನೇ ಗೊಬ್ಬರವಾಗಿ ಹಾಕೋದ್ರಿಂದ ನಮಗೆ ಒಳ್ಳೆ ಈಲ್ಡ್ ಬರ್ತಾ ಇದೆ. 8 ಎಕರೆ ತೋಟದಲ್ಲೂ ನಾವು ನೀರಿನ ವ್ಯವಸ್ಥೆಗಾಗಿ ಡ್ರಿಪ್ ಮಾಡ್ಕೊಂಡಿದ್ದೀವಿ. ನಾವು ಏನು ಎಷ್ಟು ಗಿಡ ಬೆಳೆದಿದ್ದೀವೋ ಎಲ್ಲದಕ್ಕೂ ನಾವು ಡ್ರಿಪ್ ಮಾಡಿದ್ದೀವಿ. ಮಿತವಾಗಿ ನೀರನ್ನ ಬಳಸಬೇಕು ಅನ್ನೋದರಿಂದ ನಾವು ಡ್ರಿಪ್ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಈಗ ಯಾವ್ಯಾವುದು ತೆಂಗಿನ ಗಿಡಕ್ಕೆ ಎಷ್ಟು ನೀರು ಹೋಗಬೇಕು ಜಾಸ್ತಿ, ಅದಕ್ಕೆ ದಪ್ಪ ದಪ್ಪ ಮೈಕ್ರೋಟ್ಯೂಬ್ 2 mm ಹಾಕಿದ್ದೀವಿ. ಅಡಿಕೆ ಗಿಡಕ್ಕೆಲ್ಲ 1 mm ಮೈಕ್ರೋಟ್ಯೂಬ್ ಹಾಕಿ ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಬಿಡ್ತೀವಿ. ಹಣ್ಣಿನ ಗಿಡಗಳಿಗೆಲ್ಲ ಡ್ರಿಪ್ಪರ್ ಹಾಕೊಂಡಿದ್ದೀವಿ, ಹನಿ ತೊಟ್ಟಿಗೆ ಹನಿ ನೀರಾವರಿ ಥರ ಹನಿ ಬರೋಂಗೆ ಮಾಡ್ಕೊಂಡಿದ್ದೀವಿ. ನಾವು ಈಗ ಡ್ರಿಪ್ ಮಾಡಿರೋದ್ರಿಂದ ಏನು ಉದ್ದೇಶ ಅಂದರೆ ನೀರನ್ನ ಜಾಸ್ತಿ ಬಳಸಿ ಪೋಲ್ ಮಾಡೋದಕ್ಕಿಂತ ಕಮ್ಮಿ ನೀರಿನಲ್ಲಿ ಬೆಳೆ ಚೆನ್ನಾಗಿ ಬರುತ್ತೆ, ಒಳ್ಳೆ ಇಳುವರಿ ಬರ್ತಾ ಇದೆ, ನೀರು ಹಾಳಾಗಲ್ಲ. ಆ ಥರ ನಾವು ಡ್ರಿಪ್ ಮಾಡಿಕೊಂಡು ಎಲ್ಲ ಗಿಡಗಳಿಗೆ ಡ್ರಿಪ್ಪಲ್ಲಿ ನೀರು ಕೊಡ್ತಾ ಇದ್ದೀವಿ. ಕೆಲವು ರೈತರು ಜಮೀನುಗಳಲ್ಲಿ ಒಂದು ನಾಟಿ ಮಾವಿನ ಗಿಡಗಳು ಬೆಳೆದಿರುತ್ತೆ, ಅದನ್ನು ಇದೇನಕ್ಕೂ ಬರೋಲ್ಲ ಅಂತೇಳಿ ಕಡ್ದಾಕ್ಬಿಡ್ತಾರೆ. ಅದ್ರ ಬದಲಿಗೆ ಅವರು ಮರನ ಕಟ್ ಮಾಡಿ ಅದು ಚಿಗುರು ಬಂದಮೇಲೆ ಅದಕ್ಕೆ ಒಂದು ಬೇರೆ ಬೇರೆ ಥರ, ನಾವು ಒಂದೇ ಮರದಲ್ಲಿ ಒಂದು 10-15 ಥರ ಮಾವಿನ ಹಣ್ಣು ಬರೋ ಥರ ಮಾಡ್ಕೊಬೋದು. ಈ ಕಟ್ ಮಾಡಿ ಚಿಗುರು ಬಂದಾಗ ಅದಕ್ಕೆ ಬೇರೆ ಬೇರೆ ಒಳ್ಳೆ ದಶರಿ, ಮಲ್ಗೋ ಬಾವ, ತೋತಾಪುರಿ, ರಸ್ಪುರಿ ಎಲ್ಲ ಥರದ ವೆರೈಟಿ ಒಂದೊಂದು ಸಾಯನ್ ತಂದುಬಿಟ್ಟು ನಾವು ಗ್ರಾಫ್ಟ್ ಮಾಡ್ಕೊಂಡ್ರೆ ಆಚೆ ಹಾಳಾಗಿ ಹೋಗೋವಂಥ ಕಡ್ದಾಕೋವಂಥ ಮರದಲ್ಲೂ ಒಳ್ಳೆ ವೆರೈಟಿಗಳನ್ನ ರೆಡಿ ಮಾಡಿಕೊಂಡು ಒಳ್ಳೊಳ್ಳೆ ಹಣ್ಣುಗಳನ್ನ ಬಿಡೋ ಥರ ಮಾಡ್ಕೊಬೋದು. ನಾವು ಈ ಗಿಡದಲ್ಲಿ ಒಂದು 15 ವೆರೈಟಿ ಹಣ್ಣು ಬರೋ ಥರ ನಾವೇ ಕಸಿ ಮಾಡಿ ಗ್ರಾಫ್ಟ್ ಮಾಡ್ಕೊಂಡಿದ್ದೀವಿ. ಈಗೆಲ್ಲ ಸಕ್ಸಸ್ ಆಗಿ ನೆಕ್ಸ್ಟ್ ಇಯರ್ ನಮಗೆ ಇದರಲ್ಲಿ ಹಣ್ಣುಗಳು ಎಲ್ಲ ವೆರೈಟಿದು ಹಣ್ಣು ಒಂದೇ ಮರದಲ್ಲಿ ಸಿಗುತ್ತೆ.
2: ಓಕೆ ಸರ್, ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದೀರಾ ಇವತ್ತಿನ ಕಾರ್ಯಕ್ರಮದಲ್ಲಿ. ಸೊ ಏನೆಲ್ಲ ಹಣ್ಣಿನ ಬೆಳೆಗಳನ್ನು ಮಾಡ್ಬೋದು, ಹೇಗೆ ಬೆಳಿಬೋದು, ಮತ್ತು ಅವುಗಳ ನಿರ್ವಹಣೆ ಹೇಗೆ, ಗೊಬ್ಬರ ಹೇಗೆ, ನೀರು ಹೇಗೆ ಕೊಡಬೇಕು, ಇದೆಲ್ಲದರ ಬಗ್ಗೆ ತುಂಬ ಚೆನ್ನಾಗಿ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀರಾ. ಸೊ ಇವತ್ತಿನ ಕಾರ್ಯಕ್ರಮ ನಮ್ಮ ರೈತರಿಗೂ ಕೂಡ ಅನುಕೂಲ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತಿನ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಕೂಡ ಆಗ್ತಾ ಇದೆ. ತಮ್ಮ ಸಮಯವನ್ನು ಬಿಡು ಮಾಡಿಕೊಂಡು ನಮ್ಮ ಜೊತೆಯಲ್ಲಿ ಮಾತಾಡಿದ್ರೆ ಸರ್, ಧನ್ಯವಾದಗಳು ನಿಮಗೂ ಕೂಡ. ಸೊ ಕೆಳಗಡೆ ಇವತ್ತಿನ ಕಾರ್ಯಕ್ರಮದಲ್ಲಿ ಚನ್ನೇಶ್ವರ ಜೊತೆಯಲ್ಲಿ ಮಾತಾಡ್ತಾ ಇದ್ವಿ, ಅವರು ಮಾಡ್ತಿರುವಂತಹ ಕೃಷಿಯ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಆ್ಯಂಡ್ ನೀವು ಕೂಡ ನಿಮ್ಮ ಕೃಷಿಯ ಬಗ್ಗೆ ಹೇಳಬೇಕು ಅಂತ ಅನಿಸ್ತಾ ಇದ್ರೆ ಸೊ ನಮ್ಮ ಸಂಖ್ಯೆಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಎಲ್ಲಿಗೂ ಕೂಡ ಬಾಯ್. ಇಷ್ಟು ತನಕ ನೀವು ಕೇಳಿದ್ದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿ ಪೌನ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689999 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
4: ಚಿದಂಬರ ರಹಸ್ಯ. ಪ್ರತಿನಿತ್ಯ ನಾವು ಮಾತನಾಡುವಾಗ ಅದೆಷ್ಟೋ ತಿಳಿಯದಿರುವ ಗುಟ್ಟಿನ ವಿಷಯಗಳ ಬಗ್ಗೆ, ರಹಸ್ಯಗಳ ಬಗ್ಗೆ ಮಾತನಾಡುತ್ತಿರುತ್ತೇವೆ. ಚಿದಂಬರ ರಹಸ್ಯ ಎಂಬ ಶಬ್ದ ಬಂದಿದೆ, ಅಂದರೆ ಆ ಕಾದಂಬರಿಯ ಹೆಸರೇ ಚಿದಂಬರ ರಹಸ್ಯ. ಈ ಪದ ಬಳಕೆ ಆರಂಭವಾದದ್ದು ಹೇಗೆ? ತುಂಬ ಕುತೂಹಲದ ಪ್ರಶ್ನೆ. ತಮಿಳುನಾಡಿನ ದಕ್ಷಿಣ ಆರ್ಕಾಡ್ ಜಿಲ್ಲೆಯಲ್ಲಿರುವ ಪ್ರಸಿದ್ಧ ಯಾತ್ರಾ ಸ್ಥಳವೇ ಚಿದಂಬರಂ. ಅಲ್ಲಿ ನಟರಾಜನ ದೇವಸ್ಥಾನವಿದೆ. ಪುರಾತನ ಈ ದೇವಸ್ಥಾನದಲ್ಲಿ ಭಕ್ತರು ಗರ್ಭಗುಡಿಯವರೆಗೆ ಹೋಗಬಹುದು. ತಮಿಳಿನಲ್ಲಿ ಚಿದ್ದಂಬಲಂ ಎಂದರೆ ಚಿಕ್ಕ ಸಭಾಮಂಟಪ. 12-13ನೇ ಶತಮಾನದಲ್ಲಿ ದೇವಾಲಯವನ್ನು ವಿಸ್ತೃತಗೊಳಿಸಿದರು. ನಟರಾಜನ ವಿಗ್ರಹವನ್ನು ಗರ್ಭಗುಡಿಯಲ್ಲಿ ಸ್ಥಾಪಿಸಿದರು. ಆ ಗರ್ಭಗುಡಿಗೆ ಚಿತ್ಸಭೆ ಎನ್ನುತ್ತಾರೆ. ಇಲ್ಲಿ ಆಕಾಶಲಿಂಗವಿದೆ. ನಟರಾಜನ ವಿಗ್ರಹದ ಹಿಂದೆ ಒಂದು ಪರದೆ ಸದಾ ಇರುತ್ತದೆ. ಹಬ್ಬ, ಹರಿದಿನ, ಉತ್ಸವ ಹಾಗೂ ವಿಶೇಷ ಸಂದರ್ಭಗಳಲ್ಲಿ ಆ ಪರದೆಯನ್ನು ಭಕ್ತರ ದರ್ಶನಕ್ಕಾಗಿ ಸರಿಸುತ್ತಾರೆ. ವಿಶೇಷವೆಂದರೆ ಪರದೆಯ ಆಚೆ ಏನೂ ಇರುವುದಿಲ್ಲ, ಅದೊಂದು ಶೂನ್ಯ ಪ್ರದೇಶ. ಒಳಗಡೆಯಿಂದ ನೋಡಿದರೆ ಅದು ಶುಭ್ರವಾದ ಆಕಾಶದಂತೆ ಕಾಣಿಸುತ್ತದೆ. ಯಾತ್ರಿಕರು ಬಂದಾಗ ಪರದೆಯನ್ನು ದೂರ ಸರಿಸುತ್ತಾರೆ, ಮತ್ತೆ ಮುಚ್ಚಿದಾಗ ಗರ್ಭಗುಡಿಗೆ ಬಂದ ಭಕ್ತರಿಗೆ ಪರದೆಯ ಆಚೆ ಏನೋ ರಹಸ್ಯ ಇರಬೇಕೆಂದು ಅನುಮಾನಗಳು ಬರುತ್ತವೆ. ಆ ಚಿತ್ಸಭೆಯಲ್ಲಿ ರಹಸ್ಯವೆಂದರೆ ಆಕಾಶವೇ. ಆಕಾಶವೆಂದರೆ ಚಿದಂಬರಂ. ಚಿದಂಬರಂ ಯೋಗ, ವೇದಾಂತ, ಆತ್ಮಸಾಕ್ಷಾತ್ಕಾರ ಮೊದಲಾದ ವಿಷಯಗಳ ಬಗ್ಗೆ ಮಾತನಾಡುವಾಗ ಚಿದಂಬರ, ಚಿದಾಕಾಶ ಎಂಬ ಶಬ್ದಗಳನ್ನು ಬಳಸುತ್ತಾರೆ. ಹೀಗೆ ಚಿದಂಬರ ರಹಸ್ಯವೆಂಬ ಪದ ಬಳಕೆಗೆ ಬಂದಿರಬಹುದು. ಚಿದಂಬರ ನಟರಾಜನ ಮಂಗಳಾರತಿಯ ಕಾರ್ಯಕ್ರಮ ನಡೆಯುವಾಗ ಮೂರ್ತಿಯ ಕರಿ ಕಂಬಗಳಲ್ಲಿ ನಟರಾಜ ಕಾಣುತ್ತಾನೆಂಬುದು ಒಂದು ಭ್ರಮಾತ್ಮಕ ಕಲ್ಪನೆ. ಹೀಗೆ ಮಾನವನ ಕಲ್ಪನೆಗಳೇ ಅನೇಕ ಸಾರೆ ರಹಸ್ಯಗಳಾಗಿರುತ್ತವೆ. ಇದು ಅಂಥ ಘಟನೆಗಳನ್ನು ನೋಡುವವರ ಮನಸ್ಥಿತಿಯನ್ನು ಅವಲಂಬಿಸಿರುತ್ತದೆ. ರಹಸ್ಯ ಎನ್ನುವುದು ಅಂಬರದ ಆಚೆ ಇರುವ ವಸ್ತು, ಅದನ್ನೇ ಚಿದಂಬರ ರಹಸ್ಯವೆಂದು ಊಹೆ ಮಾಡಬಹುದು. ಆದರೆ ವಿಜ್ಞಾನ ಜಗತ್ತಿಗೂ ಚಿದಂಬರ ರಹಸ್ಯಕ್ಕೂ ಯಾವ ಸಂಬಂಧವೂ ಇಲ್ಲ. ವಿಜ್ಞಾನಿಗಳು ಜಗತ್ತಿನ ಎಂತೆಂಥ ರಹಸ್ಯಗಳನ್ನು ಭೇದಿಸಿದ್ದಾರೆ, ಅವರ ಪಾಲಿಗೆ ಮಾತ್ರ ಯಾವ ರಹಸ್ಯಗಳು ರಹಸ್ಯಗಳಾಗಿ ಉಳಿದಿಲ್ಲ. ಎಲ್ಲವೂ ತರ್ಕದ ಹೊರೆಗಲ್ಲಿಗೆ ಉಜ್ಜಲ್ಪಟ್ಟಿವೆ, ಸತ್ಯಾಂಶಗಳು ಹೊರಬಿದ್ದಿವೆ. ಹಾಗಾಗಿ ಚಿದಂಬರ ರಹಸ್ಯವೆಂಬುದು ಕೇವಲ ಒಂದು ಕಾಲ್ಪನಿಕ ವಿಷಯ ಎಂದು ಹೇಳಬಹುದು.
3: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಂತಹ ಶ್ರೀತಾ ಶೇಖರ್ ಗೌಳೇರ್ ಅವರಿಗೆ ಧನ್ಯವಾದಗಳು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

ಇದೀಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೆ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686 0926 27

0: ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
1: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇಂದು KS ಚಿತ್ರ ಅವರು ಹಾಡಿರುವಂತಹ ಕೆಲವೊಂದು ಗೀತೆಗಳು ನಮ್ಮ ಈ ಒಂದು ವಾಹಿನಿಯಲ್ಲಿ ವಿಶೇಷವಾಗಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಪ್ರೀತಿ ನೀ ಇಲ್ಲದೆ ನಾ ಹೇಗಿರಲಿ ಎನ್ನುವಂತಹ ಒಂದು ಸುಮಧುರವಾದಂತಹ ಚಿತ್ರದ ಒಂದು ಅದ್ಭುತವಾದಂತಹ ಗೀತೆ, ಅದುವೇ ಸಂಗಾತಿ ನಿನ್ನ ಸಂಪ್ರೀತಿಯಲ್ಲಿ ಎನ್ನುವಂತಹ ಗೀತೆಯನ್ನ KS ಚಿತ್ರ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ನಾಗೇಂದ್ರ ಪ್ರಸಾದ್ ಬರೆದಿರುವಂತಹ ಒಂದು ಗೀತೆ, ಚೈತನ್ಯ ಅವರ ಒಂದು ಸಂಗೀತ ನಿರ್ದೇಶನ, ಇದು ಯೋಗೀಶ್ವರ್, ಅನು ಪ್ರಭಾಕರ್ ಹಾಗೂ ಪೂನಂ ಅವರ ಒಂದು ನಟನೆಯ ಚಿತ್ರ. ಇದು 2004 ತೆರೆ ಕಂಡಿರುವಂತಹ ಈ ಒಂದು ಅಮೋಘವಾದಂತಹ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿ ಆಗಿರುವಂತಹ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ. ಅದುವೇ ಸಂಗಾತಿ ನಿನ್ನ ಸಂಪ್ರೀತಿಯಲ್ಲಿ.

ప్రతి అశ్రోత బాంధవరి, నీవు కేళ్తా ఇరవై రేడియో శివముగ 90.8 FM సముదాయ బానులి, భరవసెగాగి భవిష్యక్కాగి ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇಂದು ಕೆಎಸ್ ಚಿತ್ರ ಅವರದೇ ಆದಂತಹ ಧ್ವನಿಯಲ್ಲಿರುವಂತಹ ಕೆಲವೊಂದು ಗೀತೆಗಳು ನಮ್ಮ ಒಂದು ವಾಹಿನಿಯಲ್ಲಿ ಇಂದು ವಿಶೇಷವಾಗಿ ಪ್ರಸಾರ ಮಾಡ್ತಾ ಇದ್ದೀವಿ. ಹಾಗೆ ಶ್ರೋತೃ ಬಾಂಧವರೇ, ಇಂದಿನ ಈ ಒಂದು ಕಾರ್ಯಕ್ರಮ ಯಾವ ರೀತಿಯಾಗಿ ಪ್ರಸಾರವಾಯಿತು ಅನ್ನೋದನ್ನು ಕೂಡ ತಮ್ಮ ಸಂದೇಶದ ಮೂಲಕ ತಿಳಿಸಬಹುದು ಅಂತ ಹೇಳ್ತಾ ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ವೀರಪ್ಪ ನಾಯಕ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ಅರೆ ಜಿಂಗ್ ಜಿಂಗಾಲೆ. ಇದು ರಾಜೇಶ್ ಕೃಷ್ಣನ್ ಹಾಗೂ ಕೆಎಸ್ ಚಿತ್ರ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಎಸ್ ನಾರಾಯಣ ಬರೆದಿರುವಂತಹ ಒಂದು ಗೀತೆ. ರಾಜೇಶ್ ರಾಮನಾಥ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ವಿಷ್ಣುವರ್ಧನ್ ಹಾಗೂ ಶ್ರುತಿ ಅವರ ಒಂದು ನಟನೆಯ ಚಿತ್ರ. ಇದು 1999 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವಂತಹ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಮೊಬೈಲ್ ಆಪ್ನಲ್ಲಿಯೂ ಕೂಡ ನಮ್ಮ ಒಂದು ವಾಹಿನಿಯ ಪ್ರತಿ ಒಂದು ಕಾರ್ಯಕ್ರಮಗಳನ್ನು ಆಲಿಸಬಹುದು ಅಂತ ಹೇಳ್ತಾ ಇದೀಗ ವೀರಪ್ಪ ನಾಯಕ ಚಿತ್ರದ ಗೀತೆಯತ್ತ ಸಾಗೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ KS ಚಿತ್ರ ಅವರುಗಳು ಹಾಡಿರುವಂತಹ ಒಂದು ಸುಮಧುರವಾದಂತಹ ಗೀತೆಗಳನ್ನ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಇಂದು ಪ್ರಸಾರ ಮಾಡ್ತಾ ಇದ್ದೀವಿ ಶ್ರೋತೃ ಬಾಂಧವರೇ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಜ್ಯೇಷ್ಠ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ಓ ಕಾಂಚನ ಮೈ ರೋಮಾಂಚನ ಎನ್ನುವಂತ ಗೀತೆಯನ್ನ ರಾಜೇಶ್ ಕೃಷ್ಣನ್ ಹಾಗೂ KS ಚಿತ್ರ ಅವರ ಒಂದು ಮಧುರವಾದಂತ ಧ್ವನಿ ವಾಹಿನಿಯಲ್ಲಿ ಕೆ ಕಲ್ಯಾಣ್ ಬರೆದಿರುವಂತಹ ಒಂದು ಗೀತೆ. SA ರಾಜ್ಕುಮಾರ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ವಿಷ್ಣುವರ್ಧನ್ ಅವರ ಒಂದು ನಟನೆಯ ಚಿತ್ರ. ಇದು 2004 ತೆರೆ ಕಂಡಿರುವಂತ ವರ್ಷದ ಈ ಒಂದು ಅಮೋಘವಾದಂತ ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇಂದು KS ಚಿತ್ರ ಅವರು ಹಾಡಿರುವಂತಹ ಕೆಲವೊಂದು ಗೀತೆಗಳು ನಮ್ಮ ಒಂದು ವಾಹಿನಿಯಲ್ಲಿ ವಿಶೇಷವಾಗಿ ಇಂದಿನ ದಿನ ಪ್ರಸಾರ ಮಾಡ್ತಾ ಇದ್ದೀವಿ. ಹಾಗೆ ಈ ಒಂದು ಕಾರ್ಯಕ್ರಮ ಯಾವ ರೀತಿಯಾಗಿ ಪ್ರಸಾರ ಆಯ್ತು ಅನ್ನೋದನ್ನು ಕೂಡ ನಮ್ಮ ಒಂದು ವಾಟ್ಸ್ಆಪ್ ಸಂಖ್ಯೆಯಾಗಿರುವಂತ 9686096279 ಈ ನಂಬರ್ಗೆ ತಮ್ಮ ಒಂದು ಸಂದೇಶವನ್ನ ಕಳಿಸಬಹುದು, ಅಥವಾ 7406288448 ಈ ನಂಬರ್ಗೆ ತಮ್ಮ ಒಂದು ಸಂದೇಶವನ್ನ ಕಳಿಸಿ ಅಂತ ಹೇಳ್ತಾ ಇದೀಗ ಮುಂದೆ ಸಾಗೋಣ. ಪೂಜಾರಿ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಅದುವೇ ಕಣ್ಣಿನಲ್ಲೇ ನನ್ನ ಚಿತ್ರ ಬರೆದೆನು ಎನ್ನುವಂತ ಒಂದು ಸುಮಧುರವಾದಂತಹ ಗೀತೆಯನ್ನ KS ಚಿತ್ರ ಹಾಗೂ ದಿವ್ಯಾ ರಾಘವನ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಪ್ರಶಾಂತ್ ಬರೆದಿರುವಂತಹ ಒಂದು ರಚನೆ, ಅಭಿಮಾನ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ಇದು ಆದಿ ಲೋಕೇಶ್ ಹಾಗೂ ನೀತಾ ಶ್ರೀ ಅವರ ಒಂದು ನಟನೆ, ಇದು 2007 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ ಇಂದಿನ ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮ. ಅದುವೇ ನಮ್ಮ KS ಚಿತ್ರ ಅವರ ಒಂದು ಮಧುರವಾದಂತಹ ಧ್ವನಿಯ ಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ದೀವಿ.

0: ಸ್ತುತಿ ಅಶ್ವತ್ರ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದು ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ KS ಚಿತ್ರ ಅವರ ಒಂದು ಧ್ವನಿಯಲ್ಲಿರುವಂತಹ ಕೆಲವೊಂದು ಗೀತೆಗಳು ನಮ್ಮ ಒಂದು ವಾಹಿನಿಯಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಈ ದಿನವಾಗಿ ವಿಶೇಷವಾಗಿ ಇದು ರವಿ ಮಾಮ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಇದೀಗ ಆ ಕಿರಣಗಳಿಗೆ ಚುಂಬಿಸೋ ರಘುರಾಮ ಎನ್ನುವಂತಹ ಒಂದು ಸುಮಧುರವಾದಂತಹ ಗೀತೆಯನ್ನ LN ಶಾಸ್ತ್ರಿ ಹಾಗೂ KS ಚಿತ್ರ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಎಸ್ ನಾರಾಯಣ್ ಬರೆದಿರುವಂತಹ ಒಂದು ಗೀತೆ, ಚೈತನ್ಯ ಅವರ ಒಂದು ಸಂಗೀತ ನಿರ್ದೇಶನ. ಇದು 1999 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದು ರವಿಚಂದ್ರನ್ ಹಾಗೂ ನಗ್ಮಾ ಅವರ ಒಂದು ನಟನೆಯ ಈ ಒಂದು ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವಂತಹ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ. ಅದುವೇ ಆ ಕಿರಣಗಳಿಗೆ ಚುಂಬಿಸೋ ರಘುರಾಮ.
1: ಹೇ

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ. ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ KS ಚಿತ್ರ ಅವರು ಹಾಡಿರುವಂತಹ ಕೆಲವೊಂದು ಗೀತೆಗಳು ನಮ್ಮ ಒಂದು ವಾಹಿನಿಯಲ್ಲಿ ಈ ದಿನ ಪ್ರಸಾರ ಮಾಡ್ತಾ ಇದ್ದೇವೆ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಚಂದ್ರ ಚಕೋರಿ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಅದುವೇ ಕುಹು ಕುಹು ಕೋಗಿಲೆ. ಇದು ಹರಿಹರನ್ ಹಾಗೂ KS ಚಿತ್ರ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಎಸ್ ನಾರಾಯಣ್ ಬರೆದಿರುವಂತಹ ಒಂದು ಗೀತೆ. ಎಸ್ ಎ ರಾಜ್ಕುಮಾರ್ ಅವರ ಒಂದು ಸಂಗೀತ ನಿರ್ದೇಶನ. ಇದು 2003 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವಂತಹ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಹಿಂದಿನ ಈ ಒಂದು ಕಾರ್ಯಕ್ರಮ ಯಾವ ರೀತಿಯಾಗಿ ಪ್ರಸಾರ ಆಯ್ತು ಅನ್ನೋದನ್ನು ಕೂಡ ನಮ್ಮ ಒಂದು ವಾಟ್ಸಾಪ್ ಸಂಖ್ಯೆಗೆ ತಮ್ಮ ಒಂದು ಸಂದೇಶವನ್ನ ಕಳಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಗೀತೆಯತ್ತ ಸಾಗೋಣ. ಅದುವೇ ಚಂದ್ರ ಚಕೋರಿ ಚಿತ್ರದ ಈ ಗೀತೆ.

0: ಏನಕ್ಕ ಮಾರ್ಕೆಟ್ ಗೊತ್ತಾ ಇದೀಯಾ?
1: ಮುಕ್ಕಣಕ್ಕ ಹೊಸ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ, ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ, ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಉಕ್ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
3: ಪ್ರೀತಿಯ ಶ್ರೋತೃ ಬಾಂಧವರಿಗೆ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ KS ಚಿತ್ರ ಅವರು ಹಾಡಿರುವಂತಹ ಕೆಲವೊಂದು ಗೀತೆಗಳು ನಮ್ಮ ಒಂದು ವಾಹಿನಿಯಲ್ಲಿ ಈ ದಿನ ಪ್ರಸಾರ ಮಾಡ್ತಾ ಇದ್ದೀವಿ. ಅದುವೇ ನಿನ್ನೆ ಪ್ರೀತಿಸುವೆ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ನಿನ್ನ ಪ್ರೀತಿಯ ದೇವತೆಯು ಎನ್ನುವಂತ ಒಂದು ಸುಮಧುರವಾದಂತಹ ಗೀತೆಯನ್ನ ರಾಜೇಶ್ ಕೃಷ್ಣನ್ ಹಾಗೂ KS ಚಿತ್ರ ಹಾಗೂ ಸಂಗಡಿಗರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಕೆ ಕಲ್ಯಾಣ್ ಬರೆದಿರುವಂತಹ ಒಂದು ಗೀತೆ. ರಾಜೇಶ್ ರಾಮನಾಥ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ರಮೇಶ್ ಅರವಿಂದ್ ಹಾಗೂ ರಶಿ ಅವರ ಒಂದು ನಟನೆಯ ಈ ಒಂದು ಗೀತೆ. ಇದು 1984 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗ ಅಂದರೆ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಲ್ಲಿ ಈ ಒಂದು ಗೀತೆಯನ್ನ ಇದೀಗ ಪ್ರಸಾರ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಈ ಒಂದು ಗೀತೆಯನ್ನ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದು ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಕೆ ಎಸ್ ಚಿತ್ರ ಅವರು ಹಾಡಿರುವಂತಹ ಕೆಲವೊಂದು ಗೀತೆಗಳು ನಮ್ಮ ಒಂದು ವಾಹಿನಿಯಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಈ ಒಂದು ಕಾರ್ಯಕ್ರಮವನ್ನ ಕೇಳಿ ಆನಂದಿಸ್ತಾ ಇರಬಹುದು. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಮನೆ ದೇವರು ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಅದುವೇ ಅಪರಂಜಿ ಚಿನ್ನವೋ ಚಿನ್ನವೋ. ಇದು ಮನು ಹಾಗೂ ಕೆ ಎಸ್ ಚಿತ್ರ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಹಂಸಲೇಖ ಅವರು ಬರೆದಿರುವಂತಹ ಒಂದು ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ರವಿಚಂದ್ರನ್ ಹಾಗೂ ಸುಧಾ ರಾಣಿ ಅವರ ಒಂದು ನಟನೆಯ ಚಿತ್ರ. ಇದು 1993 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ ಈ ಒಂದು ಮಧುರವಾದಂತಹ ಗೀತೆಯನ್ನ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದು KS ಚಿತ್ರ ಅವರು ಹಾಡಿರುವಂತಹ ಕೆಲವೊಂದು ಗೀತೆಗಳು ನಮ್ಮ ಒಂದು ವಾಹಿನಿಯಲ್ಲಿ ಈ ದಿನ ಪ್ರಸಾರ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ ಕದಂಬ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ಚುಕ್ಕಿ ಚುಕ್ಕಿ ತಾರೆಗಳ ತೋಟ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ KS ಚಿತ್ರ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ K ಕಲ್ಯಾಣ್ ಬರೆದಿರುವಂತಹ ಒಂದು ಗೀತೆ. ದೇವ ಅವರ ಒಂದು ಸಂಗೀತ ನಿರ್ದೇಶನ. ಇದು ವಿಷ್ಣುವರ್ಧನ್ ಹಾಗೂ ಭಾನುಪ್ರಿಯ ಅವರ ಒಂದು ನಟನೆಯ ಚಿತ್ರ. ಇದು 2004 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವಂತಹ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ, ತಪ್ಪದೇ ಕೇಳಿ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಇಂದು ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ KS ಚಿತ್ರ ಅವರು ಹಾಡಿರುವಂತ ಕೆಲವೊಂದು ಯುಗಳ ಗೀತೆಗಳು ಹಾಗೂ ಅವರೇ ಹಾಡಿರುವಂತ ಕೆಲವೊಂದು ಗೀತೆಗಳು ನಮ್ಮ ಒಂದು ವಾಹಿನಿಯಲ್ಲಿ ಇಂದು ವಿಶೇಷವಾಗಿ ಪ್ರಸಾರ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಈ ಒಂದು ಕಾರ್ಯಕ್ರಮವನ್ನ ಕೇಳಿ ಆನಂದಿಸಿ, ಹಾಗೆ ಈ ಒಂದು ಕಾರ್ಯಕ್ರಮ ಯಾವ ರೀತಿಯಾಗಿ ಪ್ರಸಾರ ಆಯ್ತು ಅನ್ನೋದನ್ನು ಕೂಡ ತಮ್ಮ ಸಂದೇಶದ ಮೂಲಕ ತಿಳಿಸಬಹುದು ಅಂತ ಹೇಳ್ತಾ, ಇದೀಗ ಯಜಮಾನ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ಓ ಮೈನಾ ಓ ಮೈನಾ ಎನ್ನುವಂತ ಒಂದು ಗೀತೆಯನ್ನ ರಾಜೇಶ್ ಕೃಷ್ಣನ್ ಹಾಗೂ KS ಚಿತ್ರ ಅವರ ಒಂದು ಮಧುರವಾದಂತ ಧ್ವನಿ ವಾಹಿನಿಯಲ್ಲಿ K.Kalyan ಬರೆದಿರುವಂತಹ ಒಂದು ಗೀತೆ. ರಾಜೇಶ್ ರಾಮನಾಥ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ವಿಷ್ಣುವರ್ಧನ್ ಹಾಗೂ ಅರ್ಚನಾ ಅವರ ಒಂದು ಜೋಡಿಯ ಚಿತ್ರ. ಇದು 2000 ಇಸವಿಯಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿ, ಕರುನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವಂತಹ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆ ಇದೀಗ ಬರ್ತಾ ಇದೆ, ಕೇಳಿ ಆನಂದಿಸಿ. ಅದುವೇ ಯಜಮಾನ ಚಿತ್ರದ ಅದ್ಭುತವಾದಂತಹ ಗೀತೆ.

ತೃತೀಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇಂದು KS ಚಿತ್ರ ಅವರ ಒಂದು ಇಷ್ಟು ಕೆಲವೊಂದು ವಿಶೇಷವಾದಂತಹ ಚಿತ್ರಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ದೀವಿ ಶ್ರೋತೃ ಬಾಂಧವರೇ. ಅದುವೇ ಕಾರ್ಯಕ್ರಮದ ಮುಂದೆ ಸಾಗೋಣ. ಇದೀಗ ಬಾಯ್ ಫ್ರೆಂಡ್ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಅದುವೇ ಚಂದಿರ ಚಂದಿರ ಎನ್ನುವಂತ ಒಂದು ಗೀತೆಯನ್ನ KS ಚಿತ್ರ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಇಂದ್ರ ಅವರ ಒಂದು ರಚನೆಯ ಈ ಒಂದು ಗೀತೆ. ಇದು 2005 ತೆರೆ ಕಂಡಿರುವಂತಹ ವರ್ಷ. ಇದು ದಿಲೀಪ್ ರಾಜ್ ಹಾಗೂ ರತಿ ಅವರ ಒಂದು ಅಮೋಘವಾದಂತ ನಟನೆಯ ಈ ಒಂದು ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಇಂದಿನ ಈ ಒಂದು ವಿಶೇಷ ಕಾರ್ಯಕ್ರಮ. ನಮ್ಮ ಒಂದು ವಾಹಿನಿಯಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ, ಅದುವೇ KS ಚಿತ್ರ ಅವರ ಒಂದು ಧ್ವನಿಯಲ್ಲಿ ಇರುವಂತಹ ಕೆಲವೊಂದು ಗೀತೆಗಳು ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಚಂದ್ರಮುಖಿ ಪ್ರಾಣಸಖಿ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಅದುವೇ ಮೊದಲ ಪ್ರೇಮ ಪತ್ರವೇ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ KS ಚಿತ್ರ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ KKಲ್ಯಾಣ್ ಬರೆದಿರುವಂತಹ ಒಂದು ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ರಮೇಶ್ ಅರವಿಂದ್ ಪ್ರೇಮ ಹಾಗೂ ಭಾವನ ಅವರ ಒಂದು ನಟನೆಯ ಈ ಒಂದು ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವಂತಹ ಮಲೆನಾಡ ಜನರ ಹೆಮ್ಮೆಯ ವಾಹಿನಿ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ ಈ ಒಂದು ಮಧುರವಾದಂತಹ ಗೀತೆ. ಅದುವೇ ಮೊದಲ ಪ್ರೇಮ ಪತ್ರವೇ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ KS ಚಿತ್ರ ಅವರು ಹಾಡಿರುವಂತಹ ಕೆಲವೊಂದು ಗೀತೆಗಳು ನಮ್ಮ ಒಂದು ವಾಹಿನಿಯಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಈ ಒಂದು ಕಾರ್ಯಕ್ರಮವನ್ನ ಕೇಳಿ ಆನಂದಿಸ್ತಾ ಇರಬಹುದು. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಆತ್ಮಮಿತ್ರ ಎನ್ನುವಂತಹ ಒಂದು ಚಿತ್ರದ ಗೀತೆ ಇದು. ಹಕ್ಕಿಯಲ್ಲ ಎನ್ನುವಂತ ಒಂದು ಪಟ ಪಟ ಹಾರು ಗಾಳಿಪಟ ಎನ್ನುವಂತ ಒಂದು ಸುಮಧುರವಾದಂತಹ ಗೀತೆ ಇದು. ಉದಿತ್ ನಾರಾಯಣ್ ಹಾಗೂ KS ಚಿತ್ರ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ವಿ ನಾಗೇಂದ್ರ ಪ್ರಸಾದ್ ಬರೆದಿರುವಂತಹ ಒಂದು ಗೀತೆ. ಗುರುಕಿರಣ್ ಅವರ ಒಂದು ಸಂಗೀತ ನಿರ್ದೇಶನ ಇದು. 2004 ತೆರೆ ಕಂಡಿರುವಂತಹ ವರ್ಷ ಇದು. ವಿಷ್ಣುವರ್ಧನ್ ಹಾಗೂ ಮೋಹಕ ತಾರೆ ಸೌಂದರ್ಯ ರಮೇಶ್ ಅರವಿಂದ್ ಪ್ರೇಮ ಅವರ ಒಂದು ನಟನೆಯ ಈ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದು ವಿಶೇಷವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಅದುವೇ ನಮ್ಮ KS ಚಿತ್ರ ಅವರ ಧ್ವನಿಯಲ್ಲಿರುವಂತಹ ಕೆಲವೊಂದು ಗೀತೆಗಳು ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೇವೆ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಸೂರ್ಯವಂಶ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಅದುವೇ ಓ ಮೇಘಗಳ ಬಾಗಿಲಲ್ಲಿ ಚಂದ್ರಮುಖಿ ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ನಮ್ಮ ರಾಜೇಶ್ ಕೃಷ್ಣನ್ ಹಾಗೂ KS ಚಿತ್ರ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಎಸ್ ನಾರಾಯಣ್ ಬರೆದಿರುವಂತಹ ಒಂದು ಗೀತೆ, ವಿ ಮನೋಹರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ವಿಷ್ಣುವರ್ಧನ್ ಅವರ ಒಂದು ನಟನೆಯ ಅಮೋಘವಾದಂತಹ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವಂತಹ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಸುಂದರವಾದಂತಹ ಗೀತೆ ನಿಮಗಾಗಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದು ನಮ್ಮ ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಕೆ ಎಸ್ ಚಿತ್ರ ಅವರು ಹಾಡಿರುವಂತಹ ಒಂದು ವಿಶೇಷವಾದಂತಹ ಚಿತ್ರಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ ಯಜಮಾನ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ನಮ್ಮ ಮನೆಯಲ್ಲಿ ದಿನವೂ ಮಿನುಗೋ ಚೈತ್ರವೇ ಎನ್ನುವಂತಹ ಒಂದು ಸುಮಧುರವಾದಂತಹ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಕೆ ಎಸ್ ಚಿತ್ರ ರಾಜೇಶ್ ಕೃಷ್ಣನ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಕೆ ಕಲ್ಯಾಣ್ ಬರೆದಿರುವಂತಹ ಒಂದು ಗೀತೆ, ರಾಜೇಶ್ ರಾಮನಾಥ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ವಿಷ್ಣುವರ್ಧನ್ ಪ್ರೇಮ ಅವರ ಒಂದು ನಟನೆಯ ಚಿತ್ರ. ಇದು 2000 ಇಸವಿಯಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವಂತಹ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ. ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ತಂಪಾದ ತಂಗಾಳಿಯಲ್ಲಿ ಒಂದು ಸುಂದರವಾದಂತಹ ಗೀತೆ ಇದೀಗ ನಿಮಗಾಗಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
4: ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಮಿನಿಮಮ್ ಲೋ ಮಾಡಿ, ಮೀಡಿಯಂ ಡೋ ಮಾಡಿ, ಮ್ಯಾಕ್ಸಿಮಮ್ ಆಟಾಡಿ, ಔಟ್ ಮಾಡಿ ಸ್ಟೇಡಿಯಂ ಇಂದ ಔಟ್ ಆಗೋ ಪ್ಲೇಯರ್ ನಾನಲ್ಲ. ಕಮ್ಮಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ, ಜಾಸ್ತಿ ಹೇಳಿದ್ರೆ ನಿಮ್ಗೆ ಇಷ್ಟವೇ ಆಗಲ್ಲ. ಅಂತೂ ಸ್ಟಾರ್ ಆಗ್ಬಿಟ್ರೆ ಫ್ಯಾನ್ ಆಗ್ಬಿಟ್ನಲ್ಲ.
1: Yo, yo, yo, man, he's a fan, she's a star. Let's check out DDDDDDBits, kick on the floor.

0: ಏನಣ್ಣ ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡ್ ಹೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ
1: ಏನು? ಏನ್ ವಿಷಯ ಅಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲ್ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

ನಮ್ದೊಂಥರ ಟಿಪಿಕಲ್ ಲವ್ ಸ್ಟೋರಿ. ಲವ್ವಲ್ಲಿ ಬಿದ್ದಾಗಿಂದ ದಿನ ದೀಪಾವಳಿ ಬಾಸ್, ಪಟಾಕಿ ಅವಳು ಹೊಡಿತಾಳೋ ನಾನು ಹೊಡಿತೀನೋ ಗೊತ್ತಿಲ್ಲ, ಆದರೆ ಸೌಂಡ್ ಅಂತೂ ದಿನ ಇದ್ದಿದ್ದೆ.

0: ಆಹಾರವೆ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತಾ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಜೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
6: Let's go. You already know.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಋಷಿರ್ ದರ್ಶನಾತ್ ಎಂಬುದಾಗಿ ಹೇಳಿದರು ಪ್ರಾಜ್ಞರು. ಸತ್ಯವನ್ನು ದರ್ಶಿಸುವ ಯೋಗ್ಯತೆ ಋಷಿಗಳಿಗೆ ಮಾತ್ರ ಇದೆ ಅಂತ ಇದಕ್ಕೆ ಅರ್ಥ. ಈ ಕಣ್ಣಿಗೆ ಕಾಣುವಂತಹ ಯಾವತ್ತೂ ಅಶಾಶ್ವತವಾದಂತಹ ವಿಷಯದಲ್ಲಿ ಲಯಿಸದೇ ಇದ್ದಂತಹ ಮನಸ್ಥಿತಿ ಪರಬ್ರಹ್ಮ ತತ್ವದಲ್ಲಿ ಪ್ರತಿಷ್ಠಾಪಿತವಾದಾಗ ವಿಶ್ವದಲ್ಲಿ ಋಷಿಯ ಯೋಗ್ಯತೆ ಹೆಚ್ಚುತ್ತದೆ, ಋಷಿ ಜನ್ಮ ಸಾರ್ಥಕವಾಗ್ತದೆ. ಇದು ಜ್ಞಾನಿಗಳ ಅಂಬೋಣ. ನಾನು ಋಷಿಯಾದರೂ ಗೃಹಸ್ಥಾಶ್ರಮಿಯಾಗಿದ್ದೇನೆ. ಜಮದಗ್ನಿ ಗೃಹಸ್ಥಾಶ್ರಮಿಯಾದದ್ದು ತಪ್ಪು ಅಂತ ಯಾರೂ ಹೇಳುವುದಕ್ಕಿಲ್ಲ. ಆದರೆ ನನಗೆ ಈ ಹೊತ್ತಿಗೂ ಇದೊಂದು ಆಶ್ಚರ್ಯದ ಘಟನೆ ಅನ್ನಿಸ್ತಾ ಇದೆ. ನಮ್ಮ ತಂದೆಯವರಾದಂತಹ ರುಚಿಕ ಮಹರ್ಷಿಗಳು ವೃದ್ಧಾಪ್ಯದ ಕಾಲದಲ್ಲಿ ಯಾತ್ರೆಯನ್ನು ಬಯಸಿದ್ರಿಂದ ಅವರ ಜೊತೆ ದೇಶ ಸಂಚಾರಕ್ಕೆ ಹೊರಟವನು ನಾನು. ಆದರೆ ರೇಣುಕೆ ನನ್ನ ಪತ್ನಿಯಾಗಿ ಬರುವಂತಹ ಸಂದರ್ಭ ಹೇಗೆ ಘಟಿಸಿತು ನೆನಪು ಮಾಡುತ್ತೇನೆ. ಅವಳ ಸ್ವಯಂವರ ಏರ್ಪಟ್ಟಿತ್ತು. ಬ್ರಾಹ್ಮಣರು ಋಷಿಗಳು ಎಂಬ ಕಾರಣಕ್ಕಾಗಿ ಸ್ವಯಂವರ ಮಂಟಪದಲ್ಲಿ ನಮಗೂ ಸ್ಥಳ ಏರ್ಪಟ್ಟಿತ್ತು. ನಾವು ಆಕೆ ಮಾಲೆ ಹಾಕಬಹುದು ಅಂತ ಗ್ರಹಿಸಿದವರೇನಲ್ಲ. ನಮ್ಮಪ್ಪನಿಗೂ ರಾಜಕುಮಾರಿ ಸೊಸೆಯಾಗಿ ಬರ್ತಾಳೆ ಎಂಬ ಕಲ್ಪನೆಯೂ ಇರಲಿಲ್ಲ. ರೇಣುಕೆ ಅಷ್ಟೂ ಮಂದಿಗಳನ್ನು ಬಿಟ್ಟು ನನ್ನ ಕೊರಳಿಗೆ ಮಾಲೆ ಹಾಕಿ ಈ ಬ್ರಾಹ್ಮಣನ ಜೊತೆಯಲ್ಲಿ ಈ ಋಷಿಯ ಜೊತೆಯಲ್ಲಿ ದಾಂಪತ್ಯ ಜೀವನ ನಡೆಸುವುದಕ್ಕೆ ಸಿದ್ಧಳಾಗಿ ಬಂದದ್ದು ಅಂತ

ನಡೆದು ಬಂದ ದಾರಿಯನ್ನು ಯೋಚಿಸ್ತಾ ಇರುವ ನಾನು ಪ್ರಕೃತದ ಕರ್ತವ್ಯದ ಕಡೆಗೆ ಸ್ವಲ್ಪ ಯೋಚನೆ ಮಾಡಬೇಕಾಗಿದೆ. ರೇಣುಕೆ ಆಗಲೇ ಎದ್ದಿದ್ದಾಳೆ, ನದಿಯ ಕಡೆಗಾಗಿ ನಡೆದಿದ್ದಾಳೆ. ಶುದ್ಧೋದಕವನ್ನು ಅವಳು ತರುವವರೆಗೆ ನನಗೇನೂ ಕೆಲಸವಿಲ್ಲ. ಅವಳ ದಾರಿಯನ್ನೇ ನೋಡ್ತಾ ಅವಳು ಬಂದ ಮೇಲೆ ಮತ್ತುಳಿದ ಉದ್ಯೋಗ ಅದಕ್ಕಾಗಿ ಅವಳ ಪ್ರತೀಕ್ಷೆಯಲ್ಲಿರ್ತೀನಿ ನೋಡೋಣ.

0: ನಿತ್ಯ ಪದ್ಧತಿಯಂತೆ ಪತಿಯ ಸಾನ್ನಿಧ್ಯವನ್ನು ಬಿಟ್ಟು ಈ ನದಿ ತೀರಕ್ಕೆ ಬಂದಿದ್ದೇನೆ. ಸ್ನಾನವನ್ನು ಪೂರೈಸಿ ಶುದ್ಧೋದಕವನ್ನು ಕೊಂಡು ಹೋಗಿ ನನ್ನ ಸ್ವಾಮಿಯ ಪಾದವನ್ನು ತೊಳೆದು ಅಲ್ಲ ಅವರು ಮಾಡುವಂತಹ ಯಜ್ಞಯಾಗಾದಿಗಳ ಬೇಕಾದ ಸುವಸ್ತುಗಳನ್ನು ಒದಗಿಸಿಕೊಡುವಂತಹದ್ದು ಅದು ನನ್ನ ಕರ್ತವ್ಯ. ಹಾಗೆ ಸ್ನಾನವನ್ನು ಪೂರೈಸಿದೆ, ಶುದ್ಧೋದಕವನ್ನು ತೆಗೆದುಕೊಳ್ಳೋಣ ಅಂತ ಈ ನದಿಗೆ ಬಗ್ಗಿದರೆ ಆ ಅದೇನು ಕೇಳಿಸುತ್ತಿದೆ? ಗೊಂದಲ. ಆ ಕಡೆಯಲ್ಲಿ ಏನೋ ಸದ್ದು ನೋಡಿದರೆ ಆಹಾ, ಸುಂದರವಾದಂತಹ ದೃಶ್ಯ. ಹತ್ತಾರು ನೂರಾರು ಮಂದಿ ಸ್ತ್ರೀಯರ ಮಧ್ಯದಲ್ಲಿ ಒಬ್ಬ ಪುರುಷನಿದ್ದಾನೆ. ಆತನನ್ನು ನೋಡಿದರೆ ಸಾಮಾನ್ಯ ಮಾನವನಂತೆಯೇ ಕಾಣಿಸುವುದಿಲ್ಲ. ಏನು ವರ್ಚಸ್ಸು, ಏನು ತೇಜಸ್ಸು! ಸುತ್ತಮುತ್ತ ಬಳಸಿಕೊಂಡಿದ್ದಾರೆ ಸುಂದರಿಯರಾದಂತಹ ನಾರಿಯರು. ಅವರ ಕೈಗಳನ್ನು ಹಿಡಿದುಕೊಂಡು ಜಲಕ್ರೀಡೆಯಾಡುತ್ತಿದ್ದಾರೆ. ಆಹಾ, ಏನು ಸುಂದರವಾದ ದೃಶ್ಯವದು! ಅದನ್ನು ಕಾಣುತ್ತಿರುವಾಗ ನನಗೂ ಆಸೆಯಾಗ್ತಾ ಇದೆ. ನಾನು ಹೆಣ್ಣಲ್ಲವೇ, ಅರಗೋರಿಯಾಗಿದ್ದೇನೆ. ಒಬ್ಬ ಅರಗೋರನ ಕೈ ಹಿಡಿಯುತ್ತಿದ್ದರೆ ನಾನು ಕೂಡ ಈ ವಿಲಾಸದಲ್ಲಿ ಸುಖ ಪಡೆಯಬಹುದಿತ್ತು. ಅಂತಹ ಭಾಗ್ಯ ನನ್ನ ಪಾಲಿಗೆ ಬಂದಿಲ್ಲ. ಅಲ್ಲ, ಅದಕ್ಕಾಗಿ ದುಃಖವಲ್ಲ, ಮಹರ್ಷಿಗಳಿಗೆ ಪತ್ನಿಯಾಗಿದ್ದೇನೆ ಎಂಬುದು ನನ್ನ ಆನಂದಕ್ಕೆ ಕಾರಣವಾಗಿದೆ. ಅದೊಂದು ಪುಣ್ಯ ಯೋಗ ಅಂತ ಸಮಾಧಾನ ಮಾಡಿಕೊಂಡಿದ್ದೇನೆ. ಅವರೊಡನೆ ಮಾತ್ರ ಸರಸವಿಲ್ಲ, ಸಲ್ಲಾಪವಿಲ್ಲ. ಜಮದಗ್ನಿ ಮಹರ್ಷಿಗಳ ಕೋಪ ಇದು ಪ್ರಪಂಚದಲ್ಲಿ ಆದರ್ಶವಾಗಿದೆ. ಅವರ ಹೆಸರೆತ್ತುವುದಕ್ಕೆ, ಅವರ ಬಳಿಗೆ ಹೋಗುವುದಕ್ಕೆ ಯಾರಿಗೂ ಎದೆಗಾರಿಕೆ ಇಲ್ಲ. ಅಂತಹ ಮುನಿಸಿನ ಮುನಿ ಅವರಾಗಿದ್ದಾರೆ. ನಾನು ಕೂಡ ಸತಿಯಾಗಿದ್ದರೂ ಭಯಪಡ್ತಾ ಇದ್ದೇನೆ. ಅವರ ಬಳಿಯಲ್ಲಿ ಸರಸವೂ ಇಲ್ಲ, ವಿರಸವೂ ಇಲ್ಲ, ಸಲ್ಲಾಪವಿಲ್ಲ. ಇಂತಹ ಜಲಕ್ರೀಡೆ ಮೊದಲಾದಂತಹ ವಿಲಾಸ ಜೀವನಕ್ಕೆ ಅವಕಾಶವೇ ಇಲ್ಲ. ಬಿಡೋಣ. ಆ, ನಾನು ಏನು ಮಾಡಿದೆ, ಏನನ್ನು ನೋಡಿದೆ, ಏನನ್ನು ಯೋಚಿಸಿದೆ? ಒಂದು ನಿಮಿಷ ನನ್ನ ಮನಸ್ಸಲ್ಲಿ ಏನೇನೋ ಆತುರಗಳು, ಆಕಾಂಕ್ಷೆಗಳು ಮೂಡಿದವಲ್ಲ. ನನ್ನ ಮನಸ್ಸು ಎತ್ತ ಹರಿಯಿತು, ಏನನ್ನೋ ಬಯಸಿತು. ಛೀ, ನೋಡಬಾರ್ದಿತ್ತು ಆ ದೃಶ್ಯವನ್ನು. ಕಂಡುದೇ ತಪ್ಪಾಯಿತು. ಬಿಡೋಣ, ಸಾವಕಾಶ ಮಾಡುವುದಲ್ಲ. ನಾನು ಬಂದ ಕರ್ತವ್ಯವನ್ನೇ ಮರೆತನಲ್ಲ. ಆದಷ್ಟು ಬೇಗನೆ ಶುದ್ಧೋದಕ್ಕೊಂದು ಕೊಂಡು ಹೋಗಬೇಕಾದ ನನ್ನ ಕರ್ತವ್ಯ. ನೀರಿಗಿಳಿತೇನೆ, ಎಲ್ಲ ಸತಿಯರಂತೆ ಕೊಡದಿಂದ ನಾನು ನೀರನ್ನು ಕೊಂಡು ಹೋಗೋಳಲ್ಲ. ನನ್ನ ಪಾತಿವ್ರತ್ಯ ಪ್ರಭಾವದಿಂದ ಸೀರೆ ಸೆರಗಿಂದಲೇ ನೀರನ್ನು ಕೊಂಡು ಹೋಗುವಳು. ಹಾಗೆ ಇಂದು ನನ್ನ ಸೆರಗನ್ನು ಈ ನೀರಿಗಿಳಿಸಿದರೆ ನನ್ನ ಸೀರೆಯ ಸೆರಗಿನಲ್ಲಿ ಜಲವೇ ನಿಲ್ಲುವುದಿಲ್ಲವಲ್ಲ, ಸೋರುತ್ತಾ ಇದೆ. ಬಿಡೋಣ, ಮಳಲಿಂದಲಾದರೂ ಪಾತ್ರೆಯನ್ನು ರಚಿಸಿ ಅದರಲ್ಲಿ ನೀರನ್ನು ತುಂಬಿಕೊಳ್ಳೋಣ ಅಂತ ಪ್ರಯತ್ನಿಸಿದರೆ ಇಲ್ಲ, ನನ್ನ ಇಚ್ಛೆಯಂತೆ ಮಳಲು ಪಾತ್ರೆಯಾಗುವುದಿಲ್ಲ. ಯಾಕಾಯಿತು ಹೀಗೆ? ಏನಾಯಿತು? ಏನೋ ಆಗಿರಬೇಕಲ್ಲ. ಹೌದು, ನನ್ನ ಪಾತಿವ್ರತ್ಯ ಕೆಟ್ಟಿರಬಹುದೇ? ನನ್ನ ಚಿತ್ತ ಚಾಂಚಲ್ಯದಿಂದ ಈಗ ಅನರ್ಥವಾಗಿರಬಹುದೇ? ಆಗಿರಲೇಬೇಕು. ಏನೇ ಆಗಲಿ, ಇನ್ನು ಒಂದು ನಿಮಿಷವಾದರೂ ನಾನು ಕಾಲಹರಣ ಮಾಡುವುದು ಉಚಿತವಲ್ಲ. ಆದಷ್ಟು ಬೇಗನೆ ನನ್ನ ಸ್ವಾಮಿಯ ಸನ್ನಿಧಿಯನ್ನು ಸೇರಿಕೊಳ್ತೇನೆ, ತಪ್ಪನಾದರೂ ಒಪ್ಪಿಕೊಳ್ತೇನೆ. ನೋಡೋಣ.
1: ಹರಣ ತೆರ ಗುಡು ಗುಡಿಸು ತಂತನು ಅರಸಿ ರೇಣುಕೆಗೆ

0: ಯಾಕೆ ಹೀಗಾಯ್ತು? ರೇಣುಕೆಯನ್ನು ಕಾಯುತ್ತಾ ಇದ್ದೆ, ಈಗ ಬರಬಹುದು, ಇನ್ನೊಂದು ನಿಮಿಷದಲ್ಲಿ ಬರಬಹುದು ಎಂಬುದು ನನ್ನ ಯೋಚನೆಯಾಗಿತ್ತು. ಅವಳಿನ್ನೂ ಬಂದಿಲ್ಲ, ಯಾವತ್ತೂ ತಡ ಮಾಡಿದವಳಲ್ಲ. ನನ್ನ ನಿತ್ಯವಿಧಿಗೆ ಆತಂಕ ಉಂಟು ಮಾಡುವುದಕ್ಕೆ ಅವಳು ಮನಸ್ಸು ಮಾಡಿದವಳಲ್ಲ. ಈ ಹೊತ್ತು ಹೀಗೆ ಯಾಕಾಯಿತು, ಯಾಕಾಯಿತು ಅಂತ ನಾನು ಯಾಕೆ ವಿಚಾರ ಮಾಡುತ್ತಾ ಕಾಲ ಕಳೆಯಬೇಕು? ಜ್ಞಾನದೃಷ್ಟಿಯಿಂದ ನೋಡಿ ಸತ್ಯವನ್ನು ತಿಳಿಯುವುದಕ್ಕೆ ಸಾಧ್ಯ. ನೋಡ್ತೀನಿ, ತಿಳಿಯುತ್ತೀನಿ. ಏನು ಏನು? ನನ್ನವಳು ಕಳಂಕಿತಳಾದಳೆ, ಪತಿತೆಯಾದಳೆ, ನನ್ನ ಹೆಂಡತಿ ಶುದ್ಧ ಪತಿವ್ರತೆ ಅಂತ ತಿಳಿದದ್ದು ಸುಳ್ಳಾಗಿ ಹೋಯಿತೆ. ಬರುತ್ತಿದ್ದಾಳಲ್ಲ, ಬರಲಿ ಬರಲಿ, ವಿಚಾರಿಸಿಕೊಳ್ತೇನೆ.
1: ಸ್ವಾಮಿಯೇ, ಪಾದಗಳಲ್ಲಿ ಪಡಮಟ್ಟಿದ್ದೀ.

0: ಪ್ರಾಣೇಶ್ವರ.
1: ಏನು ಪ್ರಾಣೇಶ್ವರನಿಗೆ?
0: ನಾನು ಅಪರಾಧ ಮಾಡಿದ್ದೇನೆ ಎಂಬುದನ್ನು ತಿಳಿದೆ ಅವಸರವಾಗಿ ಸನ್ನಿಧಿಗೆ ಓಡೋಡುತ್ತಾ ಬಂದಿದ್ದೇನೆ. ಈವರೆಗೆ ನಾನು ಇಂತಹ ತಪ್ಪನ್ನು ಮಾಡಿದವಳೆಲ್ಲ ಕಾಯೇನ ವಾಚ ಮನಸ ತ್ರಿಕರಣ ಶುದ್ಧವಾಗಿ ನಿಮ್ಮನ್ನು ನನ್ನ ಪಾಲಿನ ಆರಾಧ್ಯ ದೇವತೆ ಅಂತ ನಾನು ಪೂಜಿಸಿದವಳು.
1: ಓಹೋ
0: ಸ್ವಾಮಿಯೇ, ಹಿಂದೇನೋ ನನ್ನ ಮನಸ್ಸು ಚಾಂಚಲ್ಯಕ್ಕೀಡಾಯಿತು. ಹೌದು, ಒಂದು ನಿಮಿಷ ನನ್ನ ಮನಸ್ಸು ಕೆಟ್ಟದು. ಹೌದು, ಸುಂದರವಾದಂತಹ ದೃಶ್ಯವನ್ನು ನೋಡಿದೆ, ಅದರಿಂದ ಆಕರ್ಷಿತಳಾದೆ. ಇದರಲ್ಲಿ ನಾನು ವಂಚಿಸುವುದಿಲ್ಲ, ಸತ್ಯವನ್ನೇ ಹೇಳ್ತಾ ಇದ್ದೇನೆ ಸ್ವಾಮಿಯೇ.
1: ಏನು
0: ಮನಸ್ಸು ಬುದ್ಧಿ ಇದು ಎರಡರಲ್ಲಿ ಮನಸ್ಸು ಚಂಚಲವಾದ್ದಲ್ಲವೇ, ಅದರಲ್ಲಿಯೂ ಹೆಣ್ಣು ನಾನು. ನನ್ನ ಸ್ತ್ರೀತ್ವದಂತೆ ಆ ಮನಸ್ಸು ಚಾಂಚಲ್ಯ ಹೊಂದಿತು. ಅಷ್ಟು ಹೊರತು ಅದೋ ನನ್ನ ದೇಹ ಕೆಟ್ಟಿಲ್ಲ, ಅಂತಹ ಅಪವಿತ್ರತೆ ಉಂಟಾಗಲಿಲ್ಲ. ಆದ್ದರಿಂದ ನನ್ನ ಕ್ಷಮಿಸಿ, ಇದು ಪ್ರಮಾದ.
1: ಕ್ಷಮೆ ಕೆಟ್ಟಿಲ್ಲ.

0: ರೇಣುಕ ಗುರುತರವಾದ ಅಪರಾಧವನ್ನು ಮಾಡಿ ಅದನ್ನು ಲಘುವಾಗಿ ಪರಿಗಣಿಸಬೇಕು ಎಂಬ ಮಾತನ್ನಾಡಿದ್ರೆ ನಾನು ಕೇಳುವವನಲ್ಲ, ನಾನು ಕೇಳುವವನಲ್ಲ. ಶಾಸ್ತ್ರ ತಿಳಿದವಳು ನೀನು, ಲೋಕವನ್ನು ತಿಳಿದವಳು ನೀನು. ದೇಹದಿಂದ ನೀನು ಕೆಟ್ಟಿಲ್ಲದೇ ಇರಬಹುದು, ಮನಸ್ಸಿನಿಂದ ಕೆಟ್ಟದ್ದಂತೂ ಹೌದಲ್ಲ.
1: ಸತ್ಯ
0: ಮನಪೂತಂ ಸಮಾಚರೇತ್. ಮಾನಸಿಕವಾದಂತಹ ಶುದ್ಧತೆ ಏನಿದೆಯೋ ಅದರಿಂದ ಆಚಾರ ಕ್ರಮ ರೂಪಿತವಾದಾಗ ವ್ಯಕ್ತಿಗೆ ಯೋಗ್ಯತೆ ಸಿದ್ಧವಾಗ್ತದೆ. ಬಂಧನಕ್ಕೂ ಮೋಕ್ಷಕ್ಕೂ ಮನಸ್ಸು ಕಾರಣ ಅಂತ ಶಾಸ್ತ್ರ ಹೇಳಿದ್ದು. ಅದಕ್ಕೆ ಮನಸ್ಸಿನಲ್ಲಿ ನೀನು ಇನ್ನೊಬ್ಬನನ್ನು ಯೋಚಿಸಿದ್ರೆ, ಮತ್ತೊಬ್ಬನ ಜೊತೆಯಲ್ಲಿ ಕ್ಷಣಕಾಲವಾದರೂ ರಮಿಸಬೇಕು ಎಂಬ ಭಾವಕ್ಕೆ ಪಕ್ಕಾದ್ರೆ ನಿನ್ನ ಪಾತಿವ್ರತ್ಯ ಎಲ್ಲಿ ಉಳಿಯಿತು ಹೇಳು. ಗಂಧರ್ವರ ಕ್ರೀಡೆಯನ್ನು ಕಂಡು ಗಡ್ಡದವನ ಜೊತೆಯಲ್ಲಿ ಸಂಸಾರವನ್ನು ಮಾಡಿ ದಡ್ಡಳಾದೆ ಅಂತ ನೀನು ಯೋಚಿಸಿದ್ರೆ ನೀನು ಪತಿವ್ರತೆಯಾಗಿ ಹಾಗೆ ಉಳಿಯುತ್ತಿ. ಇದು ನನ್ನ ಮಾತಲ್ಲ, ನೀನು ತರುತ್ತಾ ಇದ್ದಂತ ನಿನಗೆ ನಿನ್ನ ಪತಿವ್ರತಾ ಶಕ್ತಿಯಿಂದ ಶುದ್ಧೋದಕವನ್ನು ಸೆರಗಿನಲ್ಲೋ ಮರಳಿನ ಲಿಂಗದಲ್ಲೋ ತರುವುದಕ್ಕೆ ಸಾಧ್ಯವಾದ್ರೆ ಈ ಹೊತ್ತು ಆಗಲಿಲ್ಲ ಅಂತಂದ್ರೆ ನೀನು ಕೆಟ್ಟಿದ್ದಿ ಅನ್ನುವುದಕ್ಕೆ ಪ್ರತ್ಯಕ್ಷ ಪ್ರಮಾಣ ಸಿದ್ಧವಾಯಿತು. ನಾನು ಹೇಳ್ತೀನಿ, ಬ್ರಾಹ್ಮಣನಾದ ಋಷಿಯಾದ ಜಮದಗ್ನಿಯ ಹೆಂಡತಿ ಮಾರಾಷ್ಟ್ರಕ್ಕೆ ದುರ್ಬಲಳಾಗ್ತಾಳೆ, ಮನೋ ದೌರ್ಬಲ್ಯಕ್ಕೊಳಗಾಗಿ ಪತಿತಳಾಗ್ತಾಳೆ ಅಂತಂದ್ರೆ ಇನ್ನೇನು ಉಳಿಯಿತು ಈ ಪ್ರಪಂಚದಲ್ಲಿ? ನನ್ನ ಯೋಗ್ಯತೆ ಹೇಳು, ನನ್ನ ಹೆಂಡತಿ ಹೇಗಾಗಬೇಕೇನೆ
1: ಸ್ವಾಮಿ? ಏನು ಮಾಡಲಿ?

0: ಏನು ಹೃದಯೇಶ್ವರನಿಗೆ?
1: ನದಿಯಲ್ಲಿ ನೂರಾರು ಮಂದಿ ಸ್ತ್ರೀಯರನ್ನು ಕೂಡಿಕೊಂಡು ಒಬ್ಬ ಪುರುಷ ಜಲಕ್ರೀಡೆ ಆಡುತ್ತಿದ್ದ. ಅವನನ್ನು ಕಂಡರೆ ಅವನು ನಿಜವಾಗಿಯೂ ಗಂಧರ್ವನಿ ಇದ್ದಿರಬೇಕು. ಹತ್ತಾರು ಹೆಣ್ಣಾನೆಗಳ ಮಧ್ಯದಲ್ಲಿ ಸಲಗವೊಂದು ಮೆರೆಯುತ್ತಿದ್ದರೆ ಅದು ಹೇಗೆ ಸುಂದರವಾಗಿ ಕಂಡಿತೋ ಹಾಗೆ ನನ್ನ ಕಂಡಿಗೆ ಆ ದೃಶ್ಯ ತೋರಿತು. ಆದ್ದರಿಂದ ದೃಶ್ಯವನ್ನೇ ಕಾಣುತ್ತ ಒಂದು ನಿಮಿಷ ನಾನು ಕಾಲಹರಣ ಮಾಡಿದ್ದು ಹೌದು, ಆಕರ್ಷಿತಳಾದ್ದು ಹೌದು, ಆದರೆ ಕಾಮುಕತನದಿಂದಲ್ಲ. ಮತ್ತೆ ನನ್ನ ಬುದ್ಧಿ ನನಗೆ ಎಚ್ಚರಿಕೆಯನ್ನು ಕೊಟ್ಟಿತು, ಹಾಗೆ ನನಗೆ ವಿವೇಕ ತಿಳಿಯಿತು. ಆದ್ದರಿಂದ ನನ್ನ ತಪ್ಪಾಯಿತೆಂದೇ ನನ್ನ ತಪ್ಪನ್ನು ಒಪ್ಪಿಕೊಳ್ಳುವುದಕ್ಕಾಗಿ ತಮ್ಮ ಸನ್ನಿಧಿಗೆ ನಾನು ಓಡೋಡಿ ಬಂದವಳು. ಸ್ವಾಮಿ, ನಾನು ಕಾಮುಕಳಾಗುವುದಕ್ಕೆ ಎಳೆ ಪ್ರಾಯದ ಹುಡುಗಿಯಲ್ಲ, ಯೌವನದ ಸೊಕ್ಕು ನನ್ನಲ್ಲಿಲ್ಲ, ನನ್ನ ಯೌವನ ಜಾರಿದೆ. ಅಲ್ಲ, ಐದು ಮಂದಿ ಮಕ್ಕಳನ್ನು ಹೆತ್ತಂತಹ ತಾಯಿ ನಾನು, ಅದರಲ್ಲಿಯೂ ಕಿರಿಯವರಾದಂತಹ ರಾಮ ಅವನು ಸಾಕ್ಷಾತ್ ಅವತಾರ ಪುರುಷ, ಶ್ರೀಮನ್ನಾರಾಯಣನೇ ನನ್ನ ಹೊಟ್ಟೆಯಲ್ಲಿ ಮಗನಾಗಿ ಹುಟ್ಟಿದ್ದಾನೆ ಅಂತ ಜ್ಞಾನಿಗಳು ಮೊದಲೇ ನಿರ್ಣಯಿಸಿದ್ದಾರೆ. ಅವನ ಜಾತಕವನ್ನು ನೋಡಿ ನಾವು ಹಾಗೆ ತಿಳಿದುಕೊಂಡಿದ್ದೇವೆ. ಅಂತಹ ರಾವಣನು ಹೆತ್ತ ಹೊಟ್ಟೆ ನನ್ನದು. ಇಂತಹ ಪವಿತ್ರವಾದ ಗರ್ಭ ನನ್ನದಾಗಿರುವಾಗ, ಇಂತಹ ಪವಿತ್ರವಾದ ದೇಹ ನನ್ನದಾಗಿರುವಾಗ ಈ ದೇಹ ಅಪವಿತ್ರವಾಗುವುದಕ್ಕುಂಟೆ? ಇದರಲ್ಲಿ ಅಂತಹ ಕಾಮಭಾವನೆ ಮೂಡೀತೆ? ನಾನು ಪತಿತಳ ಆದೇನೆ ಹೇಳಿ.
0: ರೇಣುಕಾ
1: ಸ್ವಾಮಿ,
0: ನಿನ್ನ ವಿವರಣೆಯಿಂದ ನನಗೆ ಸಮಾಧಾನವಾಗುವುದಿಲ್ಲ. ನೀನು ಪತಿತಳು ಅನ್ನುವುದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಒದಗಿರುವಾಗ ನೀನಿಲ್ಲ ಅಂದ್ರೆ ನಾನು ನಂಬುತ್ತೇನೆ ಏನೇ? ಸಾವಿರ ಆನೆಗಳ ಮಧ್ಯದಲ್ಲಿ ಗಂಡಾನೆ ವಿಹಾರವನ್ನು ಕಂಡಂತಾಯಿತು ನಿನಗೆ. ಆ ಸಾವಿರ ಆನೆ ಹೆಣ್ಣಾನೆಗಳು, ಮಧ್ಯದಲ್ಲೊಂದು ಗಂಡಾನೆ, ಆ ಹೆಣ್ಣಾನೆಗಳ ಕೂಟದಲ್ಲಿ ನಾನು ಒಂದು ಹೆಣ್ಣಾನೆ ಆಗ್ಬೇಕಾಗಿತ್ತು ಅಂತ ನಿನ್ನ ಮನಸ್ಸಿಗೆ ತೋರಿತೋ ಇಲ್ವೋ? ಇದಕ್ಕೆ ಮಾನಸಿಕ ವ್ಯಭಿಚಾರ ಅಂತ ಹೆಸರು. ನಿನ್ನಂತ ಅಪವಿತ್ರಳ ಅಂತ ಪತ್ನಿಯ ಜೊತೆಯಲ್ಲಿ ನನ್ನ ದಾಂಪತ್ಯ ಜೀವನ ನಡೆಯುವುದಕ್ಕೆ ಸಾಧ್ಯ ಇಲ್ಲ. ನಾನು ಹೇಳ್ತೇನೆ, ತೊಲಗು.

0: ಇನ್ನು ಮುಂದೆ ಈ ಸ್ಥಳ ನನ್ನದು, ಈ ಆಶ್ರಮ ನನ್ನದು. ನನ್ನ ಭಾಗವನ್ನು ಪಡೆದು ನನ್ನ ಅರ್ಧಾಂಗಿಯಾಗಿ ನನ್ನ ಮನೆಯ ಬೆಳಕಾಗಿ ನೀನು ಉಳಿತಾ ಇದ್ದಂತಹ ಬೆಳೆಯುತ್ತಾ ಇದ್ದಂತಹ ನಗನಗುತ್ತಾ ಇದ್ದಂತಹ ಕಾಲ ನನ್ನ ಪಾಲಿಗೆ ಅಷ್ಟಂಗತವಾಯಿತು. ನಾನು ನಿನಗೆ ಹೇಳುವುದು ಕೊನೆಯ ಮಾತು, ನನ್ನೆದುರು ನಿಲ್ಬೇಡ, ನಿನ್ನ ಮುಖ ನೋಡುವುದಕ್ಕೆ ನನಗೆ ಇಷ್ಟ ಇಲ್ಲ, ನನ್ನಲ್ಲಿ ಕ್ರೋಧ ಉಂಟು ಮಾಡಬೇಡ. ಒಳ್ಳೆಯ ಮಾತಿನಲ್ಲಿ ಹೇಳ್ತೇನೆ, ಈ ಪವಿತ್ರ ಪರಿಸರವನ್ನು ಬಿಟ್ಟು ತೊಲಗು. ಐದು ಮಕ್ಕಳ ತಾಯಿ ನನ್ನಲ್ಲಿ ವಿಕಾರವೇ ಅಂತ ಕೇಳಿದೆಯಲ್ಲ ನೀನು, ನಾನು ಅದನ್ನೇ ಕೇಳ್ತೇನೆ. ಐದು ಮಕ್ಕಳ ತಾಯಿಯಾದ ಮೇಲೂ ನಿನಗೆ ಈ ಬುದ್ಧಿ ಬಂತಲ್ಲ, ನಿನ್ನಂತ ಹೆಣ್ಣನ್ನು ಮನೇಲಿ ಇಟ್ಟುಕೊಳ್ಬಹುದೇ? ನಿನಗೆ ಗಂಡನಾದದ್ದಕ್ಕಾಗಿ ನಾನು ನಾಚಿಕೆಯಿಂದ ತಲೆ ತಗ್ಗಿಸುವ ಸ್ಥಿತಿಯಾಗಿ ಹೋಯಿತು.
1: ಸಾವಿದಾದರೂ ನಿಮ್ಮ ಸನ್ನಿಧಿಯಲ್ಲೇ ಸಾಯ್ತೇನೆ,
0: ಸಾವು
1: ನಿಮ್ಮಿಂದಲೇ ಸಾವನ್ನ
0: ಸಾವು. ನಿನ್ನನ್ನು ಶಪಿಸಿಕೊಳ್ಳಬಹುದು, ಕಡಿದುಕೊಳ್ಳಬಹುದು, ಆದ್ರೆ ನಿನ್ನ ಅಪವಿತ್ರ ದೇಹವನ್ನು ನನ್ನ ತಪಸ್ಶಕ್ತಿಯನ್ನು ವ್ಯಯ ಮಾಡುವುದರ ಮೂಲಕವಾಗಿ ಇಲ್ಲವಾಗಿಸುವುದಕ್ಕೆ ನನಗೆ ಇಷ್ಟ ಇಲ್ಲ. ನಿನ್ನ ತಪ್ಪಿಗೆ ಶಿಕ್ಷೆ ನಾನು ವಿಧಿಸಲಿಕ್ಕೆ ಬೇಕು. ನಿನ್ನನ್ನು ಕಡಿಯುವುದಕ್ಕೆ ನನ್ನ ಕೈಯನ್ನು ಆಯುಧವನ್ನು ನಾನು ಉಪಯೋಗ ಮಾಡುವ ಹಾಗಿಲ್ಲ. ಹಾಗಂತ ನೀನು ಉಳಿಯಬಾರದು. ಹೋಗು ಅಂದ್ರೆ ಹೋಗುವುದಿಲ್ಲ, ನನ್ನ ಕಣ್ಣೆದುರಿಂದ ಮರೆಯಾಗುವುದಿಲ್ಲ. ನಿನ್ನನ್ನು ಕಡಿದುಕೊಳ್ಳುವುದಕ್ಕೆ ವ್ಯವಸ್ಥೆ ಬೇರೆ ಮಾಡ್ತೀನಿ. ಯಾವ ಮಕ್ಕಳಿಗೆ ನೀನು ಜನ್ಮ ಕೊಟ್ಟೆಯೋ ಆ ಮಕ್ಕಳು ನಿನ್ನನ್ನು ಶತ್ರು ಅಂತ ತಿಳಿದಾಗ ಮಾತ್ರ ನಿನ್ನ ವ್ಯಕ್ತಿತ್ವ ದೂಷಿತ ಅನ್ನುವುದು ನಿನ್ನ ಮನಸ್ಸಿನಲ್ಲಿ ನೆಟ್ಟಿತು. ಅದಕ್ಕಾಗಿ ಒಬ್ಬೊಬ್ಬ ಮಗನನ್ನು ಕರೆದು ಹೇಳ್ತೀರಿ, ನನ್ನ ಮಾತನ್ನು ಯಾರು ಕೇಳ್ತಾರೋ ಅದು ಒಂದು ತೀರ್ಮಾನ ಆಗಿ ಹೋಗಲಿ. ಮಗನೇ ವಸು ಬಾ, ಕಡಿ ಇವಳ ತಲೆ. ತಾಯಿಯ ತಲೆ ಕಡಿ ಅಂದ್ರೆ ಅವನು ಹೋದದ್ದು ಮಾತ್ರ ಅಲ್ಲ, ಅವನ ಜೊತೆಯಲ್ಲಿ ಉಳಿದವರು ನೆಗೆದು ಬಿದ್ದು ಹೋದರು. ಸತೇ ಹೋಗಿ ಅಂತ ಶಾಪ ಕೊಟ್ಟು ಮುಗಿಸಿದೆ. ಮಗನೇ, ಆ ಮಗನಿಗೆ ಈ ತಾಯಿ, ಆ ಮಕ್ಕಳೆಲ್ಲ ಅಷ್ಟೇ, ನೀನು ಅಷ್ಟೇ. ಬಿಡೋದಿಲ್ಲ, ನಿನ್ನನ್ನು ಬಿಡೋದಿಲ್ಲ, ಬಿಡಲಾರೇ. ಈಗ ಯಾರನ್ನು ಸ್ಮರಿತೇನೋ ಗೊತ್ತಾ?
2: ಬರುದಿರೋಳ್ಪೇರು ರಾಮನೋರ್ ಬಗೆ ಬರದಳನು ತಾರಜದ ಶೈಲದೊಳಿರುವ ಪುತ್ರನ ಕ್ರೂರ ರವದಲ್ಲಿ ಕರೆದರಂದು
0: ನಾಲ್ಕು ಮಕ್ಕಳು ನಿಷ್ಪ್ರಯೋಜಕರಾದರು. ಋಣಪುತ್ರರು ಹೊರತು ಕರ್ಮಕ್ಕೊದಗೋರಲ್ಲ, ಕಾರ್ಯಕ್ಕೊದಗೋರಲ್ಲ. ಅದಕ್ಕೆ ಶಪಿಸಿ ಅವರ ಕಥೆ ಮುಗಿಸಿದ್ದೇನೆ. ನನಗೊಬ್ಬನ ಬಗ್ಗೆ ಭರವಸೆ ಇದೆ, ಅವನ ವ್ಯಕ್ತಿತ್ವದ ಬಗ್ಗೆ ಕಲ್ಪನೆ ಇದೆ. ಅವನೇ ನನ್ನ ಐದನೇ ಮಗ ರಾಮ. ಗಣಪತಿಯಲ್ಲಿ ಅಧ್ಯಯನವನ್ನು ಮಾಡಿ ಪರಶುವಿದ್ಯೆಯಲ್ಲಿ ಪ್ರವೀಣನಾಗಿ ಬರ್ತೇನಪ್ಪ ಅಂತ ಆಶೀರ್ವಾದ ಪಡೆದು ಹೋಗಿದ್ದಾನೆ. ಕೈಲಾಸವನ್ನು ಸೇರಿದಂತಹ ಮಗ ಸ್ಮರಣ ಮಾತ್ರದಿಂದ ಇಲ್ಲಿ ಬರುವುದಕ್ಕೆ ಸಾಧ್ಯ. ಆ ಯೋಗ್ಯತೆ ಅವನಿಗೂ ಉಂಟು, ಕರೆಸಿಕೊಳ್ಳುವಂತಹ ಆತ್ಮಶಕ್ತಿ ನನಗೂ ಉಂಟು. ಅದಕ್ಕಾಗಿ ಎತ್ತರದ ಸ್ಥಳವನ್ನು ಏರಿ ನಿಂತು ದೀರ್ಘ ಸ್ವರದಲ್ಲಿ ರಾಮನನ್ನು ಕೂಗಿ ಕರೆಯುತ್ತೇನೆ. ನೋಡೋಣ, ಮಗನೇ ರಾಮ.
3: ಅಪ್ಪಾ,

0: ಶಾಂತಮೂರ್ತಿ ಆಗಿರುವಂತಹ ನೀವು ಇನ್ನು ಕ್ರೋಧದಿಂದ ಕುಣಿದಾಡ್ತಾ ಇದ್ದೀರಿ. ಒಂದೆಡೆಯಲ್ಲಿ ತಾಯಿ ಕಣ್ಣೀರು ಸುರಿಸ್ತಾ ಇದ್ದಾರೆ, ಮತ್ತೊಂದೆಡೆಯಲ್ಲಿ ನನ್ನ ಅಣ್ಣಂದಿರು ಮಡಿದು ಬಿದ್ದಿದ್ದಾರೆ. ಅಪ್ಪ,
1: ಏನೋ
0: ಈ ರೀತಿ ಆಗುವುದಕ್ಕೆ ಕಾರಣವೇನೆಂಬುದಾಗಿ ನಾನು ತಿಳಿದಿಲ್ಲ. ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ. ಸಂತೋಷದಿಂದ ನೀವು ಹೇಳಿದ್ರೆ ನಡೆಸಿಕೊಡೋದಕ್ಕೆ ಸಿದ್ಧನಾಗಿದ್ದೇನೆ ನಾನು.
1: ರಮಾ, ನನ್ನ ತನುಭವ ನೀನು.

0: ಹನುಮಾನಿ ಸದೀಕ್ಷ ಚೇತ್ಯನೇ ಮನುಮತ ರಿಪುಸಕರು.
1: ರಾಮ ನಿನ್ನ ಅಣ್ಣಂದಿರು ಆಳಿದು ಬಿದ್ದಿದ್ದಾರೆ.
2: ಹೌದು,
1: ನನಗೆ ವಿಧೇಯರಾಗಿ ನಡೆಯುತ್ತಿದ್ರೆ ಆಗತ್ಯ ಅವರಿಗೆ ಬರುತ್ತಿರಲಿಲ್ಲ. ಈಗ ನೀನು ಬಂದು ಕೇಳ್ತಾ ಇದ್ದಿ ಏನು ಯಾಕೆ ಎತ್ತ ಎಂಬುದಾಗಿ.
2: ಹೌದಪ್ಪ,
1: ನನ್ನ ಮನಸ್ಸಿನಲ್ಲಿ ಒಂದು ಅನುಭವ ಆಗಿದೆ.
2: ಏನು?
1: ಆ ಅನುಭವದ ಆಧಾರದಿಂದ ಹೇಳ್ತೇನೆ ನಾನು. ಏನು ನಡೆಯಿದೆಯೋ, ಏನು ನಡೆಯಬೇಕಾಗಿದೆಯೋ ಅದನ್ನು ಹೇಳಬೇಕಾದ್ರೆ ನನ್ನ ಮಾತನ್ನು ನಡೆಸಿಕೊಡುವುದಾಗಿ ಕೈ ತಟ್ಟಿ ಭಾಷೆ ಕೊಡು.
2: ಅಪ್ಪ, ನನ್ನಲ್ಲಿ ಅನುಮಾನವೇ ತಂದೆ. ಅಪ್ಪ, ನಿಮ್ಮ ಮಾತನ್ನು ನಡೆಸೋದಕ್ಕೆ ಬೇಕಾಗಿ ಮುಂದೆ ಹೋಗುತ್ತಿರುವಂತಹ ಸಮಯದಲ್ಲಿ ಇಂದ್ರಾದಿ ದೇವತೆಗಳು ಬಂದು ತಡೆದ್ರೆ ಅವರನ್ನು ಎದುರಿಸಿ ನಿಮ್ಮ ಮಾತನ್ನು ನಡೆಸಿಕೊಟ್ಟೆನು. ಬ್ರಹ್ಮದೇವರೇ ಎದುರಾಗಿ ಬಂದ್ರೆ ಅವರನ್ನು ಲೆಕ್ಕಕ್ಕೆ ತಾರದೆ ನಿಮ್ಮ ಮಾತನ್ನು ನಡೆಸಿಕೊಡ್ತೇನೆ. ಏನಾಗಬೇಕಪ್ಪ, ನೀವು ಭಾಷೆ ಕೊಟ್ಟಿದ್ದೇನೆ.
1: ಶಾಬಾಸ್ ಮಗನೇ, ಶಾಬಾಸ್. ಇನ್ನು ನನಗೆ ಯಾವ ಸಂಕೋಚವೂ ಇಲ್ಲ, ಯಾವ ಭಯವೂ ಇಲ್ಲ. ಕೇಳ್ತೀಯನೋ ನನ್ನ ಆಜ್ಞೆಯನ್ನು? ಕೇಳ್ತೀಯನೋ? ನಿನ್ನ ಕೈಯಲ್ಲಿ ಕ್ರೂರವಾದಂತಹ ಕೊಡಲಿ ಇದೆಯಲ್ಲ.
2: ಹೌದಪ್ಪ.
1: ಯೋ, ಈ ನತದೃಷ್ಟ ಹೆಣ್ಣು, ಈ ನನ್ನ ಹೆಂಡತಿ ಅನಿಸಿಕೊಂಡಿದ್ದಂತಹ ರೇಣುಕೆ, ಇವಳ ಕತ್ತನ್ನು ಒಂದೇ ಏಟಿಗೆ ಕತ್ತರಿಸು.
2: ಏನಪ್ಪ, ತಾಯಿಯ ತಲೆ ಕಡಿಬೇಕೆ? ತಾಯಿಯ ತಲೆ ಕಡಿಬೇಕೆ? ತಾಯಿಯ ತಲೆ ಕಡಿಬೇಕೆ?

0: ನಿಮ್ಮ ಮಾತನ್ನು ನಡೆಸಿದೆ.
1: ಶಹಬಾಸ್ ಮಗನೇ ಶಹಬಾಸ್, ಆ ಮಕ್ಕಳು ಮಕ್ಕಳಲ್ಲ, ಮಕ್ಕಳಿರಬೇಕು ನಿನ್ನಂಥವರು. ನೀನೊಬ್ಬ ಸಾಕು ನನ್ನ ಕುಲಕ್ಕೆ ರತ್ನ. ಕಂದ, ಹಿಂದೆ ಮುಂದೆ ನೋಡದೆ ಯಾವ ವಿಚಾರವನ್ನೂ ಮಾಡದೆ ಅಪ್ಪನ ಅಪ್ಪಣೆ ಎಂಬ ಒಂದೇ ಒಂದು ವಾಕ್ಯವನ್ನು ಆಧರಿಸಿಕೊಂಡು ಮಾತೆಯ ತಲೆಯನ್ನು ಕಡಿದು ನನ್ನ ಮಾತಿಗೆ ಬೆಲೆ ಕೊಟ್ಟೆ ನೀನು.
0: ಹೌದಪ್ಪ.
1: ಯಪ್ರೀಣಯತ್ ಸುತ್ತಲಿ ದೈಹಿ ಪಿತರಂ ಸಪುತ್ರ, ಮಗ ಯಾರು ಗೊತ್ತೇನೋ, ಅಪ್ಪನ ಅನುಸರಣೆಯನ್ನು ಮಾಡುವನು, ಅಪ್ಪನ ಪ್ರೀತಿಯನ್ನು ಸಂಪಾದನೆ ಮಾಡುವನು, ಅಪ್ಪನಿಗೆ ಬೆಲೆ ಕೊಟ್ಟು ಅಪ್ಪನಂತಾಗುವುದಕ್ಕೆ ಮುಂದಾಗುವವನು ಮಗ. ನನ್ನ ಆತ್ಮಸ್ವರೂಪ ನೀನು. ಸಂತೋಷವಾಯಿತು, ಸಮಾಧಾನವಾಯಿತು. ನಿನ್ನಂತ ಮಗನಿಗಾಗಿ ನಾನು ಅಭಿಮಾನ ಪಡ್ತೇನೆ. ಕಂದ ರಾಮ, ಮೆಚ್ಚಿದ ನಾನು ಮೆಚ್ಚಿದೆ ಅಂದ್ರೆ ಸಾಕು, ಆದ್ರೆ ನನಗಷ್ಟಲ್ಲ, ಇನ್ನಷ್ಟು ಬೇಕು ಅನ್ನಿಸ್ತಾ ಇದೆ ಈ ಪ್ರಸಂಗದಲ್ಲಿ.
0: ಹೌದೇ,
1: ಅದಕ್ಕಾಗಿ ಹೇಳ್ತಾ ಇದ್ದೇನೆ. ನಿನಗೆ ಅನುಗ್ರಹ ಬುದ್ಧಿಯಿಂದ ಆಶೀರ್ವಾದ ಮಾಡಿ ಕಳಿಸುವುದಕ್ಕೆಲ್ಲ ನನಗೆ ಮನಸ್ಸಿರೋದು.
0: ಮತ್ತೆ
1: ನೀನು ಯಾವ ಕಾರ್ಯವನ್ನು ಮಾಡಿದೆಯೋ ಆ ಕಾರ್ಯವನ್ನು ನಿನ್ನ ಅಣ್ಣಂದಿರು ಅಲ್ಲಗಳೆದರು, ಮಾಡುವಲ್ಲಿ ಹಿಂದೆ ಬಿದ್ದರು. ಹಾಗಾದ್ರೆ ಅವರಿಗಿಂತ ನೀನು ಬೇರೆ, ನಿನ್ನ ಯೋಗ್ಯತೆ ವಿಶಿಷ್ಟವಾದದ್ದು ಅಂತಾಯ್ತಲ್ಲ, ಅದಕ್ಕಾಗಿ ನಿನಗೆ ಹೇಳ್ತಾ ಇದ್ದೇನೆ. ಮೂರು ವರಗಳನ್ನು ಬೇಡು, ಅನುಗ್ರಹಿಸ್ತೇನೆ.
0: ನನಗೆ ಮೆಚ್ಚಿ ಮೂರು ವರಗಳನ್ನು ಕೊಡ್ತಾ ಇದ್ದೀರಾ?
1: ಹೌದು.

0: ನಿಮ್ಮ ಬಾಯಿಂದ ಈ ಹೊಗಳಿಕೆಯನ್ನು ಕೇಳುವುದಕ್ಕೆ ನಾನು ಪೂರ್ವ ಜನ್ಮದ ಪುಣ್ಯ ಪಡೆದಿರಬೇಕು. ನಾನು ಭಾಗ್ಯವಂತನಾದೆ ತಂದೆ, ಭಾಗ್ಯವಂತನಾದೆ. ಬಂದಾಕ್ಷರವೇ ನೀವು ಆಡಿದ ಮಾತನ್ನು ಯಾಕೆ ಏನೆಂಬುದನ್ನು ಕೇಳುವಂತ ವಿಮರ್ಶೆ ಮಾಡುವಂತ ಅವಶ್ಯಕತೆ ನನಗಿರಲಿಲ್ಲ. ನಿಮ್ಮ ಮಾತನ್ನು ನಡೆಸುವುದೇ ನನ್ನ ಉದ್ದೇಶವಾಗಿತ್ತು. ಅಪ್ಪ,
1: ಏನು ಬೇಕಾಗಿದೆಯೋ
0: ಮೊದಲನೇ ವರವಾಗಿ ನಾನು ಕೇಳೋದೊಂದಿ
1: ಹೇಳು.
0: ನನ್ನಕ್ಕಿಂತ ಮೊದಲು ಹುಟ್ಟಿದಂತ ನನ್ನ ಅಣ್ಣಂದಿರನ್ನು ಪಡೆದುಕೊಳ್ಬೇಕೆಂಬ ಆಸ್ತಿ. ಒಂದನೇ ವರವಾಗಿ ಕರುಣಿಸ್ತೀರಾ ತಂದೆ?
1: ಅವಿವೇಕಿ ಹುಡುಗ ನೀನು, ಅಯೋಗ್ಯ ಅಣ್ಣಂದ್ರವರು.
0: ಅಪ್ಪ,
1: ಬೇಕಾಗಿದ್ದಾರೆ ನಿನಗೆ?
0: ಹೌದು.
1: ನಿನಗೆ ಬೇಕಾದ್ರೆ ನನಗೇನು? ನನಗಂತೂ ಅಂತ ಮಕ್ಕಳಿಂದ ಏನು ಪ್ರಯೋಜನ ಇಲ್ಲ. ಬದುಕಿ ಬರಲಿ.
0: ಅಪ್ಪ, ನೀವು ನನ್ನನ್ನು ಕರೆದಂತ ಹೊತ್ತಿನಲ್ಲಿ ನನ್ನ ತಾಯಿಯ ಮುತ್ತಿನಂತ ಮಾತುಗಳನ್ನು ಕೇಳಬಹುದು, ಅವರನ್ನು ಪ್ರೀತಿಯಿಂದ ಕರೆಯುವುದನ್ನು ನಾನು ಕೇಳಬಹುದು ಅಂತೇಳಿ ಸಂತೋಷದಿಂದ ಓಡಿ ಬಂದೆ. ಆದ್ರೆ ನನ್ನ ತಾಯಿ ಅಳುವುದನ್ನು ಮಾತ್ರ ನಾನು ಕಂಡಿದ್ದೆ. ಅವರ ತಲೆ ಕಡಿಯುವುದೇ ನನ್ನ ಉದ್ದೇಶವಾಗಿತ್ತು, ನಿಮ್ಮ ಮನ ಸಂತೋಷಕ್ಕೆ ಬೇಕಾಗಿ. ಅಪ್ಪ, ನನ್ನ ತಾಯಿಯನ್ನು ನೋಡಬೇಕು ಅಂತೇಳಿ ನನಗೆ ಆಸೆ ಇದೆ. ನನ್ನ ತಾಯಿಯನ್ನು ಬದುಕಿಸ್ತೀರಾ ಎರಡನೇ ವರವಾಗಿ?
1: ಏನು ತಲೆ ಕೆಟ್ಟು ಮಾತಾಡ್ತೀಯೋ ನೀನು?
0: ಯಾಕಪ್ಪ,
1: ಅವಳನ್ನು ಬದುಕಿಸುದಿದ್ರೆ ಕೊಲಿಸ್ತಿದ್ನು ನಾನು, ನನಗೇನು ಬೇರೆ ಉದ್ಯೋಗ ಇಲ್ಲ ಅಂತ ಮಾಡಿದೀಯೋ ನೀನು?
0: ಅಪ್ಪ,
1: ಮತ್ತೆ
0: ನಿಮ್ಮ ಮಾತನ್ನು ನಡೆಸೋದಕ್ಕೆ ಬೇಕಾಗಿ ತಾಯಿಯ ತಲೆ ನಾನು ಕಡದೆ. ನನ್ನ ಸಂತೋಷಕ್ಕೆ ಬೇಕಾಗಿ ನಾನು ಕೇಳ್ತಾ ಇದ್ದೇನೆ. ನನ್ನ ಮಾತೃ ದೇವತೆ ನನಗೆ ಬೇಕು. ತಾಯಿ ಇಲ್ಲದಂತ ಈ ಪ್ರಪಂಚದಲ್ಲಿ ಬದುಕುವಂತ ಆಸೆ ನನಗಿಲ್ಲಪ್ಪ.
1: ವರ ಕೊಟ್ಟವನು ನಾನು, ಆಗುವುದಿಲ್ಲ ಅಂದ್ರೆ ನೀನು ಒಪ್ಪುವುದಿಲ್ಲ.
0: ಇಲ್ಲಪ್ಪ,
1: ನಿನಗೆ ಕೊಟ್ಟ ಮಾತನ್ನು ಇಲ್ಲ ಅನ್ನುವುದು ನನ್ನ ವ್ಯಕ್ತಿತ್ವಕ್ಕೆ ಸಲ್ಲ. ಸರಿ, ನನಗೆ ಬೇಕೋ ಬೇಡವೋ ನಿನಗೆ ಬೇಕಲ್ಲ ಅಮ್ಮ.
0: ಹೌದು, ನನಗೆ ಅಮ್ಮ ಬೇಕು.
1: ಅಗೋ, ನಿನ್ನ ಅಮ್ಮ ಎದ್ದಿದ್ದಾಳೆ.
0: ಅಮ್ಮ, ನಿಮ್ಮ ಪವಿತ್ರವಾದಂತಹ ಪಾದಗಳಿಗೆ ವಂದಿಸಿಕೊಂಡಿದ್ದೇನೆ ತಾಯಿ.
2: ಶುಭವಾಗಲಿ ಮಗನೇ.
0: ಅಮ್ಮ, ನಿಮ್ಮ ತಲೆಯನ್ನು ಕಡಿದರ ಫಲವಾಗಿ ನನಗೆ ತಂದೆ ಮೂರು ವರವನ್ನು ಕೊಟ್ಟರು. ಒಂದು ವರವಾಗಿ ಅಣ್ಣಂದಿರನ್ನು ನಾನು ಪಡೆದುಕೊಂಡೆ, ಎರಡನೇ ವರವಾಗಿ ನಿಮ್ಮನ್ನು ಪಡೆದುಕೊಂಡೆ, ಇನ್ನೊಂದು ವರ ಉಳಿದಿದೆ ಅಮ್ಮ. ಏನು ಕೇಳಬೇಕು ಅಂತ ನನಗೆ ಹೊಳೆಯುತ್ತಾ ಇಲ್ಲ. ನೀವು ಅಪ್ಪಣೆ ಮಾಡಿದ್ರೆ ಆ ದಾರಿಯಂತೆ ನಾನು ನಡೀತೇನೆ.
2: ಮಗನೇ ರಾಮ,
0: ಅಮ್ಮ
2: ಮಾಡಬೇಕಾದ ಕೆಲಸವನ್ನೇ ಮಾಡಿದೆ. ಪಿತೃವಾಕ್ಯ ಪರಿಪಾಲನೆ ಮಾಡಬೇಕಾದ್ದು ಪುತ್ರನ ಪರಮಧರ್ಮ, ಅದನ್ನು ನೀನು ಅನುಸರಿಸಿದೆ. ನೀನು ಕೊಂದುದರಿಂದ ನನಗೇನು ದುಃಖವಿಲ್ಲ. ನಾನು ಪಾಪ ಮಾಡಿದವಳು, ಪತಿತಳಾದಂತಹ ನನಗೆ ತಕ್ಕ ಶಿಕ್ಷೆ ಆಯಿತು. ಇದೋ ನನ್ನನ್ನು ಕೊಂದು ಮತ್ತೆ ನೀನು ಬದುಕಿಸಿದೆ. ನನಗೆ ಈ ಪುನರ್ಜನ್ಮ ಉಂಟಾಗಿದೆ. ಇದು ಪವಿತ್ರವಾದಂತಹ ದೇಹ. ಆದ್ರಿಂದ ಮಗನೇ, ನಿನ್ನ ಕಾರ್ಯಕ್ಕಾಗಿ ನಾನು ಸಂತೋಷ ಪಡ್ತಾ ಇದ್ದೇನೆ. ಹೋಗು, ತಂದೆಯ ಪಾದಗಳಿಗೆ ಪಡಮಟ್ಟು. ಮಾತೃಹತ್ಯಾ ದೋಷ ಪರಿಹಾರವಾಗಬೇಕೆಂದು ಆ ತಂದೆಯಲ್ಲಿ ಬೇಡಿಕೋ. ಅವರು ಆಶೀರ್ವದಿಸಿದಲ್ಲಿ ನಿನ್ನ ಪಾಪ ಪರಿಹಾರವಾಗಬಹುದು.
0: ಅಪ್ಪ, ಏನದು? ಎರಡು ವರವನ್ನು, ಎರಡು ವರದಿಂದ ತಾಯಿಯನ್ನು ಮತ್ತು ಅಣ್ಣಂದಿರನ್ನು ಪಡೆದುಕೊಂಡೆ. ಒಂದನೇ ವರವನ್ನು ನನ್ನ ಸ್ವಾರ್ಥಕ್ಕೆ ಬೇಕಾಗಿ ನಾನು ಕೇಳ್ತಾ ಇದ್ದೆ.
1: ಏನು ಸ್ವಾರ್ಥ ಇದೆ?
0: ತಾಯಿಯ ತಲೆ ಕಡದ್ರಿಂದ ಪಾಪವು ನನ್ನ ಬೆನ್ನಟ್ಟುತ್ತಾ ಇದೆ. ಆ ಪಾಪ ದೂರ ಆಗುವಂತೆ ನನಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ಕೇಳ್ತಾ ಇದ್ದೀನಿ.
1: ನಿನ್ನ ಇಷ್ಟ ಸಿದ್ಧಿ ಆಗಲಿ. ನನ್ನ ಪಾಪ ನಿವಾರಣೆ ಆಗ್ತದೆ ನನ್ನ ತಪಶಕ್ತಿಯ ಬಲದಿಂದ.
0: ಅಪ್ಪ
1: ಹೋಗು, ಅಭ್ಯಾಸ ಪೂರ್ತಿ ಮಾಡಿಕೊಂಡು ಬಾ.
0: ಕೈಲಾಸಕ್ಕೆ ತೆರಳುತ್ತೇನೆ.
1: ಒಳ್ಳೆಯದು,
0: ಕೈಲಾಸಕ್ಕೆ ತೆರಳು.

0: ನಾವುಪತಿ ವನಪಾಲಕರು. ಹೌದು ಪತಿ. ನಮಗೆ ಕಾಡಿನಲ್ಲಿ ಬದುಕೋಕೆ ಸಾಧ್ಯ ಇಲ್ಲ ಪತಿ.
1: ಮಹಿಪತಿ ಸಾಮ್ರಾಜ್ಯದ ಕಾಡಿನಲ್ಲಿ
0: ಹೌದು
1: ಕಾವಲಾಗಿದ್ದಂತ ನಿಮಗೆ ಬದುಕುವುದಕ್ಕೆ ಕಷ್ಟವಾಯ್ತಿ.
0: ಹೌದು ಪತಿ.
1: ನಮ್ಮ ಆಳ್ವಿಕೆ ಹೇಳದು ಕಷ್ಟವೇ.
0: ಹೌದೋಡಿಯ.
1: ಏನಾಯ್ತು ನಿಮಗೆ?
0: ಕಾಡಿನ ದುಷ್ಟ ಮೃಗಗಳೆಲ್ಲ ಬಂದು ಬೆಳೆ ಎಲ್ಲ ನಾಶ ಮಾಡಿತು. ನಮಗೆ ಬದುಕೋಕೆ ಸಾಧ್ಯ ಇಲ್ಲ ಬುದ್ಧಿ.
1: ಬಡಿದಟ್ಟೋದಕ್ಕೆ ಸಾಧ್ಯವಾಗಲಿಲ್ವೇ?
0: ನಮ್ಮಿಂದ ಏನೂ ಪ್ರಯೋಜನ ಆಗಲಿಲ್ಲ. ಅದಕ್ಕೆ ತಮ್ಗೆ ದೂರು ಕೊಟ್ಟು ಬೇಟೆಯಾಡೋಣ ಅಂತೇಳಿ ಇದ್ದೇವೆ ಬುದ್ಧಿ.
1: ವನಪಾಲಕರೇ,
0: ಬುದ್ಧಿ
1: ಕಾರ್ತವೀರ್ಯಾರ್ಜುನ ಆಳ್ವಿಕೆ ಇದುವರೆಗೆ ಭದ್ರವಾಗಿತ್ತು ಎಂಬ ವಿಶ್ವಾಸ ನನಗೆ. ನಮ್ಮ ಪ್ರಜೆಗಳಿಗೆ ಈಗ ಕಷ್ಟ ಬಂತು ಅಂತಾದ್ರೆ ಆ ಕಷ್ಟದ ಪರಿಹಾರವನ್ನು ಮಾಡಿಕೊಡಬೇಕಾದ್ದು ನನ್ನ ಕರ್ತವ್ಯವಲ್ಲವೇ? ಆದ್ರಿಂದ ಪರಿವಾರ ಸಮೇತನಾಗಿ ನಾನೇ ಬೇಟೆಯ ಸಿದ್ಧತೆಯನ್ನು ಮಾಡಿಕೊಂಡು ಹೊರಡಲಿದ್ದೇನೆ. ನಡೆಯೋಣ ಗಾಡಿಗೆ.

0: ದೇವಾಲಯವೇ ಪರಿವಾರ ಸಮೇತನಾಗಿ ನಾನೇ ಅಡವಿಯನ್ನು ಸೇರಿದವ. ನಿಮ್ಮೆಲ್ಲವರ ಉತ್ಸಾಹದಿಂದ, ನಿಮ್ಮೆಲ್ಲವರ ಪ್ರಯತ್ನದಿಂದ ಹುಲಿ, ಕರಡಿ, ಸಿಂಹ, ಶಾರ್ಥುರವೇ ಮೊದಲಾದ ಭಯಂಕರ ಪ್ರಾಣಿಗಳನ್ನೆಲ್ಲ ನಾಶ ಮಾಡಿ ಬೇಟೆಯ ಕಾರ್ಯಕ್ರಮವನ್ನು ನಾವು ಮುಕ್ತಾಯಗೊಳಿಸಿದ ಹಾಗಾಯಿತು.
1: ಹೌದಡಿಯ,
0: ಸಮಯ ಎಷ್ಟಾಯ್ತು ಈಗ?
1: ನೆತ್ತಿ ಮೇಲೆ ಬಂದ ಸೂರ್ಯ.
0: ಸೂರ್ಯ ನೆತ್ತಿಯ ಮೇಲೆ ಬಂದದ್ದಲ್ಲ, ಮಧ್ಯಾಹ್ನದ ವೇಳೆ ಆಯ್ತು.
1: ಹೌದಡಿಯ,
0: ಕಾಡಿನಲ್ಲಿ ಬೇಟೆಯನ್ನಾಡಿ ಪ್ರಯಾಸ ಪಟ್ಟವರು.
1: ಹೌದು,
0: ತುಂಬಾ ಆಯಾಸ ಆಗಿರಬಹುದು ನಿಮಗೆ.
1: ಹಸಿತಾ ಇದೆ ಬುದ್ಧಿ,
0: ಹಸಿವೆಯೂ ಆಗಬಹುದು. ಮಧ್ಯಾಹ್ನದ ವೇಳೆಯಲ್ಲವೇ ವಿಶ್ರಾಂತಿಯು ನಿಮಗೆ ಅಗತ್ಯವಾಗಿದೆ. ತಡೀರಿ, ಅದೇ ಓಹೋ ಏನಂತೆ,
2: ಜಮದಗ್ನಿ ಮಹರ್ಷಿಗಳ ಆಶ್ರಮಕ್ಕೆ ಬರಬೇಕಂತೆ.
0: ಅಪ್ಪಣೆ ಆಯ್ತಿ, ಇಲ್ಲಿ ಸಮೀಪದಲ್ಲಿ ಅವರ ಆಶ್ರಮ ಇದೆ. ಹಾಗಾದ್ರೆ ನೋಡೋಣ, ಬರ್ತೇನೆ. ಬಾಲಕರೇ, ಬಂದವರು ಯಾರು ಅಂತ ಅರ್ಥ ಆಯ್ತು ನಿಮಗೆ?
1: ಯಾರದು?
0: ಜಮದಗ್ನಿ ಮಹಾರ್ಷಿಗಳಿಂದ ಕಳುಹಿಸಲ್ಪಟ್ಟಂತ ವಟು ಒಬ್ಬ ಬಂದಾಡ್ತಾ ಇದ್ದಾನೆ. ಇಲ್ಲಿ ಸಮೀಪದಲ್ಲಿ ಅವರ ಆಶ್ರಮ ಇದೆಯಂತೆ. ಪುಣ್ಯಾತ್ಮರಾದವರ ದರ್ಶನವನ್ನು ಮಾಡಿಕೊಳ್ಳಬೇಕಾದ್ರೆ ಆ ಭಾಗ್ಯವು ನಮಗೆ ಬೇಕಲ್ಲ. ಆದ್ರಿಂದ ಈ ಸಂದರ್ಭವನ್ನು ನಾವು ಕಳಕೊಳ್ಬಾರದು. ಎಲ್ಲವರೂ ಅಲ್ಲಿಗೆ ಹೋಗಿ ಅವರ ಪಾದಕ್ಕೆ ವಂದಿಸಿ ಸೇವೆಯನ್ನು ಸಲ್ಲಿಸಿ ಆಶೀರ್ವಾದವನ್ನು ಪಡೆದು ಆಮೇಲೆ ಮುಂದೆ ಪ್ರಯಾಣ ಮಾಡೋಣ ನಡೆಯಿರಲ್ಲಿವರೆಗೆ. ಅಲ್ಲೇ ಇದ್ದಾರಲ್ಲ ಪುಣ್ಯಾತ್ಮರು, ಯಜ್ಞೇಶ್ವರನೇ ಮೂರ್ತಿ ತಳೆದು ಕುಳಿದ ಹಾಗೆ ಗೌರವದಿಂದ ಕುಳಿತಂತಹ ದೃಶ್ಯವನ್ನು ಕಂಡಾಗ ನನ್ನ ಕಣ್ಣುಗಳಿಗೆ ಈ ಹಬ್ಬವೇ ಆಗಿ ಹೋಯಿತು.
1: ನಮಗೂ ಕೂಡ ಸಂತೋಷ.
0: ಎಲ್ಲವರೂ ಹೋಗಿ ಉದ್ದಂಡ ನಮಸ್ಕಾರಗಳನ್ನು ಮಾಡಿ. ಪುಣ್ಯಾತ್ಮರೇ,
3: ರಾಜೇಂದ್ರ
0: ಆಧಾರ ವಿಂದಗಳಿಗೆ ನಮೋ ನಮಃ.

0: ಮಾಡಿ
1: ಸ್ವಾಮಿ.
0: ನಿನ್ನ ಆಗಮನದಿಂದ ಪರಮಾನಂದವಾಯಿತು. ನಿನ್ನ ನಮಸ್ಕಾರ ಭಕ್ತಿ ನಮಗೆ ಪ್ರಿಯವನ್ನುಂಟು ಮಾಡಿದ್ದು.
1: ಹೌದೇ,
0: ನಿಂತೆ ಇದ್ದೀಯಲ್ಲ.
1: ಸರಿ ಸ್ವಾಮಿ.
0: ಅದು ನಿನಗಾಗಿ ನನ್ನ ಶಿಷ್ಯರು ದರ್ಭಾಸನವನ್ನು ವಿರಚಿಸಿದ್ದಾರೆ.
1: ಆಗಲಿ,
0: ಕುಳಿತುಕೊಳ್ಳಯ್ಯ.
1: ಸ್ವೀಕಾರ ಮಾಡಿಕೊಂಡೆ.
0: ವಿಶ್ರಮಿಸಿಕೋ.
1: ಆಗಲಿ.
0: ಏನು ಈ ಕಡೆಗೆ ಬಂದೆ? ನಗರವನ್ನು ಬಿಟ್ಟು ಇಷ್ಟು ದೂರ ಬರುವುದಕ್ಕೆ ಕಾರಣ ಏನು ಹೇಳ್ತೀಯ?
1: ಸ್ವಾಮಿ, ಇಲ್ಲಿಯವರೆಗೆ ಬರುವುದಕ್ಕೆ ಅವಶ್ಯವಾದಂತಹ ಕಾರ್ಯಕ್ರಮವೂ ಇತ್ತು ಸ್ವಾಮಿ.
0: ಯಾವುದು?
1: ನಮ್ಮ ವನ ಪ್ರದೇಶಗಳಲ್ಲಿ ಕ್ರೂರ ಪ್ರಾಣಿಗಳ ಬಾಧೆಯು ಹೆಚ್ಚಿದ ಕಾರಣವಾಗಿ ನಮ್ಮ ಪ್ರಜೆಗಳೆಲ್ಲ ಕಷ್ಟವನ್ನು ಪರಿಹಾರ ಮಾಡಿಕೊಡಬೇಕೆಂದು ರಾಜಸಭೆಯಲ್ಲಿ ಬಂದು ಬೋಳಿಟ್ಟಾಗ ಅವರಿಗೆ ಅಭಯವನ್ನು ನೀಡಿ ಪರಿವಾರ ಸಮೇತನಾಗಿ ಮೃಗಬೇಟೆಗಾಗಿ ಹೊರಟು ಬಂದವನ.
0: ಭೂಪತಿ, ರಾಜನಾದವನು ಪ್ರಜೆಗಳನ್ನು ರಕ್ಷಿಸುವಲ್ಲಿ ಮೃಗಬೇಟೆಯನ್ನು ಅಗತ್ಯವಾಗಿ ಮಾಡಬೇಕಾಗ್ತದೆ. ಈ ಆಶ್ರಮದ ಪ್ರದೇಶದ ಹೊರಗಡೆ ದುಷ್ಟ ಮೃಗಗಳ ಹಾವಳಿ ಇದ್ದುದು ನಮಗೂ ಗೊತ್ತಿತ್ತು. ನಿನ್ನ ಪ್ರವೇಶದಿಂದ ಎಲ್ಲ ವ್ಯವಸ್ಥಿತವಾಗಿ ಮುಗಿಯಿತಲ್ಲ.
1: ಹೌದು ಸ್ವಾಮಿ.
0: ಆತಂಕ ನಿವಾರಣೆ ಆಯ್ತಲ್ಲ.
1: ಬೇಟೆಯ ಕಾರ್ಯಕ್ರಮವನ್ನು ಪೂರ್ಣಗೊಳಿಸಿದ್ದೇನೆ. ಅರಮನೆಯ ಕಡೆಗೆ ಹೊರಡುವುದಕ್ಕೆ ಸಿದ್ಧನಾಗಿದ್ದೇನೆ. ಆಶೀರ್ವಾದ ಮಾಡಿ ಕಳುಹಿಸಿಕೊಡಬೇಕು ಅಂತ ಬೇಡ್ತೇನೆ.
0: ರಾಜೇಂದ್ರ
1: ಸ್ವಾಮಿ,
0: ಸಮಯದ ಕಡೆಗೆ ಏನಾದರೂ ಲಕ್ಷ್ಯ ಇದೆಯೇ ನಿನಗೆ? ಆಶ್ರಮಕ್ಕೆ ಬಂದಿದ್ದಿ.
1: ಹೌದು ಸ್ವಾಮಿ.
0: ಆಶೀರ್ವದಿಸಿ ಕಳಿಸಿಕೊಡಬೇಕು ಎಂದು ಹೇಳ್ತಾ ಇದ್ದೀಯ.
1: ಸರಿ,
0: ನಮ್ಮ ಆಶೀರ್ವಾದ ನಿನ್ನಂಥ ಅರಸರಿಗೆ ಯಾವತ್ತೂ ಇದ್ದದ್ದೇ. ಆದರೆ ಈಗ ನೋಡು,
1: ಏನು ಸ್ವಾಮಿ?
0: ಮಧ್ಯಾಹ್ನದ ವೇಳೆ.
1: ಸರಿ,
0: ನೀವು ಊಟವನ್ನಿನ್ನೂ ಮಾಡಿಲ್ಲ ಅಂತ ನಾನು ಗ್ರಹಿಸ್ತೀನಿ. ಭೋಜನದ ವೇಳೆಗೆ ಮನೆಗೆ ಬರುವಂತಹ ವ್ಯಕ್ತಿಯನ್ನು ವ್ಯಕ್ತಿಯಾಗಿ ಕಾಣಬಾರದು, ಅತಿಥಿ ಸ್ವರೂಪನಾದಂತಹ ನಾರಾಯಣನೆಂದು ತಿಳಿಬೇಕು. ಇದು ನಮ್ಮ ಶಿಷ್ಟಾಚಾರ, ನಮ್ಮ ಸಂಸ್ಕೃತಿ. ನಿನಗೂ ಅದು ಗೊತ್ತಿಲ್ಲದೇ ಇದ್ದದ್ದೇನೂ ಅಲ್ಲ. ಭೋಜನವನ್ನು ಪೂರೈಸಿ ವಿಶ್ರಾಂತಿಯನ್ನು ಪಡೆದು ಆಮೇಲೆ ನಗರದ ಕಡೆಗೆ ಪ್ರಯಾಣ ಬೆಳೆಸಬಹುದು.
1: ಸ್ವಾಮಿ, ನೀವೇನೋ ಗೃಹಸ್ಥ ಧರ್ಮಕ್ಕೆ ಸರಿಯಾಗಿ ನಮ್ಮೆಲ್ಲವರನ್ನು ಉಪಚರಿಸುವುದಕ್ಕೆ ಮನ ಮಾಡಬಹುದು. ಆದರೆ ನನಗೇನೋ ಅನ್ನಬೇಕು ಅನಿಸ್ತಾ ಇದೆ ಸ್ವಾಮಿ.
0: ಏನಯ್ಯ ಅದು?
1: ನಾನೊಬ್ಬನೇ ಬಂದದ್ದಲ್ಲವಲ್ಲ. ಬೇಟೆಗೆ ಬರುವಾಗ ಹಲವಾರು ಮಂದಿಗಳು ನನ್ನ ಜೊತೆಯಲ್ಲಿ ಬಂದವರೇ ಇದ್ದಾರೆ.
0: ಆಹಾ,
1: ನೀವೇನೋ ಭೋಜನ ಮಾಡಿ ಹೋಗಿರಿ ಅಂತ ಅಪ್ಪಣೆ ಮಾಡ್ತಾ ಇದ್ದೀರಿ. ಇಷ್ಟೂ ಪರಿವಾರವನ್ನು ಭೋಜನದಿಂದ ತೃಪ್ತಿಪಡಿಸುವುದಕ್ಕೆ ಅರಣ್ಯವಾಸಿಗಳಾದ ತಪಸ್ವಿಗಳಾದ ನಿಮಗೆ ಸಾಧ್ಯವಾದೀತಿ.
0: ಕರ್ತವೀರ್ಯ ಅರ್ಜುನ.
1: ಸ್ವಾಮಿ,
0: ನಿನ್ನ ಊಹೆ ತಪ್ಪಲ್ಲ. ನಿನ್ನನ್ನು ಉಪಚರಿಸಿ ಉಳಿದವರನ್ನು ಹಾಗೆ ಕಳಿಸುವುದಕ್ಕೆ ವ್ಯವಸ್ಥೆ ಏನು? ಹಾಗೆ ನಾನೊಬ್ಬನೇ ಉಪಚಾರ ಪಡೆದುಕೊಂಡ್ರೆ ಜೊತೆ ಪರಿವಾರಕ್ಕೆ ಅಪಚಾರವಾಗುವುದಿಲ್ಲವೇ? ಹೀಗೆ ನೀನು ಯೋಚಿಸ್ತೀಯ.
1: ಹೌದು ಸ್ವಾಮಿ.
0: ನನ್ನ ಮಾತಿನ ಅರ್ಥ ಅದಲ್ಲ.
1: ಮತ್ತೆ,
0: ನಿನ್ನ ಪರಿವಾರ ಎಷ್ಟೇ ದೊಡ್ಡದಾಗಿರಲಿ, ನಿನ್ನ ಜೊತೆ ಎಷ್ಟೇ ಜನ ಬಂದಿರಲಿ, ಎಲ್ಲರಿಗೂ ಇಲ್ಲಿ ಅನ್ನದಾನದ ವ್ಯವಸ್ಥೆ ಇದೆ.
1: ಹೌದೇ.
0: ಹೋಗಿ ಸ್ನಾನಾದಿಗಳನ್ನು ಪೂರೈಸಿಕೊಂಡು ಬಾ. ಜನ ಹೆಚ್ಚಿಗಿದ್ದೇವೆ ಅಂತ ಯೋಚನೆ ಬೇಡ. ಎಲ್ಲರಿಗೂ ದೇವರ ದಯದಿಂದ ಇಲ್ಲಿ ಸತ್ಕಾರ ಸಲ್ಲುತ್ತದೆ. ಸ್ನಾನ ಮುಗಿಸಿದವರು ನೇರಾಗಿ ಭೋಜನ ಗೃಹಕ್ಕೆ ಹೋಗಿ ನಮ್ಮ ಶಿಷ್ಯರು ನಿಮ್ಮನ್ನಲ್ಲಿ ಸ್ವಾಗತಿಸುತ್ತಾರೆ. ಊಟ ಮುಗಿಸಿ ಬಂದು ನನ್ನನ್ನು ಕಾಣು.
1: ನಿಮ್ಮ ಇಷ್ಟದಂತೆ ಆಗಲಿ. ಯಾರೋ ಅವರ ಪಾಲಕರೇ ಬಂದಿರೋ, ಹೀಗೆ ನದಿಯ ಬಳಿಗೆ ಹೋಗೋಣ, ಸ್ನಾನ ಮಾಡೋಣ, ಭೋಜನ ಶಾಲೆಯನ್ನು ಸೇರೋಣ, ಊಟವನ್ನೆಲ್ಲ ತೀರಿಸಿ ಪುಣ್ಯಾತ್ಮನನ್ನು ಕಂಡು ಆಶೀರ್ವಾದ ಪಡೆದು ಆ ಮುಂದೆ ಪ್ರಯಾಣ ಮಾಡೋಣ. ಬನ್ನಿ, ಸ್ನಾನ ಮಾಡಿ. ಸ್ನಾನ ಆಯ್ತೇ?
2: ಆಯ್ತು ಬಿಟ್ಟಿ.
1: ಬನ್ನಿ, ಊಟ ಮಾಡಿ.
2: ಊಟವಾಯ್ತು.
1: ಬೇಗ ಬೇಗ ಊಟ ಮಾಡಿ, ಸಮಯ ವೇಳೆ ಆಗಿ ಹೋಯ್ತು. ಆಯ್ತೇ?
2: ಆಯ್ತು ಬಿಟ್ಟಿ.
1: ಆಯ್ತೇ?
2: ಆಯ್ತು.
1: ಇಲ್ಲಿ ಬನ್ನಿ.
2: ಬಂದೆ.
1: ಹೀಗೆ ಬನ್ನಿ.
2: ಬಂದೆ ಬಿಟ್ಟಿ.
1: ವನಪಾಲಕರೇ,
2: ಬಿಟ್ಟಿ.
1: ನಿಮ್ಮಲ್ಲಿ ಹೇಗೆ ಭೋಜನದ ವ್ಯವಸ್ಥೆ ಆಗಿತ್ತ?
2: ಬಹಳ ಒಳ್ಳೆ ಊಟ ಬುದ್ಧಿ.
1: ಚೆನ್ನಾಗಿತ್ತು.
2: ಇಂಥ ಊಟ ನಾನು ಇಷ್ಟರವರೆಗೆ ಮಾಡ್ಲೇ ಇಲ್ಲ.
1: ಬಹಳ ರುಚಿಕರವಾದಂತಹ ಪದಾರ್ಥಗಳು,
2: ಇಷ್ಟರ ತನಕ ಕೈಯ ಪರಿಮಳ ಹೋಗ್ಲಿಲ್ಲ.
1: ಬಗೆ ಬಗೆಯಾದಂತಹ ಭಕ್ಷ್ಯಾದಿಗಳು.
2: ಹೌದು
1: ಅಲ್ವೇ?
2: ಹೌದು.
1: ನನಗೊಂದು ದೊಡ್ಡ ಸಮಸ್ಯೆ ಬಂತಲ್ಲ ಇಲ್ಲಿ.
2: ಏನ್ ಬುದ್ಧಿ
1: ನೋಡು, ನಾವಿಲ್ಲಿ ಬಂದು ಹೊತ್ತೆಷ್ಟಾಯ್ತು?
2: ತುಂಬಾ.

0: ಸಮಸ್ಯೆ ಅಂದ್ರೆ ಮತ್ತೇನು ಅಲ್ಲ.
1: ಏನ್ ಬುದ್ಧಿಯದು?
0: ನಾವ್ ಈ ಮುನಿ ಆಶ್ರಮಕ್ಕೆ ಬಂದು ಹೊತ್ತೆಷ್ಟಾಯ್ತಾ?
1: ಸ್ವಲ್ಪ ಹೊತ್ತಾದಷ್ಟೇ.
0: ಕೇವಲ ಅರ್ಧ ಗಳಿಗೆ ಆಯ್ತು.
1: ಹೌದು,
0: ಅರ್ಧ ಗಳಿಗೆ ಒಳಗೆ ನನ್ನನ್ನು ಹಿಂಬಾಲಿಸಿ ಬಂದಂತ ಇಷ್ಟು ಮಂದಿಗಳನ್ನು ನನ್ನನ್ನು ಸಮೇತ ಭೋಜನಾದಿಗಳಿಂದ ತೃಪ್ತಿಪಡಿಸಿದ್ದಾರೆ. ಬಗೆ ಬಗೆಯಾದಂತಹ ಸಿದ್ಧತೆಗಳನ್ನೆಲ್ಲ ಮಾಡಿದ್ರಲ್ಲ.
1: ಹೌದು.
0: ಈ ಭಕ್ಷಾದಿಗಳನ್ನು ಮಾಡಿದವರು ಯಾರು?
1: ಯಾರು?
0: ಹೇಗೆ ಸಿದ್ಧವಾಯಿತು?
1: ಹೇಗೆ?
0: ಇಂತಹ ರುಚಿಕರವಾದಂತಹ ಪದಾರ್ಥವನ್ನು ಮಾಡಬೇಕಾಗಿದ್ದರೆ ಆ ಬ್ರಾಹ್ಮಣನ ಯೋಗ್ಯತೆ ಎಂಥದ್ದಾಗಿರಬೇಕು?
1: ಮತ್ತೆ
0: ನಮ್ಮ ರಾಜಸ್ಥಾನದಲ್ಲಿ ರಾಜಭೋಜನವನ್ನು ಸಿದ್ಧಪಡಿಸುವ ಬ್ರಾಹ್ಮಣರು ಹಲವಾರು ಮಂದಿಗಳಿದ್ದಾರೆ.
1: ಹೌದು.
0: ಒಬ್ಬರಿಂದೊಬ್ಬರು ಶ್ರೇಷ್ಠರಿದ್ದಾರೆ.
1: ಹೌದು.
0: ಬುದ್ಧಿವಂತರಿದ್ದಾರೆ.
1: ಹೌದು.
0: ಆದರೆ ನನ್ನ ಜೀವನದಲ್ಲಿ ಇಂತಹ ರುಚಿಕರವಾದ ಪದಾರ್ಥಗಳನ್ನು ಇದುವರೆಗೂ ನಾನು ತಿಂದಿಲ್ಲ ಅಂದ್ರೆ ಈ ಪಾಕವನ್ನು ಮಾಡಿದವರು ಯಾರು?
1: ಬುದ್ಧಿ, ಇಲ್ಲಿ ಎಲ್ಲಿ ನೋಡಿದ್ರು ಯಾವ ಮನೆಗೂ ಬೆಂಕಿ ಬೀಳಲಿಲ್ಲ. ಬುದ್ಧಿ,
0: ಮನೆಗೆ ಬೆಂಕಿ ಬಿದ್ದದ್ದಲ್ವಾ? ಯಾವ ಎಲೆ ಮನೆಯೊಳಗೂ ಬೆಂಕಿ ಉರಿಯುವುದಿಲ್ಲ.
1: ಹೌದು.
0: ಅಡಿಗೆ ಮಾಡಿದ ಬ್ರಾಹ್ಮಣ ಯಾರೂ ಕಾಣುವುದಿಲ್ಲ.
1: ಇಲ್ಲ.
0: ಹಾಗಾದ್ರೆ ಈ ಭಕ್ಷ್ಯಗಳನ್ನು ಮಾಡಿದವರು ಯಾರು?
1: ಬುದ್ಧಿ, ನಾವೇ ಯಾರು ಯಾರು ಅಂತ ಯೋಚಿಸುವುದಕ್ಕಿಂತ ಅವರಲ್ಲೇ ಕೇಳಿ ನೋಡೋಣ. ಬುದ್ಧಿ,
0: ಅದು ಸರಿ
1: ಅಲ್ವೇ?
0: ಹಾಗಾದ್ರೆ ಹಾಗೆ ಮಾಡೋಣ.
1: ಆಗಲಿ,
0: ವಿಚಾರಿಸಿ ಬರ್ತೇನೆ,
1: ಕೇಳಿ ನೋಡಿ.
0: ಸ್ವಾಮಿ,
2: ಭೂಪತಿ,
0: ನಿಮ್ಮ ಆಜ್ಞಾಧಾರಕರಾಗಿ ಸ್ನಾನವನ್ನು ಭೋಜನವನ್ನು ಪೂರೈಸಿ ಮರಳಿ ಬಂದಿದ್ದೇನೆ.
2: ತುಂಬಾ ಸಂತೋಷ.
0: ಆದ್ರೆ
2: ನಿನ್ನವರಿಗೆಲ್ಲ ಊಟವಾಯಿತು ತಾನೆ?
0: ಎಲ್ಲವರೂ ಸಂತೋಷದಿಂದ ವಿಶ್ರಾಂತಿ ಪಡೆಯುತ್ತಾ ಇದ್ದಾರೆ.
2: ಒಳ್ಳೇದು, ಬರಯ್ಯ, ಕುಳಿತುಕೋ.
0: ಸ್ವಾಮಿ,
2: ಏನು?
0: ನನ್ನ ಒಂದು ಸಂಶಯವನ್ನು ಪರಿಹಾರ ಮಾಡಿ ಕೊಡ್ತೀರಾ?
2: ಏನಯ್ಯ ಅಂಥ ಸಂಶಯ ನಿನಗೆ?
0: ಬೇರೇನೂ ಅಲ್ಲ ಸ್ವಾಮಿ, ಅರ್ಧ ಗಳಿಗೆ ಒಳಗೆ ಇಷ್ಟೂ ಮಂದಿಗಳಿಗೆ ಇಷ್ಟೂ ತರದ ಭಕ್ಷಾದಿಗಳನ್ನು ಬಡಿಸಿ ಭೋಜನಾದಿಗಳಿಂದ ಸಂತೋಷ ಪಡಿಬೇಕಾಗಿದ್ರೆ ಯಾವ ಮಹಿಮೆಯೋ ನನಗೆ ಅರ್ಥವಾಗಲಿಲ್ಲ. ದಯಮಾಡಿ ಅಪ್ಪಣೆ ಆಗಬೇಕು.
2: ರಾಜೇಂದ್ರ, ನಿನಗಿದು ದೊಡ್ಡ ಪವಾಡವೆಂದು ಅನಿಸಿದೆ ಅಲ್ಲ?
0: ಹೌದು ಸ್ವಾಮಿ.
2: ಇಲ್ಲಿ ನನ್ನ ಯೋಗ್ಯತೆ ಏನೂ ಇಲ್ಲ. ಈ ಸತ್ಕಾರ ಹೇಗೆ ನಡೆಯಿತು ಗೊತ್ತಾ? ನೀನು ಬಂದಾಗ ಹೋಗು, ಸ್ನಾನವನ್ನು ಮಾಡಿ ಬಾ, ನಾನು ಊಟಕ್ಕೆ ವ್ಯವಸ್ಥೆಯನ್ನು ಮಾಡಿಸ್ತೇನೆ ಅಂತ ಹೇಳಿದ್ದು ಅಡುಗೆಯವರಿಂದ ಅಡುಗೆ ಮಾಡಿಸಿ ಹಾಕ್ತೇನೆ ಎಂಬ ಅರ್ಥದಲ್ಲೆಲ್ಲ.
0: ಮತ್ತೆ
2: ಈ ಆಶ್ರಮಕ್ಕೆ ದೇವತೆಗಳ ಅನುಗ್ರಹವಾಗಿದೆ.
0: ಹೌದೇ?
2: ಹೌದಯ್ಯ. ಕಾಮಧೇನುವಿನ ಬಗ್ಗೆ ನೀನು ಕೇಳಿರ್ಬೇಕಲ್ಲ. ಮನಸ್ಸಿನಲ್ಲಿ ಕಾಮಿಸಿದ್ದನ್ನು ಕೊಡುವಂತಹ ಯೋಗ್ಯತೆ ಉಳ್ಳಂತಹ ದೇನು ಆ ಲೋಕದಲ್ಲಿದೆ. ಅವಳದ್ದೇ ಸಂತಾನ ಶಬಲಾದೇವಿ ಎಂಬವಳನ್ನು ದೇವೇಂದ್ರ ನಮಗೆ ಅನುಗ್ರಹ ಮಾಡಿದ್ದಾನೆ.
0: ಕಾಮಧೇನುವಿನ ಮಗಳಾದಂತಹ ಸಬಲಾದೇವಿಯನ್ನು ತಮಗಾಗಿ ದೇವೇಂದ್ರನೇ ಕೊಟ್ಟನೆ.
2: ನೀನು ಊಟಕ್ಕೆ ಅಂತ ಸ್ನಾನದ ವ್ಯವಸ್ಥೆ ಮಾಡುವುದಕ್ಕೆ ಆ ಕಡೆಗೆ ಹೋದಾಗ ಊಟದ ಮೊದಲು ನಿನ್ನ ಸ್ನಾನಕ್ಕೆಷ್ಟು ವೇಳೆ ಬೇಕಾಗಿತ್ತೋ ಅಡುಗೆ ಸಿದ್ಧ ಮಾಡುವುದಕ್ಕೆ ಆ ಮಹಾತಾಯಿಗೆ ಅಷ್ಟು ವೇಳೆ ಬೇಕಾಗಿರ್ಲಿಲ್ಲ. ನಾನು ನನ್ನವಳ ಜೊತೆಯಲ್ಲಿ ಕೈ ಮುಗಿದು ಆಕೆಗೆ ಬಲವೊಂದು ಪ್ರಾರ್ಥಿಸಿದ್ದೆ ತಡ. ಬಂದವರಿಗೆಲ್ಲ ಏನು ಬೇಕೋ ಅಷ್ಟನ್ನು ಒದಗಿಸಿದ್ದಾಳೆ. ಇದು ದೇವತೆಗಳ ಅನುಗ್ರಹ. ಆದ್ರಿಂದ ನನ್ನ ದೊಡ್ಡತನ ಇದರಲ್ಲಿ ಏನೂ ಇಲ್ಲ.
0: ಕಾಮಿಸಿದ್ದನ್ನು ಕೊಡುವಂತ ಮಹಾಶಕ್ತಿ ದೇವಲೋಕದಲ್ಲಿರುವಂತಹ ಕಾಮದೇವಿಗೆ ಮಾತ್ರವಲ್ಲ, ನಿಮ್ಮಲ್ಲಿರುವಂತಹ ಸಬಲಾದೇವಿಗೂ ಇದೆ.
2: ಇದೆ, ಇದೆ.
0: ಸ್ವಾಮಿ,
2: ಏನಪ್ಪ?
0: ನನ್ನೊಂದು ಆಸೆ ಹೇಳ್ತೀರಿ?
2: ಹೇಳು.
0: ದಯಮಾಡ್ತೀರಾ? ನಾನೊಬ್ಬ ಚಕ್ರೇಶ್ವರನಲ್ವೇ ಸ್ವಾಮಿ?
2: ಹೌದು.
0: ಅತಿವೃಷ್ಟಿ ಅನಾವೃಷ್ಟಿಗಳ ಮೂಲಕವಾಗಿ ಎಲ್ಲಿಯಾದರೂ ಭೂಲೋಕದಲ್ಲಿ ಅವ್ಯವಸ್ಥೆ ಬಡತನ ಬಂದು ಹೋಯಿತು ಅಂತ ಆದ್ರೆ ಪ್ರಜೆಗಳ ರಕ್ಷಣಾ ಭಾರ ಇರುವುದಾದ್ರೆ ನನ್ನಲ್ಲಲ್ವೇ? ಕಾಮಿಸಿದನ್ನು ಕೊಡುವಂತಹ ಸಬಲಾದೇವಿ ನಮ್ಮಲ್ಲೇ ಇದ್ದರೆ ಪ್ರಜೆಗಳ ರಕ್ಷಣೆಗೂ ಅನುಕೂಲ. ಅಂತೂ ನಿಮ್ಮ ಯಾಗಕ್ಕಾದಿಗಳು ಯಾವ ಕೊರತೆಯೂ ಬರುವ ಹಾಗಿಲ್ಲ. ಒಂದು ಧೇನುವಿಗೆ ಸಾವಿರಾರು ಧೇನುಗಳನ್ನು ತಂದು ಒಪ್ಪಿಸಿ ಕೊಡ್ತೇನೆ. ಆ ಕಾಮಧೇನುವಿನ ಮಗಳನ್ನು ಮಾತ್ರ ದಯಮಾಡಿ ನನಗೆ ಕೊಡಬೇಕು ಅಂತ ಕೇಳ್ತೇನೆ.
2: ರಾಜಾ, ನಿನ್ನ ಅಪೇಕ್ಷೆ ಸಾಧುವಾದದ್ದಲ್ಲ. ನೀನು ಈ ರೀತಿಯಲ್ಲಿ ಖಂಡಿತ ಕೇಳಬಾರದು.
0: ಅದೇನು ಸ್ವಾಮಿ?
2: ಕಾಮಧೇನುವನ್ನು ನೀನು ಬಯಸುತ್ತಾ ಇರುವುದು ಕ್ಷಾಮಾದಿಗಳು ಬಂದ ಕಾಲದಲ್ಲಿ ಉಪಯೋಗಕ್ಕೆ ಅಂತ ತಾನೆ. ಈಗಂತೂ ನಿನ್ನ ಊರಲ್ಲಿ ಕ್ಷಾಮ ಇಲ್ಲ.
0: ಹಾಗೇನು ಇಲ್ಲ.
2: ಬರಗಾಲ ಬಂದಿಲ್ಲ.
0: ಬಂದಿಲ್ಲ.
2: ಬಂದ ಕಾಲಕ್ಕೆ ಈ ಧೇನುವನ್ನು ನೀನು ಪಡೆದುಕೊಂಡು ಹೋಗುವುದರಲ್ಲಿ ಔಚಿತ್ಯ ಇರ್ತದೆ.
0: ಈಗಲೇ ಪೂರ್ವ ಸಿದ್ಧತೆಯನ್ನು ಮಾಡ್ತಾ ಇದ್ದೀನಲ್ಲ.
2: ನಾಳೆ ರೋಗ ಬಂದಿತ್ತು ಅಂತ ಈ ಹೊತ್ತು ಔಷಧ ಯಾರು ಕುಡಿಯುವುದಿಲ್ಲ.
0: ಪ್ರಯತ್ನ ಸ್ವಾಮಿ.
2: ನಾಳೆ ಕೆಟ್ಟ ಕಾಲ ಬಂದಿತ್ತು ಅಂತ ಈ ಹೊತ್ತು ನಮ್ಮಲ್ಲಿರುವುದನ್ನು ನೀನು ಪಡೆಯುವುದಕ್ಕೆ ಬಯಸುವುದು ಸರಿಯಲ್ಲ. ಮತ್ತೊಂದು ಮಾತು ಕೇಳ್ತೀನಯ್ಯ.
0: ಏನು ಸ್ವಾಮಿ?
2: ನಾನು ನಿನ್ನನ್ನು ಸತ್ಕರಿಸಿದೆ ದೇವತೆಗಳ ಅನುಗ್ರಹದಿಂದ ಸಿಕ್ಕಿದ ಧೇನುವಿನ ಮಹಿಮೆಯಿಂದ. ಈ ಧೇನುವಿನ ಮೇಲೆ ನನ್ನ ಅಧಿಕಾರ ಎಷ್ಟು ಗೊತ್ತಾ?
0: ಎಷ್ಟು ಸ್ವಾಮಿ?
2: ಅವಳಿಗೆ ಕೈ ಮುಗಿಯುವಷ್ಟು ಮಾತ್ರ. ದೇವತೆಗಳು ನನಗಿದನ್ನು ಕೊಡುವಲ್ಲಿ ಅವರಿಗೂ ಒಂದು ಸ್ವಾರ್ಥ ಇದೆ. ನಮ್ಮ ಯಜ್ಞಯಾಗಾದಿಗಳು ನಡೆಯಬೇಕು, ಬ್ರಾಹ್ಮಣರ ಆರಾಧನೆ ನಡೆಯಬೇಕು, ಆ ಮೂಲಕವಾಗಿ ವಿಶ್ವಕ್ಕೆ ಕಲ್ಯಾಣ ಆಗಬೇಕು. ಇಂಥ ಲಕ್ಷ್ಯ ಅವರದ್ದು. ನಿನಗೆ ಅದನ್ನು ಕೊಡುವ ಉದ್ದೇಶ ಅವರಿಗೆ ಇರ್ತಿದ್ರೆ ಆ ಮಾತು ಬೇರೆ. ನನಗೆ ಕೊಟ್ಟಿದ್ದಾರೆ ಅಂದ ಮೇಲೆ ಇಲ್ಲಿ ನಡೆಯುವಂತಹ ಕಾರ್ಯ ಅವರಿಗೆ ಪ್ರಿಯವಾದದ್ದು ಅಂತಾಯ್ತು. ಅವರಿಂದ ಕೊಡಲ್ಪಟ್ಟಂತಹ ಧೇನುವನ್ನು ನಿನಗೆ ನಾನು ಕೊಡುವುದಕ್ಕೆ ಮನಸ್ಸು ಮಾಡಿದರೆ ಭೂಪತಿ
0: ಸ್ವಾಮಿ,
2: ಅಧಿಕಾರ ಇಲ್ಲದೆ ಇದ್ದ ವಸ್ತುವನ್ನು ದಾನ ಮಾಡುವುದಕ್ಕೆ ಹೊರಟ ಹಾಗೆ. ಆದ್ರಿಂದ ದಯವಿಟ್ಟು ಈ ಆಸೆ ಇಟ್ಟುಕೊಳ್ಬೇಡ. ಇವಳನ್ನು ನಾನು ಕೊಡಲಾರೆ, ನೀನು ಇವಳ ಬಗ್ಗೆ ಯೋಚನೆಯನ್ನೇ ಮಾಡಬೇಕು.
0: ಕಾಮಧೇನುವನ್ನು ಕೊಡುವುದಕ್ಕೆ ಮನ ಮಾಡುವುದಿಲ್ಲವೇ ಸ್ವಾಮಿ?
2: ಸಾಧ್ಯ ಇಲ್ಲ
0: ಮುನಿವರ್ಯ.
2: ಏನು
1: ಸಮಧಿ?

0: ಸಾಮರಿ ಕೊಟ್ಟರೆ ಒಳ್ಳಿತುದೇನು ಸಾಮ ತಪ್ಪಿದ ಬಳಿಕ ನಾ ಮಾಡುವುದೇನು ದಂಡವೇ ಕೃಪ ಧರ್ಮವು ಈ ಮುಹೂರ್ತದ
1: ಸ್ವಾಮಿ.
2: ಏನಪ್ಪ
1: ನನ್ನ ಬೇಡಿಕೆಗೆ ನಿಮ್ಮ ತಿರಸ್ಕಾರವೇ? ಹಾಗಾದ್ರೆ
2: ನಿನಗೆ ಅಗತ್ಯ ಇಲ್ಲ, ನನಗೆ ಅಗತ್ಯ ಉಂಟು, ನಾನು ಕೊಡ್ಲಿಕ್ಕಾಗ.
1: ನೀವು ಮಾಡುವಂತ ಯಾಗ ಯಜ್ಞ ಇತ್ಯಾದಿಗಳು ಏನೇ ಇದ್ದರೂ ಸರಿ, ಯಾವುದೇ ಅಡ್ಡಿ ಆತಂಕಗಳು ಬಾರದಂತೆ ವ್ಯವಸ್ಥೆ ನನ್ನದು ಅಂದ್ರೆ ನನ್ನ ಮಾತನ್ನು ನೀವು ಮನ್ನಿಸಿಕೊಳ್ಳುವುದಿಲ್ಲ.
2: ನಿನ್ನ ವ್ಯವಸ್ಥೆ ಇರಬಹುದು, ಆದ್ರೆ ಅವರು ಮಾಡಿದ ವ್ಯವಸ್ಥೆಯಲ್ಲಿ ನಿನಗೆ ಪಾಲಿಲ್ಲ.
1: ಹಾಗಾದ್ರೆ ಕಾಮಧೇನುವನ್ನು ನೀವು ಕೊಡುವುದಿಲ್ಲ.
2: ಬ್ರಾಹ್ಮಣರ ಸೊತ್ತಿನ ಮೇಲೆ ಆಸೆ ಪಡಬಾರ್ದಯ್ಯಾ.
1: ನಾನೊಬ್ಬ ಚಕ್ರೇಶ್ವರ, ಗೊತ್ತಲ್ಲ ನಿಮಗೆ?
2: ಗೊತ್ತಿದ್ರೆ
1: ಯಾವುದೇ ಒಂದು ವ್ಯವಹಾರಗಳನ್ನು ಮಾಡುವಾಗ ಸಾಮ ದಾನ ದಂಡ ಭೇದ ಇತ್ಯಾದಿ ಚತುರೋಪಾಯಗಳನ್ನು ಮುಂದಿಟ್ಟೇ ವ್ಯವಹಾರ ಮಾಡುವವ ನಾನು.
2: ಅಂದ್ರೆ
1: ಕಾಮಧೇನುವಿನ ಮಗಳಾದ ಸಬಲಾದೇವಿಯನ್ನು ನಿಮ್ಮಲ್ಲಿ ಕೇಳಿದ್ರಲ್ಲ, ಕೊಡುವುದಿಲ್ಲ ಅಂದ್ರೆ ಮುಂದೇನು ಎಂಬುದನ್ನು ನಾನು ಅರ್ಥ ಮಾಡಿಕೊಳ್ತಾ ಇದ್ದೇನೆ.
2: ಏನು ಅರ್ಥ ಮಾಡಿದೆ?
1: ದಂಡ ಪ್ರಯೋಗವಾದರೂ ಮಾಡಬೇಕಾದೀತು, ಆದ್ರಿಂದ ದೇನುವಿನ ಮೇಲೆ ಬಲತ್ಕಾರ ನಡೆಸಬೇಕಾದ ಸಂದರ್ಭ ಕೊಡಬೇಡಿ, ಕೊಡುವುದು ಲೇಸು ಅಂತೇನೆ.
2: ಅಲ್ಲಿವರೆಗೂ ಹೋಗ್ತೀಯಾ?

0: ಕಾಮನಿಗೆ ಎರಡನ್ನು ಬಗೆಯ ಬೇಡ.
1: ಅಂದ್ರೆ
0: ಕಾಮಧೇನುವನ್ನು ಕಾಮಿಸಿ ಅನ್ಯಾಯವನ್ನು ಮಾಡಬೇಡ. ಋಷಿಗಳಿಗೆ ಅಥವಾ ಆಶ್ರಮಕ್ಕೆ ಅನ್ಯಾಯವನ್ನು ಮಾಡಿದಲ್ಲಿ ಕೇಡಾದೀತು ನಿನಗೆ. ಆದ್ದರಿಂದ ಒಂದು ಮಾತು ಕೇಳು.
1: ಏನು?
0: ಅದೋ ನನ್ನ ಸ್ವಾಮಿಯಾದಂತಹ ಜಮದಗ್ನಿ ಮಹರ್ಷಿಗಳು ಕೋಪವನ್ನು ಸಂಪೂರ್ಣ ಬಿಟ್ಟಿದ್ದಾರೆ. ಆ ಕೆಟ್ಟ ಗುಣವನ್ನು ಬಿಟ್ಟು ಶಾಂತ ಮೂರ್ತಿಯಾಗಿದ್ದಾರೆ. ಅಂಥವರನ್ನು ನೀನು ಕೆಡಿಸಬಾರದು. ಕಾಮಧೇನುವಿನ ಮೇಲೆ ಬಲಾತ್ಕಾರವನ್ನು ನಡೆಸಬಾರದು. ಇದರಿಂದ ಸರ್ವನಾಶವಾದೀತು. ಆದ್ದರಿಂದ ಬಂದಂತೆ ಸಮಾಧಾನದಿಂದ ಹಿಂತೆರಳು ಅಂತ ಹೇಳ್ತಾ ಇದ್ದೀನಿ.
1: ಯಾರು ಹೆಣ್ಣು ಮಾತಾಡ್ತಾ ಇದ್ದಾಳೆ?
2: ಆ ಮುನಿಗಳ ಹೆಂಡತಿ.
1: ಓ ರೇಣುಕಾದೇವಿ!
2: ಹೌದು,
1: ಆಶ್ಚರ್ಯ, ಲೋಕ ಹಾಳಾಯ್ತ.
2: ಹೌದಪ್ಪ,
1: ಹೆಣ್ಣು ಮಕ್ಕಳಿಗೆ ಇಷ್ಟು ಅಧಿಕಾರವೇನಾ?
2: ನಿಜವಾಗ್ಲು.
1: ನಾನಿಲ್ಲಿ ಜಮದಗ್ನಿಯಲ್ಲಿ ವಾದಿಸ್ತಾ ಇದ್ದೇನೆ. ನನ್ನ ಮಾತುಗಳಿಗೆ ಉತ್ತರ ಜಮದಗ್ನಿಯ ಕೊಡ್ತಾ ಇದ್ದಾನೆ. ಆ ಮಧ್ಯದಲ್ಲಿ ಹೆಣ್ಣುಗಳ ಪ್ರವೇಶ ಅಂದ್ರೆ ಅಧಿಕ ಪ್ರಸಂಗಿಣಿ ಎಂಬುದಕ್ಕೆ ಸಂಶಯವೇ ಇಲ್ಲ. ಹೌದಲ್ಲ, ಗಂಡನಿಂದ ಮೀರಿದ ಹೆಣ್ಣು ಮನೆಗೆ ಭೂಷಣವೇನಾ?
2: ಅಲ್ಲಪ್ಪ,
1: ಏನಾಡ್ತಾ ಇದ್ದಾಳೆ ಅವಳು? ವಿಪ್ರದ್ವೇಷ ಕುಲನಾಶಕ್ಕೆ ಕಾರಣವಾದೀತು.
2: ಗಂಡ ಕೋಪ ಬಿಟ್ಟಿದ್ದಾರಂತೆ.
1: ಇವಳ ಮಾತನ್ನು ಕೇಳಿ ಹೆದರಿ ಕಾಮಧೇನುವನ್ನು ನಾವು ಬಿಟ್ಟು ಹೋಗ್ತೇವೆ ಅಂತ ಯೋಚನೆ ಇರಬಹುದು.
2: ಗಂಡ ಕೋಪ ಬಿಟ್ಟರೆ ಹೆಂಡತಿಗೆ ಒಳ್ಳೆದಾಯ್ತು.
1: ಕಾಮಧೇನುವಿನ ವಿಷಯದಲ್ಲಿ ಯಾವುದೇ ಗಂಡಾಂತರಗಳು ಬರಲಿ,
2: ಅಷ್ಟೇ
1: ಇದಿರಿಸುವಂತಹ ಯೋಗ್ಯತೆ ಈ ಚಕ್ರೇಶ್ವರನಾದಂತಹ ಕಾರ್ತಿವೀಯನಿಗೆ ಉಂಟು ಇಲ್ವಾ ಹೇಳೋ?
2: ಉಂಟು.
1: ಮತ್ತೇನು ನೋಡ್ತಾ ಇದ್ದೀರಿ?

0: ಪರಮೇಶ್ವರ. ಉಗ್ರಮುನಿ ಎಂದು ಪ್ರಸಿದ್ಧನಾದಂತಹ ನಾನು ಶಾಂತಮುನಿಯಾಗಿ ಮಾರ್ಪಟ್ಟೆ. ರೇಣುಕೆಯಿಂದ ನಡೆದಂತಹ ಪ್ರಮಾದಕ್ಕಾಗಿ ಸಿಟ್ಟುಕೊಂಡ ನಾನು ಅವಳ ತಲೆ ಕಡಿಸಿದ ಹೊತ್ತಿಯೇ ನನ್ನ ಮನಸ್ಸಿನಲ್ಲೇ ಮೂಡಿತ್ತೊಂದು ಭಾವ. ಅತಿಯಾದ ಸಿಟ್ಟು ಋಷಿಗಳಿಗೆ ಭೂಷಣ ಅಲ್ಲ. ಈಗ ನನಗೆ ಗೊತ್ತಾಗ್ತದೆ, ಅತಿಯಾದ ಸಿಟ್ಟು ಭೂಷಣ ಅಲ್ಲ, ಮಿತಿಯಲ್ಲಿ ಸಿಟ್ಟು ಇಲ್ಲದೇ ಇದ್ದರೂ ಭೂಷಣ ಅಲ್ಲ. ನನ್ನ ಹಿಂದಿನ ಸ್ಥಿತಿಯಾದರೆ ಕಾರ್ತವೀರ್ಯ ಧೇನುವನ್ನು ಕೊಂಡು ಹೋಗುವುದು ಬಿಡಲಿ, ಧೇನುವಿನ ಸಮೀಪಕ್ಕೆ ಹೋದರೂ ಶಾಪ ಕೊಟ್ಟು ಬಿಡುತ್ತಿದ್ದೆ, ಸುಟ್ಟು ಬೂದಿ ಮಾಡುತ್ತಿದ್ದೆ. ಈಗ ಮನಸ್ಥಿತಿಯೇ ನಿರ್ಮಾಣವಾಗ್ತಾ ಇಲ್ಲ. ಸಿಟ್ಟು ಬಿಟ್ಟು ಕೆಟ್ಟನೆ, ಸಿಟ್ಟಿಲ್ಲದೇ ಇದ್ದದ್ರ ಪರಿಣಾಮ ನನ್ನಲ್ಲಿ ದೌರ್ಬಲ್ಯವನ್ನೇ ಅವನು ಕಂಡನೆ. ದೇವತೆಗಳು ಕೊಟ್ಟ ಗೋವನ್ನು ಕಾಪಾಡುವುದಕ್ಕೆ ಯೋಗ್ಯತೆ ಇಲ್ಲದೇ ಇದ್ದಂತಹ ಒಬ್ಬ ಸಾಮಾನ್ಯ ಋಷಿ ನಾನಾದನೆ. ನನ್ನವು ದೇವತೆಗಳಿಗೂ ತಪ್ಪಿದ ಹಾಗಾಯಿತು, ನನ್ನ ಆಶ್ರಮಕ್ಕೂ ಅನ್ಯಾಯವನ್ನು ಮಾಡಿದ ಹಾಗಾಯಿತು. 10,000 ಶಿಷ್ಯರಿಗೆ ಅಶನ ವಸನಗಳನ್ನು ಕೊಟ್ಟು ಕಾಪಾಡುವಂತಹ ಯೋಗ್ಯತೆ ಧೇನುವಿನಿಂದ ನನಗೆ ಬಂದಿತ್ತು. ನಾನು ಕುಲಪತಿಯಾದೆ. ಈಗ ಬಲವಿಲ್ಲದ, ಯೋಗ್ಯತೆ ಇಲ್ಲದ, ಮಾತೆ ಧೇನುವಿನ ಅನುಗ್ರಹ ಇಲ್ಲದ ದುರ್ಬಲ ಮುನಿಯಾದೆ. ಏನು ಮಾಡಲಿ? ಅಯ್ಯೋ, ಏನು ಗತಿ ಬಂತು, ಏನು ಗತಿ
1: ಬಂತು! ಭೂತನಾತ್ಮಜನ ಬೀಳ್ಕೊಂಡು ಬರ ತಾತ ಮಾತೆಯರ ನೀಕ್ಷಿಪ ತವ ಕದಿಂ ಬಂದು ಜನಕನಂಗ್ರಿಯಲ್ಲಿ ಮಡಿದು
2: ಜನಕ ಮೊದಲಾಗಿ ನಿಮ್ಮ ಪವಿತ್ರವಾದ ಪಾದಗಳಿಗೆ ಶಿರಬಾಗಿದೆ ತಂದೆ.
0: ರಾಮ,
2: ಸಂತೋಷದಿಂದಿರ್ಬೇಕಂತ ನೀವು ನೆಲಲೋಟಕರಾಗಿದ್ದೀರಾ.
0: ಬಂದೆಯಾ?
2: ಯಾಕಪ್ಪ ಚಿಂತೆ
0: ಕುಮಾರ?
2: ಯಾಕೆ ಈ ವ್ಯಥೆ?
0: ಆಶ್ರಮದ ಸ್ಥಿತಿ ಬದಲಾಗಿದೆಯಪ್ಪ. ನಿನ್ನಪ್ಪನ ಕಥೆ ವ್ಯಥೆಯಲ್ಲಿ ಪರ್ಯವಸಾನ ಹೊಂದಿದೆ.
2: ನಿಮಗೂ ವ್ಯಥೆ?
0: ಮಹಿಷ್ಮತಿ ಅರಸನಾದಂತಹ ಕಾರ್ತವೀರ್ಯ ಅರ್ಜುನ ಮೃಗವಿಕಾರಕ್ಕಾಗಿ ಬಂದವನು. ನಮ್ಮ ಆತಿಥ್ಯವನ್ನು ಸ್ವೀಕರಿಸುವುದಕ್ಕೆ ಮನಸ್ಸು ಮಾಡಿದ. ಉಂಡಂತಹ ಅವನು ಈ ಊಟದ ವ್ಯವಸ್ಥೆ ಯಾರಿಂದಾಯಿತು ಅಂತ ಪ್ರಶ್ನೆ ಮಾಡಿದಾಗ ಶಬಲಾದೇವಿಯ ಅನುಗ್ರಹ ಅಂತ ನಾನು ತಿಳಿಸಿದೆ. ಮಗನೇ, ಆ ಮಾತನ್ನು ಕೇಳಿದಂತಹ ರಾಜ ಶಬಲೆಯನ್ನು ವಶಪಡಿಸಿಕೊಳ್ಳುವುದಕ್ಕೆ ಆಸೆ ಪಟ್ಟ. ನಾನಾಕೆಯ ಮೇಲೆ ನನ್ನ ಅಧಿಕಾರ ಇಲ್ಲ, ಅವಳು ದೇವತೆಗಳು ಕೊಟ್ಟ ಪ್ರಸಾದ, ನೀನು ಬಯಸಬಾರದು ಎಂದು ನೀತಿಯ ಮಾತುಗಳನ್ನು ಹೇಳಿದೆ. ಎಷ್ಟು ಹೇಳಿದರೂ ಕೇಳಲಿಲ್ಲ ಮಗನೇ. ಆತ ಧೇನುವನ್ನು ಬಲಾತ್ಕಾರವಾಗಿ ಎಳೆದುಕೊಂಡು ಹೋಗಿಯೇ ಬಿಟ್ಟ.
2: ಧರ್ಮವನ್ನು ಉಳಿಸಬೇಕಂತ ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದಂತ ಕಾರ್ತಿವೀರ ಧರ್ಮದ ತಾಂಡವನ್ನು ಆಡೋದಕ್ಕೆ ಪ್ರಯತ್ನಿಸಿದನೆ.
0: ಹೌದು,
2: ಅವರಿಗೆ ಸರಿಯಾದ ಶಿಕ್ಷೆಯನ್ನು ಕೊಡೋದಕ್ಕೆ ಬೇಕಾಗಿ ನಾನೇ ಹೋಗ್ತೇನಪ್ಪ. ತುಂಬ ಹೃದಯದಿಂದ ಒಪ್ಪಿಗೆಯನ್ನು ನನಗೆ ಕೊಡಿ, ನಾನು ಹೊರಡ್ತೇನೆ.
0: ನಾನು ಸಿಟ್ಟು ಬಿಟ್ಟದ್ದು ಹೊರತು ನೀನು ಸಿಟ್ಟು ಬಿಟ್ಟಿಲ್ಲ, ನನಗೆ ಗೊತ್ತುಂಟು. ಅಪ್ಪನಿಗೆ ಸಿಟ್ಟಿಲ್ಲದೇ ಇದ್ರೆ ಏನು, ಮಗನಿಗುಂಟಲ್ಲ. ಆದ್ರೆ ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಡಬೇಡ, ಅವನಿಗೆ ವಿವೇಕವನ್ನು ಹೇಳು. ಯಾವ ಮಾತು ನಡೆಯಲಿಲ್ಲ ಅಂದ್ರೆ ಮತ್ತೆ ನೀನೇನು ಮಾಡಬೇಕು ಅದನ್ನು ಮಾಡು. ಶ್ರೇಯೋಸ್ತು.
2: ಹೋಗ್ತೇನೆ. ಅಪ್ಪನಿಂದ ಒಪ್ಪಿಗೆ ಬರಲಾಯ್ತು,
1: ನಡೀತೇನೆ. ಯಾರು ಬಂದ? ಭಾರ್ಗವ ರಾಮನು ಯುದ್ಧಕ್ಕಾಗಿ ನಮ್ಮಲ್ಲಿಗೆ ಬಂದರೆ ಬರಲಿ, ಭಾರ್ಗವ ರಾಮನು ಇಲ್ಲಿ ಬರಲೇಬೇಕೆಂದು ಇಚ್ಛಿಸಿದ ನಾನು ಸಬಲಾದೇವಿಯನ್ನು ಇಲ್ಲಿ ತಂದದ್ದು ಆಗಿಯೇ. ಬ್ರಹ್ಮದ್ವೇಷದಿಂದಲೇ ನನ್ನ ಕುಲನಾಶ ಎಂಬುದನ್ನು ದತ್ತಾತ್ರೇಯ ಮೂಲಕವಾಗಿ ನಾನು ಮೊದಲೇ ಅರ್ಥ ಮಾಡಿಕೊಂಡಿದ್ದರೂ ನಂದಿನಿಯ ಮೇಲೆ ಕೈ ಮಾಡುವುದಕ್ಕೆ ಕಾರಣ ಏನು? ಬೇರೆ ಯಾವ ಉದ್ದೇಶವೂ ಅಲ್ಲ, ನನ್ನ ಪೂರ್ವ ಜನ್ಮವು ಹೀಗಿದೆ. ಮಹಾವಿಷ್ಣುವಿನ ಕೈಯಲ್ಲಿ ರಾರಾಜಿಸುವ ಸುದರ್ಶನ ಆಯುಧವೇ ನಾನು. ಶತ್ರುಪ್ರಸೂದನ ಎಂಬವನ ಕೊಲೆ ಪ್ರಕರಣದಲ್ಲಿ ಮಹಾವಿಷ್ಣುವಿಗೆ ಸೋಲಾದಾಗ ಅವನ ಕೊಲೆಗಾಗಿ ನಾನೇ ಮುಂದೆ ಹೋಗಬೇಕಾಯಿತು, ನನ್ನ ಕೈಯಲ್ಲೇ ಅವನ ಕೊಲೆಯಾಗಬೇಕಾಯಿತು. ಆ ಕಾಲದಲ್ಲಿ ನಾನು ಗರ್ವಿತನಾದೆ. ಮಹಾವಿಷ್ಣುವಿನ ಬಲ ಏನು, ನನ್ನ ಯೋಗ್ಯತೆ ಏನು ಎಂದು ಅಹಂಕಾರಿಯಾದಾಗ ನನ್ನ ಅಭಿಪ್ರಾಯವನ್ನು ತಿಳಿದಂತ ಮಹಾವಿಷ್ಣು ನನ್ನ ಪಾಲಿಗೆ ಶಾಪವನ್ನು ಕೊಟ್ಟ. ಹೋಗು ಭೂಲೋಕದಲ್ಲಿ, ನೀನು ಮನುಷ್ಯನಾಗಿ ಹುಟ್ಟು, ನಾನು ಅವತಾರಿಯಾಗಿ ಬರ್ತೇನೆ. ನಿನ್ನ ನನ್ನ ತೋಳ್ಬಲ ಯೋಗ್ಯತೆಗಳು ಭೂಲೋಕದಲ್ಲಿ ಇತ್ಯರ್ಥವಾಗಲಿ, ಆಮೇಲೆ ವೈಕುಂಠಕ್ಕೆ ಬಾ. ಆ ಶಾಪ ಪ್ರಕಾರವಾಗಿ ಕೃತವೀರ್ಯ ರಾಕಾವತಿಯರ ಸುಖ ದಾಂಪತ್ಯದಲ್ಲಿ ಹುಟ್ಟಿದ ಚಕ್ರೇಶ್ವರ ಕಾರ್ತವೀರ್ಯ ಅರ್ಜುನ ನಾನು. ಈಗ ಮಹಾವಿಷ್ಣುವೇ ಅವತಾರಿಯಾಗಿ ಭಾರ್ಗವ ರಾಮನಾಗಿ ನಮ್ಮಲ್ಲಿಗೆ ಬಂದಿದ್ದಾನೆ ನನ್ನ ಕೊಲೆಗಾಗಿ. ಅಂದ್ರೆ ಸದ್ಯದಲ್ಲೇ ವೈಕುಂಠವನ್ನು ಸೇರುವಂತಹ ಒಂದು ಯೋಗ್ಯತೆ ನನಗೆ ಬರ್ತದೆ ಎಂಬುದಕ್ಕೆ ಯಾವ ಸಂದೇಹವೂ ಇಲ್ಲ. ಆಹಾ, ನನ್ನ ಭಾಗ್ಯ! ಆದರೆ ನನಗಾಗಿ ಹೋರಾಟ ಮಾಡಿದಂತಹ ಮಂತ್ರಿ ಮಂಡಲ ಅವರ ಸರ್ವನಾಶವಾಗಬೇಕು, ಅವರಿಗೆ ಸಾಯುಜ್ಯ ಪದವನ್ನು ಕೊಡಿಸಬೇಕು, ಆಮೇಲೆ ನಾನು ವೈಕುಂಠವನ್ನು ಸೇರಬೇಕು ಈ ನಿರ್ಣಯಕ್ಕೆ ಬಂದಿದ್ದೇನೆ. ನನ್ನ ಮುಖ್ಯಮಂತ್ರಿ ಎಲ್ಲಿ? ಶಂಕ್ರಜಿತು
3: ಪ್ರಭು,
1: ಹೀಗೆ ಬಾ.
3: ಏನ್ ಶಂಕ್ರಜಿತ್

0: ಮಹಾಪ್ರಭುಗಳೇ,
1: ನನ್ನ ದೇಹದ ಎಡಬಲದ ಭುಜಗಳ ಹಾಗೆ, ನನ್ನ ದೇಹದ ಕಣ್ಣುಗಳ ಹಾಗೆ 60,000 ವರ್ಷಗಳ ನನ್ನ ಆಳ್ವಿಕೆಯಲ್ಲಿ ನನ್ನ ಸಹಾಯಕರಾಗಿ ಹೋರಾಟ ಮಾಡಿದವರು ನೀವು. ಮೊನ್ನೆ ಮೊನ್ನೆಯಾಗಿ ಜಮದಗ್ನಿ ಆಶ್ರಮದಿಂದ ಕಾಮದೇವಿನ ಮಗಳಾದ ಸಬಲಾದೇವಿಯನ್ನು ಬಲತ್ಕಾರವಾಗಿ ಇಳತಂದವನ. ಇದನ್ನು ತಿಳಿದಂತಹ ಭಾರ್ಗವ ರಾಮ ಪರಶುಧರನಾಗಿ ನಮ್ಮಲ್ಲಿ ಹೋರಾಟದ ಸಿದ್ಧತೆಯಿಂದ ಬಂದಿದ್ದಾನಂತೆ. ಬಂದವ ಬ್ರಾಹ್ಮಣ ಹುಡುಗ, ಯುದ್ಧ ಮಾಡುವುದೇ, ಕಾಮದೇವನು ಒಪ್ಪಿಸುವುದೇ, ಏನೆಂಬುದು ಸಮಾಧಾನಕ್ಕಾಗಿ ನಿಮ್ಮ ಉತ್ತರ ಕೇಳ್ತಾ ಇದ್ದೇನೆ.

0: அரணே சூழ்ந்த ஏன் புரபாலகன் ஒருவனும் பரதலை நடைத்தன் திகனே நீ கருணி செல்ல மகா ஜயனும்
1: மகாபிரபோஜித்து பிராமணகுமாரனும் சமரக்கு வந்தான். ವಿಚಿತ್ರ ಘಟನೆ ಇದು. ಚಕ್ರವರ್ತಿಯನ್ನು ಯುದ್ಧಕ್ಕೆ ಕರೆಯುವುದು, ಒಬ್ಬ ಬ್ರಾಹ್ಮಣ ಹುಡುಗ ಧೇನುವನ್ನು ತಂದಾಗಲಿ, ಆ ಸುದ್ದಿ ತಿಳಿದಾಗಲಿ ನಿಮಗೆ ನಾನು ಹೇಳಿದ್ದೇನೆ, ದುಡುಕಿದ್ದು ಹೆಚ್ಚಾಯಿತು. ರಾಜನಾದವನು ಸಾಮ ಬಿಡಬಾರದಂತೆ. ಸಾಮವೆಂಬುದು ರಾಜನೀತಿಗೆ ತಾ ಮನೋಹರ ರೂಪು, ಬದುಕುವ ಭೂಮಿಪಾಲರ ಅನಂತ ವಿಭವಕ್ಕೆ ಬೀಜ ಮಂತ್ರವದು. ಸಾಮ ತಪ್ಪಿದ ಬಳಿಕ ನೀತಿ ವಿರಾಮವಾಗದೆ ಬಿಡದು. ದಂಡದ ಸೀಮೆ ಎಂಬ ಉಪಾಯದಲ್ಲಿ ಸಾಮಾನ್ಯ ತರ ಅಂತ. ಆದ್ರೆ ಏನು ಮಾಡು, ತಂದಾಗಿದೆ, ಮರ್ಯಾದೆ ಪ್ರಶ್ನೆ. ಇನ್ನು ಆದುದಾಗಲಿ ನಾವು ಸುಮ್ಮನಿದ್ದವರು. ಬ್ರಾಹ್ಮಣ ಬರಲಿ ಇನ್ಯಾರೇ ಬರಲಿ, ಯಾವ ಶಾಪವೋ ಯಾವ ಮಾತೋ ಅದಕ್ಕೆ ಬೆಲೆ ಕೊಡುವುದಲ್ಲ. ನಮ್ಮ ಮರ್ಯಾದೆ ಪ್ರಶ್ನೆ, ನೀವು ಹೋಗುವುದು ಬೇಡ. ನಮ್ಮಿಂದ ಆಗಿದ್ರೆ ನೀವು ಬನ್ನಿ.

0: ಕುರಕನು ಆಗುವುದು ಹರಿಹರಾಜರು ಅಳುಕುಮಾರಲ್ಲಿಗೆ ತರವಲ್ಲ ಬಂದು
1: ಕೈಯಲ್ಲಿ ಪರಶುವನ್ನು ಹಿಡಿದು
2: ಬೀಜ
1: ಸಮರಕ್ಕೆ ಬಂದವ ಬ್ರಾಹ್ಮಣ ಹುಡುಗನೇ. ಆಶ್ಚರ್ಯ,
2: ಯಾಕೆ
1: ಕಲಿಸುವುದು ಕಲಿಯುವುದು, ಹೋಮ ಮಾಡುವುದು ಹೋಮ ಮಾಡಿಸುವುದು, ದಾನ ಕೊಡುವುದು ದಾನ ಪಡೆಯುವುದು, ಈ ಷಟ್ಕರ್ಮ ಬ್ರಾಹ್ಮಣರಿಗೆ ಸೇರಿತ್ತು.
2: ನಿಜ,
1: ನಿನ್ನ ಕುಲಧರ್ಮವನ್ನು ಬಿಟ್ಟು ಕ್ಷತ್ರಿಯ ಧರ್ಮವನ್ನು ಅನುಸರಿಸಿ ಸಮರಕ್ಕೆ ಬಂದೆ ಅಲ್ಲ, ಯಾಕೆ ಬಂದೆ ನಾನೇ ಅರ್ಥ ಮಾಡಿದೆ. ನಿನ್ನ ಶನಿಯನ್ನು ತಂದದ್ದು ಈ ಶತ್ರು, ಇದನ್ನ ಕೈಯಲ್ಲಿ ಪ್ರಾಣ ಕಳ್ಕೊಳ್ಬೇಡ. ಜಾಗ್ರತೆ,
2: ತಪ್ಪಾಗಿ ತಿಳಿದುಕೊಂಡಿದ್ದೀಯಾ ನೀನು. ಧರ್ಮದಲ್ಲಿ ನಡೀಬೇಕಂತ ನೀವು ಆ ಧರ್ಮದ ತಾಂಡವನ್ನು ಆಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀರಾ. ನಿಮ್ಮ ನಾಶ ನನ್ನ ಕೈಯಲ್ಲೇ ಇದೆ ಅಂತೇಳಿ ಆದ್ರೆ ಅದನ್ನು ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ನೀನೋ ನಾನೋ ಯಾರು ಎಂಬುದನ್ನು ನನ್ನ ರಂಗ ತೀರ್ಮಾನ ಮಾಡಲಿ. ನಾನು
3: ಯಾರನ್ನು ಮಾರ್ಗವನ್ನು

0: ಕೆಳಗಿ ಬರಿದೆ ಕೆಟ್ಟೆ ಎಂದು ಜರೆದ ಅರಸನವನನು.
1: ಏನು
2: ನನ್ನ ಕಣ್ಣುಗಳನ್ನೇ ನಾನು ನಂಬದ ಹಾಗೆ ಆಗಿ ಹೋಯ್ತಲ್ಲ.
1: ಯಾಕೆ
2: ಬ್ರಾಹ್ಮಣ ಹುಡುಗ
1: ದರ್ಪೇನು
2: ಹಿಡಿಯಬೇಕಾದಂತ ಕೈಯಲ್ಲಿ ಪರಶುವನ್ನು ಧಾರಣೆ ಮಾಡಿದೀಯಾ ನೀನು?
1: ಹೌದು.
2: ಇಳೆಯ ವಯಸ್ಸಿನ ತರಳ ನೀನು ಮಿಂಚಿನ ಹೊಡೆದಂತೆ ನೇರವಾಗಿ ನಮ್ಮ ರಾಜಸ್ಥಾನವನ್ನು ಪ್ರವೇಶ ಮಾಡುವಲ್ಲಿವರೆಗೂ ಮುಂದೆ ಬಂದಿದ್ದೀಯ ಅಂದ್ರೆ ಅನರ್ಥ ಕಾಲದ ದೋಷ ಇದು. ಅಲ್ಲ, ನಿನ್ನ ಹುಡುಗ ಬುದ್ಧಿಯು ನನಗೆ ಅರ್ಥವಾಗುವುದಿಲ್ಲ.
1: ಓ,
2: ಕಾರ್ತಿವೀರ್ಯ ಅರ್ಜುನ ಭದ್ರವಾದಂತಹ ಈ ಆಳ್ವಿಕೆಯ ಒಳಗೆ ಬ್ರಾಹ್ಮಣರು ಎಷ್ಟು ಸೊಕ್ಕಿದ್ದಾರೆ ಅಂದ್ರೆ ಮತ್ತೆ ಕ್ಷತ್ರಿಯರಾದ ನಾವು ಹೇಗಿರ್ಬೇಕು? ಸರಿಯಾಗಿ ಯೋಚನೆ ಮಾಡು. ಯೋಚನಾ ಶಕ್ತಿ ನಿನಗೆ ಇರ್ಲಿಕ್ಕಿಲ್ಲ. ಆದ್ರಿಂದ ಹುಡುಗ, ನಿನಗೆ ಸಾರಿ ಹೇಳ್ತೇನೆ, ಸಮರ ಬೇಡ. ನಡೆಯಿಂದ ಇಲ್ಲಿಂದ
1: ನಾನು ಹುಡುಗನ ಎಂಬ ಕೀಳ್ಭಾವನೆ ಇದೆ. ಕಾರ್ತಿವೀರ ಹುಡುಗನಾದ್ರೆ ಏನಾಯ್ತು? ನಾನಿಡಿದಂತಹ ಪರಶುವಿಗೆ ಹುಡುಗತನವೇನೂ ಇಲ್ಲ. ಉದ್ದಟತನವನ್ನು ತೋರಿಸುವುದಕ್ಕೆ ನಾನು ಬಂದವನೇನೂ ಅಲ್ಲ. ನೀನು ತಪ್ಪಿದರದಿ ನಡೆದಿದ್ದೆಂಬುದನ್ನು ತಿಳಿದಂತಹ ನಾನು ನಿನ್ನನ್ನು ಸರಿದಾರಿಗೆ ತರುವುದಕ್ಕೆ ಬೇಕಾಗಿ, ಧರ್ಮವನ್ನು ಉಳಿಸುವುದಕ್ಕೆ ಬೇಕಾಗಿ, ಕ್ಷತ್ರಿಯ ಅಂತ ನೀನು ಗೋವುಗಳನ್ನು ಹಾಗೆ ಹೆಣ್ಣು ಮಕ್ಕಳನ್ನು ಬ್ರಾಹ್ಮಣರನ್ನು ಉಳಿಸುವುದಕ್ಕೆ ಪ್ರಯತ್ನ ಬರಬೇಕಾಗಿತ್ತು. ಅದನ್ನು ತಪ್ಪಿ ನಡೆದಿದ್ದೆಂಬುದನ್ನು ತಿಳಿದಂತಹ ನಾನು ನಿನ್ನನ್ನು ದಂಡಿಸುವುದಕ್ಕೆ ಬಂದದ್ದಲ್ಲ. ದೀನತೆಯಿಂದ ಕಾಮಧೇನುವನ್ನು ಕೇಳ್ತಾ ಇದ್ದೇನೆ. ಒಳ್ಳೆ ರೀತಿಯಲ್ಲಿ ಕಾಮಧೇನುವನ್ನು ಕೊಟ್ಟರೆ ನಿನಗೆ ಉಳಿಗಾಲವಿದೆ. ಎಲ್ಲಿಯಾದ್ರೂ ಅಧರ್ಮದಲ್ಲಿ ನಡೆಯುತ್ತಾ ಅಂತೇಳಿ ಆದ್ರೆ ನಿನಗೆ ವಿನಾಶ ಕಾಲ ವಿಪರೀತ ಬುದ್ಧಿ.
2: ಬಲತ್ಕಾರದಲ್ಲಿ ತಂದಂತಹ ದೇನುವನ್ನು ಸಾಮದಿಂದ ಒಪ್ಪಿಸುವುದಕ್ಕೆ ರಣಹೇಡಿಗಳು ನಾವಲ್ಲ.

0: ಮಹೇಶ್ಪತಿ ಬೆಟ್ಟಡದಲ್ಲಿದ್ದವರೆಲ್ಲರೂ ಭಯಗೊಂಡಿದ್ದಾರೆ. ಅವರಿಗೆಲ್ಲರಿಗೂ ಭರವಸೆಯ ಮಾತನ್ನು ಕೊಟ್ಟು ಶಬಲೆಯನ್ನು ಕರೆದುಕೊಂಡು ತನ್ನ ತಂದೆಯೆಡೆಗೆ ಹೋಗಬೇಕಾಗಿದೆ. ನಡೀತೆ ನೋಡೋಣ ಆಶ್ರಮದ ಬಳಿಗೆ. ಅಪ್ಪ
1: ಮಗನೇ ರಾಮ,
0: ಕಾರ್ತಿವೀರ ನೀವು ಬುದ್ಧಿಯ ಮಾತನ್ನು ಹೇಳಿದೆ. ಕೇಳುವಂತಹ ತಾಳ್ಮೆ ಅವನಿಗೆ ಇರಲಿಲ್ಲ. ಯುದ್ಧದ ಪರಿಣಾಮ ಅವನ ವಧೆಯಾಯಿತು. ಶಬಲೆಯನ್ನು ತಂದಿದ್ದೇನಪ್ಪ, ಮುಂದೆ ಏನು ದಾರಿ ಎಂಬುದನ್ನು ನೀವು ತೋರಿಸಬೇಕು.
1: ಬ್ರಾಹ್ಮಣರನ್ನು ರಕ್ಷಿಸಬೇಕಾದಂತಹ ಕ್ಷತ್ರಿಯರು ದುಷ್ಟರಾಗಿ ಭೂಭಾರಕರಾದಾಗ ಬ್ರಾಹ್ಮಣರೇ ಕೈಯಲ್ಲಿ ಕತ್ತಿ ಹಿಡಿಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತಾಯ್ತು.
0: ಹೌದಪ್ಪ
1: ಮಗನೇ.
0: ಅಪ್ಪ
1: ಕಳೆದು ಹೋದದ್ದಕ್ಕಾಗಿ ವ್ಯಥೆ ಬೇಡ. ಜೀವನವನ್ನು ಪೂಜೆ ಮಾಡಿ ನಿತ್ಯ ವಿಧಿಗಳನ್ನು ಪೂರೈಸಿ ಮುಂದಿನ ಕಾರ್ಯಕ್ರಮಗಳು ಯಥಾಕ್ರಮವಾಗಿ ನಡೆಯುವುದಕ್ಕೆ ಆ ದೇವತೆಗಳ ಪ್ರಾರ್ಥನೆಯನ್ನು ಮಾಡೋಣ. ಅಮಂಗಳ ನಿವಾರಣೆಗಾಗಿ ಸರ್ವಶಕ್ತನಾದಂತಹ ಪರಮೇಶ್ವರನಲ್ಲಿ ಪ್ರಾರ್ಥನೆ ಮಾಡೋಣ.

0: ಇದುವರೆಗೂ ಕೇಳಿದಿರಿ ಯಕ್ಷಗಾನ ಗದಾಪರ್ವ. ಭಾಗವತರು ಶ್ರೀ ಕಡತೂಕ ಮಂಜುನಾಥ ಭಾಗವತ್, ಮೃದಂಗ ಶ್ರೀ ಗಣಪತಿ ಭಾಗವತ್. ಇದೀಗ ಎಂದಿನಂತೆ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
2: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
3: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
2: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನಸ್ಸಿಗೇನೋ ಒಂಥರ ನೆಮ್ಮದಿ.
4: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಬಯಲಾಟವನ್ನು ಕೇಳಲಿದ್ದೀರಿ.

ನನ್ನ ಪ್ರಿಯ ಭಕ್ತಳಾದ ಮಲ್ಲಮ್ಮನು ಧ್ಯಾನಾಸಕ್ತಳಾಗಿ ನನ್ನನ್ನೇ ಶೋಧ ಮಾಡುತ್ತಾ ಕಲ್ಲು ಮುಳ್ಳಿನ ಪರಿವೆಯಲ್ಲದೆ ಅರಣ್ಯದಲ್ಲಿ ಅರಿಯುತ್ತಲಿದ್ದಾಳೆ. ಆದರೆ ಕಾಲುಗಳಿಂದ ರಕ್ತವು ಹೊರಸೂಸುತ್ತಿದ್ದರೂ ಅದರ ಕಡೆಗೆ ಆ ತಾಯಿ ಗಮನವನ್ನೇ ಮಾಡಿರುವುದಿಲ್ಲ. ಧನ್ಯ ಧನ್ಯ ನನ್ನ ಶರಣ ಶರಣೆಯರೇ, ನೀವೇ ಧನ್ಯರು. ಆಗಲಿ, ನಾನೀಗ ಈ ಜಂಗಮ ರೂಪವನ್ನು ಧರಿಸಿಕೊಂಡು ಆ ತಾಯಿ ದನದ ಪಟ್ಟಿಗೆಲಿ ವಾಸ ಮಾಡುವೆನು. ಅಂದರೆ ಅವಳು ಮಾಡುವಂಥ ಸತ್ಕಾರಕ್ಕೆ ಒಳ್ಳೆ ಅನುಕೂಲವಾಗುವುದು.

0: ನಾನು ಓರ್ವ ಜಂಗಮನು, ಹಸಿವಿಯಾಗಿದೆಯಮ್ಮ, ನನಗೆ ಸ್ವಲ್ಪ ಕವಳವನ್ನು ಕೊಟ್ಟು ಕಾಪಾಡು ತಾಯಿ.
1: ಶಿವಶಿವ, ಈ ವೃದ್ಧ ಜಂಗಮನು ಹಸಿದು ಕಳವಳಿಸುತ್ತಿರುವನಲ್ಲ. ಆ ಮಲ್ಲಿಕಾರ್ಜುನನೇ ಈ ಜಂಗಮನ ವೇಷವನ್ನು ಧರಿಸಿಕೊಂಡು ಇಲ್ಲಿಗೆ ಬಂದಿರಬಹುದೇನು? ಹೌದು ಅಯ್ಯ. ತಂದೆ,
0: ತಾಯಿ,
1: ಸ್ವಾಮಿ,
0: ನನ್ನಮ್ಮ ನನಗೆ ಮಂಗಲವಾಗಲಿ ಮಗಳೇ. ನೀನೋರ್ವಳೆ ಈ ಕಾನನದಲ್ಲಿ ಅಲಿಯುತ್ತಿರಲೇನು ಕಾರಣ? ನೀನು ಯಾರಮ್ಮ?
1: ತಂದೆ, ಇಲ್ಲಿಗೆ ಒಂದು ಸ್ವಲ್ಪ ಸಮೀಪದೊಳಗೆ ಸಿದ್ದಾಪುರ ಅಂತ ಒಂದು ಗ್ರಾಮ ಇದೆ. ಅಲ್ಲಿ ಹೇಮರೆಡ್ಡಿ ಎಂಬ ಸದ್ಗೃಹಸ್ಥನಿದ್ದಾನೆ. ಅವರ ಸೊಸೆ ನಾನು. ದನಗಳನ್ನು ಕಾಯುವುದಕ್ಕಾಗಿ ಅತ್ತೆಯವರ ಅಪ್ಪಣೆಯಂತೆ ಇಲ್ಲಿಗೆ ಬಂದಿರುವೆನೆ ಸ್ವಾಮಿ. ಬಹುತರವಾಗಿ ನನ್ನ ವಾಸ ಇಲ್ಲಿಂದ ಒಂದು ಸ್ವಲ್ಪ ಸಮೀಪದೊಳಗೆ ಆಗುವುದು. ಮನೆಯಿಂದ ಯಾವಾಗಲಾದರೊಮ್ಮೆ ರೊಟ್ಟಿ ಹಾಗೂ ಅಂಬಲಿಯನ್ನು ಅವರು ನನಗೆ ಇಲ್ಲಿಗೆ ಕಳಿಸಿಕೊಡುತ್ತಿದ್ದಾರೆ. ಅದನ್ನೇ ಆ ಪರಮಾತ್ಮನಿಗೆ ಅರ್ಪಿಸಿ ಆ ಪ್ರಸಾದದಿಂದ ಜೀವಿಸಿಕೊಂಡಿರುವೆನು. ಲಿಂಗ ಜಂಗಮರ ಸೇವೆಯಲ್ಲಿ ನನಗೆ ಆಸಕ್ತಿ ಬಹಳ. ಆದರೆ ಆ ಸೇವೆ ಅದು ಇಲ್ಲಿ ನನಗೆ ದೊರಕುವುದಿಲ್ಲವಲ್ಲ ಅಂತ ಚಿಂತೆಯಾಗುತ್ತಿದೆಯಪ್ಪ.
0: ನನ್ನಮ್ಮ,
1: ತಂದೆ,
0: ನೀನೇನು ಚಿಂತಿಸಬೇಡ ತಾಯಿ.
1: ಯಾಕೆ ಸ್ವಾಮಿ?
0: ಅದು ಅಲ್ಲಿ ನೋಡಮ್ಮ, ಆ ಕಾಣುವ ಬೆಟ್ಟದ ಮೇಲೆ ಒಂದು ಶಿವಲಿಂಗವಿದೆ ತಾಯಿ. ಅವನಿಗೆ ಮಲ್ಲಯ್ಯನೆಂದು ಕರೆಯುತ್ತಾರೆ.
1: ನಿಜ ಸ್ವಾಮಿ.
0: ಆ ಬೆಟ್ಟದ ಅಡಿಯಲ್ಲಿಯೇ ಪಾತಾಳ ಗಂಗೆ ಇರುವಳು.
1: ಹೌದು.
0: ನೀರು ಸಮೃದ್ಧಿಯಾಗಿದೆ. ಸ್ನಾನ ಪಾನಾದಿಗಳನ್ನು ಮಾಡಲಿಕ್ಕೆ ಬಲು ಯೋಗ್ಯವಾಗಿದೆಯಮ್ಮ ಅಲ್ಲಿ.
1: ಹೌದಪ್ಪ.
0: ಆದ್ದರಿಂದ ನೀನೀಗ ಅಲ್ಲಿಗೆ ಹೋಗಮ್ಮ.
1: ಆಗಲಿ ಸ್ವಾಮಿ.
0: ಅಂದ್ರೆ ನಿನ್ನ ವ್ರತೋಪಾಸನೆಗೆ ಒಳ್ಳೆ ಅನುಕೂಲವಾಗ್ತಾ ಇದೆ.
1: ತಂದೆ, ನನಗೆ ಒಳ್ಳೆಯ ಸ್ಥಳವನ್ನೇ ತೋರಿಸಿದೆಯಲ್ಲ ನನ್ನಪ್ಪ. ಅಪ್ಪ, ಈಗ ನೀನು ಮೊದಲು ಈ ಅಂಬಲಿಯನ್ನ ಸೇವಿಸಿಕೊಂಡು ತೃಪ್ತನಾಗು ಸ್ವಾಮಿ.
0: ನಿನ್ನ ಇಚ್ಛೆಯಂತೆ ಆಗಲಿ ತಾಯಿ.
1: ದೇವ, ಭಕ್ತರಿಂದ ಪಂಚಾಮೃತವನ್ನೇ ಸೇವಿಸುತ್ತಿರುವ ನಿಮಗೆ ಬಡವಿಯಾದ ನಾನು ಈಗ ರೊಟ್ಟಿ ಹಾಗೂ ಅಂಬಲಿಯನ್ನ ನಿಮಗೆ ನೀಡಬೇಕಾಯಿತಲ್ಲ ತಂದೆ. ಇದು ಇದು ನಿಮಗೆ ರುಚಿ ಹತ್ತಬಹುದೇನು ಸ್ವಾಮಿ? ಇಲ್ಲ ಇಲ್ಲ ಇಲ್ಲ.
0: ಅದು ಏನೇ ಇರಲಿ ತಾಯಿ, ನನಗೆ ಮಾತ್ರ ಬಹಳ ಹಸಿವಿಯಾಗಿದೆಯಮ್ಮ. ಕೊಡಮ್ಮ ತಾಯಿ.
1: ತೆಗೆದುಕೋ ಅಪ್ಪ, ತೆಗೆದುಕೋ.
0: ಇದು ಹಳಸಿದ ಅಂಬಲೆಯೇ ಅಲ್ಲ, ಅಮೃತವು ಮಹಾಸಾಧಿ ಮಲ್ಲಮ್ಮನ ಹಸ್ತಸ್ಪರ್ಶದಿಂದ ಕ್ಷೀರವಾಗಿರುವುದು.

0: ಭಕ್ತ ಶಿರೋಮಣಿಯಾದ ಮಲ್ಲಮ್ಮ ನಿನಗೆ ಮಂಗಲವಾಗಲಿ.
1: ತಂದೆ, ಏನಿದು? ಸ್ವಾಮಿಯು ಅವನು ಮಾಯವಾದನಲ್ಲ, ಅವನು ಮಲ್ಲಿಕಾರ್ಜುನ ಆಗಿರಬಹುದೇನು? ಆ ಹೌದು, ನಿಸ್ಸಂದೇಹವಾಗಿಯೂ ಅವನೇ. ದೇವ, ಬಡವಿಯಾದ ನಾನು ಅಂಬಲಿ ಹಾಗೂ ರೊಟ್ಟಿಯನ್ನ ನೀಡಿದನಲ್ಲ, ನನ್ನ ಎಲ್ಲ ಅಪರಾಧಗಳನ್ನ ಕ್ಷಮಿಸಿಬಿಡು ತಂದೆ, ಕ್ಷಮಿಸು.

0: ದೇವ, ಈ ದೀನಳ ವಿಷಯದಲ್ಲಿ ನಿನಗೆ ಕರುಣೆ ಇಲ್ಲವೇನು ಸ್ವಾಮಿ? ಈ ಭಕ್ತರ ಅಪರಾಧವನ್ನು ನೀನು ಕ್ಷಮಿಸುವುದಿಲ್ಲವೇನು ತಂದೆ? ನೀನು ಕ್ಷಮಿಸದೇ ಇದ್ದಲ್ಲಿ ಈ ಶಿಲಾಮಯ ಲಿಂಗ ಮೂರ್ತಿಗೆ ತಲೆಯನ್ನಪ್ಪಳಿಸಿ ಪ್ರಾಣವನ್ನೇ ಕೊಡುವೆನು. ಜೈ ಮಲ್ಲಿಕಾರ್ಜುನ.
1: ತಡೆ ಮಲ್ಲಮ್ಮ, ನನ್ನಮ್ಮ ನಿನಗೆ ಜನ್ಮ ಕೊಟ್ಟಂತಹ ನಿನ್ನ ತಾಯಿ ತಂದೆಗಳನ್ನು ಉದ್ಧರಿಸಿದೆ, ಅಲ್ಲದೆ ನಿನ್ನ ಅತ್ತೆಯ ಮನಿತ ಉನ್ನತಾವಸ್ಥೆಗೆ ತಲುಪಿಸಿದೆ. ಅಳಬೇಡ ತಾಯಿ, ಶಾಂತಳಾಗಮ್ಮ, ಮಗಳೇ ಶಾಂತಳಾಗಮ್ಮ.
0: ದೇವ, ಯಾವಾಗಲೂ ನೀನು ನನ್ನ ಬಳಿಯಲ್ಲೇ ಇದ್ದರೂ ಕೂಡ ನಿನ್ನನ್ನು ತಿಳಿಯಲಾರದೆ ನಾನು ಮೂಢಳಾಗಿ ಇದ್ದೇನಲ್ಲ. ನನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸು ತಂದೆ, ಕ್ಷಮಿಸು ಸ್ವಾಮಿ.
1: ನನ್ನಮ್ಮ, ನಿನಗಾವಿಚ್ಛವು ಕೇಳಿಕೋ ತಾಯಿ, ಕೇಳಿಕೋ ಅಮ್ಮ.
0: ದೇವ, ನನಗೆ ಈ ಸಂಸಾರ ಜಂಜಡುವುದು ಸಾಕಾಯಿತು ತಂದೆ. ಇನ್ನು ಮೇಲೆ ತಂದೆ ನನಗೆ ಮುಕ್ತಿಯನ್ನೇ ದಯಪಾಲಿಸು ಸ್ವಾಮಿ.
1: ನನ್ನಮ್ಮ, ನಿನಗೆ ಸಂಸಾರವು ಸಾಕಾಯಿತೆ?
0: ಹೌದು ಸ್ವಾಮಿ.
1: ಹುಚ್ಚಮ್ಮ, ಮಾನವ ಪ್ರಾಣಿ ಹುಟ್ಟಿ ಬಂದ ಮೇಲೆ ತನಗೆ ಬಂದ ಕಷ್ಟವನ್ನು ಅನುಭವಿಸಲೇಬೇಕು.
0: ಓ

0: ಧರ್ಮಪರಾಯಣದಲ್ಲಿ ಕೋರಾನ್ನ ಭಿಕ್ಷಾ, ಭಿಕ್ಷಾ ಭವತಿ ಭಿಕ್ಷಾಂ ದೇಹಿ.
1: ತಂಗಿ, ಹೊರಗೆ ಯಾವನೋ ಒಬ್ಬ ಕೂಗಿದ ನೋಡು.
2: ಮತ್ತಾವ ಬಂದ? ಊರು ಬಿಟ್ಟರು ಸೋಮಾರ್ ಬಿಡವಲ್ಲ ನೋಡು ಅಕ್ಕ. ಇವನಪ್ಪ ಜಂಗಮಯ್ಯ.
1: ಯಾಕೋ ಜಂಗಮಯ್ಯ, ಏತಕ್ಕಾಗಿ ಬಂದಿರುವಿ?
0: ನನ್ನಮ್ಮ, ನಾನು ಭಿಕ್ಷೆಗಾಗಿ ಬಂದಿರುವೆ ತಾಯಿ. ಆದ್ದರಿಂದ ಯಾವ ಬಗೆಯ ಭಿಕ್ಷೆಯಾದರೂ ಸರಿಯೇ. ಹಸಿ ಹಿಟ್ಟು, ಕಾಳು ಇಲ್ಲವೇ ಬೇಸಿದ ಕಜ್ಜಾಯ? ನನ್ನಮ್ಮ, ನನಗೆ ಬಹಳ ಹಸಿವಿಯಾಗಿದೆ. ಆದ್ದರಿಂದ ಒಂದು ತುತ್ತು ನೀಡಿ ಕಳಿಸಿರಮ್ಮ.
2: ಏ ಅಯ್ಯ, ಊರೆಲ್ಲ ಹಾಳಾಗಿ ಹೋಗಿದೆಯೇನು? ತಿರುಗಿ ಮುರುಗಿ ನಮ್ಮ ಮನೆಗೆ ಗಂಟು ಬಿದ್ದಿವೆ ಅಲ್ಲ ಅಕ್ಕ. ಆ ಮಲ್ಲಿಯು ಧರ್ಮ ಧರ್ಮ ಅಂತ ಹಾಕಿ ಸವಿಗರಿಸಿ ಬಿಟ್ಟಿದ್ದಾಳೆ. ಏ ಅಯ್ಯಪ್ಪ, ಆ ಮಲ್ಲಿಯು ಈಗ ಇಲ್ಲಯ್ಯಪ್ಪ.
0: ಅಲ್ಲವಮ್ಮ, ನಿಮ್ಮಿಂದ ಆ ನನ್ನ ತಾಯಿಗೆ ತೊಂದರೆಯಾಗಿಲ್ಲವಷ್ಟೇ.
1: ಅವಳಿಗೆ ತೊಂದರೆ ಕೊಡಲು ನಮಗೇನು ಕಾರಣ? ಅವಳು ಪರರ ಮನೆಯಿಂದ ಬಂದವಳು, ನಾವು ಬಂದವರು.
0: ಹೌದಮ್ಮ, ಇದು ನಿಜವಾದ ಮಾತಮ್ಮ.
1: ಸಮಾನ ಸುಖ ದುಃಖದಲ್ಲಿ ಸಮಭಾಗಿಯಾಗಿರುವ ಭಾಗಿಗಳು.
0: ನನ್ನ ಪ್ರಿಯ ಭಕ್ತಳಾದ ಮಲ್ಲಮ್ಮನ ಯೋಗ್ಯತೆಯನ್ನು ಈ ಕಾಕು ಜಾತಿಯ ಕುಣ್ಯಗಳೆಂತರಿವವು. ಒಂದೆವು ಶಾಪನುಚ್ಚರಿಸಿದ ಮಾತ್ರಕ್ಕೆ ಹುರುಪಳಿಸಿ ಹೋಗುವವು. ನಿಂದಕರು ನೆರೆಯಲ್ಲಿದ್ದರೇನೆ ಸಜ್ಜನರ ಪ್ರಭಾವ ಎದ್ದು ಕಾಣುವುದು.
3: ಈ ಮುದುವನಾರು
2: ಅತ್ತೆಯವರೇ, ಇವನಪ್ಪ ಜಂಗಮಯ್ಯ. ನನಗೆ ರೊಟ್ಟಿ ಹಾಕ್ರಿ, ಅನ್ನ ಹಾಕ್ರಿ ಅಂತ ರಿಪರಿಪೆ ಹಚ್ಚಿಬಿಟ್ಟಾನ. ಏನು ಹೇಳಿದ್ರು ಕೇಳವಲ್ಲ, ಮುಂದಿನ ಮನೆಗೆ ಹೋಗವಲ್ಲ.
3: ಜಂಗವನೋ ಗಂಟು ನುಂಗವನೋ? ಅಯ್ಯ, ಸರಕ್ನೆ ಬರೋದು ಕೋರಾನ್ನ ಭಿಕ್ಷ ನಿಲ್ಲುವುದು. ತಂಗಿ ನಾಗಮ್ಮ, ಬಸಮ್ಮ,
2: ಅತ್ತೆ,
3: ಈ 500 ಬಳ ಹಚ್ಚಿದಂತೆ ಕಾಣುವುದು. ಇವನು ಚೆನ್ನಾಗಿ ಊಟ ಮಾಡಿಸಿಬಿಡ್ರಿ.
1: ಆಗ್ಲಿ ಅತ್ತೆಯವರೇ, ನೀವು ಹೊರಗೆ ಹೋಗಿ ನೋಡ್ತಾ ಇರ್ರಿ.
3: ಆಗ್ಲಿ ಆಗ್ಲಿ
2: ಸ್ವಾಮಿ.
0: ಅಮ್ಮ.
2: ಸ್ವಾಮಿಗಳೇ.
0: ಯಾಕಮ್ಮ ತಾಯಿ,
2: ತಾವು ಬಹಳ ಹಸಿದಂತೆ ಕಾಣುತ್ತದೆ.
0: ಹೌದಮ್ಮ, ಅದಕ್ಕೆ ಪ್ರತಿಯಾಗಿ ಮತ್ತೆ ನೀವೇನ್ ಮಾಡ್ತಾ ಇದ್ದೀರಮ್ಮ?
1: ನಾವು ಊಟ ಮಾಡಿಸ್ಬೇಕಿತ್ತವಯ್ಯಪ್ಪ.
0: ಇದು ಹೊಸ್ತಾಯ್ತಲ್ಲವಮ್ಮ.
1: ಏನಿಲ್ಲಯ್ಯಪ್ಪ, ವರ್ಷ ವರ್ಷ ಮಾಡಿಸ್ತೀವಿ ನಾವು.
0: ಆಗಲಿ ತಾಯಿ, ನಿಮ್ಮ ಇಚ್ಛೆಯಂತೆ ಆಗಲಮ್ಮ.
2: ಸಾವಕಾಶ ಕುಳಿತುಕೊಳ್ಳಪ್ಪ.
0: ಒಳ್ಳೆಯದಮ್ಮ ತಾಯಿ.
1: ತಂಗಿ ಬಸಮ್ಮ, ಪಾಪ ಸ್ವಾಮಿಗಳು ಬಹಳ ಹಸಿದಂತೆ ಕಾಣುವುದು.
2: ಹೌದಮ್ಮ,
1: ಅವರಿಗೆ ಬಿಸಿ ಬಿಸಿ.
2: ಒಳ್ಳೆಯದು.
0: ನನ್ನಮ್ಮ, ನನಗೇನು ನಿಮ್ಮ ಬಿಸಿ ರೊಟ್ಟಿ ಮತ್ತೆ ಇನ್ನಾವ ಪದಾರ್ಥ, ಅದು ನನಗೆ ಬೇಕಾಗಿಲ್ಲ ತಾಯಿ.
1: ಮತ್ತೇನು ಸ್ವಾಮಿ?
0: ನಾನು ಕೇಳ್ತಾ ಇರುವುದು ಅದೇ, ಆ ಅಂಬಲಿ ಇಲ್ಲವೇ ತುಣುಕು ರೊಟ್ಟಿದಷ್ಟೇ ಸಾಕಮ್ಮ. ಅದನ್ನೇ ಊಟ ಮಾಡಿ ತೃಪ್ತನಾಗುತ್ತೇನೆ.
2: ಸ್ವಾಮಿ, ತಮ್ಮ ಪ್ರೇಮ ಕಥೆಯೆಲ್ಲ ತಿಳಿದಂತಾಯಿತು.
0: ಅಂದ್ರೆ ಏನಮ್ಮ ಇದರ ಅರ್ಥ?
2: ಅಂದ್ರೆ ಆ ಮಲ್ಲಿಗೆ ನಿಮ್ಮಂತಹ ಜಂಗಮರು ಎಷ್ಟು ಮಂದಿ ಇರೋ ರಮಗತ್ತನಿ.
0: ಎಂಥ ಮಾತನ್ನಾಡಿದೆಯಮ್ಮ ಆ ನನ್ನ ತಾಯಿ, ಎಂಥ ಬಿರುನುಡಿಗಳನ್ನು ಆಡಿದೆಯಮ್ಮ. ನನ್ನಮ್ಮ ಕೇಳಲಾರುತ್ತಾಳೆ.
2: ಸುಖವಾಗಿ ಊಟ ಮಾಡೋಣ.
0: ನನ್ನಮ್ಮ ಮಲ್ಲಮ್ಮ, ಎಲ್ಲಿಗೆ ಹೋಗಿರುವೆಯಮ್ಮ? ನೀನಿರ್ತಾ ಇದ್ದರೆ ನನಗೆ ವಿಪತ್ತಾನೆ ಬರ್ತಾ ಇದ್ದಿಲ್ಲ. ಎಲ್ಲಿಗೆ ಹೋಗಿದ್ದೀಯಾ ತಾಯಿ?
1: ಅತ್ತೆಯವರೇ, ಈ ಮಲ್ಲೆ ಮಲ್ಲಯ್ಯನ ಸಂಬಂಧವು ಎಂತಾದ್ದು ವಿಷಯ ನಿಮಗೆ ಹೊಳೆಯುತ್ತೆ?
3: ಐ ತಂಗಿ, ಹೊಳೆದೇನು ಮಾಡಿತು? ಆ ಮಲ್ಲಿಂಥ ವಿಟಮಲ್ಲಯ್ಯನೊಡನೆ ಸರಸವಾಡುವ ಅಭಿಪ್ರಾಯವು ನನ್ನ ಸರಿಯಾಗಿ ಹೊಳಿತು ನೋಡಮ್ಮ.
2: ಅತ್ತೆ, ಹೀಗಿದ್ದು ನಿಮ್ಮ ಚಾಣಾಕ್ಷತೆಯನ್ನು ಗಂಟು ಕಟ್ಟಿ ಬಚ್ಚಿಟ್ರೆ ಫಲಕಾರಿಯಾಗುವುದಿಲ್ಲ, ನಮ್ಮ ಮಾನ ಉಳಿದಂತಾಗಲಿಲ್ಲ. ಸರಿ ಸಮಾನಿಕರಲ್ಲಿ ನನಗೆ ಮುಖಮಿತಿ ತಿರುಗಾಡಲು ನಾಚಿಕೆಯಾಗಿದೆ. ಹೇಮರೆಡ್ಡಿ ಸೊಸೆ ಹಾದರಿಗಿತ್ತಿಯಾದರೆಂದು ಊರ ಜನರೆಲ್ಲ ಪಿಸಿ ಪಿಸಿ ಮಾತಾಡುತ್ತಿದ್ದಾರೆ. ಇಂದು ನೀವೇ ಆ ವಿಷಯವನ್ನು ತೆಗೆದಿರೆಂದು ಹೇಳಿದೆವು.
3: ಹೌದು ತಂಗಿ, ಇದಕ್ಕಿನ್ನೇನು ಮಾಡಬೇಕು?
1: ಮಾಡುವುದೇನು, ಮುಳ್ಳನ್ನು ಮುಳಿದು ತೆಗೆಯಬೇಕು.
2: ಅತ್ತೆ, ತೆಗೆಯಬೇಕು ಉಪಯೋಗಿಸ ಮುಳ್ಳು ಲೊಡ್ಡಾಗಿರಬಾರ್ದ?
3: ತಂಗಿ ಬಸಮ್ಮ, ನೀನೇ ಹೋಗಿ ಆ ಭರಮರೆಡ್ಡನ್ನು ಕರ್ಕೊಂಡು ಬರ ಹೋಗು.
2: ಎಲ್ಲಿ ಹೋಗ್ಯಾನೋ?
3: ಎಲ್ಲಿಲ್ಲ ನೋಡವ.
2: ಭಾವಯ್ಯ ಭಾವಯ್ಯನವರ, ಅತ್ತೆಯವರು ನಿಮ್ಮನ್ನು ಕರೆಯುತ್ತಿದ್ದಾರೆ, ಬರ್ತೀರೇನ್ರಿ?
4: ಬಾಣ್ಯ ಸೊಸಿಯ ಶ್ಯಾವಿ ಬಸಿಯ
3: ಮಾರಿಗೆ ನಗತಿಯೇನು?
4: ಮತ್ತೇನು ಮಾಡ್ಲಿ, ನಿನ್ನ ಮುಂದ್ ಕುತ್ಕೊಂಡ.
3: ಏ ಹಾಗಲ್ಲೋ, ಆಕಿನ ಅಡವಿ ಗಟ್ಟಿದ್ರು ಕೂಡ ಆಕೆ ತನ್ನ ದುರ್ನಡತಿನ ಬಿಡಲಿಲ್ಲ.
4: ಯಾವಾಕಿನ ಯಾವಾಗ ಅಡವಿ ಗಟ್ಟಿದ್ರಿ? ಹಿಂದ್ ಮುಂದ ಸಂಬಂಧ ಇಲ್ದ ಏನಾರೆ ಮಾತಾಡಿಬಿಟ್ರ ಆತಿನ ಬೇ ಅಮ್ಮ. ನನ್ನ ಏನ್ ಅಡವಿ ಗಟ್ಟೆ ನನ್ನ ಒಂಟಿಗೇನು ಮಾಡಿಬಿಟ್ಟರಿ?
3: ನೀನು ಒಪ್ಪಟ್ಟಿಗನಾಗಿದ್ರೆ ನಿಮಗೆ ಸಂತೋಷ.
4: ನಾವು ಒಂಟಿಗೆ ಆದ್ರೆ ಸಂತೋಷ, ನೀ ಮಾತ್ರ ಸೀಟ್ ಭರ್ತಿ ಮಾಡಿದ್ರಾಗ.
3: ಹಾಗಲ್ಲೋ, ಅಲ್ಲಿ ಕೊಡುವ ಮಲ್ಲಯ್ಯನಿಗೆ ಗಂಟು ಬಿತ್ತಿರುವಂತೆ.
4: ಎಮ್ಮ, ಬಿತ್ತು ಮಾತಿನಿಂದ ಹೇಳಬಾರ್ದ, ಸೂಳಿತರ ಮಾಡ್ತಾಳಂತ.
2: ಹಾವಾ, ಅಷ್ಟೇ ಅಂತೀವಿ ಹೀಗಲ್ಲ. ಊರ ಮಂದೆಲ್ಲ ಇದೇ ಮಾತಾಡುತ್ತಿದ್ದಾರೆ. ಅವರ ಮುಂದೆ ನನಗೆ ಮುಖವೆತ್ತಿ ತಿರುಗಾಡಲು ನಾಚಿಕೆಯಾಗಿದ್ದು ಏನು ಮಾಡಬೇಕು?
4: ಏ ಬಸಮ್ಮ, ಅವ್ರ ಮುಂದೆ ನಿನ್ನ ಮುಖ ಎತ್ತದ ಬ್ಯಾಡಿಂದ
2: ಬ್ಯಾಡೋ ಅಪ್ಪ,
4: ಬ್ಯಾಡ ತೆಗೆದು ಮಣ್ಣ ಮಣ್ಣಾಗಿ ಮುಚ್ಚಿಸ್ಬಿಡು. ನೋಡಿ ಬಸಮ್ಮ, ಗಡಿಗಿ ಬಾಯಿ ಮುಚ್ಚಾಕ ಬರ್ತೈತೆ, ಆದ್ರೆ ಮಂದಿ ಬಾಯಿ ಮುಚ್ಚಾಕ ಆಗಾನಿಲ್ಲ ಎಂಬ ಮಾತೈತೆ. ಆಗ್ಲಿ, ಈಗ ಸದ್ಯ ನನಗೆ ಏನ್ ಮಾಡನ್ರಿ?
3: ಆ ದುಷ್ಟರಿಬ್ಬರನ್ನ ಕೊಂದು ಬರ್ಬೇಕು.
4: ಮತ್ ನನಗೆ ಹೇಳ್ತಿ,
3: ನಿನಗೆ ಇನ್ನೊಬ್ಬಳನ್ನು ತಂದು ಮದುವೆ ಮಾಡ್ತೇನೆ.
4: ಈಗ ಮಾಡಿಬಿಡಂಗ್ರ, ಅಡಿವಾಗಿದ್ದಾಗಿನಕೊಂದ ನಾಯಾಗ ಪಾಪ ಕಟ್ಟಿಕೊಳ್ಳಿ.
2: ಹಾಗಲ್ಲ ಭಾವ, ತಿಳಿದು ತಿಳಿದು ಸೌತಿ ಮೇಲೆ ಯಾರ ತನ್ನ ಹೆಣ್ಮಕ್ಳನ್ನು ಕೊಡ್ತಾರೆ?
4: ಯಾರು ಕೊಡಂಗಿಲ್ಲ ಬಸಮ್ಮ.
2: ಇಲ್ಲ,
4: ಯಾಕ ಅವ್ರ ಹಗೆಯದಾಗ ಹಾಕಿ ಬಾಯಿಗಲ್ ಮುಸ್ತಾರನ?
2: ಹಾಗಲ್ಲ ಭಾವ, ಆ ದುಷ್ಟ ಮಲ್ಲಿಯನ್ನು ಕೊಂದು ಹಾಕ್ರಂತ ಹೇಳಿದ್ರೆ ಇಷ್ಟೇ
4: ಇಷ್ಟೇ. ವಹವಾರೆ ಜಂಗರ ಬೆಲ್ಲಿ. ನೋಡೆ ಬಸಮ್ಮ, ಈಗ ಅಗ್ದಿ ಆಕಿನ ಕೊಂದು ಬಂದೆ ಮತ್ತೊಬ್ಬಕಿನ ಮಾಡ್ಕೊಂಡ ಅಂತ ತಿಳಿ. ನೀವು ಈಗ ಇಕ್ಕಿಗೆ ಮಾಡಿದಂಗ ಮುಂದೆ ಅಕ್ಕಿಗೂ ಮಾಡಿದ್ರ ಅಕ್ಕಿನೂ ಕೊಲ್ಲಬೇಕಾಗಿ ಬಂತಲ್ಲ. ಹೇ ಗುಡ್ಡದೊಡೆಯ ಮಲ್ಲಯ್ಯ, ಬಂಗಾರದಂತ ಹೆಂತಿನ ಬಿಟ್ಟದೊಂದು ಪಾಪ, ಅಡಿವಿಗಟ್ಟಿದ್ದೊಂದು ಪಾಪ, ಈಗ ಕೊಲ್ಲಾಕ ಹೋಗುದೊಂದು ಪಾಪ, ಮುಂದೆ ಮತ್ತೊಬ್ಬಕಿನ ತಂದೆಯವ್ರ ಕೈಯಾಗಿ ಸಿಗಿಸುವುದೊಂದು ಪಾಪ. ಇಷ್ಟೆಲ್ಲ ಪಾಪದ ಹೊರೆ ಹೊತ್ಕೊಂಬುದು ಯಾಕೆ ಪಾಸುಮಕ? ನಾನ ಈ ಸಾತಿಯಿಂದ ಸುನಿಗದು ಪಾಡಲ್ಲನೋ ಮಲ್ಯ ಮಲ್ಲಯ್ಯ ಮಲ್ಲಯ್ಯ ಮಲ್ಲಯ್ಯ ಮಲ್ಲಯ್ಯ. ಏನಾಗಮ್ಮ ಬಸಮ್ಮ, ನಾನ್ ಹೇಳಿದ ಆದ್ರ ಮಾಡಿದ್ದನ್ನ ಪ್ರತ್ಯಕ್ಷ ಕಂಡಿರ? ಏನು ಮಂದಿ ಮಾತಿನ ಮೇಲೆ ಮಾತಾಡ್ತೀರಾ?
2: ಸುಳ್ಳು ಹೇಳಲಿಕ್ಕೆ ಮಂದಿಗೇನು ಹೊಟ್ಟೆ ಕಡೆ ಇರೋದು? ಹಾವ, ನೀವು ಅಡವೆಗಿನ ಗುಡಿಸಲಿಕ್ಕೆ ಹೋಗಿ ಮರಿಯಾಗಿ ನಿಂತು ಕಣ್ಣಾರ್ ನೋಡಿ ಆಮೇಲೆ ಏನು ಮಾಡೋದನ್ನ ಮಾಡ್ರಿ.
4: ಏ ಏ ಬಸಮ್ಮ, ನಾನು ಹೇಳ್ತ ಆದ್ರ ಮಾಡ್ಯಾಳಂತ ದೇವ್ರ ಪಾದ ಮುಟ್ಟಿ ಆಣಿ ಮಾಡಿ ಹೇಳ್ತೀರಾ? ಏನು ನಿಮ್ಮ ಗಂಡರ ತಲೆ ಮುಟ್ಟಿ ಹೇಳ್ತೀರಾ?
1: ನಾವು ಮಾಡಲು ಸಿದ್ಧರಿದ್ದೇವೆ, ನೀವು ಪ್ರತ್ಯಕ್ಷವಾಗಿ ಹೋಗಿ ನೋಡ್ಕೊಂಡು ಬರ್ರಿ, ಆಮೇಲಾಣಿ ಮಾಡಿ ಹೇಳ್ತೀವಿ.
4: ಹೆಂಗಸರು ಬಹಳ ಬೇರ್ಕಿಯರಪ್ಪ, ಮಾರಿ ಮೇಲೆ ಕಾಣ್ತಾರ ಸಂಭವಿತರಂಗ ಮುಸುಕಿನಾಗ ಮಾಡ್ತಾರ ಇಂತ ಕೆಟ್ಟ ಕೆಲಸನ. ಏ ಅಮ್ಮ, ನಾನು ಹೇಳ್ತಾ ಆದ್ರ ಮಾಡಿದ ಕರೆ ಆತಂದ್ರ ಗೋಳಿ ಗೋಣ ಮುರಿದಾಗ ಒಂದ ಏಟ್ಗೆ ರುಂಡ ಹಾರಿಸಿ ಬರ್ತನು ತಾಕೊಡ್ಲಿ.
2: ತಕ್ಕೊಳ್ಳಿ.

0: ಶಗಣಿಯನ್ನು ಕುಡಿಸುವುದು, ಜಳಕ ಹಾಗೂ ಲಿಂಗ ಪೂಜೆ ಎಲ್ಲವೂ ಆಯಿತು. ಆದರೆ ಆ ಮಲ್ಲಯ್ಯ ಸ್ವಾಮಿಯ ಸುಳಿವೆ ಇಲ್ಲವಲ್ಲ. ಅವನಿಗೆ ಎಡೆಯನ್ನು ತೋರಿಸಲಾರದೆ ನಾನು ಹೇಗೆ ಊಟ ಮಾಡಬೇಕು? ದೇವ, ಬಡವಿಯಾದ ನನ್ನಲ್ಲಿ ಷಡ್ರಶಾನ್ನವನ್ನು ನೀಡುವಷ್ಟು ಶಕ್ತಿ ಇಲ್ಲ ಸ್ವಾಮಿ. ಇಲ್ಲ ತಂದೆ.
1: ಮಗಳೇ ಮಲ್ಲಾಂಬೆ, ನನ್ನಮ್ಮ ಸಹಿಷನು ಸಹಿಷನು, ನನ್ನ ಶರೀರವೆಲ್ಲ ನೋವು
0: ತಂದೆ.
1: ತಾಯೇ, ನನ್ನ ಮೈ ನುಕ್ಕಾಗಿದೆಯಮ್ಮ.
0: ಏನು ಸ್ವಾಮಿ ಇದು? ಇದುವರೆಗೆ ಎಲ್ಲಿಗೆ ಹೋಗಿದೆಯಪ್ಪ? ದೇಹಾಲಸ್ಯವಾಗಿದ್ದರೆ ಇಲ್ಲಿಯೇ ಸ್ವಸ್ಥವಾಗಿ ಮಲಗಿಕೊಳ್ಳಬಾರದಿತ್ತೇನು ತಂದೆ? ಅಪ್ಪ, ನಿಮ್ಮ ಕೈಕಾಲುಗಳನ್ನು ಒತ್ತಲೇನು ಸ್ವಾಮಿ?
1: ಏನು ಹೇಳಲಿ ತಾಯೇ, ನನ್ನಮ್ಮ ಹಸಿವೆಯಿಂದ ಪೀಡಿತನಾಗಿ ಧರ್ಮಾತ್ಮನಾದ ಹೇಮರಡ್ಡಿಯ ಮನೆಗೆ ಕಜ್ಜಾಯ ಭಿಕ್ಷೆಗಾಗಿ ಹೋದನು. ಅವನ ಮನೆ ಹಾಳಾಗ ಕಜ್ಜಾಯವನ್ನು ನೀಡುವ ಬದಲು ನನ್ನ ಮೈಯನ್ನೇ ಜಜ್ಜಿ ಜಜ್ಜಿ ಕಳುಹಿಸಿದ್ದಾರಮ್ಮ.
0: ಯಾರು ಸ್ವಾಮಿ ಅವರು?
1: ಅವರೇ ನಿನ್ನ ನೆಗೆಣ್ಣಿಯರಮ್ಮ.
0: ಶಿವ ಶಿವ ತಂದೆ, ಅದೇಕೆ ಪರಿತಾಡಿಸಿದರು ತಂದೆ? ಅಪ್ಪ, ತಲೆಗೆ ಹಚ್ಚಿಕೊಳ್ಳುವುದಕ್ಕಾಗಿ ಅತ್ತಿ ಇವರು ಕೊಟ್ಟಿರುವಂತಹ ತುಪ್ಪ ಇದೆ, ಅದನ್ನೇ ಹಚ್ಚಿ ಮಜ್ಜನೆ ಮಾಡಿಸಲೇನು ಸ್ವಾಮಿ? ನೋವಾದರೂ ಒಂದು ಸ್ವಲ್ಪ ಕಡಿಮೆ ಆದೀತು. ದೇವ, ದಿನಾಲು ನಾನು ನೀಡುವ ತಂಗಳ ಅಂಬಲಿ ರುಚಿ ಹತ್ತದ್ದರಿಂದ ಈ ರೀತಿಯಾಗಿ ಹಾಸಿಕೊಂಡು ಬಂದೀಯ ತಂದೆ. ಸ್ವಾಮಿ, ಹಸುವಿನ ಕಾಯಿಸಿದ ಹಾಲನ್ನು ಕುಡಿದುಕೊಂಡು ಒಂದು ಸ್ವಲ್ಪ ಅಡ್ಡಾಗಿರಿ. ಹೌದಪ್ಪ.
1: ತಾಯಿ,
0: ಸ್ವಾಮಿ,
1: ನಿನ್ನ ದಯಾದೃಷ್ಟಿಯಿಂದ ನನ್ನ ಎಲ್ಲ ಬಾಧೆಯು ನಿವಾರಣೆಯಾಯಿತು. ಆದರೆ ಆದರೆ ಆ ಪಾಪಿಗಳಿಗೆಷ್ಟು ಅಹಂಕಾರ ತಾಯೇ! ಪರಪಿಯು ನರಕ ಸಾಧನ ಸಾಧುಮುಕ್ತಿ ಕಡೆಯವರ ಲಕ್ಷ್ಯವೇ ಇಲ್ಲ. ಅವರ ಭೋಗದಲ್ಲಿ ಇದ್ದದ್ದನ್ನು ತಪ್ಪಿಸಲಾಗುವುದೇ ಆ ಪಾಪಿ ಕಡೆಗಾಲು ಸಮೀಪಿಸಿದೆ.
0: ನನ್ನಯ್ಯ,
1: ನಿಮ್ಮ ಅತ್ತೆ ನೆಗಂಡಿಗೆ ತಕ್ಕ ಶಾಸನ ಅದು ಈಗಲೇ ಆಗಲೇ ಬೇಕು.
0: ಸ್ವಾಮಿ,
1: ಮಹಾಶಾಪ ಕೊಡುವೇ ವಿನಾಶ, ಜೈ ದಭಾಜವಾನ ಹರಿಸುವುದೇ, ಜೈ ದಭಾಜವಾನ ಹರಿಸ, ಮಹಾಶಾಪ ಕೊಡುವೇ ವಿನಾಶ, ಮಹಾಶಾಪ ಕೊಡುವೇ. ಮದಾಂಧರ ಮತ ಭಾರ, ಮದಾಂಧರ ಮತ ಭಾರ, ದತ್ತನ ಧಾರ ಸರ್ವನಾಶ, ದತ್ತನ ಧಾರ ಸರ್ವನಾಶ, ಮಹಾಶಾಪ ಕೊಡುವೇ ವಿನಾಶ, ಮಹಾಶಾಪ ಕೊಡುವೇ, ಶಾಪ ಕೊಡುವೇ, ಶಾಪ ಕೊಡುವೇ, ಶಾಪ ಕೊಡುವೆ.
2: ಸಿಕ್ಕಲೋ ಮಗನ ಅಯ್ಯ ಕಳ್ಳ ತುಡುಗ, ಎಟ್ಟಿನ ಬರದಾಗ ಬಂದ್ ಬಿಟ್ಟಿದ್ನಂದ್ರೆ ಏನಾಗ್ತಿತ್ತು ನಿನ್ನ ಅವಸ್ಥೆ? ಎಲ್ಲೋ ಬರ್ಮ, ಎಂತ ಹುತ್ತು ಮನುಷ್ಯನ ಪಾಣಿನು. ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡ್ಬೇಕಂತ ಬಲ್ಲವ್ರು ಹೇಳ್ತಿರ್ತಾರ. ಆಗ್ಲಿ, ಈಗ ಸದ್ಯ ಇಲ್ಲೇ ನಿತ್ತ ಇವರಿಬ್ಬರು ಏನೇನ್ ಮಾತಾಡ್ತಾರೆ, ಏನೇನ್ ಕೃತಿ ಮಾಡ್ತಾರ ಎಂಬುದನ್ನ ಕಣ್ಣು ಮುಟ್ಟ ನೋಡಿ ಮುಂದ್ ಹೋಗ್ಲೇ ಮಗನ. ಹಂಗ ಗಸಕ್ ನುಗ್ಗಬೇಡ.
0: ಆದರೂ ನನ್ನಪ್ಪ, ನನ್ನ ಅತ್ತಿ ಮನೆಯವರನ್ನು ನೀನು ದಂಡಿಸಬೇಡ. ಯಾಕಂದ್ರೆ ಇಲ್ಲಿಗೆ ಹೊಡೆಯಲು ಗಣಪತಿಗೆ ತಾಕುವುದಿಲ್ಲವೇನು ತಂದೆ?
2: ಅಲೇ ಇವಳ ಗೆಳೆಯಾಗ ಅಪ್ಪ ಅಯ್ಯ ಅಂತ ಕರೀತಾಳ. ಆಮ ಮಗಳೇ ಮಲ್ಲಮ್ಮ ಅಂತ ಪಿರೂತಿ ಮಾಡ್ತಾನ. ಅಂದ ಮೇಲೆ ಹಂಗ ದೋಷ ಕೊಡುದಪ್ಪ
1: ಮಗಳೇ?
0: ತಂದೆ,
1: ನಾನು ಇನ್ನು ಮುಂದೆ ನಿನ್ನ ಗುಡಿಸಲಕ್ಕೆ ಬರುವುದೇ ಇಲ್ಲ ತಾಯೇ.
0: ಯಾಕೆ ಸ್ವಾಮಿ?
1: ಯಾಕಂದರೆ ನನ್ನ ನಿನ್ನ ಈ ಸಂಬಂಧವು ನಿನ್ನ ಅತ್ತೆಯನ್ನು ಜನ ವಿಪರೀತ ಭಾವನೆ ಉಂಟು ಮಾಡಿದೆಯಮ್ಮ.
0: ತಂದೆ, ಅವರ ದುಷ್ಟ ಕಲ್ಪನೆಗಳಿಂದ ನಮಗೆ ಏನಾಗುವುದು? ಹಾಲಿದ್ದದ್ದು ಹಾಲಾಗುವುದು, ನೀರಿದ್ದದ್ದು ನೀರಾಗುವುದು. ನೀನು ಪ್ರತಿನಿತ್ಯ ಬಂದು ನಿನ್ನ ಪಾದ ದರ್ಶನವನ್ನು ಕೊಡಲಿಕ್ಕೆ ಬೇಕು ತಂದೆ.
1: ಅಮ್ಮ.
0: ತಂದೆ,
1: ಅವರು ಬರೇ ಬಗಳುತ್ತಾ ಕುಳಿತಿಲ್ಲ ತಾಯೇ. ನಮ್ಮೀರ್ವರನ್ನು ಕೊಂದು ಹಾಕುವಂತೆ ನಿನ್ನ ಪತಿಯನ್ನು ಪ್ರೇರೇಪಿಸಿ ಕಳುಹಿಸಿದ್ದಾರೆ. ಆತನು ಇಲ್ಲಿಗೆ ಬಂದು ನಮ್ಮ ಮಾತುಗಳನ್ನು ಕೇಳುತ್ತಲೇ ಇದ್ದಾನೆ. ಅಲ್ಲದೆ ನಮ್ಮಿರುವ ದೃಶ್ಯವನ್ನು ನೋಡಲು ಕಣ್ತಿರಿದಿರುವನು.
2: ಅಯ್ಯಪ್ಪ, ನಾ ಯಾರಿಗೂ ತಿಳಿಲಾರ್ದ ಬಂದದ್ದು ಇವಿಗೆ ಹಂಗ ತಿಳಿದಿರ್ಬೇಕಪ್ಪ? ಛೇ ಛೇ ಛೇ ಛೇ, ಇವ್ ಮನುಷ್ಯನ ಅಲ್ರಪ್ಪ, ದೇವರ ಸೈ.
1: ನನ್ನಮ್ಮ, ನೀನು ಇಲ್ಲಿ ಕೇಳು ತಾಯೇ. ನೀನು ನಿನ್ನ ಅತ್ತೆಯ ಮನೆಯಲ್ಲಿ ಕಾಲಿಟ್ಟ ದಿನದಿಂದ ನಿನ್ನ ಮಾವನ ಮನೆಯ ಸಂಪತ್ತು ಹಾಲು ಉಚ್ಚಿದಂತೆ ಉಚ್ಚೇರುತ್ತಿತ್ತು. ಆದರೆ ಆ ಪಾಪಿಗಳ ದೈವದಲ್ಲಿ ಅದನ್ನು ಅನುಭವಿಸುವುದು ಇದ್ದಿಲ್ಲ. ನಿನ್ನನ್ನು ಪರಿಪರಿಯಿಂದ ಕಾಡಿ ಎಂದು ಅರಣ್ಯವಾಸಕ್ಕೆ ನೂಚಿದರೋ ಅಂದಿನಿಂದ ಇಳಿಯ ಹತ್ತಿ ನೆಲಮನೆ ಸೇರಿತು ಆ ಸಂಪತ್ತು. ದರಿದ್ರ ಎಂದು ನನ್ನನ್ನು ಕೂಡ ಎಂದು ಪಡೆದಟ್ಟಿದರೋ ಅಂದಿನಿಂದ ಪ್ರತಿಯೊಬ್ಬರು ಭ್ಯಾದಿಯಿಂದ ಬಳಲುತ್ತ ಮನೆಯಲ್ಲಿ ಬೆತ್ತುಕೊಂಡಿದ್ದಾರೆ.
0: ಮಗಳೇ, ಸ್ವಾಮಿ
1: ನೋಡು ತಾಯಿ ನನ್ನ ಇಚ್ಛಾಶಕ್ತಿಯನ್ನು. ಈಗ ಸದ್ಯ ನಿನ್ನ ಪತಿದೇವನು ನಮ್ಮಿಬ್ಬರನ್ನು ಕಡಿದು ತಂದಿರುವ ಕಬ್ಬಿಣದ ಕೊಡ್ಲಿ ಬಂಗಾರದ್ದಾಗಿದೆ ಮಗಳೇ.
2: ಅಲೇ ಇವನ ಕರೇ ಒಂದ್ರ ಬಂಗಾರ ಕೊಡ್ಲಿನ ಆಗಿಬಿಟ್ಟಲ್ಲಪ್ಪ. ಛೇ ಛೇ, ಇವ್ ಮನುಷ್ಯ ಅಲ್ರಿಪ್ಪ, ದೇವರ ಸ್ಥಾಯಿ. ಎಲೆ ನಾಗಿ ಬಸಿ, ನಿಮ್ಮ ಮಾತಿನಂತೆ ನನ್ನ ಹೆಂಡತಿ ಮಲ್ಲಮ್ಮ ಅಲ್ಲ ಅಲ್ಲ ಅಲ್ಲ ಮಲ್ಲಿ ಹಾದಿರಿಗಿತ್ತಿ ಅಂತ ಹೇಳಿ ಕಡದ ಬಾ ಅಂತ ಕಳಿಸಿದ್ರಲ್ಲ ಭೇಷ್ ಮಾಡಿದ್ರಿ. ನೀವ ಕಳಿಸಿರ್ಲಿಕ್ಕಂದ್ರ ಈ ಮಹಿಮಾ ನನಗೆ ಎಲ್ಲಿಂದ ತೋರ್ತಿತ್ತು? ಆಗ್ಲಿ ಆಗ್ಲಿ, ಈಗ ಸದ್ಯ ಹೋಗಿ ಇವರಿಬ್ಬರ ಪಾದ ಹಿಡ್ಕೊಳ್ಳಕ್ಕೇ ಬೇಕು.
3: ಮಗಳೇ, ನಾನೀಗ ಸದ್ಯ ಇರಲು ಸಾಧ್ಯವಿಲ್ಲವಮ್ಮ. ಯಾಕಂದ್ರೆ ನಿನ್ನ ಪತಿಯು ಬಂದು ಬಹು ಸಮಯವಾಯಿತು, ಅವನನ್ನು ಉಪಚರಿಸಮ್ಮ.
0: ತಂದೆ ಸ್ವಾಮಿ,
2: ಎಷ್ಟು ಹತ್ತಾಗಿತ್ತು
0: ಪರಮಾತ್ಮ? ಹಾ, ಯಾರು ಪತಿದೇವ?
2: ಸ್ವಾಮಿ ಹರಿ ಹಿಂದಕ್ಕೆ. ಮಹಾದೇವನ ಹೆಂಡತಿ ಸಾಕ್ಷಾತ್ ಪಾರ್ವತಿ ದೇವಿ ಅಂತಿರುವಿ ನೀನು, ನಾನೇ ಪಾಪಿಯು, ನನ್ನನ್ನು ನೀನೇ ಉದ್ಧರಿಸುವಾಕಿ.
0: ಛೇ ಛೇ ಛೇ ಸ್ವಾಮಿ, ತಾವು ನನಗೆ ನಮಸ್ಕಾರ ಮಾಡಕೂಡದು ಸ್ವಾಮಿ.
2: ಏನು ಪರವಾಗಿಲ್ಲ, ಅದೇನು ಶಿಷ್ಯನಿಂದ ಗುರುವಿಗೆ ಮುಕ್ತಿ ಆಯ್ತಂತೆ, ಆದ್ದರಿಂದ ನಿನ್ನಿಂದಲೇ ನನಗೆ ಸದ್ಗತಿಯು.
0: ಇಲ್ಲ ಸ್ವಾಮಿ, ಮಲ್ಲಿಕಾರ್ಜುನ ಸ್ವರೂಪಿ ಪತಿದೇವ ನನ್ನನ್ನು ಕೈಲಾಸಕ್ಕೆ ಕಳುಹಬೇಕೆಂದು ಈ ಕೊಡ್ಲಿನ ತುಂಬಾ
2: ಒಳ್ಳೆಯದಾಯ್ತು,
0: ಕಾರ್ಯ ಮಾಡ್ರಿ.
2: ಹೌದು, ನಾಗಿ ಬಸಿಯರ ಮಾತಿನಂತೆ ಬಂಗಾರದಂತ ಹೆಂಡತಿನ ಕಡದ ತೂರು ಮಾಡ್ಬೇಕಂತ ಬಂದೀನಿ. ಹೌದು, ಆದ್ರ ನಿನ್ನ ಮಲ್ಲಯ್ಯನ ದೃಷ್ಟಿ ಬೀಳನ ಕೆಬ್ಬಿಣದ ಮೂಳ ಬಂಗಾರದಾಗಿ ಬಿಟ್ಟೈತಿ ನೋಡಿ.
0: ಮಲ್ಲೇಶ,
2: ಇಂಥ ಮಲ್ಲಯ್ಯನ ಹೆಂಡತಿ ಗೌರಿ ಅಂತಿರೀವಿ ನೀನು. ನೋಡಿ, ನನ್ನನ್ನು ಉದ್ಧರಿಸಾಕ ಆ ನಿನ್ನ ಮಲ್ಲಯ್ಯಗೆ ಬಲವಂತ ಮಾಡ್ತೀಯ.
0: ಪತಿದೇವನ ಆಜ್ಞೆ ನನಗೆ ಶಿರಸಾಮಾನ್ಯವು. ಆಗ್ಲಿ ಸ್ವಾಮಿ,
2: ಆಗ್ಲಿ ಆಗ್ಲಿ. ಇನ್ನ ಮ್ಯಾಲ ಮನೆಗೆ ಹೋಗಿ ಆ ನಾಗಿನ ಬಸಿನ ಕಡದು ತೋರ ಮಾಡಿಬಿಡ್ತೀನಿ. ಸರಿ,
0: ಇದೇನು ಜೀವೇಶ್ವರ,
2: ಜೀವ ತೆಗೆದು ಬರ್ತೀನಿ ಬಿಡ.
0: ಹಾಗಲ್ಲ ಪ್ರಾಣೇಶ್ವರ,
2: ಪ್ರಾಣ ತೆಗೆದು ಬರ್ತೀನಿ ಬಿಡ.
0: ಪತಿದೇವ
2: ಏ ಪತ್ತ ಮಾಡಿ ಬರ್ತೀನಿ ಬಿಡ.
0: ನೋಡಿ ಮಲ್ಲಿ
2: ಸ್ವಾಮಿ, ಆ ಮಲ್ಲಯ್ಯನ ದರ್ಶನ ಮಾಡಿಸ್ತೀಯ?
0: ಆಗ್ಲಿ ಸ್ವಾಮಿ.

0: ಸದಯ.
1: ದೇವ ಮಲ್ಲಿಕಾರ್ಜುನ, ಸತೀ ಪತಿಗಳಾದಂತಹ ನಮ್ಮಿರುವರಿಗೂ ನಿಜವಾದ ನಿನ್ನ ರೂಪವನ್ನ ತೋರಿಸಿ ನಮ್ಮನ್ನೆಲ್ಲ ಪಾವನಗೊಳಿಸುತ್ತಂದೆ. ಹೌದು ಸ್ವಾಮಿ. ಪರಮಾತ್ಮ
0: ಜವತಿ ಜಯವಾಗಲಿ ನಿಮಗೆ, ಜವತಿ ಜಯವಾಗಲಿ.
2: ಮಕ್ಕಳೇ, ಸತೀಪತಿಗಳಾದ ನೀವು ನಿತ್ಯ ಶುಚಿಗಳು, ನಿಮಗಾವ ಇಚ್ಛವು ಕೇಳಿಕೊಳ್ಳಿರಿ.
1: ದೇವ ನಾನು ಧನ್ಯಳಾದೆ. ದೇವ ಯಾವಾಗಲೂ ನನ್ನ ರೆಡ್ಡಿಯ ಕುಲದವರಿಗೆ ಬಡತನವು ಬಾರದಂತೆ ವರವನ್ನು ಅನುಗ್ರಹಿಸು ತಂದೆ.
2: ಮಗಳೇ,
1: ತಂದೆ
2: ನಿನ್ನ ಕೋರಿಕೆಯು ಅದು ಶ್ಲಾಘ್ಯವಾದದ್ದು. ಈ ನಿನ್ನ ಚಾರಿತ್ರವು ಇಡೀ ಪ್ರಪಂಚನೇ ವ್ಯಾಪಿಸಿ ಚಿರಕಾಲ ಬಾಳುವುದು. ನಿನ್ನ ರೆಡ್ಡಿ ಬಾಂಧವರಲ್ಲಿ ಯಾರು ನನ್ನ ಮೂರ್ತಿಯನ್ನು ನಿತ್ಯ ಜಗಲೆ ಮೇಲಿಟ್ಟು ಪೂಜಿಸಿ ಮಲ್ಲಿಕಾರ್ಜುನ ಸ್ಮರಿಸಿ ಪ್ರತಿ ವರ್ಷಕ್ಕೊಮ್ಮೆ ತಪ್ಪದೇ ನನ್ನ ಶ್ರೀಶೈಲಗಿರಿಗೆ ಬಂದು ನನ್ನ ಜಾತ್ರೆಯನ್ನು ಪೂರೈಸಿಕೊಂಡು ಹೋಗಬೇಕು. ಅಲ್ಲದೆ ನಿತ್ಯ ತಮ್ಮ ಹುಟ್ಟು ಉದ್ಯೋಗವಾದ ಒಕ್ಕಲುತನವನ್ನೇ ಮಾಡಿ ಬೇರೆ ಮತ್ತ ಉದ್ಯೋಗಲಿ ಕೈ ಹಾಕದೆ ಯಾವನು ಕಾಲ ಕಳೀತಾ ಇದ್ದಾನೆಯೋ ಅಂತಹ ಭಕ್ತನಿಗೆ ಮಾತ್ರ ಎಂದಿಗೂ ಬಡತನ ಉಂಟಾಗುವುದಿಲ್ಲ. ಇದು ನನ್ನ ಸಂಪೂರ್ಣ ಆಶೀರ್ವಾದವು. ಮಗಳೇ,
1: ತಂದೆ
2: ನಿನಗೆ ಮತ್ತಾವ ಕೋರಿಕೆಯಿದೆಯೋ ಅದನ್ನು ಸಹ ಕೇಳಮ್ಮ.
1: ದೇವ ನನ್ನ ಪತಿದೇವರಿಗೆ ಪ್ರಪಂಚದೊಳಗೆಲ್ಲ ಹುತ್ತರು ಎಂದು ಹೇಳುತ್ತಿದ್ದಾರೆ ಸ್ವಾಮಿ. ಅವರಿಗೆ ದಿವ್ಯ ಜ್ಞಾನವನ್ನು ಕೊಟ್ಟು ಕರುಣಿಸು ತಂದೆ.
2: ನನ್ನಮ್ಮ
1: ಸ್ವಾಮಿ,
2: ನೀನು ಅದನ್ನು ಕೇಳುವ ಅವಶ್ಯವೇ ಇಲ್ಲ ತಾಯಿ. ಇಂದಿನಿಂದ ನಿನ್ನ ಪತಿ ದೇವನು ದಿವ್ಯ ಜ್ಞಾನಿಯಾಗಿ ಲೋಕಕ್ಕೆ ಒಳ್ಳೆ ಉಪಕಾರ ಮಾಡಿ ಪ್ರಪಂಚದಲ್ಲಿ ಕೀರ್ತಿವಂತನಾಗಿ ಬಾಳುವನು.
3: ದೇವ ದಯಾಘನ ಶ್ರೀ ಚನ್ನ ಮಲ್ಲಿಕಾರ್ಜುನ, ನಿನ್ನ ಕೃಪಾ ಆಶೀರ್ವಾದದ ಬಲದಿಂದ ಇಂದು ನನ್ನ ನಿಜದ ಎತ್ತರವಾಯಿತು. ನಾನೇ ಸಚ್ಚಿದಾನಂದ ಸ್ವರೂಪನು, ನಾನೇ ಪರಬ್ರಹ್ಮ ವಸ್ತುವು. ಶಿವೋಹಂ ಶಿವೋಹಂ ಶಿವೋಹಂ.
2: ನನ್ನಮ್ಮ ನಿನಗೇನು ಬೇಕೆಂಬುದನ್ನು ಕೇಳಲೇ ಇಲ್ಲವಲ್ಲ. ಮಗಳೇ,
1: ತಂದೆ
2: ನಿನಗಾಗಿ ಒಂದು ವರವನ್ನು ಬೇಡು, ಅದನ್ನು ಸಹ ಕೊಡುವೆನು, ಕೇಳಿಕೋತಾಯಿ.
1: ದೇವ ನನಗೆ ಈ ಸಂಸಾರ ಜಂಜಡ ಅದು ಸಾಕಾಗಿ ಹೋಯಿತು ಸ್ವಾಮಿ. ಇನ್ನು ಮೇಲೆ ನಿನ್ನಲ್ಲಿ ನನ್ನನ್ನು ಐಕ್ಯ ಮಾಡಿಕೋ ತಂದೆ.
2: ಎಂಥ ವರವನ್ನು ಬೇಡಿದೆ ತಾಯಿ. ಧನ್ಯ ಧನ್ಯ ಮಗಳೇ, ನೀನೇ ಧನ್ಯಳು.

ಇಲ್ಲಿಯ ಶ್ರೀಮಂತ ಯುವಕನಾದ ಭೀಮರೆಡ್ಡಿಯನ್ನು ದಾಣದಲ್ಲಿ ಕಬ್ಬು ಹಿಂಡಿದಂತೆ ಅವನ ಸರ್ವಸ್ವನ್ನೆಲ್ಲ ಅಪಹರಿಸಿದೆನು. ಇನ್ನು ಮುಂದೆ ಅವನ ಮನೆ ಮಠಗಳನ್ನು ಮಾರದಿಷ್ಟೇ ಉಳಿದಿದೆ. ಆದರೆ ಅಣ್ಣನಾದ ಸಂಜೀವನ್ ಎಲ್ಲಿಗೆ ಹೋಗಿರಬಹುದು? ಮನೆಯಲ್ಲಿ ಆತನ ಸದ್ದವೇ ಇಲ್ಲವಲ್ಲ. ಓಹೋ, ಅವನೇ ಬರುವಂತಿದೆ.

0: ஹலோ சஞ்சீவ் அண்ணா, இதுவரைக்கும் எல்லிக்கு ஹோகித்து?
1: ಅಯ್ಯಾ ನಾನು ಎಲ್ಲಿಗೆ ಹೋಗಲಿ ತಾಯಿ, ನಿನ್ನ ಹಿತಕ್ಕೋಸ್ಕರವೇ ಊರೆಲ್ಲ ಸಂಚರಿಸಬೇಕಾಗ್ಬೋದು. ನೋಡ ತಂಗಿ, ನಿನಗೊಂದ ವಿಷಯವನ್ನು ಹೇಳಬೇಕಂತ ಮಾಡಿರುವೆನು.
0: ಅದೇನು ಅಣ್ಣ, ಬೇಗನೆ ಹೇಳು.
1: ನೀನು ಅದರಂತೆ ವರ್ತಿಸಿದೆಯಾದರೆ ನಿನ್ನ ಸುಖಕ್ಕೆ ಸೀಮೆಯೇ ಇಲ್ಲ.
0: ಅದೇನು ಹೇಳು, ನಿನ್ನ ಆಜ್ಞೆಯಂತೆ ವರ್ತಿಸುವೆ.
1: ತಂಗಿ, ನಿನ್ನ ವಿಠನಾದ ವೇಮನನ ಅತ್ತಿಗೆಯು
0: ಯಾರು?
1: ಆ ಮಲ್ಲಾಂಬೆಯು.
0: ಓಹೋ, ಹೀಗೇನು?
1: ರತ್ನದ ಮೂಗುತಿಯನ್ನು ಧರಿಸಿಕೊಂಡು ದೇವಸ್ಥಾನಕ್ಕೆ ಬಂದಿದ್ದಳು.
0: ಮುಂದೆ
1: ಮುಂದೇನ ತಾಯಿ, ಎಷ್ಟು ಅಂದವಾಗಿರುವುದು ಆ ಮೂಗುತಿ. ಬೆಲೆಯನ್ನು ಕಟ್ಟಲು ಯಾರಿಂದಲೂ ಸಾಧ್ಯವಿಲ್ಲ. ನೋಡ ತಂಗಿ, ಹೇಗಾದರೂ ಮಾಡಿ ಆ ವೇಮನ್ನನ ಕಡೆಯಿಂದ ಆ ಮೂಗುತಿಯನ್ನು ವಶಪಡಿಸಿಕೊಳ್ಳಲಿಕ್ಕೇ ಬೇಕು.
0: ಎಷ್ಟೇ ಅಲ್ಲವೇ, ಇದಕ್ಕೊಂದು ಇಷ್ಟು ಯೋಚನೆ ಅಣ್ಣ. ಅವರು ಬರಲಿ, ಬಂದ ತಕ್ಷಣವೇ ತರಿಸಿಕೊಳ್ಳುವೆನು. ಮೋಹ ಪರವಶನಾದ ವೇಮನ ನನ್ನ ಆಜ್ಞೆಯನ್ನು ಮೀರುವುದುಂಟೆ.
1: ಅಯ್ಯ, ನಿಂದಾಗಿ ಮೀರ್ತಾನ ಆಜ್ಞೆ, ಇಡೀ ಜಗಾನ ಮೀರಂಗಿಲ್ಲ.
2: ಇದೇನು ಪ್ರಿಯೆ, ಹೀಗೇಕೆ ಸಚಿಂತಳಾಗಿ ನಿಂತುಕೊಂಡಿರುವಿ? ಹುಣ್ಣಿಮೆಯ ಚಂದ್ರನಂತೆ ಪ್ರಫುಲ್ಲಿತವಾದ ಈ ನಿನ್ನ ಮುಖ ಕಮಲವು ಕಳಿಗುಂದಲು ಕಾರಣವೇನಿ? ನಾನು ಬಂದು ರೇಗಿಕೊಂಡು ದೂರದಲ್ಲಿ ನಿಂತುಕೊಳ್ಳಲು ನನ್ನಿಂದೇನು ಅಂಥ ಅಪರಾಧವಾಗಿದೆ ಹೇಳು ಪ್ರಿಯೆ.
0: ಅದನ್ನು ಹೇಳಲಿಕ್ಕೆ ಅವಕಾಶವಿಲ್ಲ, ಎವರಿಗೆ ನಿಲ್ಲಬೇಡಿ, ಇಲ್ಲಿಂದ ಹೊರಟು ಹೋಗಿ.
2: ಪ್ರಿಯೆ, ಹಾಗೆ ಮಾತ್ರ ಮಾಡಬೇಡ. ಇದು ನಿನಗಾಗಿಷ್ಟು ಕಷ್ಟಪಟ್ಟು ಈ ಬೆಲೆ ಬಾಳುವ ಆಭರಣ ತಂದಿರುವನು, ಹೀಗೇಕೆ ಮಾಡುವೆ ಪ್ರಿಯೆ?
0: ಎಲ್ಲಿ?
2: ಇದು ನನ್ನ ಕೈಯಲ್ಲಿ.
0: ಹಾಗಿದ್ದರೆ ನನ್ನ ಕೈಯಲ್ಲಿ ಕೊಡಿ.
2: ಹಾ ಹಾ ಹಾ, ಅದರ ಪ್ರತಿಯಾಗಿ?
0: ಇಲ್ಲ, ಮೊದಲು ಕೈಯಲ್ಲಿ ಕೊಡಿ, ಆಮೇಲೆ
1: ನೋಡೋಣ.
2: ಪ್ರಿಯೆ, ಇದು ತೆಗೆದುಕೋ, ನಿನಗಾಗಿ ಮೀಸಲ
0: ಇದೆ ಅಲ್ಲವೇ,
2: ಅಲಂಕರಿಸಿಕೊಂಡು ನಿನ್ನ ಕೊರಳಲ್ಲಿ.
0: ಇದಕ್ಕೊಂದು ಇಷ್ಟು ಯೋಚನೆ.
2: ಅದಕ್ಕೇನಾಗಿದೆ?
0: ನನಗೆ ಬೇಕಾಗಿಲ್ಲ.
1: ಅಯ್ಯ, ನನಗೆ ಬೇಕಾಗೈತೆ.
2: ಪ್ರಿಯೆ ಹೇಳು, ನಿನಗೆ ಮತ್ತೇನು ಬೇಕಾಗಿದೆಯೋ ಅದನ್ನು ಬೇಗನೆ ಹೇಳು. ನಿನಗಾಗಿ ನನ್ನ ಸರ್ವಸ್ವನ್ನೇ ಕೊಡಬಲ್ಲೆ, ಬೇಕಾದದ್ದನ್ನು ಕೇಳಿಕೊ.
0: ಸಂಜೀವಣ್ಣ, ಅದೆಲ್ಲವನ್ನೂ ಹೇಳಿಬಿಡು.
1: ಅಯ್ಯ ಭಾವನವರ,
2: ಏನು
1: ಅದನ್ನೆಲ್ಲ ನಾ ಹೇಳ್ತೀನಿ ಬರೀಲಿ.
2: ಅದನ್ನೆಲ್ಲ ನೀನೇ ಹೇಳ್ತಾ ಇದೀಯಾ?
1: ಹೂನ ದವಳವನ ಬಾಯಿ ಕಾಡಿ
2: ಹೇಳ್ಬಿಡು ಮತ್ತೆ. ಇಲ್ಲೇ
1: ಅಯ್ಯ, ಇಲ್ಲಾಂಗ ಅಲ್ಲಿ ನನ್ನ ಸ್ಪೇಷಲ್ ರೂಮಿಗೆ ಬಾಲ ಹೇಳ್ತಾನ.
2: ಲೇ ರೂಮ್ಯಾ, ಅಲ್ಲೋ ಇವಳಿಗೆ ಬೇಕಾದ ವಸ್ತು ನೀನು ಹೇಗೆ ಹೇಳುವೆಯೋ?
1: ಅಯ್ಯೋ ಭಾವನವರ, ನಾವು ಇದನ್ನೆಲ್ಲ ಮೊದಲ ಮಾಡಿಟ್ಕೊಂಡಿದ್ದೀವಿ. ಮೀಟಿಂಗ್
2: ಮೀಟಿಂಗ್ ಮಾಡಿದ್ರ?
1: ಹೂನ ದವಳವನ.
2: ಅಲ್ಲ, ನಿನಗೆ ಇಂಗ್ಲಿಷ್ ಭಾಷಾ ಬರ್ತಾ ಇದೇನೆ?
1: ಅಯ್ಯೋ ನನಗೆಲ್ಲಿ ಬರ್ತಿತ್ತ ಅಪ್ಪ, ಇಂಗ್ಲಿಷ್ ಮಾಸ್ತರ್ ಇಟ್ಕೊಂಡೀನಿ.
2: ಏ ಲೇ ಸಂಜೀವ, ಸುಮ್ಮನೆ ಈ ರಗಳೆ ಹೇಳ್ಬೇಡ, ಅದಾ ವಸ್ತು ಬೇಗನೆ ಹೇಳು.
1: ಅಯ್ಯೋ ನೋಡ್ರಿ ಭಾವನವರ,
2: ಏನು
1: ನಿನ್ನ ಅತ್ತಿಗೆಯಾದ ಮಲ್ಲಾಂಬೆಯು.
2: ಹೌದು.
1: ರತ್ನದ ಮೂಗುತಿಯನ್ನು ಧರಿಸಿಕೊಂಡು ದೇವಸ್ಥಾನಕ್ಕೆ ಬಂದಿದ್ದಳಂತೆ. ಆ ವೇಳೆಯಲ್ಲಿ ಲಲಿತೆಯು ದೇವಸ್ಥಾನಕ್ಕೆ ಹೋಗಿದ್ದಳು. ಅದೇ ಮೂಗುತಿ ಬೇಕಂತ ಒಂದೇ ಸವಣೆ ಹಠ ಹಿಡಿದಿರುವಳು.
2: ಈಗೇನು?
1: ಅಯ್ಯೋ ನೋಡ್ರಿ ಭಾವನವರ, ಲಲಿತವ್ವ ಹಂಗೆಲ್ಲ ಬೇಡಬಾರ್ದವ ಅಂತ ನಾ ಎಷ್ಟು ಬುದ್ಧಿ ಹೇಳಿದ್ರು ನನ್ನ ಮಾತು ಕೇಳಲಾರ್ದ ನನ್ನ ಬಹಳ ಬಹಳ ಬೈದ್ ನೋಡ ಭಾವ.
2: ಏನಂದ ಬಯಳೋ?
1: ಅಯ್ಯೋ ನಿನಗೆ ಯಾಕೆ ಬೇಕ ಹಳೆ ರಗಟೆ, ಹೋಗ ಕಡೆ ಅಂದ್.
2: ಏ ರಗಟೆ ಜಿಗಟೆ ಏನು, ಎಲ್ಲಿಯ ಭಾಷೆ ಇದು?
1: ಹೋಗ ನಿನ ಚಿಪ್ಪಾಡಿ, ಹೋಗ ನಿನ ಡಾವ ಡಿಮ್.
2: ಲೇ ಲೇ ಡಮ್ಯ.
1: ಅಯ್ಯ ಹಂಗ ಅಲ್ರಿ.
2: ಇದು ಯಾರಿಗೆ?
1: ನನಗತ್ತಾಳ್ರಿ. ಅಯ್ಯೋ ಭಾವನವರ, ಇಂತಿಂತ ಎಲ್ಲಾ ಬೇಗಳ ಬೇದ ಮತ್ತಂಗ ನಿಂತಾಳ ನೋಡು, ಹೈಬ್ರಿಡ್ ಗೊಂಟಾಳಗತ್ತೆ.
2: ಲೇ ಸಂಜೀವ, ಅದೆಲ್ಲವನ್ನು ನಾನೇ ನೋಡ್ತೀನಿ, ನೀನು ಸ್ವಲ್ಪ ಸುಮ್ಮನೆ ಇಲ್ಲೇ ಇರು.
1: ಅಯ್ಯ ಭಾವನವರ, ಅದನ್ನೆಲ್ಲ ನೀವ ನೋಡ್ಕೊಳ್ರಿ, ಇನ್ನಷ್ಟು ಬುದ್ಧಿ ಹೇಳ್ರಿ ಅಕ್ಕಿಗೆ, ವಾಂಡ ಬಾಳತಿ.
2: ಇದೇನು ಪ್ರಿಯೆ, ಅದಕ್ಕಾಗಿ ಇಷ್ಟೊಂದು ರೇಗಬಹುದೇ? ಬೆಳಗಾದ ಕೂಡಲೇ ಒಂದೇ ಒಂದು ನಿಮಿಷದಲ್ಲಿ ತಂದು ಒಪ್ಪಿಸುವೆನು. ಒಪ್ಪಿಸ ಹೊರತು ಭೋಜನವನ್ನು ಕೂಡ ಮಾಡಲಿಕ್ಕಿಲ್ಲ. ಚಿಂತೆಯನ್ನು ಬಿಡು, ಹಾಸ್ಯಮುಖ ಮಾಡಿ ನಿನ್ನ ಹೃದಯವನ್ನು ಭೇದಿಸು.
0: ಓಹೋ ಅದೇನಿಲ್ಲ, ಇದೇ ಕ್ಷಣವೇ ತಂದು ಕೊಡಬೇಕು.
2: ಪ್ರಿಯೆ ಹಾಗೆ ಮಾತ್ರ ಮಾಡಬೇಡ, ಇದೇ ಈ ಕ್ಷಣವೇ ತರುತ್ತೇನೆ.
0: ಅದೇನಿಲ್ಲ, ಪ್ರಮಾಣ ಮಾಡಿ ಹೇಳಬೇಕು.
2: ಪ್ರಮಾಣ?
0: ಹೌದು
2: ಪ್ರಿಯೆ, ಪ್ರಮಾಣ ಮಾಡಿಯೇ ತರಬೇಕೆ?
0: ಹೌದು.
2: ಆಗಲಿ, ಈಗ ಸದ್ಯ ತರ್ತಾ ಇದ್ದೀನಿ.

0: ಇದೇನು ಮೈದುನನೇ, ನಿನ್ನ ಮುಖವೆಷ್ಟು ಕಪ್ಪಾಗಿರುವುದಲ್ಲ. ಅಪ್ಪ ವೇಮಣ್ಣ, ನನ್ನ ಜೊತೆಯಲ್ಲಿ ಮಾತನಾಡಪ್ಪ, ನಿನಗೆ ಏನಾದರೂ ಬೇಕಾಗಿದ್ರೆ ಬೇಡು ವೇಮಣ್ಣ, ಬೇಡಪ್ಪ.
1: ಹಾಗೆಯೇ ಯಾವುದನ್ನು ಬೇಡುವುದಕ್ಕೂ ಮಾತಾಡುವುದಕ್ಕೂ ನನ್ನ ನಾಲಿಗೆ ಏಳದಂತಾಗಿದೆ ಎಂಬ. ನಾನೊಂದು ದೊಡ್ಡವರೇ ಹೊತ್ತುಕೊಂಡು ನಿನ್ನ ಬಳಿಗೆ ಬಂದಿರುವೆನು, ಅದನ್ನೇ ನನ್ನನ್ನು ಕಾಪಾಡಮ್ಮ, ಕಾಪಾಡುತ್ತಾಯೇ.
0: ವೇಮಣ್ಣ, ಸೂಳಿಗೆ ಕೊಡುವುದಕ್ಕಾಗಿ ನಿನಗೆ ದುಡ್ಡು ಬೇಕಾಗಿರಬಹುದಲ್ಲವೇ. ಅಪ್ಪ ಮೊದಲು ಭೋಜನವನ್ನು ಮಾಡು, ಆಮೇಲೆ ನಿನಗೆ ಬೇಕಾದಂತಹ ವಸ್ತುವನ್ನೇ ನಾನು ಕೊಟ್ಟು ಕಳಿಸುವೆನಪ್ಪ.
1: ನನಗೆ ಬೇಕಾದದ್ದನ್ನು ಹೇಗೆ ಕೊಡುವಿಯಮ್ಮ? ನಿನಗೆ ಬೇಡಬಾರದ್ದು ನನಗೆ ಬೇಕಾಗಿದೆ ತಾಯೇ.
0: ನನ್ನಲ್ಲಿ ಬೇಡಲಾಗದಂತಹ ವಸ್ತು ಅಂದರೆ? ಅಪ್ಪ ಯಾವುದಪ್ಪ ಹೇಳು, ನಿನಗೆ ಏನು ಬೇಕಾಗಿದೆಯೋ ಅದನ್ನು ಕೇಳಿಕೋ ಅಪ್ಪ, ಕೇಳಿಕೋ
1: ತಾಯೇ. ನಿನ್ನ ಮುಖ ಸೌಭಾಗ್ಯದಲ್ಲಿ ಪ್ರಕಾಶಿಸುವ, ಅಯ್ಯೋ ಮುಂದೆ ಹೇಳಲಾರೆ ನಮ್ಮ.
0: ಯಾಕಪ್ಪ ವೇಮಣ್ಣ ಹೇಳಪ್ಪ, ದಯವಿಟ್ಟು ಬೇಗನೆ ಹೇಳು, ನಿನಗೆ ಏನು ಬೇಕಾಗಿದೆಯೋ ಕೇಳಿಕೋ ಅಪ್ಪ.
1: ಅಮ್ಮ ಮೋಸ ಹೋಗಿ ವೇಸಿಗೆ ಪ್ರಮಾಣ ಮಾಡಿ ಬಂದಿರುವೆ, ಅಯ್ಯೋ ಪಾಪಿಯಾದ ನಾನು ಈ ವಚನವನ್ನು ಪಾಲಿಸುವ ಬಗ್ಗೆ ಹೇಗೆ?
0: ಅಪ್ಪ ವೇಮಣ್ಣ, ವಚನವನ್ನು ಪಾಲಿಸುವುದಕ್ಕಾಗಿ ನೀನಿಷ್ಟು ಚಿಂತೆ ಮಾಡುವುದಾದರೆ ಇಂದಿಗೆ ನಿನ್ನ ಭಾಗ್ಯೋದಯವಾಯಿತು. ಹೇಳು, ನೀನು ಬೇಡುವಂತಹ ವಸ್ತು ಅದು ಎಲ್ಲಿ ದೊರೆಯದಿದ್ದರೆ ಶ್ರೀಗಿರಿ ಮಲ್ಲಯ್ಯನನ್ನು ಕಾಡಿ ಬೇಡಿ ತಂದು ಕೊಡುವೆನು. ನನ್ನಾಣೆ, ನನ್ನಾಣೆ, ನನ್ನ ಶ್ರೀಗಿರಿ ಮಲ್ಲಯ್ಯನಾಣೆ.
1: ಸಾಧ್ವಿ, ಈ ಪಾಪಿಯ ಮಾತಿಗಾಗಿ ಪ್ರತಿಜ್ಞೆ ಮಾಡಬೇಡವಮ್ಮ, ಮಾಡಬೇಡ. ನಾನು ಬೇಡುವಂತಹ ವಸ್ತು ಕೊಡುವಂತಿದ್ದರೆ ಅದನ್ನು ನನಗೆ ಕೊಟ್ಟಿ ವಚನ ಬಂಧನದಿಂದ ಕಡಿಮೆ ಮಾಡು, ಬಾರದಂತಿದ್ದರೆ ಕೊಟ್ಟ ವಚನಕ್ಕಾಗಿ ಪ್ರಾಣ ಕೊಡುವೆ, ಪ್ರಾಣ ಕೊಡುವೆ.
0: ಎಂಥ ಮಾತನಾಡಿದೆಯಪ್ಪ ವೇಮಣ್ಣ, ಕೊಟ್ಟ ವಚನಕ್ಕಾಗಿ ಪ್ರಾಣವನ್ನೇ ಕೊಡುವೆನೆಂಬ ಒಂದು ಮಾತು ಎಂಥ ಮಾತು ಆಡಿದೆಯಪ್ಪ. ಈ ಮಾತಿಗೆ ಯಾವುದು ಸರಿಯಾಗದು, ಭೂಮಿ ಬೆಲೆಯಾಗದು, ಸ್ವರ್ಗ ಸಮನಾಗದು. ಅಪ್ಪ ನಿನ್ನ ಸಂಕಟವನ್ನು ನೋಡಿ ಸುಮ್ಮನೆ ಇರತಕ್ಕವಳು ನಿನ್ನ ಅತ್ತಿಗೆ ಏನಪ್ಪ? ಹೇಳು, ನಿನಗೆ ಏನು ಬೇಕಾಗಿದೆಯೋ ಅದನ್ನು ಕೇಳಿಕೋ ಅಪ್ಪ.
1: ತಾಯಿ ಅಮ್ಮ, ನಿನ್ನ ಮುಖ ಸೌಭಾಗ್ಯದಲ್ಲಿ ಪ್ರಕಾಶಿಸುವ, ನಿನ್ನ ನಾಸಿಕದಲ್ಲಿ ಎಸೆಯುವ ರತ್ನ ಖಚಿತವಾದ ಮುತ್ತಿನ ಮೂಗುತಿಯನ್ನು ಸೂಳಿಗೆ ತಂದು ಕೊಡುವೆನೆಂದು ವಚನ ಕೊಟ್ಟು ಬಂದಿರುವೆ. ದಯಾಶೀಲೇ, ಈ ಪಾಪಿಯನ್ನು ಕ್ಷಮಿಸುವೆ ಏನಮ್ಮ? ನಿನ್ನ ಪಾದಗಳ ಮೇಲೆ ಬಿದ್ದು ಅರಳುವೆನು, ನನ್ನ ನೀ ವಚನ ಬಂಧನದಿಂದ ಕಡೆಯ ಮಾಡಮ್ಮ, ಕಡೆಯ ಮಾಡು.
0: ವೇಮಣ್ಣ, ಕೊಟ್ಟ ವಚನಕ್ಕಾಗಿ ಪ್ರಾಣವನ್ನೇ ಕೊಡುವೆನೆಂಬ ಒಂದು ಮಾತು ಎಂಥ ಮಾತು ಆಡಿದೆಯಪ್ಪ. ಇದು ನೋಡು, ಲಕ್ಷವರಹ ಬೆಲೆ ಬಾಳುವಂಥ ಈ ಮುತ್ತಿನ ಮೂಗುತಿಯನ್ನು

0: ಭೀಮಣ್ಣ, ಈ ಮೂಗುತಿಯನ್ನ ನಿನಗೆ ಕೊಡುವೆನಪ್ಪ, ಆದರೆ ನನ್ನದೊಂದು ವಚನವನ್ನು ಪಾಲಿಸುವೆಯೇನಪ್ಪ?
1: ಸತ್ಯ ಸಾಕ್ಷಿಯಾಗಿ ಪಾಲಿಸುವೆನಮ್ಮ.
0: ಭೀಮಣ್ಣ, ನೀನು ಈ ಮೂಗುತಿಯನ್ನು ಆ ಸೂಳಿಗೆ ಕೊಡುವ ಮೊದಲು ಅವಳು ಬತ್ತಲೆಯಾಗಿ ಬಂದು ನಿನ್ನನ್ನು ಮೂರು ಬಾರಿ ಸುತ್ತಿ ನಿನ್ನ ಮುಂದೆ ನಿಲ್ಲುವಂತೆ ಹೇಳು. ಆವಾಗ ಇದನ್ನು ಅವಳ ಕೈಯಲ್ಲಿ ಕೊಡು. ಕೊಡುವಿಯಪ್ಪ?
1: ತಾಯಿ, ಕೊಡುವೆನು.
0: ಈ ಮಾತು ಇದು ಪ್ರಮಾಣವೇನು?
1: ಇದಕ್ಕೆ ನಿನ್ನ ಪಾದಗಳೇ ಸಾಕ್ಷಿಯಮ್ಮ.
0: ಶಿವಶಿವ ಶಿವಶಿವ. ಅಪ್ಪ ಹೇಳಪ್ಪ ಹೇಳು, ಇದೋ ನೋಡು ಈ ಮೂಗುತಿಯನ್ನು ತೆಗೆದುಕೊಂಡು ಹೊರಡಪ್ಪ. ದೇವ, ಇವನಿಗೆ ಎಂದು ಜ್ಞಾನೋದಯವಾಗುವುದು? ನಿನ್ನ ಕರುಣೆಯಾಗದ ವಿನಃ ಈತನಿಗೆ ಜ್ಞಾನವು ಬಾರದು. ದೇವ, ಇವನಿಗೆ ಬೇಗನೆ ಸುಜ್ಞಾನವನ್ನು ದಯಪಾಲಿಸುತ್ತಂದೆ.

0: ಪ್ರಿಯೇ
1: ಅಯ್ಯ ಪಾವಲವರ ಬಾಂದ್ರೇನ ಮುಗುದಿ ತಾಂದ್ರೋ ಏನ್ ಹಂಗ ಬಾಂದ್ರೋ
0: ಸಂಜೀವ ನೀನು ಚೇಷ್ಟೆ ಮಾಡಬೇಡ ಸುಮ್ಮನಿರು.
1: ಅಯ್ಯ ಅದ ಆತನ ನಾಂದೇನ ನಿನಗ
0: ಪ್ರಿಯೇ, ನಾನು ಹೋದ ಮೇಲೆ ಹಾಗೆ ಬಿಟ್ಟು ಬರ್ತಕ್ಕವನೇ.
2: ಎಲ್ಲಿ?
0: ಇದು ನನ್ನ ಕೈಯಲ್ಲಿ.
2: ಹಾಗಿದ್ದರೆ ನನ್ನ ಕೈಯಲ್ಲಿ ಕೊಡಿ.
0: ಹಾ, ಇಷ್ಟೇ ಅವಸರ? ಇದನ್ನು ನಿನಗಾಗಿ ತಂದಿರುವೆನು, ಆದರೆ ನೀನು ಮಾತ್ರ ನಾನು ಹೇಳಿದಂತೆ ವರ್ತಿಸಿದರೆ ತಾನೆ.
2: ಏನ್ ಮಾಡಬೇಕು?
0: ಏನ್ ಮಾಡಬೇಕು ಅಂದ್ರೆ ನೀನು ಬೆತ್ತಲೆಯಾಗಿ,
1: ಅಯ್ಯೋ ಇದು ಬಹಳ ಸುಮಾರು ತೆಗೆದವ,
0: ನನ್ನನ್ನು 3 ಸಲ ಪ್ರದಕ್ಷಿಣೆ ಹಾಕಬೇಕು, ಆವಾಗಿದ್ದನ್ನು ಕೊಡುವೆ.
2: ಸಂಜೀವ ಇದೇನಾ?
1: ಅಯ್ಯೋ ಇದೆಲ್ಲಿ ರೀತಿಯ ತಾಯಿ?
2: ಇದನ್ನು ಬೇಡಂತ ಹೇಳು, ಹಾಗೆ ಕೊಡುವುದಿದ್ರೆ ಕೊಟ್ಟು ಬಿಡಲಿಕ್ಕೆ ಹೇಳು.
1: ಅಯ್ಯೋ ಬ್ಯಾಡ ಅಂದ್ರೆ ಕೇಳ್ತಾ ಇಲ್ಲ, ಅದು
2: ಕೇಳಿ ನೋಡೋಣ.
1: ಅಯ್ಯೋ ಭಾವನವರ,
0: ಏನು
1: ಎಲ್ಲ ಬತ್ತಲೇನ ಆಗಿಬಿಡುದ?
0: ಬಹುದು, ಸರ್ವಾಂಗ ಬತ್ತಲೆ.
1: ಅಯ್ಯ ನಿನ್ನ ನಶೀಬ ಎಲ್ಲಿ ಬೇಡ. ಏನ ಅದ ನಮಗ್ ಬೇಕಾಗಿ ತಂದ ಮೇಲ ಅದಕ್ಕೆ ಯಾಕೆ ಇಷ್ಟ? ತಂಗಿ ಕುಣ್ಯಾಕ್ ನಿಂತ ಮೇಲ ಕಣಮಿಸ್ಕ್ಯಾಕ?
2: ಇಷ್ಟೇ ಅಲ್ಲವಿ, ಇದಕ್ಕೊಂದು ಇಷ್ಟು ಯೋಚನೆ. ನಾನು ಯಾರು ಗೊತ್ತೇನು, ಸುಳೆ
0: ಆಗಿದ್ದರೆ ಆಗಲಿ
1: ಆಗಲಿ, ನಿಮ್ದು ಆಗಲಿ ನಮ್ದು ಆಗಲಿ, ಕುತ್ತಾವ್ರದ್ ನಿತ್ತಾವ್ರದ್ ಕೇಳಾವ್ರದ್ ಟೇಪ್ನವ್ರದ್ ಎಲ್ಲಾರ್ದು ಆಗೇ ಹೋಗ್ಲಿ.

0: ಕೇವಲ ನರಕದ ಕೂಪ, ಕೇವಲ ಚಿನ್ನದ ಆಭರಣದ ಮುಚ್ಚಿ ನೆರೆದ ಕೂದಲಗಳಿಂದ ಆಚಾಸಿ ಈ ಸುಂದರವಾಗಿ ಕಾಣುವ ತರುಣಿಯ ಶರೀರದ ಪರಿಯನ್ನು ತಿಳಿಯದೆ ಮುರುಳತನದ ಮೋಸಿ ಕೆಟ್ಟೆನು. ಇದಕ್ಕಿಂತಲೂ ಅಮಂಗಲ, ಇದಕ್ಕಿಂತಲೂ ಕಷ್ಟತರ ಅನ್ಯವಾವುದುಂಟು? ಪ್ರಪಂಚದಲ್ಲಿ ವ್ಯರ್ಥವಾಗಿ ನಮ್ಮಂಥ ಅಜ್ಞಾನಿಗಳು ಮೋಸ ಹೋಗುವರಲ್ಲವೇ? ಆದರೆ ಈ ದಿವಸ ಮಲ್ಲಮತಾಯಿ ಉಪದೇಶವೆಂಬ ಸೂರ್ಯನ ಪ್ರಕಾಶದಿಂದ ನನ್ನ ಅಜ್ಞಾನವೆಂಬ ಅಂಧಕಾರವು ಬೆಳಗಿತು, ಅಂಧಕಾರವು ಬೆಳಗಿತು, ಅಂಧಕಾರವು ಬೆಳಗಿತು.
1: ಇದೇನು ಪ್ರಿಯಕರ, ಹೀಗೇಕೆ ಭ್ರಮಿಷ್ಠಂತೆ ಮಾಡಿದ್ರಿ?
0: ಛೇ, ಸರಿ ಅಂದಕ್ಕೆ ನಾನು ಭ್ರಮಿಷ್ಠನು, ಹುಚ್ಚನು ಅಂದಲ್ಲಿ ಈ ನರಕದಲ್ಲಿ ಬಿದ್ದು ಹೊರಳಾಡಿದೆನು. ಆದರೆ ಈ ದಿವಸ ಮಲ್ಲಮತೆಯ ಅನುಗ್ರಹದಿಂದ ಈ ನರಕಾಂಬುಧಿಯಿಂದ ಎದ್ದು ಬಂದೆನು. ಆಗಲಿ, ಇನ್ನು ಮುಂದೆ ಆ ನನ್ನ ತಾಯಿಯ ಪಾದ ಸನ್ನಿಧಿಗೆ ಹೋಗಿ ಈ ಕಷ್ಟತರ ಸಂಸಾರದಿಂದ ಪಾರಾಗುವ ಯೋಚನೆ ಮಾಡುವೆನು. ನಾನು ಮರುಳನು, ಭ್ರಮಿಷ್ಠನು, ಹುಚ್ಚನು, ಪಾಪಿಯು, ನರಕಗಾಮಿಯು.
1: ಪ್ರಿಯಕರ, ಪ್ರಿಯಕರ,

0: ಕಳಕೊಂಡೇ ನಂದು, ಉಳಕೊಂಡೆ ನಾನು, ಮೂರು ಮಲೆಗಳನ್ನು ತೊಳಕೊಂಡೇ ಸತ್ಯವಾವುದೆಂಬುದನ್ನು ತಿಳಕೊಂಡೆ. ಉಚ್ಚಿಯಲ್ಲಿ ಬಂದ ನಂದು, ಬತ್ತಲಲ್ಲಿ ಬೆತ್ತ ನಂದು, ಹುಚ್ಚು ನಾಯಿಯಂಥ ಸೂಳೆಯನ್ನು ಮೆಚ್ಚಿ ಗಲ್ಲ ಕೆಡದ ನಂದು, ಗಲ್ಲ ಕೆಡದ ನಂದು, ಭೋಗದಲ್ಲಿ ಬಂದ ನಂದು, ಯೋಜಿಯನ್ನು ಕೊಂದ ನಂದು, ರಾಗವೆಂಬ ವಿಷದ ಹಲ್ಲಿನ ನಾಗರ ಹಾವಿನಂಥ ನಂದು, ಹಣ್ಣು ಹೆಣ್ಣು ಮಣ್ಣು ನಂದು, ಕಣ್ಣು ಕೆಡಿಸುವಂಥ ನಂದು, ಬಣ್ಣ ಎಡಿಸಿ ಹುಟ್ಟು ಸಾವನ್ನುಣ್ಣು ಹಚ್ಚಿದಂಥ ನಂದು, ಆಶೆ ಅಳಿಯದಿರಲು ಪಾಶ ಮುಕ್ತನಾಗುವೇನೆ, ಮಾಯೆಯನ್ನು ಗೆದ್ದವನೇ ಮರ್ಮಜ್ಞನಾದ ಯೋಗಿಯು, ನವರಂಧ್ರಗಳಿಂದ ಯುಕ್ತವಾದ ಈ ಚೀಲಕ್ಕೆ ನವಕುಂದನದ ಭೂಷಣಗಳೇಕೆ, ತಾಯಿಯ ಗರ್ಭದಿಂದ ಮೊದಲು ವಸ್ತ್ರವಿಲ್ಲದೆ ಬತ್ತಲೆಯಾಗಿ ಈ ಬಂದ ದೇಹವು ತುದಿಗೂ ಬತ್ತಲೆಯಾಗಿ ಹೋಗುತ್ತಿರಲು, ನಡುವೆ ಬಟ್ಟೆ ಪೀತಾಂಬರ ಧರಿಸುವುದು ಅಪಹಾಸ್ಯವಲ್ಲವೇ? ನಶ್ವರವಾದ ಈ ಜಗತ್ತಿನಲ್ಲಿ ನಾನು ನನ್ನದೆನ್ನುವುದೆಲ್ಲವೂ ಮಿಥ್ಯವೇ? ನಾನೊಂದು ದಿವಸ ಎಲ್ಲವನ್ನು ಇಲ್ಲಿಯೇ ಬಿಟ್ಟು ಹೋಗಬೇಕು. ನನ್ನನ್ನು ಸ್ಮಶಾನದಲ್ಲಿ ಹೂಳಿ ಹೆಂಡರು ಮಕ್ಕಳು ಮನೆಗೆ ಸಾಗುವರಂದ ಬಳಿಕ ಯಾವುದು ನನ್ನದೆನಲಿ? ಈ ಭೂಮಿ ನನ್ನದೆನಲಿ? ಭೂಮಿ ನನ್ನದೆನಲು ಭುವನೇಶ ನಗುವ ಕಾಮಿತವ ಕಂಡು ಲೋಭಿಯ ಧನವೇ ನಗುವುದು, ಕಾಮಿನಿಯು ನನ್ನವಳು ಎಂದರೆ ಮೃತ್ಯು ನಗುವಳು, ಪ್ರೇಮ ದೂಷಿತ ಪತಿಯು ಸುತನಪ್ಪುವುದು ಕಂಡು ಜಾರ್ಯತ ನಗುವಂತೆ ಕಲಿರಾಜ ನಗುವನು, ವಿಶ್ವತೋಭಿರಾಮ ಕೇಳು ವೇಮ ಕೇಳು ಕೇಳು ವೇಮ ಕೇಳಪ್ಪ. ನಾನು ನನ್ನದೆನ್ನುವುದರ ತ್ಯಾಗದಿಂದ ನಾನು ಯೋಗಿಯಾಗದಿದ್ದರೆ ಯಾವುದು ಸಾರ್ಥಕ? ನಾನು ಯೋಗಿ ಆಗಿರಲಿಕ್ಕೆ ಬೇಕು, ನಾನು ತ್ಯಾಗಿ ಆಗಿರಲಿಕ್ಕೆ ಬೇಕು. ಹಾಗಾದರೆ ನಾನು ಎಂಥ ಯೋಗಿ? ನಾನು ರಾಜಯೋಗಿ. ಹೌದು, ನಾನು ರಾಜಯೋಗಿ ಅಲ್ಲ. ಹಾಗಾದ್ರಿ ನಾನು ಹಠಯೋಗಿ. ಹೌದು, ನಾನು ಹಠಯೋಗಿ. ಅದು ಅಲ್ಲ. ಹಾಗಾದ್ರಿ ಉನ್ಮತ್ತ ಯೋಗಿ, ಉತ್ತ ಯೋಗಿ. ಹುಚ್ಚ ಯೋಗಿ ಆದ್ರಿ ನನಗೆ ಪಟ್ಟಿ ಬರೆಗಳೇಕೆ? ಇದೇನು ರಕ್ತ ಬಂತು? ಈ ರಕ್ತವೆಲ್ಲಿಂದ ಬಂದಿತೆಂಬುದನ್ನು ಈ ವೇಮನು ಅರಿತಿದ್ದಾನೆ. ಕೇವಲ ಹೆಣ್ಣು ಗಂಡಿನ ರಕ್ತ, ಮಣ್ಣು ಬಂಬೆಯನ್ನು ಮಾಡಿದಂಥ ರಕ್ತ, ಮರಕ್ಕೆ ಬರಿಸುವ ರಕ್ತ, ಮೋಹಗೊಳಿಸುವ ರಕ್ತ, ಮತಗೆಟ್ಟ ಹುಚ್ಚನ ರಕ್ತ. ಹಸಿವು ತ್ರಸಿಗಳಿಗೊಬ್ಬರ ರಕ್ತ, ಕಾಮಿನಿ ಕಾಂಚನೆಗಳಲ್ಲೊಬ್ಬ ರಕ್ತ, ಇವುಗಳಿಲ್ಲದೆ ಸರ್ವ ಸಂಗತಿಯಾಗಿಯಾದವನೇ ವಿರಕ್ತ, ಅವನೇ ಮುಕ್ತ.
1: ಯಾರು ಹೀಗೇಕೆ ಮಾಡುವಿರಿ?
0: ಯಾರು? ನನ್ನ ತಾಯಿ ಅಮ್ಮ. ತಾಯಿ, ನಿನ್ನ ಕೃಪಾ ಬಲದಿಂದ ಈ ನರಕಾಂಬುದಿಯಿಂದ ಎದ್ದು ಬಂದೆನು. ಶಾಂತ ಭಾವೇ, ನನ್ನನ್ನು ಕಾಪಾಡಮ್ಮ, ಕಾಪಾಡು ತಾಯೇ.
1: ವೇಮಣ್ಣ ಹೇಳಪ್ಪ, ಹೇಳು ವೇಮಣ್ಣ ಹೇಳಪ್ಪ.
0: ತಾಯಿ, ಗಣಭಾಗ್ಯದಿಂದ ದೊರೆತ ಈ ದೇಹವನ್ನು ಒಂದು ಕಾಸು ಬೆಲೆ ಬಾಳದ ಹೆಣ್ಣಿಗೆ ಮೋಹಿಸಿ ಮೂರ್ಖತನದಿಂದ ಬೇಡಿದ್ದನ್ನರ್ಪಿಸಿದನು. ಮಾತೆ ವಿರಕ್ತೆ ಸಾತ್ವಿಜನ ಶ್ರೋಭೂಷಣಿಯಾದ ಮಲ್ಲಾಂಬೆ, ನನ್ನನ್ನು ಕಾಪಾಡಮ್ಮ, ಕಾಪಾಡ.
1: ಅಪ್ಪ ವೇಮಣ್ಣ, ಈಗ ನಿನಗೆ ಸಾಕಷ್ಟು ಪಶ್ಚಾತ್ತಾಪವಾಗಿ ನಿನ್ನ ಅಂತಃಕರಣವು ಪರಿಶುದ್ಧವಾಗಿದೆ, ಜ್ಞಾನೋದಯವಾಗುವುದಕ್ಕೆ ಪರಿಪಕ್ವ ದಿಶೆ ಪ್ರಾಪ್ತವಾಗಿದೆ. ಆದ್ದರಿಂದ ನಿನಗೆ ನಾನು ಹೇಳುವ ವಿಷಯ ಅದು ಮುಖ್ಯವಾದ ವಿಷಯ, ತಿಳಿದುಕೊಳ್ಳಲೇಬೇಕಾದ ವಿಷಯ, ಅದನ್ನು ನೀನು ಶ್ರದ್ಧೆಯಿಂದ ಕೇಳಪ್ಪ.
0: ಆಗಲಿ ತಾಯಿ, ಕರುಣೆಯಿಂದ ನನಗೆ ಹೇಳಬೇಕಾದದ್ದೆಲ್ಲವನ್ನು ಹೇಳಿ ನನ್ನನ್ನು ಉದ್ಧರಿಸಮ್ಮ.
1: ವೇಮಣ್ಣ, ನಾನು ಯಾರು, ಜಗವಿದೇನು, ಬ್ರಹ್ಮವು ಯಾವುದು ಎಂಬ ಈ ಮೂರರ ಬಗ್ಗೆ ನಾವು ವಿಚಾರ ಮಾಡಬೇಕಾಗಿದೆಯಪ್ಪ.
0: ಹಾಗಾದರೆ ತಾಯೇ, ನಾನು ಯಾರು, ಜಗವಿದೇನು, ಬ್ರಹ್ಮವು ಯಾವುದು, ನಿಜವಾದ ನನ್ನ ಸ್ವರೂಪ ಎಂತಹದ್ದು ತಾಯೇ?
1: ವೇಮಣ್ಣ, ನಾನು ಯಾರು ಎಂಬ ಕಲ್ಪನೆಯನ್ನು ಅರಿಯುವ ಅರಿವನ್ನು ಕುರುಹಿಡುವ ವಸ್ತುವೇ ನೀನು. ಅಂದರೆ ತತ್ವಮಸಿ, ತ್ವಂ ತದಸಿ, ಅದುವೇ ನೀನು ಇದ್ದಿ, ನೀನೇ ಅದುವೇ ಇದ್ದಿ. ಅಂದರೆ ಪಂಚಕೋಶ ಅತೀತನೇ ನೀನು, ಮೂರು ಅವಸ್ಥೆಗಳನ್ನು ಎದುರಿಟ್ಟು ಅರಿಯುವ ಅರಿವೇ ನೀನು. ಅಂದರೆ ಈ ಮಿಥ್ಯಾ ಜಗತ್ತಿಗೆ ಅಧಿಷ್ಠಾನ ಭೂತವಾದಂಥ ಸಚ್ಚಿದಾನಂದ ಸ್ವರೂಪವಾದ ಪರಬ್ರಹ್ಮ ವಸ್ತುವೇ ನೀನಿರುವೆಯಪ್ಪ.
0: ತಾಯೇ, ಧನ್ಯನಾದನು, ನನಗೀಗ ಎಲ್ಲವೂ ಆನಂದವೇ ತೋರುವುದು. ಪ್ರಜ್ಞಾನಾನಂದಂ ಬ್ರಹ್ಮ, ಅಯಮಾತ್ಮ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ಸರ್ವಂ ಖಲ್ವಿದಂ ಬ್ರಹ್ಮ, ನೇಹ ನಾನಾಸ್ತಿ ಕಿಂಚನ್, ಶಿವೋಹಂ ಶಿವೋಹಂ ಶಿವೋಹಂ.
1: ಅಪ್ಪ, ಈಗ ನೀನು ಪೂರ್ಣ ಆತ್ಮಜ್ಞಾನಿಯಾಗಿರುವೆ, ನಿನ್ನಿಂದ ಜಗದ್ ಉದ್ಧಾರವಾಗಬೇಕಾಗಿದೆ. ಆದ್ದರಿಂದ ಇನ್ನು ಮುಂದೆ ಲೋಕ ಕಲ್ಯಾಣಕ್ಕಾಗಿ ಸಂಚರಿಸಪ್ಪ.
0: ಆಗಲಿ ತಾಯಿ, ನಿನ್ನ ಹೇಳಿಕೆಯಂತೆ ನಡೆದುಕೊಂಡು ನನಗೆ ತಿಳಿದ ತಿಳುವಳಿಕೆಯನ್ನು ಈ ಜಗತ್ತಿಗೆ ತಿಳಿಸುವೆನಮ್ಮ.
1: ಹಾಗಾದರೆ ಹೇಗೆ ತಿಳಿಸುವೆ ಮತ್ತು ಏನೆಂದು ತಿಳಿಸುವೆ?
0: ಅಮ್ಮ, ಈ ವೇಮನು ಕೇವಲ ಜ್ಞಾನಿಯಲ್ಲ, ಸಿದ್ಧಾಂತಿಯಲ್ಲ, ಶ್ರುತಿ ಸ್ಮೃತಿ ಶಾಸ್ತ್ರ ಕೋವಿದನಲ್ಲ, ವ್ಯಾಕರಣ ಬಲ್ಲ ಪಾಣಿನಿಯಲ್ಲ, ಪಾತಂಜಲಿಯಲ್ಲ, ತರ್ಕಜ್ಞಾನದ ಕಣಾದನಲ್ಲ, ಕ್ರಿಸ್ತನಲ್ಲ, ಪೈಗಂಬರನಲ್ಲ, ಗೌತಮನಲ್ಲ. ನಾನು ಎಂಬ ಪದಕ್ಕೆ ಯಾವುದು ಲಕ್ಷಾರ್ಥವಾಗಿ ತೋರುವುದೋ ಅಂತಹ ಸರ್ವಾಂತರಾತ್ಮನೇ ತಾನೆಂದು ಹೇಳುವ ನಿಜ ವೇದಾಂತದ ಮರ್ಮಯೋಗಿ. ಅಮ್ಮ, ಈ ವೇಮನು ಸ್ವೀಕರಿಸಿದ ಧರ್ಮದಲ್ಲಿ, ತತ್ವಗಳಲ್ಲಿ ಕುಲವಿಲ್ಲ, ಜಾತಿ ಪಂಥಗಳಿಲ್ಲ, ಅಸ್ಪೃಶ್ಯತೆಯಿಲ್ಲ, ಅನೈಕ್ಯತೆಯಿಲ್ಲ, ವೇಷಾಸೂಯಗಳಿಲ್ಲ, ವರ್ಣಾಶ್ರಮಗಳಿಲ್ಲ, ಕಲ್ಲು ಪ್ರತಿಮೆಗಳಿಲ್ಲ, ಹರಿಯಿಲ್ಲ, ಹರನಿಲ್ಲ, ಲಿಂಗ ಜಂಗಮರಿಲ್ಲ, ವೈಷ್ಣವ ಸ್ಮಾರ್ಥರಿಲ್ಲ, 18 ಪುರಾಣಗಳಿಲ್ಲ, 16 ನಿಯಮಗಳಿಲ್ಲ, ಕಲ್ಲು ಮಣ್ಣು ಕಟ್ಟಿಗೆಗಳಲ್ಲಿ ತೋರುವ ಈ ವಿಶ್ವವೆಲ್ಲವೂ ಪರಮಾತ್ಮನ ಸ್ವರೂಪವಾಗಿದೆ. ಇದೇ ವೇಮನ ನಿಜ ವೇದಾಂತ, ಇದುವೇ ಸಿದ್ಧಾಂತ.
1: ಧನ್ಯ ಧನ್ಯ ವೇಮಣ್ಣ, ಈ ನಿನ್ನ ಆತ್ಮಾನುಭವದ ವಾಣಿಯನ್ನು ಕೇಳಿ ನಾನು ಧನ್ಯಳಾದೆನು. ನೋಡಪ್ಪ, ಇನ್ನು ಮುಂದೆ ಈ ಮಲಿನವಾದ ಬಟ್ಟೆಗಳನ್ನು ತೆಗೆದು ಹಾಕಿ ಶುದ್ಧವಾದ ಬಟ್ಟೆಗಳನ್ನು ಧರಿಸಿಕೊಂಡು ಲೋಕ ಕಲ್ಯಾಣಕ್ಕಾಗಿ ಸಂಚರಿಸಪ್ಪ.
0: ಆಗಲಿ ತಾಯಿ.
1: ದೇವ, ನಿನ್ನ ಕರುಣೆಯಿಂದ ಇವನಿಗೆ ಜ್ಞಾನೋದಯವಾಯಿತಲ್ಲ, ನನ್ನ ಅಭಿಲಾಷೆ ಪೂರ್ತಿಗೊಂಡಿತು ಸ್ವಾಮಿ.
2: ಕಾಪಾಡಮ್ಮ.
1: ಹೇಳಮ್ಮ. ಯಾರಮ್ಮ ನೀನು?
2: ಅಮ್ಮ, ನಾನು ನಿನ್ನ ಮೈದುನ ವೇಮರಡ್ಡಿಯನ್ನು ನರಕೈ ಕೆಳೆದ ಪಾಪಿ, ನಿನ್ನ ಮೂಗುತ್ತೇನು ಅಪೇಕ್ಷಿಸಿದ ಮೂಢಳು, ನನ್ನ ತಪ್ಪನ್ನು ಕ್ಷಮಿಸಿ ಕಾಪಾಡಮ್ಮ.
1: ಅಮ್ಮ, ವೇಶ್ಯರು ಪರಪುರುಷರನ್ನು ಕೂಡಿ ಜೀವಿಸಿಕೊಂಡು ಇರುವುದು ಅದು ಧರ್ಮವಲ್ಲ, ಸದಾ ಕ್ಯಾರವೇ ಸ್ತ್ರೀ ಧರ್ಮ, ಅದರಂತೆ ನಡೆದು ನಿನ್ನ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಮ್ಮ.
2: ಅಮ್ಮ, ನಿನ್ನ ಮೂಗುತಿಯನ್ನು ಮುಟ್ಟಿದ ಕೂಡಲೇ ನನ್ನ ಮನಸ್ಸು ಪವಿತ್ರವಾಯಿತು. ಆಹಾಹಾ, ಎಂತಹ ಮೂಗುತಿ! ನನ್ನ ಕವಿದ ಕತ್ತಲೆಯನ್ನು ಕಳೆದು ಮೂಗುತಿ, ನನ್ನ ಪಾಪ ಕರ್ಮದಿಂದ ಮುಕ್ತಳನಾಗಿ ಮಾಡಿದಂತಹ ಮೂಗುತಿ, ಬಲ್ಲ ಮಾಂಬೆ ಮಂಗಲದಾಯಕ ಮೂಗುತಿ.

0: ಮಾಡಿದ ಕರ್ಮ ವಾವಾರಿ ನನ್ನ ತಾಯಿ. ವರ್ಷಕ್ಕೆ ಒಂದು ಒಡಸ್ನು ನಿನಗೆ ತೆಂಗಿನಕಾಯಿ, ನೀ ತಣ್ಣಗೆ ಒಮ್ಮೆ ಸಾಯ್ ಅಪ್ಪಗ ಹುಡುಕಿ ಮಾಡಿಬಿಡ್ತು. ಹೋಗಿ ಹೋಗಿಬಿಡ್ತು ಸುಳಿತ ಮಗ ದೇಶ ಭಾವ ಆಗಿ. ಇದೇನೋಪ್ಪ ನಮ್ಮ ಮನ್ಯಾಗ ನನಗೆ ಒಂದ್ರ ಮೇಲೆ ಒಂದು ಬಂದು ಬಿಡಾಕತ್ತವಲ್ಲ.
1: ಅಯ್ಯೋ ಮಲ್ಲಮ್ಮ ತಂದೆ.
2: ಅತ್ತಿಯವರಿ ನೀವು ಚಿಂತೆ ಮಾಡಬೇಡ್ರಿ, ಆ ಪರಮಾತ್ಮನ ಪಾದೋದಕ ನನ್ನ ಬಳಿಯಲ್ಲಿವೆ. ಆ ಪಾದೋದಕದ ಮಹಿಮೆಯಿಂದ ನಿಮ್ಮ ರೋಗವನ್ನು ನಾನು ನಿವಾರಣೆ ಮಾಡುವೆನು. ಆದ್ದರಿಂದ ಅಮ್ಮ ಈಗ ಎಲ್ಲರೂ ಮಲ್ಲೇಶಿ ಅನ್ಬೇಕಮ್ಮ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ఎరను కడివి అమ్మా, నిన్నగలిలో బాడవదాదరు ఎంతో.
1: ಅಮ್ಮ, ಹೆಣ್ಣು ಮಕ್ಕಳನ್ನು ಹಡೆದವರ ಪಾಲಿಗೆ ಇಂಥ ಪಡಿಪಾಠವು ತಪ್ಪಿದ್ದಲ್ಲವಮ್ಮ. ನಿಮ್ಮಂತಹ ಗುರು ಹಿರಿಯರ ಆಶೀರ್ವಾದದ ಬಲದಿಂದ ಪತಿಯ ಗ್ರಹದಲ್ಲಿದ್ದುಕೊಂಡು ನಾನು ಸಂಸಾರ ಮಾಡುವೆನು. ತ್ರಿಕಾಲದಲ್ಲಿಯೂ ಪತಿಯೇ ಪರಮಾತ್ಮನೆಂದು ಭಾವಿಸಿ ನಡೆಯುವೆನು. ಮಾವನಿಗೆ, ಭಾವನಿಗೆ, ಅತ್ತೆಗೆ ಮೊದಲಾದ ಚಿಕ್ಕ ದೊಡ್ಡವರ ಸೇವೆಯನ್ನ ಮನಮುಟ್ಟಿ ಮಾಡಿ ಉಭಯ ಕುಲಕ್ಕೂ ನಾನು ಕೀರ್ತಿ ತರುವೆನಮ್ಮ. ಹಾಗೂ ಶ್ರೀ ಮಲ್ಲಿಕಾರ್ಜುನನ ಕರುಣೆಯನ್ನು ನಾನು ಪಡೆಯುವೆನಮ್ಮ.
0: ಮಗಳೇ, ನಿನ್ನ ಮುದ್ದು ಮುಖವು ಇನ್ನೆಂದು ನಮ್ಮ ಕಣ್ಣಿಗೆ ಬೀಳುವುದೋ ತಿಳಿಯದು. ನಿನ್ನ ಅತ್ತೆ ಮನೆಯವರು ಮೇಲಿಂದ ಮೇಲೆ ತವರೂರಿಗೆ ಕಳುಹಿಸಿ ನಮಗೆ ಆನಂದುಂಟು ಮಾಡಿದ ಒಳ್ಳೆಯ ಸ್ವಭಾವದವರು ಇದ್ದಾರೆಯೋ ಇಲ್ಲವೋ ಅದನ್ನಾರು ಬಲ್ರಮ್ಮ.
1: ಅಮ್ಮ, ತಾಯಿಯ ಪ್ರೇಮಕ್ಕೆ ಪರಿಮಿತಿ ಉಂಟೇನಮ್ಮ. ಒಂದು ಸಮಯ ಸಮುದ್ರವು ಕೂಡ ಅದು ಬತ್ತಬಹುದು, ಆದರೆ ಮಾತೆಯ ಪ್ರೇಮ ಪ್ರವಾಹವು ಅದು ಎಂದಿಗೂ ಕಡಿಮೆಯಾಗುವುದಿಲ್ಲವಮ್ಮ. ಅಮ್ಮ, ನಿನ್ನ ಕರುಳು ಎಂಥದ್ದೇ ತಾಯಿ.

0: ಗೆಳತಿ ಮಲ್ಲಮ್ಮ.
1: ಅಮ್ಮ,
0: ನೀನು ನಿನ್ನ ಪತಿಪಾದ ಸೇವೆಯನ್ನು ಬಿಟ್ಟು ಈ ಗೆಳತಿಯ ಭೆಟ್ಟಿಗೆ ಅಂದು ಬರುವಿ ಅಮ್ಮ. ಈ ಸ್ನೇಹದ ವಿಯೋಗ ತಾಪ ನಿಂತು ಸಹಿಸಬೇಕಮ್ಮ.
1: ಅಮ್ಮ, ಗೆಳತಿ, ಹೀಗೆಲ್ಲ ನೀನು ಶೋಕ ಮಾಡಿದಿರಮ್ಮ. ಯಾಕಂದ್ರೆ ಹೆಣ್ಣು ಮಕ್ಕಳಿಗೆ ಪತಿಯ ಸದನವೇ ಗತಿಯು, ಪತಿ ಪಾದ ಸೇವೆಯೇ ನಮ್ಮನ್ನು ಕೈವಲ್ಯ ಸೋಪಾನಕ್ಕೆ ಮುಟ್ಟಿಸುವುದು ತಾಯಿ.
2: ಮಗಳೇ, ಸೌಭಾಗ್ಯವತಿಯಾಗು, ಸಂಸಾರದಲ್ಲಿ ಸುಖದಿಂದ ಇದ್ದು ಸಂತತಿ ಸಂಪತ್ತಿನಿಂದ ಒಡಗೂಡಿ ಚಿರಕಾಲ ಬಾಳಮ್ಮ.
3: ಮಗು ಮಲ್ಲಮ್ಮ.
1: ಅಪ್ಪ,
3: ಹೋಗುವೆಯೇನಮ್ಮ?
1: ಹೌದಪ್ಪ, ನಾನು ಹೋಗಿ ಬರುವೆ. ನನಗೆ ಆಶೀರ್ವಾದ ಮಾಡ್ರಿ.
3: ಹೋಗಿ ಬಾರಮ್ಮ, ನಿನಗೆ ಮಂಗಲವಾಗಲಿ. ಮಗು ಮಲ್ಲಮ್ಮ,
1: ಅಪ್ಪ,
3: ನಿನ್ನ ಮಾವನ ಮನೆಯಲ್ಲಿ ಯಾವ ರೀತಿಯಿಂದ ವರ್ತಿಸಬೇಕೆಂಬುದನ್ನು ಅರಿತ ನಿನಗೆ ನಾನೇನು ಹೆಚ್ಚಾಗಿ ಹೇಳಲೆಮ್ಮ. ಆದರೂ ಪಿತೃ ಧರ್ಮಕ್ಕನುಸರಿಸಿ ಹೇಳುವೆಯೇ ನನ್ನ ಕರ್ತವ್ಯ.
1: ಹೌದಪ್ಪ.
3: ಮಗು ಮಲ್ಲಮ್ಮ,
1: ಅಪ್ಪ,
3: ಗುರು ಲಿಂಗ ಜಂಗಮರ ಪಾದ ಸೇವೆಯನ್ನು ಮರೆಯದಿರಮ್ಮ.
1: ಇಲ್ಲಪ್ಪ.
3: ಹಾಗೂ ನಿನ್ನ ಪತಿ ಪಾದ ಸೇವೆಯನ್ನು ಮಾಡಿ ಅವನನ್ನು ಆನಂದ ಸಾಗರದಲ್ಲಿ ಮುಳುಗಿಸಮ್ಮ.
1: ಹಾ, ಒಳ್ಳೆಯದು. ಅಪ್ಪ, ಎನ್ನ ಸಂಗಡ ತಾವು ಕೂಡ ಅಲ್ಲಿಯವರೆಗೆ ಬರಬೇಕಾಗುವುದಪ್ಪ.
3: ಆಗಲಮ್ಮ, ಹಾಗೆ ಆಗಲಿ. ತಂಗಿ ಮಲ್ಲಮ್ಮ.
1: ಅಪ್ಪ,
3: ಇನ್ನು ನಡೆಯಮ್ಮ, ಹೊತ್ತಾಗುವುದು.
1: ಆಗಲಿಪ್ಪ.

0: ಅಯ್ಯಪ್ಪ ಬಂದು ಬಿಟ್ಲು ಬಂದು ಬಿಟ್ಲು. ನಮ್ಮ ಅಮ್ಮನಿಗೆ ಹೇಳಿದೆ ಅಮ್ಮನಿಗೆ, ಏ ಅಮ್ಮ ಏ ಏ ಏ ಅಮ್ಮ
1: ಯಾಕೋ ಭರಮಣ್ಣ,
0: ಏ ಅಮ್ಮ ಬಂದು ಬಿಟ್ಲು ಬಂದು ಬಿಟ್ಲು.
1: ಭರಮು ಯಾರು ಬಂದ್ರು ಬರು?
0: ಏ ಅಮ್ಮ ಏ ಏ ಅಮ್ಮ
1: ಏನು
0: ನೀನು ಅಪ್ಪನಿಗೆ ಏನಾಗುವಿ?
1: ಹುಚ್ಚ ಹಾಗಲ್ಲೋ ಭರಮಣ್ಣ, ಅವಳೇ
0: ಅಮ್ಮ ಅವಳೇ ಅವಳೇ.
1: ಏ ಏನು ಇದು?
0: ಏ ಅಮ್ಮ ಅವಳೇ ಅವಳೇ.
1: ಏ ಹಾಗಲ್ಲೋ ಭರಮಣ್ಣ, ನೋಡು ನಿನ್ನ ಹೆಂಡತಿ ಬಂದ್ರವಳೇನು?

0: ನಾನು ಮರಿಯ.
1: ಏ ಭರಮಣ್ಣ, ಹೆಂಡತಿ ಬಂದ್ರೆ ಏನಾಯ್ತು? ಹೆದರ್ತಾರೇನು?
0: ಅಂಜಬಾರ್ದ ನೀವ?
1: ಅಂಜಬಾರ್ದಪ್ಪ.
0: ಶಾಂತಿ ಬರ ಅಂಜಬಾರ್ದು.
1: ಏ ಅಂಜಬಾರ್ದು,
0: ಹೊಸ್ತಾಗಿ ಬಾಂಧ್ಯನ
1: ಅಂಜಬಾರ್ದಪ್ಪ.
0: ಅಜಾಕ ಅಜಾಕ ನೀನು ಬಂದಾಗ ಅಪ್ಪ ಅಂಜಿ ಮೂಲ ಕುಚ್ಚಿದತ್ಲ.
1: ಹುಚ್ಚ ಭರಮಣ್ಣ, ನೋಡು ನಿನ್ನ ಹೆಂಡತಿ ಬಂದಿದ್ರೆ ಒಳ್ಳೆ ಬಟ್ಟೆ ಹಾಕೊಂಡ್ರು ಹೋಗು.
0: ಎಮ್ಮ ಈ ಯುದ್ಧ ನಡ್ಯಾಕಿಲ್ಲನ? ಏನ್ ನಡೀತಾವೋ ಏನ? ಚೇರ್ಮನ್ ಕೈಲಿ ಹೋಗಿ ಸಹಿ ಮಾಡ್ಸಿದಾವು.
1: ಈಗೆಲ್ಲ ಹುಚ್ಚರಂತೆ ಮಾತಾಡಬಾರ್ದು ನೋಡು. ಅವಳು ಒಳ್ಳೆ ಭಾಗ್ಯವಂತರ ಮಗಳು, ಅವಳ ಮುಂದೆ ಹೀಗೆ ಹುಚ್ಚರಂತೆ ನಿಲ್ಲಬಾರ್ದು. ಆದ್ರಿಂದ ಒಳ್ಳೆ ಬಟ್ಟೆ ಹಾಕೊಳ್ಬೇಕು, ಹಾಕೊಂಬರ್ಗಪ್ಪ.
0: ಎಮ್ಮ ಯಾರು ಹಾಕೊಂಡು ಬರ್ಲವ್ವ? ನನ್ನ ವಿವೆ ಅಲ್ಲ, ಇದಲ್ದ ಇನ್ನೊಂದು ಮನ್ಯಾಗ ಗೂಟ್ಗ ದೋತಿ ಆಡ್ತೈತಿವ.
1: ಹಾಗಾದ್ರೆ ಹಾ ಭರಮು, ಆ ವೇ ಬೆಡ್ರಿ ಹಾಕೊಂಬ್ರು ಹೋಗು.
0: ಹಾ ಹೌ, ಹೇಗೆ ಹೇಗೆ ಹಾಕಿಕೊಳ್ಳುವುದಪ್ಪ ಹೊಸ ಬಟ್ಟೆಯನ್ನು?

0: ಏ ಭರಮರೆಡ್ಡಿ, ಇದು ನನ್ನ ಶಲ್ಲೆ ಇದೆ.
1: ಏ ಇದು ನಿಂತಾಳ ಮತ್ತ?
0: ಅದೇ ಇದನ್ನೇ ಕ್ಯಾಚ್ಕೊಂಡಿರ್ವೆ ಅಂದೆ.
1: ಏ ಅಪ್ಪ, ಇವತ್ತೊಂದ ದಿನ ಕೊಡು ಮಾರಾಯ.
0: ಇವತ್ ಒಂದೇ ದಿವಸ?
1: ಹೂಳು ಗಬರು, ಇವತ್ ನಂದು ಬಂದಾಯ್ತು ಗಬರು.
0: ಏ ಭರಮಣ್ಣ, ಅಲ್ಲಪ್ಪ ನಿನ್ನದೇನು ಬಂದಿರ್ಬೋದು?
1: ಏ ನಿನ್ ಗೊತ್ತಾಗಿಲ್ಲಪ್ಪ.
0: ಏ ಗೊತ್ತಿಲ್ಲ ಮರ, ಏನ್ ಬಂದಿದ್ ಬೇಗನೆ ಹೇಳ್ಬಿಡು.
1: ನೀನ್ ಮನ್ಯಾಗಿರಾವು ಬಿಡಾವು, ಆ ಕಡೆ ರೋಡ್ ಹತ್ಕಪ್ಪ ನೀ, ಯಾವತ್ತು ನಿನಗೇನ್ ಗೊತ್ತಿರ್ತೈತಿ?
0: ಏ ಭರಮರೆಡ್ಡಿ, ಅದೇ ನನಗೆ ಗೊತ್ತಿಲ್ಲ, ಏನ್ ಬಂದಿದ್ ಬೇಗನೆ ಹೇಳ.
1: ಹೇಳ ನೋಡು ವೇಮನ್ನ, ಇವತ್ತ ನಂದು ಗಬರು.
0: ಏಲೇ ಭರಮರೆಡ್ಡಿ, ಅಲ್ಲಪ್ಪ ನಿನ್ನ ಹೆಂಡತಿ ಬಂದಿದ್ರೆ ನನ್ನ ಬಟ್ಟಿನ ಏಕೆ ಹಚ್ಕೊಂಡಿವೆ ನೀನು? ಬಿಡು ನನ್ನ ಶಲ್ಲೆ ಬಿಡು.
1: ಅಮ್ಮ ಒಳ್ಳೆ ಬಟ್ಟೆಯನ್ನು ಹಾಕಿಕೊಂಡು ಬಾ ಅಂತ ಹೇಳಿರೋಳು ಅಮ್ಮ ಹೇಳಿರುವಳು ಅಮ್ಮ.
0: ಎಷ್ಟು ಚೆನ್ನಾಗಿ ಬೆರಳಲ್ಲಿಯ ಉಂಗ್ರ. ಲೇ ಭರಮಣ್ಣ, ಇದು ಈ ಶಲ್ಲೆ ನಿನಗೇ ಕೊಡುವೆ.
1: ಕೊಟ್ಟು ಬೇಡಂಗರ.
0: ಆದ್ರೆ ನೀನು ಆ ಉಂಗ್ರವನ್ನು ಕೊಡುವಿಯ? ಲೇ ಲೇ ಪೆದ್ದ, ಹಾಗೆಲ್ಲ ಮಾಡಬಾರ್ದು, ಸುಮ್ಮನೆ ಕೊಡು.
1: ವೇಮನ್ನ,
0: ಯಾಕೆ
1: ಈ ಉಂಗರವು ನಿನಗೆ ಬೇಕೇ?
0: ಹೌದಪ್ಪ, ಅದು ನನಗೆ ಬೇಕಾಗಿದೆ.
1: ಏಯಪ್ಪ, ಇದನ್ನು ಒಯ್ದು ನೀನು ಸೂಳೆ.
0: ಲೇ ಲೇ ಲೇ ಭರಮರೆಡ್ಡಿ, ಅಲ್ಲ ಸೂಳೆಯರು ಅಂದ್ರೆ ನಿನ್ನ ಕಣ್ಣಲ್ಲಿ ಕೀಳಾಗಿ ಕಾಣುವರೇನು?
1: ಏ ಅವ್ರ ಅಷ್ಟು ಮನುಗಳು ಚೆಲ್ಲುವನು ವೇಮನ್ನ.
0: ಲೇ ಹಾಗೆಲ್ಲ ಮಾತನಾಡಬಾರ್ದು. ಈಗ ನೋಡು, ನಿನಗೆ ಸೂಳೆಯರ ಮಹಿಮೆಯನ್ನು ಹೇಳುತ್ತೀನಿ, ಸ್ವಲ್ಪ ಚೆನ್ನಾಗಿ ಕೇಳು.
1: ಸೂಳೆಯವನು ಮೈ ಹೇಳ್ತೀಯ?
0: ಏನ್ ಹೇಳ್ಬೇಕಪ್ಪ ನಿನಗೆ, ಮೈ ಅಲ್ಲ ಮಹಿಮೆ ಅಂದ್ರೆ ಅವಳ ವರ್ಣನೆ.
1: ಹೇಳಪ್ಪ ಏನೇನ್ ಹೇಳ್ತೀಯ ಎಲ್ಲ ಹೇಳ್ಬೇಡ.
0: ನೋಡು ಭರಮಣ್ಣ, ಮೊದಲು ಸೂಳೆಯರನ್ನು ಕಂಡ್ರೆ ಪುಣ್ಯ ಬುರ್ತೆ ಪುಣ್ಯ.
1: ಶಭಾಷಿ ಗಬರು.
0: ಯಾಕೆ
1: ಶಭಾಷಿ ಕಂಡು ಗಬರು?
0: ಏನಾಯ್ತಪ್ಪ ನಿನಗೆ?
1: ಸೂಳೆಯವನು ಕಾಣ ಪುಣ್ಯ ಬರ್ತೈತೆ
0: ನೋಡಿದ ತಕ್ಷಣ ಬರುತ್ತೆ.
1: ಮತ್ ಮುಂದೆ?
0: ಮುಂದೆ ಅವಳನ್ನು ಮುಟ್ಟಿದ್ರೆ ಎಲ್ಲ ಪಾಪವು ನಾಶವಾಗ್ತಾ ಇದೆ.
1: ಆಟ ಚಾಟು ತುಳಿತಾನಪ್ಪ ಅವ್ರದ.
0: ಹಾಗೆಲ್ಲ ಚೇಷ್ಟೆ ಮಾಡಬಾರ್ದಪ್ಪ. ಇದು ಅಲ್ಲದೆ ಅವಳನ್ನು ಮುದ್ದಿಸಿ ಒಡಗೂಡಿದರೆ ಸ್ವರ್ಗವೇ ಪ್ರಾಪ್ತಿ.
1: ಆಮೇಲೆ ಸತ್ತ ಹೋಗುದನ್ನ.
0: ನಿನ್ನ ತಲೆ ಸತ್ತ ಬಳಿಕ ಪಡೆಯುವಂತ ಸುಖವದಲ್ಲ.
1: ಮತ್ತೆ
0: ಈಗಲೇ ಇದ್ದಾಗಲಿ ಈ ಕ್ಷಣವೇ ಪಡೆಯುವಂತ ಸುಖನೋ? ಏ ಭರಮಣ್ಣ, ಈ ಮಾತನ್ನು ನಾನು ಕಲ್ಪಿಸಿಕೊಂಡು ಹೇಳುವದೆಲ್ಲ ಸಂಸ್ಕೃತ ಭಾಷೆಯೊಳಗೆ ಮಹಾನ್ ಮಹಾನ್ ಕವಿಗಳು ನಮ್ಮಂತೆ ಅನುಭವಿಸಿ ಅಭಿಪ್ರಾಯ ಪಟ್ಟಿದ್ದಾರೆಯೋ ಬೆಪ್ಪೆ.
1: ತಪ್ಪೆ ನೋಡೋ ವೇಮನ್ನ.
0: ಏನು?
1: ಮೊದಲು ಸೂಳೆಯರ ಮನೆಗೆ ಹೋಗಲು ಮೊದಲು ಕೊಡುವರಪ್ಪ ಎಲೆ ಅಡಿಕೆಯ ತಾಟು.
0: ಹೌದು.
1: ಆಮೇಲೆ ಬೇಡುವರಪ್ಪ 10 ರೂಪಾಯಿಯ ನೋಟು.
0: ಇದು ಕೂಡ ನಿಜ ಬಿಡು.
1: ಅದನ್ನು ಕೊಡದಿದ್ದರೆ ಮಾರಿಸುವರೋ ನಿನ್ನ ಮೈ ಮೇಲಿನ ಶರಟು. ಆಮೇಲೆ ಏರಿಸುವರೋ ಮುನ್ಸೂಪನ ಕೋರ್ಟು. ಹೀಗಿದೆ ಸೂಳೆಯರು ಬಹಳ ಬೆರಕಿಯರು ವೇಮಣ್ಣ. ನಾನು ಹೇಳ್ತೋ ನಿಮ್ಮಣ್ಣ.
0: ಕಾಮಣ್ಣ.
1: ಯಾಕೋ ಮುಕ್ಕಣ್ಣ?
0: ಲೇ ಭರಮ, ನನ್ನ ಶಲ್ಯ ಕೊಡುವೋ ಅಥವಾ ಇಲ್ವೋ?
1: ಇಲ್ಲ ಇಲ್ಲ ಅಮ್ಮ ಹೇಳಿರೋಳು ಅಮ್ಮ. ಬರಂಗಿಲ್ಲ.
0: ಲೇ ಭರಮಣ್ಣ, ಬೇಗನೆ ಕೊಡು.
1: ವೇಮಣ್ಣ, ನಿನಗೆ ಈ ಉಂಗರವು ಬೇಕೆ?
0: ಹೌದು. ಮತ್ತೆ
1: ತಕ್ಕೊಳಪ್ಪ ಅಂಗರ.
0: ಎಷ್ಟು ಚೆನ್ನಾಯ್ತು ಬೆರಳಲ್ಲಿ ಉಂಗುರ. ಇದನ್ನು ಒಯ್ದು ನನ್ನ ಲಲಿತಿಗೆ ಕೊಡುವೆನು.
2: ತಂಗಿ ಬಸಮ್ಮ.
3: ಯಾಕೆ ಆಗ್ತವ್ರಿ?
2: ಮಲ್ಲಮ್ಮನ ಬಂದ್ರಂತೆ, ಆರತಿಯನ್ನು ಸಿದ್ಧ ಮಾಡ್ರಿ.
3: ಒಳ್ಳೆಯದು.

0: ಬನ್ನಿ ಬನ್ನಿ.
1: ಹೇಮರೆಡ್ಡಿಯವರೇ, ನಿಮ್ಮ ಸೊಸೆಯನ್ನು ನಿಮಗೆ ಒಪ್ಪಿಸಿದೆನು, ಇನ್ನು ಮೇಲೆ ನೀವೇ ನೋಡಿಕೊಳ್ಳಿ.
0: ಪದ್ಮಮ್ಮನವರೇ, ಇಂದಿನಿಂದ ಇವಳಿಗೆ ನೀನೇ ತಾಯಿಯೂ ನೀನೇ ತಂದೆಯೂ. ಯಾಕಂದರೆ ಇವಳು ಹುಟ್ಟಿದಾಗಿನಿಂದ ಸದಾ ಮಲ್ಲಿಕಾರ್ಜುನನ ಸೇವೆಯಲ್ಲೇ ಕಾಲ ಕಳೆದಿರುವಳಮ್ಮ, ಕಾಲ ಕಳೆದಿರುವಳು. ಆದ್ದರಿಂದ ಬೇರೆ ಯಾವ ಕೆಲಸದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೂ ಆಗಬಹುದು, ಅದನ್ನೆಲ್ಲ ನೀವೇ ಸಹಿಸಿಕೊಳ್ಳಬೇಕಮ್ಮ, ಸಹಿಸಿಕೊಳ್ಳಬೇಕು.
2: ಅದನ್ನೆಲ್ಲ ನೋಡ್ಕೊಂತೀರಪ್ಪ ಭರಮಾ.
3: ಏಮ್ಮ ಇವೆಲ್ಲ ಹೊಸ ಅರಿವೆ.
2: ಹೌದಪ್ಪ ಅಣ್ಣ, ನೋಡು ನಿನ್ನ ಮಾವನವರು ಬಂದಿದ್ದಾರೆ, ನಮಸ್ಕಾರ ಮಾಡು.
3: ನೀನು ಬಾರುವ ಅಂದ್ರೆ ಬಾಯವ್ವ, ಬಾಯವ್ವ
2: ನಡಿ.
3: ಮಾವಯ್ಯ ಮಾವಯ್ಯ ನಮಸ್ಕಾರ. ಎಲ್ಲ ಚಲೋ ಇದ್ದೀಯ?
1: ಎಲ್ಲ ಚಲೋ ಇದ್ದೀವಪ್ಪ. ಭರಮಣ್ಣ, ನಿಮ್ಮ ಹೆಂಡತಿಯನ್ನು ಸರಿಯಾಗಿ ನೋಡಿಕೋಪ್ಪ.
3: ಅದನ್ನೆಲ್ಲ ಅಮ್ಮನಿಗೆ ಹೇಳಿದ್ರೆ ಆಯ್ತು, ಅದನ್ನೆಲ್ಲ ಅಮ್ಮನೇ ನೋಡ್ಕೊಂಬವಳು ಮಾವಯ್ಯ.
1: ಮಗು ಮಲ್ಲಮ್ಮ,
4: ಅಪ್ಪ
1: ನಾನಿನ್ನು ಹೋಗಿ ಬರುವೇನಮ್ಮ.
4: ಹೋಗಿ ಬರುವೆ ಏನಪ್ಪ?
1: ಹೌದಮ್ಮ, ಆದರೆ ಆದರೆ ನಿನಗೆ ಇನ್ನೊಂದು ಮಾತನ್ನು ಹೇಳ ಬಯಸುತ್ತೇನಮ್ಮ.
4: ಅಪ್ಪ ಹೇಳಪ್ಪ, ಯಾವ ಮಾತು ಅಂತ ನನಗೆ ಹೇಳಪ್ಪ, ಹೇಳು.
1: ಮಗು,
4: ಅಪ್ಪ
1: ಈ ಮನೆಯ ವಾತಾವರಣವನ್ನು ನೋಡಿದರೆ ಏನೋ ಒಂದು ವಿಚಿತ್ರವಾಗಿಯೇ ಕಾಣುತ್ತಿದೆಯಮ್ಮ. ಅಧಿಕಾರ ಮದದಲ್ಲಿ ಮೆರೆಯುವ ನಿನ್ನತ್ತೆ, ನಾಗಿಣಿಯ ಸ್ವಭಾವದ ನಿಗವೆಣ್ಣಿಯರು, ಮತ್ತೆ ಏನ ನಿನ್ನ ಪತಿ, ಇಂಥ ಜನರ ಮಧ್ಯದಲ್ಲಿ ನಿನ್ನ ಓರ್ವಳನ್ನೇ ಬಿಟ್ಟು ಹೋಗಲು ನನ್ನ ಮನಸ್ಸು ಕಳವಳ ಪಡುತ್ತಿದೆಯಮ್ಮ, ಕಳವಳ ಪಡುತ್ತಿದೆ.
4: ಅಪ್ಪ ಹೀಗೇಕೆ ಹೇಳುವಿಯಪ್ಪ? ಅತ್ತೆ ಮಾವಂದರ ಸೇವೆಯನ್ನು ಅವರ ತತ್ತಿನಂತೆ ಮಾಡಿ ಅವರಿತ್ತ ಆಜ್ಞೆಯನ್ನೆಲ್ಲ ನಾನು ಪಾಲಿಸುವೆನಪ್ಪ. ನಿಗವೆಣ್ಣೀರ ಕೂಡ ಯಾವತ್ತೂ ನಾನು ನಗುತ್ತಲೇ ಇರುವೆನಪ್ಪ. ಪತಿಯು ಅವನ ಮತಿಹೀನಾಗಲಿ ಅಥವಾ ಗತಿಹೀನಾಗಲಿ, ಸತಿಗೆ ಪತಿಯೇ ಪರಮಾತ್ಮನಲ್ಲವೇನಪ್ಪ?
1: ಹೌದಮ್ಮ.
4: ಆದ್ದರಿಂದ ಪತಿ ಪಾದ ಸೇವೆಯನ್ನು ಮಾಡಿ ನಾನು ಮುಕ್ತಿಯನ್ನ ಪಡೆಯುವೆನಪ್ಪ.
1: ಎಂಥ ಮಾತನ್ನು ಹೇಳಿದೆಯಮ್ಮ. ಧನ್ಯ ಮಗಳೇ, ನೀನೇ ಧನ್ಯ. ನಿನ್ನ ಗುಣಕ್ಕೆ ಎಣೆಯಿಲ್ಲ, ನೀತಿಗೆ ನೆಲೆಯಿಲ್ಲ, ಧರ್ಮಕ್ಕೆ ಚ್ಯುತಿಯಿಲ್ಲ ತಾಯಿ, ಚ್ಯುತಿಯಿಲ್ಲ. ಪ್ರಪಂಚದಲ್ಲಿ 10 ಮಂದಿ ಮಕ್ಕಳನ್ನು ಹಡಿಯುವುದಕ್ಕಿಂತ ಮುತ್ತಿನಂಥ ನಿನ್ನೋರ್ವಳನ್ನು ಪಡೆದ ನನ್ನ ಭಾಗ್ಯಕ್ಕೆ ಬೆಲೆ ಇಲ್ಲವಮ್ಮ, ಬೆಲೆ ಇಲ್ಲ. ಮಲ್ಲಮ್ಮ, ಮಲ್ಲಮ್ಮ ಎಂಬ ಈ 3 ಅಕ್ಷರಗಳು ಈ 3 ಲೋಕದೊಳಗೆ ಎಲ್ಲರ ಹೃದಯದಲ್ಲಿ ಮಲ್ಲಿಗೆಯ ಸುವಾಸನೆಯಂತೆ ಹರಡದೆಂದು ಆ ಮಲ್ಲಿಕಾರ್ಜುನಲ್ಲಿ ಬೇಡಿಕೊಳ್ಳುವೆನಮ್ಮ, ಬೇಡಿಕೊಳ್ಳುವೆ.
4: ಅಪ್ಪ ನೋಡಪ್ಪ, ಈಗ ತಾವು ಆ ಬಗ್ಗೆ ಯಾವುದು ಯೋಚನೆ ಮಾಡಬೇಕಾಗಿಲ್ಲವಪ್ಪ. ಯಾಕಂದರೆ ಆ ಪರಮಾತ್ಮನ ಕರುಣೆಯಿಂದ ಅದು ಎಲ್ಲವೂ ತಾನಾಗಿಯೇ ಸರಿ ಹೋಗುತ್ತದೆ ನೋಡಪ್ಪ.
1: ಹಾಗೆ ಆಗಲಿ, ನಾನಿನ್ನು ಹೋಗಿ ಬರುವೆನಮ್ಮ.
4: ಅಪ್ಪ ತಾವು ಸ್ವಲ್ಪ ಊಟ ಮಾಡಿಕೊಂಡು ಹೋಗಬೇಕಪ್ಪ.
1: ಊಟ?
4: ಹೌದು.
1: ಈಗಲೇ ಆಯುತ್ತಲ್ಲವಮ್ಮ. ಆಗಲಿ, ಹಾಗೆ ಮಾಡುವೆ. ಮಗು ಮಲ್ಲಮ್ಮ.
4: ಅಪ್ಪ
1: ನಾನು ಬರ್ತೀನಮ್ಮ.
4: ಮಗು. ಅಪ್ಪ
1: ಮಗು.
4: ಅಪ್ಪ
1: ಮಗು.
4: ಅಪ್ಪ. ಅಕ್ಕ, ಈ ಪೂಜೆ ಪೆಟ್ಟಿಗೆಯನ್ನು ಇಡ್ಲಿಕ್ಕೆ ದೇವರ ಮನೆ ಅದು ಎಲ್ಲಿದೆಯಮ್ಮ?
5: ಅಲ್ಲೇ.
4: ದೇವ, ನನ್ನ ಅತ್ತೆ ನಿಗವೆಣ್ಣೀರಿಗೆ ಎಲ್ಲರಿಗೂ ಒಳ್ಳೆಯ ಬುದ್ಧಿಯನ್ನು ದಯಪಾಲಿಸು ತಂದೆ. ಪತಿದೇವ,
3: ನೀ ಯಾಕೆ ನನ್ನ ಕಾಲು ಬೀಳ್ತಿ?
4: ಸ್ವಾಮಿ, ತಾವು ಯಜಮಾನ್ರು, ನಾನು ನಿಮ್ಮ ದಾಸಿ.
3: ದಾಸಿ
4: ಅಲ್ಲ, ನಿಮ್ಮ ಅರ್ಧಾಂಗಿ.
3: ನೀ ಅರ್ಧ ಅಂಗಿ, ನಾ ಪೂರ ಅಂಗಲ್ಲ. ಏನ ಕೋಟ್ ಮಿಡಿ ಚಾಟೋ?
4: ಛೇ ಛೇ, ಹಾಗಲ್ಲ ಸ್ವಾಮಿ, ನಾನು ನಿಮ್ಮ ಚರಣ ಸೇವೆಯನ್ನು ಮಾಡತಕ್ಕಂತ ಹೆಂಡತಿ.
3: ಹೇಳ್ತ?
4: ಹೌದು ಸ್ವಾಮಿ. ನೋಡಿ ಪತಿದೇವ, ತಾವು ನನಗೆ ಅದೇನೋ ಆಜ್ಞೆಯನ್ನು ವಿಧಿಸುವರೋ ಅದನ್ನು ತಲೆ ಮೇಲೆ ಹೊತ್ತುಕೊಂಡು ಭಕ್ತಿಪೂರ್ವಕವಾಗಿ ಮಾಡುವುದು ನನ್ನ ಕರ್ತವ್ಯ.
3: ಹಾಗಾದರೆ ನಿನ್ನ ಮೇಲೆ ನನ್ನ ಅಧಿಕಾರವು ನಡೆಯಬಹುದು?
4: ಓ, ಅಗತ್ಯವಾಗಿ ನಡೆಸಿಕೊಳ್ಳಬಹುದು ಸ್ವಾಮಿ.
3: ಹಾಗಾದರೆ ಅತ್ಲಾಗೆ ನೋಡು. ಬೇಡ ಬೇಡ ಬೇಡ ಬೇಡ, ಎತ್ಲಾಗೆ ನೋಡು, ಎತ್ಲಾಗೆ ಬ್ಯಾಡೋ ಯಪ್ಪ, ಬ್ಯಾಡೋ ಯಪ್ಪ, ಬ್ಯಾಡೋ ಯಪ್ಪ. ಚಾಣೆ ಆಯ್ತಪ್ಪ, ಚಾಣೆ ಆಯ್ತಪ್ಪ, ಚಾಣೆ ಆಯ್ತಪ್ಪ, ಚಾಣೆ ಆಯ್ತಪ್ಪ, ಚಾಣೆ ಆಯ್ತಪ್ಪ. ಒಳ್ಳೆ ಮಲ್ಲಿ
4: ಸ್ವಾಮಿ,
3: ನೀನು ತುಂಬಾ ಒಳ್ಳೆಯವಳಿದ್ದಿ. ನನಗೆ ರಂಟಿ ಒಡೆದು ಒಡೆದು ಬಾಳುವಾಗಿ ಬಿಟ್ಟಿದ್ದಿ ನೋಡೆ.
4: ಹಾಗಾದ್ರೆ ಅದಕ್ಕೆ ನಾನೇನ್ ಮಾಡ್ಲಿ ಸ್ವಾಮಿ?
3: ಅದಕ್ಕ ನೀ ಏನ್ ಮಾಡ್ಬೇಕಂದ್ರ ನನ್ನ ಕಾಲ ಚಿಕ್ತೀಯ
4: ದೇವ.
3: ಇಲ್ಲೋ ಯಪ್ಪ
4: ಮಲ್ಲಿಕಾರ್ಜುನ, ಈ ಪಾದ ಸೇವೆಯನ್ನು ದೊರಕಿಸಿಕೊಟ್ಟಿಯಲ್ಲ, ನಾನು ಧನ್ಯಳಾದೆ ಸ್ವಾಮಿ.
3: ಈಗ ನಾಯನಂದ ನೆವ್ವಾನಿನಗೆ ಒಮ್ಮೆಂದ್ರೆ ಏನಾತು ನೋಡೇ ಮಲ್ಲಿ
4: ಸ್ವಾಮಿ.
3: ಹಾಗಾದ್ರೆ ಆಗ್ಲಿ.
4: ಹಾ ಆಗ್ಲಿ ಸ್ವಾಮಿ,
3: ಆಗ್ಲಿ.

0: ಸ್ವಾಮಿ, ಈಗ ನಾನು ಸ್ವಲ್ಪ ಊಟ ಮಾಡಿಕೊಂಡು ಬರಲೇನು ಅಂತ.
1: ಏ ಪಾಪ, ಇನ್ನು ಊಟ ಆಗಿಲ್ವೇನೆ?
0: ಇಲ್ಲ ಸ್ವಾಮಿ.
1: ಆಗ್ಲಿ, ನಾನು ಏನು ಒಳಗೆ ಹೋಗಿ ನೊಟ್ಟಿ ತಿಂದು ಬರ್ತೀನಿ. ನೊಟ್ಟಿ
2: ಭರ್ಮ್ಯ, ಮೈ ಮೇಲೆ ಬರ್ತಾ ಇದೆಯಲ್ಲೋ, ಕಣ್ಣು ಕಾಣಿಸ್ತವಿಲ್ಲ.
1: ಓಹೋ, ಯಾರು? ಶತ್ರು?
2: ಹೌದಪ್ಪ.
1: ನಮಸ್ಕಾರ ರೀ ಶೆಟ್ರ.
2: ನಮಸ್ಕಾರಪ್ಪ. ಲೇ ಭರ್ಮ್ಯ, ಏನು ಸುಳ್ಳು ನಿಮ್ಮ ಅಪ್ಪ?
1: ಯಾಕ್ರಿ ಶೆಟ್ರ?
2: ಅಮಾವಾಸಿ ಒಳಗೆ ಸಾಲ ತೀರಿಸ್ತೀನಿ ಅಂತ ಹೇಳಿ ಹೋದಾವ, ಇದುವರೆಗೂ ಅವನು ಮುಕ್ಕವಾದ್ರು ಬೇಡವೆ.
1: ಯಾರ್ದು ಅಮಾಸಿದ್ರೆ?
2: ಏ, ನಿಮ್ಮ ಅಪ್ಪಂದು ಒಂದೇ
1: ಶೆಟ್ರ.
2: ಯಾಕ?
1: ನಮ್ಮ ಅಪ್ಪ ತಲೆ ನೂತೇಳಿ ಅನಿಗೆ ಪಟ್ಟಿ
2: ಕಟ್ಕೊಂಡು ಪಟ್ಟಿ ಲೋಣ ಭರ್ಮ್ಯ, ಇನ್ನು ಎರಡು ಮೂರು ದಿವಸಗಳಲ್ಲಿ ನಿಮ್ಮ ಹೊಲ ಮನೆಗಳನ್ನು ಕಸಿದುಕೊಂಡು ಹೋಗ್ತೀನಿ. ವಿಷ
1: ಬ್ಯಾಡ್ರಿ ಶೆಟ್ರ, ಬ್ಯಾಡ್ರಿ. ನಮ್ಮ ಅಪ್ಪ ಕರ್ಕೊಂಡು ಬರ್ತೀನಿ ಶೆಟ್ರ. ನಮ್ಮ ಅಪ್ಪನ ಕರ್ಕೊಂಡು ಬರ್ತೀನಿ, ಇಲ್ಲೇ ಕುಂಡ್ರ. ಮತ್ತೆ
2: ಹೋಗಪ್ಪ, ಹೋಗು ಹೋಗು.
1: ಶೆಟ್ರ ಸಾವುಕಾರ ಬಂದಾರ ನೋಡು. ಯಪ್ಪ,
2: ಏನು ಇದು ಸುಳ್ಳು ಕರಾರ ಹೇಗೆ? ನೀನೇ ನೋಡು
3: ಶೆಟ್ರ, ನಾನು ಹಾಗೆ ಹೇಳುವುದಿಲ್ಲ.
1: ಶೆಟ್ರ ಹೇಳುದೋಗೆ ತಿನ್ನ. ಮತ್ತೆ ಗಂಡ್ಗಾಚಿ ಹಾಕಿ ಸಾಡ್ಡು ಹೊಡೆದ
3: ಹುಚ್ಚಾ, ಸುಮ್ಮ ಹೋಗು.
1: ಹೋಗಂಗಿಲ್ಲಪ್ಪ,
3: ಹಾಗೆ ಮಾಡಬಾರದು, ಸುಮ್ಮ ಹೋಗು. ಶೆಟ್ಟಿಯವರೇ, ಸ್ವಲ್ಪ ಶಾಂತದಿಂದ ಕುಳಿತುಕೊಳ್ಳಿ.
2: ಏನ್ ಶಾಂತ ಆಗ್ತಾರೋ ಜೀವಯ್ಯ, ನನ್ನ ಜೀವನೇ ಹೋಗಿತ್ತಯ್ಯ. ಶಾಂತ್ರತೆ ಶಾಂತ.
3: ಎಲೇ
4: ಯಾಕ್ರಿ
3: ಈ ಶೆಟ್ಟಿ ಅವರ ಮಾತನ್ನಾದ್ರೂ ಕೇಳಿದೆಯೋ ಇಲ್ಲವೋ?
4: ಅದಕ್ಕೆ ನನಗಿನ ಮಾಡಂತೀರಿ?
3: ಹಾಗಲ್ಲೇ, ನಿನ್ನ ಹತ್ತಿರ ಇದ್ದ ಒಡವೆಗಳನ್ನು ಕೊಟ್ಟು ಬಿಡು. ಈ ಶೆಟ್ಟಿ ಅವರು ಸಾಲ ತೀರಿಸಿಬಿಡೋಣ.
4: ನನ್ನ ಹತ್ತಿರ ವಸ್ತುಗಳು ಎಲ್ಲಿರುವವು? ಆಡಿನ ಮಗ ವೇಮಣ್ಣ ನಾಗಮ್ಮನ ಒಡವೆ ಕಸಿದುಕೊಂಡು ಸುಳಿವಿನ ಸೇರಲವೇ? ಆಗಲೂ ನನ್ನ ಒಡವೆನ್ನೆಲ್ಲ ಉಳ್ಕೊಂಡು ಬಿಟ್ಟೆ.
3: ಹಾಗಾದ್ರೆ ಆ ನಾಗಮ್ಮ ಬಸಮ್ಮನ ಹತ್ತಿರ ಇದ್ದ ಒಡವೆಗಳನ್ನು ತೆಗೆದುಕೊಂಡು ಬರೋ ಹೋಗು.
4: ನಾಗೋ,
5: ನೀವು ಯಾಕೆ ಕರ್ತಾ ಇದ್ರು ಅದು ನನಗೆ ಗೊತ್ತು. ಇವನಷ್ಟು ಒಡವೆಗಳನ್ನು ಹಾಕಿ ಕೊಡ್ತೀನಲ್ಲ, ಅವು ನಿಮ್ ಕಣ್ಣೊಳಗೆ ಒತ್ತುತ್ತಿವೆ.
4: ಇರ್ಲಿ ಕೊಡೆ, ಇನ್ನು ಎರಡು ಮೂರು ದಿವಸದಲ್ಲಿ ತಂದು ಕೊಡ್ತಾರಂತೆ, ಕೊಟ್ಟು ಬಿಡು.
5: ನಾನೇನು ಕೊಡುವುದಿಲ್ಲ, ನೀವು ಕೇಳಬೇಡ್ರಿ. ನಾನು ಕೊಡುವುದಿಲ್ಲ, ಕೊಡುವುದಿಲ್ಲ, ಕೊಡುವುದೇ ಇಲ್ಲ.
4: ತಂಗಿ ಬಸಮ್ಮ,
2: ಯಾಕೆ ಅತ್ತೇವ್ರೆ?
4: ನಿನ್ನ ಒಡವೆನಾದ್ರೂ ಕೊಟ್ಟು ಬಿಡಮ್ಮ.
2: ನಾನೇನು ಕೊಡ್ಲಾರನಮ್ಮ, ಇವಷ್ಟು ಬಡವೆಗಳನ್ನ ಕೊಟ್ಟು ಆ ಮಲ್ಲಿ ಮುಂದೆ ಹಾಗೆ ತಿರುಗಾಡಬೇಕಾದೀತು. ನೀವು ಕೇಳಬೇಡ್ರಿ, ನಾನು ಕೊಡಲ್ಲ, ಕೊಡಲ್ಲ, ಕೊಡುವುದೇ ಇಲ್ಲ.
0: ದೇವ ಮಲ್ಲಿಕಾರ್ಜುನ, ನನ್ನ ಅತ್ತೆ ಮನೆಯವರಿಗೆ ಈ ಪರಿ ಸಂಕಟವೇ. ಶಿವ ಶಿವ,
3: ಅವರ ಕಡೆಯಿಂದ ಒಡವೆಗಳನ್ನು ತರುವುದಾಗಲಿಲ್ಲವೇ ನಿನ್ನ? ಈ ಶೆಟ್ಟಿ ಅವರು ಇನ್ನು ಎರಡು ಮೂರು ದಿವಸಗಳಲ್ಲಿ ನಮ್ಮ ಹೊಲ ಮನೆಗಳನ್ನು ಕಸಿದುಕೊಂಡು ಬಿಡುವರು. ಆಮೇಲೆ ನಾವೆಲ್ಲರೂ ಕೈಯಲ್ಲಿ ತಂಬಿಗೆ ಹಿಡಿದುಕೊಂಡು ಮನೆ ಮನೆ ತಿರುಪೆ ಎತ್ತಬೇಕಾಗುವುದು ತಿರುಪೆ. ದೇವ ಮಲ್ಲಿಕಾರ್ಜುನ, ಇಷ್ಟು ದಿವಸಗಳವರೆಗೆ ಈ ಹೇಮರೆಡ್ಡಿಯ ಮನೆಯು ಒಳ್ಳೆ ಗೌರವದಿಂದ ನಡೆದು ಬಂದು ಇಂದಿಗೇ ಎಲ್ಲವೂ ಹೋಯಿತಲ್ಲ.
0: ಮಾವನವರೇ.
3: ಮಲ್ಲಮ್ಮ.
0: ಹಾ ನೋಡಿ, ಈ ಒಡವೆಗಳನ್ನು ತೆಗೆದುಕೊಂಡು ಹೋಗಿ ಆ ಶೆಟ್ಟಿಯವರ ಸಾಲವನ್ನೆಲ್ಲ ತೀರಿಸಿಬಿಡಿ.
3: ಬೇಡಮ್ಮ, ಇವು ನಿನ್ನ ತವರ ಮನೆಯವರು ಅಲ್ಲವೇನಮ್ಮ?
0: ಆದ್ರೆ ಏನಾಯ್ತು ಮಾವನವರೇ, ನನ್ನ ಪತಿಯ ಕುಟುಂಬವನ್ನು ಕಾಪಾಡಿಕೊಂಡು ಹೋಗುವುದೇ ನನ್ನ ಧರ್ಮವಲ್ಲವೇ? ಇದು ತೆಗೆದುಕೊಳ್ಳಿ.
3: ಮಲ್ಲಮ್ಮ, ಈ ಒಡವೆಗಳನ್ನು ನಾವು ತೆಗೆದುಕೊಂಡರೆ ಪರರ ಒಡವೆಗಳನ್ನು ಅಪಹರಿಸಿದಂತಾಗುವುದಿಲ್ಲ.
0: ಮಾವನವರೇ, ನನ್ನನ್ನು ಬೇರೆಯವಳು ಅಂತ ಭಾವಿಸಿಕೊಂಡ್ರ? ನಾನು ನಿಮ್ಮವಳೇ ಅಲ್ಲವೇ? ಇದ ನೋಡಿ, ಇವುಗಳನ್ನು ತೆಗೆದುಕೊಂಡು ಅವರ ಸಾಲವನ್ನೆಲ್ಲ ತೀರಿಸಿಬಿಡಿ.
3: ನಿನ್ನಂಥ ಸತ್ವ ಶಾಲೆ ಸೊಸೆ ದೊರೆತದ್ದು ನನ್ನದೇ ಭಾಗ್ಯ.
2: ಆ ಏಮರಡ್ಡಿಯ ಸೊಸೆಯೋ.

ಅನನ್ಯ ಭಕ್ಷಿಕಾಮಣಿಗಳೇ, ನಿಮ್ಮೆಲ್ಲರ ಭಕ್ತಿಯ ಮೇರೆಗೆ ನಾನಿಲ್ಲಿಗೆ ಬಂದಂತಾಯಿತು. ಆದರೆ ಹೇಮರಡ್ಡಿಯ ಸೊಸೆಯಾದ ಮಲ್ಲಮ್ಮನ ಭಕ್ತಿ ವಿಶ್ವಾಸಾದಿ ಗುಣಗಳನ್ನು ಪರೀಕ್ಷೆ ಮಾಡಲೋಸುಗ ನನ್ನ ವಾಸಸ್ಥಾನವಾಗಲ್ಪಟ್ಟಂಥ ಶ್ರೀಶೈಲಗಿರಿಯನ್ನು ಬಿಟ್ಟು ಸಿದ್ಧಾಪೂರಕಂತೂ ಬಂದೆನು. ತ್ರಿಲೋಕನೇ ಕುಳಿಸುತ್ತಿರುವವನು ನಾನು, ಆದರೆ ನನ್ನ ಭಕ್ತರು ನನ್ನನ್ನೇ ತಮ್ಮ ಮನಬಂಧಾಗಿ ಕುಳಿಸ ಹತ್ತಿರುವರು. ಮುಗ್ಧ ಭಾವನೆಯ ಮಲ್ಲಮ್ಮನು ಹಗಲಿರುಳು ನನ್ನನ್ನೇ ಸ್ತುತಿ ಮಾಡುತ್ತಿರುವನು ಕಂಡು ಅವಳ ನೆಗಂಡರಿಗೆ ಸಹನವಾಗದೆ ಮಾತ್ಸರತನದಿಂದ ಅಲ್ಲದ ಸಲ್ಲದ ಮಾತುಗಳನ್ನು ಅತ್ತೆಯ ಮುಂದೆ ಹೇಳಿ ರೇಗಿಸಿ ಅವಳಿಂದ ಮಲ್ಲಮ್ಮನಿಗೆ ಹಿಂಸೆ ಕೊಡಿಸುತ್ತಿರುವರು. ಆಹಾಹಾ, ಈ ಕಲಿಕಾ ಜನರಲ್ಲಿ ಎಷ್ಟೊಂದು ಅನ್ಯಾಯವು ತುಂಬಿರುವುದಲ್ಲ. ಹರಣನ್ನು ಒಲಿಸಬಹುದು, ಆದರೆ ನರನನ್ನು ಒಲಿಸಲು ಅಸಾಧ್ಯವೆಂಬ ನಾನುಡಿಯು ಇದು ಜ್ಞಾನಿಗಳ ಪ್ರಚಾರಕ್ಕೆ ಬಂದುದರಲ್ಲಿ ಆಶ್ಚರ್ಯವಿಲ್ಲ. ತದನುಸಾರವಾಗಿ ಭಕ್ತರ ಸತ್ವವನ್ನು ಪರೀಕ್ಷೆ ಮಾಡಲೇಬೇಕು. ಅದು ಆಗಲೇ

0: ಎಲ್ಲ ಹೋಯ್ ಕಂಪ್ಲೀಟ್
1: ಹೀಗೇನು ಹಾಗಾದ್ರೆ ಬೇಗ ಹೇಳಪ್ಪ.
0: ಅಮ್ಮ ನೀನು ನಮ್ ಮನೆಗೆ ಎಂತ ಬಂದದಿ ಬಂದದಿ ನೋಡ
1: ಅಂದ ಕರೆಗಾಲ ತಾನೇ ಬಿಟ್ಟಿಲ್ಲ.
0: ಅಪ್ಪ ಬಂದ ಅಪ್ಪ
1: ಏ ನನಗೇನು ಮಾಡಂತಿ?
0: ನೀ ಅಳಿಗಾಡ್ದಂಗ ಗಂಚಂಗ್ ನಿಂದ್ರತ್ತನ್ನ

0: ಆ ಮಲ್ಲಮ್ಮನನ್ನು ಕರೆದು ಈ ಒಡವೆಗಳನ್ನು ಹಾಗೂ ಹೊಸ ಸೀರೆಯನ್ನು ಅವಳಿಗೆ ಕೊಟ್ಟು ಬಿಡು.
1: ಮಲ್ಲಿ,
2: ಯಾಕೆ ಅತ್ತೇವರೇ?
0: ತಂಗಿ, ಮಲ್ಲಮ್ಮ ಈ ಒಡವೆಗಳು ಸರಿಯಾಗಿ ಇರುವವೋ ಇಲ್ಲವೋ ನೋಡಿಕೊಳ್ಳಮ್ಮ, ಹಾಗೂ ಈ ಸೀರೆಯನ್ನು ನೀನೇ ಉಟ್ಟುಕೋ.
2: ದೇವ, ಮಲ್ಲಿಕಾರ್ಜುನ ನನ್ನ ಪತಿಯ ಕುಟುಂಬಕ್ಕೆ ಇನ್ನೂ ಅತಿಶಯವಾದ ಸಂಪತ್ತನ್ನು ಕೊಡು ತಂದೆ.
1: ಅಲ್ಲ, ಮನೆ ಯಜಮಾನತಿ ನನಗೆ ಸಿರಿಲ್ಲ, ಪಾಪನಾಗೂ ಸಿರಿಲ್ಲ, ಹಬ್ಬ ಸಂಬಂಧ ಸಹ ಸಿರಿಲ್ಲ, ಇವನ್ನೆಲ್ಲ ಬಿಟ್ಟು ಅವಳಿಗೆ ಸೀರೆ.
0: ಆದಲ್ಲೇ ಅವಳು ಒಳ್ಳೆಯ ಸಮಯದಲ್ಲಿ ನಮ್ಮ ಪ್ರಾಣವನ್ನೇ ಉಳಿಸಿಕೊಂಡಿರುವಳು. ಪ್ರಾಣ
2: ಅತ್ತೆಯವರೇ, ಈ ಸೀರೆಯನ್ನ ನೀವೇ ಉಟ್ಟುಕೊಳ್ಳಿ ಅಮ್ಮ, ಇದು ತೆಗೆದುಕೊಳ್ಳಿ.
1: ನಾವು ಉಟ್ಟುಕೊಳ್ಳಬಲ್ಲೇ?
0: ಏ, ಹೀಗೆ ಮಾಡಿದ್ರೆ ಬೇಕಾದ್ರೆ ನೀವು ಒಂದೊಂದು ಸೀರೆಯನ್ನು ತೆಗೆದುಕೊಳ್ಳಿರಿ.
1: ಬರ್ರಿ ಬರ್ರಿ ಬರ್ರಿ ಬರ್ರಿ.

0: ತಂಗಿ ಬಸಮ್ಮ. ಅಕ್ಕ, ಆ ಮಲ್ಲಿ ಬಂದಾಗಿನಿಂದ ಹಿರಿಯ ಸುಶಿಯಾದ ನಮ್ಮಣ್ಣು ಅತ್ತೆ ಮಾವಂದರು ಕಸಬರಿಗಿಂತ ಕಡಿಮೆ ಮಾಡಿಬಿಟ್ಟಿರೋದಲ್ಲ. ಆ ಮಲ್ಲಿಯಲ್ಲಿ ಬರ್ಬೇಕಾದ್ರೆ ಮಾಟಾಗೀಟ ಮಾಡಿಸ್ಕೊಂಡು ಬಂದಿರುವಳು ಏನು?
1: ಅಯ್ಯ, ಎಲ್ಲಿ ಮಾಟ ಹಾಕಿದೆ ನೋಡೋದಿಲ್ಲ. ಮುಂಜಾನೆ ಹೇಳುವುದೇನು, ಜಳಕ ಮಾಡುವುದೇನು, ತಲೆ ಬಾಚಿಕೊಳ್ಳುವುದೇನು, ಬಜಾರ ಬಸಿಬೇಗಿ ಬಿಟ್ಟಾಳ
0: ತಂಗಿ. ಇದು ಅಲ್ಲದೆ ಮಲ್ಲಯ್ಯ, ಮಲ್ಲಿಕಾರ್ಜುನ ಉಗೆ ಉಗೆ ಅಂತ ಧ್ಯಾನ ಮಾಡುವುದೇನು, ಅತ್ತೆ ಮಾವಂದ್ರ ಕಾಲಿಗೆ ಬೀಳುವುದೇನು? ತಂಗಿ, ಗಂಡನಿಗೆ ನಮಸ್ಕಾರ ಮಾಡುವ ಮುಂದೆ ಹುಬ್ಬೇನು ಹಾರಿಸ್ತಾಳ, ಮೂಗೇನು ಮುರಿತಾಳ, ಅಮ್ಮಮ್ಮ ಬಾಗುವುದೇನು, ಬಳಕುವುದೇನು, ಜಾತಿವಂತ ಪಾತ್ರ ಬರ್ಲಿಕ್ಕಿಲ್ಲ.
1: ಇದು ಅಲ್ಲದೆ ಪ್ರತಿ ಸೋಮವಾರ ದಿವಸ ಮನೆಯನ್ನೆಲ್ಲ ಸಾರಿಸಿ ದೇವರ ಜಗುರನ್ನು ಬೆಳೆದು ಹೊಸ್ತ ಲೆಕ್ಕ ರಂಗಲನ್ನು ಹಾಕಿ ಮೈ ತೊಳೆದುಕೊಂಡು ಧೂಪ ದೀಪ ನೈವೇದ್ಯಗಳನ್ನು ಹಣೆ ಮಾಡಿಕೊಂಡು ಗುಡ್ಡದ ಮಲ್ಲಯ್ಯನ ಪೂಜೆಗೆಂದು ಹೋದವಳು ಕರ್ತವಾದ ಮೇಲೆ ಬರುತ್ತಾಳೆ. ಅಂದರೂ ಅತ್ತೆ ಮಾವಂದರು ಸುಮ್ಮನೆ ಇರುತ್ತಾರಲ್ಲ ಅಕ್ಕ.
0: ತಂಗಿ,
1: ಇದಕ್ಕೆ ಏಕೆ ಇಷ್ಟು ಯೋಚನೆ? ಆ ಮಲ್ಲಯ್ಯನ ಮನೆ ಬಿಡಿಸಿ ಹೊರಗೆ ಹಾಕದಿದ್ರೆ ನನ್ನ ಹೆಸರು ಬಸಮ್ಮನೇ ಅಲ್ಲ.

0: ಧರ್ಮಪರಾಯಣದಲ್ಲಿ ಕೋರಾನ್ನ ಭಿಕ್ಷಾ, ಭಿಕ್ಷಾ ಭವತಿ ಭಿಕ್ಷಾನ್ ದೇಹಿ.
1: ತಂಗಿ, ಹೊರಗೆ ಯಾವನೋ ಒಬ್ಬ ಕೂಗುತ್ತಿರೋ ನೋಡೆ.
2: ಯಾವನಾದರೂ ತಿರುಕೊಳ್ಳಲು ಬಂದಿರಬೇಕಮ್ಮ. ಕೇಳಿಯೂ ಕೇಳಿಸ್ತವರಂತೆ ಬಳಿಗೆ ಹೋಗಿ ಬಿಟ್ರಾಯ್ತು. ಆ ಮಲ್ಲಿ ದಾನಸೂರ ಕರ್ಣನ ಮಗಳು ಇದ್ದಾಳಲ್ಲ, ಅವಳೇ ಬಂದು ನೀಡುತ್ತಾಳೆ. ಹಾಗೆ ಮಾಡಿದ ಕೂಡಲೇ ಆ ತೀರನ್ನು ಕರೆದು ತೋರಿಸಿದಾಯ್ತು. ಇನ್ನು ಮೇಲೆ ಸೆನಿವೆಯನ್ನು ಹಾಕಿದಂತ ತಿಳಿ.
1: ಅಯ್ಯ ಇವನು ಅಯ್ಯನಮ್ಮ.
0: ಹೌದಮ್ಮ, ನಾನಬ್ಬ ಭಿಕ್ಷೆ ಬೇಡುವಂತಹ ಜಂಗಮಯ್ಯನಮ್ಮ.
1: ಭಿಕ್ಷೆ ಬೇಡಲಿಕ್ಕೆ ನಿನಗೇನು ದಾರಿಯಾಗಿದೆಯೋ? ಎಲ್ಲಿಯಾದರೂ ಕೂಲಿ ಕೆಲಸ ಮಾಡಲು ಹೋಗಬಾರ್ದೇನು? ನಮ್ಮ ಕೈ ತೆರೆಯಲ್ಲ, ಮುಂದಾಗು.
0: ಪುಣ್ಯಾತ್ಮಳೇ, ಭಾಗ್ಯವಂತರಾದ ನೀವು ಹೀಗೆ ಕೈ ತೆರವಿಲ್ಲ ಅಂತ ಹೇಳಬಾರದಮ್ಮ, ಹೇಳಬಾರದು. ಯಾಕಂದರೆ ಹಸಿದು ಬಂದವನಿಗೆ ಅಶನವನ್ನೀಯಲು ಬೇಕೆಂದು ಧರ್ಮವು ಸಾರುತ್ತಿರುವುದು. ಈ ಜನ್ಮದಲ್ಲಿ ಮಾಡಿದ ದಾನದಿಂದ ಮುಂದಿನ ಜನ್ಮದಲ್ಲಿ ಅನ್ನ ತಪ್ಪದು ತಾಯೇ, ತಪ್ಪದು.
2: ಮುಂದಿನ ಜನ್ಮದಲ್ಲಿ ಆಗುವಂತಹ ಸುಖ ದುಃಖ ಕಂಡವರಾರು ಅಯ್ಯ? ಅನ್ನ ಮಾಡಿ ನೀಡಲಿಕ್ಕೆ ನಿಮ್ಮ ಅಪ್ಪಗಳು ಸಿಟ್ಟಿಲ್ಲ ಕಣಪ್ಪ. ತಿರುಪಿ ನೆತ್ತಲಿಕ್ಕೆ ನಾಚಿಗಾಗಲಿಲ್ವೇನು? ಓಯೇ ಹುಮ್ಮ.
0: ಅಮ್ಮ, ಹೀಗೆಲ್ಲ ಬಿರುನುಡಿಗಳನ್ನು ಆಡಬಾರದು ತಾಯೇ.
1: ಇರೇ ಅಯ್ಯ, ಆಗಲೇ ಹೇಳಿಲ್ಲವೇ ನಮ್ಮ ಕೈ ತೆರೆಯಿಲ್ಲ ಮುಂದಾಗು ಅಂತ. ಹಿಂದಿನ ಮನೆ ಕೋರೆಯನ್ನು ಹೋಯ್ತು, ಮುಂದಿನ ಮನೆ ಭಿಕ್ಷೆ ತೆಪ್ಪಿತು. ಹೋಗು ಅಯ್ಯ ಹೋಗು, ಸುಮ್ಮನೆ ನಮ್ಮ ತಲೆ ಎಬ್ಬಿಸಬೇಡ, ಹೋಗು.
2: ಅಕ್ಕ ಅಕ್ಕ ಅಕ್ಕ, ಸ್ವಲ್ಪ ತಾಳು. ಆ ಮಲ್ಲಿ ಗುಡ್ಡದ ಮಲ್ಲಯ್ಯನ ಪೂಜೆಗೆ ಹೊರಟಿದ್ದಾಳೆ, ಅವಳಿಗೆ ಕಾಣುವಂತೆ ಈ ಅಯ್ಯನನ್ನು ದಬ್ಬುವೆನು.

0: ಈ ದಿವಸ ಸೋಮವಾರ ಇಂದು ಥರನಾದ ಮಲ್ಲಿಕಾರ್ಜುನ ಸ್ವಾಮಿಯ ಗುಡ್ಡಕ್ಕೆ ಹೋಗಿ ಅವನ ಪಾದ ಪೂಜೆಯನ್ನ ಮಾಡಿಕೊಂಡು ನಾನು ತಿನ್ನೆಳಾಗುವೆನು.
1: ಇದೇನಮ್ಮ ತಾಯಿಗಳಿರ, ನನ್ನಮ್ಮ ನಿಂತು ನಿಂತು ನನ್ನ ಕಾಲುಗಳು ಜುಯಿ ಹಿಡಿದವಮ್ಮ, ಜುಯಿ ಹಿಡಿದವು.
2: ಕಾಲು ಜುಯಿ ಹಿಡಿದ್ರೆ ಕಾಲು ಅಪ್ಪಳಿಸುತ್ತಾ ಮುಂದಾಗು. ನೀನು ಹಾಗೆ ಹೋಗುತ್ತಿದ್ರೆ ಅದಕ್ಕೆ ನಾನು ತಕ್ಕ ಸಹಾಯವನ್ನೇ ಮಾಡುತ್ತೇನೆ. ಅಕ್ಕ
3: ತಂಗಿ
2: ಪಾಪ ಇಬ್ರು ಕೂಡ ಏನವರು ಪಾದ ಸೇ ಮಾಡೋಣ.
3: ನಡೆ ತಂಗಿ
2: ಹೋಗ.
0: ತಾಯಿಗಳೇ,
1: ನನ್ನಮ್ಮ ಅಡಿಯಬೇಡ್ರಿ ತಾಯಿ.
0: ಅಮ್ಮ, ಮನೆಗೆ ತಾನಾಗಿ ಬಂದಿರುವಂತಹ ಅತಿಥಿಗಳಿಗೆ ಸತ್ಕಾರವನ್ನು ಮಾಡಲಾರದೆ ಈ ರೀತಿಯಾಗಿ ಮಾಡುವುದು ಒಳಿತಲ್ಲವಮ್ಮ. ತಂದೆ
1: ಅಮ್ಮ
0: ತಾವು ಒಂದು ಸ್ವಲ್ಪ ತಾಳಿಕೊಳ್ಳಿಯಪ್ಪ, ದಯವಿಟ್ಟು ಒಂದು ಸ್ವಲ್ಪ ತಾಳಿಕೊಳ್ಳಿ, ನಾನೇ ತಂದು ನೀಡುವೆನು.
2: ಅಕ್ಕ ಇದೇ ಸಮಯ ಅಡಿಗೆ ಮನೆಯಲ್ಲ ಎಲ್ಲ ಗಡಿಗೆ ಮಡಿಕೆಗಳನ್ನು ಹೊಡೆದು ಹಾಕಿ ಆ ತಪ್ಪನ್ನು ಮನೆ ಮೇಲೆ ಒರೆಸೋಣ.
3: ನಡೆ ತಂಗಿ ಹಾಗೆ ಮಾಡೋಣ.
0: ತಂದೆ
1: ತಾಯಿ,
0: ಈ ಭಿಕ್ಷೆಯನ್ನ ಸ್ವೀಕಾರ ಮಾಡಿಕೊ ನನ್ನಪ್ಪ.
1: ಆಗಲಮ್ಮ. ನನ್ನಮ್ಮ ನಿಮ್ಮ ಹೆಸರೇನು ತಾಯಿ?
0: ತಂದೆ ನನಗೆ ಮಲ್ಲಮ್ಮನೆಂದು ಕರೆಯುವರ ಸ್ವಾಮಿ. ಆ ಹೇಮರೆಡ್ಡಿಯವರು ಅವರು ನನ್ನ ಮಾವಂದಿರು.
1: ಮಗಳೇ.
0: ತಂದೆ
1: ನೀನಿದ್ದ ಮನೆಯು ಸಿರಿ ಸಂಪತ್ತಿನಿಂದ ಮೆರೆಯಲಿ.

0: ದೇವ ಮಲ್ಲಿಕಾರ್ಜುನ, ಯಾವಾಗಲೂ ಎಂಥ ಜಂಗಮರ ಪಾದ ದರ್ಶನವನ್ನ ನನಗೆ ಕೊಡುತ್ತಿರು ತಂದೆ.
1: ಹಾ
0: ತಂದೆ, ನಿನ್ನ ದರ್ಶನಕ್ಕೆ ಬರಲಿಕ್ಕೆ ನನಗೆ ತುಂಬಾ ಸಮಯವಾಯ್ತಲ್ಲ ಸ್ವಾಮಿ, ನಾನೀಗಲೇ ಬರುವೆ.
2: ಮಲ್ಲಿ, ಹೀಗೆ ಬಂದ ಬಂದ ಭಿಕಾರಿಗಳಿಗೆ ಅನ್ನರೊಟ್ಟಿ ನೀಡಲು ಕಾಲು ಕಡಿಯನ್ನು ನಿನ್ನ ಅಪ್ಪನ ಮೇಲೆ ತಂದಿರುವೇನೆ? ಅತ್ತೆಯವರು ಬರಲಿ, ನಿನ್ನ ಮೈ ಚರ್ಮಾ ಸುರಿಸುವೇನು. ಅತ್ತೆಯವರೇ, ಅತ್ತೆಯವರೇ,
3: ಏನಾಯ್ತು
2: ನೋಡಿ ನೋಡಿ, ಮನೆಯಲ್ಲಿದ್ದ ರೊಟ್ಟಿ ಬುತ್ತಿಯನ್ನು ಒಬ್ಬ ತುಂಟ ಜಂಗಮನಿಗೆ ನೀಡಿ ಈಗ ಜಡೆ ಹಾಕಿಕೊಂಡು ಹೂ ಮಡಿದುಕೊಂಡು ಗುಡ್ಡದ ಮಲೆಯಲ್ಲಿ ಪೂಜೆಗೆಂದು ಹೊರಟಿದ್ದಾಳೆ. ನಾವು ಗಾಳಿಗೆ ಕಟ್ಟಿದ ಗೋಟೆ ಎಮ್ಮೆಯಂತೆ ತಿರುಗಿ ಮನೆಗೆಲ್ಸ ಮಾಡಬೇಕು. ಇವಳು ಜಂಗಮ ಸೇವೆಯಲ್ಲಿ ಕಾಲ ಕಳೆಯಬೇಕು. ಇದು ಬಲವಿತ್ರ ಲಕ್ಷಣವೇತಿ ನೀವು ಹೇಳಿ.
3: ಮಲ್ಲಿ
0: ಅಮ್ಮ,
3: ನಾನು ಹೇಳಿದ್ದೆ ಕೇಳಿಕೊಂಡು ಬಾಳ್ವೆ ಮಾಡುವೆಯೋ?
0: ಅಮ್ಮ, ಮತ್ತೆ ಯಾರನ್ನಾದ್ರೂ ನೋಡುವೆಯೋ?
2: ಶಿವಶಾಂತ್ರ ಎತ್ತು ಹೋಗುವೆಯೋ
0: ಮಲ್ಲೇಶ?
3: ಅಲ್ಲ, ಈಗ ಮನೆಗಳ ಸುಲಭಿಟ್ಟು ಎಲ್ಲಿ ಹೊರಟಿರುವಿ?
0: ಅತ್ತೆಯವರೇ, ನಿಮ್ಮ ಅಪ್ಪಣೆಯಂತೆ ಮಲ್ಲಿಕಾರ್ಜುನ ಸ್ವಾಮಿಯ ಗುಡ್ಡಕ್ಕೆ ಹೋಗಿ ಬರುವೆನಮ್ಮ. ಮನೆಯೊಳಗೆ ಎಲ್ಲಾ ಅಡಿಗೆಯನ್ನು ಮಾಡಿಟ್ಟಿದ್ದೇನೆ, ತಡ ಮಾಡದೆ ಬರುವೆನಮ್ಮ.
4: ನಿಮ್ಮ ಅಪ್ಪಣೆಯಂತೆ ಹೊರಟಿರವಂತೆ, ಎಷ್ಟೊಂದು ಸುಳ್ಳು ಹೇಳುತ್ತಾಳೆ ನೋಡಿದ್ರ ಅತ್ತೆಯವರೇ. ಅಡಿಗೆ ಮಾಡಿರವಳಂತೆ, ಅಡಿಗೆ ಮನೆಯಲ್ಲಿ ಒಂದಾದ್ರೂ ಗಟ್ಟಿ ಮುಟ್ಟಾದ ಗಡಿಗೆ ಮಡಿಕೆ ಇದ್ರಲ್ಲ ಅಡಿಗೆ ಮಾಡಬಹುದು. ನಾನು ಸುಳ್ಳು ಹೇಳಿದ್ರೆ ನೀವೇ ಹೋಗಿ ನೋಡಿಕೊಂಡು ಬರ್ರವ್ವ, ನಾವೆಂದು ಸುಳ್ಳು ಮಾತಾಡೋರಲ್ಲ.
0: ಶಿವಶಿವ, ಅವರು ನೋಡಿಕೊಂಡು ಬರ್ಲಿ, ನಾನಂತೂ ಅಡಿಗೆ ಮಾಡಿಟ್ಟು ಆ ಜಂಗಮನಿಗೆ ಭಿಕ್ಷೆ ನೀಡುವುದಕ್ಕಾಗಿ ಅಂತ ಇಲ್ಲಿಗೆ ಬಂದೆ. ಒಳಗೆ ಹೋಗಿ ನೋಡುವುದರೊಳಗಾಗಿ ಎಲ್ಲ ಗಡಿಗೆ ಮಡಿಕೆ ಅವು ತಾವಾಗಿ ಒಡೆದು ಬಿದ್ದಿರುವಲ್ಲ.
3: ಇಂಥ ಕಬಡ ಕಂಡಕದ ಮಾತುಗಳಿಗೆ ಮಳ್ಳಾಗಲಿಕ್ಕೆ ನಾನೇನು ಹುಚ್ಚಲ್ಲ. ಹಾಳಾದವಳೇ, ನನ್ನ ಮಗಳ ಸ್ನೇಹ ಮಾಡಿದ್ಯೋ?
4: ಅಮ್ಮ ಮಲ್ಲಿ
0: ಅಕ್ಕ,
4: ಏ ಮಲ್ಲಿ
0: ಅಕ್ಕ,
4: ಈ ಲಿಂಗವನ್ನು ಬಿಡುವೆ ಇಲ್ಲ.
0: ಬಿಡಮ್ಮ
4: ಬಿಡು
0: ಅಕ್ಕ,
4: ಬಿಡು
0: ಅಕ್ಕ,
4: ಬೇಡ.

0: ಡೌಕಾರ್ಗಿತ್ತಿ. ಜಂಗಮನಿಗೆ ಹಿಟ್ಟಿನಿಂದ ಅವಸರದಿಂದ ಹೋಗುವಾಗ ಕಾಲೇ ಅಡವಿ ಒಡೆದಿರುವ ಕ್ಷಣಪೂರ್ದಲ್ಲಿ ಹೇಳಿ, ಈಗ ತಾನೇ ಒಡೆದು ಎನ್ನಲು ನಾಟಿಕರು ಭಯ ಮಾಡಿ.
1: ಅತ್ತಿಯವರೇ, ಇವಳು ಅವಸರದಿಂದ ಹೋಗುವಾಗ ಕಾಲೇ ಎಡವಿದ್ದರೂ ನಾನು ಕಣ್ಣಾರೆ ಕಂಡಿದ್ದೇನೆ. ಏನೇ ಮಲ್ಲಿ, ಖರೆ ಸಂಗತಿನ ಯಾಕೆ ಹೇಳಬಾರದೆ? ಏ ಆತಿಯವರು ನನ್ನನ್ನು ನಂಬವರೇನೆ?
2: ಅಕ್ಕ, ನೀವೇ ಈ ರೀತಿಯಾಗಿ ನಿಜ ಹೇಳಿದ ಬಳಿಕ ನನ್ನ ಮಾತು ಸುಳ್ಳೇ ಸರಿ, ಉಪಾಯವಿಲ್ಲ ತಾಯಿ.
3: ಮಲ್ಲಿ, ನೀನು ನಮ್ಮಂತಹ ಬಾಳೆವಂತರ ಮನೆಯಲ್ಲಿ ಇರಲಿಕ್ಕೆ ಯೋಗ್ಯಳಲ್ಲ.
1: ಹೌದಾ?
3: ಯಾಕಂದ್ರೆ ಏನೋ ಬಡವರು ದಿನಾಲು ಜಂಗಮರಿಗೆ ನೀಡುವಷ್ಟು ತ್ರಾಣನು ದೇವರು ನಮಗಿನ್ನೂ ಕೊಟ್ಟಿಲ್ಲ. ನೀನಾದರೂ ಶ್ರೀಮಂತ ಮನೆತನದ ಮಗಳು, ಕೆಲಸ ಬಗಸಗಳನ್ನು ಮಾಡಿದವಳಲ್ಲ, ಆದ್ದರಿಂದ ನೀನು ರಾಜಕದ ಕೆಲಸಕ್ಕೆ ಉಪಯೋಗವಿಲ್ಲ. ಇನ್ನು ಮೇಲೆ ನೀನು ಅಡಿಗೆ ಮೇಲೆ ಬರಬೇಡ. ದಿನಾಲು ಹತ್ತಷ್ಟು ನೀರು ತಂದು ಸಾಲವಟ್ಟು ಹಿಟ್ಟು ಬೀಸಿಕೊಡು. ಹ್ಮ್, ಕರ್ದಾಗ ಹುಟ್ಟಕ್ಕೆ ಬಾ. ಇಷ್ಟು ಕೆಸಲು ಒಪ್ಪಿಸಿದ್ದೇನೆ, ತಿಳಿಯಿತೆ?
2: ಆಗಲಮ್ಮ.
1: ಆತಿಯವರೇ, ಮನೆಯಲ್ಲಿ ನೀರು ತರುವುದು, ಬೀಸುವುದು, ಕುಟ್ಟುವುದು ಯಾರು ಮಾಡಬೇಕ್ರಿ ಮತ್ತೆ?
3: ಹೌದು ತಂಗಿ, ಮರ್ತೇ ಬಿಟ್ಟಿದ್ನಲ್ಲ.
1: ಹಾ, ಅವಳಿಗೆ ಹೇಳಿ, ನಮಗಂತೂ ಸಾಧ್ಯವೇ ಇಲ್ಲ.
3: ಎಲೇ ಮಲ್ಲಿ,
2: ಅತ್ತಿಯವರೇ,
3: ಹಾ, ಮೊದಲು ನೀರು ತಂದು ಹಿಟ್ಟು ಬಿಸಿ ತಾಣೆ ದರ ಬಿಟ್ಟುಕೊಂಡು ಹೋಗು.
2: ಆಗಲಮ್ಮ.
3: ಬೇಗಲ್ಲಿ
0: ಅತ್ತಿಯವರೇ, ಆ ದುಷ್ಟ ಮಲ್ಲಿಗೆ ತಕ್ಕ ಶಿಕ್ಷೆಯನ್ನ ಕೊಟ್ರಿ. ತಂಗಿ ಬಸಮ್ಮ,
1: ಅಕ್ಕ,
0: ಅತ್ತಿಯವರಿಗೆ ಬಹು ಶ್ರಮವಾಗಿರುವುದು.
1: ಅಯ್ಯ ಅಯ್ಯ, ಹೌದಮ್ಮ.
0: ಅವರಿಗೆ ಗೋಧಿ ಹುಗ್ಗಿ,
1: ಹುಳಿಗೆ ಪಾಯಸ
0: ಮಾರಿ ಉಣಸಮ್ಮ.
1: ಆಗಲಮ್ಮ. ಅತ್ತಿಯವರಿ, ನೀವು ಒಳಗೆ ಹೋಗಿ ಮುಖ ತೊಳೆದುಕೊಂಡು ತಿರುಗಿ ಬರುವಷ್ಟರಲ್ಲಿ ನಾನು ಅಡುಗೆನೆಲ್ಲ ಸಿದ್ಧ ಮಾಡ್ತೇನೆ.
3: ಹೌದು ತಂಗಿ, ಮಗಳು ಸಿಂಗಲ್ ಬೆಲ್ಲ ಚಾರಿ ಮಾಡಿಕೊಡ.
0: ಅಯ್ಯ, ಹಾಲಲ್ಲ ರೀ ಅವ್ವ.

0: ಸ್ವಾಮಿ, ಈಗ ನಾನು ನೀರು ತರಲಿಕ್ಕೆ ಅಂತ ಹೋಗಬೇಕಾಗಿದೆ, ನನಗೆ ತಾವು ಅಪ್ಪಣೆ ಕೊಡಬೇಕು.
1: ನೀನು ನೀರು ತರಲಿಕ್ಕೆ ಹೋದ್ರೆ ಈ ನನ್ನ ಗಾಳಿ ಪಟ ಯಾರ ಆರ್ತವ್ರು ನೋಡಲಿ ಹಂಗ ಬಿದ್ದು ಬಿಟ್ಟೈತಿ ಬಾಯಿ ಕಿಚ್ಕೊಂಡ.
2: ಅಲ್ಲ, ನೀರು ತರಲಿಕ್ಕೆ ಹೇಳಿದ್ರೆ ಹುತ್ತನಿಗೆ ಆಟ ಮಾಡ್ತಾ ನಿಂತಿರ್ಯಾ? ಈ ಹುತ್ತನಿಗೂ ಬುದ್ಧಿಲ್ಲ, ನಿನಗೂ ಬುದ್ಧಿಲ್ಲ.
0: ಅತ್ತೆಯವರಿ, ನಿಮ್ಮ ಆಜ್ಞೆಯನ್ನು ನಾನು ಶಿರಸ ವಹಿಸಿ ಪಾಲಿಸುವೆನಮ್ಮ. ಆದ್ರೆ ಪತಿ ಆಜ್ಞೆ ಅಧೀನಳಾದ ನಾನು ಅವರ ಸೇವೆಯೊಳಗೆ ನಿಂತುಕೊಂಡೆನಮ್ಮ.
2: ಪತಿ ಆಜ್ಞೆ ಚೆನ್ನಾಗಿದೆ. ಏ, ನೀನು ಸದ್ದು ಹಿಟ್ಟು ಬಿಸಿಕೊಂಡೇ
0: ಆಗಲಿಮ್ಮ.

0: ಇಲ್ಲಿ. ಬೇಗನೆ ಜೋಳ ಬೀಸಿಕೊಡು.
1: ಆಗಲಿಮ್ಮ.
0: ಬೇಗನೆ ಹಿಟ್ಟು ಸಿದ್ಧವಾಗಲಿ.
1: ನನ್ನ ನಿಗಮಣ್ಣಿಯರು ಅಲ್ಲದ ಸಲ್ಲದ ಅಪವಾದಗಳನ್ನು ಹೊರಿಸಿ ಚಾಡಿಯನ್ನು ಹೇಳಿ ಈ ಬೀಸುವಂತಹ ಕೆಲಸವನ್ನು ನನಗೆ ಒಪ್ಪಿಸಿದ್ದು ಅದು ತುಂಬಾ ಒಳ್ಳೆಯದಾಯಿತು. ಯಾಕಂದರೆ ತಾಪಹಾರಿ ಕಾಳುಗಳನ್ನು ಪಾಪ ಪುಣ್ಯಗಳೆಂಬ ಕಲ್ಲಿನಿಂದ ಬೀಸಿ ಹಿಟ್ಟು ಮಾಡಿ ಮೋಕ್ಷರೂಪಿ ಕಜ್ಜಾಯ ಮಾಡುತ್ತಾ ನಿತ್ಯದಲ್ಲಿ ಭಿಕ್ಷೆ ಬೇಡಲು ಬಂದವರಿಗೆ ಸಲ್ಲಿಸಲು ಅನುಕೂಲ ಮಾಡಿಕೊಟ್ಟರು. ಆದರೆ ತಂದೆ ಮಲ್ಲಿಕಾರ್ಜುನ, ನಿನ್ನ ದರ್ಶನಕ್ಕೆ ಬರಬೇಕು ಎಂಬ ನನ್ನ ಆಸೆ ಅದು ಈಗ ನಿರಾಶೆ ಆಯಿತಲ್ಲ ತಂದೆ.

0: ಪಾದ ದರ್ಶನ ನನಗೆ ಎಂದಾಗುವುದು ತಂದೆ? ಈ ಭಕ್ತಳ ಮೇಲೆ ನಿನಗೆ ಕರುಣೆ ಇಲ್ಲವೇನು ಸ್ವಾಮಿ? ಈಗ ಬೀಸಲು ಪ್ರಾರಂಭಿಸಿ ಹೊತ್ತು ಬಹಳವಾದ್ದರಿಂದ ಕೈಗಳೆಲ್ಲ ಸೋತಿವೆ. ರಾತ್ರಿ ಆದರೂ ಕೂಡ ಇನ್ನೂ ಸಾಕಷ್ಟಿದೆ. ಆದ್ದರಿಂದ ಸ್ವಲ್ಪ ಸಮಯ ಇಲ್ಲಿ ವಿಶ್ರಮಿಸಿಕೊಂಡು ಉಳಿದಿರುವಂತಹ ಕಾಳುಗಳನ್ನು ಆ ನಂತರ ಬೀಸುವೆನು.
1: ನನ್ನ ಪ್ರಿಯ ಭಕ್ತಳಾದ ಮಲ್ಲಮ್ಮನು ಬೀಸಿ ಬೀಸಿ ದಣಿದು ನೆಲದ ಮೇಲೇ ಮಲಗಿರುವಳು. ಧನ್ಯ ಧನ್ಯ ಮಗಳೇ, ನೀನೇ ಧನ್ಯಳು. ನನ್ನಮ್ಮ, ನೀನು ಯಾವಾಗಲೂ ನನ್ನ ಧ್ಯಾನ ಮಾಡಿ ಭಕ್ತಿ ಪಾಶದಿಂದ ನನ್ನನ್ನು ಬಂಧಿಸಿರುವಿ. ನನ್ನ ಸಗುಣ ರೂಪದ ಮಹಿಮೆಯನ್ನು ನಿನ್ನ ಸ್ತ್ರೀವರ್ಗದಲ್ಲಿ ಚೆನ್ನಾಗಿ ಪಸರಿಸಿರುವಿ. ನನ್ನಮ್ಮ, ನಿನ್ನ ಭಕ್ತಿಯು ಅದು ಸ್ತುತ್ಯವಾದದ್ದು ಮಗಳೇ, ಸ್ತುತ್ಯವಾದದ್ದು. ಹಾ, ಆಗಲಿ, ಇನ್ನುಳಿದಂತಹ ಕಾಳನ್ನು ಬೀಸಿ ಮರೆಯಾಗುವೆನು.

0: ಮಲ್ಲಮ್ಮನಿಗೆ ಎಚ್ಚರವಾಗುವಂತೆ ಕಾಣುತ್ತಿದೆಯಲ್ಲ.
1: ದೇವ, ನೀನೇಕೆ ಬೀಸಲಾರಂಭಿಸಿದೆ? ಸ್ವಾಮಿ, ಇದು ನಿನ್ನ ಕೆಲಸವಲ್ಲ. ನನ್ನಂಥ ಅಲ್ಪ ಜೀವಿಯ ಸಲುವಾಗಿ ನೀನೇಕೆ ಶ್ರಮ ಪಡುವೆ ನನ್ನಪ್ಪ? ಬಿಡು ತಂದೆ, ಬಿಡು. ನಿನ್ನ ಕೋಮಲವಾದ ಕೈಗಳು ನೋಯುವು. ಬೀಸುವುದನ್ನ ನಿಲ್ಲಿಸು ಸ್ವಾಮಿ, ನಿಲ್ಲಿಸು.
0: ನನ್ನ ತಾಯಿಯು ಸ್ವಪ್ನದಲ್ಲಿ ಕನ ಬರಿಸುವಳು. ನನ್ನ ಕಾರ್ಯವಾಯಿತು, ನಾನು ಹೋಗುವೆ.

0: ಇದೇನಿದು? ಜಂಗಮರೂಪಿ ಮಲ್ಲನ್ನು ಹಿಟ್ಟನ್ನು ಬೀಸಿ ಬುಟ್ಟಿ ತುಂಬಿಕೊಟ್ಟಂತಾಯ್ತಲ್ಲ. ಮನಸ್ಸಿನೊಳಗೆ ಇದ್ದದ್ದು ಕನಸಿನೊಳಗೆ ಕಾಣುವುದೆಂಬ ನಾಣ್ಣುಡಿಯು ಸತ್ಯವಾಗಿ ಪರಿಣಮಿಸಿರಬಹುದೇನು? ಛೇ ಛೇ, ಹಾಗೇನೂ ಆಗಿರ್ಲಿಕ್ಕಿಲ್ಲ. ಇಷ್ಟೊಂದು ದೀರ್ಘವಾದ ನಿದ್ರೆ ನನಗೆ ಏಕೆ ಹತ್ತಿದ್ದೀತು? ಬೀಸುವ ಕಾಳುಗಳು ಹಾಗೆ ಉಳಿದಿವೆ. ಹಿಟ್ಟು ಸಿದ್ಧವಾಗದಿದ್ದರೆ ಅತ್ತೆಯವರು ಗದ್ದರಿಸುವರು. ಈಗಾದರೂ ಎಲ್ಲ ಬೆಳಗಾಗಿ ಹೋಗಿರುವುದಲ್ಲ. ಮಲ್ಲೇಶ, ಮಲ್ಲಿಕಾರ್ಜುನ, ತಂದೆ.
1: ಏನೇ ಮಳ್ಳಿ, ಗಂಡಸರು ಹೊಲಕ್ಕೆ ಹೋಗುವುದೊಳಗಾಗಿ ರೊಟ್ಟಿ ಸುಟ್ಟು ಕೊಡಬೇಕೆಂಬ ಮಾತು ನಿನಗೆ ಹೆಂಗ ತಿಳಿಯಬೇಕು? ಹಗಲು 12 ತಾಸು ಮಲ್ಲಯ್ಯ ಮಲ್ಲಯ್ಯ ಅಂತ ಕುಳಿತು ಬಿಟ್ರೆ ಅತ್ತೆಯವರು ನಿನ್ನ ಕುತ್ತಿಗೆ ಇಚ್ಚಿಕ್ಯಾರ.
0: ಅಕ್ಕ, ಶ್ರೀ ಮಲ್ಲಿಕಾರ್ಜುನನ ಧೈರ್ಯದಿಂದ ಹಿಟ್ಟು ಬೀಸುವುದು ಎಲ್ಲ ಆಗಿದೆಯಮ್ಮ. ಆದರೆ ಅಡಿಗೆ ಮನೆಯನ್ನು ಪ್ರವೇಶಿಸಲು ಅತ್ತೆಯವರ ಅಪ್ಪಣೆ ಇಲ್ಲದ್ರಿಂದ ಅದನ್ನು ಹಾಗೆ ತುಂಬಿ ಇಟ್ಟಿರುವಿನಮ್ಮ. ಅಮ್ಮ, ನೀವೇ ಬಂದು ಅದನ್ನು ತೆಗೆದುಕೊಂಡು ಹೋಗಬಾರದಿತ್ತೇನಮ್ಮ?
2: ಅಯ್ಯ ಪಾಪ, ನಾವೇ ಬಂದು ತಕೊಂಡು ಹೋಗ್ಬೇಕಾಗಿತ್ತೆ.
1: ಅತ್ತೆಯವರು ಬರ್ಲಿ, ಎಲ್ಲವನ್ನೂ ಹೇಳುವೆನು. ಏನ್ರಿ ತಂಗಿನ ಆಗಮ್ಮ ಬಸಮ್ಮ, ಅಡಿಗೆ ಮಾಡುವುದಿಲ್ಲವೇನ್ರಿ? ಹೊರಗೆ ಬಾಳ ಮಕ್ಕಳಿಗೆ ಏನು ಕಟ್ಟಿಕೊಡುವ್ರಿ?
2: ಅತ್ತೆಯವರೇ, ಹಿಟ್ಟಿಲ್ಲದ ರೊಟ್ಟಿ ಹೇಗಾಗಬಹುದು? ಈ ಮಲ್ಲಿ ಹಿಟ್ಟು ಬೀಸಿರಬಹುದೆಂದು ಇಲ್ಲಿಗೆ ನೋಡಲು ಬಂದೆ.
1: ಬೀಸ ಇಲ್ಲ,
2: ಹಿಟ್ಟು ಇಲ್ಲ, ಬುಟ್ಟಿ ಇಲ್ಲ. ಈ ಕೆಟ್ಟ ಮುಸುರಿ ಮಲ್ಲಿ ಮೂವಟ್ ಮರ ಗಾಳಿ ಮಿಂಡಾಗಿ ಹಾಗೆ ನಿಂತು ಬಿಟ್ಟಾಳೆ. ಮಾತಿಲ್ಲ, ಕತ್ತಿಲ್ಲ.
1: ಏನು ಮಾತಿನ ಮಲ್ಲಿ, ಹಿಟ್ಟಿಗೂ ಬೀಸಲಿಲ್ಲವೇ? ಇಂಥ ಹಗಲಿ ಕೆಲಸ ಮಾಡುದು ನಿಗುವುದಿಲ್ಲವೇನೆ? ಎಲೆ, ನಿನ್ನ ಹೆಣ್ಣಂತ ಯಾವಾಗ ಹೇಳಿದ್ದಾಳೆ? ನಿನ್ನನ್ನು ಮಾರಿಗೆ ಒಯ್ಯಲಿಲ್ಲ.
0: ಅತ್ತೆಯವರೇ, ನಾನು ಜೋಳವನ್ನು ಬೀಸಿಟ್ಟು ಅದು ಎಷ್ಟೋ ಹೊತ್ತಾಯಿತಮ್ಮ.
1: ಆ ಬೀಸಿದ ಜೋಳ ಜಂಗಮ ಜೋಳ ಕಂಡಿತು, ಜೋಳಿಗೆ ಜೋಳ ಹಾಗೆ ತಳಕಂಡಿತು. ಅತ್ತೆ ಮತ್ತೆ ಮುಳುಬಳಾಗ್ತಿದ್ದಾರೆ. ಏನೇ ಕೈಯಾರಿ ಬಂದು ಜಂಗಮಿಗೆ ಹಿಟ್ಟು ನೀಡಿ ನಮ್ಮನ್ನು ಬೇರೆಯವರನ್ನಾಗಿ ಮಾಡಲು ಬಂದಿವಳೆ? ಏ ಹಾಳು ಮುಸುಳೆವಳೆ, ಎಲೆ, ನಿಮ್ಮ ಅಪ್ಪನ ಮನೆ ಜೋಳ ಹಾಗೆ ತಂದಿದೀಯಾ? ನಿನ್ನ ಧರ್ಮದಾಗಿ ಹಾವು ಹರಿದಿವೇನೆ?
0: ಹಾಗೆ ಆಗಿದ್ರೆ ಒಳಿತೆ ಆಗುತ್ತಿತ್ತು ಅತ್ತೆಯವರೇ. ನಾನು ಹಿಟ್ಟು ಬೀಸಿ ಬುಟ್ಟಿಯನ್ನು ತುಂಬುತ್ತಿದ್ದೆ. ಒಬ್ಬ ಜಂಗಮಯ್ಯನು ಬಂದನು, ಅವನಿಗೆ ಒಂದು ಸ್ವಲ್ಪ ನೀಡಿ ಅದನ್ನು ನೋಡುವುದೊಳಗಾಗಿ ಅದು ಮಾಯವಾಗಿತ್ತಮ್ಮ.
1: ಏನೇ ಎಂತು ಹಾದರಗಿತ್ತಿ? ನನಗೆ ಶಾಸ್ತ್ರ ಪುರಾಣಗಳು ಬಂದಿರ್ವಿಯಾ? ನಿನ್ನ ಕ್ಷುದ್ರ ಮಕ್ಕಳ ಸಂಸಾರ ನಡುಗಳಿರಲಿಕ್ಕಿಲ್ಲ ಬಸಮ್ಮ.
2: ಅತ್ತೆ,
1: ಹಿಂದೆ ಮುಂದೆ ನೋಡಿದ್ರೆ ಮಟ್ಟ ಸೀಳು ಕಸಿದುಕೊಂಡು ಬಿಡು.
2: ಮತ್ತೇನು ಕೊಡಲಿ ಅತ್ತೆವರೇ?
1: ಹೊರಗು ತುಂಡಿಸಿದ್ರೆ ಕೊಟ್ಟು ಬಿಡು. ದನಾಟಿಕೊಂಡು ಪೆಟ್ಟದ ಮೇಲೆ ಹೋಗಲಿ. ಏನೇ ಮಲ್ಲಿ
0: ಅಮ್ಮ,
1: ಆ ಒಡವೆಗಳನ್ನು ನೋಪಿಚ್ಚಿಕೊಡು.
0: ಆಗಲಿ ಅಮ್ಮ.

0: ಲೇ ಮಲ್ಲಿ,
1: ಅಕ್ಕ
0: ಆತಿವ್ರು ಅಪ್ಪಣೆ ಕೊಟ್ಟದ್ದು ಕೇಳಿರಿವೋ ಇಲ್ಲ?
1: ಹಾ ಕೇಳ್ರಿ ನಮ್ಮ.
0: ಹಾ ಹಾಗೆ ಮಾಡು, ಉಟ್ಟಿರುವ ಸೀರೆಯನ್ನು ಬಿಟ್ಟು ಈ ದಟ್ಟಿ ನೋಡಿಕೊಂಡು ಹೊರಬೀಳು. ಮತ್ತೆ ಹೊಸದನ್ನು ತಕೊಂಡೇ ಆ ಹಳೆದನ್ನು ಉಟ್ಕೋ.
1: ಅಕ್ಕ ಹೊಸದೇನು ಹಳೆಯದೇನು ತಾಯಿ, ಇವತ್ತು ಹೊಸದಿದ್ದದ್ದು ನಾಳೆಗೆ ಅದು ಹಳೆಯದಾಗುವುದಮ್ಮ. ಈ ದೇಹವೇ ನಾಶವಾಗುವುದು ಅಂದ ಬಳಿಕ ಇಂಥ ಬಟ್ಟೆಗಳ ಮಹತ್ವವೇನಕ್ಕ?
0: ಸೋಳೆಯ ಶಾಸ್ತ್ರ ನಿನ್ನಲ್ಲಿರಲಿ, ಆತ್ಯವರು ಹೇಳದಂತೆ ಆಚರಿಸಬೇಕು. ನಡೆಮಗಲ
2: ತಂಗಿ ನಾಗಮ್ಮ, ಬಸಮ್ಮ
0: ಅತ್ತೆ,
2: ನಾನು ಹೇಳಿ ಶಿಕ್ಷೆ ಯೋಗ್ಯವಾಗಲಿಲ್ಲವೇ? ಇಂಥ ಬಡಿವಾರದವ್ರಿಗೆ ಗಡಿಪಾರ ಮಾಡ್ಬೇಕು ನೋಡು.
0: ಅತ್ತೆಯವರೇ, ಆ ಸೋಳೆಯ ನಟನೆಯನ್ನು ನೋಡಿ ನೋಡಿ ನನಗಂತೂ ಬೇಸರಿಕೆ ಬಂದು ಹೋಗಿತ್ತು. ಹಾಳದ ಅಡವಿಯಲ್ಲಿ ಗೋಳಟ್ಟು ಉರುಳಾಡಲಿ,
2: ಮಲೆಯ ಪೂಜೆ ಅಂತೆ ಪೂಜೆ ಗುಲ್ಲಾ ಗಂಟಿಗೆ. ಓ ಓ ಸಾಕು ಬಿಡ್ರಿ.

0: ಓ, ಯಾವ್ದು ಮೆಸೇಜ್ ಬಂತು?
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಶಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಶಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹಿಂದೂಸ್ತಾನಿ ಸಂಗೀತ ಹಾಡಿರುವವರು ನಿಷಾದ್ ಹರ್ಲಾಪುರ್ ಹಾಗೂ ನೌಷಾದ್ ಹರ್ಲಾಪುರ್.

0: சார்.
1: ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
1: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
1: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.
5: ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಎಲ್ಲಿ ರಾಮನೋ ಅಲ್ಲಿ ಹನುಮನೋ ಎನ್ನುವಂತಹ ಒಂದು ಸುಮಧುರವಾದಂತಹ ಭಕ್ತಿ ಗೀತೆಯನ್ನ ಬೆಂಗಳೂರು ಲತಾ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಅವರದೇ ಆದಂತಹ ರಚನೆಯ ಈ ಒಂದು ಗೀತೆ, ಸತ್ಯಂ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿ ಆಗಿರುವಂತಹ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಭಕ್ತಿ ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಮಾರುತಿ ಮನೆಗೆ ಬಾರು ಎನ್ನುವಂಥ ಒಂದು ಸುಮಧುರವಾದಂಥ ಭಕ್ತಿ ಗೀತೆಯನ್ನು ಹೇಮಂತ್ ಕುಮಾರ್ ಹಾಗೂ ಮಹಾಲಕ್ಷ್ಮಿ ಶರ್ಮಾ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಕೆ ಯುವರಾಜ್ ಬರೆದಿರುವಂಥ ಒಂದು ಗೀತೆ, ವಿ ಮನೋಹರ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆಯನ್ನು ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದು ವಿ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವಂಥ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಗೀತೆಯನ್ನು ಇದೀಗ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಸೇವಕ ನಾ ಮಾಡು ಎನ್ನುವಂತಹ ಒಂದು ಸುಮಧುರವಾದಂತಹ ಭಕ್ತಿ ಗೀತೆಯನ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಜಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ, ಉಪೇಂದ್ರ ಕುಮಾರ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಮಧುರವಾದಂತಹ ಭಕ್ತಿ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವಂತಹ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಪವಮಾನ ಪವಮಾನ ಎನ್ನುವಂತಹ ಒಂದು ವಿಜಯದಾಸರ ಕೃತಿಯನ್ನ ನಮ್ಮ ಪುತ್ತೂರು ನರಸಿಂಹನಾಯಕ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಭಕ್ತಿ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ನಿನ್ನಂತೆ ನಾ ಆಗಲಾರೆ ಏನು ಮಾಡಲಿ ಹನುಮ ಎನ್ನುವಂತಹ ಒಂದು ಸುಮಧುರವಾದಂತಹ ಭಕ್ತಿ ಗೀತೆಯನ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಶ್ರೀ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ, ಉಪೇಂದ್ರ ಕುಮಾರ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.